ಆಕಾಶವಾಣಿ ಮೈಸೂರು ಎಫ್ಎಂ ಕಂಪನಾಂಕ 100.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 9ನೇ ದಿನ. ಸ್ಥಳೀಯ ಪಂಚಾಂಗ ಅಧಿಕ ಜ್ಯೇಷ್ಠ ಮಾಸ ಶುಕ್ಲಪಕ್ಷದ ಚತುರ್ದಶಿ ಅಂದರೆ 2026 ಇಸವಿ ಮೇ ತಿಂಗಳ 30ನೇ ತಾರೀಖು ಶನಿವಾರ. ಈಗ ವೇಳೆ 5:58:55. ನಮ್ಮೆಲ್ಲ ಆತ್ಮೀಯ ಕೆಳಗರಿಗೆ ಚಂದನ ಸಿ ಮಾಡುವ ನಮಸ್ಕಾರ ಹಾಗೂ ಶುಭೋದಯ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:01. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಡಾಕ್ಟರ್ ಡಿಸಿ ಗೀತಾ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಪ್ರಾಯೋಜಿತ ಕಾರ್ಯಕ್ರಮ ಹರಿತೇ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು. 7:30 ಸೇವಾವಾಹಿನಿ. 7:45 ಹಾಗೂ 8:45 ಚಿತ್ರಗೀತೆಗಳು. 8:30 ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು. ಪ್ರಸ್ತುತಿ ಉಮೇಶ್ ಎಸ್ಎಸ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಕೆಎಸ್ ಗೋಪಾಲಕೃಷ್ಣನ್ ಅವರ ವೇಣುವಾದನ. 10:30 ಮಧ್ಯಾಹ್ನ 2:40 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ್ ಹೆಸರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ದಾನ ಚಿಂತಾಮಣಿ ಅತ್ತಿಮಬ್ಬೆ ಕುರಿತು ಮಾತನಾಡುತ್ತಾರೆ ಶಾಂತಲಾ ಎಸ್ ಮುಕ್ಕುಂದಿ ಮಠ. ನಂತರ ಭಾವಗೀತೆಗಳು. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 12:45 ಜನಪದ ಸಂಗೀತ. ನಾಗಮಂಗಲ ತಾಲೂಕು ನರಗನಹಳ್ಳಿಯ ಮಾಯಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. 1:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಹಾಗೂ ರವಿಶಂಕರ್ ಜಿಆರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:20 ತನುಶ್ರೀ ಆರ್ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಜನಪದ ಸಂಗೀತ, ಚಾಮರಾಜನಗರದ ದೊಡ್ಡಗವಿ ಬಸಪ್ಪ ಮತ್ತು ಸಂಗಡಿಗರಿಂದ. 3:30 ಮಕ್ಕಳ ಮಂಟಪ, ಮಕ್ಕಳ ಸಾಹಿತ್ಯ ರಂಗ, ಮಕ್ಕಳ ಪತ್ರಗಳನ್ನಾಧರಿಸಿದ ಸಾಹಿತ್ಯ ಕಾರ್ಯಕ್ರಮ. ಪ್ರಸ್ತುತಿ ಬಿಜಿ ಕವಿತಾ ಹಾಗೂ ಚಿನ್ಮಯಿ ಕೆಎಸ್. 4:00 ನಾಟಕ ಚೋಳರ ಕಾಲದ ರಾಜದಂಡ, ರಚನೆ ಅಪರಂಜಿ ಶಿವು ಹಾಗೂ ನಿರ್ಮಾಣ ಉಮೇಶ್ ಎಸ್ಎಸ್. 4:30 ನೆನಪಿನಂಗಳ, ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ರಾಷ್ಟ್ರಕವಿ ಕುವೆಂಪು ಅವರೊಂದಿಗೆ ಪ್ರೊಫೆಸರ್ ದೇ ಜವರೇಗೌಡ ಅವರು ನಡೆಸಿದ್ದ ಸಂವಾದ ಕೇಳುವಿರಿ. ನಂತರ ಕುವೆಂಪು ಅವರಿಂದ ಕವನ ವಾಚನ. 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೇ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಬೆಂಗಳೂರು, ಕ್ಷಮಿಸಿ ಮೈಸೂರು. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ಕಾಳು ಮೆಣಸಿನ ಬೇಸಾಯ ಕುರಿತು ಸಂವಾದ ಕೇಳುವಿರಿ. ಭಾಗವಹಿಸುತ್ತಾರೆ ಪಾಂಡವಪುರ ತಾಲೂಕು ಶಂಭುವನಹಳ್ಳಿಯ ಶಂಕರಸ್ವಾಮಿ ಮತ್ತು ಅವರ ಮಗ ಎಸ್ ಮಂಜುನಾಥ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಕೇಳುಗರೆ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರಣೆಯನ್ನ ಆಲಿಸಿದಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: This is Akashwani, the news read by Tanvi Kurana. Union Home Minister Amit Shah has said the government is considering assigning additional areas of responsibility to the Border Security Force BSF to make it more effective in dealing with emerging security challenges. Mr. Shah made the remarks while interacting with the BSF personnel at Bhuj in Gujarat yesterday after inaugurating two strategically crucial new border outposts on the India-Pakistan border. Mr.

ಕರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ಧೃಗಂಚಲೇನ ಸೌಮ್ಯೋಪಯಂತ್ರ ಮುನಿ ನಾಮ ಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ಧೃಗಂಚಲೇನ ಸೌಮ್ಯೋಪಯಂತ್ರ ಮುನಿ ನಾಮ ಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ.

0: ಗೀತಾರಾಧನಾ ಪ್ರಸಾರವಾಯಿತು. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಚಿಂತನ ಡಾಕ್ಟರ್ ಡಿಸಿ ಗೀತಾ ಅವರಿಂದ.
2: ಭಾಷೆ ಎಂಬುದು ಇರದಿದ್ದರೆ ಜಗತ್ತು ಅಂಧಕಾರದಲ್ಲಿ ಮುಳುಗಿರುತ್ತಿತ್ತು ಎನ್ನುವುದು ಬಹು ಪುರಾತನವಾದ ಪ್ರಸಿದ್ಧ ಹೇಳಿಕೆ. ನಿಜ, ಇದುವರೆಗಿನ ಮನುಷ್ಯರ ಸಾಧನೆಗಳೆಂದು ಏನೇನನ್ನು ಗುರುತಿಸುತ್ತೇವೆಯೋ ಅದೆಲ್ಲವೂ ವ್ಯಕ್ತವಾಗಿರುವುದು ಮನುಷ್ಯರೇ ಸೃಷ್ಟಿಸಿಕೊಂಡ ಭಾಷೆಯ ಮೂಲಕವೇ. ಭಾರತದಲ್ಲಿರುವ 4,000 ಭಾಷೆಗಳಲ್ಲಿ ಕೇವಲ 400 ಭಾಷೆಗಳಷ್ಟೇ ಬಳಕೆಯಾಗುತ್ತಿವೆ. ಅವುಗಳಲ್ಲಿ ನಮ್ಮ ಕನ್ನಡ ಸುಲಭವಾಗಿ ಪಕ್ಕಕ್ಕೆ ಸರಿಯುವುದಿಲ್ಲ ಎನ್ನುತ್ತಾರೆ ಭಾಷಾ ತಜ್ಞರು. ಸಾವಿರಾರು ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ತಿಳಿವನ್ನು ಇಷ್ಟು ಸಲೀಸಾಗಿ ನಾವು ಅಳಿವಿನಂಚಿಗೆ ಸರಿಸಿಬಿಡಬಹುದೇ? ನಿಜಕ್ಕೂ ಇಲ್ಲಿ ಆಗುತ್ತಿರುವುದೇನು? 1997 ನಂತರ ಹುಟ್ಟಿದ ಜೆನ್ ಝಿ ಹಾಗೂ 2013 ನಂತರ ಹುಟ್ಟಿದ ಜೆನ್ ಆಲ್ಫಾ ತಲೆಮಾರಿನ ಮಕ್ಕಳ ಬಗ್ಗೆ ಒಂದಷ್ಟು ಆಕ್ಷೇಪಗಳ ಪಟ್ಟಿಯೇ ಇದೆ. ಕೈಯಲ್ಲಿ ಮೊಬೈಲ್ ಒಂದಿದ್ಬಿಟ್ರೆ ಆಯ್ತು, ಇವರು ಗಂಭೀರವಾಗಿ ಓದು ಅಧ್ಯಯನ ಬರವಣಿಗೆ ಬೇಡ, ಕೇವಲ ಮನರಂಜನೆ ಇದ್ರೆ ಸಾಕು, ತಮ್ಮ ಆರೋಗ್ಯದ ಬಗ್ಗೆ ಗಮನ ಇಲ್ಲ, ಮನೆ ಕುಟುಂಬ ಸಂಬಂಧಗಳು ಬೇಡ, ಸುತ್ತಮುತ್ತ ಅಕ್ಕಪಕ್ಕ ಏನಾಗ್ತಿದೆ

0: ಅನ್ನೋ ಅರಿವಿಲ್ಲ, ಅಂಥದ್ದು ಬೇಕಾಗಿಯೂ ಇಲ್ಲ. ತಮ್ಮದೇ ಲೋಕದಲ್ಲಿ ಮುಳುಗಿರ್ತಾರೆ. ತಮ್ಮ ಬಗ್ಗೆ ಆ ಕ್ಷಣದನ್ನು ಮಾತ್ರ ಯೋಚಿಸ್ತಾರೆ, ಮುಂದಾಲೋಚನೆ ಇಲ್ಲ. ಯಾರೊಂದಿಗಾದರೂ ತಮ್ಮ ಭಾವನೆಗಳನ್ನು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸೋದೇ ಗೊತ್ತಿಲ್ಲ. ಮನೆಯ ಹಣಕಾಸಿನ ಸ್ಥಿತಿ ಹೇಗಾದರೂ ಇರಲಿ, ತಾವು ಬಯಸಿದ್ದು ತಮ್ಮ ಮುಂದೆ ದಿಢೀರ್ ಪ್ರತ್ಯಕ್ಷ ಆಗ್ಬಿಡಬೇಕು. ಏಕಾಂಗಿಯಾಗಿರೋದೇ ಇವ್ರಿಗಿಷ್ಟ. ಒಂದು ಕಾಲದಲ್ಲಿ ದೊಡ್ಡವರು ಅಂದರೆ ಭಯ, ಭಕ್ತಿ, ಗೌರವ ಇತ್ತು. ಅವ್ರು ಹೇಳಿದ್ದನ್ನ ಕೇಳುವ ಮನಸ್ಥಿತಿ ಇತ್ತು. ಈಗ ಏನು ಹೇಳಿದ್ರೂ ಕೇಳಿಸ್ಕೊಳ್ಳೋದಿಲ್ಲ. ಈಗ ದೊಡ್ಡವರೇ ಮಕ್ಕಳಿಗೆ ಹೆದರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗೆ ಮುಂದುವರೆದ್ರೆ ಮುಂದೆ ಮಕ್ಕಳ, ಸಮಾಜದ ಭವಿಷ್ಯದ ಗತಿ ಏನು? ಈ ಸಂದರ್ಭದಲ್ಲಿ ಗೋಪಾಲಕೃಷ್ಣ ಅಡಿಗರ ವರ್ಧಮಾನ ಕವಿತೆ ನೆನಪಾಗುತ್ತೆ. ಆ ಕವಿತೆಯಲ್ಲಿ ಹಿರಿಕಿರಿ ತಲೆಮಾರುಗಳ ಸಂಘರ್ಷವಿದೆ. ತಂದೆಗೆ ಮಗನ ಬಗೆಗೆ ಪ್ರೀತಿ, ಕಾಳಜಿ, ಆದರೆ ಮಗನಿಗೆ ಅದು ಲೆಕ್ಕಕ್ಕೇ ಇಲ್ಲ. ಎಳಸಿನ ಮನೋಭಾವ, ಹರೆಯದ ಹುಂಬತನ, ಯೌವನೋತ್ಸಾಹ, ಇವ ಆತುರದಲ್ಲಿ ವಿವೇಚನೆ ಇಲ್ಲದೆ ಮಾಡಿಕೊಳ್ಳುವ ಅವಘಡಗಳಿಗೆ ಅವನ ಹಿಪ್ಪಿಗಳೊಂದಿಗಿನ ಸಹವಾಸ ಮಾಡಿ ಹಾಳಾಗುತ್ತಿದ್ದಾನೆಂಬ ಆತಂಕ ತಂದೆಗೆ. ಅಪ್ಪ ಕೂಗಿ ಹೇಳಿದರೂ ಮಗನ ಕಿವಿಗೆ ತಾಗೋದೇ ಇಲ್ಲ. ಯೌವನದ ಅಸ್ಪಷ್ಟ ಅಪಕ್ವತೆಯನ್ನ ದಾಟಿ ಪ್ರಬುದ್ಧರಾಗಿ ಸಾರ್ಥಕ ಬದುಕು ಕಟ್ಟಿಕೊಂಡಲ್ಲಿ ಬದುಕು ಯಶಸ್ಸು ಕಂಡಂತೆ. ಹಾಗೆಯೇ ಒಂದು ಮಹಾಕಾವ್ಯದ ಸೃಷ್ಟಿಯೂ ಕೂಡ ಎನ್ನುವುದನ್ನು ವರ್ಧಮಾನ ಕವಿತೆ ಹೇಳುತ್ತದೆ. ನಮಗೆ ಗೊತ್ತಿರುವ ಭಾಷೆಯನ್ನೇ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರೋದೊಂದಾದರೆ ನಮಗೆ ಅರ್ಥವಾಗದ ಭಾಷೆಗಳೂ ಇವೆ. ಉದಾಹರಣೆಗೆ ಹಣ, ಆಸ್ತಿ ವಿಚಾರಕ್ಕೆ ಕುಟುಂಬಗಳಲ್ಲಿ ಜಾತಿ, ಧರ್ಮ, ಹಣ, ಬಣ್ಣ, ಉದ್ಯೋಗ ಮುಂತಾದ ಶ್ರೇಷ್ಠತೆಯ ವ್ಯಸನಗಳು, ನಕಾರಾತ್ಮಕ ಆಲೋಚನೆಗಳಿಂದಾಗಿ ಭಾಷೆ ಗೊತ್ತಿದ್ದರೂ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಎಷ್ಟು ಕಾಲ ಒಟ್ಟಿಗಿದ್ದು ಎಷ್ಟೇ ಬೆರೆತರೂ ಅರಿತೆವೇನು ನಾವು ನಮ್ಮ ಅಂತರಾಳವ ಎನ್ನುವಂತೆ ಸೋಲುತ್ತೇವೆ. ಭಾಷೆಯ ಇನ್ನೊಂದು ಮಗ್ಗಲೂ ಇದೆ. ಇದು ಹೇಳಿ ಕೇಳಿ ಡಿಜಿಟಲ್ ಅಥವಾ ಯಾಂತ್ರಿಕ ಬುದ್ಧಿಮತ್ತೆಯ ಕಾಲ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಕ್ಷೇತ್ರಗಳು ಮುಂದುವರಿದು ಎಲ್ಲವೂ ಅಂಗೈಗೆ ಎಟುಕುತ್ತದೆ ಎನ್ನುವುದೇನೋ ನಿಜ. ಆದರೆ ಎಐನಿಂದಾಗಿ ಎಲ್ಲವನ್ನೂ ಯಂತ್ರವೇ ಮಾಡಿದರೆ ಮನುಷ್ಯರಿಗೇನು ಕೆಲಸ ಎನ್ನುವ ಒಂದು ರೀತಿಯ ಆತಂಕ ಮನೆ ಮಾಡಿದೆ. ಅದೇನಿದ್ರೂ ಮನುಷ್ಯರ ಸೃಷ್ಟಿ, ಅದು ಸೃಜನಶೀಲವಾಗಿ ಯೋಚಿಸಲಾರದು. ಹೊಸತು ಬಂದಾಗೆಲ್ಲ ಆತಂಕ ಸಹಜ. ಇದು ಡಿಜಿಟಲ್ ಯುಗ. ನಮ್ಮ ಭಾಷೆಯನ್ನೇ ಈಗಿರುವ ಹಲವು ಕನ್ನಡ ಸಾಫ್ಟ್ವೇರ್ಗಳು, ಆ್ಯಪ್ಗಳ ಮೂಲಕ ಡಿಜಿಟಲೀಕರಣಗೊಳಿಸಿದಲ್ಲಿ ತಂತ್ರಜ್ಞಾನದ ಜೊತೆಗೆ ಭಾಷೆಯೂ ಬೆಳವಣಿಗೆಯನ್ನು ಸಾಧಿಸುತ್ತದೆ. ಸದ್ಯ ಡಿಜಿಟಲ್ ವೇದಿಕೆಗಳಲ್ಲಿ ಭಾಷೆಗೆ ಹೆಚ್ಚು ಭವಿಷ್ಯ ಇದೆ. ವಸಾಹತುಶಾಹಿ ವ್ಯವಸ್ಥೆಯ ಪರಿಣಾಮದಿಂದಾಗಿ ಸ್ಥಳೀಯವಾಗಿ ಪ್ರಬಲವಾದ ಪ್ರಾದೇಶಿಕ ಭಾಷೆಗಳು ಪಕ್ಕಕ್ಕೆ ಸರಿದಂತೆ ಕಾಣುತ್ತಿದೆ. ಆದರೆ ನಮ್ಮ ಭಾಷೆಯನ್ನೇ ಹೆಚ್ಚು ಹೆಚ್ಚು ಡಿಜಿಟಲೀಕರಣಗೊಳಿಸಿದ್ರೆ ಜಗತ್ತಿನಾದ್ಯಂತ ತಲುಪುವ ಸಾಧ್ಯತೆಗಳಿವೆ. ನಾವು ಆ ನಿಟ್ಟಿನಲ್ಲಿ ನಮ್ಮ ಭಾಷೆಯನ್ನು ಪಕ್ಕಕ್ಕೆ ಸರಿಯಲು ಬಿಡದಂತೆ ಬಳಸಿ ಬೆಳೆಸುವತ್ತ ನಿರಂತರವಾಗಿ ಕಾರ್ಯರೂಪಕ್ಕೆ ತರುವತ್ತ ಗಮನ ಹರಿಸಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಯುವ ಪೀಳಿಗೆಯನ್ನೂ ಗಂಭೀರವಾಗಿ ಸಜ್ಜುಗೊಳಿಸಬೇಕಾಗುತ್ತದೆ. ಸದ್ಯ ನಮ್ಮ ಭಾಷೆಯನ್ನು ಉಳಿಸಿಕೊಳ್ಳಲು ಹೇಗೋ ಒಂದು ಪರ್ಯಾಯ ಸಿಕ್ಕಿತು ಅಂತ ಸಮಾಧಾನ ಪಟ್ಕೊಂಡ್ರಾಯ್ತೆ. ಮನುಷ್ಯರೇ ನಿರ್ಮಿಸುವ ತಂತ್ರಜ್ಞಾನದ ಬುದ್ಧಿಮತ್ತೆ ನಮ್ಮ ಆಲೋಚನಾ ಶಕ್ತಿಯನ್ನೇ ಕುಂಸಿ ಸಂಪೂರ್ಣವಾಗಿ ಯಂತ್ರಕ್ಕೆ ಮೊರೆ ಹೋಗುವ ಕಾಲ ದೂರ ಇಲ್ಲ ಅನ್ನೋದನ್ನು ತಳ್ಳಿಹಾಕುವಂತಿಲ್ಲ.
1: ಇದುವರೆಗೆ ಡಾಕ್ಟರ್ ಡಿಸಿ ಗೀತಾ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಸಮಯ 6:35. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಮೈಸೂರು.
4: ಹರಿತೆ ಜಗತ್ತು,
3: ಸಸ್ಯವೈದ್ಯರ ಕಿವಿಮಾತು,
4: ಪ್ರಾಯೋಜಿತ ಬಾನುಲಿ ಸರಣಿ.
5: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
3: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
6: ಹೊಸ ಚಿಗುರು ಹಳೆ ಬೇರು
5: ಕೂಡಿರಲು ಮರಸುವ.
3: ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮಕಾಪುರ.
7: ಗಿಡ ಈ ಗಿಡ ಒಂದೊಂದು ಜೇಂಗೋಡ.
3: ಕೇಳಿ ಕಾರ್ಯಕ್ರಮ ಹರಿತೆ ಜಗತ್ತು.
8: ಇಂದಿನ ವಿಷಯ ಮಣ್ಣಿನ ಕಣ್ಣೀರು. ಆಧ್ಯಾತ್ಮದಲ್ಲಿ ನಾವು ಯಾವುದನ್ನು ಭೂಮಾತೆ ಎಂದು ಪೂಜಿಸುತ್ತೇವೆಯೋ, ವಿಜ್ಞಾನದಲ್ಲಿ ಯಾವುದನ್ನು ಇಡೀ ಜೀವಕೋಟಿಯ ಜಠರ ಎನ್ನುತ್ತೇವೆಯೋ, ಆ ಪವಿತ್ರವಾದ ಮಣ್ಣನ್ನು ಇಂದಿನ ಭಾರತದ ರೈತ ಅರಿವಿಲ್ಲದೆಯೋ ಅಥವಾ ಆಧುನಿಕ ವ್ಯವಸ್ಥೆಯ ಅನಿವಾರ್ಯತೆಯಿಂದಲೋ ತಾನೇ ಸ್ವಹಸ್ತದಿಂದ ವಿಷವಾಗಿಸುತ್ತಿದ್ದಾನೆ. ನಮ್ಮ ಹಿರಿಯರು ಮಣ್ಣನ್ನು ಕ್ಷಮಾಧರಿತ್ರಿ ಎಂದು ಕರೆದರು. ನಾವು ಎಷ್ಟು

0: ಬಗೆದರೂ ಏನೇ ಮಾಡಿದರೂ ಅವಳು ನಮಗೆ ಪ್ರತಿಯಾಗಿ ಅನ್ನವನ್ನೇ ನೀಡುತ್ತಾಳೆ ಎಂಬ ಅಚಲವಾದ ನಂಬಿಕೆ ನಮ್ಮದಾಗಿತ್ತು. ಆದರೆ ಇಂದಿನ ಕೃಷಿ ಪದ್ಧತಿಯು ಮನುಷ್ಯ ಮತ್ತು ಮಣ್ಣಿನ ನಡುವಿನ ಈ ದೈವಿಕ ಸಂಬಂಧವನ್ನೇ ಕಡಿದು ಹಾಕಿದೆ. ಪ್ರಕೃತಿಯಲ್ಲಿ ಕೊಟ್ಟುಕೊಳ್ಳುವ ಒಂದು ಶಾಶ್ವತ ನಿಯಮವಿದೆ. ಮಣ್ಣಿನಿಂದ ನಾವು ಪಡೆದದ್ದನ್ನು ಸಾವಯವ ತ್ಯಾಜ್ಯದ ರೂಪದಲ್ಲಿ ಮತ್ತೆ ಮಣ್ಣಿಗೆ ಮರಳಿಸಲೇಬೇಕು. ಆದರೆ ಇಂದು ನಾವು ಮಣ್ಣಿನಿಂದ ಕೇವಲ ಪೋಷಕಾಂಶಗಳನ್ನು ಹೀರಲಷ್ಟೇ ಕಲಿತಿದ್ದೇವೆ, ಮರಳಿ ನೀಡುವ ಕೃತಜ್ಞತೆಯನ್ನು ಮರೆತಿದ್ದೇವೆ. ವೈಜ್ಞಾನಿಕವಾಗಿ ಮಣ್ಣು ಎನ್ನುವುದು ಕೇವಲ ನಿರ್ಜೀವ ಧೂಳಲ್ಲ, ಅದು ಸಜೀವ ಕೋಶಗಳಿಂದ ಕೂಡಿದ ಒಂದು ಜೀವಂತ ಅಂಗಾಂಗ. ಆದರೆ ಭಾರತದ ಇಂದಿನ ಕೃಷಿ ಪದ್ಧತಿಯಲ್ಲಿ ಮಣ್ಣನ್ನು ಕೇವಲ ಗಿಡಗಳು ನೆಟ್ಟಗೆ ನಿಲ್ಲಲು ಇರುವ ಒಂದು ಮಾಧ್ಯಮ ಎಂಬಂತೆ ನಿರ್ಜೀವ ವಸ್ತುವಾಗಿ ನೋಡಲಾಗುತ್ತಿದೆ. ಇಂದಿನ ರೈತರು ಪ್ರಮುಖವಾಗಿ 4 ತಪ್ಪುಗಳ ಮೂಲಕ ಮಣ್ಣನ್ನು ಹಾಳು ಮಾಡಿಕೊಳ್ತಿದ್ದಾರೆ. ಮಿತಿಮೀರಿದ ಮತ್ತು ಅಸಮತೋಲನ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳ ಬಳಕೆ, ಇದರಿಂದಾಗಿ ಮಣ್ಣಿನ ರಸಸಾರದ ಸೂಕ್ಷ್ಮ ಸಮತೋಲನ ಏರುಪೇರಾಗಿ ಭೂಮಿ ಬಂಜರಾಗುತ್ತಿದೆ. ಮಿತಿಮೀರಿದ ರಾಸಾಯನಿಕ ಕ್ರಿಮಿಕೀಟನಾಶಕಗಳ ಬಳಕೆಯಿಂದಾಗಿ ಮಣ್ಣಿನಲ್ಲಿರುವ ಕೋಟ್ಯಾಂತರ ಹಿತಕಾರಿ ಮಿತ್ರಜೀವಿಗಳ ಮಾರಣ ಹೋಮ ನಡೆದು ಹೋಗುತ್ತದೆ. ಇದರ ಪರಿಣಾಮವಾಗಿ ಮಣ್ಣಿನ ಸಹಜ ರೋಗ ನಿರೋಧಕ ಶಕ್ತಿ ತಳಮುಟ್ಟಿದೆ. ಇನ್ನು ಮಣ್ಣಿನ ಜೀವಂತಿಕೆಯನ್ನು ಅಳೆಯುವ ಮಾನದಂಡವೇ ಸಾವಯವ ಇಂಗಾಲ, ಅಂದರೆ ಆರ್ಗ್ಯಾನಿಕ್ ಕಾರ್ಬನ್. ಭಾರತೀಯ ಮಣ್ಣಿನಲ್ಲಿ ಇದರ ಪ್ರಮಾಣ ಕನಿಷ್ಠ 0.5%-1% ಇರಬೇಕು. ಆದರೆ ಇಂದಿನ ಕೃಷಿಯಲ್ಲಿ ಹಟ್ಟಿಗೊಬ್ಬರ, ಹಸಿರೆಲೆ ಗೊಬ್ಬರಗಳನ್ನು ಬಳಸದ ಕಾರಣ ಈ ಪ್ರಮಾಣ 0.2%-ಕ್ಕಿಂತ ಕೆಳಗೆ ಕುಸಿದಿದೆ. ಕೊಯ್ಲಿನ ನಂತರ ಹೊಲದಲ್ಲಿ ಉಳಿಯುವ ಕಡ್ಡಿ ತರಗೆಲೆಗಳನ್ನು ಮಣ್ಣಿಗೆ ಸೇರಿಸಿ ಕರಗಿಸುವ ಬದಲು ರೈತರು ಅದಕ್ಕೆ ಬೆಂಕಿ ಇಟ್ಟು ಸುಡುತ್ತಿದ್ದಾರೆ. ಇದರಿಂದಲೂ ಸಹ ಮಣ್ಣಿನ ಮೇಲ್ಪದರದಲ್ಲಿರುವಂತಹ ಹಿತಕಾರಿ ಜೀವಿಗಳು ಸುಟ್ಟು ಬೂದಿಯಾಗುತ್ತಿವೆ. ಇದರೊಂದಿಗೆ ಅತಿಯಾದ ಆಳವಾದ ಉಳುಮೆ ಮತ್ತು ನೀರಾವರಿಯ ಅಸಮರ್ಪಕ ಬಳಕೆಯಿಂದಾಗಿ ಮಣ್ಣಿನಲ್ಲಿ ಉಪ್ಪಿನಾಂಶ ಹೆಚ್ಚಿ ಭೂಮಿ ಚೌಳಾಗುತ್ತಿದೆ. ಸ್ನೇಹಿತರೆ, ಇಂದು ನಮ್ಮ ದೇಹದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಅನೇಕ ಪೌಷ್ಟಿಕಾಂಶಗಳ ಕೊರತೆ, ಹಾರ್ಮೋನ್ ಏರುಪೇರು ಮತ್ತು ಮಾರಕ ಕಾಯಿಲೆಗಳಿಗೂ ನಮ್ಮ ಮಣ್ಣಿನಲ್ಲಿ ಉಂಟಾಗಿರುವ ಪೋಷಕಾಂಶಗಳ ಕೊರತೆಗೂ ನೇರ ಸಂಬಂಧವಿದೆ. ಇಂದು ಮಾರುಕಟ್ಟೆಗೆ ಬರುತ್ತಿರುವ ತರಕಾರಿ, ಹಣ್ಣು ಮತ್ತು ಧಾನ್ಯಗಳಲ್ಲಿ ನೈಸರ್ಗಿಕ ರುಚಿ, ಸುವಾಸನೆ ಮತ್ತು ಸತ್ವ ಇಲ್ಲದಿರುವುದಕ್ಕೆ ಕೃಷಿ ವಿಜ್ಞಾನಿಗಳು ಹೇಳುವ ಮಣ್ಣಿನ ರೋಗಗ್ರಸ್ತತೆ ಮತ್ತು ಅದರಲ್ಲಿ ಉಳಿದುಕೊಳ್ಳುವ ಕೀಟನಾಶಕಗಳ ಶೇಷವೇ ಕಾರಣವಾಗಿದೆ. ಇದಕ್ಕೆ ಪರಿಹಾರದ ದಾರಿ ಎಂದರೆ ಆಧ್ಯಾತ್ಮ ನಮಗೆ ಕಲಿಸುವ ವಿನಯ ಮತ್ತು ವಿಜ್ಞಾನ ನಮಗೆ ತೋರುವ ಸುಸ್ಥಿರತೆ. ಇವೆರಡನ್ನೂ ಇಂದಿನ ರೈತ ಒಟ್ಟಿಗೆ ಅಳವಡಿಸಿಕೊಳ್ಳಬೇಕಿದೆ. ಮಣ್ಣನ್ನು ರೋಗಮುಕ್ತಗೊಳಿಸದೆ ರೋಗಮುಕ್ತ ಬೆಳೆಗಳನ್ನಾಗಲಿ ಅಥವಾ ರೋಗಮುಕ್ತ ಸಮಾಜವನ್ನಾಗಲಿ ಸೃಷ್ಟಿಸಲು ಜಗತ್ತಿನಲ್ಲಿ ಸಾಧ್ಯವೇ ಇಲ್ಲ.
1: ಹರಿತೇ ಜಗತ್ತು
2: ಸಸ್ಯವೈದ್ಯರ ಕಿವಿ ಮಾತು ಕಾರ್ಯಕ್ರಮ ಆಲಿಸಿದಿರಿ.
3: ಮರವಾಗೆಲೆವೋ ಜೀವವೇ ಮರವಾದು.
2: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು.
1: ನಿಮ್ಮ ಬೆಳೆಗಳಿಗೆ ವೈರಸ್ ಕಾಟವಿದೆಯೇ?
2: ಪವರ್ ಪ್ಲಸ್ ಬಳಸಿ
1: ಬೆಳೆಗೆ ಸಾರ,
2: ರೋಗ ದೂರ,
1: ಬೆಳೆ ಚಂದ,
2: ರೈತನ ಮೊಗವಂದ.
1: ರೈತನ ನಂಬಿಕೆಗೆ ಮತ್ತೊಂದು ಹೆಸರೇ
2: ಪವರ್ ಪ್ಲಸ್.
1: ಸಂಪರ್ಕಿಸಿ
2: ಗ್ರೀನ್ ಲೈಫ್ ಕ್ರಾಪ್ಟೆಕ್ ವಿಜಯನಗರ 3ನೇ ಹಂತ ಮೈಸೂರು.
1: ಮೊಬೈಲ್ ಸಂಖ್ಯೆ 9880622979.
2: ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮ್ಮಕಾಪುರ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
4: ಸಮಯ 6:40:40. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿ. ಪದಪರಿಚಯ.
5: ಸಮುಚ್ಚಯ ಯುಗ್ಮಗಳು, ಮೊದಲ ಜೋಡಿ ಅಥವಾ ಇಲ್ಲವೇ. ಅಥವಾ ಎನ್ನುವುದು

0: ಪರ್ಯಾಯ, ಪಕ್ಷಾಂತರ ಮೊದಲಾದುವನ್ನು ಸೂಚಿಸುವ ಇಲ್ಲವೇ ಎಂಬ ಅರ್ಥವನ್ನುಳ್ಳ ಅವ್ಯಯ ಸಂಸ್ಕೃತ ಭಾಷೆಯ ಶಬ್ದ. ಇದಕ್ಕೆ ಸದೃಶವಾದ ಮಾತು ಕನ್ನಡದ ಇಲ್ಲವೇ. ಆದರೆ ಪ್ರಚಾರದಲ್ಲಿ ಸಂಸ್ಕೃತ ಮಾತಿಗೆ ಹೆಚ್ಚಿನ ಪ್ರಾಶಸ್ತ್ಯ. ಹಿಂದೆ ರಸ್ತೆ ಸಾರಿಗೆ ವಾಹನಗಳಲ್ಲಿ ಹೀಗೆ ಒಂದು ಎಚ್ಚರಿಕೆಯ ಫಲಕ ಇರುತ್ತಿತ್ತು: ತಲೆಯನ್ನು ಅಥವಾ ಕೈಯನ್ನು ಕಿಟಕಿಯ ಹೊರಗೆ ಚಾಚಬೇಡಿ. ದಿಟವಾಗಿ ಈ ವಾಕ್ಯ ತಲೆಯನ್ನಾಗಲಿ ಕೈಯನ್ನಾಗಲಿ ಎಂದೋ, ತಲೆಯನ್ನೂ ಕೈಯನ್ನೂ ಎಂದೋ ಇರಬೇಕಾಗಿತ್ತು. ಈಗ ಇರುವಂತೆ ತಲೆಯನ್ನೋ ಕೈಯನ್ನೋ ಯಾವುದಾದರೂ ಒಂದನ್ನು ಮಾತ್ರ ಚಾಚಬಾರದು ಎಂದು ಅರ್ಥ ಹೊರಡುವಂತೆ ತೋರುತ್ತದೆ. ಇಲ್ಲಿ ನಮಗೆ ಬೇಕಾದ್ದು ಪರ್ಯಾಯದ ಆಶಯವಲ್ಲ, ಒಳಕೊಳ್ಳುವ ಕೂಡಿಸುವ ಆಶಯ. ಎರಡನೇ ಜೋಡಿ ಮತ್ತು ಹಾಗೂ. ಮತ್ತು ಎಂಬ ಸಮುಚ್ಚಯ ಹಳಗನ್ನಡ ಮೂಲದ ಮತ್ತೆ, ಮತ್ತಂ ಇವುಗಳನ್ನು ಹೋಲುವಂಥದು. ಮತ್ತು ಹೊಸಗನ್ನಡ ಕಾಲದಲ್ಲಿ ಹುಟ್ಟಿದ್ದು. ದಿಟವಾಗಿ ಅದು ಮತ್ತೆ, ಮತ್ತಂ ಕುಟುಂಬದಲ್ಲಿಯೇ ಬೆಳೆದ ಈಚಿನ ಪೀಳಿಗೆಯ ಕುಡಿ. ಹಾಗಾಗಿ ಅದು ಬಳಿಕ, ಆಮೇಲೆ, ಅನಂತರ ಎಂದು, ಪುನಃ, ತಿರುಗಿ ಎಂದು ಅರ್ಥವನ್ನು ಕೊಡುವಂತೆ ತೋರುತ್ತದೆ. ಆದರೆ ನಾವು ಅದನ್ನು ಇಂಗ್ಲಿಷ್ನ ಆ್ಯಂಡ್ ಎಂಬ ಸಮುಚ್ಚಯದ ಅರ್ಥದಲ್ಲಿ ವಿಶೇಷವಾಗಿ ರೂಢಿಸಿಕೊಂಡಿದ್ದೇವೆ. ಈ ರೂಢಿ ಬಲವಾಗಿದ್ದು ಅದನ್ನು ಅಬುದ್ಧಿಕ ವಸ್ತುಗಳ ಗಣನೆಯಲ್ಲಿ ಕೊನೆಗೆ ಸಮುಚ್ಚಯವಾಗಿ ಬಳಸುವುದೇ ಒಳ್ಳೆಯ ಕ್ರಮ. ಸಬುದ್ಧಿಕಗಳ ಗಣನೆಯಲ್ಲಿ ವ್ಯಕ್ತಿಪರ ಸಂದರ್ಭಗಳಲ್ಲಿ ಹಾಗೂ ಎಂಬ ಸಮುಚ್ಚಯವನ್ನು ಬಳಸುವ ರೂಢಿಯೇ ಒಳ್ಳೆಯದು. ಪುಸ್ತಕ, ಮಸೀಕುಡಿಕೆ ಮತ್ತು ಲೇಖನಿ, ಪ್ರಭುಗಳು, ದಿವಾನರು ಹಾಗೂ ಪ್ರಜೆಗಳು, ಈ ರೂಢಿ ಹಿತವಾದ್ದು ಎನ್ನಬೇಕು. ಹಾಗೆ ನೋಡಿದರೆ ಮತ್ತು ಸಮುಚ್ಚಯದ ಬಳಕೆ ಬರವಣಿಗೆಯಲ್ಲಿ ಹೆಚ್ಚು, ಮಾತಿನ ರೂಢಿಯಲ್ಲಿ ಕಾಣಿಸುವುದೇ ಇಲ್ಲ. ಅವನು ಮತ್ತು ಅವನ ಮಗಳು ಎಂದೋ, ಅವನು ಹಾಗೂ ಅವಳು ಎಂದೋ ಹೇಳುವುದಕ್ಕಿಂತ ಸಮುಚ್ಚಯದ ಉಕಾರ ಸೇರಿಸಿ ಅವನೂ ಅವನ ಮಗಳು, ಅವನೂ ಅವಳು ಮುಂತಾಗಿ ಹೇಳುವುದೇ ಹಿತ. ಗಣನೆಗೆ ಇಬ್ಬರಿಗಿಂತ ಹೆಚ್ಚಾಗಿ ಇದ್ದಾಗ ಕೊನೆಗೆ ಹಾಗೂ ಸೇರಿಸಬಹುದು. ಮಾತಿನ ರೂಢಿಯಲ್ಲಿ ಪ್ರತಿ ಗಣನೆಯ ಘಟಕದ ಬಳಿಕ ವಿರಾಮ ತಂದರೂ ನಡೆಯುತ್ತದೆ. ಈಚೆಗೆ ಮಾತು ಬರಹಗಳಲ್ಲಿ ಹಾಗೂ ಎಂಬ ಸಮುಚ್ಚಯವನ್ನು ಅಂತ್ಯಸ್ವರ ಹ್ರಸ್ವ ಮಾಡಿ ಹಾಗೂ ಎಂದು ಬಳಸುವುದು ಹೆಚ್ಚುತ್ತಿದೆ. ಇದು ಸರಿಯಲ್ಲ. ಅಂತೆ, ಇಂತೆ ಎನ್ನುವುದು ಹಾಗೆ, ಹೀಗೆ ಎಂದು ಅರ್ಥ ಕೊಡುವುದು ತಾನೆ. ಅಂತೂ, ಇಂತೂ ಎನ್ನುವುದು ಹಾಗೂ, ಹೀಗೂ ಎಂದು ರೂಪ ತಳೆದರೆ ಮಾತ್ರ ಸಮುಚ್ಚಯದ ಸಾರ್ಥಕತೆ. ಅದು ಸರ್ವನಾಮವಿರಲಿ, ಸಂಖ್ಯಾವಾಚಕವಿರಲಿ, ಬೇರೆ ಯಾವುದೇ ವಸ್ತುವಾಚಕವಿರಲಿ, ಒಳಕೊಳ್ಳುವ, ಕೂಡುವ ಆಶಯ ಬೇಕಾದಾಗ ಸಮುಚ್ಚಯದ ಊಕಾರ ತಪ್ಪದೆ ಸೇರಬೇಕಾಗುತ್ತದೆ.
1: ಸುಮಧುರ.
0: ಈಗ ಒಂದು ನೀತಿಕಂದವನ್ನು ನೋಡೋಣ. ಇದು ಯಾರು ಬರೆದದ್ದೋ ತಿಳಿಯದು. ನಡೆವೆಡೆಯೊಳ್, ನುಡಿವೆಡೆಯೊಳ್, ಕುಡುವೆಡೆಯೊಳ್, ತನಗೆ ನಿಂದೆ ಪೊರ್ದದ ತೆರದಿನ್. ನಡೆವುದು, ನುಡಿವುದು, ಕುಡುವುದು, ಪಡೆವುದು ಸತ್ಕೀರ್ತಿಯನ್,

0: ಕಡೆ ಕನ್ನಡ ಮಾತುಗಳು ಸರಣಿಯಾಗಿ ಬಂದು ಒಂದು ಒಳ್ಳೆಯ ಸಂದೇಶವನ್ನು ಈ ಕಂದಪದ್ಯ ನೀಡುತ್ತಿದೆ. ಕನ್ನಡ ಮಾತು ಸಂಸ್ಕೃತದೊಂದಿಗೆ ಹಿತವಾಗಿ ಹೊಂದಿಕೊಂಡು ನಡೆಯುವುದು ಎಂದರೆ ಹೀಗೆ ತಾನೆ. ನಮ್ಮ ಹಳೆಯ ಸಾಹಿತ್ಯದಲ್ಲಿ ವಿಶೇಷವಾಗಿ ಕಂದಪದ್ಯಗಳಲ್ಲಿ, ವೃತ್ತಗಳಲ್ಲಿ ಕೂಡ ಇರಬಹುದು, ಕಂದಪದ್ಯಗಳಲ್ಲಿ ಒಂದು ನಿರ್ದಿಷ್ಟವಾದ ಅಂಕಿತದ ಜೊತೆಗೆ ನೀತಿಯ ಮಾತುಗಳನ್ನು ಕವಿಗಳು ಹೇಳಿರ್ತಾರೆ. ಎಷ್ಟೋ ವೇಳೆ ಆ ನೀತಿಯ ಮಾತುಗಳ ಕವಿ ಯಾರು ಅಂತ ಗೊತ್ತಿರೋದಿಲ್ಲ. ಒಂದು ದೊಡ್ಡ ಸಂದೇಶವನ್ನು ಅಲ್ಲಿ ಪ್ರಕಟ ಮಾಡಿರ್ತಾನೆ, ಆದರೆ ಕವಿ ತನ್ನನ್ನು ಅಲ್ಲಿ ನಾನು ಬರೆದಿದ್ದೇನೆ ಅಂತ ಹೇಳ್ಕೊಳ್ಳೋದಿಲ್ಲ. ಚೂಡಾರತ್ನ ಅಂತ ಇರ್ತದೆ, ವಿದಗ್ಧ ಲಲಾಮ ಅಂತ ಇಲ್ಲಿದೆ. ಈ ವಿದಗ್ಧ ಲಲಾಮ ಅಂತ ಹೇಳಿ ಅದು ಯಾರ ಅಂಕಿತೋ ಏನೋ ಗೊತ್ತಾಗೋದಿಲ್ಲ. ಪಂಡಿತ ಪ್ರವರ ಅಂತ ಹೇಳೋ ಹಾಗೆ, ಪಂಡಿತ ಶ್ರೇಷ್ಠ ಅಂತ ಹೇಳೋ ಹಾಗೆ ಆ ಮಾತು ಬಂದಿದೆ. ಮಾತನಾಡುವಾಗ ಒಳ್ಳೆಯ ಆಚರಣೆ ನಡವಳಿಕೆ ಇರೋವಾಗ, ದಾನ ಮಾಡುವಾಗ ತನಗೆ ಯಾವ ರೀತಿಯಿಂದ ಅಪಖ್ಯಾತಿಯು ಬರದ ರೀತಿಯಲ್ಲಿ ಮಾತನಾಡಬೇಕು, ನಡ್ಕೊಳ್ಬೇಕು, ದಾನ ಮಾಡಬೇಕು, ಹೀಗೆ ಮಾಡಿದರೆ ಮಾತ್ರ ಒಳ್ಳೆಯ ಕೀರ್ತಿಗೆ ಅವನು ಭಾಜನನಾಗ್ತಾನೆ ಅಂತನ್ನೋದು ಇಲ್ಲಿ ಆ ಸಂದೇಶ. ಒಂದು ಸ್ವಾರಸ್ಯವನ್ನು ಗಮನಿಸಬೇಕು ಇಲ್ಲಿ. ನಡೆ ನುಡಿ ಅನ್ನೋ ಮಾತಿದೆ, ಕುಡು ಅನ್ನೋ ಮಾತಿದೆ, ಕೊನೆಯಲ್ಲಿ ಎರಡು ಸತ್ಕೀರ್ತಿ ವಿದಗ್ಧ ಲಲಾಮ ಅಂತನ್ನುವ ಎರಡು ಕಡೆಗಳಲ್ಲಿ ಆ ಸಂಸ್ಕೃತದ ಮಾತುಗಳನ್ನು ಕವಿ ಬಳಸಿದ್ದಾನೆ. ಉಳಿದ ಕಡೆ ಲಲಿತವಾದ ಸರಳವಾದಂತಹ ಕನ್ನಡ ಮಾತುಗಳನ್ನು ಹೇಳಿದ್ದಾನೆ. ನಿಂದೆ ಅನ್ನೋದು ಕೂಡ ಒಂದು ರೀತಿಯಲ್ಲಿ ಸಮಸಂಸ್ಕೃತವಾದರೂ ಅದು ಕನ್ನಡದಂತೆಯೇ ರೂಪವನ್ನು ಪಡ್ಕೊಂಡಿದೆ ಅಂತ ಹೇಳಬಹುದು. ಇದು ಇಲ್ಲಿಯ ವಿಶೇಷವಾದಂಥ ಸ್ವಾರಸ್ಯ.
1: ಪದಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿ. ಶೀರ್ಷಿಕೆ ಗೀತ ರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ ಎನ್ಎಸ್ ಪ್ರಸಾದ್. ಪದ್ಯಗಾಯನ ಜಿ ಪುಷ್ಪಲತಾ.
2: ಸಿರಿ ಕನ್ನಡ ದೇವಿಯ ಮುಕುಟದಲ್ಲಿ ನಿಲುಗುತ್ತಿರೆ ನುಡಿ ಮುತ್ತುಗಳು.
3: ಸಿರಿ ಕನ್ನಡ ದೇವಿಯ ಮುಕುಟದಲ್ಲಿ.
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:50. ಈಗ ರೈತರಿಗೆ ಸಲಹೆ.
5: ಹಲೋ
6: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
5: ಮತ್ತೆ
6: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
5: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ
7: ಸರ್. ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
6: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
5: ಸರ್, 2 ಲಕ್ಷ
8: ಏನಾಯ್ತಪ್ಪ?
7: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
6: ಅರೆ,
7: ಕಟ್ ಮಾಡಿದ್ರು.
8: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
7: ಫ್ರಾಡ್?
8: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
7: ಹಣ ಕಳ್ಕೊಳ್ತೀರಾ.
9: RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
10: ಮೇ ತಿಂಗಳಲ್ಲಿ ಒಂದೆರಡು ದೊಡ್ಡ ಮಳೆ ಆದ್ರೆ ಹಾಸನ ಜಿಲ್ಲೆಯ ಕೃಷಿಕರಿಗೆ ಖುಷಿ ಏನಪ್ಪ ಅಂದ್ರೆ, ಈ ವರ್ಷ ಆಲೂಗಡ್ಡೆಯನ್ನ ಬಹಳ ಸುಲಭವಾಗಿ ಬಿತ್ತನೆ ಮಾಡ್ಕೋಬಹುದು ಅಂತ. ಹಾಸನ ಜಿಲ್ಲೆಯಲ್ಲಿ ಆಲೂಗಡ್ಡೆಗೆ ಗೆಂಡೆ ಅಂತಾರೆ. ಆಲೂಗಡ್ಡೆ ಬೆಳೆ ಮುಂಗಾರಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯಲ್ಪಡುವಂತಹ ಪ್ರಮುಖವಾದ ತೋಟಗಾರಿಕಾ ಬೆಳೆ. ಆಲೂಗಡ್ಡೆನ ಮೈಸೂರು, ಮಂಡ್ಯ, ಚಾಮರಾಜನಗರ ಭಾಗದಲ್ಲೂ ಕೂಡ ಬೆಳೆಯಲಾಗುತ್ತೆ. ಆದರೆ ನಮ್ಮಲ್ಲಿ ಇದು ಅಷ್ಟು ವ್ಯಾಪಕವಾಗಿ ವ್ಯಾಪಿಸಿಲ್ಲ. ಮುಂಗಾರಿನಲ್ಲಿ ಮಳೆ ಆಶ್ರಯದಲ್ಲಿ ಆಲೂಗಡ್ಡೆಯನ್ನು ಹೆಚ್ಚಿನ ಪಾಲಿನ ಕೃಷಿಕರು ಬೆಳೀತಾರೆ. ನೀರಾವರಿ ಆಶ್ರಯ ಇರೋರು ಲಾಭದಾಯಕವಾಗಿ ಆಲೂಗಡ್ಡೆಯನ್ನು ಬೆಳೀತಾರೆ. ಆಲೂಗಡ್ಡೆಯಲ್ಲಿ ಹನಿ ನೀರಾವರಿ ಪದ್ಧತಿಯ ಅಳವಡಿಕೆ ಕೂಡ ಈಗ ಲಭ್ಯ ಆಗಿದೆ. ಆಲೂಗಡ್ಡೆಗೆ ಬಿತ್ತನೆ ಬೀಜ ಏನಿದೆಯಲ್ಲ, ಇದೇ ಬಹಳ ಪ್ರಮುಖ. ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿರುವಂತಹ

0: ಕೇಂದ್ರೀಯ ಆಲೂಗೆಡ್ಡೆ ಸಂಶೋಧನಾ ಸಂಸ್ಥೆಯಿಂದ ಮೂಲ ಬಿತ್ತನೆಯನ್ನು ತಂದು ಪಂಜಾಬ್ನ ಜಲಂಧರ್ ಹಾಗೂ ಚಂಡೀಗಢದ ಪ್ರದೇಶದಲ್ಲಿ ಆಲೂಗೆಡ್ಡೆ ಬೆಳೆಗಾರರು ಬಿತ್ತನೆ ಗಡ್ಡೆಗಳನ್ನು ಉತ್ಪಾದನೆ ಮಾಡುತ್ತಾರೆ. ಇಂತಹ ಗಡ್ಡೆಗಳನ್ನು ಆಲೂಗೆಡ್ಡೆಯನ್ನು ವ್ಯಾಪಾರ ಮಾಡುವಂತಹ ಹಾಸನ ಹಾಗೂ ಅಕ್ಕಪಕ್ಕದ ಜಿಲ್ಲೆಯ ವ್ಯಾಪಾರಸ್ಥರು ಹೋಗಿ ನೋಡಿ ಅಲ್ಲಿಂದ ಗಡ್ಡೆಗಳಿಗೆ ಆರ್ಡರ್ ಮಾಡಿ ಬರ್ತಾರೆ. ಆ ಗಡ್ಡೆಗಳು ಮುಂಗಾರಿಗೆ ಸರಿಯಾಗಿ ಬರ್ತದೆ ಹಾಸನ ಜಿಲ್ಲೆಗೆ. ಯಾವಾಗ ಒಂದೆರಡು ಮಳೆ ಆಗುತ್ತೋ ಬಿತ್ತನೆಯ ವ್ಯಾಪಾರ ಆರಂಭ ಆಗುತ್ತೆ. ಇತ್ತೀಚಿನ ದಿನದಲ್ಲಿ ಆಲೂಗೆಡ್ಡೆ ಬೇಸಾಯದಲ್ಲಿ ಒಂದು ಕ್ರಾಂತಿನೇ ಆಗಿದೆ. ಅದು ARC ತಂತ್ರಜ್ಞಾನ ಅಂತ, ಎಪಿಕಲ್ ರೂಟ್ ಕಟ್ಟಿಂಗ್ ಅಂತ. ಆದರೆ ನಿಜವಾಗಲೂ ಇಲ್ಲಿ ಬೇರನ್ನು ಕತ್ತರಿಸೋದಿಲ್ಲ, ಕಾಂಡವನ್ನು ಕತ್ತರಿಸಿ ಸಸಿಗಳನ್ನು ಅಭಿವೃದ್ಧಿಪಡಿಸಲಾಗುತ್ತೆ. ಈಗ ನೋಡಿ, ಆಲೂಗೆಡ್ಡೆಗೆ ಬಿತ್ತನೆಗೆ ಮೂಲ ಗಡ್ಡೆನೇ. ಈಗ ಮೂಲ ಬಿತ್ತನೆ ಏನಿದೆಯಲ್ಲ, ಸಿಮ್ಲಾದ ಕೇಂದ್ರೀಯ ಆಲೂಗೆಡ್ಡೆ ಸಂಶೋಧನಾ ಸಂಸ್ಥೆಯಿಂದ ತಂದಿರೋದು. ಇದನ್ನು ಮೊದಲಿಗೆ ಬೆಳೀತಾರೆ, ಆ ಬೆಳೆದಿದ್ದರಿಂದ ಬಂದಂತಹ ಗಡ್ಡೆಯಿಂದ ಮತ್ತೊಂದು ಬೆಳೆ ಬೆಳೀತಾರೆ, ಅದರಿಂದ ಮತ್ತೊಂದು ಬೆಳೆ. ಹೀಗೆ ರೈತರು ಹೇಳೋದು, ಅವ್ರ ಕೈಗೆ ಈ ಗಡ್ಡೆ ಸಿಗೋ ಹೊತ್ತಿಗೆ 5-6 ಅಥವಾ ಕೆಲವೊಮ್ಮೆ 8 ಆವರ್ತನೆ ಕೂಡ ಆಗಿರುತ್ತೆ ಅಂತ. ಹೀಗಾಗಿ ಗಡ್ಡೆಯ ಗುಣಮಟ್ಟ ಅಷ್ಟು ಚೆನ್ನಾಗಿರಲ್ಲ ಅನ್ನೋದು ರೈತರ ಅಭಿಮತ. ಒಂದೇ ಬೆಳೆಯಿಂದ ಬಿತ್ತನೆಯನ್ನು ಪದೇ ಪದೇ ಆಯ್ಕೆ ಮಾಡ್ತಾ ಇದ್ದರೆ ಏನು ಸಮಸ್ಯೆ ಆಗ್ಬೋದು ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತು. ಹೀಗಾಗಿ ಈ ತೊಂದರೆಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಂಶೋಧನಾ ಸಂಸ್ಥೆಗಳು ಕಂಡುಹಿಡಿದಂತಹ ತಾಂತ್ರಿಕತೆನೇ ಎಪಿಕಲ್ ರೂಟ್ ಕಟ್ಟಿಂಗ್. ಇಲ್ಲಿ ಮೂಲ ಗಡ್ಡೆಗಳನ್ನು ವಿಶೇಷವಾಗಿ ಜೈವಿಕ ಕೃಷಿ ತಂತ್ರಜ್ಞಾನ ಅಂದರೆ ಅಂಗಾಂಶ ಕೃಷಿಯನ್ನು ಅಳವಡಿಸಿ ಅಭಿವೃದ್ಧಿಪಡಿಸಿರುವಂತಹ ಸಸಿಗಳನ್ನು ಮೊದಲಿಗೆ ತಂದು, ಅಂದರೆ ಮೂಲ ಬಿತ್ತನೆಯನ್ನ ಅಲ್ಲಿಂದ ತರ್ತಾರೆ, ಆದರೆ ಅಂಗಾಂಶ ಕೃಷಿ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಿರುವಂತಹ ಲ್ಯಾಬ್ಗಳಲ್ಲಿ ಈ ಸಸಿಗಳನ್ನು ಅಭಿವೃದ್ಧಿಪಡಿಸಲಾಗುತ್ತೆ. ಈ ಸಸಿಗಳನ್ನು ಸಸಿ ಮಡಿಯನ್ನು ಮಾಡಿಕೊಂಡು, ಅದು ವಿಶೇಷವಾಗಿ ಪಾಲಿಹೌಸ್ಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಏರು ಸಸಿ ಮಡಿಗಳನ್ನು ಮಾಡಿಕೊಂಡು ಸಸಿಗಳನ್ನು ನಾಟಿ ಮಾಡಿ ಈ ಸಸಿಗಳಿಂದ ಸಣ್ಣ ಪ್ರಮಾಣದ ಗಡ್ಡೆಗಳನ್ನು ಉತ್ಪಾದನೆ ಮಾಡಲಾಗುತ್ತೆ. ಇವೆಲ್ಲ ತುಂಬ ಸಣ್ಣಗಿರ್ತವೆ. ಈ ಸಣ್ಣ ಗಡ್ಡೆಗಳನ್ನು ಸ್ವಲ್ಪ ವಿಸ್ತಾರವಾದ ಜಾಗದಲ್ಲಿ ಹಾಕಿದಾಗ ಏನಾಗುತ್ತೆ, ಅವು ಒಂದೊಂದು ಗಿಡದಿಂದ 20-30 ಗಡ್ಡೆವರೆಗೂ ಸಿಗುತ್ತೆ. ಇವೇ ಬಿತ್ತನೆ ಗಡ್ಡೆಗಳು. ಇವನ್ನು ನೇರವಾಗಿ ನೀವು ಮುಂಗಾರಿನಲ್ಲಿ ಬಿತ್ತನೆ ಮಾಡ್ಕೋಬೇಕು. ಬಿತ್ತನೆ ಬೀಜದ ಬೇಸಾಯ ಏನಿದೆ ಅದು ಹಿಂಗಾರಿನಲ್ಲಾಗತ್ತೆ. ಅದರಿಂದ ಬಂದಂತಹ ಗಡ್ಡೆಗಳನ್ನು ಮುಂಗಾರಿನಲ್ಲಿ ಬಿತ್ತನೆ ಮಾಡ್ಕೋಬೋದು. ಒಂದೇ ಒಂದು ಜನರೇಷನ್ ಆಗಿರೋದ್ರಿಂದ ಆಲೂಗೆಡ್ಡೆ ಬೇಸಾಯದ ಗುಣಮಟ್ಟ ಚೆನ್ನಾಗಿರುತ್ತೆ, ಬೀಜದ ಗುಣಮಟ್ಟ ಚೆನ್ನಾಗಿರುತ್ತೆ, ಒಳ್ಳೆಯ ಆದಾಯವನ್ನು ರೈತರು ಪಡ್ಕೋಬೋದು. ಕುಫ್ರಿ ಚಂದ್ರಮುಖಿ ಈಗ ಜನಪ್ರಿಯವಾಗಿರುವಂತಹ ತಳಿ. ಆಲೂಗೆಡ್ಡೆ ಬೇಸಾಯವನ್ನು ಇಚ್ಛೆ ಇದ್ದರೆ ನೀವು ಕೂಡ ಆರಂಭ ಮಾಡಬಹುದು.
1: ರೈತರಿಗೆ ಸಲಹೆ ಪ್ರಸಾರವಾಯಿತು ಆಕಾಶವಾಣಿ ಮೈಸೂರು. ಮುಂದಿನ ಪ್ರಸಾರ ದೆಹಲಿ ಕೇಂದ್ರದಿಂದ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಕೇಂದ್ರೀಯ ಗೃಹಮಂತ್ರೀ ಅಮಿತಶಾಹ ನೂತನಸ್ಯ ಕ್ವಾಡ್ರಿಪಾರ್ಟೈಡ್ ಸೆಕ್ಯೂರಿಟಿ ಗ್ರಿಡ್ ಇತ್ಯಸ್ಯ ಪ್ರವರ್ತನೇನ ಸೀಮಪ್ರಬಂಧನೆ ಪ್ರಮುಖಸ್ಯ ಪರಿವರ್ತನಸ್ಯ ಘೋಷಣಾಂ ಅಕರೋತ್. ಸಹ ಅವದತ್ ಯತ್ ಅಸ್ಮಾಕಂ ಸೀಮಾಯಾಃ ರಕ್ಷಣಂ ಅವೈಧ ಪ್ರವಾಸಸ್ಯ ನಿರ್ಮೂಲನಂ ಚ ರಾಷ್ಟ್ರಸ್ಯ ಜನಸಾಂಖ್ಯಿಕ್ಯಾಃ ರಕ್ಷಣಾಯ ಮಹತ್ವಪೂರ್ಣಮಸ್ತಿ. ಸಹ ಹ್ಯಃ ಗುಜರಾತಸ್ಯ ಭುಜನಗರೆ ಭಾರತ ಪಾಕಿಸ್ತಾನ ಸೀಮಾಯಾಂ ಸಾಮರಿಕದೃಷ್ಟ್ಯಾ ಮಹತ್ವಪೂರ್ಣಾನಾಂ G7 ತಥಾ G13 ಬಾರ್ಡರ್ ಔಟ್ಪೋಸ್ಟ್ ಇತ್ಯೇತೇಷಾಂ ಉದ್ಘಾಟನಾನಂತರಂ ಸೈನಿಕಾನ್ ಜನಸಮೂಹಂ ಚ ಸಂಬೋಧಯನ್ ಆಸೀತ್.
3: BSF की सीमा सुरक्षा के कंसेप्ट को पूर्णतया बदलने का निर्णय किया है. एक चतुष्कोणीय कंसेप्ट के साथ एक सुरक्षा ग्रिड हम आने वाले दिनों में बनाएंगे और बॉर्डर सुरक्षा की जगह टेरिटोरियल सुरक्षा का एक नया कंसेप्ट भी लॉन्च करेंगे और BSF के जवानों की तो प्रमुख जिम्मेदारी ही रहे. ये मिलाकर समग्र बॉर्डर बांग्लादेश

0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:02 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು. ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

0: ಹೇಳಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ. ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವ ಧಾರವಾಡದಲ್ಲಿ ಇಂದು ವಸಂತ ಗಾನಲಹರಿ ರಾಷ್ಟೀಯ ಸಂಗೀತೋತ್ಸವ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಟ್ರಿಪಲ್ ಐಟಿಯ 8ನೇ ಘಟಿಕೋತ್ಸವ ಇಂದು. ನಾಡಿದ್ದು ಜೂನ್ 1ರಿಂದ ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದಿಂದ ಕೃಷಿ ಭೂಮಿ ಉಳಿಸಿ ರಾಷ್ಟವ್ಯಾಪಿ ಮಾಸಿಕ ಅಭಿಯಾನ ಆರಂಭ. ಆಕಾಶವಾಣಿಯ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 ಗಂಟೆಗೆ 134ನೇ ಆವೃತ್ತಿ ಪ್ರಸಾರ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವದ ಭಾಗವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದ ಸತ್ತೂರಿನ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಕಲಾಕ್ಷೇತ್ರದಲ್ಲಿ ಇಂದು ರಾಷ್ಟೀಯ ಸಂಗೀತೋತ್ಸವ ವಸಂತ ಗಾನಲಹರಿ ಆಯೋಜಿಸಿದ್ದಾರೆ. ಬೆಳಗ್ಗೆ 9:30ಕ್ಕೆ ಸಂಗೀತ

0: ಉತ್ಸವ ಆರಂಭವಾಗಲಿದ್ದು ರಾತ್ರಿ 9:30 ಜರುಗಲಿದೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕಿ ವಿದುಷಿ ಕೌಶಿಕಿ ಚಕ್ರವರ್ತಿ, ಪಂಡಿತ್ ಜಯತೀರ್ಥ ಮೇವುಂಟಿ, ಬಾನ್ಸೂರಿ ವಾದಕ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ, ಸಿತಾರ್ ವಾದಕಿ ಅನುಪಮಾ ಭಾಗವತ್ ಸೇರಿದಂತೆ ರಾಷ್ಟ್ರಖ್ಯಾತಿಯ ಕಲಾವಿದರು ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸರ್ವರಿಗೂ ಸ್ವಾಗತ ಕೋರಿದ್ದಾರೆ. ಖ್ಯಾತ ಹಿಂದೂಸ್ತಾನಿ ಗಾಯಕ ಪಂಡಿತ್ ಜಯತೀರ್ಥ ಮೇವುಂಟಿ ಸರ್ವರನ್ನು ವಸಂತ ಗಾನಲಹರಿಗೆ ಆಹ್ವಾನಿಸಿದ್ದಾರೆ.
1: ನಮಸ್ಕಾರ. ನಮ್ಮ ಕೇಂದ್ರ ಸಚಿವರು ಮಾನ್ಯ ಶ್ರೀ ಪ್ರಹ್ಲಾದ ಜೋಶಿ ಅವರಿಂದ ಪ್ರೇರಿತವಾದಂತಹ ಹುಬ್ಬಳ್ಳಿ ಧಾರವಾಡ ರಾಷ್ಟ್ರೀಯ ಸಂಗೀತ ಮಹೋತ್ಸವ ಕಾರ್ಯಕ್ರಮ ಮೇ ತಿಂಗಳು ದಿನಾಂಕ 30 ಮುಂಜಾನೆ 9:00 ರಾತ್ರಿ 9:30 ತನಕ ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಮಧ್ಯದಲ್ಲಿರುವಂತಹ ವೀರೇಂದ್ರ ಹೆಗಡೆ ಕಲಾಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಂಗೀತ ಕಾರ್ಯಕ್ರಮ ಮಹೋತ್ಸವ ನಡೀತಾ ಇದೆ. ಇದರಲ್ಲಿ ಯುವ ಕಲಾವಿದರು ಹಿರಿಯ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ. ನಂದು ಮತ್ತು ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಬಾನ್ಸರಿ ಹಾಗೂ ಗಾಯನ ಜುಗಲು ಬಂದೆ ಕಾರ್ಯಕ್ರಮ ಇದು ವಿಶೇಷವಾದದ್ದು. ಹೀಗಾಗಿ ತಾವೆಲ್ಲರೂ ಮುಂಜಾನೆಯಿಂದ ರಾತ್ರಿವರೆಗೆ ಕಾರ್ಯಕ್ರಮ ಮುಗಿಯುತ್ತಾ ಇದ್ದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ.
0: ನಾಡಿದ್ದು 1 ಜೂನ್‌ರಿಂದ 30 ದೇಶಾದ್ಯಂತ ಕೃಷಿ ಭೂಮಿ ಉಳಿಸಿ ಮಾಸಿಕ ಅಭಿಯಾನ ನಡೆಯಲಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ 2 ದಿನಗಳ ರಾಷ್ಟೀಯ ಕೃಷಿ ಸಮ್ಮೇಳನ ಮುಂಗಾರು ಅಭಿಯಾನ 2026 ಉದ್ಘಾಟಿಸಿ ಮಾತನಾಡಿದರು. ದೇಶದ ರೈತರ ಕಠಿಣ ಪರಿಶ್ರಮದಿಂದ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಹೊಸ ದಾಖಲೆ ಸೃಷ್ಟಿಸಲಾಗಿದೆ. 3,765 ಲಕ್ಷ ಟನ್ ಉತ್ಪಾದನೆ ಅಂದಾಜಿಸಲಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ 188 ಲಕ್ಷ ಟನ್ಗಳಷ್ಟು ಏರಿಕೆಯಾಗಿದೆ ಎಂದರು. 1 ಲಕ್ಷ ಕ್ವಿಂಟಾಲ್ಗೂ ಅಧಿಕ ಪ್ರಮಾಣದ ರಾಷ್ಟೀಯ ಬೀಜ ಭಂಡಾರ ರಚಿಸಲಾಗಿದೆ. ಈವರೆಗೆ 9,17,00,000 ಅಧಿಕ ರೈತರಿಗೆ ಕಿಸಾನ್ ಕಾರ್ಡ್ ವಿತರಿಸಲಾಗಿದೆ ಎಂದು ಕೇಂದ್ರ ಸಚಿವ ಚೌಹಾಣ್ ಹೇಳಿದರು. ಹೊಸ ಆದಾಯ ತೆರಿಗೆ ಕಾಯ್ದೆಯನ್ನು ಸರಳಗೊಳಿಸಲಾಗಿದ್ದು ಇದು ತೆರಿಗೆದಾರರ ಮೇಲಿನ ಆರ್ಥಿಕ ಹೊರೆ ಕಡಿಮೆ ಮಾಡಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಐಸಿಎಐ ಭವನದಲ್ಲಿ ನೇರ ತೆರಿಗೆಗಳ ಸಮಿತಿ ಹುಬ್ಬಳ್ಳಿ ಶಾಖೆ ಆಯೋಜಿಸಿದ್ದ ಆದಾಯ ತೆರಿಗೆ ಕಾಯ್ದೆ 2025 ಕುರಿತ 2 ದಿನಗಳ ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡಿದರು. ಲೆಕ್ಕ ಪರಿಶೋಧಕರು ದೇಶದ ಆರ್ಥಿಕ ಶಿಸ್ತು, ತೆರಿಗೆ ಜಾಗೃತಿ ಹಾಗೂ ಕೈಗಾರಿಕಾ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಐಸಿಎಐ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಹುಬ್ಬಳ್ಳಿ ಶಾಖೆ ಉತ್ತರ ಕರ್ನಾಟಕದ ಯುವ ವೃತ್ತಿಪರರಿಗೆ ಗುಣಮಟ್ಟದ ತರಬೇತಿ ನೀಡುತ್ತಿದೆ ಎಂದು ಸಚಿವ ಜೋಶಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಜರುಗಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನಪರಿಷತ್ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಭಾಗವಹಿಸಲಿದ್ದಾರೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರ ರಚನೆ ಹಕ್ಕು ಮಂಡಿಸಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಲಿದ್ದಾರೆ. ಬಳಿಕ ಶ್ರೀಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ

0: ಇರಲಿದ್ದಾರೆ. ಅದೇ ದಿನ ಅವರು ಕೇರಳಂಗೆ ತೆರಳಿ ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ರಾಜ್ಯದ ನೀರಾವರಿ ಯೋಜನೆಗಳ ಕಾರ್ಯಕ್ಷಮತೆ ಅಧ್ಯಯನಕ್ಕಾಗಿ ವಿಧಾನ ಪರಿಷತ್ ಶಾಸಕ ಎಸ್ ರವಿ ಅಧ್ಯಕ್ಷತೆಯಲ್ಲಿ 18 ಜನ ಶಾಸಕರು ಹಾಗೂ ಸದಸ್ಯರನ್ನೊಳಗೊಂಡ ಸಮಿತಿಯನ್ನು ಸರ್ಕಾರ ರಚಿಸಿದೆ. ಧಾರವಾಡದ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ವಾಲ್ಮಿಯಲ್ಲಿ ಸಭೆ ಜರುಗಿತು. ಧಾರವಾಡ, ಗದಗ್, ಬೆಳಗಾವಿ, ಹಾವೇರಿ, ಬಾಗಲಕೋಟೆ ಹಾಗೂ ವಿಜಯಪುರ ವಿಭಾಗದಲ್ಲಿ ಪ್ರಸ್ತುತ ಪ್ರಗತಿಯಲ್ಲಿರುವ ಮತ್ತು ದುರಸ್ತಿಯಲ್ಲಿರುವ ಏತ ನೀರಾವರಿ ಯೋಜನೆಗಳು ಮತ್ತು ಕೆರೆ ತುಂಬಿಸುವ ಯೋಜನೆಗಳ ಕಾರ್ಯಕ್ಷಮತೆಯ ಕುರಿತಂತೆ ಸಭೆಯಲ್ಲಿ ಚರ್ಚೆ ನಡೆಯಿತು. ಜಲಸಂಪನ್ಮೂಲ ಇಲಾಖೆ ಮತ್ತು ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯ ಏತ ನೀರಾವರಿ ಯೋಜನೆಗಳು, ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಒದಗಿಸುವ ಯೋಜನೆ, ಕೆರೆ ತುಂಬಿಸುವ ಯೋಜನೆಗಳ ಹಾಗೂ ಸೂಕ್ಷ್ಮ ನೀರಾವರಿ ಯೋಜನೆಗಳನ್ನು ಸಮಿತಿ ಅಭ್ಯಸಿಸಲಿದೆ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಟ್ರಿಪಲ್ ಐಟಿಯ 8ನೇ ಘಟಿಕೋತ್ಸವ ಇಂದು ಬೆಳಗ್ಗೆ 11 ಗಂಟೆಗೆ ಹುಬ್ಬಳ್ಳಿ ತಾಲೂಕು ನವನಗರದಲ್ಲಿರುವ ಸಂಸ್ಥೆಯ ಕ್ಯಾಂಪಸ್ನಲ್ಲಿ ಆಯೋಜಿತವಾಗಿದೆ. ಹೊಸದಿಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ನಿರ್ದೇಶಕ ಪ್ರೊಫೆಸರ್ ರಂಗನ್ ಬ್ಯಾನರ್ಜಿ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಟ್ರಿಪಲ್ ಐಟಿ ಆಡಳಿತ ಮಂಡಳಿ ಅಧ್ಯಕ್ಷ ಜಲಜ ದಾನಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಟ್ರಿಪಲ್ ಐಟಿ ನಿರ್ದೇಶಕ ಪ್ರೊಫೆಸರ್ ಎಸ್ಆರ್ ಮಹದೇವ ಪ್ರಸನ್ನ.
1: ಟ್ರಿಪಲ್ ಐಟಿ ಧಾರವಾಡದ 8ನೇ ಘಟಿಕೋತ್ಸವವನ್ನು ಮೇ 30ರಂದು ಬೆಳಗ್ಗೆ 11ಕ್ಕೆ ಆಯೋಜಿಸಲಾಗಿದೆ. ಈ ಘಟಿಕೋತ್ಸವ ಸಮಾರಂಭದಲ್ಲಿ 255 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗುವುದು. ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿಗಳ ಹೆಸರಿನ ಚಿನ್ನದ ಪದಕ, ಸಂಸ್ಥೆಯ ಪದಕ ಮತ್ತು ನಿರ್ದೇಶಕರ ಪದಕಗಳನ್ನು ಒಳಗೊಂಡು ಒಟ್ಟು 6 ಪದಕಗಳನ್ನು ವಿತರಿಸಲಾಗುವುದು. 2026-27 ಶೈಕ್ಷಣಿಕ ವರ್ಷದಿಂದ ಒಂದು ಹೊಸ ಬಿಟೆಕ್ ಇನ್ ಎಐ ಕಂಪ್ಯೂಟಿಂಗ್ ಕೋರ್ಸ್ ಅನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅನುದಾನದೊಂದಿಗೆ ಸುಮಾರು 20 ಕೋಟಿ ವೆಚ್ಚದಲ್ಲಿ ಕ್ವಾಂಟಮ್ ಎಐ ಕಂಪ್ಯೂಟಿಂಗ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಪ್ರಾರಂಭಿಸುತ್ತಿದ್ದೇವೆ. ಸಂಶೋಧನಾ ವಾತಾವರಣ ಸೃಷ್ಟಿಸಲು 5 ಮೆಗಾವ್ಯಾಟ್ ಡೇಟಾ ಸೆಂಟರ್ ನೊಂದಿಗೆ ಸಂಯೋಜಿಸಿದ ಸಂಶೋಧನಾ ಪಾರ್ಕ್ ಅನ್ನು ಸಹ ಮಾಡಲು ಉದ್ದೇಶಿಸಲಾಗಿದೆ.
0: ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಳೆ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನಾಡಲಿದ್ದಾರೆ. ಮನ್ ಕಿ ಬಾತ್ ಆಕಾಶವಾಣಿ ನ್ಯೂಸ್ ಆನ್ ಏರ್ ಆಪ್, ಯೂಟ್ಯೂಬ್ ಚಾನೆಲ್ ಸೇರಿದಂತೆ ಪ್ರಧಾನಮಂತ್ರಿ ಕಚೇರಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಪ್ರಸಾರವಾಗಲಿದೆ. ಬಳಿಕ ಕನ್ನಡ ಸೇರಿದಂತೆ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲೂ ಮನದ ಮಾತು ಬಿತ್ತರಗೊಳ್ಳಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವ ಧಾರವಾಡದಲ್ಲಿ ಇಂದು, ವಸಂತ ಗಾನಲಹರಿ ರಾಷ್ಟೀಯ ಸಂಗೀತೋತ್ಸವ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಟ್ರಿಪಲ್ ಐಟಿಯ 8ನೇ ಘಟಿಕೋತ್ಸವ ಇಂದು. ನಾಡಿದ್ದು ಜೂನ್ 1ರಿಂದ ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದಿಂದ ಕೃಷಿ ಭೂಮಿ ಉಳಿಸಿ ರಾಷ್ಟ್ರವ್ಯಾಪಿ ಮಾಸಿಕ ಅಭಿಯಾನ ಆರಂಭ. ಆಕಾಶವಾಣಿಯ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 ಗಂಟೆಗೆ 134ನೇ ಆವೃತ್ತಿ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:15. ಈಗ ಭಾವಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಡಾಕ್ಟರ್ ಎಚ್ಎಸ್ ವೆಂಕಟೇಶ್ ಮೂರ್ತಿ ಅವರ ರಚನೆ ವಸಂತ ಬರಲು ಮರ ಚಿಗುರುವುದೇಕೆ. ಹಾಡಿದ್ದಾರೆ ಸಿಂಚನಾ.

ಸುಷ್ಮಿತಾ ಎಲ್ಲೆನ್ನವರು ಹಾಡಿರುವ ಸಿಪಿ ಕೃಷ್ಣಕುಮಾರ್ ಅವರ ರಚನೆ ಬಾಳಿನ ಹೂದೋಟದಲ್ಲಿ ಅತಿಶಯ ಉಲ್ಲಾಸದಿಂದ ಅತ್ತ ಇತ್ತ ಸುತ್ತಿಸುಳಿದು ಹಾರು ಹಾರು ಭ್ರಮರವೇ

ಕಾರ್ಯಕ್ರಮದ ಕಡೆಗೆ ಡಾಕ್ಟರ್ ಎಚ್ಎಸ್ ವೆಂಕಟೇಶಮೂರ್ತಿಯವರ ಮತ್ತೊಂದು ರಚನೆ ಹಾಡಿದ್ದಾರೆ ವೈಷ್ಣವಿ ಟಿಎಂ. ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಎಲ್ಲರಂತೆ ಒಂದು ಹೆಣ್ಣು.

0: ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:30. ಸೇವಾ ವಾಹಿನಿ.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08-1-24-36-3-8-6-9.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
4: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800.

0: ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆ, ಮೇಟಗಳ್ಳಿ, ಮೈಸೂರು. ಇಲ್ಲಿ ಅಂಧ ಹೆಣ್ಣು ಮಕ್ಕಳ ಉಚಿತ ವಸತಿ ಶಾಲೆಗೆ 2026-27 ಶೈಕ್ಷಣಿಕ ಸಾಲಿನ ಶಾಲಾ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ವಸತಿ ಸಹಿತವಾಗಿ 1-10 ತರಗತಿವರೆಗೆ ಬ್ರೈಲ್ ಮೂಲಕ ಶಿಕ್ಷಣದೊಂದಿಗೆ ಅಂಧ ಹೆಣ್ಣು ಮಕ್ಕಳ ಸ್ವಾವಲಂಬನೆಗಾಗಿ ಕಂಪ್ಯೂಟರ್, ಸಂಗೀತ, ಕರಕುಶಲ, ನೃತ್ಯ, ಕ್ರೀಡೆ, ಚಲನವಲನ ಹಾಗೂ ಜೀವನ ಕೌಶಲ್ಯ ತರಗತಿಗಳನ್ನು ನಡೆಸಲಾಗುತ್ತದೆ. ದಾಖಲಾತಿ ಮಾಡಲು ಇಚ್ಛಿಸುವವರು ಶಾಲಾ ಸಂಖ್ಯೆ 241-23-20, ಮೈಸೂರಿನ ಎಸ್ಟಿಡಿ ಕೋಡ್ 0821 ಅಥವಾ ಮೊಬೈಲ್ ಸಂಖ್ಯೆ 9686668434 ಸಂಪರ್ಕಿಸಬಹುದು. ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 9686668434, ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆ, ಅಂಧ ಹೆಣ್ಣು ಮಕ್ಕಳ ಉಚಿತ ವಸತಿ ಶಾಲೆ, ಮೇಟಗಳ್ಳಿ, ಮೈಸೂರು. ಇಲ್ಲಿಂದ ಬಂದ ಪ್ರಕಟಣೆಯೊಂದನ್ನು ಕೇಳಿತಿರಿ. ಆಕಾಶವಾಣಿ ಮೈಸೂರು FM 100.6. ಸಮಯ 7:34 ಆಗುತ್ತಲಿದೆ. ಸೇವಾವಾಹಿನಿ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು FM 100.6. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು. ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
3: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
3: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಉದಯೋನ್ಮುಖ ಭದ್ರತಾ ಸವಾಲು ಎದುರಿಸುವ ನಿಟ್ಟಿನಲ್ಲಿ ಬಿಎಸ್ಎಫ್ಗೆ ಹೆಚ್ಚುವರಿ ಜವಾಬ್ದಾರಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 5 ದಿನಗಳ ಭೇಟಿಗಾಗಿ ಇಂದು ಭಾರತಕ್ಕೆ ಮ್ಯಾನ್ಮಾರ್ ಅಧ್ಯಕ್ಷರ ಆಗಮನ. ಉಕ್ರೇನ್ ಸಂಘರ್ಷ ಅಂತ್ಯಗೊಳ್ಳುವ ಹಂತದಲ್ಲಿದೆ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗೆದ್ದು ಫೈನಲ್ ತಲುಪಿದ ಗುಜರಾತ್ ಟೈಟನ್ಸ್. ವಾರ್ತೆಗಳ ವಿವರ. ಉದಯೋನ್ಮುಖ ಭದ್ರತಾ ಸವಾಲುಗಳನ್ನು ಎದುರಿಸುವಲ್ಲಿ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಅನ್ನು ಹೆಚ್ಚು ಪರಿಣಾಮಕಾರಿಯಾಗಿಸಲು ಹೆಚ್ಚುವರಿ ಜವಾಬ್ದಾರಿಯ ಕ್ಷೇತ್ರಗಳನ್ನು ನಿಯೋಜಿಸಲು ಸರ್ಕಾರ ಪರಿಗಣಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಭಾರತ ಪಾಕಿಸ್ತಾನ ಗಡಿಯಲ್ಲಿ 2 ಕಾರ್ಯತಂತ್ರದ ನಿರ್ಣಾಯಕ ನೂತನ ಹೊರ ಠಾಣೆಗಳನ್ನು ನಿನ್ನೆ ಗುಜರಾತ್ನ ಭುಜ್ನಲ್ಲಿ ಉದ್ಘಾಟಿಸಿದ ನಂತರ ಬಿಎಸ್ಎಫ್ ಸಿಬ್ಬಂದಿಯೊಂದಿಗೆ ಅವರು ಸಂವಾದ ನಡೆಸಿದರು. ಬಿಎಸ್ಎಫ್ ಸ್ಥಾಪನೆಯ 60ನೆಯ ವರ್ಷದಲ್ಲಿ ಬಿಎಸ್ಎಫ್ನ ಗಡಿ ಭದ್ರತಾ ಪರಿಕಲ್ಪನೆಯನ್ನು ಸಂಪೂರ್ಣವಾಗಿ ಪರಿವರ್ತಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಗಡಿ ಭದ್ರತೆಯ ಸಾಂಪ್ರದಾಯಿಕ ವಿಧಾನವನ್ನು ಬದಲಿಸಲು ಪ್ರಾದೇಶಿಕ ಭದ್ರತೆಯ ಹೊಸ ಪರಿಕಲ್ಪನೆಯನ್ನು ಪರಿಚಯಿಸುವ ಮೂಲಕ 4 ಕೋನಗಳ ಭದ್ರತಾ ಗ್ರಿಡ್ ಸ್ಥಾಪಿಸಲಾಗುವುದು ಎಂದು ಅಮಿತ್ ಶಾ ಘೋಷಣೆ ಮಾಡಿದ್ದಾರೆ. ಈ ಉಪಕ್ರಮವು ಬಿಎಸ್ಎಫ್ ಸಿಬ್ಬಂದಿಯೊಂದಿಗೆ ಸಾರ್ವಜನಿಕರು, ನಾಗರಿಕ ಆಡಳಿತ, ಸ್ಥಳೀಯ ಪೊಲೀಸರು ಮತ್ತು ಮಿಲಿಟರಿಯಲ್ಲಿ ಹಂಚಿಕೊಳ್ಳಲಾದ ಪ್ರಾಥಮಿಕ ಜವಾಬ್ದಾರಿಯನ್ನು ಒಳಗೊಂಡಿರುತ್ತದೆ ಎಂದು ಅವರು ವಿವರಿಸಿದ್ದಾರೆ. ಸ್ಮಾರ್ಟ್ ಬಾರ್ಡರ್ ಸೆಕ್ಯೂರಿಟಿ ಯೋಜನೆಯಡಿಯಲ್ಲಿ ಗಡಿಗಳಲ್ಲಿ ಭದ್ರತಾ ಗ್ರಿಡ್ಗಳನ್ನು ಬಲಪಡಿಸುವ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಕೇಂದ್ರ ಗೃಹ ಸಚಿವರು ಹೇಳಿದ್ದಾರೆ. ಈ ಪ್ರಯತ್ನಕ್ಕೆ 1,000,000,000 ರೂಪಾಯಿಗಳ ಹೂಡಿಕೆ ಅಗತ್ಯವಿದೆ. ಡ್ರೋನ್ಗಳು, ರೆಡಾರ್ಗಳು, ಕಾವಲು ಗೋಪುರಗಳು, ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಭದ್ರತಾ ಸಿಬ್ಬಂದಿಗಳ ನಿಯೋಜನೆಯು ದೃಢವಾದ ಭದ್ರತಾ ಗ್ರಿಡ್ ರಚನೆಗೆ ಕಾರಣವಾಗುತ್ತದೆ. ಒಮ್ಮೆ ಸ್ಥಾಪನೆಯಾದ ನಂತರ ಯಾರೂ ದೇಶದ ಗಡಿಗಳನ್ನು ಉಲ್ಲಂಘಿಸಲು ಧೈರ್ಯ ಮಾಡುವುದಿಲ್ಲ ಎಂದು ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಹ್ಯಾಂಗ್

ಐದು ದಿನಗಳ ಭಾರತ ಭೇಟಿಗಾಗಿ ಇಂದು ನವದೆಹಲಿಗೆ ಆಗಮಿಸಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ನವದೆಹಲಿಯಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ಬಲವರ್ಧನೆ ಕುರಿತಂತೆ ವಿಚಾರ ವಿನಿಮಯ ನಡೆಸಲಿದ್ದಾರೆ. ಭಾರತ ಚೀನಾ ಗಡಿ ಕುರಿತು ಇತ್ತೀಚೆಗೆ ನಡೆದ ಸಲಹೆ ಮತ್ತು ಸಮನ್ವಯದ ಕಾರ್ಯಕಾರಿ ವ್ಯವಸ್ಥೆ ಸಭೆ ಬಗ್ಗೆ ಪ್ರಸ್ತಾಪಿಸಿದ ಜೈಸ್ವಾಲ್, ಚರ್ಚೆಗಳು ರಚನಾತ್ಮಕವಾಗಿದ್ದು ಉಭಯ ಪಕ್ಷಗಳು ಗಡಿ ನಿರ್ವಹಣೆ ಹಾಗೂ ಸಹಕಾರ ಕುರಿತಂತೆ ಚರ್ಚೆಯನ್ನು ನಡೆಸಿದ್ದಾವೆ. ಭಾರತ ಗಡಿ ನದಿ ಕುರಿತಾದ ಮುಂದಿನ ಪರಿಣಿತರ ಸಭೆಯನ್ನು ಆದಷ್ಟು ಬೇಗ ಆಯೋಜನೆ ಮಾಡುವ ಬಗ್ಗೆ ಒತ್ತಾಸೆ ನೀಡಿತು ಎಂದು ಅವರು ವಿವರಣೆ ನೀಡಿದ್ದಾರೆ. ಭಾರತ ಆಫ್ರಿಕಾಕ್ಕೆ ಮೊದಲ ಕಂತಿನ ವೈದ್ಯಕೀಯ ಸಾಮಗ್ರಿಗಳನ್ನು ಪೂರೈಸುತ್ತಿದ್ದು, ಉಗಾಂಡದಲ್ಲಿರುವಂತಹ ಭಾರತೀಯ ಹೈಕಮಿಷನರ್ ಸಿಡಿಸಿಎ ಕಚೇರಿಗೆ ಅವುಗಳನ್ನು ಹಸ್ತಾಂತರಿಸಿದ್ದಾರೆ ಎಂದು ಪ್ರಶ್ನೆಯೊಂದಕ್ಕೆ ಅವರು ಉತ್ತರ ನೀಡಿದ್ದಾರೆ. ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ಕುರಿತಂತೆ ಪ್ರತಿಕ್ರಿಯೆ ನೀಡಿರುವ ಅವರು, ಭಾರತ 2680ಕ್ಕೂ ಹೆಚ್ಚು ಪ್ರಕರಣಗಳನ್ನು ರಾಷ್ಟೀಯತೆಯ ಪರಿಶೀಲನೆಗಾಗಿ ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಲಾಗಿದೆ. ಪರಿಶೀಲನೆಯ ನಂತರ ಈ ವ್ಯಕ್ತಿಗಳನ್ನು ಬಾಂಗ್ಲಾದೇಶಕ್ಕೆ ಕಳುಹಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತ ಅಮೆರಿಕ ವಾಣಿಜ್ಯ ಸಂಬಂಧ ಕುರಿತಂತೆ ಪ್ರಸ್ತಾಪಿಸಿದ ಅವರು, ಅಮೆರಿಕದ ನಿಯೋಗವೊಂದು ಮುಂದಿನ ವಾರ ಭಾರತಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರರಾದಂತಹ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಸಮಗ್ರ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ನಿಧಿ ಬಿಡುಗಡೆ ಮತ್ತು ಬಳಕೆಯ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಿವರವಾದ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಸಮಗ್ರ ಶಿಕ್ಷಣ ಅಭಿಯಾನ, ಪಿಎಂ ಪೋಷಣೆ, ಉಲ್ಲಾಸ್, ಪಿಎಂ ಶ್ರೀ ಸೇರಿದಂತೆ ಪ್ರಮುಖ ಯೋಜನೆಗಳ ಮೂಲಕ ಸಮಗ್ರ ವಿಧಾನವನ್ನು ಈ ವರ್ಷದಿಂದ ಕೈಗೊಳ್ಳಲಾಗುವುದು. ಇದು ಶಾಲಾ ಶಿಕ್ಷಣ ಪರಿಸರ ವ್ಯವಸ್ಥೆಯಾದ್ಯಂತ ಹೆಚ್ಚಿನ ಸಮನ್ವಯ ಮತ್ತು ಪ್ರಭಾವವನ್ನು ಖಚಿತಪಡಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ಸಿಬಿಎಸ್ಇ ಫಲಿತಾಂಶದ ನಂತರದ ಚಟುವಟಿಕೆಗಳ ಪೋರ್ಟಲ್ ಜೂನ್ 1ರಿಂದ ಕಾರ್ಯನಿರ್ವಹಿಸಲಿದೆ ಎಂದು ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ತಿಳಿಸಿದೆ. ಅರ್ಜಿಗಳನ್ನು ಸಲ್ಲಿಸಲು ಉದ್ದೇಶಿಸಿರುವ ವಿದ್ಯಾರ್ಥಿಗಳ ಉತ್ತರ ಪ್ರತಿಗಳ ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನಕ್ಕಾಗಿ ಪಾರದರ್ಶಕ ಮತ್ತು ದೋಷಮುಕ್ತ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ಮೌಲ್ಯಮಾಪನದ ಉತ್ತಮ ಗುಣಮಟ್ಟ ಖಚಿತಪಡಿಸಿಕೊಳ್ಳಲು ಪೋರ್ಟಲ್ ಸ್ಥಾಪಿಸಲಾಗಿದೆ ಎಂದು ಸಿಬಿಎಸ್ಇ ತಿಳಿಸಿದೆ. ವಿದ್ಯಾರ್ಥಿಗಳು ಸಿಬಿಎಸ್ಇ ಟೆಲಿ ಕೌನ್ಸಿಲಿಂಗ್ ಸಹಾಯವಾಣಿ ಸಂಖ್ಯೆ 1800011004 ಮತ್ತು ಇಮೇಲ್ ರಿಸಲ್ಟ್ಸ್ cbse2026@cbseshikshana.in ಮೂಲಕ ಸಂಪರ್ಕಿಸಬಹುದಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವಿನ್ಯಾಸ ಲಿಂಕ್ ಇನ್ಸೆಂಟಿವ್ DLI ಯೋಜನೆ ಉತ್ತೇಜಕ ಫಲಿತಾಂಶಗಳನ್ನು ನೀಡುತ್ತಿದೆ ಎಂದು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ತಿರುವನಂತಪುರಂ ಮೂಲದ ಸೆಮಿಕಂಡಕ್ಟರ್ ಸ್ಟಾರ್ಟ್ಅಪ್ ನೇತ್ರ ಸೆಮಿ ದೇಶದ ಮೊದಲ ಎಡ್ಜ್ AI ಸಿಸ್ಟಮ್ ಆನ್ ಚಿಪ್ ನೇತ್ರ A2000 ಅನ್ನು ಅಭಿವೃದ್ಧಿಪಡಿಸಿದೆ. ಇದನ್ನು ಸುಧಾರಿತ 12 nanometer ತಂತ್ರಜ್ಞಾನ ನೋಡ್ ಬಳಸಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ತಿಳಿಸಿದ್ದಾರೆ. ವಾಣಿಜ್ಯ ಪ್ರಮಾಣದಲ್ಲಿ ನಿಯೋಜಿಸಿದಾಗ ಕಣ್ಗಾವಲು, ಆಟೋಮೊಬೈಲ್ಗಳು, ರೋಬೋಟಿಕ್ಸ್ ಮತ್ತು ಡ್ರೋನ್ಗಳಂತಹ ಕ್ಷೇತ್ರಗಳಲ್ಲಿ ಸ್ಮಾರ್ಟ್ ವಿಷನ್ ಅಪ್ಲಿಕೇಶನ್ಗಳಿಗೆ ಚಿಪ್ ಶಕ್ತಿ ನೀಡುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 134ನೆಯ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿ, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಬಿತ್ತರಗೊಳ್ಳಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗುತ್ತಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಉಕ್ರೇನ್ನಲ್ಲಿನ ಸಂಘರ್ಷ ಅಂತ್ಯಗೊಳ್ಳುವ ಹಂತದಲ್ಲಿದೆ. ಇದಕ್ಕೆ ಯುದ್ಧ ಭೂಮಿಯಲ್ಲಿನ ಪರಿಸ್ಥಿತಿ ಸಾಕ್ಷಿಯಾಗಿದೆ ಎಂದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹೇಳಿದ್ದಾರೆ. ಈ ಕುರಿತು ಪುಟಿನ್ ಅವರ ಮಾತು

0: ಉಲ್ಲೇಖಿಸಿ ರಷ್ಯಾದ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಯುದ್ದ ಭೂಮಿಯಲ್ಲಿನ ಪರಿಸ್ಥಿತಿಯು ಅಂತ್ಯಗೊಳ್ಳುವ ರೀತಿಯಲ್ಲಿದೆ. ಉಕ್ರೇನ್ನಲ್ಲಿನ ಸಂಘರ್ಷದ ಅಂತ್ಯಕ್ಕೆ ನಿರ್ದಿಷ್ಟ ಸಮಯದ ಚೌಕಟ್ಟನ್ನು ಹೆಸರಿಸುವುದು ಅಜಾಗರೂಕತೆಯಾಗಿರುತ್ತದೆ. ಯುದ್ದದ ಸಮಯದಲ್ಲಿ ನಿರ್ದಿಷ್ಟ ಸಮಯದ ಚೌಕಟ್ಟು ಹಾಕುವುದು ಅಸಾಧ್ಯ ಎಂದು ಅವರು ಹೇಳಿದ್ದಾರೆ. ಉಕ್ರೇನ್ ಕುರಿತು ಮಾತುಕತೆಗಳನ್ನು ಮುಂದುವರೆಸಲು ರಷ್ಯಾ ಸಿದ್ದವಾಗಿದೆ ಮತ್ತು ಅವುಗಳನ್ನು ಎಂದಿಗೂ ತಿರಸ್ಕರಿಸಿಲ್ಲ ಎಂದು ಪುಟಿನ್ ತಿಳಿಸಿದ್ದಾರೆ. ಈ ನಡುವೆ ಉಕ್ರೇನ್ ಸಂಘರ್ಷವನ್ನು ಪರಿಹರಿಸುವ ಕುರಿತು ಲಂಡನ್ನಲ್ಲಿ ಐರೋಪ್ಯ ರಾಷ್ಟಗಳ ಪ್ರತಿನಿಧಿಗಳು ಅನೌಪಚಾರಿಕ ಮಾತುಕತೆ ನಡೆಸಲಿದ್ದಾರೆ ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ. ದೇಶದಲ್ಲಿ ಬಿತ್ತನೆ ಬೀಜ ಲಭ್ಯತೆ ಖಾತರಿಪಡಿಸಲು 174,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಇದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಮುಂಗಾರು ಹಂಗಾಮಿನ ರಾಷ್ಟೀಯ ಸಮಾವೇಶದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ 976,000 ರೈತರ ಗುರುತಿನ ಚೀಟಿಗಳನ್ನು ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಆಹಾರ ಧಾನ್ಯ ಉತ್ಪಾದನೆ ಇದುವರೆಗಿನ ಅತ್ಯಂತ ಗರಿಷ್ಠ 376 ಮಿಲಿಯನ್ ಟನ್ಗಳಷ್ಟಾಗುವ ನಿರೀಕ್ಷೆ ಇದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ನ ಎರಡನೇ ಅರ್ಹತಾ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗುಜರಾತ್ ಟೈಟಾನ್ಸ್ 7 ವಿಕೆಟ್ಗಳಿಂದ ಭರ್ಜರಿ ಜಯ ದಾಖಲಿಸಿದೆ. ಈ ಮೂಲಕ ಇಂದು ನಡೆಯಲಿರುವಂತಹ ನಾಳೆ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ದ ಗುಜರಾತ್ ಟೈಟಾನ್ಸ್ ಸೆಣಸಾಟ ನಡೆಸಲಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 214 ರನ್ ಗಳಿಸಿತು. ರಾಜಸ್ಥಾನ್ ರಾಯಲ್ಸ್ ಪರ ವೈಭವ್ ಸೂರ್ಯವಂಶಿ 96 ರನ್ಗಳನ್ನು ಸಿಡಿಸಿದರೆ ರವೀಂದ್ರ ಜಡೇಜಾ 45 ರನ್ ಗಳಿಸಿದರು. ಈ ಗೆಲುವಿನ ಗುರಿಯನ್ನು ಬೆನ್ನಹತ್ತಿದಂತಹ ಗುಜರಾತ್ ಟೈಟಾನ್ಸ್ 18.4 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 219 ರನ್ ಗಳಿಸುವ ಮೂಲಕ ಗೆಲುವಿನ ನಗೆ ಬೀರಿತು. ಗುಜರಾತ್ ಟೈಟಾನ್ಸ್ ಪರ ಶುಭನ್ ಗಿಲ್ 53 ಎಸೆತಗಳಲ್ಲಿ 104 ರನ್ ಬಾರಿಸಿದರು. ಸಾಯಿ ಸುದರ್ಶನ್ 32 ಎಸೆತಗಳಲ್ಲಿ 58 ರನ್ ಗಳಿಸಿದರು. ಹಾಂಗ್ಕಾಂಗ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ 20 ವರ್ಷದ ಒಳಗಿನ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ತನ್ನ ಅದ್ಭುತ ಪ್ರದರ್ಶನವನ್ನು ಮುಂದುವರೆಸಿದೆ. 4 ಚಿನ್ನ 2 ಬೆಳ್ಳಿ ಮತ್ತು 2 ಕಂಚಿನ ಪದಕ ಸೇರಿದಂತೆ ಪದಕಗಳ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಈ ಮೂಲಕ ಪದಕ ಪಟ್ಟಿಯಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಚೀನಾ ಮೊದಲ ಸ್ಥಾನದನ್ನು ಪಡೆದುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದಯೋನ್ಮುಖ ಭದ್ರತಾ ಸವಾಲು ಎದುರಿಸುವ ನಿಟ್ಟಿನಲ್ಲಿ ಬಿಎಸ್ಎಫ್ಗೆ ಹೆಚ್ಚುವರಿ ಜವಾಬ್ದಾರಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 5 ದಿನಗಳ ಭೇಟಿಗಾಗಿ ಇಂದು ಭಾರತಕ್ಕೆ ಮ್ಯಾನ್ಮಾರ್ ಅಧ್ಯಕ್ಷರ ಆಗಮನ. ಉಕ್ರೇನ್ ಸಂಘರ್ಷ ಅಂತ್ಯಗೊಳ್ಳುವ ಹಂತದಲ್ಲಿದೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಐಪಿಎಲ್ ಟಿ20 ಕ್ರಿಕೆಟ್. ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗೆದ್ದು ಫೈನಲ್ ತಲುಪಿದ ಗುಜರಾತ್ ಟೈಟಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:45. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
2: ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
3: ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
4: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
6: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
1: ಪಿಬಿ ಶ್ರೀನಿವಾಸ್, ಎಸ್ ಜಾನಕಿ ಹಾಗೂ ಪಿ ಸುಶೀಲಾ ಅವರ ಧ್ವನಿಗಳಲ್ಲಿ ಕೆ ಪ್ರಭಾಕರ್ ಶಾಸ್ತ್ರಿಯವರ ಸಾಹಿತ್ಯ, ಶ್ರೀಕೃಷ್ಣ ದೇವರಾಯ ಚಿತ್ರದ ಗೀತೆ, ಸಂಗೀತ ನೀಡಿದ್ದಾರೆ ಟಿಜಿ ಲಿಂಗಪ್ಪ.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: Build a career that balances mind, body and future.
4: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training course. Visit JSS deemed to be university, SS Nagara, Banni Mantapa, Mysuru. Call 9980841859.
5: Anuradha Bhatt avaru hadiruva Bhajarangi chitrada geete prasaravagta ide. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವ ಗೀತೆಗೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯಾ.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0821 2461

ಕಾರ್ಯಕ್ರಮದ ಕಡೆಗೆ ಮಾರುತಿ ಮಹಿಮೆ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ಬೆಂಗಳೂರು ಲತಾ. ವಿಜಯ್ ನಾರಸಿಂಹ ಅವರ ಗೀತೆ ಇದು. ಸಂಗೀತ ನೀಡಿದ್ದಾರೆ ಸತ್ಯಂ.

0: Shifts off date of onset to June is a top headline in the Hindu. Decade's driest monsoon looms. Met cuts estimate to 90% of 50-year average, notes the Indian Express. Under the headline, next energy challenge, cheap power, costly transition. Financial Express writes that though consumers understand the long-term savings for a push to green energy, the challenge is affordability at the point of purchase. Hindustan Times carries a picture of Blue Origin's New Glenn rocket exploding in a massive fireball during a test on a Florida launch pad as the firm was preparing the vehicle for its fourth launch, slated to deploy a batch of satellites for Amazon's Leo. In its editorial, Breather for Now, For How Long? The Times of India writes that as a tentative US-Iran deal awaits Trump's signature, the global economy is hoping for a break. But geopolitics as well as politics in Trump camp and among Iran hardliners means conflict can restart after a few months. And finally, demand for gold turning cold on steep duty hike. Under that headline, the Economic Times says that gold sales have fallen 70% on muted consumer sentiment, already hurt by surge in fuel and food prices. And with that, it's back to you, Naresh.
1: Thank you, Tanvi. And now before we end the bulletin, the headlines once again. Center asked oil marketing companies to build 30 days LPG reserves as West Asia conflict persists. National Family Health Survey shows major gains in maternal and child health. Institutional deliveries rise to 90.6%. Myanmar President Min Aung Hlaing to arrive in India this morning on a five-day visit. IMD forecasts heavy rainfall and thunderstorms across several states in the country today. Indian athletes shine at Asian Under-20 Athletics Championships in Hong Kong, clinch seven medals, including four gold on day two. And in IPL cricket, Gujarat Titans beat Rajasthan Royals by seven wickets to set up title clash with Royal Challengers Bengaluru. And with that, we end the morning news. Have a nice day.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 8:30. ಈಗ ಒಂದು ವಾಣಿಜ್ಯ ಪ್ರಕಟಣೆ.
3: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಆಕಾಶವಾಣಿ ಮೈಸೂರು. ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ಎಸ್.
7: ವಿಚಾರಣೆಗೆಂದು ನ್ಯಾಯಸ್ಥಾನವನ್ನು ಪ್ರತ್ಯೇಕವಾಗಿ ಏರ್ಪಾಡು ಮಾಡಿದ್ದರು. ರಾಜನು ರಾಣಿಯು ಪಕ್ಕಪಕ್ಕದಲ್ಲಿಯೇ ಸಿಂಹಾಸನಗಳ ಮೇಲೆ ಆಗಲೇ ಕುಳಿತು ಬಿಟ್ಟಿದ್ದರು. ಅವರ ಸುತ್ತ ದೊಡ್ಡದೊಂದು ಸಭೆ ಸೇರಿತ್ತು. ಸಣ್ಣ ಹಕ್ಕಿಗಳು, ಮೃಗಗಳು, ಹುಳುಗಳು, ಮನುಷ್ಯರು ಎಲ್ಲರೂ ನೆರೆದಿದ್ದರು. ಸಭಾಮಂಟಪವನ್ನು ಬಳಸಿ ಸಿಪಾಯಿಗಳೂ ಅಧಿಕಾರಿಗಳೂ ನಿಂತಿದ್ದರು. ಒಂದು ಕಟ್ಟು ಇಸ್ಪೀಟಿನಲ್ಲಿರುವ ಚೀಟಿಗಳೆಲ್ಲವೂ ಸಾಲಾಗಿ ನಿಂತ ಹಾಗೆ ಅವರು ಕಾಣಿಸಿದರು. ಸನ್ನಿಧಾನದಲ್ಲಿಯೇ ಕೊಂಚ ದೂರವಾಗಿ ಮಂತ್ರಿಯನ್ನು ಹಿಡಿದು ನಿಲ್ಲಿಸಿದ್ದರು. ಅವನ ಎಡಬಲಗಳಲ್ಲಿ ಇಬ್ಬರು ಯೋಧರು ಕತ್ತಿಯನ್ನೆತ್ತಿ ಹಿಡಿದು ಕಾವಲಿದ್ದರು. ಮಂತ್ರಿಯ ಕೈಗೆ ಬೇಡಿ ಹಾಕಿತ್ತು. ರಾಜನ ಸಿಂಹಾಸನದ ಹಿಂದೆ ಹತ್ತಿರದಲ್ಲಿಯೇ ಬಿಳಿಯ ಮೊಲ ನಿಂತಿತ್ತು. ಅದರ ಒಂದು ಕೈಯಲ್ಲಿ ದೊಡ್ಡದೊಂದು ತುತ್ತೂರಿ, ಇನ್ನೊಂದರಲ್ಲಿ ದಪ್ಪ ಬಾದಾಮಿ ಕಾಗದದ ಸುರುಳಿ. ಮಂತ್ರಿಯ ಮುಂಭಾಗದಲ್ಲಿ ಸಭಾ ಮಧ್ಯದಲ್ಲಿ ಮೇಜಿನ ಮೇಲೆ ಎಲ್ಲರಿಗೂ ಕಾಣುವ ಹಾಗೆ ಒಂದು ತಟ್ಟೆಯನ್ನಿರಿಸಿ ಅದರಲ್ಲಿ 8-9 ಬೊಂಬಾಯಿ ಬೋಂಡಾಗಳನ್ನಿಟ್ಟಿದ್ದರು. ವಿಚಾರಣೆಯನ್ನು ಬೇಗ ಬೇಗ ಮುಗಿಸಿ ತಿಂಡಿ ಹಂಚಿದರೆ ವಾಸಿ ಎಂದು ಪಾಪಚ್ಚಿ ಮೊಸಳೆಯ ಹತ್ತಿರ ಹೇಳಿದಳು. ಆದರೆ ಅದು ಅವಳ ಮಾತಿಗೆ ಕಿವಿಗೊಡಲಿಲ್ಲ. ಏಕೆಂದರೆ ರಾಣಿ ಆಗ ಅವರ ಕಡೆಗೇ ನೋಡುತ್ತಿದ್ದಳು. ಇನ್ನೂ ಎಲ್ಲರೂ ವಿಚಾರಣೆಗೆ ಅಣಿ ಮಾಡುತ್ತಿದ್ದರು. ಆದ್ದರಿಂದ ಪಾಪಚ್ಚಿ ನ್ಯಾಯಸ್ಥಾನವನ್ನು ಸಾವಕಾಶವಾಗಿ ಒಂದು ಸುತ್ತು ನೋಡಿದಳು. ವಕೀಲರುಗಳು ಹಾಕಿಕೊಳ್ಳುವ ಕಪ್ಪು ಬಣ್ಣದ ದೊಗಲು ತೋಳಿನ ಉದ್ದವಾದ ಅಂಗಿಯನ್ನು ರಾಜನು ಧರಿಸಿದ್ದನು. ಅವನ ಎಡಗಡೆಯಲ್ಲಿ 12 ಕುರ್ಚಿಗಳನ್ನು

0: ಸಾಲಾಗಿ ಇಟ್ಟಿದ್ದರು. ಅವುಗಳಲ್ಲೊಂದೊಂದರಲ್ಲಿಯೂ ಒಂದೊಂದು ಪ್ರಾಣಿ ಆಗಲೇ ಕುಳಿತಿತ್ತು. ಎಲ್ಲರೂ ಗಂಭೀರವಾಗಿ ನ್ಯಾಯಸ್ಥಾನದಲ್ಲಿ ತಮಗೂ ಯಾವುದೋ ದೊಡ್ಡ ಅಧಿಕಾರವಿರುವಂತೆ ಪೀಠಸ್ಥರಾಗಿದ್ದರು. ಅವರು ಯಾರೆಂದು ಪಾಪಚ್ಚಿ ಮೊಸಳೆಯನ್ನು ವಿಚಾರಿಸಿದಳು.
1: ಅವರಿಗೆ ಪಂಚಾಯತರೆಂದು ಹೆಸರು. ನಿಮ್ಮೂರಲ್ಲಿ ಇಂತಹವರಿಲ್ಲವೆಂದು ಕಾಣುತ್ತೆ. ನಮ್ಮೂರಿಗೂ ಹೊಸದು. ನಮ್ಮ ರಾಜನು ಈಗ 4-5 ವರ್ಷಗಳಲ್ಲಿ ಹೊಸದಾಗಿ ಈ ಪಂಚಾಯತರನ್ನು ಸ್ಥಾಪಿಸಿದನು. ಪಶ್ಚಿಮ ದೇಶಗಳಲ್ಲಿ ಅಪರಾಧಿಯನ್ನು ವಿಚಾರಣೆ ಮಾಡುವಾಗ ನ್ಯಾಯಾಧೀಶನ ಸಹಾಯಕ್ಕಾಗಿ 12 ಜನ ದೊಡ್ಡ ಮನುಷ್ಯರನ್ನು ಬರಮಾಡಿಕೊಳ್ಳುವರಂತೆ. ಅಪರಾಧಿ ತಪ್ಪಿತಸ್ಥನೋ ಅಲ್ಲವೋ ಎಂದು ಅವರು ತೀರ್ಮಾನಿಸುವರು. ಅನಂತರ ರಾಜನು ಅವನಿಗೆ ದಂಡನೆಯನ್ನು ವಿಧಿಸುತ್ತಾನೆ ಅಷ್ಟೇ. ಇವರೆಲ್ಲರೂ ಪಂಚಾಯತರು ಎಂದು ಮೊಸಳೆ ಪಾಪಚ್ಚಿಗೆ ತಿಳಿಯ ಹೇಳಿತು. ಅವರೆಲ್ಲರಿಗೂ ಒಂದೊಂದು ಸ್ಲೇಟನ್ನು, ಒಂದೊಂದು ಬಳಪದ ಚೂರನ್ನು ಕೊಟ್ಟಿದ್ದರು. ಆಗಲೇ ಅವರು ಏನೇನೋ ಬರೆಯುತ್ತಿದ್ದರು.
0: ಪಾಪ, ತಮ್ಮ ತಮ್ಮ ಹೆಸರುಗಳನ್ನು ಮೊದಲು ಬರೆದಿಡುತ್ತಿದ್ದಾರೆ. ಇಲ್ಲದಿದ್ದರೆ ವಿಚಾರಣೆ ಮುಗಿಯುವುದರೊಳಗಾಗಿ ಅವರಿಗೆ ತಮ್ಮ ಹೆಸರು ಮರೆತು ಹೋಗುವ ಸಂಭವವುಂಟು. ಆಮೇಲೆ ತಾವು ಯಾರೆಂದು ಪತ್ತೆ ಮಾಡುವುದೇ ಅವರಿಗೆ ಕಷ್ಟವಾಗುತ್ತೆ ಎಂದು ಮೊಸಳೆ ಹೇಳಿತು.
2: ಥೂ ಮಂಕು ಪಟಾಲಮ್ಮು
0: ಎಂದು ಪಾಪಚ್ಚಿ ಗಟ್ಟಿಯಾಗಿ ಹೇಳಿದಳು. ಅವರಿಗೆ ಕೇಳಿಸಿದರೂ ಕೇಳಿಸಲಿ ಎಂದು ಅವಳು ಕೊಂಚ ಗಟ್ಟಿಯಾಗಿಯೇ ಹೇಳಿದಳು. ಆದರೆ ಮೊಲವು,
3: ಆಸ್ಥಾನದಲ್ಲಿ ಯಾರೂ ಅಪ್ಪಣೆ ಇಲ್ಲದೆ ಮಾತಾಡಕೂಡದು, ಎಲ್ಲರೂ ಕೈಕಟ್ಟಿ ಬಾಯಿ ಮುಚ್ಚಿಕೊಂಡಿರಬೇಕು
0: ಎಂದು ಸಾರಿತು. ರಾಜನು ಕನ್ನಡಕವನ್ನು ಮೂಗಿನ ಮೇಲೆ ಏರಿಸಿ ಮಾತನಾಡಿದವರಾರೆಂದು ಸುತ್ತಲೂ ನೋಡಿದನು. ಪಾಪಚ್ಚಿ ಪಂಚಾಯತರ ಬೆನ್ನ ಹಿಂದೆ ಮರೆಯಾಗಿ ನಿಂತಳು. ಅವರು ಬರೆಯುತ್ತಿರುವುದು ಏನೆಂದು ಇಣುಕಿ ನೋಡಿದಳು. ಒಬ್ಬೊಬ್ಬರೂ ಒಂದೊಂದು ಲಿಪಿಯಲ್ಲಿ ಬರೆದುಕೊಳ್ಳುತ್ತಿದ್ದರು. ಹಲ್ಲಿಯ ಲಿಪಿಯೇ ಬೇರೆ, ಅಳಿಲ ಲಿಪಿಯೇ ಬೇರೆ. ಇಬ್ಬರು ಮಾತ್ರ ಕನ್ನಡದಲ್ಲಿ ಬರೆಯುತ್ತಿದ್ದರು. ಅವರಲ್ಲೊಬ್ಬರು ಮಂಗನ ಪಟಾಲಂ ಎಂದು, ಇನ್ನೊಬ್ಬರು ಮಂಕುವಠಾರಂ ಎಂದು ಬರೆಯುತ್ತಿದ್ದರು. ಒಬ್ಬ ಪಂಚಾಯತನು ಸ್ಲೇಟಿನ ಮೇಲೆ ಬಳಪದಿಂದ ಬರೆಯುವಾಗ ತುಂಬ ಗೀಚಿ ಗೀಚಿ ಧ್ವನಿಯಾಗುತ್ತಿತ್ತು. ಪಾಪಚ್ಚಿಗೆ ಯಾವಾಗಲೂ ಆ ಧ್ವನಿ ಕೇಳಿದರೆ ರೇಗುವುದು. ಶಾಮು ಯಾವಾಗಲಾದರೂ ಕೀಟಲೆಗೋಸ್ಕರ ಆ ಸದ್ದನ್ನು ಮಾಡಿ ಅವಳನ್ನು ರೇಗಿಸುವುದುಂಟು.
2: ಇಲ್ಲಿ ಬಂದರೂ ಅದೇ ಗೋಳು
0: ಎಂದು ಹೇಳುತ್ತಾ ಅವಳು ಆ ಪಂಚಾಯತನ ಹಿಂದೆ ಹೋಗಿ ಸದ್ದು ಮಾಡದೆ ಅದರ ಬಳಪವನ್ನು ಕಿತ್ತು ಎಸೆದುಬಿಟ್ಟಳು.
1: ಪಾಪ, ಅದು ಎತ್ತೆತ್ತಲೋ ನೋಡಿ ಏನೂ ತೋಚದೆ ರಾಣಿಯ ಶಿಕ್ಷೆಗೆ ಹೆದರಿ ತನ್ನ ಬೆರಳಿನಿಂದಲೇ ಸ್ಲೇಟಿನ ಮೇಲೆ ಬರೆಯಲು ಪ್ರಾರಂಭಿಸಿತು.
3: ಆ ಗುಮಾಸ್ತರೆ, ಫಿರ್ಯಾದನ್ನು ಓದಿ
0: ಎಂದು ರಾಜನು ಮೊಲವನ್ನು ಕರೆದು ಅಪ್ಪಣೆ ಮಾಡಿದನು. ಮೊಲ ಮೊದಲು ತುತ್ತೂರಿಯನ್ನು ಬಾಯಿಗೆ ಹಿಡಿದು ತುತ್ತು ತುತ್ತೂತು ತುತ್ತು ತುತ್ತೂತು ಎಂದು 3 ಸಲ ಊದಿ ಅನಂತರ
2: ಇಸ್ಪೀಟ್ ರಾಣಿ ಮಾಡಿದ ಬೋಂಡ ಬೊಂಬಾಯಿ ಬೋಂಡಗಳೇಳೆಂಟು ಮಂತ್ರಿಯ ಜೇಬಿಗೆ ಸೇರಿಸಿಕೊಂಡ ಬಂದೇ ಬಂತು ವಾರೆಂಟು
0: ಎಂದು ಕೂಗಿ ಹೇಳಿತು. ರಾಜನು ಸರ್ರನೆ ಪಂಚಾಯತರ ಕಡೆ ತಿರುಗಿ
3: ಮಂತ್ರಿ ತಪ್ಪಿಸಸ್ತನೋ ಅಲ್ಲವೋ
0: ಎಂದು ಕೇಳಿದನು. ಆಗ ಮೊಲ,
3: ಮಹಾಸ್ವಾಮಿ ದುಡುಕಬೇಡಿ, ಇನ್ನೂ ಅನೇಕ ಶಾಸ್ತ್ರಗಳು ನಡೆಯಬೇಕಾಗಿವೆ, ಆ ಸಾಕ್ಷಿಗಳು ಕಾದಿದ್ದಾರೆ
0: ಎಂದು ಹೇಳಿತು.
3: ಹಾಗಾದರೆ ಮೊದಲನೆಯ ಸಾಕ್ಷಿಯನ್ನು ಕರೆಯಿರಿ ಎಂದು ರಾಜನು ಹೇಳಲು
0: ಮೊಲ 3 ಸಲ ತುತ್ತೂರಿಯನ್ನೂದಿ
3: ಮೊದಲನೆಯ ಸಾಕ್ಷಿ ವೆಂಕಟರಮಣಪ್ಪ, ವೆಂಕಟರಮಣಪ್ಪ, ವೆಂಕಟರಮಣಪ್ಪ
0: ಎಂದು ಕೂಗಿತು. ಟೋಪಿ ಅಂಗಡಿಯವನೇ ವೆಂಕಟರಮಣಪ್ಪ. ಆತನೇ ಮೊದಲನೆಯ ಸಾಕ್ಷಿ. ಅವನು ಕೈಯಲ್ಲಿ ಒಂದು ಲೋಟ ಕಾಫಿಯನ್ನು, ಬಾಯಲ್ಲಿ ಒಂದು ಚೂರು ದೋಸೆಯನ್ನು ಹಿಡಿದುಕೊಂಡೇ ನ್ಯಾಯಸ್ಥಾನವನ್ನು ಪ್ರವೇಶಿಸಿದನು. ಅವನ ಹಿಂದೆಯೇ ಅವನ ಪ್ರಿಯ ಮಿತ್ರನಾದ ಅಳಿಲು ಎಮ್ಮೆ ಕರುವಿನ ಮೇಲೆ ಸವಾರಿ ಮಾಡುತ್ತಾ ಒಳಗೆ ನುಗ್ಗಿತು. ಟೋಪಿಯವನು,
4: ಮಹಾಸ್ವಾಮಿಯವರಿಗೆ ಅಡ್ಡ ಬಿದ್ದೆ, ಬೇಗ ಬರಬೇಕೆಂದು ಪೊಲೀಸ್ ಅಪ್ಪನವರು ಹೇಳಿದರು, ತಿಂಡಿ ತಿಂದು ಮುಗಿದಿರಲಿಲ್ಲ, ಹಾಗೆಯೇ ಬಂದು ಬಿಟ್ಟೆ
0: ಎಂದು ಹೇಳಿದನು. ರಾಜನು,
3: ಯಾವಾಗ ನೀನು ತಿಂಡಿಗೆ ಕುಳಿತದ್ದು
0: ಎಂದು ಕೇಳಿದಾಗ,
4: ಜನವರಿ 13ಕ್ಕೆ ಮಹಾ

0: ಸ್ವಾಮಿ ಎಂದು ಉತ್ತರ ಕೊಟ್ಟನು. ಅಲ್ಲ ಮಹಾಸ್ವಾಮಿ, ಅದು ಶುದ್ಧ ಸುಳ್ಳು. ಅವನು ಪ್ರಾರಂಭಿಸಿದ್ದು ಜನವರಿ 24ಕ್ಕೆ ಮಹಾಸ್ವಾಮಿ ಎಂದು ಅಳಿಲು ಹೇಳಿತು. ಅದನ್ನು ಬರೆದುಕೊಳ್ಳಿ, ಬಹಳ ಮುಖ್ಯವಾದ ರುಜುವಾತು ಸಿಕ್ಕಿದ ಹಾಗಾಯಿತು ಎಂದು ರಾಜನು ಪಂಚಾಯತರಿಗೆ ಹೇಳಿದನು. ಕೂಡಲೇ ಅವರೆಲ್ಲರೂ 2 ಅಂಕಿಗಳನ್ನು ಬರೆದು ಕೂಡಿ ಒಟ್ಟನ್ನು ಬೇಗನೆ ರೂಪಾಯಿ ಆಣೆ ಪೈಯಾಗಿ ಮಾಡಿಟ್ಟರು. ಬಲುಜಾಣರು, ಗಣಿತ ಅಂದರೆ ಅವರಿಗೆ ನೀರು ಕುಡಿದ ಹಾಗೆ. 13ಕ್ಕೆ 24ಅನ್ನು ಕೂಡಿ 16ರಿಂದ 37ಅನ್ನು ಭಾಗಿಸಿದಾಗ 1 ರೂಪಾಯಿ ಬರುತ್ತದೆ. ಆಗ 21 ಉಳಿಯುತ್ತದೆ. ಮತ್ತೆ ಅದನ್ನು 12ರಿಂದ ಭಾಗಿಸಿದಾಗ 1 ಆಣೆ ಬರುತ್ತದೆ, ಹಾಗೂ 9 ಪೈ ಶೇಷವಾಗಿ ಉಳಿಯುತ್ತದೆ. ಆಗ ಅದು ಉತ್ತರ 1 ರೂಪಾಯಿ 1 ಆಣೆ 9 ಪೈಸೆ. ವೆಂಕಟರಮಣಪ್ಪನವರ ತಲೆಯ ಮೇಲಿದ್ದ ಟೋಪಿಯ ಗೋಪುರವನ್ನು ನೋಡಿ ಮೊಲವು. ಆಸ್ಥಾನದಲ್ಲೂ ಇಂಥ ಅನಾಚಾರವೇ, ತೆಗಿ ಟೋಪಿ ಎಂದು ಆಜ್ಞಾಪಿಸಿತು. ಅವು ನನ್ನವಲ್ಲ ಮಹಾಸ್ವಾಮಿ ಎಂದು ಟೋಪಿಯವನು ವಿನಯದಿಂದ ಹೇಳಿದನು. ಹುಚ್ಚಿನ ಯಾವ ಚಿಹ್ನೆಯೂ ಅವನ ನಡೆ ನುಡಿಗಳಲ್ಲಿರಲಿಲ್ಲ. ಆದ್ದರಿಂದ ಇದನ್ನು ಕೇಳಿದ ಕೂಡಲೇ ರಾಜನು ಕುಪಿತನಾಗಿ,
1: ಓಹೋ ತಿಳಿಯಿತು, ಕದ್ದ ಮಾಲಿರಬೇಕು ಎಂದು ಕೂಗಿದನು.
0: ಪಂಚಾಯತರೆಲ್ಲರೂ ಅದನ್ನು ಜಾಗ್ರತೆಯಾಗಿ ಬರೆದುಕೊಂಡರು. ಟೋಪಿಯವನು,
2: ಕದ್ದ ಮಾಲಲ್ಲ ಬುದ್ಧಿ, ಮಾರುವುದಕ್ಕೆ ತಲೆಯ ಮೇಲಿಟ್ಟುಕೊಂಡು ಬೀದಿ ಬೀದಿ ತಿರುಗುತ್ತಿದ್ದೇನೆ ಬುದ್ಧಿ
0: ಎಂದು ಹೇಳಿ ರಾಣಿಯ ಕಡೆ ತಿರುಗಿದನು. ಇದುವರೆಗೂ ರಾಣಿ ಕೋಪಿಸಿಕೊಳ್ಳದೆ ಸುಮ್ಮನಿದ್ದುದೇ ಆಶ್ಚರ್ಯ. ಅವಳು ತನ್ನ ಗಂಡನ ಕನ್ನಡಕವನ್ನು ಹಾಕಿಕೊಂಡು ಟೋಪಿಯವನನ್ನೇ ದುರುದುರನೆ ದಿಟ್ಟಿಸಿದಳು.
3: ಪಾಪ, ಅವನಿಗೆ ತುಂಬ ಹೆದರಿಕೆ ಹತ್ತಿಕೊಂಡಿತು.
0: ನಡುಗಿದನು. ಗೋಪುರವೂ ನಡುಗಿತು. ಆ ಕಡೆ ಈ ಕಡೆ ಅಲ್ಲಾಡಿತು.
1: ರಾಣಿಗೂ ಬಹಳ ರೋಷ ಬಂತು. ನಿನ್ನ ತಲೆಬುರಡೆ ಉರುಳಿಸಿಬಿಡುತ್ತೇನೆ, ಆಮೇಲೆ ನೀನು ನಿನ್ನ ಟೋಪಿಗಳನ್ನು ಹೇಗೆ ಹೊತ್ತುಕೊಂಡು ತಿರುಗುತ್ತೀಯೆ ನೋಡುತ್ತೇನೆ
0: ಎಂದು ರಾಣಿ ಗದರಿಸಿದಳು. ಟೋಪಿಯವನಿಗೆ ಇದ್ದಕ್ಕಿದ್ದ ಹಾಗೆ ಕಣ್ಣಲ್ಲಿ ಧಾರೆ ಧಾರೆಯಾಗಿ ನೀರು ಬಂತು.
2: ನನ್ನ ಜೀವ ಉಳಿಸಬೇಕು ಮಹಾಸ್ವಾಮಿ, ನನ್ನದು ಅಂಥ ಜೀವ ಅಲ್ಲ ಮಹಾಸ್ವಾಮಿ, ಬಡ ಜೀವ, ನಾನು ಪರದೇಶಿ ಮಹಾಸ್ವಾಮಿ. ಅನೇಕರಿಗೆ, ನಿಮ್ಮಂಥ ಪ್ರಭುಗಳಿಗೆ ಇನ್ನೂ ಟೋಪಿ ಹಾಕಬೇಕಾಗಿದೆ ಮಹಾಸ್ವಾಮಿ. ನನಗೆ ಈ ಮೊಕದ್ದಮೆಯ ವಿಚಾರವಾಗಿ ಏನೂ ತಿಳಿಯದು ಮಹಾಸ್ವಾಮಿ. ನಾನು ತಿಂಡಿ ತಿಂದು ಮುಗಿಸುತ್ತೇನೆ, ಅರ್ಧದಲ್ಲಿ ಎದ್ದು ಬಂದೆ ಮಹಾಸ್ವಾಮಿ
0: ಎಂದು ಒಂದೇ ಸಮನಾಗಿ ಕಿರಿಚಿಕೊಂಡನು. ಅಂಗಲಾಚಿ ಬೇಡಿಕೊಂಡನು.
1: ರಾಜನು, ಇದನ್ನೆಲ್ಲ ಬರೆದುಕೊಂಡಿರಾ
0: ಎಂದು ಪಂಚಾಯತರನ್ನು ಕೇಳಲು ಅವರೆಲ್ಲರೂ ಒಂದೇ ಸಮನಾಗಿ ಎಂದರು.
4: ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ನಿಮ್ ಶೋ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ.
0: ಆಟದ ಗತ್ತು ಗಮ್ಮತ್ತು,
1: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
0: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
0: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ.
2: ಕೇಳುಗರೇ ಗಮನಿಸಿ, ನಾಳೆ ಬೆಳಗ್ಗೆ 9 ಗಂಟೆ

ನಿಮಿಷಕ್ಕೆ ಪ್ರಸಾರವಾಗುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ ಧ್ಯೇಯವಾಕ್ಯ ಹಾಗೂ ಬಾಯಿ ಆರೋಗ್ಯ ಈ ಕುರಿತು ಜೆಎಸ್ಎಸ್ ದಂತವೈದ್ಯಕೀಯ ಮಹಾವಿದ್ಯಾಲಯದ ವಸಡುಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅರವಿಂದ್ ಬಿಎಸ್ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.

ಈ ಸಂಜೆ 4 ಗಂಟೆಗೆ ನಾಟಕ ಚೋಳರ ಕಾಲದ ರಾಜದಂಡ, ರಚನೆ ಅಪರಂಜಿ ಶಿವು, ನಿರ್ಮಾಣ ಉಮೇಶ್ ಎಸ್ಎಸ್. ಈ ರಾತ್ರಿ 8 ಗಂಟೆಗೆ ಪತ್ತೆದಾರಿ ನಾಟಕ ಹಾಗೆ ಪ್ರಸಾರವಾಗಲಿದೆ. ರಚನೆ ಸಿರಿ ಮೈಸೂರು, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ರಾತ್ರಿ 9:30 ನಮ್ಮ ನಿಲಯದ ಯುವವಾಣಿ ಕಾರ್ಯಕ್ರಮದಲ್ಲಿ ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ. ರಾತ್ರಿ 10 ಗಂಟೆಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಸ್ಮಿತಾ ಮೊಕಾಶಿಯವರ ಖ್ಯಾಲ್ ಗಾಯನ. ಇದು ಆಕಾಶವಾಣಿ ಇಂದೋರ್ ಕೇಂದ್ರದ ಕೊಡುಗೆ.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಅದಲ್ಲದೆ ಮಗುನ ದತ್ತು ತಗೊಂಡ ತಾಯಿನೂ ಸಹ ಆಕೆ ಅವ್ರ ಪಾಲಕರಿಂದ ಅವಳ ಮಗುನ ಪಡ್ಕೊಳ್ತಾಳಲ್ಲ, ಅಲ್ಲಿಂದ 12 ವಾರಗಳ ಕಾಲ ರಜೆಯನ್ನ, ವೇತನ ಸಹಿತ ರಜೆನ ಮಾಲೀಕರು ಕಡ್ಡಾಯವಾಗಿ ಕೊಡಬೇಕಾಗಿ ಬರುತ್ತೆ.
0: ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.

0: ಸಮಯ 8:45.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಬಿಲ್ಡ್ ಅ ಕರಿಯರ್ ದಟ್ ಬ್ಯಾಲೆನ್ಸಸ್ ಮೈಂಡ್, ಬಾಡಿ ಅಂಡ್ ಫ್ಯೂಚರ್.
5: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training course. Visit JSS deemed to be university, SS Nagara, Banni Mantapa, Mysuru. Call 9980841859.
0: Iga Chitra Geetegalu Karyakramada modala geete prasaravagta ide. ಸ್ಮರಣ ಸಂಸಾರ ಚಿತ್ರದಿಂದ ಹಾಡಿದ್ದಾರೆ ಕೆಜೆ ಯೇಸುದಾಸ್ ಹಾಗೂ ಮಂಜುಳಾ ಗುರುರಾಜ್ ಮತ್ತು ಬಿಆರ್ ಛಾಯಾ. ಆರ್ಎನ್ ಜೈಗೋಪಾಲ್ ಅವರ ಗೀತೆ ಇದು. ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
0: ಯಾಕೆ ಆದ್ರೆ ನಾನು
1: ಒಬ್ರೇ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 100,000 ಕೊಡಿ, ಬಚಾವಾಗ್ತೀರಾ.
0: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
0: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಪಿಬಿ ಶ್ರೀನಿವಾಸ್ ಅವರು ಹಾಡಿರುವ ತಾಯಿ ಕರುಳು ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಸಾಹಿತ್ಯ ಜಿವಿ ಅಯ್ಯರ್ ಅವರದು, ಸಂಗೀತ ಜಿ ಕೆ ವೆಂಕಟೇಶ್.

0: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27ನೇ ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಅಂಬರೀಷ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಮಧು ಬಾಲಕೃಷ್ಣ ಹಾಗೂ ಸಂಗಡಿಗರು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವನ್ನ ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಹರಿಕೃಷ್ಣ

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೇಳುಗರೇ, ಇದು ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರ FM 100.6. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸೋಣ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಚಿತ್ರದ ಒಂದು ಗೀತೆಯನ್ನು. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ಚಿತ್ರ ಹಾಗೂ ಸಂಗಡಿಗರು. ಶ್ರೀಚಂದ್ರು ಅವರ ಸಾಹಿತ್ಯ, ಸಂಗೀತ ಸಾಧು ಕೋಕಿಲ ಅವರದು.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿ ಇದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463389.
1: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
2: ಹಾಗ ಒಂದೊಂದೇ ತೆಗಿತೀಯಾ? ಮತ್ ಹೋಗ್ಲಿ, ಒಂದು ಒಂದು ಎಷ್ಟು ಹೇಳು?
3: ಎರಡು.
2: ಅಬ್ಬಬ್ಬಾ, ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ಎಲ್ಲಿ ಈಗ ಹೇಳು.
1: ತಪ್ಪದೆ ಆಲಿಸಿ ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ.
4: ಎಸ್ ಜಾನಕಿ ಅವರು ಹಾಡಿರುವ ತಾಯಿಗಿಂತ ದೇವರಿಲ್ಲ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: Power your ambitions with quality education.
1: At JSS AHER, deemed to be university accredited A++ by NAC, admissions are open for BSc in psychology, biochemistry, statistics and data analytics, computational biology and bioinformatics. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಚಿತ್ರ ಹಾಗೂ ಸಂಗಡಿಗರು ಹಾಡಿರುವ ಮೈ ಆಟೋಗ್ರಾಫ್ ಚಿತ್ರದ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಸಂಗೀತ ಭಾರದ್ವಾಜ್.

0: ಹಾಯ್ ಚಿನ್ನರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821. ತಪ್ಪದೆ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.
1: ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಆಲಿಸೋಣ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ S. ಜಾನಕಿ, RN ಜಯಗೋಪಾಲ್ ಅವರ

ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ. ಪ್ರೀತಿ ಪ್ರೇಮ ಪ್ರಣಯ ಚಿತ್ರದಿಂದ ಹಾಡಿದ್ದಾರೆ ರಾಮ್ ಪ್ರಸಾದ್, ನಂದಿತಾ, ಅರ್ಚನಾ ಹಾಗೂ ಪಲ್ಲವಿ.

0: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
3: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಅಲಿಸೋಣ ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಚಿ ಉದಯ್ ಶಂಕರ್, ಸ್ವರ ಸಂಯೋಜನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

0: ಸಸ್ಯಸರಿ. ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ಸಸ್ಯ ಸೇರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಆಲಿಸೋಣ ಉಪಾಧ್ಯಕ್ಷ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ರಕ್ಷಿತಾ ಸುರೇಶ್ ಹಾಗೂ ವಿಜಯ್ ಪ್ರಕಾಶ್. ಎಪಿ ಅರ್ಜುನ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಅರ್ಜುನ್ ಜನ್ಯಾ.

ಕೆಳಗಡೆ ಇದೊಂದು ಪ್ರಕಟಣೆ ಇದೆ, ಗಮನಿಸಿ. ಕರ್ನಾಟಕ ಸರ್ಕಾರ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಆಯುಕ್ತರ ಕಚೇರಿ, ಡಿ ದೇವರಾಜರ ಸುಭವನ, ವಸಂತನಗರ, ಬೆಂಗಳೂರು. ಇಲ್ಲಿಂದ ಬಂದ ಪ್ರಕಟಣೆಯ ಪ್ರಕಾರ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1, 2A, 2B, 3A, 3B ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ವರ್ಗಗಳ ವಿದ್ಯಾರ್ಥಿಗಳಿಂದ 2026-27 ಸಾಲಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ವಿದ್ಯಾರ್ಥಿಯ ಪೋಷಕರ ವಾರ್ಷಿಕ ಆದಾಯ ಮಿತಿ ಪ್ರವರ್ಗ 1 SC/ST 2.5 ಲಕ್ಷ ರೂಪಾಯಿಗಳು, ಪ್ರವರ್ಗ 2A, 2B, 3A, 3B 1 ಲಕ್ಷ ರೂಪಾಯಿಗಳಾಗಿದೆ. ವಿದ್ಯಾರ್ಥಿಗಳು https://shp.karnataka.gov.in/bcwd ಅನ್ನು ಸಂಪರ್ಕಿಸಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ 8 ತಾಲೂಕುವಾರು ವಿದ್ಯಾರ್ಥಿ ನಿಲಯಗಳ ವಿವರ ಹಾಗೂ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ಇರಬೇಕಾದ ಅರ್ಹತೆ, ಸಲ್ಲಿಸಬೇಕಾದ ದಾಖಲೆಗಳ ವಿವರ ಮತ್ತು ಸರ್ಕಾರದ ಆದೇಶಕ್ಕಾಗಿ ಇಲಾಖೆಯ ವೆಬ್ಸೈಟ್ https://bcwd.karnataka.gov.in ನೋಡಬಹುದು. ಅರ್ಜಿ ಸಲ್ಲಿಸಲು ತಾಂತ್ರಿಕ ತೊಂದರೆಗಳಾದಲ್ಲಿ ವೆಬ್ಸೈಟ್ ವಿಳಾಸ bcwdhelpline@gmail.com ಇದಕ್ಕೆ ಇಮೇಲ್ ಮುಖಾಂತರ ಅಥವಾ ಜಿಲ್ಲಾ ಅಥವಾ ತಾಲೂಕು ಅಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರನ್ನು ಅಗತ್ಯ ದಾಖಲೆಗಳೊಂದಿಗೆ ಸಂಪರ್ಕಿಸಬಹುದು. ಸಂಪರ್ಕಿಸಬಹುದಾದ ಸಹಾಯವಾಣಿ ಹೀಗಿದೆ: 2050-77-00-004. ಮತ್ತೊಮ್ಮೆ ಸಹಾಯವಾಣಿ ಸಂಪರ್ಕ ಸಂಖ್ಯೆ 8050-77-00-004. ಕೆಳಗರೆ ಇದುವರೆಗೆ ಹಿಂದುಳಿದ ವರ್ಗಗಳ ಇಲಾಖೆ, ಆಯುಕ್ತರು, ಬೆಂಗಳೂರು, ಇವರಿಂದ ಬಂದ ಪ್ರಕಟಣೆಯೊಂದನ್ನು ಆಲಿಸಿದಿರಿ. ರಾಜೇಶ್ ಕೃಷ್ಣನ್, ಹರಿಣಿ ಸುಧಾಕರ್ ಅವರ ಯುಗಳ ಧ್ವನಿಗಳಲ್ಲಿ ವಂಶಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ಸಂಗೀತ ಆರ್ ಪಿ ಪಟ್ನಾಯಕ್.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿ.

ಎಸ್ಬಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಉಲ್ಟಾ ಪಲ್ಟಾ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಕವಿ ಕೆಎಸ್ ನರಸಿಂಹಸ್ವಾಮಿ ಅವರ ಗೀತೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಮನೋಹರ್.

0: ಕೆಎಸ್ಒಯು ಮುಕ್ತವಾಣಿ.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
2: ಕೆಎಸ್ಒಯು ಮುಕ್ತವಾಣಿ.
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ.
3: ಶ್ರೀ ವಿವೇಕ ಬಾಲವಿಜ್ಞಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
4: ರೀ ಸ್ಕೂಲ್ ಎಲ್ಲ ಇನ್ನೇನು ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ?

0: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು.
4: ಅದಲ್ಲದೆ ಮಗುನ ದತ್ತು ತಗೊಂಡ ತಾಯಿನೂ ಸಹ ಆಕೆ ಅವ್ರ ಪಾಲಕರಿಂದ ಅವಳ ಮಗುನ ಪಡ್ಕೊಳ್ತಾಳಲ್ಲ, ಅಲ್ಲಿಂದ 12 ವಾರಗಳ ಕಾಲ ರಜೆಯನ್ನ, ವೇತನ ಸಹಿತ ರಜೆನ ಮಾಲೀಕರು ಕಡ್ಡಾಯವಾಗಿ ಕೊಡಬೇಕಾಗಿ ಬರುತ್ತೆ.
3: ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
5: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
6: ಹಾಗ ಒಂದೊಂದೇ ತೆಗಿತೀಯಾ? ಮತ್ ಹೋಗ್ಲಿ, ಒಂದು ಒಂದು ಎಷ್ಟು ಹೇಳು?
7: ಎರಡು.
6: ಅಬ್ಬಬ್ಬಾ, ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ಎಲ್ಲಿ ಈಗ ಹೇಳು.
5: ತಪ್ಪದೆ ಆಲಿಸಿ, ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 10 ಗಂಟೆ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆಎಸ್ ಗೋಪಾಲಕೃಷ್ಣನ್ ಅವರ ವೇಣುವಾದನ ಪ್ರಸಾರವಾಗಲಿದೆ. ಪಕ್ಕವಾದ್ಯ ಸಹಕಾರ ವಯೋಲಿನ್ ಎಸ್ಆರ್ ಮಹಾದೇವ ಶರ್ಮ, ಮೃದಂಗ ತ್ರಿವೇಂದ್ರಂ ವಿ ಸುರೇಂದ್ರನ್ ಹಾಗೂ ಘಟ ತ್ರಿವೇಂದ್ರಂ ವಿ ಕಾರ್ತಿಕೇಯನ್. ಶ್ರೋತೃಗಳೇ, ಕಾರ್ಯಕ್ರಮದ ಮೊದಲಿಗೆ ಹರಿಕೇಶನಲ್ಲೂರ್ ಮುತ್ತಯ್ಯ ಭಾಗವತರ್ ವಿರಚಿತ ಸಿದ್ಧಿವಿನಾಯಕಂ ಮೋಹನ ಕಲ್ಯಾಣಿ ರಾಗದಲ್ಲಿ ಆದಿತಾಳ

ಶ್ರೋತೃಗಳೇ, ಕಾರ್ಯಕ್ರಮದ ಕಡೆಗೆ ತ್ಯಾಗರಾಜರ ಕೃತಿ ಅನುಪಮ ಗುಣಾಂಬುಧಿ ಅಠಾಣ ರಾಗ ಖಂಡಚಾಪು ತಾಳ

ಶ್ರೋತೃಗಳೇ, ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆಎಸ್ ಗೋಪಾಲಕೃಷ್ಣನ್ ಅವರ ವೇಣುವಾದನ ಪ್ರಸಾರವಾಯಿತು. ಪಕ್ಕವಾದ್ಯ ಸಹಕಾರ ನೀಡಿದವರು ವಯೋಲಿನ್ ಎಸ್ಆರ್ ಮಹಾದೇವ ಶರ್ಮ, ಮೃದಂಗ ತ್ರಿವೇಂದ್ರಂ ವಿ ಸುರೇಂದ್ರನ್ ಹಾಗೂ ಘಟ ತ್ರಿವೇಂದ್ರಂ ವಿ ಕಾರ್ತಿಕೇಯನ್.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 10:30. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಪ್ರಸಾರವಾಗ್ತಾ ಇದೆ ಶಾನ್ ಚಿತ್ರದ ಗೀತೆ. ಹಾಡಿದ್ದಾರೆ ಆಶಾ ಭೋಸ್ಲೆ, ಕಿಶೋರ್ ಕುಮಾರ್, ಲತಾ ಮಂಗೇಶ್ಕರ್, ಮೊಹಮ್ಮದ್ ರಫಿ. ಆನಂದ್ ಬಕ್ಷಿಯವರ ಸಾಹಿತ್ಯ, ಸಂಗೀತ ಆರ್ ಡಿ ಬರ್ಮನ್ ಅವರದು.

0: ಆಶಾ ಭೋಸ್ಲೆ ಅವರು ಹಾಡಿರುವ ಶಾನ್ ಚಿತ್ರದ ಗೀತೆ ಪ್ರಸಾರವಾಯಿತು.
1: Learn, grow and succeed with innovative programs.
2: At JSS AHER, deemed to be university accredited A++ by NAC, admissions are open for MSc in Cognitive Neuroscience, Environmental Science, Geoinformatics, Nanoscience and Technology, Nutrition and Dietetics and Biotechnology. Visit JSS deemed to be university. SS Nagara, Banni Mandapa, Mysuru. Call 9980841859.
0: ಅನುರಾಧ ಪೊಡ್ವಾಲ್ ಹಾಗೂ ಉದಿತ್ ನಾರಾಯಣ್ ಅವರ ಯುಗಳ ಧ್ವನಿಗಳಲ್ಲಿ ತಿಲ್ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಸಮೀರ್ ಅವರ ಸಾಹಿತ್ಯ, ಸಂಗೀತ ಆನಂದ್ ಮಿಲಿಂದ್.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ದಸ್ತಕ್ ಚಿತ್ರದ ಗೀತೆ.

0: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ? ಮೇಡಮ್
1: ಹೇಳಿ.
0: ಈ ಕೆವೈಸಿ ಅಪ್ಡೇಟ್ ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗೆ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ
1: ಅಷ್ಟೇ.
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಉದಿತ್ ನಾರಾಯಣ್ ಅವರು ಹಾಡಿರುವ ಡರ್ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಆನಂದ್ ಬಕ್ಷಿಯವರ ಸಾಹಿತ್ಯ, ಸಂಗೀತ ಶಿವಹರಿ

0: ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
4: ಕೆಎಸ್ಒಯು ಮುಕ್ತವಾಣಿ.
5: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
6: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
4: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
6: ಕೆಎಸ್ಒಯು ಮುಕ್ತವಾಣಿ.
5: ಮುಕ್ತವಾಣಿ ಎಲ್ಲರ ಮನೆಗೂ, ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
4: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
5: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
4: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.

0: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
1: ಕೆಎಸ್ಒಯು ಮುಕ್ತವಾಣಿ.
2: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ.
3: ಓಂ ಧನ್ ಧನ್ವಂತರಯೇ ನಮಃ.
4: ಸಸ್ಯಸಿರಿ ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
5: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡ.
4: ಸಸ್ಯ ಸೇರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 11 ಗಂಟೆ. ಇನ್ನು ಮುಂದಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಿಮ್ಮ ರೇಡಿಯೋ ಸಖಿ ತೇಜಸ್ವಿನಿ ಗಿರೀಶ್. ಈಗ ಕಾರ್ಯಕ್ರಮ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ್ ಹೆಸರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.

ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ನಮ್ಮೂರು ಹೆಸರು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಪ್ರತಿ ಶನಿವಾರ ನಿಮಗಾಗಿ ನಮ್ಮೂರು ಹೆಸರು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಮೈಸೂರು, ಚಾಮರಾಜನಗರ, ಮಂಡ್ಯ ಅಲ್ಲದೇ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿರುವಂತಹ ಊರುಗಳ ಇತಿಹಾಸವನ್ನು, ಆ ಊರಿಗೆ ಇರುವಂತಹ ಸ್ಥಳನಾಮವನ್ನು ಕುರಿತ ಹಾಗೆ ಸಂಪನ್ಮೂಲ ವ್ಯಕ್ತಿಗಳು ಮಾತಾಡ್ತಾ ಬರ್ತಾ ಇದ್ದಾರೆ. ತಾವು ಅದನ್ನೆಲ್ಲವನ್ನು ಆಲಿಸಿ ಕರೆಯ ಮುಖಾಂತರ ಹಾಗೂ ಪತ್ರವನ್ನು ಬರೆಯೋದ್ರ ಮುಖಾಂತರ ಹಾಗೆ ಮಿಂಚಂಚೆಯನ್ನು ಕಳಿಸೋದ್ರ ಮೂಲಕ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ಹಾಗೆಯೇ ಕೆಲವೊಮ್ಮೆ ತಾವು ಕೂಡ ಕರೆ ಮಾಡಿ ತಮ್ಮ ಊರುಗಳ ಬಗೆಗೆ ಒಂದಷ್ಟು ವಿವರಗಳನ್ನು ಮತ್ತಷ್ಟು ಜನರಿಗೆ ಹಂಚುವ ಕೆಲಸವನ್ನು ಮಾಡ್ತಾ ಇದ್ದೀರಿ. ಪ್ರತಿ ಶನಿವಾರ ನಿಮಗೋಸ್ಕರ ಮೂಡಿ ಬರ್ತಾ ಇದೆ ನಮ್ಮೂರು ಹೆಸರು ಕಾರ್ಯಕ್ರಮ. ಕೇಳುಗರೆ, ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ತಿಳಿಸುವುದರ ಜೊತೆಗೆ ತಮ್ಮ ಊರಿನ ಇತಿಹಾಸದ ಬಗ್ಗೆ, ಸ್ಥಳನಾಮದ ಬಗ್ಗೆ, ಊರಿನ ಕಥೆಯ ಬಗ್ಗೆ ಏನಾದರೂ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೇ ಆದಲ್ಲಿ, ಸಂಶೋಧನೆ ಮಾಡಿದ್ದೇ ಆದಲ್ಲಿ, ಪತ್ರದ ಮೂಲಕವೂ ಕೂಡ, ಮಿಂಚಂಚೆ ಮೂಲಕವೂ ಕೂಡ ಬರೆದು ನಮಗೆ ಕಳಿಸಿದ್ರೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಓದ್ತೇವೆ. ಹಾಗೆಯೇ ತಮ್ಮ ಊರಿನ ಬಗೆಗೆ ಮತ್ತಷ್ಟು ಜನಕ್ಕೆ ಆ ವಿವರಗಳು ಗೊತ್ತಾಗುತ್ತಲ್ವಾ? ಆ ಕಾರಣಕ್ಕೋಸ್ಕರ ಯಾಕೆ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ, ನಾಗರಿಕತೆ ಅಥವಾ ಆಧುನೀಕರಣ ಅನ್ನುವಂತಹ ಹೆಸರಿನಲ್ಲಿ ನಮ್ಮ ಮೂಲ ಸೆಲೆಗಳನ್ನು ಎಲ್ಲೋ ಬತ್ತುವ ಹಾಗೆ ನಾವು ಬಲವಂತವನ್ನು ಮಾಡ್ತಾ ಇದ್ದೇವೆ. ಮತ್ತು ಅದಕ್ಕೆ ಆ ಒಂದು ಪರಂಪರೆಗೆ, ಅದು ಊರಿನ ಸಂಸ್ಕೃತಿಯನ್ನು ನಾವು ಎಲ್ಲೋ ಒಂದು ಕಡೆ ನಾಗರಿಕತೆಯ ಹೆಸರಿನಲ್ಲಿ ಅದನ್ನು ತತ್ವಾರಕ್ಕೆ ತಂದು ಇಡ್ತಾ ಇದ್ದೇವೇನೋ ಅಂತ ಅನಿಸುತ್ತೆ. ಅವೆಲ್ಲದರ ಜೊತೆಗೆ ಪರಂಪರೆಯ ಜೊತೆಗೆ ಪ್ರಗತಿಯನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ನಾವು ಸಾಗಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕೆಂತಂದರೆ ಇಲ್ಲಿಗೆ ಬಂದು ನಿಂತಿದ್ದೇವೆ ಅಂತಂದರೆ ನಡೆದು ಬಂದ ಹಾದಿ ಬಹಳ ಮುಖ್ಯವಾಗಿರುತ್ತೆ. ಆ ಶ್ರಮದಾಯಕವಾದಂತಹ ಹೆಜ್ಜೆಗಳು ಅಲ್ಲಿ ಇರ್ತವೆ, ಆ ಶ್ರಮಕ್ಕೆ ನಾವು ಬೆಲೆಯನ್ನು ಕೊಡಲೇಬೇಕಾಗುತ್ತೆ. ಅದರಿಂದ ಇಂದಿನ ಕಾರ್ಯಕ್ರಮದಲ್ಲೂ ಕೂಡ ಕೆಲವಷ್ಟು ಊರುಗಳ ಬಗೆಗೆ ವಿವರಗಳನ್ನು ನಾವು ತಿಳ್ಕೊಳ್ಳೋಣ. ಮತ್ತು ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ದೂರವಾಣಿ ಸಂಖ್ಯೆಗಳು 251252 ಮತ್ತೊಂದು 251589. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆಗಳು 251252 ಮತ್ತೊಂದು 251589. ಕೇಳುಗರೆ, ಮೈಸೂರಿನ ಎಸ್ ಟಿ ಡಿ ಕೋಡ್

ಎರಡು ಒಂದು, ಎಸ್ ಟಿ ಡಿ ಕೋಡ್ 0821. ಕೇಳಿದ ಕಾರ್ಯಕ್ರಮವನ್ನು ಪತ್ರದ ಮೂಲಕವೂ ಕೂಡ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬಹುದು. ಪತ್ರಕ್ಕಾಗಿ ನಮ್ಮ ವಿಳಾಸ ನಿಲಯ ನಿರ್ದೇಶಕರು, ನಮ್ಮೂರ್ ಹೆಸರು ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 57000. ಮತ್ತೊಮ್ಮೆ ನಮ್ಮ ವಿಳಾಸ ನಿಲಯ ನಿರ್ದೇಶಕರು, ನಮ್ಮೂರ್ ಹೆಸರು ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 57000. ಮಿಂಚಂಚೆ ವಿಳಾಸ replyaiarmysore@gmail.com. ಮತ್ತೊಮ್ಮೆ replyaiarmysore@gmail.com. ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಅಮೃತ ಘಳಿಗೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ಆರ್ ಛಾಯಾ. ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

ನಮ್ಮೂರ ಹೆಸರು ಕಾರ್ಯಕ್ರಮವನ್ನು ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6 ಆಲಿಸ್ತಾ ಇದ್ದೀರಿ. ಕೆಳಗರೆ, ಜಾನಪದ ಸಾಹಿತ್ಯ ಪರಿಷತ್ತು ಒಂದು ಮ್ಯಾಗ್ಝೀನನ್ನು ತರ್ತಾ ಇತ್ತು, ಜಾನಪದ ಜಗತ್ತು ಅಂಥೇಳಿ. ತುಂಬ ವರ್ಷಗಳ ಹಿಂದೆ ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು ನಾಗನಹಳ್ಳಿ ಜೋಗನಹಳ್ಳಿಯ ಬಗೆಗೆ ಒಂದು ಸ್ಥಳನಾಮವನ್ನು ಕುರಿತಾಗೆ ಒಂದು ವಿಸ್ತಾರವಾದಂಥ ಲೇಖನವನ್ನು ಬರೆದಿದ್ದಾರೆ. ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರಕ್ಕೆ ಹೋಗುವ ರಸ್ತೆಯಲ್ಲಿ 9 ಕಿಲೋಮೀಟರ್ ದಾಟಿದ ಮೇಲೆ ಎಡಕ್ಕೊಂದು ಕವಲು ದಾರಿ ಸಿಗುತ್ತೆ. ಈ ದಾರಿಯಲ್ಲಿ 2 ಕಿಲೋಮೀಟರ್ ದೂರ ಹೋದರೆ ದೊಡ್ಡದೊಂದು ಕೆರೆ ನಮ್ಮನ್ನು ಎದುರುಗೊಳ್ಳುತ್ತದೆ. ಆ ಕೆರೆ ಏರಿಯಲ್ಲಿ ಮುಂದೆ ಹೋದರೆ ಹಿಂದೆ ಜೋಗನಹಳ್ಳಿ ಕೋಟೆಯ ಹೆಬ್ಬಾಗಿಲಿರಬಹುದಾದ ಲಾಳಮುಂಡಿಗೆ ಬಾಗಿಲಿನ ಹಾಗೂ ಕಲ್ಲು ಕಟ್ಟಡಗಳ ಅವಶೇಷಗಳು ತಲೆ ತಗ್ಗಿಸಿ ನಿಂತಿರುವುದು ಕಂಡುಬರುತ್ತೆ. ಇದರ ಎದುರಿಗಿರುವುದೇ ಜೋಗನಹಳ್ಳಿ. ಸುಮಾರು 50 ಮನೆಗಳಿರುವ, 300 ಜನಸಂಖ್ಯೆ ಹೊಂದಿರುವ ಈ ಊರಿನ ಮುಕ್ಕಾಲು ಪಾಲು ಜನ ತೆಲುಗು ಬಣಜಿಗರೇ ಆಗಿದ್ದಾರೆ. ಇವರು ಕರ್ನಾಟಕದ ದಕ್ಷಿಣ ಭಾಗದ ಪಾಳೆಗಾರನ್ನೆಲ್ಲ ಬಗ್ಗುಬಡೆಯಲು ಬಂದಿದ್ದ ವಿಜಯನಗರದ ಕೃಷ್ಣದೇವರಾಯನ ಸೈನಿಕರಾಗಿ ಬಂದವರು ಹಾಗೂ ವಿಜಯನಗರದ ಪ್ರತಿನಿಧಿಗಳಿಗೆ ಬೆಂಗಾವಲಾಗಿ ಇಲ್ಲೇ ಉಳಿದಂಥವರು. ಇವರಲ್ಲದೆ 4 ಒಕ್ಕಲು ವಿಶ್ವಕರ್ಮ ಕೋಮಿನವರು, 1 ಒಕ್ಕಲು ಲಿಂಗಾಯತರು ಹಾಗೂ ದಲಿತರು ಈ ಊರಿನ ನಿವಾಸಿಗಳಾಗಿದ್ದಾರೆ. ಬೆಕ್ರೆ, ಭುವನಹಳ್ಳಿ ಮತ್ತು ಜೋಗನಹಳ್ಳಿ ಈ ಮೂರೂ ಊರುಗಳಿಗೂ ಅಧಿದೇವತೆಯಾದ ಮೂರೂರಮ್ಮನ ಗುಡಿ, ಈಶ್ವರನ ಗುಡಿ, ಕನ್ನಂಬಾಡಿಯಮ್ಮನ ಗುಡಿಗಳು ಇಲ್ಲಿದ್ದರೂ ಅತ್ಯಂತ ಪ್ರಾಚೀನತಮವೆನಿಸುವ ಜೋಗಿ ಭೈರವನ ದೇವಸ್ಥಾನ ಇದೇ ಊರಿಗೆ ಸೇರಿದ ಸಾಲುಗೊಪ್ಪಲಿನಿಂದ ಪಶ್ಚಿಮಕ್ಕೆ 1 ಕಿಲೋಮೀಟರ್ ದೂರ ಹೋದರೆ ಸಿಗುತ್ತದೆ. ಇಲ್ಲಿ ಜೋಗಿ ಭೈರವನ ಹೆಸರಿನಲ್ಲಿ ತ್ರಿಶೂಲವನ್ನಿಟ್ಟು ಪೂಜೆಯನ್ನು ಮಾಡಲಾಗುತ್ತೆ. ಬಹುಶಃ ಈ ಸುತ್ತಮುತ್ತಲಿನಲ್ಲೆಲ್ಲ ಚೋಳರ ಕಾಲದಿಂದಲೂ ಕಾಪಾಲಿ ಶೈವ ಪಂಥದ ಪ್ರಚಾರ ನಡೆದಿರಬಹುದೆಂದು ಕಾಣುತ್ತೆ. ಈ ಊರಿನಲ್ಲಿ 4 ಶಾಸನಗಳು ದೊರೆತಿದ್ದು ಅವುಗಳಲ್ಲಿ ಊರ ಬಾಗಿಲಿನ ಅರಳಿ ಮರದ ಕೆಳಗೆ ಇರುವ ವೀರಗಲ್ಲು ಕ್ರಿಸ್ತಶಕ 1130-31 ಪ್ರಾಚೀನವಾಗಿದ್ದು ಚಂಗಾಳ್ವರಾಜನೊಬ್ಬನ ಆಳ್ವಿಕೆಯ ಕಾಲದಲ್ಲಿ ಈ ಊರಿನ ಬಸವಗೌಂಡನ ಮಗ ಕೀಳಗೌಂಡ ಹಾಗೂ ನಾಗವುಂಡರು ದನಗಳನ್ನು ಕದ್ದೊಯ್ಯುತ್ತಿದ್ದ ಕಳ್ಳರೊಡನೆ ಹೋರಾಡಿ ದನಗಳನ್ನು ರಕ್ಷಿಸಿಕೊಳ್ಳುವಾಗ ಮಾಡಿದುದಾಗಿ ಮುದ್ದೇರಿಮಾನಿ ಎಂಬುವವನು ಕಬ್ಬಿನ ಕೆರೆ ಭೂಮಿಯನ್ನು ನೆತ್ತರ ಕೊಡುಗೆಯಾಗಿ ಬಿಟ್ಟುಕೊಟ್ಟ ವಿಷಯವನ್ನು ಹೇಳುತ್ತೆ. ಎರಡನೆಯದು ಬಸವನಗುಡಿ ಬಳಿ ಇರುವ ಶಾಸನ. ಇದು 16ನೇ ಶತಮಾನದ್ದಾಗಿದ್ದು ಚಂಗಾಳ್ವರಾಜನೊಬ್ಬನಿದ್ದ ಶ್ರೀಗಿರಿ ಅನ್ನದಾನಿ ಮಲ್ಲಿಕಾರ್ಜುನ ದೇವರ ಅಂಗರಂಗ ಭೋಗಕ್ಕಾಗಿ ಜೋಗನಹಳ್ಳಿ ಗ್ರಾಮವನ್ನು ಬಿಟ್ಟಿರುವ ವಿಷಯವನ್ನು ಹೇಳುತ್ತದೆ. ಮೂರನೆಯದು ಕನ್ನಂಬಾಡಿಯಮ್ಮನ ದೇವಸ್ಥಾನದ ಬಲಗಡೆ ಬಿದ್ದಿರುವ ತುಂಡುಗಲ್ಲಿನಲ್ಲಿರುವ 4 ಸಾಲುಗಳು ಮಾತ್ರ ಉಳಿದಿರುವ ಶಾಸನ. ಇದರಲ್ಲಿ ಜೋಗನಹಳ್ಳಿಯ ವೀರಗೌಡನ ಮಗ ಮಾಯಿಗೌಡನ ಹೆಸರು ಮಾತ್ರ ಉಳಿದಿದೆ. ಇದು ಕ್ರಿಸ್ತಶಕ 1614 ಶಾಸನವೆಂದು ತಿಳಿದುಬರುತ್ತದೆ. ನಾಲ್ಕನೆಯದು 17ನೇ ಶತಮಾನಕ್ಕೆ ಸೇರಿದ ವೀರಗಲ್ಲು. ಇದು ಕೊರಳಕಟ್ಟೆಯ ಏರಿಯ ಕೆಳಗಿನ ಹೊಲವೊಂದರಲ್ಲಿ ಬಿದ್ದಿದೆ. ಇದು ಜೋಗನಹಳ್ಳಿಯ ಇಸುವಣ್ಣನು ಹುಲಿಯನ್ನು ಇರಿದುಕೊಂದುದಕ್ಕಾಗಿ ಮರುಳಿಹರತಿ ನಾಗಪ್ಪಗಳ ಮಗ ಬೈಂಚಣನು ನೆತ್ತರ ಕೊಡುಗೆಯಾಗಿ ನೆಲವನ್ನು ಬಿಟ್ಟುಕೊಟ್ಟದರ ಸಾಕ್ಷಿಯಾಗಿ ನಿಲ್ಲಿಸಿದ ವೀರಗಲ್ಲು.

ಊರಿಗೆ ಸೇರಿದಂತೆ ಹಿಂದೆ ಇಲ್ಲಿ ಸುಬ್ಬರಾಯನ ಕೊಪ್ಪಲು ಎಂಬ ಅಗ್ರಹಾರವಿತ್ತಂತೆ. ಆದರೆ ಈಗ ಅದು ಸಂಪೂರ್ಣವಾಗಿ ನಾಶವಾಗಿದೆ. ಅಲ್ಲದೆ ಇಲ್ಲಿದ್ದ ಬ್ರಾಹ್ಮಣರೆಲ್ಲರೂ ಇಲ್ಲಿಂದ ಬೇರೆ ಬೇರೆ ಕಡೆಗೆ ಚದುರಿ ಹೋಗಿದ್ದಾರೆ. ಆದರೂ ಬ್ರಾಹ್ಮಣರು ಇಲ್ಲಿದ್ದರೆಂಬುದಕ್ಕೆ ಸಾಕ್ಷಿಯಾಗಿರುವ ಬೋಳಿಹಾಳು ಹಾಗೂ ಬೋಳಿಕಲ್ಲುಗಳು ಈ ಊರಿನಲ್ಲಿದ್ದ ಹಾರುವರ ಕೇರಿಯ ಉದಾರ ಹೃದಯದ ಧೀರೋದ್ಧಾತ ಮನ್ಮಥನೊಬ್ಬನು ಊರ ಹರಿಜನರ ಹೆಣ್ಣು ಮಗಳೊಬ್ಬಳ ಸೌಂದರ್ಯದ ಸಾರಕ್ಕೆ ಮಾರುಹೋಗಿ ಅವಳನ್ನು ಧಾರಾಪೂರ್ವಕವಾಗಿ ಕೈಹಿಡಿದು ಸಹಧರ್ಮಿಣಿಯನ್ನಾಗಿ ಸ್ವೀಕರಿಸಿದ ಅಪಾರ ಗುಣಭರಿತನ ಹಾಗೂ ಕ್ರಾಂತಿಕಾರಿ ಚರಿತನ ಅಮರ ಪ್ರೇಮದ ಕಥೆಯನ್ನು ಸಾರಿ ಹೇಳುವ ಸ್ಮಾರಕಗಳಾಗಿ ನಿಂತಿವೆ. ಈ ಅಮರ ಪ್ರೇಮಿಯ ಮರಣಾನಂತರ ಆ ದಲಿತ ಹೆಣ್ಣು ಮಕ್ಕಳ ವೈದಿಕ ಸಂಪ್ರದಾಯದ ವಿಧಿವಿಧಾನಗಳಂತೆ ಕೇಶಮುಂಡನ ಮಾಡಿಸಿಕೊಂಡದ್ದರಿಂದ ಆ ಊರಿನ ಜನರೆಲ್ಲ ಅವಳನ್ನು ಬೋಳಿ ಎಂದು ಕರೆಯುತ್ತಿದ್ದರಂತೆ. ಆ ಬೋಳಿ ಅಂದು ಪ್ರತಿನಿತ್ಯ ಬಂದು ಕುಳಿತುಕೊಳ್ಳುತ್ತಿದ್ದ ಪೀಠವೊಂದನ್ನು ಇಂದಿಗೂ ಜನರು ಬೋಳಿಕಲ್ಲು ಎಂದೇ ಕರೆಯುತ್ತಾರೆ. ಅವಳ ಹೊಲಗದ್ದೆಗಳಿದ್ದ ಭೂಭಾಗವನ್ನು ಬೋಳಿಹಾಳು ಎಂದು ಕರೆಯುತ್ತಾರೆ. ಊರಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಂತೆ ಸಿಗುವ ಕೊಳವನ್ನು ರಕ್ತ ಕೊಳ ಅಂತ ಕರೀತಾರೆ. ಈ ಕೊಳಕ್ಕೆ ಇಂಥ ಹೆಸರು ಬರಲು ಕಾರಣವೇನೆಂದು ಕೇಳಿದರೆ ಈ ಊರಿನ ನಿವಾಸಿ ಗುರುಮೂರ್ತಿಯವರು ತಮ್ಮ ಹಿರಿಯರು ಹೇಳುತ್ತಿದ್ದ ಘಟನೆಯನ್ನು ನೆನಪಿಸಿಕೊಂಡು ಹೇಳ್ತಾರೆ. ಊರಿನ ಸಮೀಪದಲ್ಲಿರುವ ಗಂಡು ತೋಪಿನಲ್ಲಿ ಬಿಡಾರ ಬಿಟ್ಟಿದ್ದ ಶತ್ರುಗಳ ಸೈನ್ಯ ರಾತ್ರಿ ಆಯಿತೆಂದರೆ ಊರಿಗೆ ನುಗ್ಗಿ ಕೊಲೆ ಸುಲಿಗೆ ಅತ್ಯಾಚಾರಗಳಲ್ಲಿ ತೊಡಗುತ್ತಿದ್ದರಂತೆ. ಇದನ್ನು ಸಹಿಸಲಾರದ ಊರಿನ ಜನ ಕಂಗೆಟ್ಟಿರುವಾಗ ಹೋಬಳಿದಾರ ಕುಳ್ಳಪ್ಪ ಹಾಗೂ ಕುಳವಾಡಿ ಸರಗೂರಯ್ಯ ಈ ಇಬ್ಬರು ಉಪಾಯವೊಂದನ್ನು ಚಿಂತಿಸಿ ಒಂದು ರಾತ್ರಿ ಶತ್ರುಗಳು ಬರುವ ದಾರಿಯ ಪೊದೆಯಲ್ಲಿ ಅಡಗಿ ಕುಳಿತರಂತೆ. ಹೀಗೆ ಬಂದವರನ್ನೆಲ್ಲ ಚಂದ್ರಾಯುಧದಿಂದ ಕತ್ತರಿಸುತ್ತಿದ್ದರಂತೆ. ಇದನ್ನು ಕಂಡುಕೊಂಡ ಶತ್ರುಪಕ್ಷದವನೊಬ್ಬ ಮರದ ಮೇಲೆ ಕುಳಿತು ಇವರಿಬ್ಬರನ್ನು ಗುಂಡು ಹಾರಿಸಿ ಕೊಂದನಂತೆ. ಗುಂಡೇಟಿನಿಂದ ಕೆಳಕ್ಕೆ ಉರುಳಿದ ಇವರ ರಕ್ತ ಕೊಳವನ್ನು ಸೇರಿ ಕೊಳವಾದ ಕೊಳವೆಲ್ಲ ರಕ್ತಮಯವಾಯಿತಂತೆ. ಈ ಕಾರಣದಿಂದ ಈ ಕೊಳಕ್ಕೆ ರಕ್ತ ಕೊಳ ಎಂಬ ಹೆಸರು ಅಂದಿನಿಂದ ಉಳಿದು ಬಂತಂತೆ. ಇಂಥ ಅನೇಕ ಐತಿಹಾಸಿಕ ಘಟನೆಗಳು ಈ ಊರಿನ ಎಲ್ಲೆಂದರಲ್ಲಿ ಚೆಲ್ಲಾಡುತ್ತಿರುವಾಗ ನಮ್ಮ ಕಾಲಕ್ಕೂ ಒಂದು ಇತಿಹಾಸವನ್ನು ಸೃಷ್ಟಿಸಿದ ಕೀರ್ತಿ ಈ ಊರಿನ ಉತ್ಸಾಹಿ ತರುಣ ಗುರುಮೂರ್ತಿಯವರಿಗೆ ಸಲ್ಲುತ್ತೆ. 1982 ಒಂದು ಪತ್ರಿಕೆಯನ್ನು, ರೈತರ ರಾಯಭಾರಿ ಎನ್ನುವಂಥ ಪತ್ರಿಕೆಯನ್ನು ಪ್ರಕಟ ಮಾಡಿ ಆ ಮೂಲಕ ಊರಿನ ಘನತೆಯನ್ನು ಹೆಚ್ಚಿಸಿದ್ದಾರೆ. ಹೀಗೆಲ್ಲ ಹೆಸರುವಾಸಿಕೆಯನ್ನು ಪಡೆದಿರುವ ಜೋಗನಹಳ್ಳಿಗೆ ಈ ಹೆಸರು ಹೇಗೆ ಬಂತೆಂದು ಜನಪದ ಕಥೆಗಾರ್ತಿ ನಿಂಗಮ್ಮ ಹೇಳಿದ ಕಥಾರೇಖೆಯನ್ನು ಅವರು ವಿವರಿಸ್ತಾರೆ. ಚಂಗಾಳ್ವ ವಂಶದ ನಾಗಣ್ಣನೆಂಬ ಸಾತ್ವಿಕ ವ್ಯಕ್ತಿ ಬೆಟ್ಟದಪುರದ ಸಮೀಪದಲ್ಲಿರುವ ಹರದೂರಿನಲ್ಲಿ ವಾಸವಾಗಿದ್ದ. ಅವನ ಹೆಂಡತಿ ಹೊನ್ನಾದೇವಿಗೆ ಹೊನ್ನಿನ ಮೇಲೆ ಆಸೆ. ಆದರೇನು, ಅವಳ ಪಾಲಿಗೆ ಬಡತನ ಕಡೆಗಾಣದ ರೀತಿಯಲ್ಲಿ ಬೆಳೆದು ಕಾಡ್ತಾ ಇತ್ತು. ರಾಜವಂಶದಲ್ಲಿ ಹುಟ್ಟಿದರೂ ಎಂಥ ಹೀನಸ್ಥಿತಿಯಲ್ಲಿ ಬಾಳುತ್ತಿದ್ದೇವೆ ಎಂದುಕೊಂಡು ಸದಾ ಕೊರಗ್ತಾ ಇದ್ಲು. ಒಂದು ದಿನ ಯಾರೋ ಆ ಮಾತು ಈ ಮಾತಿನ ನಡುವೆ ಭುವನಹಳ್ಳಿಯಲ್ಲಿರುವ ಭೂವಯ್ಯ ನಾಯಕ ಎಂಬ ಶೆಟ್ಟಿ ಪುಣ್ಯವನ್ನು ಕೊಂಡುಕೊಂಡು ಆ ಪುಣ್ಯದ ತೂಕಕ್ಕೆ ಹೊನ್ನು ಕೊಡುತ್ತಾನಂತೆ ಎಂಬ ಸೋಜಿಗದ ಸುದ್ದಿಯನ್ನು ಹೊನ್ನಾದೇವಿ ಕಿವಿಗೆ ಸುರಿದ್ರು. ಈ ಮಾತನ್ನು ಕೇಳಿದ ಅವಳಿಗೆ ಆಶ್ಚರ್ಯದ ಜೊತೆಗೆ ಆಸೆಯು ಬೆಳೆದು ಹೆಮ್ಮರವಾಯಿತು. ಮನೆಗೆ ಬಂದವಳೆ ಗಂಡನನ್ನು ಕರೆದು, ನೋಡ್ರಿ, ಭುವನಹಳ್ಳಿ ಶೆಟ್ರು ಪುಣ್ಯ ಕೊಂಡ್ಕೊಂಡು ಹೊನ್ನು ಕೊಡ್ತಾರಂತೆ, ಹೋಗಿ ತಕಂಡು ಬನ್ನಿ. ಇಡೀ ಜೀವಮಾನವೆಲ್ಲ ಈ ಹಾಳು ಬಡತನದಲ್ಲೇ ಸಾಯೋದ್ಯಾಕೆ ಎಂದಳು. ಪಾಪ ನಾಗಣ್ಣನಿಗೆ ಇಂಥದೆಲ್ಲ ಇಷ್ಟವಿರಲಿಲ್ಲ. ಅವನು ಹೆಂಡತಿಯನ್ನು ಬಗೆಬಗೆಯಾಗಿ ಸುಮ್ಮನಿರಿಸಲು ಪ್ರಯತ್ನಿಸಿ ವಿಫಲನಾದನು. ಕಡೆಗೆ ಹೆಂಡತಿಯ ಹಿಂಸೆ ತಾಳಲಾರದೆ ಅವಳ ಮನಸ್ಸಮಾಧಾನಕ್ಕೋಸ್ಕರ ಭುವನಹಳ್ಳಿಗೆ, ಅಂದರೆ ಭುವಯ್ಯ ನಾಯಕನಿಂದ ಈ ಊರಿಗೆ ಭುವನಹಳ್ಳಿ ಎಂದು ಹೆಸರಾಯಿತು. ಆದರೆ ಯಾರೋ ಸಂಸ್ಕೃತ ಬಲ್ಲವರು ಈ ಹೆಸರಿನ ಅರ್ಥ ತಿಳಿಯದೆ ಭುವನಹಳ್ಳಿ ಎಂದು ಪರಿವರ್ತಿಸಿದ್ದಾರೆ. ಆದರೆ ಹೀಗೆ ಭುವಯ್ಯ ನಾಯಕನ ಹೆಸರನ್ನು ಅಳಿಸುವುದು ಇತಿಹಾಸಕ್ಕೆ ಎಸಗುವ ಅಪಚಾರ ಅಂತ ಇವರು ಹೇಳ್ತಾರೆ. ಹೀಗೆ ತನ್ನ ಹೆಂಡತಿಯ ಸಮಾಧಾನವನ್ನು ಮಾಡೋದಕ್ಕೋಸ್ಕರ ಭುವನಹಳ್ಳಿಗೆ ನಾಗಣ್ಣ ಹೋಗುವಂಥ ತೀರ್ಮಾನವನ್ನು ಮಾಡ್ದ. ಈ ಗಂಡ ಒಪ್ಪಿಕೊಂಡದ್ದರಿಂದ ಹೊನ್ನಾದೇವಿಯ ಹರ್ಷ ಹೆಚ್ಚಿ ಹೊಳೆಯಾಗಿ ಹರಿಯಿತು. ಅವಳ ಉತ್ಸಾಹದಿಂದ ರಾಗಿ ರೊಟ್ಟಿಯನ್ನು, ಹುಚ್ಚೆಳ್ಳು ಕಾರವನ್ನು ಬುತ್ತಿ ಕಟ್ಟಿ ಗಂಡನ ಪ್ರಯಾಣಕ್ಕೆ ಅಣಿಗೊಳಿಸಿದಳು. ನಾಗಣ್ಣ ಮನಸ್ಸಿಲ್ಲದ ಮನಸ್ಸಿನಿಂದ ಭುವನಹಳ್ಳಿಯ ದಾರಿಯನ್ನು ಹಿಡಿದ. ಅವನು ಬಹಳ ದೂರ ನಡೆದು ಆಯಾಸಗೊಂಡ. ಎಲ್ಲಾದರೂ ನೀರು ಸಿಕ್ಕರೆ ಅಲ್ಲಿ ರೊಟ್ಟಿ ತಿಂದು ಸುಧಾರಿಸಿಕೊಳ್ಳಬಹುದು ಅಂತಂದ್ಕೊಂಡು ಮುಂದಕ್ಕೆ ಪ್ರಯಾಣವನ್ನು ಬೆಳೆಸಬೇಕೆಂದು ಯೋಚಿಸುತ್ತಿರುವಾಗ ದೂರದ ಚುಂಚನಗಿರಿ ಕಡೆಯಿಂದ ಇಷ್ಟೊಂದು ದೂರ ನಡೆದು ಬಂದಿದ್ದ ಒಬ್ಬ ಭೈರವ ಜೋಗಿ ಎದುರಾದ. ಭೈರವ ಜೋಗಿಯನ್ನು ಕಂಡ ನಾಗಣ್ಣನು

0: ಭಯಭಕ್ತಿಗಳಿಂದ ಜೋಗಿಯ ಪಾದಕಮಲಗಳಿಗೆ ನಮಸ್ಕರಿಸಿದ. ನಾಗಣ್ಣನ ನಯವಿನಯಗಳಿಂದ ಸಂತೋಷಗೊಂಡ ಜೋಗಿಯು ಇಷ್ಟಾರ್ಥ ಸಿದ್ಧಿರಸ್ತು ಎಂದು ಆಶೀರ್ವಾದವನ್ನು ಮಾಡಿದ. ಉಭಯ ಕುಶಲೋಪಚಾರಿಗಳಾದ ಮೇಲೆ ನಾಗಣ್ಣನ ಪ್ರಯಾಣದ ಸಮಾಚಾರವನ್ನೆಲ್ಲ ಕೂಲಂಕಷವಾಗಿ ಕೇಳಿದ ಭೈರವ ಜೋಗಿ ಮುಗುಳು ನಗೆ ನಕ್ಕ, ಅಪ್ಪ ನಾಗಣ್ಣ, ನನ್ನಂತೆ ನಿನ್ನಂತೆ ಅಥವಾ ನಿನ್ನ ಹೆಂಡತಿಯಂತೆ ಹೊನ್ನಿನ ವ್ಯಾಮೋಹವಿಲ್ಲ. ಆದರೆ ನನಗೆ ಈ ಹೊತ್ತಲ್ಲಿ ಒಂದು ತುತ್ತು ಅನ್ನ ಸಿಕ್ಕಿದರೆ ಅಷ್ಟೇ ಸಾಕು. ನಾನು ಬಹಳ ಹಸಿದಿದ್ದೇನೆ. ಹಸಿವಿನಿಂದಾಗಿ ಒಂದು ಹೆಜ್ಜೆ ಮುಂದಿಡೋದಕ್ಕೂ ನನ್ನಿಂದ ಆಗ್ತಾ ಇಲ್ಲ. ಅನ್ನವಿಲ್ಲದೆ ನನ್ನ ಪ್ರಾಣ ಇನ್ನು ಉಳಿಯುವಂತಿಲ್ಲ ಎಂದು ಬೀಳುವನಂತೆ ತಾರಾಡಿ ತೂರಾಡಿದ. ಜೋಗಿಯ ಸ್ಥಿತಿಯನ್ನು ಕಂಡ ನಾಗಣ್ಣ ಹಿಂದು ಮುಂದೆ ಯೋಚಿಸದೆ, ಅಯ್ಯೋ ಸ್ವಾಮಿಗಳೇ, ನೀವು ಮೊದಲೇ ಹೇಳದೆ ಇಷ್ಟೇಕೆ ತಡ ಮಾಡಿದ್ರಿ? ನನ್ನ ಬಳಿ ರೊಟ್ಟಿ ಬುತ್ತಿ ಇದೆ, ದಯಮಾಡಿ ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿ ಎಂದು ಹೇಳಿ ಬುತ್ತಿಯನ್ನು ಭೈರವ ಜೋಗಿಯ ಮುಂದಿಟ್ಟ. ಜೋಗಿಯು ರೊಟ್ಟಿಯನ್ನು ತಿಂದು ನೀರನ್ನು ಕುಡಿದು ಸಂತೃಪ್ತಿಯಿಂದ ತೇಗಿ ನಾಗಣ್ಣನನ್ನು ಮತ್ತೆ ಹರಸಿ ಮುಂದೆ ನಡೆದ. ನಾಗಣ್ಣ ಮಧ್ಯಾಹ್ನದ ವೇಳೆಗೆ ಭುವನಹಳ್ಳಿಯನ್ನು ಸೇರಿ ಪುಣ್ಯ ಕೊಳ್ಳುವ ಶೆಟ್ಟಿಯ ಅಂಗಡಿಯನ್ನು ಹುಡುಕಿಕೊಂಡು ಬಂದ. ತನ್ನನ್ನು ಹುಡುಕಿಕೊಂಡು ಬಂದ ನಾಗಣ್ಣನನ್ನು ಶೆಟ್ಟಿ ದಿಟ್ಟಿಸಿದ. ನಾಗಣ್ಣನಿಗೆ ಏನು ಹೇಳಬೇಕು ಅಥವಾ ಏನು ಕೇಳಬೇಕು ಎಂಬುದೇ ತಿಳಿಯದೆ ಶೆಟ್ಟಿಯ ಮುಖವನ್ನು ನೋಡುತ್ತಾ ಸುಮ್ಮನೆ ನಿಂತ. ಆಗ ಭೂವಯ್ಯ ನಾಯಕನೇ, ಏನಪ್ಪ ಸಮಾಚಾರ? ಯಾಕೆ ಬಂದು ಸುಮ್ಮನೆ ನಿಂತಿದ್ದೀಯಾ? ನಿನಗೆ ಏನಾಗಬೇಕಿತ್ತು ಹೇಳು ಎಂದ. ಆಗ ನಾಗಣ್ಣ, ಪುಣ್ಯ ಕೊಳ್ಳೋ ಶೆಟ್ಟರು ನೀವೇನಾ ಎಂದು ಕೇಳಿದ. ಹೌದು ನಾನೇ. ಹಾಗಾದರೆ ನೀನು ಪುಣ್ಯ ಮಾಡೋದಕ್ಕೆ ಬಂದಿದೀಯಾ?
1: ಹೌದು.
0: ಸರಿ, ಹಾಗಾದರೆ ನೀನು ಮಾಡಿರೋ ಪುಣ್ಯನೆಲ್ಲ ಈ ಓಲೆಯಲ್ಲಿ ಬರೆದುಕೊಡು. ನಿನ್ನ ಪುಣ್ಯ ಎಷ್ಟು ತೂಕ ತೂಗುತ್ತದೋ ಅದರ 10 ಪಟ್ಟು ಚಿನ್ನ ನಾನು ಕೊಡ್ತೀನಿ ಎಂದ. ಅದಕ್ಕೆ ನಾಗಣ್ಣ, ಆದರೆ ಎಂದು ಹಿಂದು ಮುಂದು ನೋಡುತ್ತಾ ಮಾತನಾಡಲಾರದೆ ಸುಮ್ಮನೆ ನಿಂತ. ಅದಕ್ಕೆ ಶೆಟ್ಟಿ, ಏನು ಆದರೆ? ಏನಿಲ್ಲ, ನಾನು ಯಾವ ಪುಣ್ಯವನ್ನು ಮಾಡಿಯೇ ಇಲ್ವಲ್ಲ ಅಂದ. ಹೌದಾ? ನೀನು ಯಾರಿಗೂ ದಾನ ಧರ್ಮ ಅನ್ನೋದು ಒಂದನ್ನೂ ಮಾಡಿಲ್ಲ. ದಾನ ಮಾಡಕ್ಕೆ ಬಡವನಾದ ನನ್ನ ಹತ್ರ ಏನೈತೆ ಸ್ವಾಮಿ? ಹೋಗ್ಲಿ, ಕೊನೆಗೆ ನೀನು ಹೊಸದೋರಿಗೆ ಒಂದು ತುತ್ತು ಅನ್ನನಾದರೂ ಕೊಟ್ಟಿಲ್ವಾ ಅಂತಂದ. ಅನ್ನದಾನ ಮಾಡೋಷ್ಟು ಸ್ಥಿತಿಗತಿ ನನಗೆ ಎಲ್ಲಿದೆ ಸ್ವಾಮಿ? ಆದರೆ ದಾರಿಯಲ್ಲಿ ಬರುವಾಗ ಒಬ್ಬ ಭೈರವ ಜೋಗಿ ಸಿಕ್ಕಿದ್ರು. ಹಸಿದಿದ್ದ ಅವರಿಗೆ ನನ್ನ ಹತ್ತಿರವಿದ್ದ ಒಂದು ಚೂರು ರೊಟ್ಟಿಯನ್ನು ಕೊಟ್ಟೆ. ಅದೂ ಪುಣ್ಯಕಾರ್ಯನೇ, ಅದನ್ನೇ ಬರೆದುಕೊಡು, ತೂಕಕ್ಕೆ ಹಾಕ್ತೇನೆ ಅಂದ. ಭೂವಯ್ಯ ನಾಯಕನ ಸಲಹೆಯಂತೆ ನಾಗಣ್ಣ ರೊಟ್ಟಿ ದಾನ ಮಾಡಿದ ವಿಚಾರವನ್ನು ಓಲೆಯಲ್ಲಿ ಬರೆದು ಶೆಟ್ಟರ ಕೈಗೆ ಕೊಟ್ಟ. ಭೂವಯ್ಯ ನಾಯಕನು ಅದನ್ನು ತಕ್ಕಡಿಯ ಒಂದು ತಟ್ಟೆಗೆ ಮಡಗಿ ಮತ್ತೊಂದು ತಟ್ಟೆಗೆ ಚಿನ್ನಾಭರಣವನ್ನು ಇಡುತ್ತಾ ಹೋದನು. ಎಷ್ಟೇ ಒಡವೆಗಳನ್ನಿಡುತ್ತಾ ಹೋದರೂ ಆ ಓಲೆಯ ತೂಕಕ್ಕೆ ಅವು ಸರಿದೂಗಲೇ ಇಲ್ಲ. ಮನೆಯಲ್ಲಿ ಇದ್ದ ಬದ್ದ ಆಭರಣಾದಿ ಐಶ್ವರ್ಯಗಳನ್ನೆಲ್ಲ ತಂದು ತೂಕಕ್ಕೆ ಹಾಕದ. ಆಗಲೂ ಓಲೆಯ ತೂಕವೇ ಹೆಚ್ಚಾಯಿತು. ಶೆಟ್ಟಿಯ ಹೆಂಡತಿಯ ಕುತ್ತಿಗೆಯಲ್ಲಿದ್ದ ತಾಲಿಯೊಂದಲ್ಲದೆ ಬೇರೆ ಯಾವ ಒಡವೆಯೂ ಉಳಿಯಲಿಲ್ಲ. ಶೆಟ್ಟಿಯ ಹೆಂಡತಿ ಗಂಡನ ಪೇಚಾಟವನ್ನು ಕಂಡು ತಾನೇ ಸ್ವಯಂ ಬಂದು ತನ್ನ ತಾಳಿಯನ್ನು ಬಿಚ್ಚಿಕೊಡಲು ಮುಂದಾದಳು. ಆಗ ನಾಗಣ್ಣ ಅತೀವ ವೇದನೆಯಿಂದ ತನ್ನಿಂದಾದ ಅನಾಹುತವನ್ನು ಕಂಡು ಕಳವಳಗೊಂಡು ಭೂವನಾಯಕನ ಹಾಗೂ ಅವನ ಹೆಂಡತಿಯ ಪಾದಗಳಿಗೆ ಎರಗಿ, ನನ್ನ ಅವಿವೇಕವನ್ನು ಕ್ಷಮಿಸಿ, ನನಗ್ಯಾಕಿಂತ ದುರಾಶೆ ಬಂತೋ ಏನೋ, ಕೇವಲ ಒಂದು ಓಲೆಯ ತೂಕಕ್ಕೂ ಬಾರದ ಈ ಸಂಪತ್ತಿಗೆ ಆಸೆ ಪಟ್ಟರೆ ನನಗಿಂತ ಅವಿವೇಕಿ ಅಜ್ಞಾನಿ ಅಯೋಗ್ಯರು ಯಾರಿದ್ದಾರೆ? ಶೆಟ್ರೆ, ನಿಮ್ಮ ಸಂಪತ್ತು ನಿಮಗೇ ಇರಲಿ, ನಾನಿನ್ನು ಹೋಗಿ ಬರ್ತೇನೆ ಎಂದು ಹೇಳಿ ಅಲ್ಲಿ ಕ್ಷಣವೂ ನಿಲ್ಲದೆ ಹೊರಟು ನಿಂತಾಗ ಶೆಟ್ಟರು ನಾಗಣ್ಣನನ್ನು ಅಡ್ಡಗಟ್ಟಿ, ಅಪ್ಪ ಮಹಾನುಭಾವ, ನನ್ನ ಸರ್ವಸ್ವವನ್ನೂ ನಿನಗೆ ಕೊಡುತ್ತಿದ್ದೇನೆ. ಇದನ್ನೆಲ್ಲ ಸ್ವೀಕರಿಸಿ ನನ್ನನ್ನು ಭವಬಂಧನದಿಂದ ಪಾರು ಮಾಡಿ ಕೃತಾರ್ಥನನ್ನಾಗಿ ಮಾಡು ತಂದೆ ಎಂದು ಪ್ರಾರ್ಥಿಸಿದನು. ನಾಗಣ್ಣನಿಗಾದರೂ ಇದು ಸಮಂಜಸವೆನಿಸಲಿಲ್ಲ. ಅವನು, ಶೆಟ್ರೆ, ನನ್ನ ಹೆಂಡತಿಯಿಂದ ಪ್ರೇರೇಪಿತನಾಗಿ ನಾನು ಇಂಥ ದುರಾಸೆಗೆ ಒಳಗಾದೆ. ನಾನು ತಪ್ಪು ಮಾಡಿಬಿಟ್ಟೆ, ನಾನು ಅಪರಾಧಿ, ನನ್ನನ್ನು ದಯಮಾಡಿ ಕ್ಷಮಿಸಿ, ನಾನಿನ್ನು ಬರುತ್ತೇನೆ ಎಂದು ಹೇಳಿದವನೇ ನೇರ ದಾರಿಯನ್ನು ಹಿಡಿದ. ಇದರಿಂದ ಶೆಟ್ಟಿಗೂ ಕಸವಿಸಿಯಾಯಿತು. ಅವನು ಕಕ್ಕಾಬಿಕ್ಕಿಯಾಗಿ ತಲೆಯ ಮೇಲೆ ಕೈ ಹೊತ್ತು ಕುಳಿತನು. ಇತ್ತ ಕಡೆ ದಾರಿಯನ್ನು ಹಿಡಿದ ನಾಗಣ್ಣ ತನ್ನ ಹೆಂಡತಿಗೆ ಮಾತು ಕೊಟ್ಟು ಬಂದುದನ್ನು ನೆನೆದು ಅಸಹಾಯಕನಾಗಿ ಚಿಂತಿಸುತ್ತಾ ಸಮೀಪದಲ್ಲೇ ಇದ್ದ ಫಲ ಬಿಟ್ಟಿರುವ ಒಂದು ಮಾವಿನ ಮರವನ್ನು ಕಂಡು ಗಕ್ಕನೆ ನಿಂತ. ಅವನಿಗೇನನ್ನಿಸ್ತೋ, ಎಲೆಗೊಂದು ಫಲವಿರುವ ಆ ಮಾವಿನ ಮರದಿಂದ 5 ದೋರಗಾಯಿಗಳನ್ನು ಕಿತ್ತು ತನ್ನ ಚೀಲಕ್ಕಿಟ್ಟುಕೊಂಡು ತನ್ನ ಊರು ಸೇರಿದ.

ಪ್ರಯತ್ನಿಸುತ್ತಿರುವ ಆಗಲೇ ಭೂವಯ್ಯ ನಾಯಕ ಕಳಿಸಿದ ಸಂಪತ್ತನ್ನು ತುಂಬಿ ತಂದ ಬಂಡಿಗಳು ನಾಗಣ್ಣನ ಮನೆ ಮುಂದೆ ಸಾಲುಗಟ್ಟಿ ನಿಂತವು. ಈಗ ಏನೂ ಮಾಡಬೇಕೆಂಬುದೇ ತೋಚದೆ ನಾಗಣ್ಣ ದಿಗ್ಭ್ರಾಂತನಾದ. ಅವನು ಕೂಡಲೇ ಭೈರವ ಜೋಗಿಯನ್ನು ಕಂಡು ನಡೆದಿರುವುದನ್ನೆಲ್ಲ ತಿಳಿಸಬೇಕೆಂದು ಓಡಿ ಓಡಿ ಓಡಿ ಹೋದ. ದೂರದಿಂದಲೇ ಓಡಿ ಬರುತ್ತಿರುವ ನಾಗಣ್ಣನನ್ನು ಕಂಡ ಭೈರವ ಜೋಗಿಯು ನಸುನಗುತ್ತಾ, ನಾಗಣ್ಣ, ನಿನ್ನ ಹೆಂಡತಿಗೆ ಈಗ ಸಂತೋಷವಾಗಿರಬೇಕಲ್ವೇ? ಸ್ವಾಮಿ, ಇದೆಲ್ಲ ಏನು? ನನಗೊಂದೂ ತಿಳಿತಾ ಇಲ್ಲ. ನನಗ್ಯಾಕೆ ಇಷ್ಟು ಐಶ್ವರ್ಯ? ನನಗೆ ನೀವೇ ದಾರಿ ತೋರಬೇಕು ಎಂದು ಭೈರವ ಜೋಗಿಯ ಪಾದಗಳಲ್ಲಿ ತನ್ನ ಶಿರಃಕಮಲವಿರಿಸಿದ. ಆಗ ಜೋಗಿ ಅವನನ್ನು ಮೇಲಕ್ಕೆತ್ತುತ್ತಾ, ಕಂದ, ಕ್ಷತ್ರಿಯ ಕುಲೋತ್ಪನ್ನನಲ್ಲವೇ? ಇಂಥ ಸಣ್ಣ ಪುಟ್ಟ ವಿಚಾರಕ್ಕೆ ಇಷ್ಟು ದೂರ ಬರಬೇಕಿತ್ತೆ? ಹೋಗು, ಆ ಸೆಟ್ಟಿಯ ಸಂಪತ್ತನ್ನೆಲ್ಲ ಬಳಸಿ ಒಂದು ಕೋಟೆಯನ್ನು ಕಟ್ಟಿ ರಾಜ್ಯಭಾರ ಮಾಡು. ನಾನು ಇಲ್ಲೇ ನೆಲೆಸುತ್ತೇನೆ. ನಿನಗೆ ಸದಾಕಾಲ ನನ್ನ ಬೆಂಬಲ ಹಾಗೂ ಭೈರವ ಸ್ವಾಮಿಯ ಕೃಪೆಯಿದೆ. ಕೀರ್ತಿಶಾಲಿಯಾಗು ಎಂದು ಆಶೀರ್ವಾದವನ್ನು ಮಾಡಿದ. ಭೈರವ ಜೋಗಿಯ ಮಾರ್ಗದರ್ಶನದಲ್ಲಿ ನಾಗಣ್ಣ ಭೈರವ ಜೋಗಿಯ ಹೆಸರಿನಲ್ಲಿ ಜೋಗಯ್ಯನಹಳ್ಳಿ ಕೋಟೆಯನ್ನು, ತನ್ನ ಹೆಸರಿನಲ್ಲಿ ನಾಗನಹಳ್ಳಿ ಕೋಟೆಯನ್ನು ಕಟ್ಟಿ ಚಂಗಾಳ್ವ ರಾಜನ ಸಾಮಂತನಾದ. ಚಂಗಾಳ್ವರಲ್ಲಿ ನಾಗ ಎಂಬ ದೊರೆಯ ಹೆಸರಿದೆಯಾದರೂ ಅವನ ಕಾಲ ಅಸ್ಪಷ್ಟವಾಗಿದೆ. ಸುಮಾರು 13-15 ಶತಮಾನಗಳ ಅಂತರದಲ್ಲಿ ಆತ ಇದ್ದಿರಬಹುದೆಂದು ಕಾಣುತ್ತದೆ. ನಾಗಣ್ಣ ಕಟ್ಟಿಸಿದ ನಾಗನಹಳ್ಳಿ ಯಾವ ಕಾಲದಲ್ಲಿ ನಾಶವಾಯಿತೆಂಬುದೂ ಗೊತ್ತಾಗುವುದಿಲ್ಲ. ವಿಜಯನಗರದ ಕೃಷ್ಣದೇವರಾಯರ ಕಾಲದಲ್ಲಿ ಆದ ಕಾಳಗದಲ್ಲೋ ಅಥವಾ ಮೈಸೂರು ಅರಸರೊಡನೆ ಮಾಡಿದ ಕಾಳಗದಲ್ಲೋ ಇವು ನಿರ್ನಾಮವಾಗಿರಬೇಕೆಂದು ಕಾಣುತ್ತದೆ. ಈಗ ಹಾಳು ಸುರಿಯುತ್ತಿರುವ ಈ ಹಾಳೂರಿನ ಬಸವನಗುಡಿಯ ಬಳಿಯಲ್ಲಿರುವ ಒಂದು ಶಾಸನ ಕ್ರಿಸ್ತಶಕ 1586 ಅಂಥೇಳಿ ಆ ಬರವಣಿಗೆಯ ಮೂಲಕ ನಮಗೆ ಗೊತ್ತಾಗುತ್ತೆ. ಈಗ ಅದು ಶಿಥಿಲಗೊಂಡಿದೆ. ಪಿರಿಯರಾಜಯ್ಯಗಳ ಕಾಲದಲ್ಲಿ ಕೊಟ್ಟ ಕೊಡುಗೆಯೊಂದರ ವಿಚಾರ ಇದರಲ್ಲಿ ಪ್ರಸ್ತಾಪಗೊಂಡಂತೆ ಕಂಡರೂ ಎಲ್ಲ ಅಸ್ಪಷ್ಟವಾಗಿದೆ. ಹಾಳು ಬಿದ್ದಿರುವ ನಾಗನಹಳ್ಳಿಯನ್ನು ಒಂದು ಸುತ್ತಿ ಸುತ್ತಿ ಬರೋಣವೆಂದು ಹೋದರೆ ಹೊನ್ನಾಳಮ್ಮನ ಗುಡಿಯಲ್ಲಿರುವ ಹೊನ್ನಾದೇವಿ ಮತ್ತು ಚಂದ್ರಲಾದೇವಿ ಎಂಬ ಹೆಸರಿನ ಸ್ತ್ರೀ ವಿಗ್ರಹಗಳು ಒಂದೇ ಕಲ್ಲಿನಲ್ಲಿ ಕಡೆಯಲ್ಪಟ್ಟಿದ್ದು ನಮ್ಮನ್ನು ಇಂಥ ಹೀನ ಸ್ಥಿತಿಯಲ್ಲಿ ಕೈಬಿಟ್ಟರ ಎಂದು ಕಂಬನಿ ಸುರಿಸಿ ಗೋಳಾಡುತ್ತಿರುವಂತೆ ಕಾಣುತ್ತದೆ. ಕಂಬನ ಹೊಲದಲ್ಲಿ ದಕ್ಷಿಣಾಭಿಮುಖವಾಗಿ ಒಂದು ಪುಟ್ಟ ಗುಡಿಯಿದೆ. ಈ ಗುಡಿಯಲ್ಲಿ ವಿಗ್ರಹಕ್ಕೆ ಬದಲಾಗಿ 1 ಎತ್ತರದ ಮರದ ಕೆತ್ತನೆಯ ಸ್ತಂಭವಿದೆ. ಇದನ್ನು ಮಾರಮ್ಮ ಎಂದು ವಕ್ತರು ಹೇಳಿದ್ದಾರೆ. ಆ ದೇವತೆ ಯಾವ ಊರಿನಲ್ಲಿ ತಾನೇ ನನಗೆ ಇದಕ್ಕಿಂತ ಹೆಚ್ಚಿನ ವೈಭವವನ್ನು ಕಲ್ಪಿಸಿದ್ದಾರೆ? ಅದು ನನ್ನ ಕರ್ಮ ಬಿಡಿ ಎನ್ನುವಂತಿದೆ. ಹೀಗೆ ನಾಗನಹಳ್ಳಿ ಜೋಗನಹಳ್ಳಿಗೆ ಒಂದು ಸುದೀರ್ಘವಾದಂತಹ ಐತಿಹಾಸಿಕವಾದ ಮೌಖಿಕ ಪರಂಪರೆಯನ್ನು ಒಳಗೊಂಡಂತಹ ಇತಿಹಾಸ ಅದಕ್ಕೆ ಇದೆ. ಕೆಳಗರೆ, ಇತಿಹಾಸವನ್ನು ನಾವು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಎಲ್ಲ ವಿವರಗಳು ಕೂಡ ನಮಗೆ ತೆರೆದುಕೊಳ್ಳುತ್ತದೆ. ಮೌಖಿಕ ಸಂಗತಿಗಳು ಕೂಡ ಐತಿಹಾಸಿಕತೆಯ ಮೂಲ ಸೆಲೆಗಳನ್ನು ಹೇಳುವತ್ತ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತವೆ. ಯಾಕೆ ಅಂತಂದರೆ ಮೌಖಿಕ ಪರಂಪರೆ ಅಂತಂದಾಗ ಅದನ್ನು ನಾವು ಅಷ್ಟೊಂದು ಅಸಡ್ಡೆ ಮಾಡುವ ವಿಚಾರ ಅಲ್ವಾ, ವಿಚಾರ ಅಲ್ಲ. ಯಾರೋ ಕಥೆಯನ್ನು ಹೇಳ್ತಾ ಇದ್ದಾರೆ ಅಷ್ಟೊಂದು ನಾವು ಗಂಭೀರವಾಗಿ ಪರಿಗಣಿಸೋ ಅಗತ್ಯ ಇಲ್ಲ ಅಂಥೇಳಿ ನಾವು ಅದನ್ನು ನಿರ್ಲಕ್ಷ್ಯಕ್ಕೆ ಒಳಗೆ ಮಾಡಬಾರ್ದು. ಅದರಲ್ಲೂ ಕೂಡ ಐತಿಹಾಸಿಕವಾದ ಮತ್ತು ಸತ್ಯವನ್ನು ಒಳಗೊಂಡಿರುವಂಥ ಸಂಗತಿಗಳು ಇರ್ತವೆ. ಅದನ್ನು ಶೋಧಿಸುವಂಥ ಕಾರ್ಯ ನಾವೆಲ್ಲರೂ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಈಗ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಬಾಡದ ಹೂವು, ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ SC ಜಾನಕಿ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅಶ್ವಥ್ ವೈದಿ.

0: ಕೇಳುಗರೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6 ಪ್ರಸಾರ ಆಗ್ತಾ ಇರುವಂತಹ ನಮ್ಮೂರ ಹೆಸರು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಈಗ ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಮಂಡ್ಯದ ಸಂಶೋಧಕರಾದಂತಹ ಪ್ರಕಾಶ್ ಸಂತೆ ಕೆಸಲಗೆರೆ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ ಸರ್, ನಮಸ್ಕಾರ.
1: ನಮಸ್ಕಾರ ಸರ್. ನಮಸ್ಕಾರ.
0: ಹೇಳಿ ಸರ್, ಇವತ್ತು ಯಾವ ಯಾವ ಊರುಗಳ ಸ್ಥಳನಾಮಗಳ ಬಗ್ಗೆ ಪರಿಚಯವನ್ನ ಮಾಡಿಕೊಡ್ತೀರಿ ನಮ್ಮ ಕೇಳುಗರಿಗೆ?
1: ಇದು ಮಂಡ್ಯ ಜಿಲ್ಲೆಯ ಮತ್ತು ಮಂಡ್ಯ ತಾಲೂಕಿನ ಬಹುತೇಕ ಗ್ರಾಮಗಳ ಬಗ್ಗೆ ಇಲ್ಲಿವರೆಗೆ ಮಾತಾಡ್ತಾ ಬಂದಿದ್ದೀವಿ. ಎಲ್ಲವೂ ಕೂಡ ಅಕಾರಾದಿಯಾಗಿ ಹೇಳ್ತಾ ಬಂದಿದ್ದು, ಈಗ ಜಿ ಮತ್ತು ಅಕ್ಷರಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಮಾತಾಡುವಾಗ ಜಿ ಹೊಸಹಳ್ಳಿ ಬಗ್ಗೆ ನಾನು
0: ದೂರವಾಣಿ ಸಂಪರ್ಕದಲ್ಲಿ ವ್ಯತ್ಯಯ ಉಂಟಾಗಿದೆ, ಮತ್ತೆ ಅವರನ್ನ ಸಂಪರ್ಕಿಸ್ತೇವೆ.
2: ಓಂ ಧನ್ ಧನ್ವಂತರಯೇ ನಮಃ.
3: ಸಸ್ಯಸಿರಿ. ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:00

ಸಸ್ಯ ಸೇರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

0: ಕೇಳುಗರೆ, ಸಂಶೋಧಕರಾದಂತಹ ಪ್ರಕಾಶ್ ಸಂತಕೆ ಸಲಗೆರೆಯವರು ಮತ್ತೆ ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ಪ್ರಕಾಶ್ ಅವರೇ, ಮುಂದುವರಿಸಿ ಸರ್.
1: ನಮಸ್ಕಾರ. ಮಂಡ್ಯ ತಾಲೂಕಿನ ಅಕಾರಾದಿಯಾಗಿ ಅಕ್ಷರಗಳಲ್ಲಿ ಗ್ರಾಮದ ಚರಿತ್ರೆಯನ್ನು ನಾವು ಹೇಳ್ತಾ ಬಂದಿದ್ದು, ಈ ಬಾರಿ ನಾವು ಜಿ ಮತ್ತು ಟಿ ಅಕ್ಷರದ ಹಿನ್ನೆಲೆಯಲ್ಲಿ ನಾನು ಮಾತಾಡುವಾಗ ಜಿ ವಾಸಹಳ್ಳಿ, ಟಿಗುಂಡಿ ಪಟ್ಟಣ, ಟಿ ಮಲ್ಲಿಗೆರೆ ಎನ್ನುವಂಥ ಎರಡು ಮಲ್ಲಿಗೆಗಳು ಸೇರಿಸಂತೆ ಮತ್ತು ಟಿ ನರಸೀಪುರದ ಕೊಪ್ಪಲುಗಳ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಗ್ರಾಮಗಳ ಉಗದಮ ಬಗ್ಗೆ ಮಾತಾಡುವಾಗ, ಬಹುತೇಕ ಗ್ರಾಮಗಳು ಕರಗನ್ನ ಗುರಿ ಮನೆ ಮಾಡಿಕೊಂಡ ನಂತರದಲ್ಲೇ ಹುಟ್ಟಿಕೊಂಡಂತಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಹೊಸದಾಗಿ ಬಂದ ಗ್ರಾಮಗಳನ್ನ ಬಹುತೇಕವಾಗಿ ಎಲ್ಲವೂ ಹೊಸ ಹಳ್ಳಿಯನ್ನಂತೆ ಹೆಸರಿನಲ್ಲೇ ಕರೀತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಮಾತನಾಡುವಾಗ, ಮಂಡ್ಯ ತಾಲೂಕು ಕೇಂದ್ರದಿಂದ ಉತ್ತರಕ್ಕೆ 23 ಕಿಲೋಮೀಟರ್ ದೂರದಲ್ಲಿರುವ, ಭೌಗೋಳಿಕ ವಿಸ್ತೀರ್ಣವಾಗಿ 1179.38 ಎಕರೆ ಪ್ರದೇಶವನ್ನು ಹೊಂದಿರುವಂತಹ ಗ್ರಾಮ, ಗ್ರಾಮವನ್ನು ಹೊಸದಾಗಿಯೇ ಮನೆ ಮಾಡಿಕೊಂಡಂತ ಹಿನ್ನೆಲೆಯಲ್ಲಿ ಈ ಗ್ರಾಮದ ಸುತ್ತಮುತ್ತ ಇದ್ದಂತ ಗಿಡ ಗೆಂಡೆಗಳ ಹಿನ್ನೆಲೆಯಲ್ಲಿ ಈ ಗ್ರಾಮವನ್ನು ಪ್ರಾಕೃತಿಕವಾಗಿ ಸಂದರ್ಭದಲ್ಲಿ ಗೆಂಡೆ ಹೊಸಹಳ್ಳಿ ಎಂದು ಹೆಸರು ಕರೀತಾ ಇದ್ರು. ಈ ಗ್ರಾಮದವರು ಈ ಪ್ರಾಕೃತಿಕ ಹಿನ್ನೆಲೆಯಲ್ಲಿಯೇ ಗೆಂಡೆ ಹೊಸಹಳ್ಳಿ ಅಂತ ಕರಿತಾ ಇದ್ದಿದ್ದನ್ನ ಸ್ವಲ್ಪ ಹಸುವಗೊಂಡ ಹಿನ್ನೆಲೆಯಲ್ಲಿ ಇಂಗ್ಲಿಷ್ ಅಕ್ಷರವನ್ನು ಸೇರ್ಪಡೆ ಮಾಡಿಕೊಂಡು ಜಿ ಹೊಸಹಳ್ಳಿ ಎನ್ನುವಂತ ಹೆಸರಿನಿಂದ ಕರಿತಾ ಇದ್ದಾರೆ. ಈಗಲೂ ಕೂಡ ಈ ಗ್ರಾಮ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿರುವಂತಹ ಗ್ರಾಮಗಳಲ್ಲಿ ಪ್ರಮುಖ ಕೇಂದ್ರವಾಗಿದೆ ಅಂತ ನಾವು ಹೇಳಬಹುದಾಗಿದೆ. ಈ ಗ್ರಾಮದಲ್ಲಿ ಮೊದಲನೇದಾಗಿ ವಾಸ ಮಾಡಲು ಬಂದಂತಹ ಕುಟುಂಬದವರ ಹಿನ್ನೆಲೆಯಲ್ಲಿ ಗ್ರಾಮ ದೇವತೆಗಳು ಕೂಡ ಇಲ್ಲಿ ಅಸ್ತಿತ್ವವನ್ನು ಪಡ್ಕೊಳ್ತವೆ ಎನ್ನುವಂತಹದ್ದು ನಾವು ಗಮನಿಸಬೇಕಾದ ಅಂಶವಾಗಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಶಂಭು ದೇವರು ಮತ್ತು ಮಾಸ್ತಮ್ಮನ ದೇವಾಲಯಗಳಿವೆ. ಈ ಗ್ರಾಮದಲ್ಲಿ ಮಾಸ್ತಮ್ಮನಿಗೆ ಸಾಮೂಹಿಕವಾಗಿ ಪೂಜೆ ಸಲ್ಲಿಸುವ ಪದ್ಧತಿ ಈ ಗ್ರಾಮದಲ್ಲಿದೆ. ಅಲ್ಲದೆ ಈ ಗ್ರಾಮದಲ್ಲಿ ಸಾಕಷ್ಟು ಜನ ಜಾನಪದ ಕಲಾವಿದರುಗಳಿದ್ದಾರೆ ಮತ್ತು ಬಸವೇಶ್ವರ ಯುವಕ ಸಂಘ ಈ ಗ್ರಾಮದಲ್ಲಿ ಬಹಳ ಚಟುವಟಿಕೆಯಿಂದ ಕೂಡಿದ್ದು ನಮಗೆ ತಿಳಿದು ಬರ್ತದೆ. ಈ ಗ್ರಾಮದಲ್ಲಿ 2011 ಜನಗಣತಿ ಪ್ರಕಾರ 1546 ಜನಸಂಖ್ಯೆ ಇದೆ. ಹೀಗಾಗಿ ದೊಡ್ಡ ಸಮುದಾಯದವರು ಈ ಗ್ರಾಮದಲ್ಲಿದ್ದಾರೆ. ಮಂಡ್ಯ ವಿಧಾನಸಭಾ ಕ್ಷೇತ್ರ, ಬಸರಾಳ ಜಿಲ್ಲಾ ಪಂಚಾಯತಿ, ಕುಂದಗಾರ ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಯನ್ನು ಹೊಂದಿರುವಂತಹದ್ದು ಆಗಿದೆ. ಮತ್ತೆ ಇನ್ನು ಮುಂದೆ ನಾವು ಮಾತನಾಡುವಾಗ, ಐತಿಹಾಸಿಕವಾಗಿ ಮಹತ್ವದ ಹಿನ್ನೆಲೆಯನ್ನ ಹೊಂದಂತಹ ಜಿ ಗುಂಡೆ ಪಟ್ಟಣದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ಗ್ರಾಮ ಮಂಡ್ಯ ತಾಲೂಕು ಕೇಂದ್ರದಿಂದ ಉತ್ತರ ದಿಕ್ಕಿಗೆ 7 ಕಿಲೋಮೀಟರ್ ದೂರವಿದೆ. ಭೌಗೋಳಿಕವಾಗಿ 594.22 ಎಕರೆ ಪ್ರದೇಶವನ್ನು ಹೊಂದಿದೆ. ಆಗೋಳಿಯಾಗಿ 373.29 ಎಕರೆ ಪ್ರದೇಶವನ್ನು ಹೊಂದಿದೆ. ಪ್ರದೇಶವನ್ನು ಈ ಗ್ರಾಮ ಹೊಂದಿದೆ. ಈ ಗ್ರಾಮ ಐತಿಹಾಸಿಕವಾಗಿ ನಾವು ನೋಡಬಹುದಾದ ಹೊಯ್ಸಳರ ಕಾಲದಲ್ಲಿ ಜೋಗುಂಡರಾಯ ಎಂಬ ಪಾಳೆಗಾರ ಈ ಗ್ರಾಮವನ್ನು ಆಳ್ವಿಕೆ ನಡೆಸುತ್ತಿದ್ದ. ಈ ಗ್ರಾಮವನ್ನು ಈತ ಬಳುವಳಿಯಾಗಿ ಪಡೆದು ನಮ್ಗೆ ಈ ಕೆಲವು ದಾಖಲೆಗಳಿಂದ ನಮ್ಗೆ ತಿಳಿದಿರುತ್ತದೆ. ಈ ಕಾರಣಕ್ಕಾಗಿ ಜೋಗುಂಡರಾಯ ಆಳ್ವಿಕೆ ನಡೆಸುತ್ತಿದ್ದ ಕಾರಣಕ್ಕಾಗಿ ಜೋಗುಂಡರಾಯ ಪಟ್ಟಣ ಎಂದು ಹೆಸರಿನಿಂದ ಕರಿತಾ ಇದ್ರು. ಕಾಲಾನಂತರದಲ್ಲಿ ಈ ಗ್ರಾಮವು ಕೂಡ ಜೀಗುಂಡಿ ಪಟ್ಟಣ ಎಂದು ಹೆಸರನ್ನು ಬರುತ್ತಿದೆ. ಈ ಗ್ರಾಮ ಬಗ್ಗೆ ಮತ್ತೊಂದು ಮಾಹಿತಿಯನ್ನು ನಾವು ಕಲೆ ಹಾಕುವ ಸಂದರ್ಭದಲ್ಲಿ, ಈ ಪಾಳೆಯಾರನ ಕುದುರೆಗೆ ಹಾಕಿರುವಂತ ಜೀನು, ಈ ಕುದುರೆಯನ್ನು ಓಡಿಸುವ ಸಂದರ್ಭದಲ್ಲಿ ಈ ಜೀನನ್ನು ಹೇಳಿದ ತಕ್ಷಣವೇ ಕುದುರೆ ರಭಸದ ಚಿಮ್ಮಿದ ಹಿನ್ನೆಲೆಯಲ್ಲಿ ಹೇಳದ್ದರಿಂದಾಗಿ ಬಿದ್ದಿದ್ದ ಕ್ರಮದಿಂದಾಗಿ ಈ ಗ್ರಾಮವನ್ನ ಜೀ ಗುಂಡಿ ಎಂದು ಕರೆಯುತ್ತಿದ್ರು ಅನ್ನುವಂಥದ್ದು ನಮ್ಮ ಸ್ಥಳೀಯ ಜನರು ತಮ್ಮ ಅಭಿಪ್ರಾಯವನ್ನು ಕೊಡಿಸ್ತಾರೆ. ಈ ಹಿನ್ನೆಲೆಯಲ್ಲಿಯೇ ಮುಂದುವರೆದ ಭಾಗವಾಗಿ

ಕರ್ನಾಟಕ ಸಂಶೋಧನೆ ನಡೆಸಿದ್ರೆ 11 ಮತ್ತು 12ನೇ ಶತಮಾನಕ್ಕೆ ಸಂಬಂಧಿಸಿದಂತೆ ಚಂದ್ರಮೌಳೇಶ್ವರ ದೇವಾಲಯದ ಶಾಸನವೊಂದು ನಮಗೆ ಈ ಶಾಸನ ವೈಶ್ವರ ಕಾಲ ಶಿಲ್ಪಕಲೆಗಳಾಗಿವೆ ಅನ್ನುವಂಥದ್ದು ನಾವು ಗುರುತಿಸಬಹುದಾಗಿದೆ. ದೇಗುಲರ ಹೊರಗಡೆ ಒಳಕಲ್ಲು ಮೇಲೆ ಒಂದು ಶಾಸನವನ್ನು ಕೂಡ ಬರೆಯಲಾಗಿದೆ. ಇಲ್ಲಿ ಏನಪ್ಪ ಅಂತಂದ್ರೆ ಕೆರಗೋಡಿನಿಂದ ಬಂದು ಹುಲಿವಾನ ಗ್ರಾಮದಲ್ಲಿ ನೆಲೆಸಿದ ಕುಂಬಾರ ಶೆಟ್ಟರು ಈ ಪ್ರದೇಶದಲ್ಲಿ ಬಂದು ತರಗು ಗುಡಿಸಿ ಮನೆ ಕಟ್ಟಿದ್ದರೆಂದು ಇಲ್ಲಿ ಶಾಸನಗಳಲ್ಲಿ ಮಾಹಿತಿ ನೀಡಿರುತ್ತದೆ. ನಂತರದಲ್ಲಿ ಇವರ ಜೊತೆಯಲ್ಲಿಯೇ ಬಂದ ಲಿಂಗಾಯತರು ಒಕ್ಕಲಿಗರು ಈ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಈ ಶಾಸನಗಳಿಂದ ನಮಗೆ ತಿಳಿದುಬರುತ್ತದೆ. ಅಲ್ಲದೆ ಗ್ರಾಮದಲ್ಲಿ ಚಂದ್ರಮೌಳೇಶ್ವರಿ ಮತ್ತು ಚೌಡೇಶ್ವರಿ ಮಾರಮ್ಮ ಮತ್ತು ಮಾಸಮ್ಮನ ದೇವಾಲಯಗಳಿವೆ. ವರ್ಷಕ್ಕೊಮ್ಮೆ ಚೌಡೇಶ್ವರಿ ಮಾರಮ್ಮನ ಹಬ್ಬವನ್ನ ಈ ಗ್ರಾಮದಲ್ಲಿ ಆಚರಣೆ ಮಾಡುತ್ತಾರೆ. ನಡೆಯುವಂತ ಏಳೂರಮ್ಮನ ಹಬ್ಬದಲ್ಲಿ ಆಚರಣೆ ಕೂಡ ಈ ಗ್ರಾಮದಲ್ಲಿ ಅನುಷ್ಠಾನವಾಗಿ ನಡ್ಕೊಂಬರ್ತದೆ ಮತ್ತೆ ಪಾಲ್ಗೊಳ್ಳುವ ಪದ್ಧತಿ ಕೂಡ ಇದೆ. ಪೂರ್ವಕ್ಕೆ ಹೊರವಯದಲ್ಲಿ ಚೌಡೇಶ್ವರಿ ದೇವಿಯ ಸನ್ನಿಧಾನ ಕೂಡ ಇದೆ. ಅಲ್ಲಿ ಒಂದು ಉತ್ತಮ ಚೆನ್ನಾಗಿರುವಂತ ಒಂದು ಕಲ್ಯಾಣಿ ಕೂಡ ನಿರ್ಮಾಣ ಮಾಡಲಾಗಿದೆ. ಗ್ರಾಮದ ಬಾಲಕೃಷ್ಣ ಎನ್ನುವರು ಈ ಗ್ರಾಮದಲ್ಲಿ ಪತ್ರಕರ್ತರಾಗಿಯೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ವಿಶೇಷವಾಗಿದೆ. ಅಲ್ಲದೆ ಈ ಗ್ರಾಮದಲ್ಲಿ ಸೋಬಾನೆ ಪದಕಾರ ಕಲಾವಿದರು ಕೂಡ ಈ ಗ್ರಾಮದಲ್ಲಿ ಇದ್ದಾರೆ. 2011ರ ಜನಗಣತಿ ಪ್ರಕಾರವಾಗಿ 1216 ಜನಸಂಖ್ಯೆಯನ್ನೊಂದಿದೆ. ಒಕ್ಕಲಿಗರು ದೊಡ್ಡ ಸಮುದಾಯ, ಕುಂಬಾರರು, ಲಿಂಗಾಯತರು, ಪರಿಶಿಷ್ಟ ಜನಾಂಗದವರು, ವಿಶ್ವಕರ್ಮರು, ಮಡಿವಾಳ ಶೆಟ್ಟರು ಈ ಗ್ರಾಮದಲ್ಲಿ ವಾಸವಾಗಿದ್ದಾರೆ. ಮಂಡ್ಯ ವಿಧಾನಸಭಾ ಕ್ಷೇತ್ರ ಒಳಗು ಪಂಚಾಯತ್ ಎಂದು ಎಚ್ ಮಲ್ಲಿಗೆರೆ ಮತ್ತು ಎಚ್ ಮಲ್ಲಿಗೆರೆ ತಾಲೂಕು ಪಂಚಾಯತಿಯನ್ನು ಮತ್ತು ಇದೇ ಗ್ರಾಮವು ಕೂಡ ಗ್ರಾಮ ಪಂಚಾಯತಿಯನ್ನು ಹೊಂದಿದೆ ಎನ್ನುವಂಥದ್ದು ನಮಗೆ ತಿಳಿದು ಬರ್ತದೆ. ಇನ್ನು ಮುಂದುವರೆದು ನಾವು ಮಾತನಾಡುವುದಾದರೆ ಎರಡು ಮಲ್ಲಿಗೆರೆಗಳನ್ನು ನಾವು ಈ ತಾಲೂಕಿನಲ್ಲಿ ಗುರುತಿಸಬಹುದು. ಒಂದು ಟಿ ಮಲ್ಲಿಗೆರೆ ಅಂತಲೂ ಇನ್ನೊಂದು ಕೂಡ ಟಿ ಮಲ್ಲಿಗೆರೆ ಮತ್ತು ಜಿ ಮಲ್ಲಿಗೆರೆ ಎನ್ನುವಂಥದ್ದು ಕೂಡ ಗ್ರಾಮಗಳಿವೆ. ಅದರಲ್ಲಿ ಪ್ರಮುಖವಾಗಿ ನಾನು ಈ ಎರಡು ಟಿ ಮಲ್ಲಿಗರು ಎರಡು ಕೂಡ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿ ಕೂಡ ಬೇರೆ ಬೇರೆ ವ್ಯಾಪ್ತಿಗೆ ಸೇರ್ಪಟ್ಟಂತಹ ಗ್ರಾಮಗಳನ್ನ ನಾನು ಈಗ ಮಾತಾಡ್ತಾ ಇದ್ದೀನಿ. ಮಂಡ್ಯ ತಾಲೂಕು ಕೇಂದ್ರದಿಂದ ಪೂರ್ಕೆ 9 ಕಿಲೋಮೀಟರ್ ದೂರದಲ್ಲಿರುವ ತಗ್ಗಳ್ಳಿ ಮಲ್ಲಿಗೆರೆ ಟಿ ಮಲ್ಲಿಗೆರೆ ಎಂಬ ಹೆಸರಿನಿಂದ ಕರೆಯಲ್ಪಟ್ಟಂತ ಈ ಟಿ ಮಲ್ಲಿಗೆರೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈಗ ಭೌಗೋಳಿಕವಾಗಿ ಈ ಗ್ರಾಮ 556.13 ಎಕರ್ ಪ್ರದೇಶವನ್ನು ಹೊಂದಿದೆ. ಹಾವಳಿಯಾಗಿ 666.29 ಎಕರ್ ಪ್ರದೇಶವನ್ನು ಹೊಂದಿದೆ. ನೀರಾವರಿಯಾಗಿ 492.37 ಎಕರ್ ಪ್ರದೇಶವನ್ನು ಈ ಗ್ರಾಮ ಹೊಂದಿದೆ. ಮೈಸೂರು ಅಂಚೆ ಗ್ರಾಮದಿಂದ ಬಂದಂತ ಈ ಕೆಂಪಮ್ಮ ಎಂಬ ಕುಟುಂಬದವರು ಈ ಗ್ರಾಮಕ್ಕೆ ಬಂದರು. ಕಾರಣಗಳಿಂದಾಗಿ ಪ್ರಾಕೃತಿಕ ಮತ್ತು ದೌರ್ಜನ್ಯದ ಹಿನ್ನೆಲೆಯಲ್ಲಿ ಗ್ರಾಮವನ್ನು ರಾತ್ರೋರಾತ್ರಿಯನ್ನು ಬಿಟ್ಟು ಈ ಗ್ರಾಮಕ್ಕೆ ಬಂದು ನೆಲೆಗೊಂಡು ಅಂತ ಮಾಹಿತಿ ನಮಗೆ ಲಭ್ಯವಾಗ್ತದೆ. ಈ ಗ್ರಾಮದ ಜನ ತಗ್ಗಳ್ಳಿ ಗ್ರಾಮದ ಬಳಿ ಇರುವಂತಹ ಈ ಗ್ರಾಮ ನೆಲೆಗೊಂಡದ್ದರಿಂದಾಗಿ ಈ ಗ್ರಾಮವನ್ನು ಟಿ ಮಲ್ಲಿಗೆರೆ ಎನ್ನುವಂಥದ್ದು ಕರೀತಾರೆ. ಮುಂದಿನವಾಗಿ ಐತಿಹಾಸಿಕವಾಗಿ ನಾವು ನೋಡುವುದಾದರೆ ಹೊಯ್ಸಳರ ಮತ್ತು ವಿಜಯನಗರ ಕಾಲಕ್ಕೆ ಸೇರಿದಂತ 19 ವೀರಗಲ್ಲುಗಳು ಈ ಗ್ರಾಮದಲ್ಲಿದೆ. ಯುದ್ಧದ ಕಲೆ ಹರಿತಂತ ಮಲೆಗಾರರು ಇದ್ದ ಊರು ಎನ್ನುವಂತಹದ್ದು ಅಂದ್ರೆ ಪಟ್ಟು ಹಾಕುವಂತ ಅವರು ಮತ್ತು ಕುಸ್ತಿ ಪಟುಗಳು ಇದ್ದ ಗ್ರಾಮ ಎನ್ನುವಂತಹದ್ದು ಕಂಡು ಬರುತ್ತದೆ. ಇಲ್ಲಿ ಮಲೆಗಾರರು ಇದ್ದ ಊರು ಮಲೆಗೆರೆ ಎನ್ನುವಂತಾಯ್ತು ನಂತರದಲ್ಲಿ. ಆ ನಂತರದಲ್ಲಿ ಉಚ್ಚಾರಣೆಯಲ್ಲಿ ಉಂಟಾದಂತಹ ವ್ಯತ್ಯಾಸಗಳಿಂದಾಗಿ ಮಲ್ಲಿಗೆರೆ ಎಂದಾಗಿದೆ ಎನ್ನುವಂತ ಕರಿತಾ ಇದ್ದಾರೆ. ಈ ಗ್ರಾಮದಲ್ಲಿ ಈಗಲೂ ಕೂಡ ಒಂದು ಪ್ರಮುಖವಾದಂತಹ ಒಂದು ದೇವಸ್ಥಾನ ಇದೆ. ಈ ಪಟ್ಟು ಮತ್ತು ಈ ಕುಸ್ತಿಪಟುಗಳ ಹಿನ್ನೆಲೆಯಲ್ಲಿ ಕಾದಾಡುಗಾರರ ಗುಡಿ, ಇದೊಂದು ವಿಶೇಷವಾದಂತಹ ಗುಡಿ, ಕಾದಾಡುಗಾರರ ಗುಡಿ ಇದೆ. ಇದು ಸೇನೆಯೊಂದಿಗೆ ಹೋರಾಟ ಮಾಡಿದ ಈ ಗುಡಿಯಲ್ಲಿ ನಮಗೆ ಲಭ್ಯವಾಗ್ತವೆ ಎನ್ನುವಂತಹದ್ದು ನಮಗೆ ತಿಳಿಬರ್ತದೆ. ಅಲ್ಲದೆ ಈ ಗ್ರಾಮದ ಹೆಬ್ಬಾಗಿಲಿನ ಕುರುಹುಗಳಿವೆ, 19 ವೀರಗಲ್ಲುಗಳಿವೆ, ಕುದುರೆ ಮೇಲೆ ಸೈನಿಕರಿರುವ 12 ಇಬ್ಬು ಶಿಲ್ಪಗಳು ನಮಗೆ ಲಭ್ಯವಾಗ್ತವೆ. ಕುದುರೆ ಹೋರಾಟಗಾರರ ಲಿಂಗೇಶ್ವರರ ಗುಡಿಗಳಲ್ಲೂ ಕೂಡ ಉರಿ ಮಾರಮ್ಮ, ಮಹಾದೇವಮ್ಮ, ಅಂಚಿದೇವಮ್ಮ, ಮಾರಮ್ಮ, ಶನಿದೇವ, ಮಾಸ್ತಮ್ಮ, ವೆಂಕಟಪ್ಪ, ಬೊಮ್ಮಪ್ಪ, ಹರಿಜನ, ಹಂಚಿದೇವಮ್ಮನ ಗುಡಿಗಳು ಈ ಗ್ರಾಮದಲ್ಲಿವೆ. ದೇವಾಲಯದ ಬಳಿ ಮಹಾದೇವನ ಕೊಳ ಕೂಡ ಇದೆ. ಮೊದಲು ಗ್ರಾಮದಲ್ಲಿ ಊರಮಾರಮ್ಮನ ಹಬ್ಬ ಆಚರಿಸ್ತಿದ್ರು. ಈಗ ಈ ಹಬ್ಬ ನಿಂತು ಹೋಗಿ 60 ವರ್ಷಗಳೇ ಕಳೆದು ಹೋಗಿವೆ. ಮಹಾದೇವನ ಹಬ್ಬ ಆಚರಿಸುವರು ಯುಗಾದಿ.

0: ಈ ಹಬ್ಬದ ಸಂದರ್ಭದಲ್ಲಿ 15 ದಿವಸಕ್ಕೂ ಮೊದಲೇ ಈ ಕಂಬಿಕ್ಕುವ ಪದ್ಧತಿ ಈ ಗ್ರಾಮದಲ್ಲಿ ಇದೆ. ಪ್ರತಿನಿತ್ಯವೂ ಕೂಡ ರಂಗದ ಕುಣಿತ ಮಾಡುವಂತ ಮತ್ತು ಸೋಬಾನೆ ಕಲಹದವಂತ ಗ್ರಾಮಸ್ಥರು ಈ ಗ್ರಾಮದಲ್ಲಿದ್ದಾರೆ. ಗ್ರಾಮದಲ್ಲಿ 2011 ಜನಗಣತಿ ಪ್ರಕಾರವಾಗಿ 2099 ಜನಸಂಖ್ಯೆಯನ್ನು ಹೊಂದಿದೆ. ಒಕ್ಕಲಿಗರೇ ದೊಡ್ಡ ಸಮುದಾಯದವರು, ಪರಿಶಿಷ್ಟ ಜಾತಿಯವರು, ವಿಶ್ವಕರ್ಮರು, ಸೋಲಿಗರು ಮತ್ತು ಮುಸ್ಲಿಂ ಜನಾಂಗದವರು ಈ ಗ್ರಾಮದಲ್ಲಿದ್ದಾರೆ. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ, ತಗ್ಗಳ್ಳಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಯನ್ನು ಈ ಗ್ರಾಮ ಹೊಂದಿದೆ ಎನ್ನುವಂತದ್ದು ನಮಗೆ ತಿಳಿದು ಬರ್ತದೆ. ಮುಂದಿನ ಗ್ರಾಮವಾಗಿ ಮಾತನಾಡೋದಾದ್ರೆ ಇದೇ ಮಾದರಿಯ ಟಿ ಮಲ್ಲಿಗೆರೆ ಎನ್ನುವಂತದ್ದನ್ನ ಮತ್ತೊಂದು ಗ್ರಾಮದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ಗ್ರಾಮವು ಕೂಡ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಂತಹದ್ದು ಮತ್ತು ಕಸುಬಿನ ಆಧಾರದ ಮೇಲೆಯೂ ಕೂಡ ಈ ಗ್ರಾಮ ತನ್ನ ಅಸ್ತಿತ್ವವನ್ನು ಪಡೆದುಕೊಂಡಿದೆ ಎನ್ನುವುದು ನಮಗೆ ತಿಳಿದು ಬರ್ತದೆ. ಇದು ಮಂಡ್ಯ ತಾಲೂಕು ಕೇಂದ್ರದಿಂದ ಉತ್ತರ ದಿಕ್ಕಿಗೆ 19 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ ಸುಮಾರು 543.10 ಎಕರೆ ಪ್ರದೇಶವನ್ನು ಈ ಗ್ರಾಮ ಹೊಂದಿದೆ. ಈ ಗ್ರಾಮದಲ್ಲಿ ಒಂದು ಕೆರೆ ಕೂಡ ಇದೆ. ಈ ಕೆರೆ ದಂಡೆಯ ಮೇಲೆ ಮರಳಿನ ರಾಶಿ ಮತ್ತು ಇತ್ತು ಅನ್ನುವಂಥದ್ದು ನಮಗೆ ತಿಳಿದು ಬರ್ತದೆ. ಈ ಕೆರೆ ನೀರನ್ನು ಬಳಸಿಕೊಂಡಂತೂ ರಾಗಿ ಬೆಳೀತಾ ಇದ್ರು ಇಲ್ಲಿನ ಗ್ರಾಮದ ರೈತರು. ಈ ಮರಳ ಕೆರೆ, ಮಳ್ಳ ಕೆರೆ ಅಂದ್ರೆ ಮರಳು ಅನ್ನುವಂಥದ್ದಕ್ಕೆ, ಅದಕ್ಕೆ ಮಳ್ಳು ಅನ್ನುವಂಥದ್ದನ್ನ ಜನ ಆಡುಭಾಷೆಯಲ್ಲಿ ಕರಿತಾ ಇದ್ದಾರೆ. ಈ ನಲ್ಲಿ ಮರಳು ಮಳ್ಳು ಎನ್ನುವಂಥದ್ದು ಹೆಸರನ್ನ ಪಡ್ಕೊಂಡಿದ್ದಲ್ಲಿ ಮರಳ ಕೆರೆ ಎನ್ನುವುದು ಮಳ್ಳ ಕೆರೆ ಅಂತಾಯ್ತು. ನಂತರದಲ್ಲಿ ಮಲ್ಲ ಕೆರೆ ಎನ್ನುವಂತ ಪಡ್ಕಂತು. ಆ ನಂತರದಲ್ಲಿ ಮಲ್ಲಿಗೆರೆ ಎಂದಾಗಿಯೂ ಈ ಹೆಸರನ್ನ ಪಡ್ಕೊಂತು. ಈ ಗ್ರಾಮದ ಮಲ್ಲಿಗೆರೆ, ಮಲ್ಲಿಗೆರೆ ಕೆಲವು ಹೆಸರುಗಳಲ್ಲಿ ಗ್ರಾಮಗಳಿರುವುದರಿಂದ ಇದು ತಿಬ್ಬನಹಳ್ಳಿ ಎನ್ನುವಂತ ಗ್ರಾಮದ ಬಳಿ ಇರುವ ಕಾರಣಕ್ಕಾಗಿ ಈ ಗ್ರಾಮವನ್ನು ಕೂಡ ತಿಬ್ಬನಹಳ್ಳಿ ಮಲ್ಲಿಗೆರೆ ಅಂತ ಸಂಕ್ಷಿಪ್ತವಾಗಿ ಕರೀತಾ ಇದ್ದು ಇದಕ್ಕೆ ಇಂಗ್ಲಿಷ್ ಅಕ್ಷರ ಸೇರಿಸಿ ಟಿ ಮಲ್ಲಿಗೆರೆ ಎನ್ನುವಂತ ಹಿನ್ನೆಲೆಯಲ್ಲಿ ಕರೀತಾ ಇದ್ದಾರೆ. ಇಲ್ಲಿ ಕೂಡ ಈ ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವಂತ ಜನಪ್ರತಿನಿಧಿಗಳು ಈ ಊರಿನಲ್ಲಿ ಇದ್ದಾರೆ ಎನ್ನುವಂತ ತಿಳಿದು ಬರ್ತದೆ. ಅಲ್ಲದೆ ಈ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ದೇವಾಲಯವಿದೆ, ಹನುಮಂತನ ದೇವಾಲಯವಿದೆ. ರಾಮನವಮಿ ಸಂದರ್ಭದಲ್ಲಿ ವಿಶೇಷವಾದಂತಹ ಆಚರಣೆಗಳನ್ನು ನಡೆಸುವಂತಹ ಪದ್ಧತಿ ಈ ಗ್ರಾಮದಲ್ಲಿ ಅನುಷ್ಠಾನವಾಗಿ ನಡ್ಕೊಂಡು ಬಂದಿದೆ. 2011 ಜನಗಣತಿ ಪ್ರಕಾರವಾಗಿ ಹಾಗೆ ಒಕ್ಕಲಿಗರೇ ಹೆಚ್ಚು ದೊಡ್ಡ ಸಮುದಾಯದವರಾಗಿದ್ದಾರೆ. 2000 ಜನಸಂಖ್ಯೆಯನ್ನು ಹೊಂದಿರುವ ಈ ಗ್ರಾಮದಲ್ಲಿ ಒಕ್ಕಲಿಗರೇ ದೊಡ್ಡ ಸಮುದಾಯದವರಾಗಿದ್ದಾರೆ. ಪರಿಶಿಷ್ಟ ಜಾತಿಯವರು ಸಣ್ಣ ಸಮುದಾಯದವರಾಗಿದ್ದಾರೆ. ಮಂಡ್ಯ ವಿಧಾನಸಭಾ ಕ್ಷೇತ್ರ, ದುದ್ದ ಜಿಲ್ಲಾ ಪಂಚಾಯಿತಿ, ಉಳ್ಳೇನಹಳ್ಳಿ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಯನ್ನು ಈ ಗ್ರಾಮ ಹೊಂದಿದೆ ಎನ್ನುವಂತದ್ದು ನಮಗೆ ತಿಳಿದು ಬರ್ತದೆ. ಇನ್ನು
1: ಪ್ರಕಾಶ್ ಅವರೇ, ಈಗ ಮಾತನಾಡೋದಾದ್ರೆ ಇನ್ನು ಎರಡು ಸ್ಥಳನಾಮಗಳ ಬಗೆಗೆ ಒಂದು ಗೀತೆಯ ನಂತರ ತಾವು ತಮ್ಮ ಮಾತನ್ನ ಮುಂದುವರಿಸಿ ಈಗ ಒಂದು ಗೀತೆಯನ್ನ ಕೇಳೋಣ. ಚಿತ್ರ ಬಡವರ ಬಂಧು, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಎಂ ರಂಗರಾವ್, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

0: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6 ಪ್ರಸಾರವಾಗ್ತಾ ಇರುವಂತಹ ನಮ್ಮೂರು ಹೆಸರು ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಈಗ ಸಂಶೋಧಕರಾದಂತಹ ಪ್ರಕಾಶ್ ಸಂತೆಕೆಸಲಗಿರಿಯವರು ಒಂದೆರಡು ಹಳ್ಳಿಗಳ ಬಗ್ಗೆ ವಿವರಗಳನ್ನು ನೀಡ್ತಾ ಇದ್ದಾರೆ. ಪ್ರಕಾಶ್ ಅವರೇ, ಮುಂದುವರಿಸಿ ಸರ್.
1: ಹಲೋ.
0: ಹಾ, ಹೇಳಿ ಹೇಳಿ ಸರ್.
1: ಮುಂದುವರಿದ ಗ್ರಾಮಗಳ ಬಗ್ಗೆ ನಾವು ಮಾತಾಡುವಾಗ ಟಿ ನರಸೀಪುರ ಕೊಪ್ಪಲು ಮತ್ತು ಡನಾಯಕನಪುರ ಮತ್ತು ತಂಗಳಗೆರೆ ಎನ್ನುವ ಗ್ರಾಮಗಳ ಬಗ್ಗೆ ನಾನು ಈಗ ಮಾತಾಡ್ತಾ ಇದ್ದೀನಿ. ಬಹುತೇಕವಾಗಿ ಗ್ರಾಮಗಳ ಉಗಮದ ಹಿನ್ನೆಲೆಯಲ್ಲಿ ಒಂದು ವಲಸೆ ಎನ್ನುವುದು ಒಂದು ಪ್ರಮುಖ ಕಾರಣವಾಗಿರುತ್ತೆ. ಗ್ರಾಮದಿಂದ ಗ್ರಾಮಕ್ಕೆ ಪರಿಸರದ ಹಿನ್ನೆಲೆಯಲ್ಲಿ ಮತ್ತು ಉದ್ಯೋಗದ ಹಿನ್ನೆಲೆಯಲ್ಲಿ ವಲಸೆ ಬಂದಂತವರೇ ಬಹುತೇಕವಾಗಿ ಕಾರಣರಾಗಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಟಿ ನರಸೀಪುರದ ಕೊಪ್ಪಲು ಒಂದು ಪ್ರಮುಖವಾದಂತಹ ಗ್ರಾಮವಾಗಿರುತ್ತದೆ. ಇದು ಮಂಡ್ಯ ತಾಲೂಕು ಕೇಂದ್ರದ ಉತ್ತರ ದಿಕ್ಕಿಗೆ 18 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 47.46 ಎಕರೆ ಪ್ರದೇಶವನ್ನು, ಸಾಗುವಳಿಯಾಗಿ 29.69 ಎಕರೆ ಪ್ರದೇಶ, ನೀರಾವರಿಯಾಗಿ 28.16 ಎಕರೆ ಪ್ರದೇಶವನ್ನು ಹೊಂದಿದ ಈ ಟಿ ನರಸೀಪುರ ಕೊಪ್ಪಲು ಮೊದಲನೆಯದಾಗಿ ನಾವು ಹೇಳಿದ ಹಾಗೆ ಕೃಷಿ ಹಿನ್ನೆಲೆಯಲ್ಲಿ ಗ್ರಾಮದಿಂದ ಗ್ರಾಮಕ್ಕೆ ಬರ್ತಾ ಇದ್ದಂತ ಜನ ಬಹುತೇಕವಾಗಿ ಟಿ ನರಸೀಪುರ ಸುತ್ತಮುತ್ತ ಗ್ರಾಮದಲ್ಲಿ ಬರಗಾಲ ಪ್ರದೇಶವೇ. ಆ ಗ್ರಾಮದಿಂದ ಈ ಮಂಡ್ಯ ಜಿಲ್ಲೆಗೆ ಬಹುತೇಕ ಜನ ಈ ಹಿಂದೆ ಬರ್ತಾ ಇದ್ದಂತ ಸಂದರ್ಭಗಳಿದ್ದವು. ಈಗ ಆ ಗ್ರಾಮದಿಂದ ಬಂದಂತ ಕೃಷಿ ಕಾರ್ಮಿಕರು ಈ ಗ್ರಾಮದಲ್ಲಿ ನೆಲೆ ನಿಂತ ಕಾರಣಕ್ಕಾಗಿಯೇ ಒಂದು ಮೂಲ ಹೆಸರಿನ ಹಿನ್ನೆಲೆಯಲ್ಲಿಯೇ ಈ ಗ್ರಾಮ ಹುಟ್ಟಿಕೊಂಡಂತದ್ದಾಗಿದೆ. ಈ ಕಾರಣಕ್ಕಾಗಿ ಇವರೆಲ್ಲರೂ ಟಿ ನರಸೀಪುರದ ಕೂಲಿ ಕಾರ್ಮಿಕರು ಎನ್ನುವಂತ ಹೆಸರಿನಿಂದ ಕರೀತಾ ಇದ್ರು. ಇವರು ನೆಲೆಗೊಂಡ ನೆಲೆಯನ್ನು ಕೂಡ ಟಿ ನರಸೀಪುರದ ಕೊಪ್ಪಲು ಎನ್ನುವಂತದ್ದು ಎಂದ್ರೆ ಗುಂಪು ಇಲ್ಲಿ ವಾಸ ಮಾಡ್ತಾ ಇದ್ದರಿಂದಾಗಿ ಟಿ ನರಸೀಪುರದ ಕೊಪ್ಪಲು ಎನ್ನುವಂತ ಹಿನ್ನೆಲೆಯಲ್ಲಿ ಈ ಗ್ರಾಮದ ಜನ ಕರ್ಕೊಂಡಿದ್ರು. ಮತ್ತೆ ಈ ಕಾರ್ಮಿಕರನ್ನು ಟಿ ನರಸೀಪುರದ ಕಾರ್ಮಿಕರು ಎಂತಲೇ ಗುರುತಿಸಲ್ಪಡ್ತಿದ್ರು. ಈ ಹಿನ್ನೆಲೆಯಲ್ಲಿ ಈ ಗ್ರಾಮ ತನ್ನ ಅಸ್ತಿತ್ವವನ್ನು ಪಡೆದುಕೊಂಡಿತು ಅನ್ನುವಂಥದ್ದು ನಮಗೆ ತಿಳಿದು ಬರ್ತದೆ. ಈ ಗ್ರಾಮದವರು ತಮ್ಮ ಮೂಲ ಏನು ದೇವಾಲಯಗಳನ್ನ ಮತ್ತು ದೇವರನ್ನ ಆಚರಣೆಯಲ್ಲಿ ಅನುಸರಿಸ್ತಾ ಇದ್ರು. ಆ ದೇವರನ್ನು ಈ ಗ್ರಾಮದಲ್ಲೂ ಕೂಡ ಆಚರಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಮತ್ತು ಗುಡಿ ಕಟ್ಟಿಕೊಳ್ಳುವಂತ ಕೆಲಸವನ್ನು ಮಾಡಿದ್ರಿಂದಾಗಿ ಈ ಗ್ರಾಮ ಒಂದು ಗ್ರಾಮದ ರೂಪವನ್ನ ಪಡ್ಕೊಂತು ಅನ್ನುವಂಥದ್ದು ತಿಳಿದು ಬರ್ತದೆ. ಮೊದಲನೇದಾಗಿ ಇವರ ಮನೆ ದೇವರುಗಳಂತ ಮಾರಹಳ್ಳಿ ದೇವಾಲಯ ಅಂತ ಹೆಸರಿನಿಂದ ಕರೀತಾರೆ. ಇದರ ಜೊತೆ ಸಾಮಾನ್ಯವಾಗಿರುವಂತ ದೇವಾಲಯ ಬಸವೇಶ್ವರ ಮತ್ತು ಗಣಪತಿ ದೇವಾಲಯಗಳನ್ನು ಇವರು ಸ್ಥಾಪನೆ ಮಾಡ್ಕೊಂಡ್ರು.

0: ವಿಶೇಷವಾಗಿ ಕಾಮನಾ ಹಬ್ಬವನ್ನು ಇವರು ಆಚರಣೆ ಮಾಡ್ತಾರೆ ಎನ್ನುವಂಥದ್ದನ್ನು ಬರ್ತದೆ. ಮಾರಮ್ಮನ ಹಬ್ಬ ಮತ್ತು ಬಸವೇಶ್ವರನ ಹಬ್ಬ ಮತ್ತು ಗಣಪತಿ ಹಬ್ಬವನ್ನು ಕೂಡ ವಿಶೇಷವಾಗಿ ಆಚರಣೆ ಮಾಡುವಂತಹದ್ದು ಕಂಡು ಬರುತ್ತದೆ. ಇಲ್ಲಿ 2011 ಜನಗಣತಿ ಪ್ರಕಾರ 480 ಜನಸಂಖ್ಯೆ ಇಲ್ಲಿ ಇರುವಂತಹದ್ದು. ಒಕ್ಕಲಿಗರು ದೊಡ್ಡ ಸಮುದಾಯದವರಾಗಿದ್ದಾರೆ. ಪರಿಶಿಷ್ಟ ಜನಾಂಗ ಪರಿಶಿಷ್ಟ ಪಂಗಡದವರು ಈ ಗ್ರಾಮದಲ್ಲಿದ್ದಾರೆ. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ಮತ್ತು ದುದ್ದಾ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ದುದ್ದಾ ಗ್ರಾಮ ಪಂಚಾಯತಿಯನ್ನು ಈ ಗ್ರಾಮ ಹೊಂದಿದೆ. ಮುಂದೆ ನಾವು ಮಾತನಾಡುವುದಾದ್ರೆ ಜನಾಯಕನಪುರ ಎನ್ನುವಂತಹ ಹೆಸರು ಬಗ್ಗೆ ನಾವು ಮಾತಾಡ್ತೀವಿ. ಜನಾಯಕ ಎನ್ನುವಂತ ಹೆಸರು ಕೇಳಿದಾಗಲೇ ನಮಗೆ ನೆನಪಿಗೆ ಬರುವಂತಹದ್ದು ಹೊಯ್ಸಳರ ಕಾಲದ ಜನಾಯಕ ಮತ್ತು ಪಾಳೆಗಾರರು ಮತ್ತು ನಮಗೆ ತಿಳಿದು ಬರ್ತದೆ. ಈ ಕಾರಣಕ್ಕಾಗಿ ಜನಾಯಕನಪುರ ಎನ್ನುವಂಥದ್ದು ಒಬ್ಬ ನಾಯಕನ ಹೆಸರಿನಲ್ಲಿ ಹುಟ್ಟಿಕೊಂಡಂತ ಗ್ರಾಮದ ಬಗ್ಗೆ ನಾನು ಮಾತನಾಡುವಾಗ, ಮಂಡ್ಯ ತಾಲೂಕು ಕೇಂದ್ರದಿಂದ ಈಶಾನ್ಯ ದಿಕ್ಕಿಗೆ 19 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 460.29 ಹೆಕ್ಟರ್ ಪ್ರದೇಶ, ನೀರಾವರಿಯಾಗಿ 189.2 ಹೆಕ್ಟರ್ ಪ್ರದೇಶವನ್ನು ಈ ಗ್ರಾಮ ಹೊಂದಿದೆ. ಈ ಗ್ರಾಮದಲ್ಲಿ ದೊರೆತಿರುವ ಶಾಸನದ ಪ್ರಕಾರ ವಿಜಯನಗರದ ಅರಸರ ಕಾಲದಲ್ಲಿ ಮಹಾಪ್ರಧಾನ ತಿಮ್ಮಣ್ಣ ದಂಡನಾಯಕನ, ಅಂದ್ರೆ ಈತ ದಂಡನಾಯಕನಾಗಿದ್ದ ಮಾಹಿತಿ ತಿಳಿದುಬರುತ್ತದೆ. ಇವನ ಮಾತಿನಂತೆ ಕಳಲಿನಾಡಿನ ಬಸವ ಪಟ್ಟಣವನ್ನು ಬೆಳತೂರಿನ ರಾಮನಾಥ ದೇವಾಲಯಕ್ಕೆ ಕೊಡುಗೆ ನೀಡಲಾಗಿತ್ತು ಎನ್ನುವಂತಹ ಮಾಹಿತಿ ನಮಗೆ ದೊರೆತಿರುವ ಶಾಸನದಲ್ಲಿ ನಮಗೆ ತಿಳಿದು ಬರ್ತದೆ. ಮತ್ತೆ ಮುಂದಿನದಾಗಿ ನಾವು ಹೇಳುತ್ತಾದ್ರೆ, ತಿಮ್ಮಣ್ಣ ದಂಡನಾಯಕನ ಹೆಸರಿನಿಂದಾಗಿ ಈ ಗ್ರಾಮವನ್ನು ಕೂಡ ದಂಡನಾಯಕನಪುರ ಅನ್ನುವಂತ ಕರೀತಾ ಇದ್ದಾರೆ. ಈ ಶಾಸನ ಕೆಳಗೆ ಒಂದು ತಿಮಿಳು ಲಿಪಿಯನ್ನು ಕೂಡ ಇಲ್ಲಿ ದಾಖಲೆ ಪಡಿಸಲಾಗಿದೆ. ಈ ಲಿಪಿ ತಿಮಿಳಿನಲ್ಲಿದೆ ಎನ್ನುವಂತಹದ್ದು ನಮ್ಗೆ ವಿಶೇಷವಾಗಿದೆ. ಈ ಕಾರಣಕ್ಕಾಗಿ ಈ ನಾಯಕನ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಂತ ಮತ್ತು ಪುರ ಎಂದರೆ ಒಂದು ವ್ಯಾಪಾರಿ ಕೇಂದ್ರವಾಗಿ ರೂಪಿಕೊಂಡಂತ ಗ್ರಾಮ ಈಗಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಹೊಂದಿದಂತ ಗ್ರಾಮಗಳಲ್ಲಿ ಪ್ರಮುಖ ಕೇಂದ್ರವಾಗಿದೆ.
1: ಪ್ರಕಾಶ್ ಅವರೇ,
0: ಶ್ರೀರಾಮ ಮಂದಿರ, ಶನಿದೇವರ ಗುಡಿ, ಮಾರಮ್ಮ ದೇವಸ್ಥಾನಗಳಿವೆ, ಸೋಬನೆ ಹಡಗರು ಈ ಗ್ರಾಮದಲ್ಲಿ ಸಾಕಷ್ಟು ಜನರಿದ್ದಾರೆ. 2011 ಜನಗಣತಿ ಪ್ರಕಾರವಾಗಿ 1640 ಜನಸಂಖ್ಯೆ ಹೊಂದಿದೆ. ಒಕ್ಕಲಿಗರು ದೊಡ್ಡ ಸಮುದಾಯ, ಕುರುಬರು, ವಿಶ್ವಕರ್ಮರು, ಲಿಂಗಾಯತರು, ಪರಿಶಿಷ್ಟ ವರ್ಗದವರು ಈ ಗ್ರಾಮದಲ್ಲಿ ವಾಸಿಸುತ್ತಿದ್ದಾರೆ. ಅಲ್ಲದೆ ಈ ಗ್ರಾಮ ಮಂಡ್ಯ ವಿಧಾನಸಭಾ ಕ್ಷೇತ್ರ ಮತ್ತು ಕೆರಗೋಡು ಜಿಲ್ಲಾ ಪಂಚಾಯತಿ, ಕೀಲಾರ ತಾಲೂಕು ಪಂಚಾಯತಿ, ಆಲಿಕೆರೆ ಗ್ರಾಮ ಪಂಚಾಯತಿಯನ್ನು ಈ ಗ್ರಾಮ ಹೊಂದಿದೆ. ಮುಂದೆ ನಾವು ಹೇಳುವುದಾದ್ರೆ
1: ಪ್ರಕಾಶ್ ಅವರೇ, ಈಗ ಇನ್ನಷ್ಟು
0: ಅಂತಂದ್ರೆ ಸಾಮಾನ್ಯವಾಗಿ
1: ಪ್ರಕಾಶ್ ಅವರೇ
0: ಎಲ್ಲಾರು ನಾವು ಬೀಡು ಬಿಡುವುದು ಅಂತ ಪದವನ್ನ ನಾವು ಬಳಕೆ ಮಾಡ್ತೀವೋ,
1: ಪ್ರಕಾಶ್ ಅವರೇ,
0: ಆಗಿನ ಕಾಲದಲ್ಲಿ ಗ್ರಾಮದಿಂದ ಗ್ರಾಮಕ್ಕೆ ಎತ್ತಿನ ಗಾಡಿಗಳ ಜೊತೆಯಲ್ಲಿ ಸರಂಜಾಮಗಳನ್ನು ತುಂಬಿಕೊಂಡು ವಲಸೆ ಹೋಗುವಂತ ಕಾರಣಕ್ಕಾಗಿ ಎಲ್ಲಾದರೂ ನಮ್ಗೆ ಎಲ್ಲಿ ಸಿಗ್ತದೋ ಆ ಜಾಗದಲ್ಲಿ ತಂಗುವುದು ಈ ಗ್ರಾಮವನ್ನು ತಂಗುವ ಹಿನ್ನೆಲೆಯಲ್ಲಿ ಮತ್ತೆ ನೆಲೆ ಬೀಡುವ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಂತ ಗ್ರಾಮ ತಂಗಳಗೆರೆ ಎನ್ನುವಂತ ಹೆಸರಿನಲ್ಲಿ ಕರೆಯಲ್ಪಡ್ತದೆ.
1: ಪ್ರಕಾಶ್ ಅವರೇ, ತುಂಬಾ ಸಂತೋಷ. ಮಂಡ್ಯ ಜಿಲ್ಲೆಯ ಕೆಲವು ಸ್ಥಳನಾಮಗಳ ಬಗ್ಗೆ ಒಂದಷ್ಟು ವಿವರಗಳನ್ನು ನಮ್ಮ ಕೇಳುಗರಿಗೆ ನೀಡಿದ್ರಿ. ಮತ್ತೆ ಮುಂದಿನ ವಾರ ಮತ್ತಷ್ಟು ಹಳ್ಳಿಗಳನ್ನು ತಾವು ಪರಿಚಯ ಮಾಡಿಕೊಡ್ತೀರಿ, ಅಲ್ಲಿನ ಸ್ಥಳನಾಮಗಳ ಬಗ್ಗೆ ಒಂದಷ್ಟು ವಿವರಗಳನ್ನು ತಿಳಿಸ್ತೀರಿ. ಇಲ್ಲಿಯವರೆಗೆ ಮಾತಾಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಕೇಳುಗರೆ, ನಮ್ಮೂರು ಹೆಸರು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಹತ್ತಿರ ಆಗಿದೆ. ಕೇಳಿದ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವುದಾದರೆ, ನಿಲಯ ನಿರ್ದೇಶಕರು, ನಮ್ಮೂರು ಹೆಸರು ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 570020, ಈ ವಿಳಾಸಕ್ಕೆ ಪತ್ರವನ್ನು ಬರೆಯಬಹುದು ಅಥವಾ replyair@gmail.com ಈ ಮೇಲ್ ಇಲ್ಲಿಗೆ ಮೇಲ್ ಸಂದೇಶವನ್ನು ಕೂಡ ತಾವು ಕಳಿಸಬಹುದು. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಮತ್ತೆ ಮುಂದಿನ ವಾರ ಮತ್ತಷ್ಟು ಸ್ಥಳನಾಮಗಳ ಜೊತೆಯಲ್ಲಿ ಭೇಟಿಯಾಗೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಸ್ವಚ್ಛ ಭಾರತ ಮಿಷನ್ ಸ್ವಚ್ಛತೆಯೇ ಸೇವೆ ಅಭಿಯಾನದಡಿ ಬಳ್ಳಾರಿ ಮಹಾನಗರ ಪಾಲಿಕೆ ಸ್ಯಾನಿಟರಿ ತ್ಯಾಜ್ಯ ಬಳಸಿ ಗೊಬ್ಬರ ಉತ್ಪಾದಿಸಿ ಕಸದಿಂದ ಗಿಡ ಎಂಬ ಪರಿಸರ ಸ್ನೇಹಿ ಅನುಕರಣೀಯ ಯೋಗ್ಯ ಮಾದರಿ ಸೃಷ್ಟಿಸಿದೆ. ಬಳ್ಳಾರಿ ಮಹಾನಗರ ಪಾಲಿಕೆಯ 13ನೇ ವಾರ್ಡ್ನ ಸ್ವಚ್ಛತಾ ಪರಿವೀಕ್ಷಕ ಜಗನ್ನಾಥ್ ರೆಡ್ಡಿ ತ್ಯಾಜ್ಯ ವಸ್ತುಗಳನ್ನು ಹೂ ಕುಂಡಗಳನ್ನಾಗಿ ಪರಿವರ್ತಿಸಿ ಸಸಿ ನೆಟ್ಟು ಬೆಳೆಸುತ್ತಿದ್ದಾರೆ. ಜಗನ್ನಾಥ್ ರೆಡ್ಡಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಈ ಉಯರಿನಲ್ಲಿರ್ತಕ್ಕಂಥ ಹಸಿ ಕಸ ಮತ್ತು ಒಣ ಕಸ ಹಾನಿಕಾರಕ ಕಸವನ್ನು ಸಪರೇಟ್ ಮಾಡಿ ನಮ್ಗೆ ಎಷ್ಟು ಬೇಕಾಗುತ್ತೆ ತ್ಯಾಜ್ಯ ಗೊಬ್ಬರ ಮಾಡಲಿಕ್ಕೆ, ಈ ಏರಿಯಾ ಸಣ್ಣದಿದೆ ಅದನ್ನಲ್ಲಿ ಮತ್ತೆ ತಗೊಂಬಂದು ನಾವು 90 ಡೇಸ್ಗೆ ಅದು ಗೊಬ್ಬರ ಆಗುತ್ತೆ. ಕೊಳಿತದ ಮೇಲೆ ಎರೆಹುಳ ಗೊಬ್ಬರ, ಎರೆಹುಳವನ್ನು ಅದನ್ನಲ್ಲಿ ಬಿಟ್ಟು 60 ಡೇಸ್ಗೆ ಎಲ್ಲ ಗೊಬ್ಬರ ಆಗ್ಬಿಡುತ್ತೆ. ಅದೇ ಗೊಬ್ಬರವನ್ನು ನಾವು ಗಿಡಗಳಿಗೆ ಸಿಂಪರಣೆ ಮಾಡಿ ಪೌಷ್ಟಿಕಾಂಶ ಚೆನ್ನಾಗಿ ಬೇರೆ ಗಟ್ಟಿ ಆಗ್ಬಿಡ್ತದೆ ಅಂತ ಹೇಳಿ ಅದಕ್ಕೆ ಗಿಡಗಳಿಗೆ ವಿತರಣೆ ಮಾಡ್ತಾ ಇದ್ದೇವೆ.
0: ಬಳ್ಳಾರಿ ಮಹಾನಗರ ಪಾಲಿಕೆ 13ನೇ ವಾರ್ಡ್ ನಿವಾಸಿ ಕೃಷ್ಣವೇಣಿ ಪಾಲಿಕೆಯಿಂದ ವೈಜ್ಞಾನಿಕ ಕಸ ನಿರ್ವಹಣೆ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಹೀಗೆ.
2: ಸ್ವಚ್ಛತೆ ಬಗ್ಗೆ ಬಹಳ ನಮ್ಗೆ ಕಾರ್ಪೊರೇಟರ್ ಆಗಿರ್ಬೋದು, ನಮ್ ಮುನ್ಸಿಪಾಲಿಟಿ ಸರ್ ಅವ್ರು ಆಗಿರ್ಬೋದು, ಎಲ್ಲಾದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ತಾನೆ ಇದಾರೆ. ಅದ್ರ ಬಗ್ಗೆ ವೀಕ್ಲಿ ಟ್ವೈಸ್ ಕ್ಲೀನ್ ಮಾಡಿಸ್ತಾರೆ, ಮತ್ತ ಆಮೇಲೆ ಹಸೆ ಕಸ ಮತ್ತ ಒಣ ಕಸ ಮತ್ತೆ ಹಾನಿಕಾರಿಕ ಕಸ ಅಂತೇಳಿ ಸಪರೇಟ್ ಸಪರೇಟ್ ತಗೊಂಡೋಗ್ತಾರೆ, ಗೊಬ್ಬರ ಮಾಡಿಸ್ಕೊಡ್ತಾರೆ.
0: ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆ ಅಂಗವಾಗಿ ಕೊಪ್ಪಳ ತಾಲೂಕು ಕಲ್ ತಾವರ್ಗೇರಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಚನಡೋಣಿ ತಾಂಡಾದ ಡಿ ಹೊಸಳ್ಳಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಕೆರೆ ಹೂಳೆತ್ತುವ ಕಾಮಗಾರಿ ಸ್ಥಳದಲ್ಲಿ ಕೂಲಿ ಕಾರ್ಮಿಕ ಮಹಿಳೆಯರಿಗೆ ಋತುಚಕ್ರ ನೈರ್ಮಲ್ಯದ ಕುರಿತು ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಸ್ವಚ್ಛ ಭಾರತ ಮಿಷನ್ ಯೋಜನೆಯ ನೈರ್ಮಲ್ಯ ಹಾಗೂ ಶುಚಿತ್ವ ಸಮಾಲೋಚಕಿ ಬಸಮ್ಮ ಹುಡೇದ್ ಮಾಹಿತಿ ನೀಡಿದರು. ಆಲೂಗಡ್ಡೆ ಎಲ್ಲಿ ಬೆಳೆಯುತ್ತದೋ ಅಲ್ಲಿ ಜೀವನೋಪಾಯ ಅಭಿವೃದ್ಧಿ ಹೊಂದುತ್ತದೆ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಆಲೂಗಡ್ಡೆ ದಿನ ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ನೇತೃತ್ವದಲ್ಲಿ ಆಲೂಗಡ್ಡೆ ಕೃಷಿ ಮತ್ತು ಮೌಲ್ಯ ಸರಪಳಿ ಸುಸ್ಥಿರ ಆದಾಯ ಹಾಗೂ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವ ಬಗ್ಗೆ ಚಿಂತನ ಮಂಥನ ನಡೆಯಲಿದೆ. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಯಾದಗಿರಿ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ 77 ದೂರುಗಳನ್ನು ಪರಿಶೀಲಿಸಿ 57 ಪ್ರಕರಣಗಳನ್ನು ಇತ್ಯರ್ಥಪಡಿಸಿದರು. ಸಾರ್ವಜನಿಕರ ಅಹವಾಲು ಆಲಿಕೆ ಅಧಿಕಾರಿಗಳಿಗೆ ತಮ್ಮ ಜವಾಬ್ದಾರಿಯ ಅರಿವು ಮೂಡಿಸುತ್ತದೆ. ಸರ್ಕಾರಿ ಸಿಬ್ಬಂದಿ ಗೌರವಯುತವಾಗಿ ಸಾರ್ವಜನಿಕರಿಂದ ಬಂದ ದೂರುಗಳಿಗೆ ಸಮಯೋಚಿತವಾಗಿ ಸ್ಪಂದಿಸುವುದು ಕಡ್ಡಾಯ ಎಂದರು. ಇಂದು ಬೆಳಗ್ಗೆ ಯಾದಗಿರಿಯ ಲುಂಬಿನಿ ವನಕ್ಕೆ ಭೇಟಿ ನೀಡಿ ಅವರು ಪರಿಶೀಲಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆಯ ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವದ ಭಾಗವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದ ಸತ್ತೂರಿನ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಕಲಾಕ್ಷೇತ್ರದಲ್ಲಿ ಇಂದು ರಾಷ್ಟೀಯ ಸಂಗೀತೋತ್ಸವ ವಸಂತ ಗಾನಲಹರಿ ಆಯೋಜಿಸಿದ್ದಾರೆ. ಅಪರಾಹ್ನ 4:30ಕ್ಕೆ ಹಿಂದೂಸ್ಥಾನಿ ಗಾಯಕ ಪಂಡಿತ್ ಜಯತೀರ್ಥ ಮೇವುಂಡಿ ಹಾಗೂ ಬಾನ್ಸುರಿ ವಾದಕ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಜುಗಲ್ಬಂದಿ, ಬಳಿಕ ಸಂಜೆ 7 ಗಂಟೆಗೆ ಹಿಂದೂಸ್ಥಾನಿ ಗಾಯಕಿ ವಿದುಷಿ ಕೌಶಿಕಿ ಚಕ್ರವರ್ತಿ ತಮ್ಮ ಗಾಯನ ಪ್ರಸ್ತುತಪಡಿಸಲಿದ್ದಾರೆ. ನಾಡಿದ್ದು ಜೂನ್ 1ರಿಂದ ಬೆಂಗಳೂರಿನ ಯಶವಂತಪುರದಿಂದ ವಿಜಯಪುರ ನಡುವೆ ಹೊಸ ದ್ವಿಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಕಾರ್ಯಾರಂಭಿಸಲಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿದ್ದಾರೆ. ವಿಶೇಷ ಹೈಸ್ಪೀಡ್ ರೈಲು ಶನಿವಾರ ಮತ್ತು ಸೋಮವಾರ ಯಶವಂತಪುರದಿಂದ ವಿಜಯಪುರಕ್ಕೆ, ಪ್ರತಿ ಭಾನುವಾರ ಹಾಗೂ ಮಂಗಳವಾರ ವಿಜಯಪುರದಿಂದ ಯಶವಂತಪುರ ನಡುವೆ ಸಂಚರಿಸಲಿದೆ. ನಾಳೆ 31 ವಿಶ್ವ ತಂಬಾಕು ರಹಿತ ದಿನ. ಆಕರ್ಷಣೆಯನ್ನು ಬಹಿರಂಗಪಡಿಸುವುದು ನಿಕೋಟಿನ್

0: ಮತ್ತು ತಂಬಾಕು ವ್ಯಸನವನ್ನು ಎದುರಿಸುವುದು ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ತಂಬಾಕು ನಿಷೇಧ ಕೋಶದ ಸಮನ್ವಯ ಸಮಿತಿ ಸಭೆ ಜರುಗಿತು. ಗದಗ್ ಜಿಲ್ಲೆಯಲ್ಲಿ ನಾಳೆ 31ರಿಂದ ಜೂನ್ 30ರವರೆಗೆ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳ ಸೇವನೆಯ ದುಷ್ಪರಿಣಾಮದ ಬಗ್ಗೆ ಜನಜಾಗೃತಿ ಕಾರ್ಯಕ್ರಮಗಳು ಜರುಗಲಿವೆ. ಪಲ್ಸ್ ಪೋಲಿಯೋ ರಾಷ್ಟೀಯ ಅಭಿಯಾನ ರಾಜ್ಯಾದ್ಯಂತ ಆಯೋಜಿತವಾಗಿದ್ದು, ಬಾಗಲಕೋಟೆ ಜಿಲ್ಲೆಯಲ್ಲಿ ಜೂನ್ 28ರಿಂದ ಜುಲೈ 1ರವರೆಗೆ 4 ದಿನಗಳ ಕಾಲ ನಡೆಯಲಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಇಕೋ ಬೀಚ್ನಲ್ಲಿ ಆರಂಭಗೊಂಡ 2 ದಿನಗಳ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ನ ಮೊದಲ ದಿನ ತಮಿಳುನಾಡಿನ ಮಹಾಬಲಿಪುರಂನ ಕಮಲಿ ಮೂರ್ತಿ ಮಹಿಳೆಯರ ವಿಭಾಗದಲ್ಲಿ ಫೈನಲ್ ಹಂತ ಪ್ರವೇಶಿಸಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಳೆ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನಾಡಲಿದ್ದಾರೆ. 11:30ರ ಬಳಿಕ ಕನ್ನಡ ಸೇರಿದಂತೆ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲೂ ಮನದ ಮಾತು ಬಿತ್ತರಗೊಳ್ಳಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10ಕ್ಕೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ವನಿತಾ ವಿಹಾರ. ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ದಾನ ಚಿಂತಾಮಣಿ ಆತ್ಮಬೆ, ಈ ಕುರಿತು ಭಾಷಣ ಹಾಗೂ ಭಾವಗೀತೆಗಳನ್ನು. ಮೊದಲಿಗೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಈ ಕುರಿತು ಮಾತನಾಡುತ್ತಾರೆ ಶಾಂತಲಾ ಎಸ್ ಮುಕುಂದಿಮಠ.
2: ನಮ್ಮ ನಾಡಿನ ಚರಿತ್ರೆಯಲ್ಲಿ ಸ್ತ್ರೀಗೆ ವಿಶಿಷ್ಟವಾದ ಸ್ಥಾನ ಅನಾದಿ ಕಾಲದಿಂದಲೂ ಇರುವುದನ್ನು ಕಾಣುತ್ತೇವೆ. ಹೆಣ್ಣು ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸಬಲ್ಲಳು ಎಂಬುದಕ್ಕೆ ಅನೇಕ ಸಂಗತಿಗಳು ದೊರೆಯುತ್ತವೆ. ಅವು ಪುರಾಣ ಕಾವ್ಯಗಳಾಗಬಹುದು, ಅರಸು ರಾಣಿಯರಾಗಬಹುದು, ಇಂದಿನ ಆಧುನಿಕ ಮಹಿಳೆಯರಾಗಬಹುದು. ತಮ್ಮ ಆಸಕ್ತಿಯ ಕ್ಷೇತ್ರದಲ್ಲಿ ಅವು ಮಾಡಿದಂಥ ಸಾಧನೆಗಳನ್ನು ಮರೆಯುವಂತಿಲ್ಲ. ವೇದಗಳ ಕಾಲದಲ್ಲಿ ಮಹಿಳೆ ತನ್ನ ಸ್ವಪ್ರತಿಭೆ ಸ್ವಸಾಮರ್ಥ್ಯದಿಂದ ಸಾಧನೆಗೈದಿರುವುದು ವಿಶೇಷ. ಅಂತಹವರಲ್ಲಿ ಮೈತ್ರೇಯಿ ಮತ್ತು ಗಾರ್ಗೇಯಿ ಪ್ರಮುಖರಾದವರು. ತಮ್ಮ ಸಾಧನೆಗಳಿಂದ ಇವತ್ತು ಇತಿಹಾಸದಲ್ಲಿ ಉಳಿದಿದ್ದಾರೆ. ಅದೇ ಸ್ಮೃತಿಗಳ ಕಾಲದಲ್ಲಿ ಸ್ತ್ರೀಯರಿಗೆ ವೈಯಕ್ತಿಕ ವಿಕಸನಕ್ಕೆ ಅವಕಾಶವಿರಲಿಲ್ಲ. ನ ಸ್ತ್ರೀ ಸ್ವಾತಂತ್ರ್ಯ ಮಹರತಿ ಎಂದು ಮನುಷ್ಯಾಸ್ತ್ರವು ಹೇಳುತ್ತದೆ. ಹೀಗಾಗಿ ಸ್ತ್ರೀಯರಿಗೆ ಸಮಾನತೆ ಇರಲಿಲ್ಲವಾದರೂ 12ನೇ ಶತಮಾನದಲ್ಲಿ ಶರಣರು ಸ್ತ್ರೀಯರಿಗೆ ಸಮಾನತೆ ತಂದುಕೊಟ್ಟಿರುವುದನ್ನು ಸ್ಮರಿಸಬಹುದು. ಇಂತಹವರಲ್ಲಿ ಶ್ರೇಷ್ಠಳು ಎನಿಸಿದಂಥ ಸ್ತ್ರೀ 10-11ನೇ ಶತಮಾನದ ಪೂರ್ವದಲ್ಲಿದ್ದ ಜೈನ ಶ್ರಾವಕಿ ಅತ್ತಿಮಬ್ಬೆ. ಇವಳು ಕವಿ ಪೋಷಕಳು, ಕಲಾಪೋಷಕಳು, ದಾನದತ್ತಿಯ ವೀರಳು ಹಾಗೂ ಆಧ್ಯಾತ್ಮಿಕವಾಗಿ ಬಾಳಿ ಬಗೆದ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಾಚೀನ ಕರ್ನಾಟಕದ ಸ್ತ್ರೀಯರಲ್ಲಿ ಅಗ್ರಗಣ್ಯಳಾಗಿದ್ದಾಳೆ. ಅತ್ತಿಮಬ್ಬೆಯ ವಿನಯ, ವಿವೇಕ, ಶೌರ್ಯ ಸಾಹಸಗಳಂತ ಆದರ್ಶಗಳು ಇವತ್ತಿಗೂ ಪ್ರಸ್ತುತ. ದಾನ ಎಂದ ಕೂಡಲೇ ಮೊದಲು ನೆನಪಾಗುವುದು ನಮಗೆ ಮಹಾಭಾರತದ ದಾನಶೂರ ಕರ್ಣ. ಅವರನ್ನು ಬಿಟ್ಟರೆ ನಂತರದಲ್ಲಿ ಸುಮಾರು 1000 ವರ್ಷಗಳ ಹಿಂದೆ ಬಾಳಿ ಬದುಕಿದ್ದ ದಾನ ಚಿಂತಾಮಣಿ ಎಂದೇ ಹೆಸರಾಗಿದ್ದ ಅತ್ತಿಮಬ್ಬೆ. ಈಕೆಯ ಜೀವನದ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಯುವ ಸಣ್ಣ ಪ್ರಯತ್ನ. 1000 ವರ್ಷದ ಹಿಂದೆ ಚಾಲುಕ್ಯ ರಾಜಲಿ ಬಾಳಿ ಬೆಳಗಿದ ಮಹಾಸಾಧ್ವಿ ಅತ್ತಿಮಬ್ಬೆಯ ಭವ್ಯವಾದ ಬಾಳು ದಿವ್ಯವಾದ ಕಾವ್ಯವಾಗಿ ಮಹಾಕವಿ ರನ್ನನ ಅಜಿತ ತೀರ್ಥಂಕರರ ಪುರಾಣದಲ್ಲಿ ರಸತೊರೆಯಂತೆ ರೂಪುಗೊಂಡಿದೆ. ಅವಳ ಪರಮ ಪವಿತ್ರವಾದ ಉದಾತ್ತ ಜೀವನದ ವಿವರಗಳು ಕವಿಯ ಪವಿತ್ರಾಂತಕರಣದಿಂದ ಹೊರಹೊಮ್ಮಿದೆ. ರನ್ನ ಹಾಡಿದ ಅತ್ತಿಮಬ್ಬೆಯ ಜೀವನ ಗೀತೆ ಸಹೃದಯರ ಕಿವಿಗೆ ಇಂಪು, ಹೃದಯಕ್ಕೆ ತಂಪು. 10ನೇ ಶತಮಾನದ ಉತ್ತರಾರ್ಧ

ಇದು 11ನೆಯ ಶತಮಾನದ ಮೊದಲ ಭಾಗದಲ್ಲಿ ಜೀವಿಸಿದ್ದ ಅತ್ತಿಮಬ್ಬೆ ಚಾಲುಕ್ಯ ಚಕ್ರವರ್ತಿ ಅಹವಮಲ್ಲ ತೈಲಪ್ಪನ ಮಗ ಇರಿವ ಬೆಡಂಗ ಸತ್ಯಾಶ್ರಯನ ಕಾಲದಲ್ಲಿದ್ದರು. ಅವರ ಪೂರ್ವಜರು ಈಗಿನ ಆಂಧ್ರ ಪ್ರದೇಶದಲ್ಲಿರುವ ವೆಂಗಿಮಂಡಲ ಪುಂಗನೂರಿನ ಪ್ರದೇಶದಿಂದ ಬಂದವರು. ಅತ್ತಿಮಬ್ಬೆಯ ತಂದೆಯ ತಂದೆ ನಾಗಮಯ್ಯ ಜೈನ ಬ್ರಾಹ್ಮಣ ವರ್ಗಕ್ಕೆ ಸೇರಿದವರು. ಇವನ ಮಕ್ಕಳೇ ಮಲ್ಲಪ್ಪಯ್ಯ ಮತ್ತು ಪೊನ್ನಮ್ಮಯ್ಯ. ಈ ಸೋದರರಿಬ್ಬರ ಆಶ್ರಯದಲ್ಲಿ ಪೊನ್ನ ಶಾಂತಿ ಪುರಾಣವನ್ನು ಬರೆದ. ಪೊನ್ನಮ್ಮಯ್ಯ ತನ್ನ ದೊರೆ ತೈಲಪ್ಪನಿಗಾಗಿ ಕಾವೇರಿ ತೀರದ ಇಹದಲ್ಲಿ ಪ್ರಾಣವನ್ನು ಒಪ್ಪಿಸಿದ. ಇವರಲ್ಲಿ ಮಲ್ಲಪ್ಪಯ್ಯ ಮತ್ತು ಅಪ್ಪಕಬ್ಬೆಯ ಮಗಳೇ ಅತ್ತಿಮಬ್ಬೆ ಹಾಗೂ ಗುಂಡುಮಬ್ಬೆ. ಅತ್ತಿಮಬ್ಬೆ ಬಾಲ್ಯದಿಂದಲೂ ಅತಿ ಚತುರೆ, ವಿನಯ ವಿವೇಕ ಸಂಪನ್ನೆಯಾಗಿದ್ದಳು. ಮಲ್ಲಪ್ಪಯ್ಯ ತನ್ನ ಮಕ್ಕಳಿಗಾಗಿ ಉತ್ತಮ ಗುರುಗಳಾದಂತಹ ಜಿನಚಂದ್ರರನ್ನು ನಿಯಮಿಸಿ ಮನೆಯಲ್ಲಿಯೇ ವಿದ್ಯಾಭ್ಯಾಸವನ್ನು ಕೊಡಿಸಿದರು. ಅತ್ತಿಮಬ್ಬೆ ಜಿನಚಂದ್ರ ಗುರುಗಳಿಂದ ಜಿನತತ್ವಗಳನ್ನು ಅಧ್ಯಯನ ಮಾಡಿ ಅದರ ಸಾರವನ್ನು ಅರಿತುಕೊಂಡಳು. ಜೊತೆಗೆ ಸಹೋದರರೊಂದಿಗೆ ಕತ್ತಿ ಬರೆಸೆ, ಕುದುರೆ ಸವಾರಿ, ಬಿಲ್ವಿದ್ಯೆಗಳನ್ನು ಕಲಿತಳು. ಅತ್ತಿಮಬ್ಬೆ ಹಾಗೂ ಗುಂಡುಮಬ್ಬೆ ಜೊತೆಯಲ್ಲಿ ಚಾಲುಕ್ಯ ಚಕ್ರವರ್ತಿಯ ಅಹವಮಲ್ಲನ ಭುಜಾದಂಡದಂತಿದ್ದ ನಾಗದೇವನೊಂದಿಗೆ ಲಗ್ನವಾಯಿತು. ಈ ಶುಭ ಸಂಭ್ರಮದಲ್ಲಿ ಮಲ್ಲಪ್ಪಯ್ಯ ಪೊನ್ನನ ಶಾನ್ಪುರಾಣದ 1000 ಹಸ್ತಪ್ರತಿಗಳನ್ನು ಮಾಡಿಸಿದನು. ಮದುವೆಗೆ ಬಂದ ಬಂಧು ಮಿತ್ರರಿಗೆ ಬಂಗಾರದ ಜಿನಬಿಂಬ ಹಾಗೂ ಹಸ್ತಪ್ರತಿಗಳನ್ನು ಉಡುಗೊರೆಯಾಗಿ ನೀಡಿದನು. ಪೊನ್ನನ ಶಾಂತಿ ಪುರಾಣದಲ್ಲಿ ಅತ್ತಿಮಬ್ಬೆಯ ತವರು ಮನೆಯ ಹಲವು ಸಂಗತಿಗಳು ಹೇಳಿರುವುದು ಕಾವ್ಯದಿಂದ ನಮಗೆ ತಿಳಿದು ಬರುತ್ತದೆ. ಅತ್ತಿಮಬ್ಬೆಯ ಆಶ್ರಯದಲ್ಲೇ ರನ್ನಕವಿ ಅಜಿತ ಪುರಾಣವನ್ನು ಬರೆದಿದ್ದು. ಈ ಪುರಾಣದಲ್ಲಿ ಎರಡನೆಯ ತೀರ್ಥಂಕರರಾದ ಅಜಿತ ಸ್ವಾಮಿ ಮತ್ತು ಎರಡನೇ ಚಕ್ರವರ್ತಿಯಾದ ಸಗರನ ಚರಿತ್ರೆ ಉಳ್ಳ ಜೈನ ಪುರಾಣವಿದೆ. ಈ ಕಾವ್ಯದಲ್ಲಿ ರನ್ನನು ಅತ್ತಿಮಬ್ಬೆಯ ಗುಣವನ್ನು ಕೊಂಡಾಡುತ್ತಾ ತನಗೆ ಪೋಷಕರಾದ ಚಾವುಂಡರಾಯ ತೈಲಪ್ಪರಂತೆಯೇ ಅತ್ತಿಮಬ್ಬೆಯು ಮುಖ್ಯಳಾಗಿದ್ದಾಳೆ. ಚಕ್ರವರ್ತಿಗಳಲ್ಲಿ ತೈಲಪ್ಪ ಶ್ರೇಷ್ಠನಾಗಿರುವಂತೆ ದಾನದಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಎಂಬುದು ಕವಿಯ ಹೇಳಿಕೆ. ರನ್ನನಿಂದ ಅಜಿತ ಪುರಾಣವನ್ನು ಹೇಳಿಸಿದವಳು ಅತ್ತಿಮಬ್ಬೆ. ಆದಿಪುರಾಣ ಶಾಂತಿ ಪುರಾಣಗೆ ಸಮಾನವಾದ ಈ ಕೃತಿಯನ್ನು ಆಶ್ರಿತ ಚಿಂತಾಮಣಿಗತ್ತಿಮಬ್ಬೆಗರ್ತಿಯೇ ಪೇಳ್ದಂ ಇದ್ದಾನೆ ಕವಿ. ಇದರಿಂದ ಅತ್ತಿಮಬ್ಬೆ ಪರವಾಗಿರುವ ಇವನ ಗೌರವ ವ್ಯಕ್ತವಾಗುವುದಲ್ಲದೆ ಅವಳ ಆದರ್ಶ ಚಾರಿತ್ರವನ್ನು ಪೀಠಿಕಾ ಭಾಗದಲ್ಲಿ ಮುಕ್ತಕಂಠದಿಂದ ಹೊಗಳಿದ್ದಾನೆ ಹಾಗೂ ಅವಳ ಗುಣವನ್ನು ಲಕ್ಕುಂಡಿಯ ಶಿಲಾಶಾಸನದಲ್ಲಿಯೂ ಅವನೇ ಬಣ್ಣಿಸಿದ್ದಾನೆ. ಸಾಮಾನ್ಯವಾಗಿ ಹೆಣ್ಣು ತಾಯಿಯಾಗುವ ಸಂದರ್ಭದಲ್ಲಿ ಬಯಕೆಗಳು ಇರುವುದು ಸಹಜ. ಆದರೆ ಅತ್ತಿಮಬ್ಬೆಯ ಬಯಕೆಯೇ ವಿಶೇಷವಾಗಿತ್ತು. ಅದೆಂದರೆ ಜಿನಾಲಯಗಳನ್ನು ಕಟ್ಟಿಸಬೇಕು, 1000 ಬಂಗಾರದ ಜಿನಬಿಂಬಗಳನ್ನು ದಾನ ಮಾಡಬೇಕು, 1000 ಮುನಿಗಳಿಗೆ ಆಹಾರ ನೀಡಬೇಕು ಎಂಬುದೇ ಆಕೆಯ ಬಯಕೆಯಾಗಿತ್ತು. ಅವಳ ಬಯಕೆಯೂ ಈಡೇರಿತು. ಅಣ್ಣಿಗ ದೇವನೆಂಬ ಗಂಡು ಮಗುವಿನ ತಾಯಿಯೂ ಆದಳು. ದಾನ ಚಿಂತಾಮಣಿ ಅತ್ತಿಮಬ್ಬೆಯು ವೀರಳು ಶೂರಳು ಎಂಬುದಕ್ಕೆ ಪತಿ ನಾಗದೇವನೊಂದಿಗೆ ಆಗಾಗ ಯುದ್ಧಕ್ಕೆ ಹೋಗುತ್ತಿದ್ದಳು. ಸಾರಥಿಯಾಗಿ ರಥ ನಡೆಸುತ್ತಿದ್ದಳು. ಕತ್ತಿ ಹಿಡಿದು ವೀರಾವೇಶದಿಂದ ಹೋರಾಡುತ್ತಿದ್ದಳು. ಇದನ್ನು ಕಂಡ ಜನರು ರಣಧೀರೆ ಶೂರಳು ಎಂದು ಅವಳ ಶೌರ್ಯ ಸಾಹಸದ ಪರಾಕ್ರಮಗಳನ್ನ ಕೊಂಡಾಡುತ್ತಿದ್ದರು. ಅತ್ತಿಮಬ್ಬೆ ಯೌವನದಲ್ಲಿರುವಾಗಲೇ ಅವಳ ಗಂಡ ನಾಗದೇವ ಯುದ್ಧದಲ್ಲಿ ಮರಣ ಹೊಂದುತ್ತಾನೆ. ತಂಗಿ ಗುಂಡುಮಬ್ಬೆಯು ಅಕ್ಕನನ್ನು ಕಷ್ಟದಿಂದ ಒಪ್ಪಿಸಿ ಎಳೆಯ ಪ್ರಾಯದ ಅಣ್ಣಿಗ ದೇವನನ್ನು ಸಾಕಿ ಸಲಹುವ ಜವಾಬ್ದಾರಿಯನ್ನು ಅತ್ತಿಮಬ್ಬೆಗೆ ಒಪ್ಪಿಸಿ ಗುಂಡುಮಬ್ಬೆ ಗಂಡನೊಡನೆ ಸತಿಯಾಗುತ್ತಾಳೆ. ಪತಿಯ ಗಲಿಕೆಯಿಂದ ನೊಂದ ಅತ್ತಿಮಬ್ಬೆ ಮಗನ ಲಾಲನೆ ಪಾಲನೆಗಾಗಿ ಕಷ್ಟದಿಂದ ಉಳಿದು ಉಗ್ರ ವ್ರತ ನೇಮಾದಿಗಳಲ್ಲಿ ತನ್ನ ಜೀವನವನ್ನ ಸಾಗಿಸ್ತಾಳೆ. ಸುತನ ಜವಾಬ್ದಾರಿ, ಪತಿಯ ಕೆಲಸದ ಹೊಣೆಯನ್ನ ಹೊತ್ತು ರಾಜಕಾರಣದಲ್ಲಿ ತೈಲಪ್ಪ ಚಕ್ರವರ್ತಿಗೆ ತಾಯಿಯಂತೆ ಸಲಹೆ ನೀಡುತ್ತಿದ್ದಳು. ತನ್ನ ಪತಿ ಮತ್ತು ಸೋದರಿಯನ್ನು ಕಳೆದುಕೊಂಡ ವಿಷಾದದಲ್ಲಿ ಮುಳುಗಿದ ಅತ್ತಿಮಬ್ಬೆಯು ದುಃಖವನ್ನು ನುಂಗಿಕೊಂಡು ವೈರಾಗ್ಯ ತಾಳಿದಳು. ಧಾರ್ಮಿಕವಾದ ಸರಳ ಜೀವನವನ್ನು ನಡೆಸಿದಳು. ಅವಳ

ಜೀವನವು ಕಲೆಗಳಿಗೆ ಮತ್ತು ಧಾರ್ಮಿಕ ಪುನರ್ಜೀವನಕ್ಕೆ ಮೀಸಲಾಯಿತು. ತೈಲಪ್ಪ ಚಕ್ರವರ್ತಿಯು ಅಣ್ಣಿಗ ದೇವನನ್ನು ಲಕ್ಕುಂಡಿ ಪ್ರಾಂತಕ್ಕೆ ಸಾಮಂತನನ್ನಾಗಿ ನೇಮಿಸಿದನು. ಅತ್ತಿಮಬ್ಬೆ ಮಗನೊಂದಿಗೆ ಲಕ್ಕುಂಡಿಯಲ್ಲಿ ನೆಲೆಸಿದಳು. ಅಲ್ಲಿಯೇ ಜಿನಾಲಯವನ್ನು ಕಟ್ಟಿಸಿದಳು. ಅದರ ನಿರ್ವಹಣೆಗೆ ಅಗತ್ಯವಾದ ದಾನ ದತ್ತಿಗಳನ್ನು ಅವಳೇ ವಹಿಸಿಕೊಂಡಳು. ಜಿನಾಲಯದಲ್ಲೇ ಅವಳ ಶಾಸನವೂ ಇದೆ. ಇದು ಜೈನ ಬಸದ ಹತ್ತಿರ ನೆಟ್ಟಿರುವ ಕಲ್ಲಿನಲ್ಲಿ ಬರೆಯಲ್ಪಟ್ಟಿದೆ. ಅತ್ತಿಮಬ್ಬೆಯ ಆಧ್ಯಾತ್ಮಿಕ ಬದುಕಿನ ಇಡೀ ಚಿತ್ರಣವು ಲಕ್ಕುಂಡಿ ಶಾಸನದಲ್ಲಿ ದೊರೆಯುತ್ತದೆ. ಈ ಶಾಸನವನ್ನು ಕವಿ ರನ್ನನು ಬರೆದಿದ್ದಾನೆ. ಲಕ್ಕುಂಡಿ ಶಾಸನದ ವೈಶಿಷ್ಟ್ಯ ಈ ರೀತಿಯಾಗಿದೆ. ಅತ್ತಿಮಬ್ಬೆ ಮಹಾಕವಿ ರನ್ನನ ಆಶಯದಾತೆ. ಈಕೆ ಪೊನ್ನನ ಶಾಂತಿ ಪುರಾಣದ ಸಹಸ್ರ ಪ್ರತಿಗಳನ್ನು ಬರೆಸಿದಳು. ಸಾಮಾನ್ಯ ಜನರಿಗೆ ಉಚಿತವಾಗಿ ದಾನ ನೀಡಿದಳೆಂದು ಈ ಶಾಸನದಲ್ಲಿ ತಿಳಿದು ಬರುತ್ತದೆ. ಕವಿ ರನ್ನನಿಂದ ಅಜಿತನಾಥ ಪುರಾಣವನ್ನು ಬರೆಸಿದಳೆಂಬುದು ಈ ಶಾಸನವು ಉಲ್ಲೇಖಿಸುತ್ತದೆ. 1500 ರತ್ನ ಖಚಿತವಾದ ಬಂಗಾರದ ಜಿನಬಿಂಬಗಳನ್ನು ಮಾಡಿಸಿ ಭಕ್ತರಿಗೆ ದಾನವಾಗಿ ನೀಡಿದಳು. ಅಂದಿನ ಕಾಲದಲ್ಲಿ ಅತ್ತಿಮಬ್ಬೆಯಂತಹ ಸ್ತ್ರೀ ಜೈನ ಧರ್ಮದ ಪ್ರಚಾರಕ್ಕಾಗಿ ಮಾಡಿದ ಕಾರ್ಯ ಮೆಚ್ಚುವಂತದ್ದು. ಪೊನ್ನನ ಶಾಂತಿ ಪುರಾಣದ 1000 ಓಲೆಗಳ ಮೇಲೆ ಬರೆಯಿಸಿ ವಿದ್ವಾಂಸರಿಗೆ ವಿತರಣೆ ಮಾಡಿದಳು. ಓಲೆಗರಿಯ ಮೇಲೆ 1000 ಪ್ರತಿಗಳನ್ನು ಬರೆಯಿಸುವುದು ಅಂದಿನ ಕಾಲದಲ್ಲಿ ಅದ್ಭುತ ಕಾರ್ಯವೇ ಸರಿ. ಇದರ ಮೂಲಕ ಕನ್ನಡದ ಮೊದಲ ಪ್ರಕಾಶಕಿ ಎಂಬ ಕೀರ್ತಿಗೆ ಭಾಜನಳಾದಳು. ಶಾಸ್ತ್ರದಾನ ಮಾಡಿದಳು. ಅತ್ತಿಮಬ್ಬೆಯ ತಪಸ್ಸು, ಕಠೋರ ನಿಯಮಾನುಸರಣೆ, ತ್ಯಾಗ ಔದಾರ್ಯಗಳನ್ನ ಲಕ್ಕುಂಡಿ ಶಾಸನವು ಕೊಂಡಾಡಿದೆ. ಅತ್ತಿಮಬ್ಬೆ ಮರಣದ ನಂತರ ಸ್ಥಾಪಿತವಾದ ಅನೇಕ ಶಾಸನಗಳು ಮತ್ತು ಹಲವು ಕವಿಗಳು ಅವಳ ದಾನ ಧರ್ಮಗಳ ಹಿರಿಮೆಯನ್ನ ಹೊಗಳಿದ್ದಾರೆ. ಮಹಾಕವಿ ರನ್ನನಂತೂ ತನ್ನ ಅಜಿತ ಪುರಾಣದಲ್ಲಿ ಅವಳ ಆದರ್ಶ ಚಾರಿತ್ರ್ಯದ ಬಗ್ಗೆ ತನ್ನ ಪದ್ಯವೊಂದರಲ್ಲಿ ಈ ರೀತಿಯಾಗಿ ವಿವರಿಸುತ್ತಾನೆ. ಬಿಳಿಯ ಹರಳೆಯಂತೆ, ಗಂಗಾಜಲದಂತೆ, ಕೊಪಣಾದ್ರಿಯಂತೆ ಧವಳ ಮಾದುದು ಚರಿತೆ ಅತ್ತಿಮಬ್ಬೆಯ ಎಂತಾಗಿ ಅವಳ ಪಾವಿತ್ರ್ಯವನ್ನು ಹೊಗಳಿದ್ದಾನೆ. ನಿಜಕ್ಕೂ ಅತ್ತಿಮಬ್ಬೆಯ ಮೈ ಮನಸ್ಸು ಶ್ವೇತ ಪವಿತ್ರ ಗಂಗಾ ಜಲದಂತೆ ವಿಶಾಲವಾದ ಹೃದಯವುಳ್ಳವಳಗಿದ್ದಳು ಎಂದೇಳುವಲ್ಲಿ ಅಚ್ಚರಿಯಿಲ್ಲ. ಆಕೆ ಸ್ವತಃ ಕಾವ್ಯ ಬರೆಯದಿದ್ದರೂ ಮಹಾಕಾವ್ಯದ ಬಾಳನ್ನು ಬೆಳಗಿದಳು. ನಂತರದಲ್ಲಿ ಬ್ರಹ್ಮ ಶಿವನ ಸಮಯ ಪರೀಕ್ಷೆಯಲ್ಲಿಯೂ ಅನೇಕ ಶಾಸನಗಳಲ್ಲಿಯೂ ಅತ್ತಿಮಬ್ಬೆಯನ್ನು ಮನಸಾರೆ ಹೊಗಳಲಾಗಿದೆ. ಅತ್ತಿಮಬ್ಬೆ ಮಾಡಿರುವ ಧಾರ್ಮಿಕ ಹಾಗೂ ಸಾಮಾಜಿಕ ಕೆಲಸಗಳು ಇಂತಿವೆ. ರನ್ನನಂತ ವರ ಕವಿಗಳಿಗೆ ಸ್ಫೂರ್ತಿ ಆಶ್ರಯ ಕೊಟ್ಟಳು. ನಾಗದೇವ ಅಣ್ಣಿಗ ದೇವರಂತ ರಣಕಲಿಗಳಿಗೆ ಉತ್ಸಾಹ ತುಂಬಿದಳು. ಓಲೆಗರಿ ಪ್ರತಿಗಳಲ್ಲಿ ಶಾಂತಿ ಪುರಾಣ, ಅಜಿತ ಪುರಾಣ ಕಾವ್ಯಗಳ ಹಲವಾರು ಪ್ರತಿಗಳನ್ನು ಬರೆಯಿಸುವುದರ ಮೂಲಕ ಕನ್ನಡ ಪ್ರಕಾಶಕಿಯಾಗುವುದರೊಂದಿಗೆ ಕನ್ನಡ ಸಾಹಿತ್ಯವನ್ನು ಮತ್ತಷ್ಟು ಜೀವ ತುಂಬಿದ ಪುಣ್ಯಮೂರ್ತಿಯಾದಳು. ಜಿನಬಿಂಬಗಳನ್ನು ದಾನ ಮಾಡಿ ಭಕ್ತರನ್ನು ಉದ್ದೀಪನಗೊಳಿಸಿದಳು. ಮುನಿಗಳಿಗೆ ಆತ್ಮಾನುಸಂಧಾನದ ಧ್ಯಾನ ಕಾರ್ಯದಲ್ಲಿ ನೆರವಾದಳು. ನಾಡಿನಾದ್ಯಂತ 100 ಚೈತ್ಯಾಲಯಗಳನ್ನು ನಿರ್ಮಿಸುವುದರ ಮೂಲಕ ಧಾರ್ಮಿಕ ಚೈತನ್ಯದ ಮಹಾಚೇತನಳಾದಳು. ಬೇಡಿದವರಿಗೆ ಅವರು ಬೇಡಿದ್ದನ್ನು ಇಲ್ಲ ಎನ್ನದಂತೆ ತಡ ಮಾಡದೆ ಒಡನೆಯೇ ಹಿಡಿ ಹಿಡಿಯಾಗಿ ಹಿಡಿಡಿ ಎಂದು ಮುಕ್ತ ಹಸ್ತದಿಂದ ನೀಡಿದಳು. ತನ್ನದೆಂಬುದು ಸರ್ವಸ್ವವನ್ನು ಧರ್ಮ ಮತ್ತು ಸಮಾಜಕ್ಕಾಗಿ ದಾನ ಮಾಡಿದಳು. ಇಂತಹ ಮಹತ್ ಕಾರ್ಯಗಳು ಮಾಡಿದಂತ ಪುಣ್ಯಜೀವಿ ದಾನ ಚಿಂತಾಮಣಿ ಅತ್ತಿಮಬ್ಬೆ. ರನ್ನನು ಅಜಿತ ಪುರಾಣದ ಗದ್ಯದಲ್ಲಿ ಹೀಗೆ ಅವಳ ಬಗ್ಗೆ ಹೇಳಿರುವ ಸಾಲುಗಳು: ಶ್ರೀಮದ್ ಅಭಿನವ ಕವಿ ಚಕ್ರವರ್ತಿ ಕವಿರತ್ನ ನಿರ್ಮಿತ ಶ್ರೀ ದಾನ ಚಿಂತಾಮಣಿ ನಿರ್ಮಾಪಿತ ಶ್ರೀಮದ್ ಅಜಿತ ತೀರ್ಥಂಕರ ಪುರಾಣ ತಿಲಕದೋಳ್ ಎಂದು ತನ್ನ ಕಾವ್ಯಕ್ಕೆ ಪ್ರೋತ್ಸಾಹ ನೀಡಿದ ಆಕೆಯ ಸ್ಮರಣೆಯನ್ನು ರನ್ನನು ಅಪಾರವಾಗಿ ಕೊಂಡಾಡಿದ್ದಾನೆ. ತನ್ನ ಮಗಳಿಗೆ ಅತ್ತಿಮಬ್ಬೆ ಹೆಸರು ಇಡುವುದರ ಮೂಲಕ ಅವರ ಉಪಕಾರಕ್ಕೆ ಗೌರವದ ಅಭಿಮಾನ ಮೆರೆದಿದ್ದಾನೆ. ಅತ್ತಿಮಬ್ಬೆಯ ಸಮಾಜಮುಖಿ ಧಾರ್ಮಿಕ ಕಾರ್ಯಗಳನ್ನು ಮೆಚ್ಚಿ ಈಕೆಗೆ ಸಿಕ್ಕ ಬಿರುದುಗಳು ಕಡಿಮೆಯೇನಲ್ಲ. ನಮಗೆಲ್ಲ ತಿಳಿದಂತೆ ದಾನ ಚಿಂತಾಮಣಿ, ಕವಿವರ ಕಾಮಧೇನು, ಜಿನಶಾಸನ ದೀಪಿಕೆ, ಗುಣದಖನಿ,
ಜೈ.

0: ಶಾಸನ ರಕ್ಷಮಣಿ, ಅಕಲಂಕ ಚರಿತೆ, ಸರ್ವ ಕಲಾವಿದೆ ಮುಂತಾದ ಬಿರುದುಗಳನ್ನು ಹೊಂದಿದ್ದಳು. ಅತಿಮಬ್ಬೆ ಬದುಕಿ ಸಾವಿರ ವರ್ಷಗಳಾಗಿದ್ದರಿಂದ ಕರ್ನಾಟಕ ಸರಕಾರವು 1994-95 ಅತ್ತಿಮಬ್ಬೆ ವರ್ಷವೆಂದು ಘೋಷಿಸಿತು. ಸ್ತ್ರೀಯ ಸಾಹಿತ್ಯ ಕೃಷಿ ಅಗಾಧವಾಗಿ ಸೃಜನೆಯಾಗುತ್ತಿರುವ ಸಂದರ್ಭದಲ್ಲಿ ಅವರಿಗೆ ಪ್ರತ್ಯೇಕ ಪ್ರಶಸ್ತಿ ನೀಡಿ ಗೌರವಿಸಬೇಕೆಂಬ ಉದ್ದೇಶದಿಂದ ಅತ್ತಿಮಬ್ಬೆಯ ಸ್ಮರಣಾರ್ಥ ದಾನಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿಯನ್ನು ಪ್ರತಿಷ್ಠಾಪಿಸಿತು. ಈ ಪ್ರಶಸ್ತಿಯನ್ನು ಮೊದಲು ಟಿ ಸುನಂದಮ್ಮ, ಶಾಂತಾದೇವಿ ಅಳ್ವಾಡ್, ವೈದೇಹಿ ಮೊದಲಾದವರನ್ನೊಳಗೊಂಡು ಮಹಿಳಾ ಸಾಹಿತಿಗಳು ಈ ಪ್ರಶಸ್ತಿಗೆ ಭಾಜನರಾಗಿರುವುದು ವಿಶೇಷ. ಕನ್ನಡ ನಾಡಿನಲ್ಲಿ ಶೀಲ, ಅನುಪಮ ಗುಣ, ಹೌದಾರಿಯ ಅಭಿಮಾನಿಗಳಿಗೆ ಸಂಕೇತವಾಗಿ ಬಾಳಿದ ಮಹಾವ್ಯಕ್ತಿ ಅತ್ತಿಮಬ್ಬೆ ಮುಂದಿನ ಜನಾಂಗದ ಮೇಲೆಯೂ ತನ್ನ ಪ್ರಭಾವವನ್ನು ಬೀರಿದಳು. ಇಂತಹ ದಾನಶೂರಿಯ ದಿವ್ಯಾದರ್ಶ ಅನುಪಮ, ಅನನ್ಯವಾದದ್ದು.
1: ಇದುವರೆಗೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಈ ಕುರಿತು ಮಾತನಾಡಿದವರು ಶಾಂತಲಾ ಎಸ್ ಮುಕುಂದಿಮಠ. ಈಗ ಕೇಳಿ ಭಾವಗೀತೆಗಳು. ಮೊದಲಿಗೆ ಕೇಳಿ, ಎಂ ಆರ್ ಕಮಲಾ ಇವರ ರಚನೆಗೆ ಧ್ವನಿಯಾಗಿದ್ದಾರೆ ರತ್ನಮಾಲಾ ಪ್ರಕಾಶ್.

ಇದುವರೆಗೆ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ ಪ್ರಸಾರವಾಯಿತು. ನೆರವು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 12:30 ಸೆಕೆಂಡುಗಳು. ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಮಧ್ಯಾಹ್ನ 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ, ನಾಗಮಂಗಲ ತಾಲೂಕು ನರಗನಹಳ್ಳಿಯ ಮಾಯಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ, 1:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂಧನ್ ಹಾಗೂ ರವಿಶಂಕರ್ ಜಿಆರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:20 ತನುಶ್ರೀ ಆರ್ ಅವರಿಂದ ಭಾವಗೀತೆಗಳು, 1:30 ಹಾಗೂ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 3:00 ಜನಪದ ಸಂಗೀತದಲ್ಲಿ ಚಾಮರಾಜನಗರದ ದೊಡ್ಡಗವಿ ಬಸಪ್ಪ ಮತ್ತು ಸಂಗಡಿಗರಿಂದ ಮಂಟೇಸ್ವಾಮಿ ಪದ ಹಾಗೂ ಬಿಳಿಗಿರಿ ರಂಗನಸ್ವಾಮಿ ಹಾಡು, 3:30 ಮಕ್ಕಳ ಮಂಟಪ, ಮಕ್ಕಳ ಸಾಹಿತ್ಯ ರಂಗ, ಮಕ್ಕಳ ಪತ್ರಗಳನ್ನಾಧರಿಸಿದ ಸಾಹಿತ್ಯ ಕಾರ್ಯಕ್ರಮ, ಪ್ರಸ್ತುತಿ ಬಿಜಿ ಕವಿತಾ ಹಾಗೂ ಚಿನ್ಮಯಿ ಕೆಎಸ್. 4:00 ನಾಟಕ ಚೋಳರ ಕಾಲದ ರಾಜದಂಡ, ರಚನೆ ಅಪರಂಜಿ ಶಿವು, ನಿರ್ಮಾಣ ಉಮೇಶ್ ಎಸ್ಎಸ್. 4:30 ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ, ರಾಷ್ಟ್ರಕವಿ ಕುವೆಂಪು ಅವರೊಂದಿಗೆ ಪ್ರೊಫೆಸರ್ ದೇ ಜವರೇಗೌಡ ಅವರು ನಡೆಸಿದ್ದ ಸಂವಾದ, ನಂತರ ಕುವೆಂಪು ಅವರಿಂದ ಕವನ ವಾಚನ. 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು, ಸಸ್ಯವೈದ್ಯರ ಕಿವಿಮಾತು, ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ಕಾಳುಮೆಣಸಿನ ಬೇಸಾಯ, ಈ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಪಾಂಡವಪುರ ತಾಲೂಕು ಶಂಭುವನಹಳ್ಳಿಯ ಶಂಕರಸ್ವಾಮಿ ಮತ್ತು ಅವರ ಮಗ ಎಸ್ ಮಂಜುನಾಥ್, ಪ್ರಸ್ತುತಿ ಎನ್ ಕೇಶವಮೂರ್ತಿ. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ, 8:00 ಪತ್ತೇದಾರಿ ನಾಟಕ ಹಾಗೆ, ರಚನೆ ಸಿರಿ ಮೈಸೂರು, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಯುವವಾಣಿ, ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ, 10:00 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಸ್ಮಿತಾ ಮುಕಾಶಿ ಅವರ ಖ್ಯಾಲ್ ಗಾಯನವನ್ನು ಕೇಳುವಿರಿ. ಇದು ಆಕಾಶವಾಣಿ ಇಂದೋರ್ ಕೇಂದ್ರದ ಕೊಡುಗೆ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು.

0: ಶೂ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ. ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು,
1: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು,
0: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
0: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ.

ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಗೋಪಾಲದಾಸರ ರಚನೆ ರಾಮನಾಮ ಭಜಿಸಿದವಗೆ ಉಂಟೆ ಭವಬಂಧನ. ಹಾಡಿದ್ದಾರೆ ಡಾಕ್ಟರ್ ಆರ್ ಎನ್ ಶ್ರೀಲತಾ.

ಕಾರ್ಯಕ್ರಮದ ಕಡೆಯದಾಗಿ ಪುರಂದರದಾಸರ ರಚನೆ ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದ ಕರುಣ ಹಾಡಿದ್ದಾರೆ ಎಸ್ ಶಂಕರ್.

ಇದುವರೆಗೆ ಕೆಲವು ಭಕ್ತಿಗೀತೆಗಳನ್ನು ಕೇಳಿದಿರಿ. ಕೇಳುಗರೆ, ಮೇ 31ರಂದು ಭಾನುವಾರ ಬೆಳಗ್ಗೆ 9:40 ಪ್ರಸಾರವಾಗುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಬಾಯಿಯ ಆರೋಗ್ಯ ಈ ಕುರಿತು ಜೆಎಸ್ಎಸ್ ದಂತವೈದ್ಯಕೀಯ ಮಹಾವಿದ್ಯಾಲಯದ ವಸಡುಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅರವಿಂದ್ ಬಿಎಸ್ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಜೂನ್ 1ರಂದು ಸೋಮವಾರ ಮಧ್ಯಾಹ್ನ 12:45 ಪ್ರಸಾರವಾಗುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಈ ಕುರಿತು ಮೈಸೂರಿನ ಬಾಲ ನ್ಯಾಯ ಮಂಡಳಿಯ ಸದಸ್ಯರಾದ ಡಾ ವಿಎಸ್ಟಿ ಕೃಷ್ಣ ಅವರೊಂದಿಗೆ ಸಂದರ್ಶನ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ಜನಪದ ಸಂಗೀತ. ನಾಗಮಂಗಲ ತಾಲೂಕು ನರಗನಹಳ್ಳಿಯ ಮಾಯಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ.

0: ಇದುವರೆಗೆ ನಾಗಮಂಗಲ ತಾಲೂಕು ನರಗನಹಳ್ಳಿಯ ಮಾಯಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳಿದಿರಿ. ಈ ಮಧ್ಯಾಹ್ನ 3 ಗಂಟೆಗೆ ಜನಪದ ಸಂಗೀತ, ಚಾಮರಾಜನಗರದ ದೊಡ್ಡಗವಿ ಬಸಪ್ಪ ಮತ್ತು ಸಂಗಡಿಗರಿಂದ ಮಂಟೇಸ್ವಾಮಿ ಪದ ಹಾಗೂ ಬಿಳಿಗಿರಿ ರಂಗಸ್ವಾಮಿ ಹಾಡು. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗುತ್ತಿದೆ 1 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ब्रह्मा
1: आकाशवाणी ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಇದರಲ್ಲಿ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್.
2: ಅಲ್ಲ, ಬಹಳ ದಿನಗಳಾಯ್ತು ಭೇಟಿ ಮಾಡಿ. ಹೆಂಗಿದ್ಯಾ, ಏನ್ ಕತೆ?
3: ಏ, ನಾನೇನು ಯಾವಾಗಲೂ ಚೆನ್ನಾಗಿರ್ತೀನಲ್ಲ ಶಂಕರಣ್ಣ, ನನ್ ಕೇಳ್ಬೇಕ ನೀನು?
2: ಅಲ್ಲ ಅಂದ್ರೆ, ಯಾಗೊಮ್ಮೆ ಈಗೊಮ್ಮೆ ಫೋನ್ ಆದ್ರೂ ಮಾಡ್ತಿದ್ದೆ, ಫೋನು ಈಗ ಮಾಡ್ದಂಗ ಆಗ್ಬಿಡ್ತಲ್ಲ. ಇನ್ನೇನು ಈ ಕಡೆ ಸಿಗೋದು ಆಗೋಯ್ತು, ಹಬ್ಬ ಹರಿದಿನಗಳು ಅಂತ ಆ ಕಡೆ ಕಡೆ ಎಲ್ಲ ಹೋಗಿ ಬಂದಾಯ್ತು.
3: ಏ, ಅದೇ ಸ್ವಲ್ಪ ಜಾತ್ರೆ ಹಬ್ಬ ಎಲ್ಲ ಇದ್ವಾ, ಇಲ್ಲಿ ಹೋಗೋದು ಅಂತ ಇರ್ತವಲ್ಲ, ಹೋಗೋದು ಇನ್ನ ಹೋಗ್ಲಿಲ್ಲ ಅಂತ ಬೇಜಾರಾಯ್ತಾರೆ. ಮತ್ ನಮ್ಮನೆಗ್ ಬರ್ಬೇಕಲ್ಲ ಅವ್ರು,
2: ಅದು ದಿಟ್ಟ ಅನ್ನು.
3: ಅದಕ್ಕೋಸ್ಕರವ ಯಾರು ಹೇಳಿದ್ರು ನನ್ನ ಮಿಸ್ ಮಾಡಕ್ಲ, ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಅದೇನೇ ಕಷ್ಟ ಇದ್ರು ಬಿಡಕ್ಲ, ಯಾಕೆಂದ್ರೆ ಬೇರೆ ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟು ದನಕರಿಗೆಲ್ಲವ, ಹೋಗ್ಬಿಟ್ಟು ಬಂದ್ಬಿಡ್ತೀನಿ.
2: ಅಂದ್ರೆ ಈಗ ನಾವು ಹೋಗಿ ಬಂದು ಮಾಡಿದ್ರೆ ನಂಟಸ್ತಿಗೆ ಚೆನ್ನಾಗಿ ಉಳ್ಕತ್ತದೆ ಅಂತವ.
3: ಅದ್ ಗಾದೆನೆ ಮಾಡಿಲ್ವಾ, ನಂಟು ತಿರುಗದೆ ಹೋಯ್ತು, ಕಂಚು ಬೆಳಗ್ದೆ ಹೋಯ್ತು ಅಂತ.
2: ಸರಿಯಾಗಿ ಹೇಳಿದೆ ನೋಡು. ಹಂಗಾಗಿ ನಾವು ಬಂದು ಹೋಗಿ ಮಾಡಿದ್ರೆ ಮಾತ್ರ ಸಂಬಂಧಗಳು ಚೆನ್ನಾಗಿ ಉಳ್ಕತ್ತವೆ.
3: ಇರ್ತಾವ ಇಲ್ದಿರಲ್ಲ.
2: ಹೌದು, ಮತ್ತೆ ನಮ್ ವಿಚಾರ ಅವ್ರಿಗೆ, ಅವ್ರ ವಿಚಾರ ನಮ್ಗೆ, ಮತ್ತೆ ಆ ಭಾಗದ್ದು ಹೆಂಗ್ ನಡೀತೈತೆ ಏನು ಅಂತ ತಿಳ್ಕೊಬಹುದಲ್ವಾ?
3: ತಿಳ್ಕೊಬೇಕು, ಹೋಯ್ತಾ ಇರ್ಬೇಕು, ಬತ್ತಾ ಇರ್ಬೇಕು, ಅವ್ರನ್ನ ಕರಿಬೇಕು, ಹಿಂಗೆಲ್ಲ ಇರ್ಬೇಕು ಕಂಚಂಕ್ರಣ. ಮತ್ತೆ ಟೈಮ್ ಇರ್ತದ ನನ್ಗೆ,
2: ಅಂದ್ರೆ ಹೋಗಿ ಬರಕ್ ಅವಕಾಶ ಐತೆ ಅಂತ.
3: ಇನ್ನೇನು ಕೆಲ್ಸಗಳು ಇರಕ್ಲ್ವಲ್ಲ, ಜವಾಬ್ದಾರಿ ಎಲ್ಲ ಕಡಿಮೆ ಅಲ್ಲ, ಹಂಗಾಗಿ 16 ಮಾಡೋಣ ಅಂತ ಅನ್ಕೊಂಡು.
2: ಅಲ್ಲ, ನೀನು ಜವಾಬ್ದಾರಿ ಹೆಚ್ಚಿಗೆ ಇದ್ರೂ ಅದನ್ನ ಬಹಳ ಸರಾಗವಾಗಿ ನಿಭಾಯಿಸ್ತೀಯ, ಹಾಗಾಗಿ ನಿನಗೆ ಏನು ಜವಾಬ್ದಾರಿ ಹೆಚ್ಚು ಅಂತ ಅನ್ಸಕ್ಕಲ್ಲ.
3: ಅದಕ್ಕೆಲ್ಲ ಜನ ಅವರಲ್ಲ, ಈ ದನಕರ ನೋಡಕ್ ಜನ ಅವ್ರೆ, ಹೊಲ ಮನೆ ನೋಡಕ್ ಜನ ಅವ್ರೆ, ಎಲ್ಲ ಅದಕ್ಕೆ ಅವ್ರವ್ರ ಕೆಲಸ ಅವ್ರವ್ರ ಮಾಡ್ಕೊಂಡು ಹೋಯ್ತಾರಲ್ಲ. ನನ್ಗೆ ಏನು ಇಲ್ಲ ಶಂಕರಣ್ಣ, ರಿಸ್ಕ್ ಸುಮ್ಮನೆ ಕೂತ್ಕೊಂಡು ನೋಡ್ಕೊಂಡು ಮಾಡ್ಕೊಂಡು ಈ ತರ ತಿರಿಕಂದ್ ಇರೋದಷ್ಟೇ.
2: ಅಲ್ಲ, ನೀನು ತಿರಿಕಂದು ತಿರಿಕಂದು ಅನ್ನೋತ್ತಿಗೆ ನನ್ಗೆ ಈಗ ನೋಡು, ನಾನು ಏನ್ ಮಾತಾಡಕ್ ಬಂದಿದ್ದೆ ಅದೇ ನನಗೆ ಮರ್ತೋಗ್ಬಿಡ್ತು. ಹಂಗೆ ತಿರ್ಗಾಡ್ಕೊಂಡು ಜಮೀನ್ ಕಡೆಗೆ ಹೋದ್ನ, ಹೊಸಿ ನೀರ್ ಹಾಯಿಸ್ಬೇಕಾಯ್ತು. ಹೋಗಿ ಹಿಂಗೆ ಯಾಕೋ ಪಂಪ್ ಸೆಟ್ ಆನ್ ಮಾಡ್ತೀನಿ, ಕರೆಂಟ್ ಇಲ್ಲ ಅಂತೀನಿ.
3: ಏ, ಕರೆಂಟ್ ಇಲ್ಲ, ಅದು ಟೈಮ್ ಅಲ್ವಾ, ಇಂತಿಂತ ಟೈಮಿಂದ ಇಂತಿಂತ ಟೈಮ್.
2: ಅಂದ್ರೆ ನಮ್ಮ ಈ ಕರೆಂಟ್ ಆಫೀಸ್ನವ್ರು ಅವರಲ್ಲ, ಅವರು ಒಂದೊಂದ್ ದಿನ ಹಗಲೊತ್ ಕೊಡ್ತಾರೆ, ಒಂದೊಂದ್ ದಿನ ಮಧ್ಯಾಹ್ನ ಹೊತ್ತು ಕೊಡ್ತಾರೆ.
3: ಹಂಗೆ ಚಿಪ್ಟು ಚಿಪ್ಟ್ ಮೇಲೆ ಒಂದಿವ್ಸ ಬೆಳಗ್ಗೆ, ಒಂದಿವ್ಸ ಮಧ್ಯಾಹ್ನ, ಒಂದಿವ್ಸ ರಾತ್ರಿ, ಹಿಂಗೆಲ್ಲ ಮಾಡ್ಕೊಂಡು.
2: ನಮ್ಮ ಹುಡ್ಲಿಗಳಿಗೆ ಗೊತ್ತಾಯ್ತದ, ಅವು ಕರೆಕ್ಟ್ ಆಗಿ ಟೈಮ್ ನ ಫಾಲೋ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಾನು ತುಂಬಾ ದಿನಗಳಾಯ್ತಲ್ಲ ಅಂತನ್ಬಿಟ್ಟು ಹಂಗೆ ಹೋಗಿ ಹೊಸಿ ನೀರ್ ಆಯ್ಸನ ಅಂತ ಹೋದ್ನ, ಕರೆಂಟೇ ಇಲ್ಲ ನೋಡು.
3: ಇಲ್ಲ, ನಿನ್ಗೆ ಬೇಸಿಗೆಯಲ್ಲಿ ಮಾತ್ರ ಗೊತ್ತಾಯ್ತದ ಶಂಕರಣ್ಣ. ನಾನೇನ್ ಮಾಡಿದೆ, ಭಾರಿ ಹಿಂದಲೆ, ಒಂದ್ 5 ವರ್ಷ ಹಿಂದಲೆ, ಈ ಟೊಮೊಟೊ ಮೆಣಸಿನಕಾಯಿ ಎಲ್ಲ ಬೆಳೆವನ ಹಾಕೊಂಡು ಹೊಸಿ ಗೋಳತ್ಲಿಲ್ಲ ನಾನು. ರಾತ್ರಿ ಬರೀ ನೀರ್ ಹಾಯ್ಸೋದೇ ಆಗತ್ ನನಗೆ, ರಾತ್ರಿ ಹೊತ್ತು ಮಾತ್ರ ಇರೋದು
2: ಕರೆಂಟ್.
3: ರಾತ್ರಿ ಹೊತ್ತು ಊಟ ಮಾಡ್ಕೊಂಡು ಹೋಗ್ಬಿಟ್ರೆ ಬೆಳಕರಿವರೆಗೂ ಬರೀ ನೀರ್ ಬಿಡದೆ.
2: ಅಂದ್ರೆ ಅಷ್ಟೊತ್ತಂಗ ಜಮೀನಲ್ಲೇ ಇರೋದು ಹೆಸರಾಗಿರ್ತಿದ್ದೆ.
3: ಅಲ್ಲೇ ಅಲ್ಲೇ ಇದ್ಕೊಂಡು ಅಲ್ಲೇ ಮಾಡ್ಕೊಂಡಿರ್ಬೇಕು. ನಿದ್ದೆ ಇಲ್ಲ ಏನಿಲ್ಲ, ಒಳ್ಳೆ ವಯಸ್ಸು ಬೇರೆ ನಂದು. ಅವಾಗ ಆ ಟೈಮಲ್ಲಿ ನಿದ್ದೆ ಇಲ್ದಂಗ ಆಗ್ಬಿಟ್ಟು ನೋಡು ಈ ತರ ಆಗಿದ್ ನಾನು.
2: ಇಲ್ಲ, ನೀನ್ ಆ ಟೈಮ್ ಮಾಡೋತ್ತಿಗೆ ಜಮೀನು ಚೆನ್ನಾಯ್ತು, ನೀನು ಚೆನ್ನಾದೆ, ಈ ಗಟ್ ಮುಟ್ಟಾಗಿ ಓಡಾಡ್ಕೊಂಡಿರಕ್ ಅದೇ ಸಾಧ್ಯ ಆಯ್ತು ಅಂತ ಅನ್ಕೋತೀನಿ.
3: ಅದು ಒಂದು ಅದಕ್ಕಿಂತಲೂ ಒಂದ್ ಒಳ್ಳೆ ಕೆಲಸ ಮಾಡಿದೆ ನಾನು.
2: ಏನು?
3: ಈ PM ಕುಸುಮ್ ಯೋಜನೆ ಅಂತ ಹೇಳಿ ಬಂತು ನೋಡು, ಈಗ ಒಂದು 2-3 ವರ್ಷದಲ್ಲಿ.
2: ಹೌದು,
3: ಅದ ಮಾಡ್ಸ್ಕೊಬಿಟ್ಟೆ. ಅದು ಮಾಡ್ಸ್ಕೊಳ್ಳಾಗೆ ಅವತ್ತಿಂದ ನೋಡು, ನಾನು ಯಾರ ಮನೆಗೆ ಹಬ್ಬಕ್ಕೆ ಕರೆದ್ರು ಹೋಗೋದು, ಯಾರ ಮನೆಗೆ ಜಾತ್ರೆಗೆ ಕರೆದ್ರು ಹೋಗೋದು, ಯಾವ ಫಂಕ್ಷನ್ ಕರೆದ್ರು ಹೋಗೋದು ಯಾಕೆ ಅಂತ ಅಂತ ಅಂದ್ರೆ, ಈ ಯೋಜನೆ ಇಂದವ.
2: ಅಂದ್ರೆ ನಿನಗೆ ಈಗ ಅವರು ಒಂದು ಸೆಟ್ಟೆ ಕೊಟ್ಬಿಟ್ರು ಅಂತಂತಾನು.
3: ಅದು ಏನು ಅಂತ ಅಂದ್ರೆ, ಈಗ ಕರೆಂಟ್ ಯಾವ್ದು ಟೈಮಿಗೆ ಕೊಡೋರ ಶಂಕರಣ್ಣ, ರಾತ್ರಿ ಹೊತ್ತೆಲ್ಲ ಕೊಡೋರು, ರಾತ್ರಿ ಹೊತ್ತೆಲ್ಲ ಆಗ್ಬಿಡೋದು ನಾನು ನೀರ್ ಬಿಡೋ ಕೆಲಸ. ಅದಕ್ಕೇನು ಮಾಡಿದೆ ಅಂತ ಅಂತ ಅಂದ್ರೆ, ಕರೆಂಟ್ ಯಾವಾಗ್ಲೂ ಇರ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ಟೈಮ್ಗೆ ಈ PM ಕುಸುಮ್ ಅಂತ ಹೇಳ್ಬಿಟ್ಟು ಒಂದು ಯೋಜನೆ ಮಾಡ್ಬಿಟ್ರು ಕೇಂದ್ರ ಸರ್ಕಾರದ. PM ಕುಸುಮ್ ಅಂದ್ರೆ ಏನು ಅಂತ ಅಂದ್ರೆ, ಪ್ರಧಾನ ಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಥಾನ ಮಹಾ ಅಭಿಯಾನ್ ಅಂತ ಹೇಳ್ಬಿಟ್ಟು.
2: ನನಗೆ ಈ ಹಿಂದಿ ಪಂದ್ಯ ಎಲ್ಲ ಅರ್ಥ ಆಗಲ್ಲ ನೋಡು.
3: ಅದು ಏನಿಲ್ಲ ಕಂಚಂಕರಣ, ಈಗ ನಮ್ಗೆ ನೀರ್ ಬಿಡಕ್ ಕರೆಂಟ್ ಬೇಕಾ?
2: ಹೌದು.
3: ಈಗ ಕರೆಂಟ್ ನಮಗೆ ಟೈಮಿಗೆ ಸರಿಯಾಗಿ ಕೊಡ್ತಾ ಇಲ್ವಾ? ಅದಕ್ಕೇನ್ ಮಾಡಿದ್ರು, ಸೂರ್ಯನ ಬಿಸಿಲು, ಆ ಬಿಸಿಲಿಗೆ ಸೋಲಾರ್ ಪ್ಯಾನಲ್ ಎಲ್ಲ ಹಾಕೊಂಡು ಅದರಲ್ಲಿ ಕರೆಂಟ್ ಉತ್ಪಾದನೆ ಮಾಡ್ಕೊಂಡು ಬಾವಿಯಿಂದ ನೀರೆತ್ತದು.
2: ಅಂದ್ರೆ ಸೋಲಾರ್ ಕನೆಕ್ಷನ್ ನಿಮಗೆ ಈ ಯೋಜನೆ ಕೊಟ್ರು ಅಂತ.
3: ಈ ಯೋಜನೆ ಕೊಟ್ರು, ಅದು ಮಾಡ್ಕೊಳ್ಳಾಗಿ ನನಗೆ ಇಷ್ಟು ಸುಲಭ ಆಗಿದ್ದು.
2: ನನಗೆ ವಿಷಯನೇ ಗೊತ್ತಾಗಿಲ್ವಲ್ಲ ಅಣ್ಣ.
3: ನಾನು ಹೇಳಿರ್ತೀನಿ, ನೀನ್ ಮರ್ತಿರ್ತೀಯ ಕಂಚಂಕರಣ. ನೀನು ನಾವೆಲ್ಲ ಪ್ರತಿಯೊಂದು ನಾನು ಏನ್ ಮಾಡ್ತೀನಿ ಎಲ್ಲದನ್ನ ನಿನಗೆ ಹೇಳ್ತೀನಿ.
2: ಅಂದ್ರೆ ನೀನು ಹಿಂಗೆ ಸೋಲಾರ್ ಹಾಕ್ಸ್ತೀನಿ ಅಂತಂದಾಗ ನಾನೇನ್ ಅನ್ಕಂದೆ ಅಂತಂದ್ರೆ, ಈಗ ಮನೆಗೆನಾರ ಹಾಕ್ಸ್ಕೊತಿದ್ಯಾನೋ ಈ ಕರೆಂಟಿಗೆ ಮತ್ತೆ ನೀರಿಗೆ ಅಂತ ಅನ್ಕೊಬಿಟ್ಟಿದ್ದೆ.
3: ಏ, ಮನೆಗೆ ಹಾಕ್ಸ್ಕೊಂಡು 20 ವರ್ಷ ಆಯ್ತು, ಇದು ಕರೆಂಟ್ ತು ನನಗೆ ತೊಂದ್ರೆ ಆಗಿತ್ತಲ್ಲ, 20 ವರ್ಷದಿಂದ ನಿದ್ರೆ ಮಾಡಿಲ್ಲ ಈ ಕಣ್ಣು, ಬರೀ ನೀರ್ ಬಿಡದೆ ರಾತ್ರಿ ಹೊತ್ತು.
2: ಅಂದ್ರೆ ನೀನು ಸಿಕ್ಕಾಪಟ್ಟೆ ಶ್ರಮ ಹಾಕಿದಾಗ
3: ಅದಕ್ಕಾಗಿ ಏನಾಗ್ಬಿಡ್ತು ಅಂತ ಅಂತ ಅಂದ್ರೆ, ಇದು ಒಂದು ಭಾರಿ ಮಹತ್ವಾಕಾಂಕ್ಷೆ ಯೋಜನೆ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ರು. ಯಾರೇ ರೈತರಿದ್ರು ಅವ್ರಿಗೆ ಸೋಲಾರ್ ಪಂಪ್ ಸೆಟ್ ಅಳವಡಿಕೆ ಮಾಡ್ಕೊಳಕ್ಕೆ ಇದೊಂದು ಯೋಜನೆಯಲ್ಲಿ ಅನುಕೂಲ ಅಂತ ಹೇಳಿ ಮಾಡ್ಕೊಟ್ರು. ಇದರಲ್ಲಿ ನೋಡು, ನಾವೇನ್ ಪೂರ್ತಿ ದುಡ್ಡು ಹಾಕಂಗಿಲ್ಲ,
2: ಮತ್ತೆ
3: ಈ ಕೇಂದ್ರ ಸರ್ಕಾರದವರು 30% ಕೊಡ್ತಾರೆ, ಆಯ್ತಾ, ರಾಜ್ಯ ಸರ್ಕಾರದವರು 30%

0: ಕೊಡ್ತಾರೆ.
1: ಇನ್ನು
0: ಉಳಿದ ನಾವೊಂದ್ 10% ಹಾಕೊಂಡು ಉಳಿದದ್ದು ಒಂದಷ್ಟು ಲೋನಪ್ಪ ಮಾಡ್ಕೊಂಡು ಅದೆಷ್ಟಾಯ್ತದ ಒಂದ್ ಯೂನಿಟ್ ಗೆ ಅಷ್ಟ ತಗೋಬಿಟ್ಟು ಮಾಡ್ಕೊಳ್ಳೋದು. ಎಸ್ಟಿ ಎಸ್ಟಿ ಏನಾದ್ರು ಆಗ್ಬಿಟ್ಟಿದ್ರೆ 50% ವರ್ಗೂ ಕೊಡ್ತಾರೆ
1: ಸಬ್ಸಿಡಿಯ.
0: ಅದ್ ಮಾಡ್ಕೊಂಡು ಹಾಕೊಂಡೆ ಕಂಚಂಕರಣ, ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಎಲ್ಲ ನೀರು ನೋಡು.
1: ಅಂದ್ರೆ ನಿನ್ಗೆ ಬಿಸಿಲು ಯಾವ ಪಟ್ಟಿ ಬತ್ತೋದು ಆ ಪಟ್ಟಿ ನೀರ್ ಎತ್ತದೆ.
0: ಏ ಕರೆಂಟ್ ಚೆನ್ನಾಗಿರ್ತದಲ್ಲ, ಇನ್ನೇನ್ ಮಳೆಗಾಲದಲ್ಲಿ ಬೇಕಾಗಿಲ್ಲ, ಯಾಕಂದ್ರೆ ಮಳೆ ಹೊಯ್ತಾ ಇರ್ತದೆ ಆ ಟೈಮಲ್ಲಿ ನೀರ್ ಎತ್ತ ಅಂತ ಅಗತ್ಯ ಇರೋದಿಲ್ಲ. ಇದು ನೋಡು ಬರೀ ನಾವು ನೀರ್ ಎತ್ಕೊಳ್ಳಕ್ ಅಷ್ಟೇ ಅಲ್ಲ ಶಂಕರಣ,
1: ಮತ್ತೆ
0: ಇಲ್ಲಿ ಏನ್ ಕರೆಂಟ್ ಉತ್ಪಾದನೆ ಆಯ್ತದ ಅದ ಬೇಕಾದ್ರೆ ನಾವು ಮಾರಾಟನು ಮಾಡ್ಕೋಬಹುದು.
1: ಹೌದಾ?
0: ವಿದ್ಯುತ್ ವಿತರಣಾ ಕಂಪನಿಗಳು ಇರ್ತಾವಲ್ಲ ಈ ಸೆಸ್ಕೋ ಅವು ಇವು ಅಂತ ಎಲ್ಲ ಅವಲಪ್ಪ, ಕರೆಂಟ್ ಆಫೀಸ್ಗಳು, ಅವ್ರಿಗೆ ನಾವು ಹೆಚ್ಚುವರಿ ಏನಾಯ್ತದ ಇದ್ರಲ್ಲಿ ಮೂರ್ ತರ ಮಾಡೋರೆ.
1: ಅಂದ್ರೆ
0: ಒಂದು ಏನು ಅಂತ ಅಂದ್ರೆ ಕಾಂಪೊನೆಂಟ್ ಎ ಅಂತ ಹೇಳಿ ಮಾಡೋರೆ. ಅದ್ರಲ್ಲಿ ಏನು ಅಂತ ಅಂದ್ರೆ ರೈತರು ಅವ್ರ ಜಮೀನ್ಗೆ ಅವ್ರದ್ದು ಏನಾದ್ರೂ ಬೆಳೆದನ ಇರೋ ಪ್ರದೇಶ ಇರ್ತದ ನೋಡು, ಅಲ್ಲಿ ಸೋಲಾರ್ ಪ್ಲೇಟ್ ಎಲ್ಲ ಬರ್ತಾವ ನೋಡು, ಈ ಬಿಸಿಲಿಗೆಲ್ಲ ತಣ ತಣ ಅಂತ ಹೊಣಿತಾ ಇರ್ತಾವಲ್ಲ ಅವ ಹಾಕೊಳ್ಳೋದು. ಅವ ಹಾಕಬಿಟ್ಟು ಅಲ್ಲಿ ಏನು ವಿದ್ಯುತ್ ಉತ್ಪಾದನೆ ಆಯ್ತದಲ್ಲ ಅದನ್ನ ಈಗ ಸೋಲಾರ್ ಪವರ್ ಪ್ಲಾಂಟ್ಸ್ ಅಂತ ಹೇಳವೆ ಅವರಿಗೆ ಮಾರಾಟ ಮಾಡ್ಕೊಂಡು ದುಡ್ಡು ಬೇಕಾದ್ರೆ ಇಸ್ಕೋಬಹುದು. ನಾವು
1: ಅಂದ್ರೆ ಜಾಗದಾಗ ಇತ್ತ ಪ್ಯಾನಲ್ ಹಾಕೊಂಡು ಮಾರಾಟ ಮಾಡ್ಕೋಬಹುದು ಅಂತ
0: ಮಾಡ್ಕೋಬಹುದು. ಇನ್ನ ಕಾಂಪೊನೆಂಟ್ ಬಿ ಅಂತ ಅಂತ ಅಂದ್ರೆ ಏನು ಡೀಸೆಲ್ ಪಂಪ್ ಸೆಟ್ ಕರೆಂಟ್ ಇಂಥವೆಲ್ಲ ಇರ್ತಾ ಇದ್ವು ಅಲ್ಲಿಗೆ ಸೌರಚಾಲಿತ ಇದನ್ನ ಹಾಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಉತ್ಪಾದನೆ ಮಾಡ್ಕೊಂಡು ಅದ ನೀರ್ ಎತ್ತಕ್ಕೆ ನಾವು ಬಳಕೆ ಮಾಡುವಂತದ್ದು. ಇದು ಕಾಂಪೊನೆಂಟ್ ಬಿ ಅಂತ ಹೇಳಿ. ಕಾಂಪೊನೆಂಟ್ ಸಿ ಅಂತ ಅಂದ್ರೆ ಮೂರನೇ ವಿಧ. ಇದರಲ್ಲಿ ಈಗಾಗಲೇ ಇರೋಂತ ಗ್ರಿಡ್ಗಳು ಏನಿರ್ತವೋ ಆ ಗ್ರಿಡ್ಗಳಿಗೆ ಅವು ಪಂಪ್ ಸೆಟ್ಗೆ ಕೊಟ್ಟಿರ್ತವೆ, ಅದಕ್ಕೆ ಕೊಟ್ಕೊಂಡು ಹೋಗ್ಬೇಕಾದ್ರೆ ನಾವು ದುಡ್ಡು ಮಾಡ್ಕೋಬಹುದು.
1: ಅಂದ್ರೆ ಈಗ ಮೂರ್ ತರದಲ್ಲೂ
0: ಉಪಯೋಗ ಮಾಡ್ಕೋಬಹುದು. ಒಂದೇನು ಅಂತ ಅಂದ್ರೆ ಶಂಕರಣ, ಈಗ ನಾವು ಬೇಸಿಗೆಲ್ ಬೆಳಿತೀವೋ ಮಳೆಗಾಲದಲ್ಲಿ ಬೆಳಿತೀವೋ ಯಾವ ಟೈಮಲ್ಲಿ ಬೆಳೆದ್ರು ನಿನ್ಗೆ ಯಾವ ಅನುಕೂಲ ಆಯ್ತದ ಆ ಟೈಮ್ಗೆ ಹೋಗ್ಬಿಟ್ಟು ನಾವು ಮೋಟರ್ ಆನ್ ಮಾಡ್ಕೊಂಡು ನೀರು ಬಿಡ್ಬೋದು.
1: ಅಂದ್ರೆ ನಾವು ಪುರ್ಸತ್ ಇದ್ದಾಗ ಬೇಕಾದ್ರೆ ಹೋಗಿ ಮಾಡ್ಕೋಬಹುದು ಅಂತ
0: ಮಾಡ್ಕೋಬಹುದು. ಈಗ ಏನೋ ಒಂದು ಹಬ್ಬ ಹುಣ್ಣಿಮೆ ಅಂತ ಹೇಳ್ಬಿಟ್ಟು ಇನ್ನೊಂದೂರ್ಗೆ ಹೋಗಿರ್ತೀವಪ್ಪ, ರಾತ್ರಿ ಹೊತ್ತು ಕರೆಂಟ್ ಕೊಡ್ತೀವಿ ಅಂತ ಅಂತ ರಾತ್ರಿ ಹೊತ್ತು ಬರಕ್ ಆಯ್ತದ.
1: ನಾವೀಗ ಅಲ್ಲಿ ಹಬ್ಬಕ್ಕೆ ಹೋದಂಗೂ ಅಲ್ಲ, ನೆಮ್ಮದಾಗಿ ನಮ್ಮ ಜಮೀನಲ್ಲಿ ಕೆಲಸ ಮಾಡ್ಕೊಂಡು
0: ನೆಮ್ಮದಾಗ ಹೋಗಕ್ಕೆ ಹಾಕಲ್ ಬಿಡು ಹಂಗಿದ್ದಾಗ. ಆಯ್ತಾ?
1: ಹೌದು.
0: ಹಂಗಾಗಿ ಏನ್ ಕೆಲ್ಸಗಳು ಇರ್ತಾವ ನಿಮ್ಗೆ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ಆನ್ ಮಾಡ್ಕ, ನೀರ್ ಬಿಟ್ಕ, ಯಾವ್ದಕ್ಕೆ ಎಷ್ಟು ಬೇಕೋ ಬಿಡು ಮಾಡ್ಕೊಂಡು ಇರೋ ಅನ್ನೋ ತರದಲ್ಲಿ ಇದು ಬಾರಿ ಅನುಕೂಲ ಆಗಿರೋ ಒಂದು ಯೋಜನೆ.
1: ಅಂದ್ರೆ PM KUSUM ಯೋಜನೆ ಇದ್ರಾಗೆ ಸೋಲಾರ್ ಯೂನಿಟ್ ಗಳನ್ನ ನಾವು ನಮ್ ಜಮೀನಾಗೆ ಅಳವಡಿಸ್ಕೊಳಕ್ಕೆ ಸಬ್ಸಿಡಿ ಕೊಡ್ತಾರೆ. ಕೇಂದ್ರದವರು ಕೊಡ್ತಾರೆ, ರಾಜ್ಯದವರು ಕೊಡ್ತಾರೆ, ಜೊತೆಗೆ ನಾವು ಲೋನ್ ಬೇಕಾದ್ರೆ ಮಾಡ್ಸ್ಕೋಬಹುದು. ಇದನ್ನ ಅಳವಡಿಸ್ಕೊಳ್ಳೋದ್ರಿಂದ ಈ ಕರೆಂಟ್ ಆಫೀಸ್ ಅವರಿಂದ ಅವ್ರು ಏನೋ ಸಬ್ಸಿಡಿ ಕೊಟ್ಟಾರೆ ಅಂತ ಅನ್ಸುತ್ತೆ.
0: ಅವರೇ ತಗೋತಾರಲ್ಲ ಕರೆಂಟ್, ಅದೇ ದುಡ್ಡು ಕೊಟ್ಬಿಡ್ತಾರ ಅವರೇ. ಹಂಗಾಗಿ ಇದೊಂಥರ ಭಾರಿ ಒಳ್ಳೆ ಅನುಕೂಲ ಇರೋಂತ ಯೋಜನೆ ನೋಡು. ನಾನು ಎಲ್ಲಾರ್ಗೂ ಬಿಡ್ಕಂದೆ ಮಾಡ್ಸ್ಕೊಳ್ಳಿ ಅಂತ ಅಂತ ಅನ್ಕೊಂಡು, ಯೋ ಅದೆಲ್ಲ ಬರ್ತದೆ ಅಷ್ಟಾಳದಿಂದ ಈಗೆಲ್ಲವ ಸಾವಿರ ಅಡಿ ಅಲ್ಲ.
1: ಹೌದು, ಯೋಜನೆ ಮಾಡೇ ಮಾಡ್ತಾರೆ.
0: ಅಲ್ಲಿಂದ
1: ಆಯ್ತು,
0: ನನ್ ಸ್ವಲ್ಪ ಮೇಲ್ಗಡೆ ಎತ್ತು ಬಿಡು ನೀರು ಚೆನ್ನಾಗಿ ಬರ್ತೈತಲ್ಲ. ಆಯ್ತಾಯ್ತ ಶಂಕರಣ, ಈಗ ಆರಾಮಾಗಿದ್ದೀನಿ ನೋಡಿ ನಾನು.
1: ಅಲ್ಲ, ಒಳ್ಳೇದಾಯ್ತು ನೀನು ಹೇಳಿರ್ತೀಯ ಬಹುಶಃ ನಾನು ಮರ್ತ್ಬಿಟ್ಟಿದ್ದೀನಿ, ನಾನು ತಪ್ಪು ಮಾಡ್ಬಿಟ್ಟೆ ನೋಡು. ಇಂತ ಒಳ್ಳೆ ಬಿಸಿಲಿನಾಗೆ ಇಂತ ಒಂದು ಯೂನಿಟ್ ನ ಹಾಕಂದಿದ್ರೆ ಒಂದು ನಾನು ಬಳಸ್ಕೋಬಹುದಾಯ್ತು.
0: ಹೌದು,
1: ನೀನ್ ಹೇಳ್ದಂಗೆ ಈಗ ನಂದು ಖಾಲಿ ಜಮೀನು ಅಲ್ಲೇನು ಬೆಳೆಯಕಲ್ಲ ಅಂತಂದ್ರೆ ಅಲ್ಲಿಗೆ ಯೂನಿಟ್ ಗಳ
0: ಹಾಕಿಸ್ಕೊಂಡ್ಬಿಟ್ಟು
1: ಮಾರಾಟ ಮಾಡ್ಕೊಂಡ್ಬಿಟ್ಟು ಒಸಿ ದುಡ್ಡ ಪಟ್ಟಾದ್ರೂ ಮಾಡ್ಕೋಬಹುದಾಯ್ತು. ಈಗ ನಂದು ಈ ಹೆಡ್ತಲಾಗ ಏನೋ ಗೊತ್ತಾಗಿಲ್ಲ, ಓಲಿ ಬಿಡೋಣಯ್ಯ. ಈಗ ನನ್ನ ಈ ಬುದ್ಧಿ ಒಸಿ ಚುರುಕಾಗಕ್ಕೆ ಈ ಬಿಸಿಲಿಂದ ಬಂದಿರೋನ್ಗೆ ಒಂಚೂರು ಏನಾದ್ರು ಮಜ್ಗೆ ಪಜ್ಗೆ ಏನಾದ್ರು ಕೊಡ್ತೀಯ?
0: ಇವತ್ತು ಹಿಳ್ಳಿಕಾಯಿ ಜ್ಯೂಸ್ ಮಾಡಿಸಿದೀನಿ.
1: ಹೌದಾ?
0: ಯಾಕೆಂತಂದ್ರೆ ಈಗ ಒಂದೂವರೆ 2 ತಿಂಗಳಿಂದ ಎಲ್ಲ ಬರೀ ಲಿಕ್ವಿಡ್ ಎಲ್ಲ ನಡೀತಾ ಇರೋದಲ್ಲ ನಂದು, ದಿವಸ ಬರೀ ಒಂದೇ ತರ ಮಜ್ಗೆ ಕುಡಿಯಕ್ ಆಗಲ್ಲ, ಒಂದೇ ತರ ಪಾನಕ ಕುಡಿಯಕ್ ಆಗಲ್ಲ ಅಂತ ಹೇಳ್ಬಿಟ್ಟು ದಿವಸ ಒಂದೊಂದರ ಮಾಡಿಸ್ತಾ ಇದೀನಿ.
1: ಹೌದಾ?
0: ಇವತ್ತು ಹಿಳ್ಳಿಕಾಯಿ ಜ್ಯೂಸ್.
1: ಹೌದಾ?
0: ಅದಕ್ಕೆಲ್ಲ ಮೆಣಸು ಪಣಸ ಎಲ್ಲ ಕುಟ್ಟು ಪಟ್ಟಿ ಹಾಕಿದೀನಿ ಬಾಯಲ್ಲಿ ಕುಡ್ಕೊಂಡು ಹೋಗ್ಬಿಟ್ಟು. ನೀನ್ ಮೊದಲು ಅದೇನೋ ಒಂದು ಅನುಕೂಲ ಇದ್ರ ಬೇಕಾದ್ರೆ ಇದ್ರದಲ್ಲಿ ನೀನು ಒಂದು ಮಾಡ್ಕೊಳ್ಳಿವಂತೆ.
1: ಸರಿ ಆಯ್ತು, ನಡಿ ಅಣ್ಣ.
0: ನಡಿ ನಡಿ.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಕುರಿತು ಮಾತುಕತೆ ಮೂಡಿಬಂತು. ಭಾಗವಹಿಸಿದವರು ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆ. ಮುಖ್ಯಾಂಶಗಳು. 5 ದಿನಗಳ ಅಧಿಕೃತ ಭೇಟಿಗಾಗಿ ಭಾರತಕ್ಕೆ ಆಗಮಿಸಿದ ಮಯನ್ಮಾರ್ ಅಧ್ಯಕ್ಷ ಬೋಧಗಯಾದ ಮಹಾಬೋಧಿ ದೇಗುಲದಲ್ಲಿ ಪ್ರಾರ್ಥನೆ. ಬೆಂಗಳೂರಿನಲ್ಲಿಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ಮುಂದಿನ ಮುಖ್ಯಮಂತ್ರಿ ಆಯ್ಕೆ ನಿರೀಕ್ಷೆ. ಅಗತ್ಯವಿದ್ದರೆ ಆಪರೇಷನ್ ಸಿಂಧೂರ 2.0 ಭಾರತ ಸಶಸ್ತ್ರ ಪಡೆಗಳು ಸಿದ್ಧ, ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ. ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಮಹಿಳಾ ಟಿ20 ಕ್ರಿಕೆಟ್ 2ನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಹ್ಯಾಂಗ್ 5 ದಿನಗಳ ಭಾರತ ಭೇಟಿಗಾಗಿ ಇಂದು ಬಿಹಾರದ ಬೋಧ್ ಗಯಾಕ್ಕೆ ಆಗಮಿಸಿದ್ದಾರೆ. ಅವರೊಂದಿಗೆ ಹಲವು ಸಂಪುಟ ಸಚಿವರು, ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮಿಗಳನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗ ಭಾರತಕ್ಕೆ ಆಗಮಿಸಿದೆ. ಅವರು ವಿಶ್ವಪ್ರಸಿದ್ಧ ಮಹಾಬೋಧಿ ದೇಗುಲ ಮತ್ತು ಬಕ್ರೋರ್ನಲ್ಲಿರುವ ಐತಿಹಾಸಿಕ ಸುಜಾತಾ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಬಳಿಕ ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ನವದೆಹಲಿಗೆ ತೆರಳಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿಯಾಗಲಿದ್ದಾರೆ. ನಾಳೆ ಅವರು ಭಾರತ ಮ್ಯಾನ್ಮಾರ್ ವ್ಯಾಪಾರ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಸೋಮವಾರ ಮ್ಯಾನ್ಮಾರ್ ಅಧ್ಯಕ್ಷರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಜೂನ್ 2ರಂದು ಮ್ಯಾನ್ಮಾರ್ ಅಧ್ಯಕ್ಷರು ಮುಂಬೈಗೆ ಭೇಟಿ ನೀಡಲಿದ್ದು ಈ ವೇಳೆ ಕೈಗಾರಿಕೋದ್ಯಮಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷರ ಭೇಟಿಯು ಉಭಯ ದೇಶಗಳ ನಡುವಿನ ಬಹುಕಾಲದ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆಯಿದೆ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ನಲ್ಲಿ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಇಂದು ಬೆಳಗ್ಗೆ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾದರು. ಭಾರತೀಯ ಸಶಸ್ತ್ರ ಪಡೆಗಳು ಇಂದು ಹೆಚ್ಚಿನ ಸನ್ನದ್ಧತೆಯಲ್ಲಿವೆ. ಮತ್ತಷ್ಟು ಮಿಲಿಟರಿ ಕ್ರಮ ಅಗತ್ಯವಿದ್ದರೆ ಆಪರೇಷನ್ ಸಿಂಧೂರ 2.0 ಸಿದ್ಧವಾಗಿದೆ ಎಂದು ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ತಿಳಿಸಿದ್ದಾರೆ. ಪುಣೆಯ ಖಡಕ್ವಾಸ್ಲಾದಲ್ಲಿರುವ ರಾಷ್ಟೀಯ ರಕ್ಷಣಾ ಅಕಾಡೆಮಿಯಲ್ಲಿ ನೂತನ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಅಡಿಯಲ್ಲಿ ನಿಖರತೆ ಮತ್ತು ದೃಢ ನಿಶ್ಚಯದಿಂದ ಪ್ರತಿಕ್ರಿಯಿಸುವ ಸಾಮರ್ಥ್ಯವನ್ನು ಭಾರತ ಪ್ರದರ್ಶಿಸಿದೆ. ಇದು ಉದಯೋನ್ಮುಖ ಭದ್ರತಾ ಸವಾಲುಗಳಿಗೆ ದೇಶದ ಪ್ರತಿಕ್ರಿಯೆಗೆ ಮಾನದಂಡವನ್ನು ನಿಗದಿಪಡಿಸಿತು ಎಂದರು. ಆಪರೇಷನ್ ಸಿಂಧೂರ ರಾಷ್ಟದ ಸಂಕಲ್ಪವನ್ನು ಪ್ರತಿಬಿಂಬಿಸುತ್ತದೆ. ಸೈನಿಕರ ನಂಬಿಕೆ ಮತ್ತು ವಿಶ್ವಾಸದ ಮೇಲೆ ಪರಿಣಾಮಕಾರಿ ನಾಯಕತ್ವವನ್ನು ನಿರ್ಮಿಸಲಾಗಿದೆ ಎಂದು ಜನರಲ್ ಉಪೇಂದ್ರ ದ್ವಿವೇದಿ ಹೇಳಿದರು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 6 ಬಿಡುಗಡೆ ಮಾಡಿದೆ. ಇದರಲ್ಲಿ ಭಾರತದ ತಾಯಂದಿರು ಮತ್ತು ಮಕ್ಕಳ ಆರೋಗ್ಯ, ಪೋಷಣೆ ಮತ್ತು ಆರ್ಥಿಕ ರಕ್ಷಣೆಯಲ್ಲಿ ವೇಗವರ್ಧಿತ ಪ್ರಗತಿಯನ್ನು ಬಿಂಬಿಸುವ ದತ್ತಾಂಶವಿದೆ. 2023-24 ಅವಧಿಯಲ್ಲಿ ಈ ಸಮೀಕ್ಷೆಯನ್ನು ನಡೆಸಿದ್ದು, ಇದು 715 ಜಿಲ್ಲೆಗಳಲ್ಲಿ 6.79 ಲಕ್ಷ ಮನೆಗಳನ್ನು ಒಳಗೊಂಡಿದೆ. ಸಮೀಕ್ಷೆಯ ಪ್ರಕಾರ ಆಸ್ಪತ್ರೆಗಳಲ್ಲಿ ಹೆರಿಗೆಗಳು ಶೇಕಡಾ 86.6% ಏರಿಕೆಯಾಗಿದೆ. ಗರ್ಭಿಣಿಯರಲ್ಲಿ ಶೇಕಡಾ 95.9% ಜನರು ಪ್ರಸವ ಪೂರ್ವ ಆರೈಕೆಯನ್ನು ಪಡೆದಿದ್ದಾರೆ. ಮೊದಲ ತ್ರೈಮಾಸಿಕದಲ್ಲಿ ಪ್ರಸವ ಪೂರ್ವ ಆರೈಕೆಯನ್ನು ಪಡೆಯುವ ತಾಯಂದಿರ ಪ್ರಮಾಣವು ಶೇಕಡಾ 70%-76.2% ಏರಿಕೆಯಾಗಿದೆ. ದೇಶದ ಒಟ್ಟು ಫಲವತ್ತತೆ ದರ ಟಿಎಫ್ಆರ್ನ 2ರಲ್ಲಿಯೇ ಉಳಿದಿದೆ. ಲಸಿಕೆ ಪಡೆದ 12-23 ತಿಂಗಳ ಮಕ್ಕಳ ಪ್ರಮಾಣ ಶೇಕಡಾ 96% ಹೆಚ್ಚಿದೆ. ಈ ಸುಧಾರಣೆಗಳು ಮಿಷನ್ ಪರಿವಾರ್ ವಿಕಾಸ್ ಸೇರಿದಂತೆ ರಾಷ್ಟೀಯ ಕುಟುಂಬ ಯೋಜನಾ ಕಾರ್ಯಕ್ರಮಗಳ ನಿರಂತರ ಪರಿಣಾಮವನ್ನು ಪ್ರತಿಬಿಂಬಿಸುತ್ತವೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಮಹಿಳೆಯರ ಡಿಜಿಟಲ್ ಸೇರ್ಪಡೆ ಮತ್ತು ಆರ್ಥಿಕ

0: ಸಬಲೀಕರಣದಲ್ಲಿ ನಿರಂತರ ಪ್ರಗತಿಯನ್ನು ಸಮೀಕ್ಷೆ ದಾಖಲಿಸಿದೆ. ಇಂಟರ್ನೆಟ್ ಬಳಸುವ ಮಹಿಳೆಯರ ಪ್ರಮಾಣ ಶೇಕಡಾ 33.3% ಶೇಕಡಾ 64.3% ದ್ವಿಗುಣಗೊಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಜಾಗತಿಕ ಇಂಧನ ಪೂರೈಕೆಯಲ್ಲಿ ಪರಿಣಾಮ ಬೀರುತ್ತಿರುವ ಕಾರಣ ಕನಿಷ್ಠ 30 ದಿನಗಳವರೆಗೆ ಸಾಕಾಗುವಷ್ಟು ಎಲ್ಪಿಜಿ ದಾಸ್ತಾನು ಶೇಖರಿಸುವಂತೆ ಕೇಂದ್ರ ಸರ್ಕಾರ ಸಾರ್ವಜನಿಕ ವಲಯದ ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಸೂಚಿಸಿದೆ. ಈ ಕುರಿತು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಭಾರತ ತನ್ನ ಕಚ್ಚಾ ತೈಲ ಸಂಗ್ರಹ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸಹ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು. ಇದೇ ವೇಳೆ ಸರ್ಕಾರಿ ಸ್ವಾಮ್ಯದ ತೈಲ ಮಾರುಕಟ್ಟೆ ಕಂಪನಿಗಳಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ತಮ್ಮ ನಿಯಮಿತ ವಾಣಿಜ್ಯ ದಾಸ್ತಾನುಗಳ ಜೊತೆಗೆ ಹೆಚ್ಚುವರಿ ಸಂಗ್ರಹಣೆಗಾಗಿ ಯೋಜನೆಗಳನ್ನು ಸಿದ್ದಪಡಿಸುವಂತೆ ಸೂಚಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ದೇಶದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ, ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲದ ದಾಸ್ತಾನು ಸಾಕಷ್ಟಿದೆ. ಸಂಗ್ರಹಣಾಗಾರಗಳು ಅತ್ಯುತ್ತಮ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಎಲ್ಪಿಜಿ ಉತ್ಪಾದನೆಯು ದಿನಕ್ಕೆ ಸುಮಾರು 92,000 ಮೆಟ್ರಿಕ್ ಟನ್ಗಳ ಸರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದೆ. ಕಳೆದ 4 ದಿನಗಳಲ್ಲಿ ಸುಮಾರು 1.8 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದೆ ಎಂದು ಸುಜಾತಾ ಶರ್ಮಾ ತಿಳಿಸಿದರು. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನ ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಸಿಂಗಾಪುರದಲ್ಲಿ ನಡೆಯುತ್ತಿರುವ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸ್ ಸಂವಾದದ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರು ನೆದರ್ಲ್ಯಾಂಡ್ಸ್ ರಕ್ಷಣಾ ಸಚಿವ ದಿಲನ್ ಗೇಜರಿಯಸ್ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಿದರು. ಬ್ರಿಸ್ಟಲ್ನಲ್ಲಿಂದು 2ನೇ ಅಂತಾರಾಷ್ಟೀಯ ಮಹಿಳಾ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿಯಾಗಲಿದ್ದು ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಭಾರತ ಪ್ರಸ್ತುತ ಸರಣಿಯಲ್ಲಿ 1-0 ಅಂತರದ ಮುನ್ನಡೆಯಲ್ಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಾಳೆ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ನಾಳೆ ರಾತ್ರಿ 7:30 ಆರಂಭವಾಗಲಿದೆ. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಅರ್ಹತಾ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ 7 ವಿಕೆಟ್ಗಳಿಂದ ಭರ್ಜರಿ ಜಯ ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 5 ದಿನಗಳ ಅಧಿಕೃತ ಭೇಟಿಗಾಗಿ ಭಾರತಕ್ಕೆ ಆಗಮಿಸಿದ ಮ್ಯಾನ್ಮಾರ್ ಅಧ್ಯಕ್ಷ ಬೋಧ್ ಗಯಾದ ಮಹಾಬೋಧಿ ದೇಗುಲದಲ್ಲಿ ಪ್ರಾರ್ಥನೆ. ಬೆಂಗಳೂರಿನಲ್ಲಿಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ಮುಂದಿನ ಮುಖ್ಯಮಂತ್ರಿ ಆಯ್ಕೆ ನಿರೀಕ್ಷೆ. ಅಗತ್ಯವಿದ್ದರೆ ಆಪರೇಷನ್ ಸಿಂಧೂರ 2.0 ಭಾರತೀಯ ಸಶಸ್ತ್ರ ಪಡೆಗಳು ಸಿದ್ಧ, ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ. ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಹಾಗೂ ಮಹಿಳಾ ಟಿ20 ಕ್ರಿಕೆಟ್ 2ನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 1:20. ಈಗ ಭಾವಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇಂದು ತನುಶ್ರೀ ಆರ್ ಅವರು ಹಾಡಿರುವ ಕೆಲವು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ರಾಘವ ಅವರ ರಚನೆ ನಿನ್ನ ನರಿಯುವ ತೆರನ ತೋರುದೇವ ಮುನ್ನನ ನೆಸಗಿದ ಅಪರಾಧಗಳ ಮನ್ನಿಸುತ್ತಾ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ. 1:45 ಈಗ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂದೇಶಗಳನ್ನು ಕಳಿಸಲು ನಮ್ಮ ವಾಟ್ಸಪ್ ಸಂಖ್ಯೆ 9480885853. ಸಂಖ್ಯೆ ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಆರಂಭದಲ್ಲಿ ಮನೆ ದೇವರು ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಗೀತೆಗೆ ಸಾಹಿತ್ಯ ನೀಡಿ ಸಂಗೀತ ನಿರ್ದೇಶಿಸಿದ್ದಾರೆ ಹಂಸಲೇಖ.
1: ದಂಗಾ ದಂಗಾ

0: Choose excellence and explore diverse courses.
1: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಮೈಸೂರಿನ ಶಕ್ತಿನಗರದ ಹರ್ಷಿತಾ ಅವರಿಗಾಗಿ ಕಲಾವಿದ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಗೀತೆಯೇ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖಾ.

ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಇದೊಂದು ಪ್ರಕಟಣೆ. ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಡಯಟ್ ವಸಂತಮಹಲ್ ಮೈಸೂರು ಇಲ್ಲಿ 2025-26 ಸಾಲಿನ ಡಿಇಎಲ್ಇಡಿ ದಾಖಲಾತಿ ಪ್ರಕ್ರಿಯೆಯು ಪ್ರಾರಂಭಗೊಂಡಿದ್ದು, ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶದಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು 50%, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ 45% ಅಂಕಗಳು ಪಡೆದಿರಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಆಸಕ್ತ ಅಭ್ಯರ್ಥಿಗಳು ಈ ಕಚೇರಿಯ ಪಿಎಸ್ಟಿಇ ನೋಡಲ್ ಅಧಿಕಾರಿಗಳಾದ ಶ್ರೀ ಚಂದ್ರಶೇಖರ ಕೆಎಚ್ ಅವರ ಮೊಬೈಲ್ ಸಂಖ್ಯೆ 8050033344 ಸಂಖ್ಯೆ ಮತ್ತೊಮ್ಮೆ 8050033244 ಮತ್ತು ಶ್ರೀ ನಂಜುಂಡ ಆರಾಧ್ಯ ಉಪನ್ಯಾಸಕರು ಇವರ ಮೊಬೈಲ್ ಸಂಖ್ಯೆ 8105949944 ಸಂಖ್ಯೆ ಮತ್ತೊಮ್ಮೆ 8105949644 ಇವರನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ವಸಂತಮಹಲ್ ಮೈಸೂರು ಇಲ್ಲಿಂದ ಬಂದ ಪ್ರಕಟಣೆ ಕೇಳಿದಿರಿ. ಸಂದೇಶಾಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ರಸಿಕಾ ಚಿತ್ರದ ಗೀತೆ. ಗೀತೆಯ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಗೀತೆಗೆ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ. ಈ ಗೀತೆಯನ್ನು ಕೋರಿದ್ದಾರೆ ಮೈಸೂರಿನ ಅಶೋಕಪುರಂನಿಂದ ಸೌಭಾಗ್ಯ ಹಾಗೂ ರೇಖಾ ಮತ್ತು ಕುಟುಂಬದವರು.

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
0: ಯಾಕೆ ಆದ್ರೆ ನಾನು
1: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವ್ ಆಗ್ತೀರಾ.
0: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
0: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯ ಗೀತೆ ನಾನು ನನ್ನ ಹೆಂಡತಿ ಚಿತ್ರದ್ದು. ಗೀತೆಯ ಗಾಯಕರು SP ಬಾಲಸುಬ್ರಹ್ಮಣ್ಯಂ, ಗೀತೆಗೆ ಸಾಹಿತ್ಯ ಹಂಸಲೇಖ, ಸಂಗೀತ ನೀಡಿದ್ದಾರೆ ಶಂಕರ್ ಗಣೇಶ್. ಈ ಗೀತೆಯನ್ನು ಕೋರಿದ್ದಾರೆ ಮೈಸೂರಿನ ಕುವೆಂಪು ನಗರದಿಂದ ವಸಂತ, ನಾಗೇಶ್, ಆದಿತ್ಯ, ಅನನ್ಯ ಹಾಗೂ ರಾಘು.

ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ನಮಗೆ ಸಂದೇಶವನ್ನು ಕಳಿಸಿದ್ದವರು ಶ್ರೀರಂಗಪಟ್ಟಣ ತಾಲೂಕು ಗೊಬ್ಬರಗಾಲದಿಂದ ಶ್ರೀನಿವಾಸ್ ಜಿಪಿ, ಹಾಗೆ ರಾಯಭಾಗ ತಾಲೂಕು ಮುಗಳಖೋಡ ಶಿವಲಿಂಗಯ್ಯ, ಕಲಾವತಿ ಅಭಿಷೇಕಯ್ಯ ಹಿರೇಮಠ್, ಹಾಗೆ ಚಾಮರಾಜನಗರ ತಾಲೂಕು ಚಿಕ್ಕಬೇಗೂರು ಗ್ರಾಮದಿಂದ ಮಲ್ಲೇಶ್, ನೇತ್ರ, ಚಿದಂಬರ, ಪ್ರಶಾಂತ್ ಮತ್ತೊಬ್ಬರು, ಸೂರ್ಯನಾರಾಯಣ, ಮಂಜುಳಾ.

ನಾಗಾರ್ಜುನ ಸಿದ್ದರಾಮಯ್ಯ ಮೈಸೂರು ತಾಲೂಕಿನಿಂದ, ನಂಜನಗೂಡು ತಾಲೂಕು ತೊರೆಮಾವಿನಿಂದ ವೆಂಕಟೇಶ್ ಹನುಮಯ್ಯ, ಮಹದೇವಸ್ವಾಮಿ ಬಜಾರ್ ರವಿಕುಮಾರ್ ಪವಿತ್ರ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಬ್ಬರು ಲಿಂಗಾಬುದಿ ಪಾಳ್ಯದಿಂದ ಸೂರಜ್ ರಾಜಶೇಖರ್, ಕವಿತಾ ಶಶಾಂಕ್ ಶೀತಲ್ ಹಾಗೂ ಶ್ರೇಯಸ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಬೆಳವಾಡಿ ಮೈಸೂರಿನಿಂದ ಮೀನಮ್ಮ ಮತ್ತು ಕುಟುಂಬದವರು ಸಂದೇಶವನ್ನು ಕಳಿಸಿದ್ದಾರೆ. ವೆಂಕಟೇಶ್ ರಂಪೂರೆ, ಲಕ್ಷ್ಮೀ ಕಲಾವತಿ, ಸಹನಾ, ಅಕ್ಷಯ್ ರಾಷ್ಟ್ರಪತಿ ರಸ್ತೆ ನಂಜನಗೂಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೈಸೂರಿನ ಮಂಡಿ ಮೊಹಲ್ಲಾದಿಂದ ಸುಮತಿ ನಾಗರಾಜ್ ಹಾಗೂ ಪದ್ಮಾಮೂರ್ತಿಯವರು, ಮೈಸೂರಿನ ವಿಷ್ಣು ಟೈಲರ್, ಶಿವಕುಮಾರ್, ರೂಪಾ, ಪ್ರೀತಮ್, ಹರ್ಷ, ಗೋವಿಂದರಾವ್, ರವಿಕುಮಾರ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ರಾಮಕೃಷ್ಣನಗರ ಮೈಸೂರಿನಿಂದ ವಿಸ್ಮಯ್ ದೇವ್, ಪವನ್ ದೇವ್, ಇಂದು, ಅಮೃತ, ನಿರ್ಮಲಾ, ಮಹದೇವ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಇನ್ನೂ ಸಾಕಷ್ಟು ಜನ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಕೇಳುಗರೆ, ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಂದೇಶಗಳನ್ನು ಕಳಿಸಿದ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಶ್ರೋತೃ ಬಾಂಧವರಿಗೂ ಆತ್ಮೀಯ ನಮಸ್ಕಾರ. ಆಕಾಶವಾಣಿ ಮೈಸೂರು FM 100.6.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು
1: ಸ್ವಲ್ಪ ತಮಾಷೆ ತಲೆಗೆ ಕಸರತ್ತು
0: ನಾವು ಆಟಗಳನ್ನ ತರುತ್ತೇವೆ ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು
0: ಮರೆಯದಿರಿ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಆತ್ಮೀಯ ಕೇಳುಗರೆ ಪ್ರತಿ ಮಂಗಳವಾರ ಸಂಜೆ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು ಮರೆಯದೆ ಕೇಳಿ ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್
2: ಕೃಷಿ ನಿರಂತರ
3: ಹಾಗೆ ಕಲಿಕೆಯೂ ನಿರಂತರ

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗುತ್ತಿದೆ 2:00. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ, ನಂತರ 2:15 ಹಿಂದಿಯಲ್ಲಿ ವಾರ್ತೆಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆ. ಮುಖ್ಯಾಂಶಗಳು. ಇಂದು ಸಂಜೆ ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನೂತನ ನಾಯಕನ ಆಯ್ಕೆ ಕುರಿತು ಹಕ್ಕು ಮಂಡನೆ. ಸಾರ್ವಜನಿಕರ ಅಹವಾಲು ಆಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಜನರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ. ಯಾದಗಿರಿ ಲುಂಬಿನಿ ವನಕ್ಕೆ ಉಪ ಲೋಕಾಯುಕ್ತ ಕೆಎನ್ ಫಣೀಂದ್ರ ಭೇಟಿ, ಸ್ವಚ್ಛತೆ ಕಾಪಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ. ಆಕಾಶವಾಣಿಗೆ 90ರ ಸಂಭ್ರಮಾಚರಣೆ ಹಿನ್ನೆಲೆ ಇಂದು ಸಂಜೆ ಬೆಂಗಳೂರಿನಲ್ಲಿ ಸಂಗೀತ ಕಾರ್ಯಕ್ರಮ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ತಿನಲ್ಲಿ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ

0: ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಇಂದು ಬೆಳಗ್ಗೆ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾದರು. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಬೆಳಗ್ಗೆ ತಮ್ಮ ಗೃಹ ಕಚೇರಿ ಕಾವೇರಿಯಲ್ಲಿ ಜನತಾ ದರ್ಶನ ನಡೆಸಿದರು. ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು. ಬೇರೆ ಬೇರೆ ಊರುಗಳಿಂದ ಆಗಮಿಸಿದ್ದ ಜನರು ಹಂಗಾಮಿ ಮುಖ್ಯಮಂತ್ರಿಯವರಿಗೆ ತಮ್ಮ ಕುಂದು ಕೊರತೆಗಳನ್ನು ಪರಿಹರಿಸುವಂತೆ ನಿವೇದಿಸಿಕೊಂಡರು. ಜನರ ಅಹವಾಲುಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಪರಿಹರಿಸುವ ಕೆಲಸ ಮಾಡಬೇಕೆಂದು ಸಿದ್ದರಾಮಯ್ಯ ಸೂಚಿಸಿದರು. ಕರ್ನಾಟಕದ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಇಂದು ಯಾದಗಿರಿ ನಗರದ ಲುಂಬಿನಿ ವನಕ್ಕೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳ ಪರಿಶೀಲನೆ ನಡೆಸಿದರು. ಲುಂಬಿನಿ ವನದಲ್ಲಿ ಕುಡಿಯುವ ನೀರು, ಶೌಚಾಲಯ, ಸ್ವಚ್ಛತೆ ಇನ್ನಿತರ ವಿಷಯಗಳ ಕುರಿತಂತೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದರಲ್ಲದೆ ವನವನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಎಂದು ಸೂಚಿಸಿದರು. ಭೇಟಿ ವೇಳೆ ಲುಂಬಿನಿ ವನದಲ್ಲಿ ಯೋಗಾಭ್ಯಾಸ ಮಾಡುತ್ತಿದ್ದ ಜನರು ಉಪ ಲೋಕಾಯುಕ್ತರಿಗೆ ಗಾರ್ಡನ್ಗೆ ಹೊರಗಡೆಯಿಂದ ಕೊಳಚೆ ನೀರು ಬರುತ್ತಿದ್ದು ಕೂಡಲೇ ಅದನ್ನು ಸರಿಪಡಿಸಬೇಕು, ಮೂಲ ಸೌಕರ್ಯವಿಲ್ಲದೆ ನಲುಗುತ್ತಿದೆ, ಸ್ವಚ್ಛತೆಗಾಗಿ ಯಾವ ಸಿಬ್ಬಂದಿಯೂ ಬರುವುದಿಲ್ಲವೆಂದು ದೂರು ನೀಡಿದರು. ತಕ್ಷಣವೇ ಉಪಲೋಕಾಯುಕ್ತರು ಸ್ಥಳದಲ್ಲಿದ್ದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಮುಂದಿನ ದಿನಗಳಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಣೆ ಮಾಡಬೇಕೆಂದು ನಿರ್ದೇಶನ ನೀಡಿದರು. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟಿಯಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿಯನ್ನು ಸಂಸದ ಬಿವೈ ರಾಘವೇಂದ್ರ ಪರಿಶೀಲನೆ ನಡೆಸಿದರು. ಘಾಟಿಯಲ್ಲಿನ ದುರಸ್ತಿ ಕಾಮಗಾರಿಯನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸಂಸದರು ಖಡಕ್ ಸೂಚನೆ ನೀಡಿದರು. ಈ ವೇಳೆ ಹುಲಿಕಲ್ ಘಾಟಿಯಲ್ಲಿ ಸಂಭವಿಸಿದ ಭೂಕುಸಿತದ ದುರಂತದಲ್ಲಿ ಮೃತಪಟ್ಟವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಈ ವೇಳೆ ಶಾಸಕ ಅರಗ ಜ್ಞಾನೇಂದ್ರ ಪರಿಹಾರದ ಚೆಕ್ಅನ್ನು ಹಸ್ತಾಂತರ ಮಾಡಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದಲ್ಲಿ 2026 ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಕೈಗೊಳ್ಳಲಾಗುತ್ತಿದೆ. ಕರ್ನಾಟಕದಲ್ಲಿ ಈ ಪ್ರಕ್ರಿಯೆಯನ್ನು 3 ಹಂತದಲ್ಲಿ ನಡೆಸಲಾಗುತ್ತಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮೇ 25 ಅಂಕಿ ಅಂಶಗಳ ಪ್ರಕಾರ ಒಟ್ಟು 12,94,724 ಮತದಾರರಿದ್ದು, ಇವರೆಲ್ಲರನ್ನು ಈ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಒಳಪಡಿಸಲಾಗುವುದು. ಜಿಲ್ಲೆಯಾದ್ಯಂತ ಈ ಕಾರ್ಯವನ್ನು ಯಶಸ್ವಿಯಾಗಿ ಹಾಗೂ ಪಾರದರ್ಶಕವಾಗಿ ನಡೆಸಲು ಒಟ್ಟು 1,538 ಮತಗಟ್ಟೆ ಹಂತದ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಗೆ ಈಗ 90ರ ಸಂಭ್ರಮ. ಈ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನ ಗಾಯನ ಸಮಾಜದಲ್ಲಿ 6:00 ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೊದಲ ಗೋಷ್ಠಿಯಲ್ಲಿ ಆಕಾಶವಾಣಿ ಸಾಹಿತ್ಯ ಕುರಿತು ಹಿರಿಯ ಸಾಹಿತಿ ಬಸವರಾಜ ಸಾದರ, ಆಕಾಶವಾಣಿ ಸಂಗೀತ ಕುರಿತು ಸಂಗೀತ ತಜ್ಞ ಡಾ ಎನ್ ರಘು, ಆಕಾಶವಾಣಿ ನಾಟಕಗಳ ಕುರಿತು ಡಾ ವಿದ್ಯಾ ಮಾತನಾಡಲಿದ್ದಾರೆ. ಬಳಿಕ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಲಿದ್ದು, ಹೆಸರಾಂತ ಕಲಾವಿದ ರಮಣ ಬಾಲಚಂದ್ರನ್ ಅವರಿಂದ ವೀಣಾ ವಾದನ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಶಾ ಖಾನಂ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ. ಗೃಹಲಕ್ಷ್ಮಿ ಹಣ ಮೃತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತಿರುವುದನ್ನು ಪತ್ತೆ ಹಚ್ಚಿ ಅಂತಹ ಖಾತೆಗಳಿಂದ ಹಣ ಜಮೆ ಆಗುವುದನ್ನು ಸ್ಥಗಿತಗೊಳಿಸಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ರಾಜಣ್ಣ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಸಭಾಂಗಣದಲ್ಲಿ ನಡೆದ ಗ್ಯಾರಂಟಿ ಯೋಜನೆಗಳ

0: ಅನುಷ್ಠಾನ ಸಂಬಂಧ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಪ್ರತಿ ತಿಂಗಳು 200 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಹಣ ಮೃತರ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತಿದೆ. ಈಗಾಗಲೇ ರಾಜ್ಯ ಮಟ್ಟದ ಸಭೆಯಲ್ಲಿ ಚರ್ಚಿಸಿ ಎಲ್ಲಾ ಜಿಲ್ಲೆಗಳಲ್ಲಿ ಮೃತರ ಖಾತೆಗಳ ಬಗ್ಗೆ ಮಾಹಿತಿ ಕಲೆಹಾಕಿ ಸ್ಥಗಿತಗೊಳಿಸಲು ಕ್ರಮ ವಹಿಸಬೇಕು ಎಂದು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿ ಜಲಾವೃತವಾಗದಂತೆ ಯೋಜನೆ ರೂಪಿಸಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯ ಪ್ರವಾಹ ಪೀಡಿತ ಪ್ರದೇಶಗಳು ಹಾಗೂ ಇತರೆ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಬನ್ನೇರುಘಟ್ಟ ರಸ್ತೆಯ ರೈನ್ಬೋ ಮಕ್ಕಳ ಆಸ್ಪತ್ರೆ ಬಳಿ ಮಳೆಯಾದಾಗಲೆಲ್ಲ ಜಲಾವೃತವಾಗುತ್ತಿದ್ದು ವಾಹನ ಸಂಚಾರಕ್ಕೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಈ ಸಂಬಂಧ ಜಲಾವೃತ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ತಡರಾತ್ರಿ ಸುರಿದ ಮಳೆಗೆ ಹಲವೆಡೆ ಹಾನಿಯುಂಟಾಗಿದೆ. ಚಿಕ್ಕಮಗಳೂರು ನಗರ, ಕೈಮರ, ಮಲ್ಲೇನಹಳ್ಳಿ, ಮುಳ್ಳಯ್ಯನಗಿರಿ ಶ್ರೇಣಿ ಸೇರಿದಂತೆ ಹಲವೆಡೆ ಮಳೆಯಾಗಿದೆ. ಗಾಳಿ ಮಳೆಯಿಂದ ಚಿಕ್ಕಮಗಳೂರು ನಗರದ ಹೊಸಮನೆ ಬಡಾವಣೆ, ಕೋಟೆ ಭಾಗದಲ್ಲಿ 10ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು, ಕೆಲವೆಡೆ ಮರಗಳು ಉರುಳಿ ಬಿದ್ದಿವೆ. ಮರ ಉರುಳಿದ ಪರಿಣಾಮ ಚಿಕ್ಕಮಗಳೂರು ನಗರದ ಪ್ರವಾಸಿ ಮಂದಿರದ ಕಾಂಪೌಂಡ್ ಕುಸಿದಿದ್ದು ವಿದ್ಯುತ್ ಕಂಬಗಳ ತೆರವು ಕಾರ್ಯ ನಡೆಯುತ್ತಿದೆ ಎಂದು ಜಿಲ್ಲಾಡಳಿತ ತಿಳಿಸಿದೆ. ಗುಂಡ್ಲುಪೇಟೆ ಪುರಸಭೆ ವ್ಯಾಪ್ತಿಯ ಶ್ರೀರಾಮದೇವರ ಗುಡ್ಡದ ಪಕ್ಕದಲ್ಲಿದ್ದ ಸುಮಾರು 25,000 ಟನ್ ಹಳೆ ಕಸದ ರಾಶಿಯನ್ನು ವೈಜ್ಞಾನಿಕ ವಿಲೇವಾರಿ ಮಾಡುವ ಕಾರ್ಯಕ್ಕೆ ಗುಂಡ್ಲುಪೇಟೆ ಪುರಸಭೆ ಮುಖ್ಯಾಧಿಕಾರಿ ಶರವಣ ಚಾಲನೆ ನೀಡಿದರು. ಬಳಿಕ ಶರವಣ ಮಾತನಾಡಿ, ಪರಿಸರ ಸಂರಕ್ಷಣೆ ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಆದ್ಯತೆ ನೀಡಿ ಕಸ ವಿಲೇವಾರಿ ಘಟಕದಲ್ಲಿ ದಶಕಗಳಿಂದ ಶೇಖರಣೆಯಾಗಿದ್ದ ಕಸವನ್ನು ಸಂಪೂರ್ಣವಾಗಿ ತೆರವುಗೊಳಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ಹಳೆ ಕಸದ ರಾಶಿಯನ್ನು ತೆರವುಗೊಳಿಸುವುದರಿಂದ ಸ್ಥಳೀಯ ಪರಿಸರಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಸಿಗಲಿದೆ. ಇದರಿಂದ ಅಂತರ್ಜಲ ಹಾಗೂ ಮಣ್ಣಿನ ಮಾಲಿನ್ಯ ತಡೆಗಟ್ಟಬಹುದು. ಗಾಳಿಯ ಗುಣಮಟ್ಟ ಸುಧಾರಿಸಿ ದುರ್ವಾಸನೆ ಮತ್ತು ನೊಣಗಳ ಕಾಟದಿಂದ ಸ್ಥಳೀಯ ಸಾರ್ವಜನಿಕರಿಗೆ ಮುಕ್ತಿ ಸಿಗಲಿದೆ ಎಂದರು. ಹಾವೇರಿ ಜಿಲ್ಲೆಯಲ್ಲಿ ಜಾರಿಯಲ್ಲಿರುವ ಬಹುಗ್ರಾಮ ಕುಡಿಯುವ ನೀರು ಯೋಜನೆಗಳ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಗಡುವು ನೀಡಲಾಗಿದ್ದು ಜುಲೈ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಯೋಜನೆಯ ಮೊದಲ ಹಂತದಲ್ಲಿ ನೀರು ಸರಬರಾಜು ಶುರುವಾಗಲಿದೆ ಎಂದು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ದಲಿತ್ ಕುಮಾರ್ ಹೇಳಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 1,325 ಕೋಟಿ ಮೊತ್ತದ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಸಂಜೆ ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನೂತನ ನಾಯಕನ ಆಯ್ಕೆ ಕುರಿತು ಹಕ್ಕು ಮಂಡನೆ. ಸಾರ್ವಜನಿಕರ ಅಹವಾಲು ಆಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಜನರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ. ಯಾದಗಿರಿ ಲುಂಬಿನಿ ವನಕ್ಕೆ ಉಪಲೋಕಾಯುಕ್ತ ಕೆಎನ್ ಫಣೀಂದ್ರ ಭೇಟಿ, ಸ್ವಚ್ಛತೆ ಕಾಪಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ. ಹಾಗೂ ಆಕಾಶವಾಣಿಗೆ 90ರ ಸಂಭ್ರಮಾಚರಣೆ ಹಿನ್ನೆಲೆ ಇಂದು ಸಂಜೆ ಬೆಂಗಳೂರಿನಲ್ಲಿ ಸಂಗೀತ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 2:40. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಅಭಿಮಾನ್ ಚಿತ್ರದ ಗೀತೆ ಹಾಡಿದ್ದಾರೆ ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯ ಗೀತೆ ಧಡ್ಕನ್ ಚಿತ್ರದ್ದು. ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ್. ಸಂಗೀತ ನಿರ್ದೇಶನ ನದೀಮ್ ಶ್ರವಣ್,

ಇದುವರೆಗೆ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಜನಪದ ಸಂಗೀತ ಕಾರ್ಯಕ್ರಮ. ಕೇಳುಗರೆ, ಇಂದಿನ ಜನಪದ ಸಂಗೀತದಲ್ಲಿ ಚಾಮರಾಜನಗರದ ದೊಡ್ಡಗವಿ ಬಸಪ್ಪ ಮತ್ತು ಸಂಗಡಿಗರಿಂದ ಮಂಟೇಸ್ವಾಮಿ ಪದ, ಆನಂತರ ಬಿಳಿಗಿರಿ ರಂಗಸ್ವಾಮಿ ಹಾಡು.

0: ಅಲ್ಲಮಾ ಪ್ರಭು ಜಗತ್ತವನ್ನ ಪಡೆದಂತ ಗುರು ಮಂಟೇ ಸ್ವಾಮಿ.
1: ಹೌದಪ್ಪ,
0: ರಾಜಬಪ್ಪನಪುರದ ಉರಿಗತ್ತಿಗೆ ಮೇಲೆ ಮೂರ್ತವನ್ನ ಮಾಡಿ ಆನಂದವಾಗಿ ನಿಂತ್ಕೊಂಡು
1: ಹೌದೌದು
0: ದೊಡ್ಡಮ್ಮ ರೇಚಪ್ಪಾಜಿ.
1: ಹೌದು,
0: ಕಲಿಯುಗ ಬರ್ತಾ ಇದೆ, ಕಣ್ಣಿಗೆ ಮರೆಯಾಗಿ ಹೊರಟೋಗೊಡ್ಬೇಕಂದ.
1: ಹೌದಪ್ಪ,
0: ಕಲಿಯುಗವನ್ನ ಕಣ್ಣಿಂದ ನೋಡಬಾರದು,
1: ಹೌದು
0: ಕರ್ಣದಲ್ಲಿ ಕೇಳಬಾರದು ನನ್ನ ಕಣ್ಣು.
1: ಶಿವ ಶಿವ
0: ಅನ್ನೆರಾಳದ ಜಲಕ್ಕೆ ಮೊಳಮಳ್ಳಿ ಹೊರಟೋಗ್ಬಿಡ್ಬೇಕು.
1: ಹೌದು,
0: ಮರೆಯಾಗ್ಬಿಡ್ಬೇಕು.
1: ಹೌದಪ್ಪ,

0: ಅಂತೇಳಿ ಅಪ್ಪ ಧರ್ಮಗುರು ಮಂಟೇ ಸ್ವಾಮಿ. ಈ ತಂಬೂರಿ ಬರಬೇಕು, ಕಂಡಾಯ ಬರಬೇಕು, ನಮ್ಮ ಗೋರಿಯನ್ನ ತೊಳೆಬೇಕು, ನಮ್ಮ ಬಿರುದು ಬೆಂಕನೆಲ್ಲ ಮಡಿ ಮಾಡಬೇಕು ನನ್ನ ಅಂತ ಅಮ್ಮನನ್ನ ಪಡೆದು ಬಿಟ್ಟು ನಾವು ಮರೆಯಾಗಿ ಮುಟ್ಟೋಗ್ಬೇಕು. ಎಲ್ಲಿ ಪಡತ ಇದ್ದರೆ ಹಣ್ಣಯ್ಯ ಆ ಮಳವಳ್ಳಿ ತಾಲೂಕು ನಿಡಗಟ್ಟದ ಗ್ರಾಮ ಬ್ರಹ್ಮ ಪಂಚಾಳದವರು ಓಜಿ ಬಸಪ್ಪ, ಬಸಪ್ಪನ ಮಡಿದಿ ಶರಣೆಯಾದಂತ ಮುದ್ದಮ್ಮ.
1: ಹೌದು,
0: ಮುದ್ದಮ್ಮನ ಗರ್ಭದಲ್ಲಿ ಆರು ಜನ ಹುಡ್ತಾಗ ಉನ್ನದ ಕನ್ನವಿಲ್ಲ, ಉಡುವುದಕ್ಕೆ ಬಟ್ಟೆವಿಲ್ಲ. ಗಂಡ ಇಂತರು ದಂಪತಿಗಳಿಗೆ ಒಂದು ಬಟ್ಟೆ ಆಗಿದೆ.
1: ಹೌದು,
0: ಯಾವಾಗ ನಿಡ್ಗಟ್ಟವನ್ನು ಬಿಟ್ಟು ಮಾರಳಿಗೆ ಸೇರೋಕ್ಕಾಗಿ ಸೇರಿದ ಮೇಲೆ ಹಾರುಜನಕ ಕಿರಿಯವನು ಬಂಗಾರದ ಗೊಂಬೆ ಬಾಗಿವುಳ್ಳ ಕೆಂಪಣ್ಣ ಅವಳ ಗರ್ಭದಲ್ಲಿ ಜನಿಸಿದಾಗ
1: ಹೌದೌದು
0: ಅವರಿಗೆ ಒನ್ನಾಬಿಡ್ತು ಮೊರದಲ್ಲಿ ಬಂಗಾರವಾಗಿದೆ.
1: ಶಿವಾಶಿವ

0: ಅಣ್ಣನ ಜೊತೆ ಬರು. ಆ ಕರ್ಲಿ ಕಟ್ಟ ಜಗಲಿ ಮೇಲೆ ಆನಂದ ಮೂರ್ತಿ ಕೂತ್ಕೊಂಡು ಮುತ್ತಿನ ಜೋಳಗಡೆಯನ್ನು ಮುಂದ್ಗಡೆ ಇಟ್ಕೊಂಡು ಆಗ ಜಗತ್ತವನ್ನ ಪಡೆದಂತ ಗುರು ಮಂಟೇಶ್ವಾಮಿ ಅವರು.
1: ಹೌದಪ್ಪ,

ನಾಮದ ಪೆಟ್ಟಿಗೆನ ಒಕ್ಕಡಿ ಮಡಗಿದ, ಜಟೆ ಬೋನಾಶಿನ ಒಕ್ಕಡಿ ಮಡಗಿದ್ದಾರೆ, ಅವರ ಕಾವಿ ಕಂದನೆಲ್ಲ ಒಕ್ಕಡಿ ಮಡಿಬಿಟ್ಟು ಯಾವ ರೀತಿ ಸ್ಥಾನವನ್ನ ಮಾಡ್ತಾ

ಸ್ಥಾನ ಮಡಿಯನ್ನ ಮಾಡ್ಕೊಂಡು ನಾಮದ ಪೆಟ್ಟಿಗತ್ರ ಬಂದು ಮಡಿಯನ್ನ ಆಧರಿಸ್ಕೊಂಡು ಯಾವ ರೀತಿ ಓಮ ನಾಮಗಳ ಆಧರಿಸ್ತಾ ಇದ್ದ

0: ಶಿವ ಶಿವ ಮೂರು ನಾಮದ ಒಡೆಯ ಬೆಳ್ಳಿ ಬೆಟ್ಟವರು ಬೆಳಗಿರಂಗಪ್ಪ, ಕಳ್ಳನ ಗುಳಿಯಲ್ಲಿ ಕಳ್ಳನಾಮ,
1: ಹೌದು
0: ತೋಳಿನ ಮೇಲೆ ಲೇಸು ನಾಮ ಧರಿಸ್ಕೊಂಡು
1: ನಿಜ
0: ಹೊಟ್ಟೆ ಮೇಲೊಂದು ಪುಟ್ನಾಮ.

ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಪಟ ನಾಟಕ ಸುಸ್ತದಾರಿ ಅಂತೇಳಿ ತಿರುಮಂತ್ರವನ್ನು ಹೇಳ್ಬಿಟ್ಟು ಆಗ ಶಂಕನಲ್ಲಿ ಇಟ್ಕೊಂಡು ಅರ್ಗವನ್ನ ಆ ಕಡೆ ಮಡಗ್ಬಿಟ್ಟು ಬೋಸಾನಿ ಬೋನಾಶಿನ ಮಡಗ್ಬಿಟ್ಟು ಶಂಕನ ಕೂಗ್ನಲ್ಲಿ ಯಾವ ರೀತಿ ಶಂಕನ್ನ ಊದ್ತಾ ಇದ್ದಾರೆ ಅಂತ ಹೇಳಿದ್ರಿ. ಬೆಳ್ಳಿ ಬೆಟ್ಟರು ಬೆಳಿ ರಂಗಪ್ಪ ಅಂತೇಳಿ ಶಂಕನ ಕೂಗ್ಲ ಯಾವಾಗ ಹಾಕ್ಬಿಟ್ರು, ಶಂಕನ ಕೂಗ್ಲ ಹಾಕದೇ ಆಗ್ಲಿ ಜಗಟ ಹೊಡೆದಾಗ್ಲಿ ಆಗ ಆ ಕಾಡಿನಲ್ಲಿದ್ದಂತ ಸುಳ ರಂಗಮ್ಮ ತೋಳ್ಸಮ್ಮ ಅವರು ಶಂಕನ ಕೂಗ್ಲು ಕೇಳ್ಕೊಂಡು ಆ ಬೊಮ್ಮೆಗಡನ ಮಕ್ಕ ಆರು ಜನ ಅಕ್ಕ ತಂಗರು ಏಳು ಜನ ಸೇರ್ಕೊಂಡು ಒಟ್ಟಿಗೆ ಇಟ್ಟು ಕಾಣದೇ ಕಾಡು ಕಾಡು ಮೇಲೆ ಸೊಪ್ಪು ಕುಯ್ಯವರಾಗಿ ಬಂದು ಸೊಪ್ಪು ಕುಯ್ಯಕ್ಕಾಗಿ ಬಂದು ಶಂಕನ ಕೂಗ್ಲು ಕೇಳ್ಕೊಂಡು ಹರಸೇವೆ ಮಾಡ್ತಾ ಇದ್ದಾರೆ, ಗುರುಸೇವೆ ಮಾಡ್ತಾ ಇದ್ದಾರೆ. ಹರಸೇವೆ ಮಾಡತ್ತ ಹೋದ್ರ ಅನ್ನ ಸಿಕ್ಕತ್ತ ಊಟ ಸಿಕ್ಕತ್ತ ಅಷ್ಟು ಹೊಟ್ಟೆ ತುಂಬ ಉಂಡ್ಕೊಂಡು ಮನಗೂ ನಾವು ಕಟ್ಕೊಂಡ್ ಬರ್ಬೇಕು ಅಂತೇಳಿ ಕಟ್ಕೊಂಡ್ ಬರ್ಬೋದು ಅಂತೇಳಿ ಶಂಕನ ಕೂಗ್ರು ಕೇಳ್ಕೊಂಡು ಆ ಆದಿ ಒಳಗೆ ಗಿಡನ ಕಾಲ

ಇಂಥ ಮಧುರ ರಾಗವನ್ನು ಹಾಡ್ಕೊಂಡು ಬರ್ತಿರ್ಬೇಕಾದ್ರೆ ಆ ಕಲ್ಲಾಣಿಕೊಳಕ್ಕೆ ಬಂದಾಗ ಯಾರ ಶ್ರೀಮನ್ನಾರಾಯಣ ಮೂರ್ತಿ ಅಲ್ಲಿ ದಾಸಪ್ಪನ ವ್ಯಾಸ.

0: ದಾಸ ಪ್ರಯಾವಸವನ್ನ ತಾಳ್ಕೊಂಡು
1: ಹೌದಪ್ಪ
0: ಮುಂದ್ಲವೇ ಹಿಂದ್ಲವೇಡಲ್ಲ ಮುಂದಕ್ಕೆ ತಳ್ಳಿಬಿಟ್ಟು
1: ಹೌದು
0: ಮುಂದ್ಲವೇಡಲ್ಲ ಹಿಂದಕ್ಕೆ ತಳ್ಕೊಂಡು
1: ಹೌದಪ್ಪ
0: ಮುದ್ದಾಸ ಪ್ರಯಾಸ ತಾಳ್ಕೊಂಡು
1: ಹೌದು
0: ಒಂದ ಕುಂಬಳಕಾಯಿನಂತ ಒಟ್ಟ ಮಾಡ್ಕೊಂಡು ದಾಸಪ್ಪ ಕಾಲು ಕೈ ಸಣ್ಣ ಒಟ್ಟ ದುಬ್ಬಣ್ಣ

ತೆಪ್ಪ ಇವತ್ತ ಅದನ್ನ ಹೇಳ್ಕೊಟ್ಬಿಟ್ರ ನಮ್ ರಂಗಭವನ್ ತೀರ್ಗ ನಾವು ಒಂದೋ ತಿದ್ದು ಒಪ್ಪ ತಿದ್ದು ಆಮ್ ಮೆಕ್ಕ ಕಾಯಿ ಹೊಡೆದ್ರೆ ತೀರ್ ಮುಂದ್ಕದ್ರದು ಅಲ್ದವ್ರು ಹೋಗೋದಿಲ್ಲ. ನಮ್ ನಮ್ ರಂಗಭವನ್ ತೇರ್ಗ್ ಬರ್ಬೇಕು, ತೇರ್ ಯಾವತ್ತ ತೆಪ್ಪ ಯಾವತ್ತ ಬಾವ ಅಂತ ಕೇಳ್ದ. ಆಗ ಬಂದಿದ್ದಾರ್ಗ ಎಲ್ಲ ಎಲ್ಲ ಹೆಣ್ಮಕ್ಳವ್ರ ಈಗ ಐ ಅನ್ಸ್ಬೇಕು ಅಂತೇಳಿ

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಾಮರಾಜನಗರದ ದೊಡ್ಡಗವಿ ಬಸಪ್ಪ ಮತ್ತು ಸಂಗಡಿಗರಿಂದ ಮಂಟೇಸ್ವಾಮಿ ಪದ ಹಾಗೂ ಬಿಳಿಗಿರಿ ರಂಗಸ್ವಾಮಿ ಹಾಡನ್ನು ಕೇಳಿದಿರಿ.

0: ಕೇಳುಗ್ರಿ, ಮೇ 31ರಂದು ಭಾನುವಾರ ಬೆಳಗ್ಗೆ 9:40ಕ್ಕೆ ಪ್ರಸಾರವಾಗುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಬಾಯಿಯ ಆರೋಗ್ಯ ಈ ಕುರಿತು ಜೆಎಸ್ಎಸ್ ದಂತವೈದ್ಯಕೀಯ ಮಹಾವಿದ್ಯಾಲಯದ ವಸಡುಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅರವಿಂದ್ ಬಿಎಸ್ ಅವರೊಂದಿಗೆ ಮಾತುಕತೆ ಕೇಳಬಹುದು. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 3:30:30.
1: ಆಕಾಶವಾಣಿ ಮೈಸೂರು. ಮಕ್ಕಳ ಮಂಟಪ, ಮಕ್ಕಳ ಸಾಹಿತ್ಯ ರಂಗ, ಮಕ್ಕಳ ಪತ್ರಗಳನ್ನು ಧರಿಸಿದ ಸಾಹಿತ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸುತ್ತಾರೆ ಬಿಜಿ ಕವಿತಾ ಹಾಗೂ ಚಿನ್ಮಯಿ ಕೆಎಸ್.
2: ಆತ್ಮೀಯ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಮಕ್ಕಳ ಮಂಟಪದ ಮಕ್ಕಳ ಸಾಹಿತ್ಯ ರಂಗ, ಮಕ್ಕಳ ಪತ್ರಗಳನ್ನಾಧರಿಸಿದ ಸಾಹಿತ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕವಿತಾ,
3: ಹಾಗೆ ನಾನು ಚಿನ್ಮಯಿ.
2: ನಿಮ್ಮೆಲ್ಲರಿಗೂ ಮಾಡುವ ನಮಸ್ಕಾರ. ಚಿನ್ಮಯಿ, ಎಷ್ಟು ಪತ್ರ ಇದೆಯಮ್ಮ?
3: ಕಳೆದ ಬಾರಿ ಹೇಳಿದ್ವಿ, ಈ ಸರ್ಲಿ ರಜಾ ಇದೆ, ಹೆಚ್ಚು ಪತ್ರಗಳು ಬರೆದ್ ಕಳಿಸಿ ಅಂತ. ನಮ್ಮ ಅಪೇಕ್ಷೆಗೆ ನೋಡಿದ್ರೆ ಈ ಬಾರಿ ಬಂದಿರೋ ಪತ್ರಗಳು ಸ್ವಲ್ಪ ಕಡಿಮೆ
2: ಇದೆ.
3: ಹೌದು, ಎಲ್ಲರೂ ಬಹುಶಃ ಪ್ರವಾಸಕ್ಕೆ ಹೋಗಿದ್ದಾರೇನೋ. ಮುಂದಿನ ತಿಂಗಳಲ್ಲಿ ಪ್ರವಾಸ ಕಥನಗಳು ಬರುತ್ತೆ ಅಂತ ಅನ್ಕೋತಾ ಇದ್ದೀನಿ.
2: ಕರೆಕ್ಟ್, ಚೆನ್ನಾಗಿ ಹೇಳಿದಿ. ಪ್ರವಾಸ ಕಥನಗಳು ಬರಬಹುದು, ಶಾಲೆ ಶುರುವಾಗತ್ತೆ, ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆನೂ ಶುರುವಾಗತ್ತೆ.
3: ಹೌದು, ನಿಜ.
2: ಸರಿ, ಮೊದಲನೇ ಪತ್ರ ನೀನೆ.

0: ಮೊದಲನೇ ಪತ್ರ ಎಂದಿನಂತೆ ಕೂಗ್ಲೂರು ಪೋಸ್ಟ್ ನಂಜನಗೂಡು ಸಿದ್ದಯ್ಯನ ಹುಂಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಲಿಖಿತ ಡಿ ಬರೆದಿರೋಂತ ಒಂದು ಕಥೆ.
1: ಆಯ್ತು, ಓದಮ್ಮ.
0: ಕಥೆಯ ಶೀರ್ಷಿಕೆ ರಜೆಯ ಮಜಾ. ಸಾನ್ವಿ ನಾಲ್ಕನೇ ತರಗತಿಯಲ್ಲಿ ಓದುತ್ತಿರುವ ಪುಟ್ಟ ಹುಡುಗಿ. ಅವಳು ವಾಸವಿರುವುದು ಬೆಂಗಳೂರಿನಲ್ಲಿ. ಬೇಸಿಗೆ ರಜೆ ಯಾವಾಗ ಬರುತ್ತದೆಯೋ ಅಂತ ಕಾಯ್ತಾ ಕಾಯ್ತಾ ಸಾನ್ವಿಗ್ ಅಂತೂ ಇಂತೂ ಬೇಸಿಗೆ ರಜಾ ಬಂದೇ ಬಿಡ್ತು ಅಂತ ತುಂಬಾ ಖುಷಿಯಾಗೋಯ್ತು. ಯಾಕಂದ್ರೆ ಪ್ರತಿ ಬಾರಿಯೂ ರಜೆ ಬಂದಾಗ ಅವಳು ತನ್ನ ಅಜ್ಜಿ ತಾತನ ಊರಾದ ಸೋಮನಹಳ್ಳಿಗೆ ಹೋಗೋ ಆಸೆ. ಅವಳಿಗೆ ಹಳ್ಳಿಯ ವಾತಾವರಣ, ಅಲ್ಲಿ ತೋಟಕ್ಕೆ ಹೋಗುವುದೆಂದರೆ ತುಂಬಾ ಇಷ್ಟ. ಅಲ್ಲಿ ಅವಳಿಗೆ ಇಷ್ಟವಾದ ಹಸು, ಪುಟ್ಟ ಕುರಿಮರಿಗಳು, ಅವುಗಳ ಜೊತೆ ಆಡೋದಂದ್ರೆ ತುಂಬಾನೇ ಇಷ್ಟಪಡ್ತಿದ್ಲು. ಸಾನ್ವಿಯ ಅಪ್ಪ ಅಮ್ಮ ಎಲ್ಲಾದರೂ ಒಂದು ತಿಂಗಳ ಪ್ರವಾಸ ಹೋಗಿ ಬರೋಣ ಅಂತ ಹೇಳಿದ್ರು. ಆದರೆ ಸಾನ್ವಿ ಇದಕ್ಕೆ ಒಪ್ಪಲಿಲ್ಲ. ತಾನು ಬೇಸಿಗೆ ರಜೆಯನ್ನ ತನ್ನ ಅಜ್ಜಿ ತಾತನ ಜೊತೆಯಲ್ಲೇ ಕಳಿಬೇಕು ಅಂತ ಹಠ ಮಾಡಿದ್ಲು. ಮಗಳ ಮಾತಿನಂತೆ ಅಪ್ಪ ಅಮ್ಮ ಇಬ್ರು ಹಳ್ಳಿಗೆ ಹೊರಟ್ರು. ವರ್ಷಕ್ಕೆ ಒಮ್ಮೆ ಬರುವ ಮಗ ಸೊಸೆ ಮೊಮ್ಮಗಳ ಆಗಮನ ಅಜ್ಜಿ ತಾತನಿಗೆ ತುಂಬಾ ಸಂಭ್ರಮದ ವಿಷಯವಾಗಿತ್ತು. ಇವರು ಬರೋ ದಾರಿಯನ್ನ ಕಾಯ್ತಾ ಇದ್ರು. ಬಂದ ಕೂಡಲೇ ಹಳ್ಳಿಯ ಸಂಪ್ರದಾಯದಂತೆ ಆರತಿ ತೆಗೆದು ಮನೆಯೊಳಗೆ ಬರಮಾಡಿಕೊಂಡ್ರು. ಸಾನ್ವಿ ಅಜ್ಜಿ ತಾತನ ಕಾಲಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನ ಪಡ್ಕೊಂಡ್ಲು. ಇವರಿಗೆ ಅಜ್ಜಿ ಬೇಲದ ಹಣ್ಣಿನ ಪಾನಕವನ್ನ ಕುಡಿಯಕ್ಕೊಟ್ರು. ತುಂಬಾ ರುಚಿಯಾಗಿದೆ ಅಜ್ಜಿ, ನಗರ ಪ್ರದೇಶದಲ್ಲಿ ಇರುವ ನಮಗೆ ಇದೆಲ್ಲ ಎಲ್ ಸಿಗುತ್ತೆ, ಬರೀ ಪ್ಲಾಸ್ಟಿಕ್ ಡಬ್ಬದಲ್ಲಿ ಸಿಗೋ ಬಣ್ಣ ಬೆರೆಸಿರೋ ಪಾನಕಾನೇ ಅಂತ ಅಂದ್ಲು. ಅವಳ ಮಾತಿಗೆ ಎಲ್ಲರೂ ನಕ್ಕರು. ಸಾನ್ವಿ ಬಂದಿರೋ ವಿಷಯ ತಿಳಿದು ಅವಳ ಸ್ನೇಹಿತರೆಲ್ಲರೂ ಓಡ್ ಬಂದ್ರು. ಅವ್ರಿಗೆಲ್ಲ ತಾನು ತಂದಿದ್ದ ಚಾಕ್ಲೇಟು, ಸಿಹಿ ತಿಂಡಿಗಳು ಎಲ್ಲವನ್ನ ಕೊಟ್ಲು. ಅವ್ರಿಗಾಗಿ ಪ್ರತಿ ಬಾರಿಯೂ ಉಡುಗೊರೆಯನ್ನ ತರೋದನ್ನ ಸಾನ್ವಿ ಮರ್ತಿರ್ಲಿಲ್ಲ. ಇದರಿಂದ ಸ್ನೇಹಿತರೆಲ್ಲರಿಗೂ ಸಾನ್ವಿ ಅಚ್ಚುಮೆಚ್ಚಾಗಿದ್ಲು. ಮನೆಯಲ್ಲಿ ಹಬ್ಬದ ಸಂಭ್ರಮದಂತೆ ಭಾಸವಾಯಿತು. ಎಲ್ಲರೂ ಊಟ ಮುಗಿಸಿದ್ರು. ಸಂಜೆಯಾಗ್ತಿದ್ದಂತೆ ಕುಂಟೆ ಬಿಲ್ಲೆ, ಚೌಕಾಬಾರ, ಹಳಗುಳಿ ಮನೆ ಆಟ, ಕೆರೆದಡ ಆಟ ಆಡಿದ್ರು. ರಾತ್ರಿ ಆಯ್ತಂದ್ರೆ ಅಂಗಳದಲ್ಲಿ ಚಾಪೆ ಹಾಸಿ ಕುಳಿತುಕೊಂಡು ಅಜ್ಜಿ ಹೇಳೋ ನೀತಿ ಕಥೆಯನ್ನ ಕೇಳೋದಂದ್ರೆ ಸಾನ್ವಿಗೆ ತುಂಬಾನೇ ಇಷ್ಟ. ನಾಳೆ ಯಾವ ಆಟ ಆಡೋದು, ಏನ್ ಕೆಲಸ ಮಾಡೋದು ಅಂತ ಹಿಂದಿನ ದಿನಾನೇ ತಯಾರಿ ಮಾಡ್ಕೊಳ್ತಿದ್ಲು ಸಾನ್ವಿ. ಬೆಳಿಗ್ಗೆ ಬೇಗನೆ ಎದ್ದು ಹಸು ಕರುಗಳಿಗೆ ಕುರಿಮರಿಗಳಿಗೆ ಮೇವ್ ಹಾಕಿ ಮುದ್ದಿಸ್ತಾ ಇದ್ಲು. ನಂತರ ಸ್ನಾನ ಮುಗಿಸಿ ತಿಂಡಿ ತಿಂದು ಮನೆಯವ್ರ ಜೊತೆ ತೋಟಕ್ಕೆ ಹೊರಟ್ಲು. ಜೊತೆಯಲ್ಲಿ ಸ್ನೇಹಿತರೂ ಹೊರಟ್ರು. ಅಲ್ಲಿ ವಿಧ ವಿಧವಾದ ಹಣ್ಣಿನ ಮರಗಳು, ಹೂವಿನ ಗಿಡಗಳು, ದ್ರಾಕ್ಷಿ ಬಳ್ಳಿಗಳು, ಔಷಧೀಯ ಸಸ್ಯಗಳು ಇದ್ವು. ಅಲ್ಲಲ್ಲಿ ವಿವಿಧ ರೀತಿಯ ಪಕ್ಷಿಗಳ ಗೂಡು ಕಟ್ಕೊಂಡು ವಾಸ ಮಾಡ್ತಾ ಇದ್ವು. ಇನ್ನೂ ಮುಂತಾದ ಸಸ್ಯಗಳ ಬಗ್ಗೆ ಮಾಹಿತಿ ತಿಳಿದುಕೊಂಡ್ಲು ಸಾನ್ವಿ. ನಂತರ ತೋಟದ ಕೆಲಸದತ್ತ ಎಲ್ಲರೂ ಗಮನ ಹರಿಸಿದ್ರು. ವಿವಿಧ ರೀತಿಯ ಹಣ್ಣನ್ನ ಕಿತ್ತು ತಿಂದ್ರು. ಸಂತೋಷದಿಂದ ತೋಟದಲ್ಲೆಲ್ಲ ಕುಣಿದಾಡಿದ್ರು. ನಂತರ ಅಜ್ಜಿ ಎಲ್ಲರನ್ನು ಊಟಕ್ಕೆ ಕರೆದ್ರು. ಕೈಕಾಲು ತೊಳೆದು ಎಲ್ಲರೂ ಊಟಕ್ಕೆ ವೃತ್ತಾಕಾರವಾಗಿ ಕುಳಿತ್ರು. ತಿಳಿ ಸಾಂಬಾರು, ಅನ್ನ, ಮಜ್ಜಿಗೆ, ಉದ್ದಿನ ಹಪ್ಪಳ, ಜೊತೆಗೆ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಜೊತೆಗೆ ಊಟ ಮುಗೀತು. ನಂತರ ಸಿಹಿಯಾದ ಮಾವಿನ ಹಣ್ಣನ್ನು ಸವಿದು ಖುಷಿಪಟ್ರು. ಸಂಜೆಯಾಗ್ತಾ ಬಂತು. ಎಲ್ಲರೂ ಮನೆ ಕಡೆ ಹೆಜ್ಜೆ ಹಾಕಿದ್ರು. ಹೀಗೆ ರಜೆ ಮುಗಿಯೋ ತನಕ ದಿನವೂ ಒಂದೊಂದು ಆಟ ಪಾಠಗಳು, ಅಲ್ಲಿನ ಬೆಟ್ಟ ಗುಡ್ಡಗಳ ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯವನ್ನು ಕಣ್ಣು ತುಂಬಿಕೊಂಡ್ಲು. ಅಲ್ಲಿರುವ ದೇವಾಲಯಕ್ಕೆ ಹೋಗಿ ನಮಸ್ಕರಿಸಿದ್ಲು. ಮನೆಯ ಮುಂದಿರುವ ಮರದಲ್ಲಿ ಜೋಕಾಲಿಯನ್ನು ಮಾಡಿಕೊಂಡು ಸ್ನೇಹಿತರ ಜೊತೆ ಆಟ ಆಡಿದ್ಲು. ಹೀಗೆ ಪ್ರತಿ ದಿನವೂ ರಜೆಯ ದಿನಗಳು ಕಳೆಯುತ್ತಾ ಹೋದ್ವು. ಹೀಗೆ ಸಾನ್ವಿ ಬೇಸಿಗೆ ರಜೆಯನ್ನು ಮಜವಾಗಿ ಕಳೆದ್ಲು. ತನ್ನ ಸ್ನೇಹಿತರಿಗೆಲ್ಲ ಬಾಯಿ ಹೇಳಿ ಬೇಸರದಿಂದ ಬೆಂಗಳೂರಿಗೆ ಹೊರಡಲು ಸಿದ್ಧವಾದಳು ಸಾನ್ವಿ. ಆಗ ಅಜ್ಜಿ ತಾತ ಸಾನ್ವಿಯನ್ನು ನೀನು ಚೆನ್ನಾಗಿ ಓದಿ ದೊಡ್ಡವಳಾದ ಮೇಲೆ ಏನನ್ನು ಸಾಧಿಸಬೇಕು ಅಂದ್ಕೊಂಡಿದ್ಯಾ ಅಂತ ಕೇಳಿದ್ರು. ತಕ್ಷಣ ಸಾನ್ವಿ, ನಾನು ಕೃಷಿ ವಿಜ್ಞಾನಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ನನಗೆ ಕೃಷಿ ಚಟುವಟಿಕೆ ಇಷ್ಟ, ಹಳ್ಳಿಯ ಜನರಿಗೆ ಕೃಷಿಯ ಬಗ್ಗೆ ಜಾಗೃತಿ ಮೂಡಿಸಿ ತಿಳುವಳಿಕೆ ನೀಡಿ ನನ್ನ ಕೈಲಾದ ಸಹಾಯವನ್ನು ಮಾಡೋ ನಿರ್ಧಾರ ಮಾಡಿದ್ದೀನಿ. ನಾವು ಎಷ್ಟೇ ಓದಿ ಉನ್ನತ ಶಿಕ್ಷಣ ಪಡೆದರೂ ನಮ್ಮ ಪೂರ್ವಿಕರು ಬಂದ ಹಾದಿಯನ್ನು ಮರೆಯಬಾರದು ಅಲ್ವೇ ಅಂದ್ಲು ಸಾನ್ವಿ. ಈ ಮಾತನ್ನು ಕೇಳಿದ ಅಜ್ಜಿ ತಾತನ ಕಣ್ಣುಗಳು ಸಂತೋಷದಿಂದ ತುಂಬಿ ಬಂದವು. ನಿನಗೆ ಒಳ್ಳೇದಾಗ್ಲಿ ಕಂದ ಅಂತ ಹರಿಸಿದ್ರು. ಅಜ್ಜಿ ತಾತನಿಗೆ ನಮಸ್ಕರಿಸಿ ಅಪ್ಪ ಅಮ್ಮನ ಜೊತೆ ಕಾರಿನತ್ತ ಹೊರಟಳು ಸಾನ್ವಿ. ಈ ಕತೆ ನೀತಿ ಏನಪ್ಪ ಅಂದರೆ, ನಾವು ಎಷ್ಟೇ ಓದಿ ಉನ್ನತ ಹುದ್ದೆ ಗಳಿಸಿದ್ರೂ ನಮ್ಮ ಪೂರ್ವಿಕರು ಬಂದ ಹಾದಿಯನ್ನು ಮರೆಯಬಾರದು ಅಂತ ಲಿಖಿತಾಡಿ ಅವಳು ಕಥೆಯಲ್ಲಿ ಬರೆದಿದ್ದಾಳೆ.
1: ಬಹಳ ಚೆನ್ನಾಗಿದೆ ಕತೆ. ನಂಗೆ ಕತೆ ಕೇಳಿದ ತಕ್ಷಣ ನಾನು ಸಣ್ಣ ವಯಸ್ಸಲ್ಲಿದ್ದಾಗ ಹೆಂಗೆ ನಾನು ರಜಾ ದಿವಸಗಳನ್ನ ಕಳೀತಾ ಇದ್ನೋ ಅದೆಲ್ಲ ಜ್ಞಾಪಕ ಬಂದ್ಬಿಡ್ತು.
0: ಹೌದು, ನನಗೂ ತುಂಬಾನೇ ಖುಷಿ ಆಯ್ತು. ಏನಂದ್ರು ಆ ರಜೆ ಮಜೆ ಅಂದ್ರೆ, ಆ ರಜೆಯಲ್ಲಿ ಆ ಅಜ್ಜಿ ತಾತನ ಮನೆಗೆ ಹೋಗಿ ಅಲ್ಲೇ ಲಿಖಿತ ಹೇಳ್ದಂಗೆ ಆ ವಾತಾವರಣ ಎಂಜಾಯ್ ಮಾಡೋದು, ಅಲ್ಲಿ ಒಂದು ಸಣ್ಣ ಹುಣ್ಸೆ ಹಣ್ಣು ತಿನ್ನಕ್ಕೂ ನಮಗೊಂದು ಆನಂದ, ಆತರ ಚಿಕ್ಕ ಚಿಕ್ಕದ್ ಎಷ್ಟೊಂದು ಮಾಡ್ತಾ ಇದ್ವಿ, ನಾವೇ ಹುಣ್ಸೆ ಹಣ್ಣು ಲಾಲಿಪಾಪ್ ಮಾಡ್ಕೊಂಡು ತಿಂತಾ ಇದ್ವಿ, ಈ ತರ ಏನೇನೋ ನಮ್ದೇ ಆದಂತ ಆಟಗಳಲ್ಲಿತ್ತು.
1: ನಮ್ಮ ಅಜ್ಜಿ ನಮ್ಗೆ ಈರುಳ್ಳಿ ಆಲೂಗಡ್ಡೆ ಹುಳಿ ಮಾಡಿ ಕೈ ತುತ್ತು ಹಾಕೋರು, ಎಷ್ಟು ಕೈಯಲ್ಲಿ ಇಟ್ಕೊಳಕ್ ಆಗ್ತಿರ್ಲಿಲ್ಲ, ಅಷ್ಟು ದೊಡ್ಡ ದೊಡ್ಡ ತುತ್ತು.
0: ಹೌದು,
1: ಅದನ್ನ ಕಾಂಪಿಟೇಷನ್ ಮೇಲೆ ಕೂತ್ಕೊಂಡು ಎಲ್ಲರೂ ತಿಂತಾ ಇದ್ವಿ, ಎಷ್ಟು ಚೆನ್ನಾಗಿತ್ತು.
0: ಹೌದು, ಮಧ್ಯದಲ್ಲಿ ಅಜ್ಜಿ ಕೂತ್ಕೊಂಡು ಸುತ್ತ ನಾವೆಲ್ಲ ಕೂತ್ಕೊಂಡು ತಿನ್ನೋದು,
1: ಅದೇನೇ ಅದು ವೃತ್ತಾಕಾರವಾಗಿ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದ್ರಿಂದಾಗ ಅದೇ ನೆನಪಾಯ್ತು. ನಮ್ಮ ಬಾಲ್ಯಕ್ಕೆ ನಮ್ಮನ್ನು ಕಳಿಸಿದಕ್ಕೆ ಲಿಖಿತಾಗೆ ಥ್ಯಾಂಕ್ಸ್ ಹೇಳೋಣ.
0: ಹೌದು,
1: ಚಿನ್ಮಯಿ, ಪ್ರವಾಸ ಕಥನಗಳು ಬರುತ್ತೆ ಮುಂದಿನ ಸಂಚಿಕೆಗೆ ಅಂತ ಹೇಳಿದ್ರಲ್ಲ, ಒಂದು ತಿಂಗಳು ಕಾಯೋದು ಬೇಡ, ಇವಾಗಲೇ ಒಂದು ಪ್ರವಾಸ ಕಥನ ಬಂದಿದೆ, ಅದನ್ನು ನಾನು ಓದ್ತೀನಿ. ಓಕೆ, ಈ ಮಗು ಬೇಡನ್ ಪುವನ್ ಪಬ್ಲಿಕ್ ಸ್ಕೂಲ್ನಲ್ಲಿ ಓದ್ತಾ ಇದೆಯಂತೆ. ಎಷ್ಟು ಚೆನ್ನಾಗಿ ಬರೆದಿದೆ ಗೊತ್ತಾ, 6th to 7th, ಅಂದರೆ 6th class ಪಾಸ್ ಆಗಿ 7th classಗೆ ಹೋಗಿದ್ದೀನಿ ಅಂತ. ಮಗು ಹೆಸರು ಹರ್ಷಿಕಾ ಪ್ರಿಯಾ ಎಂ. ಓಕೆ, ಮೊದಲನೇ ಸರ್ತಿ ಈ ಹುಡುಗಿ ಪತ್ರ ಬರೆದಿದ್ದೆ ಅಂತ ಅನ್ಕೊಳ್ತೀನಿ ನಾನು, ನನಗೆ ನೆನಪಿಲ್ಲ ಈ ಹುಡುಗಿದ ಹೆಸರು ಓದಿದ್ದು.
0: ಹೌದು,
1: ತುಂಬಾ ಖುಷಿ ಆಯ್ತು. ಮಗು, ನೀನ್ ಹೀಗೆ ಬರಿತಾ ಇರು ಆಯ್ತಾ, ಇವಾಗ ನಾನಿನ್ನ ಪ್ರವಾಸ ಪತ್ರವನ್ನ ಓದ್ತಾ ಇದ್ದೀನಿ. ನಾನು ಬೇಸಿಗೆ ರಜೆಯಲ್ಲಿ ಪ್ರಮುಖವಾಗಿ ಪ್ರವಾಸಗೊಂಡ ಸ್ಥಳಗಳು ತಲಕಾಡು, ಉತ್ತನಹಳ್ಳಿ ಮಾರಮ್ಮ, ಮೈಸೂರಿನ ಪ್ರಸಿದ್ಧ ದೇವಾಲಯ ಶ್ರೀ ಚಾಮುಂಡಿ ಬೆಟ್ಟ ಹಾಗೂ ಶ್ರೀ ಅಡವಿ ಮಠ ಪಡಗೂರು, ಇವುಗಳ ಹಿನ್ನೆಲೆಯನ್ನ ತಿಳಿದುಕೊಳ್ಳೋದಕ್ಕೋಸ್ಕರ ನಾನು ಭೇಟಿ ಕೊಟ್ಟಿದ್ದೆ. ಮೊದಲು ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ. ತಾಯಿ ಚಾಮುಂಡೇಶ್ವರಿಯ ದರ್ಶನವಾದ ಮೇಲೆ ಅದರ ಹಿನ್ನೆಲೆಯನ್ನ ತಿಳಿದುಕೊಂಡೆ. ಚಾಮುಂಡಿ ಬೆಟ್ಟಕ್ಕೆ ಆ ಹೆಸರು ಬಂದದ್ದು ಅದರ ಮೂಲ ದೇವತೆಯಾದ ಚಾಮುಂಡೇಶ್ವರಿಯಿಂದ ಅಂತ ತಿಳ್ಕೊಂಡೆ. ಆ ಬೆಟ್ಟದ ಮೂಲ ಹೆಸರು ಮಹಾಬಲಗಿರಿ. ಈ ಸ್ಥಳವನ್ನ ಸುಮಾರು 10th century ಕಾಲಕ್ಕಾಗಲೇ ಪುಣ್ಯಕ್ಷೇತ್ರ ಅಂತ ಪರಿಗಣಿಸಲಾಗಿತ್ತು. ಇದಕ್ಕೆ ಮಬ್ಬೆಲದ ತೀರ್ಥ, ಮಾರ್ಬಲ ತೀರ್ಥ ಮೊದಲಾದ ಹೆಸರುಗಳು ಇದ್ವು. ಚಾಮುಂಡಿ ದೇವಾಲಯದ ಎಡಕ್ಕೆ ಕೆಲವೇ ಮೀಟರ್ಗಳ ಅಂತರದಲ್ಲಿ ಇಲ್ಲಿದ್ದ ಮೂಲ ದೈವವಾದ ಮಹಾಬಲೇಶ್ವರನ ದೇವಸ್ಥಾನವಿದೆ. ಅವನ ದರ್ಶನ ಪಡೆದು ಮುಂದೆ ಬರುವ ಉತ್ತನಹಳ್ಳಿ ಮಾರಮ್ಮ ಅವರ ಹೆಸರು ಇಷ್ಟಕ್ಕೂ ಜ್ವಾಲಾಮುಖಿ ತ್ರಿಪುರ ಸುಂದರಿ ಎಂದರೆ ಹೆಚ್ಚಿನವರಿಗೆ ಗೊತ್ತಾಗೋದೇ ಇಲ್ಲ. ಆದರೆ ಉತ್ತನಹಳ್ಳಿ ಮಾರಮ್ಮ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ, ಅಷ್ಟು ಚಿರಪರಿಚಿತ ಈ ಹೆಸರು. ಈಕೆ ಚಾಮುಂಡೇಶ್ವರಿಯಷ್ಟೇ ಪ್ರಸಿದ್ಧಿಯನ್ನು ಹೊಂದಿದ್ದು ದುಷ್ಟ ಸಂಹಾರದ ವೇಳೆ ಚಾಮುಂಡೇಶ್ವರಿಗೆ ಆಸರೆಯಾಗಿ ನಿಂತಿರುವುದು ಈಕೆಯ ಶಕ್ತಿಯಾಗಿದೆ. ಚಾಮುಂಡಿ ತಾಯಿಯ ತಂಗಿಯಾಗಿ ಒಂದು ಗುಡ್ಡದಲ್ಲಿ ತ್ರಿಪುರ ಸುಂದರಿ ನೆಲೆಸಿದ್ದಾಳೆ. ಅಲ್ಲಿ ಎಲ್ಲಾ ದಿನವೂ ಪೂಜೆ ಇರುತ್ತದೆ, ಆದರೆ ಮಂಗಳವಾರ ಮತ್ತು ಶುಕ್ರವಾರ ದೇವರಿಗೆ ವಿಶೇಷ ಪೂಜೆ ಇರುತ್ತದೆ. ನಾನು ಶುಕ್ರವಾರದಂದು ಹೋಗಿದ್ದಕ್ಕೆ ಅಲ್ಲಿ ಜನಸಾಗರವೇ ಹರಿದು ಬಂದಿತ್ತು. ಹಾಗೆಯೇ ಪಡಗೂರು ಶ್ರೀ ಅಡವಿ ಮಠದಲ್ಲಿ ಪ್ರಸಾದ ಸೇವನೆ ಮಾಡಿ ಗದ್ದುಗೆಗೆ ನಮಸ್ಕರಿಸಿ ಶ್ರೀ ಅಡವಿ ಮಠದ ಇತಿಹಾಸವನ್ನು ತಿಳಿದುಕೊಂಡೆ. ಇದು ಸುಮಾರು 500 ಹಿಂದೆಯೇ ಶ್ರೀ ಗುರು ಮದ್ದನೇಶ್ವರ ಯೋಗಿಗಳು ಈಗಿನ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಪಡಗೂರು ಗ್ರಾಮದ ಸನಿಹ ಸ್ಥಾಪನೆಗೊಂಡಿದೆ. ಶ್ರೀಮಠದಲ್ಲಿ ಬಂದ ಎಲ್ಲ ಪೂಜ್ಯರು ಧಾರ್ಮಿಕ, ಸಾಮಾಜಿಕ, ಆಧ್ಯಾತ್ಮಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿದ್ದಾರೆ. ಶ್ರೀ ಶಿವಕುಮಾರ ಸ್ವಾಮಿಗಳು ತಮ್ಮ ವಿಶಿಷ್ಟ ಸರಳತೆಯಿಂದ ಲಿಂಗಪೂಜೆ ನಿಷ್ಠೆಯಿಂದ ಜನಸಮಾನರಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಪೂಜ್ಯರು ಎಲ್ಲ ವರ್ಗದ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪಿಸಿ ಮೇಲ್ಪಂಕ್ತಿಯಾಗಿದ್ದರೂ ಸ್ವತಃ ಕೃಷಿ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅನೇಕ ಕೃಷಿಗಳಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಶ್ರೀ ಶಿವಲಿಂಗೇಂದ್ರ ಸ್ವಾಮಿಗಳು ಈಗಿನ ಸ್ವಾಮೀಜಿಯವರು ನಾವು ಮಠಕ್ಕೆ ಹೋದಾಗ ಶಿಕ್ಷಣದ ಮಹತ್ವವನ್ನು ಹಾಗೂ ಸಂಸ್ಕೃತದ ಬಗ್ಗೆ ನಮಗೆ ತಿಳಿಸಿಕೊಡುತ್ತಾರೆ. ಇವರು ಈಗಲೂ ಕೂಡ ಶ್ರೀ ಮದ್ದನೇಶ್ವರ ಶಿಕ್ಷಣ ಸಂಸ್ಥೆಯನ್ನು ನಡೆಸಿಕೊಂಡು ಬರುತ್ತಾ ಇದ್ದಾರೆ. ಇವರ ದರ್ಶನ ಪಡೆದಿರುವುದು ನನ್ನ ಸೌಭಾಗ್ಯ. ಪ್ರಸಿದ್ಧವಾಗಿರುವ ತಲಕಾಡು ಮರಳಿನ ಜಾಡು ಎಂದೇ ಎನಿಸುತ್ತದೆ. ಹಾಗೆಯೇ ಇಲ್ಲಿ ಹೋಗಿ ನೀರಿನಲ್ಲಿ ಆಟವಾಡುವುದು ಮತ್ತು ಅಲ್ಲೇ ಪಕ್ಕದಲ್ಲಿ ಇರುವ ದೇವಸ್ಥಾನದಲ್ಲಿ ವೈದ್ಯನಾಥೇಶ್ವರನಿಗೆ ಭೇಟಿ ಕೊಟ್ಟು ಪಾತಾಳೇಶ್ವರ, ಮರುಳೇಶ್ವರ, ಅರ್ಕೇಶ್ವರ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಗಳು ಇದೆ. ಆ ದೇವಸ್ಥಾನಗಳಿಗೆಲ್ಲ ಹೋಗಿ ದರ್ಶನ ಮಾಡಿ ಮನೆಗೆ ಮರಳಿ ಬಂದೆವು. ತಲಕಾಡು ಮರಳಿನ ಜಾಡು ಎಂದೇ ಅನಿಸಿಕೊಳ್ಳಲು ಅಲಮೇಲಮ್ಮನ ಶಾಪ ಇದೆ ಎಂದು ಜನ ಹೇಳುತ್ತಾರೆ. ಧನ್ಯವಾದಗಳು ಅಂತ ತನ್ನ ಪ್ರವಾಸ ಕಥನವನ್ನು ಮುಗಿಸಿದ್ದಾಳೆ ಹರ್ಷಿಕಾ ಪ್ರಿಯ.
0: ನಿಜವಾಗ್ಲೂ ಪ್ರವಾಸ ಕಥನ ಬರೆಯೋದು ಒಂದು ಎಷ್ಟು ಒಳ್ಳೆಯ ಅಭ್ಯಾಸ ಅಂದ್ರೆ,
1: ಹೌದು,
0: ಒಂದು ಅದು ನಾವ್ ಎಲ್ಲಿಗೆ ಹೋಗಿದ್ವಿ ಅಂತ ದಾಖಲೆಯಾಗಿ ಉಳಿಯುತ್ತೆ.
1: ಖಂಡಿತ.
0: ಅದಲ್ಲದೆ ನಮ್ಮ ಬರವಣಿಗೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಾವಲ್ಲಿ ಹೋಗಿದ್ದು ನೋಡಿದ್ದು ನಾವೇ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಆದ್ರಿಂದ ಅದನ್ನ ಬರೆದ್ರೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಅನುಭವ ಏನಿರುತ್ತೆ ಅದನ್ನೇ ನಾವು ಅಕ್ಷರ ರೂಪಕ್ಕೆ ತಂದಿರ್ತೀವಿ. ಆದ್ರಿಂದ ಪ್ರವಾಸ ಕಥನ ಬರೆಯೋದು ತುಂಬಾ ಒಳ್ಳೇದು. ಅದನ್ನ ನೀವು ಓದ್ತಾ ಇದ್ದಾಗ ನನ್ ಚಿಕ್ಕ ವಯಸ್ಸಲ್ಲಿ ನಮ್ಮಅಮ್ಮ ನಾನು ಎಲ್ಲಿಗಾದ್ರೂ ಪ್ರವಾಸ ಹೋಗಿ ಬಂದ್ರೆ ಕುತ್ಕೊಂಡು ಬರಿ ಅನ್ನೋರು, ಅದನ್ನೇ ಜ್ಞಾಪಿಸ್ಕೋತಾ ಇದ್ದೆ.
1: ಅದಲ್ಲದೆ ನಾವ್ ಆ ಸ್ಥಳಕ್ಕೆ ಹೋಗೋದ್ರಿಂದ ಆ ಸ್ಥಳದ ಮಹಾತ್ಮೆ ವಿಷಯ
0: ಹೌದು
1: ಎಲ್ಲ ಗೊತ್ತಾಗತ್ತೆ ಅಲ್ವಾ.
0: ಅದಕ್ಕೆ ನಮ್ ಪೂರ್ವಜರು ಹೇಳಿದ್ರು, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಅದಕ್ಕೆ ದೇಶ ಸುತ್ತಿ ಕೋಶ ನೋಡ್ಕೊಂಡು ಏನ್ ಪದ ಬೇಕೋ ತಿಳ್ಕೊಂಡು ಬರೆಯೋದು ಉತ್ತಮ.
1: ಕರೆಕ್ಟ್. ಈಗ ನೀವೇನು ಓದ್ತಾ ಇದ್ದೀರಾ ನೆಕ್ಸ್ಟ್?
0: ಇದೀಗ ಗಾನವಿ ಅಂತ ನ್ಯೂ ಜರ್ಸಿಯಿಂದ ನಮಗೆ ಮಿಂಚಂಚೆಯನ್ನ ಕಳಿಸಿದ್ದಾರೆ.
1: ಅಬ್ಬಬ್ಬಾ, ಅಷ್ಟು ದೂರದಿಂದ ಮಿಂಚಂಚೆಯನ್ನ ಕಳಿಸಿದ್ದಾರೆ.
0: ಹೌದು, ಇವರು ಒಂದು ಪುಟ್ಟ ಕವನವನ್ನ ಬರೆದು ಕಳಿಸಿದ್ದಾರೆ. ಆ ಕವನ ನೋದಣ. ಬಾರೋ ಬಾರೋ ಬಾರೋ ಗಣಪ, ಸೊಂಡಿಲ ಮೇಲೆ ಎತ್ತಿಕೊಂಡು ಡುಮ್ಮಾಂಟಿ ಹೊಟ್ಟೆ ಹೊತ್ತು ಕೊಂಡು ಇಲಿಯ ಮೇಲೆ ಕುಳಿತು ಕೊಂಡು ಕುಂಟ್ಕೊಂಡು ಕುಂಟ್ಕೊಂಡು ಬಾರಪ್ಪ ಗಣಪ, ಬಾರೋ ಬಾರೋ ಬಾರೋ ಗಣಪ. ಅಜ್ಜಿಯು ರೊಟ್ಟಿ ಕೊಡಲಿಲ್ಲವೇನೋ, ತಾತ ಚಪಾತಿ ನೀಡಲಿಲ್ಲವೇನೋ, ನಮ್ಮಮ್ಮ ಮಾಡಿದ ಮಸಾಲ್ ದೋಸೆ ನಿನಗೆ ಕೊಡುವೆ, ಬಾರಪ್ಪ ಗಣಪ, ಬಾರೋ ಬಾರೋ ಬಾರೋ ಗಣಪ ಅಂತ ಗಾನವಿ ನ್ಯೂಜರ್ಸಿಯಿಂದ ಬರೆದಿದ್ದಾರೆ. ಇದು ಕವನ ಅನ್ನೋದಕ್ಕಿಂತ ನಗೆಹನಿ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ.
1: ಖಂಡಿತವಾಗ್ಲೂ, ನೀನ್ ಬಹಳ ಕಷ್ಟಪಟ್ಟು ನಗು ತಡ್ಕೊಳ್ತಾ. ಈ ಮಗು ಮೊನ್ನೆ ಕೇಳಿಗಿಳಿಗಳೇ ಕಾರ್ಯಕ್ರಮಕ್ಕೆ ಫೋನ್ ಮಾಡಿ ಅವಳು ಇಂಡಿಯಾಗೆ ಬಂದಿದ್ದಾಗ ಅವಳ ಗೆಳತಿ ಹೇಳ್ಕೊಟ್ಟಿದ್ದ ಪದ್ಯನ ಅಲ್ಲಿ ಹೇಳಿದ್ಲು. ಮಧ್ಯರಾತ್ರಿ 12:45 ಅವ್ರಿಗೆ.
0: ಅಷ್ಟೊತ್ತಿನಲ್ಲಿ ಮಲ್ಕೊಳ್ದೆ ಅಷ್ಟು ಆಸಕ್ತಿಯಿಂದ ಫೋನ್ ಮಾಡಿದ್ದೆ.
1: ತುಂಬಾ ಖುಷಿ ಆಯ್ತು, ತುಂಬಾನೇ ಖುಷಿ ಆಯ್ತು. ಗಾನವಿ ಹೀಗೆ ಪತ್ರಗಳನ್ನ ಬರಿತಾ ಇರು, ಖಂಡಿತವಾಗ್ಲೂ ಆಸೆಯಿಂದ ನಾವು ಓದ್ತೀವಿ. ಈಗ ನಾನು ಒಂದು ಸುದೀರ್ಘವಾದ ಪತ್ರವನ್ನ ಓದ್ತಾ ಇದ್ದೀನಿ ಚಿನ್ಮಯಿ.
0: ಆಯ್ತು.
1: ಇದನ್ನ ಬರ್ದಿರೋರು ಕುಸುಮಾಂಜಲಿ ಎನ್, 8ನೇ ತರಗತಿ, ಎಂಶಿ ಶಿವಾನಂದ ಶರ್ಮಾ ವಿದ್ಯೋದಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ, ಟಿ ನರಸೀಪುರ. ಕಥೆಯ ಶೀರ್ಷಿಕೆ ಮಣ್ಣಿನ ಸುಗಂಧ. ಗ್ರಾಮದ ಕೊನೆಯ ತುದಿಯಲ್ಲಿ ಹಸಿರು ಹೊಲಗಳ ನಡುವೆ ಒಂದು ಪುಟ್ಟ ಮನೆ ಇತ್ತು. ಆ ಮನೆಯ ಮುಂದೆ ಹಳೆಯ ಆಲದ ಮರ, ಅದರ ಕೆಳಗೆ ಕಲ್ಲಿನ ಮಂಚ. ಆ ಮನೆಯಲ್ಲಿದ್ದವನು ರಾಮಯ್ಯ. ವಯಸ್ಸಾದರೂ ಮನಸ್ಸು ಬಾಲ್ಯದಂತೆ ಶುದ್ಧ. ಅವನ ಬದುಕು ಮಣ್ಣಿನ ಜೊತೆ ಬೆಸೆದುಕೊಂಡಿತ್ತು. ರಾಮಯ್ಯ ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮೊದಲು ಎದ್ದು ತನ್ನ ಹೊಲಕ್ಕೆ ಹೋಗುತ್ತಿದ್ದ. ಮಣ್ಣನ್ನು ಮುಟ್ಟಿ ನೀನೇ ನನ್ನ ತಾಯಿ ಎಂದು ಹೇಳಿ ನಮಸ್ಕರಿಸಿಕೊಳ್ಳುತ್ತಿದ್ದ. ಅವನಿಗೆ ಮಕ್ಕಳು ಇರಲಿಲ್ಲ. ಹೆಂಡತಿ ವರ್ಷಗಳ ಹಿಂದೆ ತೀರಿಕೊಂಡಿದ್ದಳು. ಆದರೂ ಅವನು ಒಂಟಿಯಾಗಿದ್ದಂತೆ ಕಾಣಿಸುತ್ತಿರಲಿಲ್ಲ. ಅವನಿಗೆ ಹೊಲ, ಮರ, ಪಕ್ಷಿಗಳು ಇವೆಲ್ಲವೂ ಕುಟುಂಬವೇ. ಗ್ರಾಮದ ಯುವಕರು ದಿನೇ ದಿನೇ ಪಟ್ಟಣಕ್ಕೆ ಹೋಗುತ್ತಿದ್ದರು. ಇಲ್ಲಿ ಕೃಷಿಯಲ್ಲಿ ಏನು ಇದೆ ಎಂದು ನಗುತ್ತಿದ್ದರು. ರಾಮಯ್ಯ ಮಾತ್ರ ನಗುತ್ತಾ ಹೇಳುತ್ತಿದ್ದ, ನೀವು ಮಣ್ಣನ್ನು ಬಿಟ್ಟು ಹೋಗುತ್ತೀರಾ, ಆದರೆ ಮಣ್ಣು ನಿಮ್ಮನ್ನು ಬಿಡುವುದಿಲ್ಲ. ಒಂದು ದಿನ ಭಾರೀ ಬರ ಬಂತು. ಮಳೆ ಇಲ್ಲ, ಕೆರೆ ಒಣಗಿ ಹೋಯಿತು. ಎಲ್ಲರ ಹೊಲಗಳು ಒಣಗಿದವು. ಜನರು ನಿರಾಶರಾದರು. ಕೆಲವರು ಕೃಷಿ ಬಿಡಲು ತೀರ್ಮಾನಿಸಿದರು. ರಾಮಯ್ಯನ ಹೊಲವು ಭತ್ತ ತೊಡಗಿತ್ತು. ಆದರೂ ಅವನು ಕೈ ಬಿಡಲಿಲ್ಲ. ಪ್ರತಿದಿನ ನೀರು ಉಳಿಸಿ ಸ್ವಲ್ಪ ಸ್ವಲ್ಪವಾಗಿ ಗಿಡಗಳಿಗೆ ನೀರನ್ನು ಹಾಕುತ್ತಿದ್ದ. ಗ್ರಾಮದವರು ಅವನನ್ನು ಬೆಪ್ಪ ಎಂದು ಕರೆದುಕೊಂಡರು. ಇಷ್ಟು ಶ್ರಮಕ್ಕೆ ಫಲವೇನು ಎಂದು ಪ್ರಶ್ನಿಸಿದರು. ರಾಮಯ್ಯ ಶಾಂತವಾಗಿ ಉತ್ತರಿಸಿದ, ಫಲ ಬರಬೇಕಾದರೆ ನಮಗೆ ಮೊದಲು ನಂಬಿಕೆ ಇರಬೇಕು. ಒಂದು ಸಂಜೆ ಅವನ ಮನೆಗೆ ಒಬ್ಬ ಬಾಲಕ ಬಂದ. ಅವನ ಹೆಸರು ಮಂಜು. ಪಟ್ಟಣದಿಂದ ಬಂದಿದ್ದ. ಅಪ್ಪ ಅಮ್ಮ ಇಬ್ಬರು ಕೆಲಸಕ್ಕೆ ಹೋಗಿದ್ದರಿಂದ ಮಂಜು ಹಳ್ಳಿಯಲ್ಲಿ ತಾತನ ಬಳಿಗೆ ಬಂದಿದ್ದ. ಮಂಜು ಮೊಬೈಲ್ಗೆ ಅಂಟಿಕೊಂಡಿದ್ದ. ಹೊಲ, ಮಣ್ಣು, ಮರ ಇವುಗಳ ಮೇಲೆ ಅವನಿಗೆ ಆಸಕ್ತಿ ಇರಲಿಲ್ಲ. ರಾಮಯ್ಯ ಅವನನ್ನು ಹೊಲಕ್ಕೆ ಕರೆದುಕೊಂಡು ಹೋಗಲು ಯತ್ನಿಸಿದ. ಇದು ಹಳೆಯ ಕೆಲಸ, ನನಗೆ ಇಷ್ಟವಿಲ್ಲ ಎಂದು ಮಂಜು ಹೇಳಿದ. ಆಗ ರಾಮಯ್ಯ ನಗುಮೊಗದಿಂದ ಹೇಳಿದ, ಒಂದು ದಿನ ನನ್ನ ಜೊತೆಗೆ ಬಾ, ನಿನ್ನ ಜೀವನಕ್ಕೆ ಪಾಠ ಸಿಗುತ್ತದೆ ಎಂದು ಹೇಳಿದ. ಮಂಜು ಕಷ್ಟಪಟ್ಟು ಒಪ್ಪಿಕೊಂಡ. ಮುಂದಿನ ದಿನ ಇಬ್ಬರು ಹೊಲಕ್ಕೆ ಹೋದರು. ರಾಮಯ್ಯ ಮಣ್ಣನ್ನು ಹೇಗೆ ಉಳುಮೆ ಮಾಡಬೇಕು, ಬೀಜವನ್ನು ಹೇಗೆ ಹಾಕಬೇಕು ಎಂದು ತೋರಿಸಿದ. ಮಂಜು ಮೊದಮೊದಲು ಬೇಸರಗೊಂಡರೂ ನಿಧಾನವಾಗಿ ಅವನಿಗೆ ಆಸಕ್ತಿ ಮೂಡಿತು. ಒಂದು ದಿನ ಮಂಜು ಹಾಕಿದ ಬೀಜ ಮೊಳಕೆಯಿಡಿದು ಚಿಗುರಿದಾಗ ಮಂಜು ಖುಷಿಯಿಂದ ಕೂಗಿದ, ತಾತ ಇದು ನಾನು ಹಾಕಿದ ಬೀಜ. ರಾಮಯ್ಯನ ಕಣ್ಣು ತೇವವಾಯಿತು. ಹೌದು ಮಗನೇ, ಜೀವನವು ಹಾಗೆಯೇ, ನಾವು ಹಾಕಿದ ಬೀಜವೇ ಮುಂದೆ ನಮ್ಮ ಭವಿಷ್ಯ. ಅಂದು ರಾತ್ರಿ ಮೊಬೈಲ್ ಬದಿಗಿಟ್ಟು ತಾತನ ಕಥೆಗಳನ್ನು ಕೇಳುತ್ತಾ ಮಲಗಿದ. ಕೆಲವು ದಿನಗಳ ನಂತರ ಅಚ್ಚರಿಯಾಗಿ ಮಳೆ ಸುರಿಯತೊಡಗಿತು. ಒಣಗಿದ ಭೂಮಿ ಜೀವಂತವಾಯಿತು. ರಾಮಯ್ಯನ ಹೊಲದಲ್ಲಿ ಗಿಡಗಳು ಹಸುರಾಯಿತು. ಇತರರ ಹೊಲದಲ್ಲಿ ಹೆಚ್ಚು ಬೆಳೆ ಇಲ್ಲದಿದ್ದರೂ ರಾಮಯ್ಯನ ಹೊಲದಲ್ಲಿ ಉತ್ತಮ ಬೆಳೆ ಆಯಿತು. ಗ್ರಾಮದವರು ಆಶ್ಚರ್ಯಪಟ್ಟರು. ನೀನು ಹೇಗೆ ಉಳಿಸಿಕೊಂಡೆ ಎಂದು ಕೇಳಿದರು. ರಾಮಯ್ಯ ನಗುತ್ತಾ ಹೇಳಿದ, ನಂಬಿಕೆ, ಶ್ರಮ ಮತ್ತು ಸಹನೆ ಇವೇ ನನ್ನ ಸಾಧನ. ಮಂಜು ಮತ್ತೆ ಪಟ್ಟಣಕ್ಕೆ ಹೋಗುವ ದಿನ ಬಂದಿತು. ಅವನು ತಾತನ ಬಳಿಗೆ ಬಂದು, ನಾನು ದೊಡ್ಡವನಾದ ಮೇಲೆ ಕೃಷಿ ಬಗ್ಗೆ ಓದಿ ಹಳ್ಳಿಗೆ ಏನಾದರೂ ಮಾಡುತ್ತೇನೆ. ರಾಮಯ್ಯ ಅವನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದ. ಮಣ್ಣಿನ ಸುಗಂಧವನ್ನು ಮರೆಯಬೇಡ ಮಗುವೆ. ವರ್ಷಗಳ ನಂತರ ಅದೇ ಗ್ರಾಮದಲ್ಲಿ ಒಂದು ಕೃಷಿ ತರಬೇತಿ ಕೇಂದ್ರ ಆರಂಭವಾಯಿತು. ಅದನ್ನು ಆರಂಭಿಸಿದವನು ಮಂಜು. ಆ ಕೇಂದ್ರದ ಮುಂದೆ ರಾಮಯ್ಯನ ಪ್ರತಿಮೆ ಇತ್ತು, ಕೈಯಲ್ಲಿ ಮಣ್ಣು ಹಿಡಿದು ನಿಂತಿರುವಂತೆ. ಗ್ರಾಮದ ಮಕ್ಕಳು ಆ ಪ್ರತಿಮೆಯ ಮುಂದೆ ನಿಂತು ಓದುತ್ತಿದ್ದರು. ಮಣ್ಣನ್ನು ಪ್ರೀತಿಸಿದವನು ಬದುಕನ್ನು ಗೆದ್ದವನು. ಕಥೆಯ ಸಾರಾಂಶ, ಶ್ರಮ, ನಂಬಿಕೆ ಮತ್ತು ತಲೆಮಾರಿನ ನಡುವೆ ಜ್ಞಾನ ವರ್ಗಾವಣೆಯ ಬಗ್ಗೆ ಹೇಳುತ್ತದೆ. ರಾಮಯ್ಯನ ಪಾತ್ರ ಮಣ್ಣಿನ ಪ್ರೀತಿ ಮತ್ತು ಜೀವನದ ಮೌಲ್ಯಗಳನ್ನು ಪ್ರತಿಪಾದಿಸುತ್ತದೆ. ಮಂಜುವಿನ ಮೂಲಕ ಭವಿಷ್ಯದ ಆಸೆಯನ್ನು ತೋರಿಸಲಾಗಿದೆ ಅಂತ ಸುದೀರ್ಘವಾಗಿ ಮಣ್ಣಿನ ಸುಗಂಧ ಅನ್ನೋ ಕಥೆಯನ್ನು ಬರೆದು ಮುಗಿಸಿದ್ದಾಳೆ ಕುಸುಮಾಂಜಲಿ.
0: ತುಂಬ ಚೆನ್ನಾಗಿದೆ ಈ ಕತೆ ಕುಸುಮಾಂಜಲಿ. ಈ ಬಾರಿ ಲಿಖಿತಾನೂ ಮಣ್ಣು ಪ್ರಕೃತಿ ಬಗ್ಗೆನೆ ಬರೆದಿದ್ರು. ನಾವು ನಮ್ಮ ಪೂರ್ವಜರನ್ನ ಮರಿಬಾರ್ದು, ಅವ್ರು ನಡೆದು ಬಂದ ಹಾದಿಯನ್ನ ಮರಿಬಾರ್ದು ಅಂತ ಈಗ ಕುಸುಮಾಂಜಲಿನೂ ಇದ್ರ ಬಗ್ಗೆನೆ ಬರ್ದಿದ್ದಾನೆ. ಇನ್ನು ಮುಂದಿನ ತಿಂಗಳು ವನಮಹೋತ್ಸವ, ಮಕ್ಕಳು ಈಗಿಂದಾನೇ ಆಚರಣೆ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ.
1: ಹೌದು, ಒಂದು ತಿಂಗಳು ಮುಂಚೆನೆ. ಆದ್ರೆ ಬರೀ ಮುಂದಿನ ತಿಂಗಳಿಗೆ ಮಾತ್ರ ಸೀಮಿತ ಆಗದೆ ವರ್ಷ ಇಡೀ ಜೀವನವಿಡೀ ಪರಿಸರ ದಿನಾಚರಣೆಯನ್ನ ಮಾಡಿದ್ರೆ ನಾವು ಉಸಿರಾಡ್ತೀವಿ.
0: ಪರಿಸರ ದಿನಾಚರಣೆಯನ್ನ ಮಾಡೋಣ, ನಮ್ಮ ಉಸಿರನ್ನ ನಾವು ಸಂರಕ್ಷಿಸೋಣ, ಹಸಿರನ್ನು ಸಂರಕ್ಷಿಸೋಣ.
1: ಖಂಡಿತವಾಗ್ಲು. ಈಗ ನೀವು ಯಾವ ಕಥೆಯನ್ನ ಓದ್ತಾ ಇದ್ದೀರಿ?
0: ವಿದಿತಾ ಮಂಜುನಾಥ್ ಬೆಂಗಳೂರಿನಿಂದ ಕಳಿಸಿರುವಂತ ಒಂದು ಪತ್ರ ಇದು. ಈ ಕಥೆಯನ್ನು ಕೂಡ ಪರಿಸರಕ್ಕೆ ಸಂಬಂಧಪಟ್ಟಿದೆ.
1: ಬಹಳ ಸಂತೋಷ.
0: 8ನೇ ತರಗತಿ ಓದ್ತಾ ಇದ್ದಾಳೆ ಈ ಮಗು. ಈ ಒಂದು ಕಥೆಯ ಶೀರ್ಷಿಕೆ ಸಮಯದ ಯಂತ್ರ.
1: ಓಕೆ.
0: ಒಂದು ದಿನ ಸಾನ್ವಿ ಕಾಡಿನಲ್ಲಿ ಹೋಗ್ತಾ ಇದ್ಲು. ಹಾಗೆ ಓಡಾಡ್ತಾ ಇರುವಾಗ ಒಂದು ವಿಚಿತ್ರವಾದ ಯಂತ್ರ ಅವಳಿಗೆ ಕಾಣಿಸ್ತು. ಆ ಯಂತ್ರದ ಮೇಲೆ 9096 ಎಂದು ಬರೆದಿತ್ತು. ಅವಳು ಬಾಗಿಲು ತೆರೆದು ಒಳಗೆ ಹೋದ್ಲು. ಅಲ್ಲಿ ನೂರಾರು ಬಟನ್ಗಳಿದ್ವು. ಎರಡು ಕೆಂಪು ಬಣ್ಣದ ದೊಡ್ಡ ಬಟನ್ಗಳು ಇದ್ವು. ಒಂದರ ಮೇಲೆ ಭೂತಕಾಲ ಮತ್ತು ಇನ್ನೊಂದರ ಮೇಲೆ ಭವಿಷ್ಯಕಾಲ ಅಂತ ಬರೆದಿತ್ತು. ಸಾನ್ವಿ ಭವಿಷ್ಯಕಾಲವನ್ನ ಒತ್ತಿದ್ಲು. ತಕ್ಷಣವೇ ಯಂತ್ರವು ಅಲ್ಲಾಡಲು ಶುರುವಾಯಿತು. ಯಂತ್ರವು ಅಲ್ಲಾಡಲು ನಿಂತ ಮೇಲೆ ಸಾನ್ವಿ ಬಾಗ್ಲನ್ನ ತೆಗೆದು ಹೊರಗೆ ಬಂದಾಗ ಸುತ್ತಮುತ್ತ ಎಲ್ಲೂ ಮರಗಿಡಗಳು ಕಾಣಲಿಲ್ಲ. ಅವಳಿಗೆ ಉಸಿರಾಡಕ್ಕೆ ತುಂಬಾ ಕಷ್ಟವಾಗ್ತಿತ್ತು. ಹಿಂದಿರುಗಿ ಯಂತ್ರವನ್ನ ನೋಡಿದಾಗ ಅದರ ಮೇಲೆ 9096 ಎಂದು ಬರೆದಿತ್ತು. ಎಲ್ಲಾ ಕಡೆ ಕಸ ಮತ್ತು ಪ್ಲಾಸ್ಟಿಕ್ ಕಾಣಿಸ್ತಾ ಇತ್ತು. ಹತ್ತಿರದಲ್ಲೇ ಒಬ್ಬ ಮನುಷ್ಯ ಹೋಗ್ತಾ ಇದ್ದ. ಸಾನ್ವಿ ಅವನನ್ನ ಕರೆದು ಈ ವಾತಾವರಣದ ಬಗ್ಗೆ ಕೇಳಿದಾಗ ಆ ಮನುಷ್ಯನು ಎಲ್ಲರೂ ತಮ್ಮ ತಮ್ಮ ಇಷ್ಟಕ್ಕೋಸ್ಕರ ಮರಗಳನ್ನ ಕಡಿಯುವ ಪರಿಣಾಮ ಹೀಗಾಗಿದೆ ಅಂತ ಹೇಳ್ದ. ಸಾನ್ವಿಗೆ ಈ ಪರಿಣಾಮದ ಅರಿವಾಗಿ ಹಿಂದಿರುಗಿ ಬಂದು ಜನರಿಗೆ ವಾಸ್ತವಿಕವನ್ನು ತಿಳಿಸಿದಳು. ಈ ಒಂದು ಕಥೆಯ ನೀತಿ ಪರಿಸರವನ್ನು ಉಳಿಸಿ ಅಂತ ಬರೆದಿದ್ದಾಳೆ.
1: ಖಂಡಿತವಾಗ್ಲೂ. ಆದ್ರೆ ಲಿಖಿತ ಬರ್ದಿರೋ ಕತೆ ಹೀರೋಯಿನ್ ಹೆಸರು
0: ಸಾನ್ವಿನೆ,
1: ಈ ಮಗು ಬರ್ದಿರೋ ಕತೆಯ ಹೀರೋಯಿನ್ ಕೂಡ ಸಾನ್ವಿನೆ.
0: ಬಹುಶಃ ಪರಿಸರಕ್ಕೂ ಸಾನ್ವಿಗೂ ಏನೋ ಸಂಬಂಧ ಇದೆ
1: ಇದೆ ಅನ್ಸತ್ತೆ. ಚೆನ್ನಾಗಿತ್ತು.
0: ಎಲ್ಲಾರು ಮಕ್ಕಳೇ, ನೀವುಗಳು ಪರಿಸರವನ್ನ ಉಳಿಸಿ ಮನೆ ಮುಂದೆ ಚಿಕ್ಕದಾಗೆ ಒಂದೆರಡು ಗಿಡವನ್ನ ಆದ್ರೆ ಹಾಕೊಳ್ಳಿ. ಎಲ್ಲಾದ್ರೂ ಮನೆ ಮುಂದಿರೋ ಮರಕ್ಕೆ ನೀರ್ ಹಾಕಿ. ಈ ತರ ಪರಿಸರ ಉಳಿಸಕ್ ಏನೇನಾಗುತ್ತೋ ಆತರ ನಿಮ್ ಕೈಲಾದ ಸೇವೆಯನ್ನ ನೀವು ಮಾಡಿ.
1: ಅವ್ರ ಮನೆ ಕೈ ತೋಟದಲ್ಲೇ ಒಂದು ಗಿಡ ಹಾಕಿದ್ರೆ ಆ ಗಿಡದ ಜೊತೆಗೆ ಒಳ್ಳೆ ಅವಿನಾಭಾವ ಸಂಬಂಧ ಅವ್ರಿಗೆ ಮೂಡುತ್ತೆ. ಅದು ಹಾಕಿದಾಗ್ಲೇ ಅವ್ರಿಗೆ ಗೊತ್ತಾಗುತ್ತೆ.
0: ಹೌದು, ಅದ್ರಲ್ಲಿ ಒಂದು ಹೂ ಅದೇನಾದ್ರೂ ಕೊಟ್ಬಿಟ್ರೆ ಎಷ್ಟು ಆನಂದ ಆಗುತ್ತೆ ಅಂದ್ರೆ ಅದ್ ನೀವ್ ಹಾಕಿದ್ರೆ ನಿಮಗ್ ಗೊತ್ತಾಗುತ್ತೆ.
1: 10 out of 10 ಮಾರ್ಕ್ಸ್ ತಗೊಂಡಷ್ಟು ಖುಷಿ ಆಗ್ಬಿಡುತ್ತೆ.
0: ಹೌದು.
1: ಸರಿ, ಈಗ ನಾನೊಂದು ನಗೆ ಹನಿಗಳನ್ನ ಓದ್ತಾ ಇದ್ದೀನಮ್ಮ.
0: ಇಷ್ಟು ತನಕ ಪ್ರಕೃತಿ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಮಾತಾಡಿದೀವಿ, ಈಗೊಂದು ಸ್ವಲ್ಪ ಹೊತ್ತು ನಕ್ಕೊಳ್ಳೋಣ ಅಂತ ನಗೆ ಹನಿ ಓದ್ತಾ
1: ಇದ್ದೀರಾ?
0: ಮುಂದುವರೆಸಿ.
1: ನಗೆ ಹನಿ ಅಂತ ಹಾಕಿದೆ ಮಗು. ಅಪೂರ್ವ ಎಂ, ಸೆಂಟ್ ಮೇರಿಸ್ ಇಂಗ್ಲಿಷ್ ಸ್ಕೂಲ್, ಟಿ ನರಸೀಪುರ, ಮೈಸೂರು ಡಿಸ್ಟಿಕ್ಟ್. ಆಯ್ತಾ, ಎರಡೇ ಎರಡು ಪುಟ್ಟ ಚುಟುಕುಗಳ ತರ ಬರ್ದಿದ್ದಾಳೆ ಇವಳು. ನಗು, ಅದ್ರ ಹೆಸರು ನಗು. ಆಯ್ತಾ, ಒಂದು ನಗು ಸಾಕು ನೋವು ಕರಗಲು, ಒಂದು ನಗು ಸಾಕು ಹೃದಯ ಅರಳಲು, ಮಾತಿಲ್ಲದೆ ಔಷಧಿಯಂತೆ ಇರುವುದು ನಗು, ನಗುವೇ ಜೀವನದ ಸೌಂದರ್ಯ. ಹೆಂಗಿದೆ?
0: ತುಂಬಾ ಚೆನ್ನಾಗಿದೆ.
1: ಇದು ನಗೆ ಹನಿ ಅಲ್ಲ, ಇದು ಚುಟುಕು.
0: ಹೌದು
1: ಅಲ್ವಾ? ಬಹಳ ಚೆನ್ನಾಗಿದೆ,
0: ನಗುವಿನ ಕುರಿತಾದ ಚುಟುಕು.
1: ಹೌದು, ಖಂಡಿತವಾಗ್ಲು. ಇನ್ನೊಂದು ತಂದೆ, ತಂದೆಯ ಬಗ್ಗೆ ಒಂದು ಚುಟುಕನ್ನ ಬರ್ತಿದ್ದಾಳೆ. ಬೆವರು ಹನಿಗಳಲ್ಲಿ ಕನಸು ಬಿತ್ತುವನು, ಮೌನ ಪ್ರೀತಿಯಿಂದ ಮನೆಯನ್ನು ಕಟ್ಟುವನು, ನೆರಳಾಗಿ ಬದುಕಿಗೆ ದಾರಿ ತೋರಿಸುವವನು ಅವನೇ ತಂದೆ.
0: ಎರಡು ಚುಟುಕುನಲ್ಲಿ ಒಂದ್ರಲ್ಲಿ ನಗಿಸ್ಬಿಟ್ಲು, ಇನ್ನೊಂದ್ರಲ್ಲಿ ಅಳಿಸ್ಬಿಟ್ಲು, ಎರಡನ್ನೂ ಒಟ್ಟಿಗೆ ಮಾಡಿಸ್ಬಿಟ್ಲು.
1: ಅಪೂರ್ವ, ಚೆನ್ನಾಗಿದೆ ಪುಟ್ಟ, ನಿನ್ ಬರ್ದಿರೋ ಎರಡೂ ಚುಟುಕುನು ಬಹಳ ಚೆನ್ನಾಗಿದೆ.
0: ಬಿಎಸ್ಎಸ್ ವಿದ್ಯೋದಯ 5ನೇ ತರಗತಿ ಮಗು ಕೌಸ್ತುಭ ಕೃಷ್ಣ ಬರೆದಿರೋ ಅಂತ ಒಂದು ಕವನ ಇದು. ಭಾರತಾಂಬೆಯ ಮಕ್ಕಳು ಅನ್ನೋದು ಕವನದ ಶೀರ್ಷಿಕೆ. ಭಾರತಾಂಬೆಯ ಮಕ್ಕಳು ನಾವು, ಭವ್ಯ ಭಾರತವ ಕಟ್ಟುವೆವು. ವಿದ್ಯೆ ಕಲಿತು ವಿಜ್ಞಾನವ ಅರಿತು ಮುಂದಕ್ಕೆ ಮುಂದಕ್ಕೆ ಸಾಗುವೆವು. ಸೋಲಿಗೂ ಕುಗ್ಗದ, ಗೆಲುವಿಗೂ ಹಿಗ್ಗದ ಸಮಚಿತ್ತದಲ್ಲಿ ಗುರಿ ಮುಟ್ಟುವೆವು. ನಮ್ಮ ಸಂಸ್ಕೃತಿ, ನಮ್ಮ ಹಿರಿಮೆಯು ಅದನ್ನು ಒಟ್ಟಿಗೆ ಒಯ್ಯುವೆವು. ದೇಶವ ಕಟ್ಟಿದ, ವಿಶ್ವವ ಮೆಚ್ಚಿದ ಶ್ರೇಷ್ಠರನ್ನೆಂದು ನೆನೆಯುವೆವು. ಗುರು ಹಿರಿಯರು ಕೊಟ್ಟಿಹ ಜ್ಞಾನದ ಬುತ್ತಿಯ ಹೊತ್ತಿಯೇ ಮುಂದಕ್ಕೆ ಸಾಗುವೆವು. ವಿಕಸಿತ ಭಾರತ ನಮ್ಮಯ ಗುರಿಯು, ಅದನ್ನೂ ಸಾಧಿಸಿ ತೋರುವೆವು. ಭಾರತಾಂಬೆಯ ಮಕ್ಕಳು ನಾವು, ಭವ್ಯ ಭಾರತವ ಕಟ್ಟುವೆವು ಅಂತ. ತುಂಬಾ ಚೆನ್ನಾಗಿದೆ ಈ ಒಂದು ಕವನ.
1: ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ.
0: ನಿಜವಾಗ್ಲು
1: ಅಲ್ವಾ?
0: ಹೌದು, ಆ ಒಂದು ಸಣ್ಣ ವಯಸ್ಸಿನಲ್ಲಿ ಎಷ್ಟು ಒಳ್ಳೆಯ ಕನಸನ್ನ ಕಂಡಿದೆ ಈ ಮಗು ಅಂತ ಅನ್ಸುತ್ತೆ.
1: ಹೌದು, ಕೌಸ್ತುಭ ಕೃಷ್ಣಂಗೆ ಅಭಿನಂದನೆಗಳನ್ನ ತಿಳಿಸೋಣ. ಆಯ್ತಾ? ಈಗ 5ನೇ ತರಗತಿಯ ಲಿಟಲ್ ಫ್ಲವರ್ ಕಾನ್ವೆಂಟ್, ಟಿ ನರಸೀಪುರದಿಂದ. ಈ ಸತಿ ಟಿ ನರಸೀಪುರ ಸಾಕಷ್ಟು ಪತ್ರಗಳು ಅಲ್ವಾ. ಧನ್ಯಶ್ರೀ ಎಎಂ ಅನ್ನೋ ಮಗು ಪತ್ರವನ್ನ ಬರೆದಿದ್ದಾಳೆ. ಇದರಲ್ಲಿ ಒಂದೇ ಒಂದು ಚುಟುಕು, ಪುಟಾಣಿ ಚುಟುಕು. ಓಕೆ. ಶಾಲೆಯೇ ಜ್ಞಾನದ ತೋಟ, ಮಕ್ಕಳ ನಗುವೇ ಅದರ ನೋಟ, ಗುರುಗಳ ಪ್ರೀತಿಯೇ ಪಾಠ, ಭವಿಷ್ಯ ಕಟ್ಟುವ ಸಿಹಿ ನೋಟ. ಅಷ್ಟೇ,
0: ತುಂಬಾ ಚೆನ್ನಾಗಿದೆ ಚುಟುಕು.
1: ಚಿಕ್ಕದಾದ ಚೊಕ್ಕದಾದ ಒಂದು ಚುಟುಕು ಅಲ್ವಾ ಧನ್ಯಶ್ರೀ? ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಒಂದು ದೊಡ್ಡದಾಗಿರೋ ಕತೆ ಬರೆದು ಕಳಿಸು, ನಾವು ಓದೋದಕ್ಕೆ ರೆಡಿ ಅಲ್ವಾ?
0: ಹೌದು. ಮತ್ತು ಒಂದು ಚುಟುಕನ್ನ ಇವಳು ಬರೆದು ಕಳಿಸಿದಾಳೆ ಧನ್ಯಶ್ರೀ.
1: ಎರಡಿದ್ಯಾ?
0: ಇನ್ನು ಎರಡು ಚುಟುಕು ಇದೆ.
1: ಓದಮ್ಮ.
0: ನನ್ನ ಹೆಸರು ಧನ್ಯ, ನನ್ನ ತಮ್ಮನನ್ನು ಪಡೆದು ನಾನು ಧನ್ಯ. ನನ್ನ ತಮ್ಮ ಮನ್ವಿ ಮುದ್ದಿನ ಕಂದ, ಅವನ ನಗುವೇ ಮನೆಯ ಆನಂದ ಅಂತ ಬರೆದಿದ್ದಾಳೆ.
1: ಆಹಾ, ಏನ್ ಪ್ರೀತಿನೋ ತಮ್ಮನ ಮೇಲೆ.
0: ಹೌದು. ಮತ್ತೊಂದು ಚುಟುಕು, ಒಟ್ಟಿಗೆ ಆಟ ಒಟ್ಟಿಗೆ ಪಾಠ, ತಮ್ಮನ ಜೊತೆಗೆ ತುಂಟಾಟ, ಜಗಳ ಬಂದರೂ ಪ್ರೀತಿ ಕಟ್ಟಿ, ಅಕ್ಕ ತಮ್ಮನ ಬಂಧನ ಸದಾ ಗಟ್ಟಿ ಅಂತ ಬರೆದಿದ್ದಾಳೆ.
1: ರಕ್ತ ಸಂಬಂಧದ ಬೆಲೆ ಈ ಚುಟುಕಿಯಿಂದ ನಾವು ಕಂಡುಕೊಳ್ಬಹುದು.
0: ಹೌದು. ಧನ್ಯಶ್ರೀ, ತುಂಬಾ ಚೆನ್ನಾಗಿ ಬರೆದಿದ್ಯಾ ಪುಟ್ಟ. ಮುಂದಿನ ಸತಿ ಆಗ್ಲೇ ಹೇಳ್ದಂಗೆ ಒಂದು ದೊಡ್ಡ ಕಥೆಯನ್ನ ಬರೆದು ಕಳಿಸು, ನಾವು ಓದ್ತೀವಿ.
1: ಹೌದು. ಚಿನ್ಮಯಿ, ನಮ್ಮ ಕೈಲಿದ್ದ ಎಲ್ಲಾ ಪತ್ರಗಳನ್ನು ಓದಿ ಮುಗಿಸಿದ್ದೇವೆ.
0: ಹೌದು.
1: ಮುಂದಿನ ಸರ್ತಿಗೆ ನಮ್ಮ ಮಕ್ಕಳು ಒಂದಷ್ಟು ಬರೆದು ಕಳಿಸಿದ್ರೆ ಶಾಲೆನೂ ಶುರುವಾಗಿರುತ್ತೆ. ಸೊ ಅವರ ಓದಿನ ಬಿಡುವಿನಲ್ಲಿ ನಮ್ಗೊಂದಷ್ಟು ಪತ್ರಗಳನ್ನ ಬರೆದು ಕಳಿಸಿದ್ರೆ ಅವಾಗ ನಾವು ಓದಬಹುದು.
0: ಹೌದು. ನಮ್ಮ ವಿಳಾಸನೂ ನಿಮಗ್ ಗೊತ್ತಿದೆ. ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ ವಿಭಾಗ, ಆಕಾಶವಾಣಿ ಮೈಸೂರು, ಯಾದವಗಿರಿ, ಮೈಸೂರು, 5700020. ಅಥವಾ ನೀವು ಮಿಂಚಂಚೆನೂ ಕಳಿಸ್ಬೋದು. ನಿಮ್ಮ ಪೇರೆಂಟ್ಸ್ ಹತ್ರ ಕೇಳಿಕೊಂಡು ನೀವು ಅವರ ಒಂದು ಮೇಲ್ ಐಡಿಯಿಂದ ನಿಮ್ಮ ಹೆಸರನ್ನು ಹಾಕಿ ಮಿಂಚಂಚೆ ಕಳಿಸಿ. ಅದಕ್ಕೆ ನಮ್ಮ ಮಿಂಚಂಚೆ ವಿಳಾಸ reply@AIR ಮೈಸೂರು, reply@AIR@gmail.com. ನಿಮ್ಮ ಪತ್ರಗಳನ್ನು ಓದಕ್ಕೆ ನಾನು ಕವಿತಾ ಅವ್ರು ಕಾಯ್ತಾ ಇರ್ತೀವಿ. ನೀವು ಬೇಗ ಬೇಗ ನಿಮ್ಮ ಕಥೆಗಳು, ಕವನಗಳು, ನಗೆಹನಿಗಳು, ಚುಟುಕುಗಳು ಎಲ್ಲವನ್ನ ಬರೆದು ಕಳಿಸ್ತೀರಾ ತಾನೇ?
1: ಖಂಡಿತವಾಗ್ಲೂ ಬರೆದು ಕಳಿಸ್ತಾರೆ ಚಿನ್ಮಯಿ. ಮುಂದಿನ ತಿಂಗಳು ಕಡೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಸಾಹಿತ್ಯ ರಂಗದಲ್ಲಿ ಮತ್ತೆ ಓದೋಣ. ಆಯ್ತಾ
0: ಪುಟಾಣಿಗಳಿಗೆಲ್ಲ?
1: ಟಾಟಾ, ಬಾಯ್ ಬಾಯ್.
2: ಇದುವರೆಗೂ ಮಕ್ಕಳ ಸಾಹಿತ್ಯ ರಂಗ, ಮಕ್ಕಳ ಪತ್ರಗಳನ್ನಾಧರಿಸಿದ ಸಾಹಿತ್ಯ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಬಿಜಿ ಕವಿತಾ ಹಾಗೂ ಚಿನ್ಮಯಿ ಕೆಎಸ್. ಇದು ಇಂದಿನ ಮಕ್ಕಳ ಮಂಟಪ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು.
4: ಅದಲ್ಲದೆ ಮಗುನ ದತ್ತು ತಗೊಂಡ ತಾಯಿನೂ ಸಹ ಆಕೆ ಅವ್ರ ಪಾಲಕರಿಂದ ಅವಳ ಮಗುನ ಪಡ್ಕೊಳ್ತಾಳಲ್ಲ, ಅಲ್ಲಿಂದ 12 ವಾರಗಳ ಕಾಲ ರಜೆಯನ್ನ, ವೇತನ ಸಹಿತ ರಜೆನ ಮಾಲೀಕರು ಕಡ್ಡಾಯವಾಗಿ ಕೊಡಬೇಕಾಗಿ ಬರುತ್ತೆ.
3: ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.

0: ಸಮಯ ಸರಿಯಾಗಿ 4 ಗಂಟೆ.
1: ಆಕಾಶವಾಣಿ ಪತ್ತೇದಾರಿ ನಾಟಕ ಚೋಳರ ಕಾಲದ ರಾಜದಂಡ. ರಚನೆ ಅಪರಂಜಿ ಶಿವು. ನಿರ್ಮಾಣ ಉಮೇಶ್ ಎಸ್. ಕೇಳಿ ನಾಟಕ ಚೋಳರ ಕಾಲದ ರಾಜದಂಡ.
2: ಕಲ್ಯಾಣ ನಗರಿ ಎಂದೇ ಹೆಸರಾಗಿರುವ ಈ ಬೆಂಗಳೂರು ನಗರದ ಖ್ಯಾತಿ ಪ್ರಪಂಚದ ಮೂಲೆ ಮೂಲೆಗೂ ಹರಡಿರುವುದು ಎಲ್ಲರಿಗೂ ತಿಳಿದಿರುವಂತಹ ವಿಷಯ. ಊರು ಬೆಳೆದು ಮೆಗಾಸಿಟಿ ಆದ ಮೇಲೆ ಅದಕ್ಕೆ ತಕ್ಕಂತೆ ಅಪರಾಧಗಳು ಬೆಳೆಯಲೇಬೇಕಲ್ಲವೇ? ಅಪರಾಧ ನಡೆದಾಗ ಪೊಲೀಸರು ಅದೆಷ್ಟೇ ದಕ್ಷತೆಯಿಂದ ತನಿಖೆ ನಡೆಸಿದರೂ ಹಲವು ಕ್ಲಿಷ್ಟ ಪರಿಸ್ಥಿತಿಗಳಲ್ಲಿ ಅವರಿಗೆ ಸಹಾಯ ಬೇಕಾಗುವುದು ಅನಿವಾರ್ಯ. ಕಳೆದ ಹಲವಾರು ವರ್ಷಗಳಿಂದ ಪೊಲೀಸರಿಗೆ ಅಂತಹ ನೆರವು ನೀಡುತ್ತಾ ಬಂದಿದ್ದಾರೆ ನಗರದ ಖ್ಯಾತ ಪತ್ತೆದಾರ ಮಾನ್ಯ ಶರಲೇಖ ಅವರು. ಇವರು ಬಗೆಹರಿಸಿರುವ ಸಮಸ್ಯೆಗಳು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ, ದೂರದ ಇಂಗ್ಲೆಂಡ್ ಹಾಗೂ ಸಿಂಗಾಪುರ ಈ ಊರುಗಳಿಂದಲೂ ಇವರ ತಜ್ಞ ಸಲಹೆಗೆ ಬೇಡಿಕೆ ಇರುವುದು ಇವರ ಪ್ರತಿಭೆಗೆ ಸಾಕ್ಷಿ. ನಮ್ಮ ಪತ್ತೆದಾರ ಶಿಖಾಮಣಿ ಮತ್ತು ಅವರ ಆಪ್ತ ಗೆಳೆಯ ವತ್ಸನ ವಾಸವಾಗಿರೋದು ಬನಶಂಕರಿಯಲ್ಲಿರುವಂತಹ 221B ಫ್ಲ್ಯಾಟ್ನಲ್ಲಿ. ಇಂದು ಬೆಳಗ್ಗೆ ಇಬ್ಬರು ಬಿಡುವಾಗಿರೋ ಹಾಗೆ ಕಾಣುತ್ತೆ. ಅದೇನೋ ಕಿಟಕಿ ಬಳಿ ನಿಂತು ಮಾತಾಡ್ತಾ ಇದ್ದಾರೆ. ಬನ್ನಿ, ಅವರು ಏನು ಮಾತಾಡ್ತಾ ಇದ್ದಾರೆ ಅಂತ ಕೇಳೋಣ.

0: ಶರ್ಲೇಕ, ಈ ಪತ್ತೇದಾರಿ ಕೆಲಸಕ್ಕೆ ಚಾಣಾಕ್ಷತನ, ಹರಿತವಾದ ತರ್ಕ ಎಲ್ಲ ಇರಬೇಕು ಅಂತಿರ್ತೀಯಲ್ಲ. ಈಗಲ್ಲಿ ರಸ್ತೆಯಲ್ಲಿ ಬರ್ತಾ ಇದ್ದಾರಲ್ಲಪ್ಪ ದಂಪತಿಗಳು, ನೋಡು ನೋಡು, ಅವ್ರ ಬಗ್ಗೆ ಇಲ್ಲಿಂದಾನೇ ಏನೇನು ಕಂಡುಹಿಡಿಯೋಕ್ಕಾಗತ್ತೆ ಅಂತ ಹೇಳು ನೋಡೋಣ.
1: ಅಪ್ಪ ವತ್ಸನ, ಮೊದಲು ನೀನು ಏನೇನು ಹೇಳೋಕ್ಕಾಗತ್ತೆ ಹೇಳು, ಆಮೇಲೆ ನನ್ನ ತರ್ಕ ಹೇಳ್ತೀನಿ.
0: ನನಗೆ ತೋಚೋದು ಇಷ್ಟೇ ಅಪ್ಪ, ಆ ಗಂಡಸಿಗೆ ಸುಮಾರು 60 ವಯಸ್ಸು, ಹೆಂಡತಿಗೆ ಸುಮಾರು 50 ನೋಡು
1: ಸರ್,
0: ಆದರೆ 45 ಥರ ಕಾಣ್ತಾಳೆ. ಇಬ್ಬರು ವಾಕಿಂಗ್ ಹೊರಟಿದ್ದಾರೆ. ಇಷ್ಟು ಮಾಹಿತಿ ಬಿಟ್ಟರೆ ನನಗಿನ್ನೇನು ಹೊಳಿತಾ ಇಲ್ಲಪ್ಪ.
1: ಅಷ್ಟೇನೆ. ಹಾಂ ನೋಡು, ಈಗ ಒಂದು ನನ್ನ ಚಾಲೆಂಜ್ ನಿನಗೆ.
0: ಏನಪ್ಪ ಅದು?
1: ಅವರಿಬ್ಬರು ಮುಂದೆ ನಡೆದು ಬಂದು ರಸ್ತೆ ತುದಿಲಿರೋ ಬಲಮುರಿ ಗಣಪನ ದೇವಸ್ಥಾನದ ಬಳಿ ಬಂದಾಗ ಅಲ್ಲಿ ಕುಳಿತಿರೋ ಹೂ ಮಾರೋ ಮುದುಕಿ ಹತ್ರ ಆತ ಒಂದು ಮೊಳ ಮಲ್ಲಿಗೆ ಹೂ ಕೊಂಡು ಆಕೆಗೆ ಕೊಡ್ತಾನೆ ಅಂತ ನಾನು ಹೇಳ್ತೀನಿ, ಬೆಟ್ ತಗೋತೀಯ?
0: ಅರೆ ಬರೀ ಅವರಿಬ್ಬರ ಮುಖ ನೋಡಿ, ಅದು ಇಲ್ಲಿಂದಲೇ ನೋಡಿ, ಅಷ್ಟೆಲ್ಲ ಹೇಗೆ ಹೇಳೋಕ್ಕಾಗುತ್ತೋ? ಓಕೆ ಅಪ್ಪ, ನಾನು ಅಕ್ಸೆಪ್ಟ್ ಮಾಡ್ತೀನಿ ಚಾಲೆಂಜ್. 100 ಬೆಟ್
1: ಕೊಟ್ಟು ಹಾಗೆ ನೋಡ್ತಾರೆ. ಹ್ಞೂ, ಅವರಿಬ್ಬರು ನೋಡ್ಕೊಂಡು ಬರ್ತಾ ಇದ್ದಾರೆ. ಮುಂದೆ ಬಂದರು ದೇವಸ್ಥಾನ. ಹಾ, ಆ ಹೂ ಮಾರು ಮುದುಕಿ ಹತ್ರ ಹೋದ.
0: ಅರೆ ಶರ್ಲೇಕಾ, ಶಬಾಷ್! ಆತ ಆಕೆನೇನೋ ಕೇಳ್ದ, ಆಕೆ ನಗ್ತ ತಲೆ ಆಡಿಸ್ತಾ ಇದ್ದಾಳೆ. ಅರೆ ಅವನ ಹೂನೋಳ ಹತ್ರ ಹೋಗಿ ಒಂದು ಮೊಳ ಕಟ್ಟಿದ ಹೂವನ್ನ ಖರೀದಿಸಿ ಆಕೆ ಕೊಟ್ಟೆ ಬಿಟ್ಟನಲ್ಲು. ಆಕೆ ಅದನ್ನ ನಾಜೂಕಾಗಿ ತನ್ನ ಹೆರಳಿಗೆ ಮುಡ್ಕೊಂಡ ನಂತರ ಇಬ್ರು ಪಕ್ಕದ ರಸ್ತೆಗೆ ತಿರುಗಿ ನಮ್ಮಿಂದ ಮರೆ ಆಗ್ತಾ ಇದ್ದಾರೆ ನೋಡು. ಅಲ್ಲ ಶರ್ಲೇಕಾ, ಅದು ಹೇಗಷ್ಟು ನಿಖರವಾಗಿ ಆತ ಹೂ ಕೊಳ್ತಾನೆ ಅಂತ ಊಹಿಸಿದ್ಯೋ ಮರಯ್ಯ?
1: ನಮ್ಮ ಕಸುಬಿನಲ್ಲಿ ಊಹೆಗೆ ಸ್ಥಳವೇ ಇಲ್ಲ ಅಂತ ನಾನು ಎಷ್ಟು ಸತಿ ನಿನಗೆ ಹೇಳಿದ್ದೀನಿ. ನನ್ನ ಪ್ರಿಡಿಕ್ಷನ್ ಏನಿದ್ರು ಸಂಪೂರ್ಣವಾಗಿ ತರ್ಕದ ಆಧಾರದ ಮೇಲೆ ಮಾಡಿದ್ದು.
0: ಹೇಗಪ್ಪ?
1: ಹೇಳ್ತೀನಿ ಕೇಳು. ಇದನ್ನೆಲ್ಲ ಇಷ್ಟು ಕರಾರುವಾಕ್ಕಾಗಿ ಹೇಳಬೇಕಾದ್ರೆ ಮನುಷ್ಯನ ಸ್ವಭಾವ ಸಂಬಂಧಗಳ ಬಗ್ಗೆ ಆಳವಾಗಿ ಅಭ್ಯಾಸ ಮಾಡಿರಬೇಕು. ಒಬ್ಬ ಮಹಿಳೆ ಮತ್ತು ಒಬ್ಬ ಪುರುಷ ಇಬ್ಬರು ಒಟ್ಟಿಗೆ ನಡೆದು ಬರ್ತಿರುವಾಗ ಅವರು ದಂಪತಿಗಳಾಗಿರಬೇಕಾದ್ರೆ ಒಂದು ಮುಖ್ಯ ಪ್ರೀ ಕಂಡೀಷನ್ ಅನ್ನು ಅವರು ಪಾಲಿಸಬೇಕಾಗುತ್ತೆ.
0: ಏನದು?
1: ಅದೇನೆಂದರೆ ಆಕೆ ವಟವಟ ಅಂತನೋ ಕವಕವ ಅಂತನೋ ಮಾತಾಡ್ತಾ ಇರಬೇಕು. ಆತ ನಿಸ್ತೇಜವಾದ ಮುಖವನ್ನು ಹೊತ್ತು ಕೋಲೆ ಬಸವಂತರ ಆಗಾಗ ತಲೆದೂಗ್ತಾನೇ ಇರಬೇಕು. ಆಗ ಅವರನ್ನ ಸಂಭಾವಿತ ದಂಪತಿಗಳು ಅಂತ ಗುರುತಿಸಬಹುದು.
0: ಓಹೋ,
1: ಈ ಜೋಡಿಯನ್ನ ದೂರದಿಂದ ನೋಡಿದಾಗಲೇ ಏನೋ ಸ್ವಲ್ಪ ವ್ಯತ್ಯಾಸ ಇರುವ ಹಾಗೆ ಕಾಣಿಸ್ತು. ಹತ್ರ ಬರ್ತಿದ್ದ ಹಾಗೆ ಅವರ ಮುಖಚರ್ಹೆ ಇನ್ನೂ ಸ್ಪಷ್ಟವಾಯಿತು. ಆತ ಅತ್ಯಂತ ಆಸಕ್ತಿಯಿಂದ ಆಕೆಗೆ ಏನೇನೋ ಹೇಳ್ತಾ ಇದ್ದ. ಅಷ್ಟೇ ಆಸಕ್ತಿಯಿಂದ ಆಕೆ ಅವನು ಹೇಳಿದ್ನೆಲ್ಲ ಕೇಳಿಸ್ಕೊಡ್ತಾ ಇದ್ಲು. ಓಹೋ, ಇದರಲ್ಲೇನೋ ಮರ್ಮ ಇದೆ ಅಂತ ಅನ್ನಿಸ್ತು. ಅಷ್ಟರಲ್ಲಿ ಆತ ಏನೋ ಹೇಳಿದ್ದಕ್ಕೆ ಆಕೆ ನಗೋದು ಪ್ರಾರಂಭಿಸಿದ್ಲು. ಭರತ ಖಂಡದ 5,000 ವರ್ಷಗಳ ಇತಿಹಾಸದಲ್ಲಿ ಗಂಡ ಹೇಳಿದ ಮಾತಿಗೆ ಹೆಂಡತಿ ನಕ್ಕಿದ್ದು 2 ಸಲ.
0: ಹೌದಾ?
1: ಹಾ, ಶೂರ್ಪನಕ ಪ್ರಕರಣದ ನಂತರ ಒಮ್ಮೆ ಶ್ರೀರಾಮ ಅದರ ವಿವರಗಳನ್ನು ಸೀತೆಗೆ ಹೇಳಿ ಅವಳನ್ನು ನಗಿಸಿದಾಗ. ಇನ್ನೊಂದು ಭೀಮ ಹಿಡಿಂಬೆಯೊಡನೆ ಧರ್ಮರಾಯನ ಬೋಳೆತನವನ್ನು ಆಡಿಕೊಂಡು ತಮಾಷೆ ಮಾಡಿದಾಗ. ಇವೆರಡೂ ಪ್ರಸಂಗ ಬಿಟ್ಟರೆ ಹಿಂದೂ ಕುಶ್ ಪರ್ವತ ಶ್ರೇಣಿಯ ದಕ್ಷಿಣಕ್ಕೆ ಗಂಡನ ಮಾತಿಗೆ ಹೆಂಡತಿ ನಕ್ಕ ಪ್ರಸಂಗ ಎಂದಿಗೂ ಆಗಿಲ್ಲಪ್ಪ. ಗಂಡ ಮಾತಾಡೋದು ಅಂದ್ರೇನು, ಹೆಂಡತಿ ಅದನ್ನು ಆಸಕ್ತಿಯಿಂದ ಕೇಳಿಸ್ಕೊಳ್ಳೋದು ಅಂದ್ರೇನು, ಅದಕ್ಕೆ ಸ್ಪಂದಿಸಿ ನಗೋದು ಅಂದ್ರೇನು?
0: ಹೌದೌದು.
1: ಹಾಗಾಗಿ ಆ ಜೋಡಿ ಗಂಡ ಹೆಂಡಿರಲ್ಲ ಅಂತ ಖಚಿತವಾಯ್ತು. ಹಾಗಾದ್ರೆ ಪ್ರೇಮಿಗಳೇ, ಈ ವಯಸ್ಸಿನಲ್ಲಿ ಈ ಬನಶಂಕರಿಯಲ್ಲಿ ಆ ಸಾಧ್ಯತೆ ಅಸಾಧ್ಯವಲ್ಲದಿದ್ದರೂ ಸಂಭವ ಕಡಿಮೆ. ಇದನ್ನೆಲ್ಲ ಯೋಚಿಸಿ ಅವರುಗಳು ಅಕ್ಕಪಕ್ಕದ ಮನೆಯವರಿ

0: ಇಡಬೇಕು. ಎಲ್ಲ ದಂಪತಿಗಳಂತೆ ತಮ್ಮ ಬಾಳ ಸಂಗಾತಿಯಲ್ಲಿ ರೋಸಿ ಹೋಗಿ ಈ ರೀತಿ ಪರಸ್ಪರ ಸಾಂತ್ವನ ಪಡೆಯುತ್ತಿರಬಹುದೆಂದು ನಿರ್ಧಾರಕ್ಕೆ ಬಂದೆ. ಇಂತಹ ಪರಿಸ್ಥಿತಿನಲ್ಲಿ ಗಂಡಸಿಗೆ ಮಲ್ಲಿಗೆ ಹೂ ಕಂಡ್ರೆ ಹೋರಿ ಮುಂದೆ ಕೆಂಪು ನಿಶಾನೆ ತೋರಿಸಿದಂತೆ ಆಗುತ್ತೆ. ಆತನಿಗೆ ನಿಮ್ಮನ್ನು ಪ್ರೀತಿಸುತ್ತೇನೆ ಅಂತ ಧೈರ್ಯವಾಗಿ ಹೇಳೋ ತಾಕತ್ತಿಲ್ಲದೆ ನಿಮ್ಮ ಹೆರಳಿಗೆ ಮಲ್ಲಿಗೆ ಚೆನ್ನ ಅಂತ ಹೇಳಿದಾಗ ಆಕೆ ಅವನ ಮಾತಿಗೆ ನೇರವಾಗಿ ಉತ್ತರಿಸಿದೆ. ಮೆಲುನಗೆಯೊಂದನ್ನು ಬೀರಿದರೆ ತನ್ನ ಗುರಿ ಸಾಧನೆ ಆಯಿತು ಅಂತ ಆತ ಭಾವಿಸ್ತಾನೆ. ಇದನ್ನೆಲ್ಲ ನನ್ನ ತರ್ಕದಿಂದ ಅರಿತುಕೊಂಡು ಅದನ್ನು ಪರೀಕ್ಷಿಸೋದಕ್ಕೆ ಅಂತ ನಿನ್ನ ಹತ್ರ ಪಂದ್ಯ ಕಟ್ಟಿದೆ. ಎಲ್ಲಿ ತೆಗಿ ತೆಗಿ 100 ರೂಪಾಯಿ
1: ಕೊಡೋಣ ಕೊಡೋಣ.
0: ಫಸ್ಟ್ 100 ರೂಪೀಸ್ ಬೆಟ್ಸ್ ಕೊಡ್ಕೊಡು.
1: ಆಯ್ತಪ್ಪ ಕೊಟ್ಟೇ ಬಿಟ್ಟೆ. ಅರೆ ಒಂದ್ ನಿಮಿಷ, ಯಾರೋ ಬೆಲ್ ಮಾಡ್ತಾ ಇದ್ದಾರೆ, ಹೋಗಿ ನೋಡ್ತೀನಿ. ಶರ್ಲೇಖ, ಯಾರೋ ನಿಂಗೊಂದು ಪಾರ್ಸೆಲ್ ಕಳಿಸಿದ್ದಾರೆ. ಏನೋ ಉದ್ದವಾಗಿದೆಯಪ್ಪ, ತುಪಾಕಿ ಗಿಪಾಕಿ ಎಲ್ಲ ತಾನೇ?
0: ತುಪಾಕಿ ಎಲ್ಲಿಂದ ಬಂತು ನೋಡ ನೋಡ. ಈ ಕೆತ್ತನೆ ಕೆಲಸ ಮಾಡಿರೋ ಬೀಟೆ ಮರದ ಕೋಲ್.
1: ಓ
0: ಎಲ್ಲಿ, ಇದನ್ನು ನೋಡಿ ಏನ್ ತಿಳ್ಕೋಬಹುದು ಹೇಳು ನೋಡೋಣ.
1: ಸಾಕಪ್ಪ ನಿನ್ನ ಸವಾಲುಗಳು. ಇರಲಿ, ನನಗೆ ತಿಳಿದಷ್ಟನ್ನು ಹೇಳ್ತೀನಿ ಕೇಳಪ್ಪ. ಇದನ್ನ ನೋಡಿದ್ರೆ ಇದೊಂದು ಚೆನ್ನಾಗಿ ಪಾಲಿಶ್ ಮಾಡಿರೋ ಕೋಲು ಅನಿಸುತ್ತೆ. ಕೆಳಗಡೆ ತುದಿನಲ್ಲಿ ಒಂದು ದಪ್ಪಗಿನ ಹಿತ್ತಾಳೆ ಕವಚ ಇದೆ. ಕವಚದ ಕೆಳಗಡೆ ಭಾಗ ಸಾಕಷ್ಟು ಸೌದಿದೆ. ಇನ್ನು ಮೇಲಿನ ತುದಿಯಲ್ಲಿ ಹಿತ್ತಾಳೆಯಿಂದ ಮಾಡಿರುವಂಥ ಸಿಂಹದ ತಲೆ ಇದೆ. ಯಾರಪ್ಪ ನಿನಗೆ ಈ ಹಳೆ ವಾಕಿಂಗ್ ಸ್ಟಿಕ್ ಕಳಿಸಿರೋದು?
0: ಹಳೆ ವಾಕಿಂಗ್ ಸ್ಟಿಕ್ ಅಲ್ಲ ಇದು ವತ್ಸನ.
1: ಮತ್ತೆ
0: ಇದು ಚೋಳರ ಕಾಲದ ರಾಜದಂಡ.
1: ಓ,
0: 3 ತಿಂಗಳ ಹಿಂದೆ ನಾನು ಮಧುರೆ ಕೆಲಸದ ಮೇಲೆ ಹೋಗಿ ನೆನಪಿದೆ ತಾನೆ?
1: ನೆನಪಿಲ್ದೆ ಏನೋ, ಚೆನ್ನಾಗಿ ನೆನಪಿದೆ.
0: ನಾನು ಹೋಗಿದ್ದು ನನ್ನ ಆಪ್ತ ಗೆಳೆಯ ಹಾಗೂ ಅಲ್ಲಿನ ರಾಜವಂಶಸ್ಥ ಮಣಿಕಾಂತನ ಆಹ್ವಾನದ ಮೇರೆಗೆ. ಅವ್ರ ವಂಶದ ಆಸ್ತಿ ಪತ್ರ ಕಾಣೆಯಾಗಿದ್ದನ್ನ ಹುಡುಕ್ಕೊಡೋ ಜವಾಬ್ದಾರಿ ನನ್ನ ಮೇಲಿತ್ತು. ಕೆಲಸ ಯಶಸ್ವಿಯಾಗಿ ಮುಗಿದ ನಂತರ ಗೆಳೆಯ ಆದ್ದರಿಂದ ಹಣ ಏನೋ ತಗೊಳ್ಕೊಳ್ದೆ ವಾಪಸ್ ಬಂದೆ. ಆತ ನನ್ನ ಬಗ್ಗೆ ಕೃತಜ್ಞತೆಯಿಂದ ಕಳಿಸಿರೋ ಉಡುಗೊರೆ ಇತ್ತು. ಅವರ ವಂಶದ ರಾಜದಂಡ ಇದನ್ನು ನನ್ನ ಬಳಿ ಇರಿಸ್ಕೊಂಡ್ರೆ ನನ್ನ ಪತ್ತೆದಾರಿ ಕೆಲಸ ಎಲ್ಲ ಯಶಸ್ವಿಯಾಗುತ್ತೆ ಅಂಥೇಳಿ ಮಣಿಕಾಂತ್ ಇದನ್ನು ನನಗೆ ಕಳಿಸಿದ್ದಾನೆ. ಹಲೋ ಹಲೋ, ಶರ್ಲೆಕ್ ಸ್ಪೀಕಿಂಗ್.
2: ನಮಸ್ಕಾರ ರೀ ಸಾಹೇಬ್ರೆ, ನಾನು ಉಳ್ಳಾಗಡ್ಡಿನ್ರಿ ಮಾತಾಡ್ತಿದ್ದೀನಿ.
0: ನಮಸ್ಕಾರ ನಮಸ್ಕಾರ, ಹೇಳಿ.
2: ಸ್ವಲ್ಪ ನಮ್ಮ ಸ್ಟೇಷನ್ ಬಾಜುಕ್ಕೆ ಬಂದು ಹೋಗ್ಲಿಕ್ಕೆ ಆಗ್ತದೇನ್ರಿ? ಒಂದು ಅರ್ಜೆಂಟ್ ಪ್ರಾಬ್ಲಮ್ ಬಂದದ, ಮನೆ ಕಡೆಗೆ ಜೀಪ್ ಕಳಿಸ್ತೀನಿ ಸಾಹೇಬ್ರೆ.
0: ಸರಿ ಸರಿ ಆಯ್ತು, ವತ್ಸನ ನಾನು ಇಬ್ರು ಬರ್ತೇವೆ.
2: ಆಯ್ತು ರೀ ಸಾಹೇಬ್ರ, ಬಹಳ ಥ್ಯಾಂಕ್ಸ್ ರೀ ಅಪ್ಪ, ನಿಮ್ಮ ಹಾದಿನ ಕಾಯ್ತಿರ್ತೀನಿ ರೀ.
0: ವತ್ಸನ, ಇನ್ಸ್ಪೆಕ್ಟರ್ ಉಳ್ಳಾಗಡ್ಡಿ ಮಾತಾಡಿದ್ದು.
1: ಏನಂತ?
0: ಸುಮ್ ಸುಮ್ಮನೆ ಫೋನ್ ಮಾಡೋರಲ್ಲ ಅವರು, ಕೇಸು ಕ್ಲಿಷ್ಟವಾದದ್ದೇ ಇರಬೇಕು. ಹಾ ಬಾ ವತ್ಸನ, ಉಳ್ಳಾಗಡ್ಡಿ ಅವ್ರಿಗೆ ಹೇಗೆ ಸಹಾಯ ಮಾಡ್ಬೋದು ನೋಡೋಣ.
1: ಆಯ್ತಪ್ಪ, ನೋಡು ಆ ಮಣಿಕಾಂತ್ ಕಳಿಸಿರೋ ರಾಜದಂಡನೂ ತಗೊಂಡ್ ಬಾ, ಒಳ್ಳೆ ಮನಸ್ಸಿನಿಂದ ಕಳಿಸಿದಾನೆ, ಒಳ್ಳೇದಾಗ್ಬೋದು.
0: ಚೋಳರ ರಾಜದಂಡ ಚಲ.
3: ಬನ್ರಿ ಬನ್ರಿ ಸಾಹೇಬ್ರ, ಕೂಡ್ರಿ. ಇವರು ಶ್ಯಾಮ್ ಸುಂದರ್ ಅಂತ.
0: ಹಲೋ.
3: ಖ್ಯಾತ ಇನ್ಶೂರೆನ್ಸ್ ಕಂಪನಿ ಡೈರೆಕ್ಟ್ರು. ಅವರೇ ತಮ್ಮ ಸಮಸ್ಯೆನ ನಿಮಗೆ ತಿಳಿಸ್ತಾರ್ರಿ.
0: ಆಯ್ತಾಯ್ತು.
4: ನಮಸ್ಕಾರ ಶರ್ಲೇಖ ಅವರೆ.
0: ನಮಸ್ಕಾರ.
4: ನೀವು ಮತ್ತು ವತ್ಸನ ಅವರು ನನ್ನ ಸಹಾಯಕ್ಕೆ ಇಷ್ಟು ಬೇಗ ಬಂದಿದ್ದಕ್ಕೆ ನಾನು ಆಭಾರಿಯಾಗಿದ್ದೀನಿ ಸರ್. ಸರ್, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನಮ್ಮ ನಗರದ ಪ್ರತಿಷ್ಠಿತ ಚಿತ್ರಶಾಲೆಯೊಂದರಲ್ಲಿ ನಾಡಿನ ಖ್ಯಾತ ಚಿತ್ರಕಾರರ ವರ್ಣಚಿತ್ರಗಳ ಪ್ರದರ್ಶನ ಕಳೆದ 3 ದಿವಸದಿಂದ ನಡೀತಾ ಇದೆ ಅನ್ನೋದನ್ನು ನೀವು ಪೇಪರು ಹಾಗೂ ಟಿವಿಲಿ ಗಮನಿಸಿರಬಹುದು.
0: ಹೌದೌದು.
4: ಅದರಲ್ಲೂ ನಮ್ಮ ನಾಡಿನ ಖ್ಯಾತ ಚಿತ್ರಶಿಲ್ಪಿ ವೆಂಕಟಪ್ಪನವರ ಲಲಿತ ಮಹಲ್ ಅರಮನೆ ಅನ್ನೋ ಸುಪ್ರಸಿದ್ಧ ಕಲಾಕೃತಿಯನ್ನು ಈ ಪ್ರದರ್ಶನಕ್ಕೆ ಇಡಲಾಗಿದೆ ಸರ್. ಅದರ ಅತ್ಯಮೂಲ್ಯತೆಯ ಕಾರಣದಿಂದ ಚಿತ್ರಶಾಲೆಯವರು ಅದನ್ನು ನಮ್ಮ ಬಳಿ 15 ಲಕ್ಷ ರೂಪಾಯಿಗಳಿಗೆ ಇನ್ಶೂರೆನ್ಸ್ ಮಾಡಿಸಿದ್ದಾರೆ ಸರ್.
0: 15 ಲಕ್ಷಕ್ಕೆ?
4: ಹೌದು ಸರ್. ಸಹಜವಾಗಿಯೇ ನಾವು ನಮ್ಮ ಹಾಗೂ ಚಿತ್ರಶಾಲೆಯ ಹಿತರಕ್ಷಣೆ ದೃಷ್ಟಿಯಿಂದ ಆ ಚಿತ್ರಶಾಲೆಗೆ ಮೊದಲ ದಿನದಿಂದಲೇ ಹಗಲು ಮತ್ತು ರಾತ್ರಿ ಬಿಗಿಯಾದ ಕಾವಲು ಇಟ್ಟಿದ್ದೀವಿ ಸರ್.
0: ಗುಡ್.

0: ಈ ಕಾವಲಿನವರ ಕಣ್ತಪ್ಸಿ ಯಾರೂ ಏನನ್ನೂ ಚಿತ್ರಶಾಲೆಯಿಂದ ಹೊರಗೆ ಸಾಗಿಸೋ ಹಾಗೆ ಇಲ್ಲ. ಇದಕ್ಕೆ ಚಿತ್ರಶಾಲೆಯ ನಿರ್ದೇಶಕ ಅಜಯ್ ಗುಪ್ತಾ ಅವರು ಸಂಪೂರ್ಣವಾಗಿ ನಮ್ಮ ಜೊತೆ ಸಹಕರಿಸಿದ್ದಾರೆ ಸರ್.
1: ಗುಡ್.
0: ಚಿತ್ರ ಪ್ರದರ್ಶನದ ಮೊದಲ ದಿನ ಎಲ್ಲ ಚೆನ್ನಾಗಿ ನೆರವೇರ್ತು ಸರ್. ಮುಖ್ಯಮಂತ್ರಿಯವರು ಬಂದು ಪ್ರದರ್ಶನವನ್ನು ಉದ್ಘಾಟಿಸಿ ಎಲ್ಲರನ್ನು ಹಾಡಿ ಹರಿಸಿ ಹೋದರು. ಇಷ್ಟೆಲ್ಲ ಬಂದೋಬಸ್ತ್ ಇದ್ದರು. ನಿನ್ನೆ ಬೆಳಗ್ಗೆ ಸೆಕ್ಯೂರಿಟಿಯವರು ಚಿತ್ರಶಾಲೆ ಬಾಗಿಲು ತೆಗೆದಾಗ ವೆಂಕಟಪ್ಪನವರ ಅತ್ಯಮೂಲ್ಯ ಕಲಾಕೃತಿ ಇದ್ದ ಜಾಗದಲ್ಲಿ ಬೋಳುಗೊಡೆ ಮಾತ್ರ ಕಾಣಿಸ್ತಿತ್ತು ಸರ್.
1: ವಾಟ್?
0: ಕಳ್ಳರು ಇನ್ಯಾವ ಕೃತಿಯನ್ನು ಕದ್ದಿರಲಿಲ್ಲ ಸರ್. ಇದೊಂದು ವರ್ಣಚಿತ್ರ ಮಾತ್ರ ಕಾಣೆಯಾಗಿತ್ತು. ಚಿತ್ರಶಾಲೆಯ ನಿರ್ದೇಶಕರು ತಕ್ಷಣ ಪೊಲೀಸರಿಗೆ ತಿಳಿಸಿದ್ದೆ ಅಲ್ಲದೆ ನಮಗೂ ತಿಳಿಸಿ ವಿಮಾಹಣಕ್ಕೆ ಅರ್ಜಿನೂ ಸಲ್ಲಿಸಿದ್ದಾರೆ. ನಮ್ಮ ಕರಾರಿನ ಪ್ರಕಾರ ಒಂದು ವಾರದೊಳಗೆ ಕಾಣೆಯಾದ ವರ್ಣಚಿತ್ರ ಪುನಃ ದೊರಕದೇ ಇದ್ದರೆ ನಾವು ಪೂರ್ತಿ ವಿಮಾ ಹಣವನ್ನು ಚಿತ್ರಶಾಲೆಗೆ ಕಟ್ಟಬೇಕಾಗುತ್ತೆ ಸರ್. ಉಳ್ಳಾಗಡ್ಡಿಯವರ ಹತ್ರ ಈ ವಿಷಯ ಮಾತನಾಡ್ತಾ ಇದ್ದಾಗ ಅವರೇ ನಿಮ್ಮ ಹೆಸರು ಸಲಹೆ ಮಾಡಿದ್ರು ಸರ್. ಹೇಗಾದರೂ ಮಾಡಿ ನಿಮ್ಮ ತಜ್ಞತೆಯಿಂದ ಈ ವರ್ಣಚಿತ್ರ ಪುನಃ ಸಿಗುವಂತೆ ಆದರೆ ನಮ್ಮ ವಿಮಾ ಹಣ ಉಳಿಯೋದಷ್ಟೇ ಅಲ್ಲ ಸರ್, ನಾಡಿನ ಅತ್ಯಮೂಲ್ಯ ಆಸ್ತಿ ಎಂದು ನಾಡಿನ ಜನತೆಗೆ ಮರಳಿ ದೊರಕದಂತಾಗುತ್ತೆ ಸರ್.
1: ಹೌದು
0: ಸರ್, ಇದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ ಉತ್ತರ ಹೇಳ್ತೀನಿ.
1: ಶ್ಯಾಮ್ ಸುಂದರ್ ಅವರೇ, ನಡೆದದ್ದನ್ನು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ. ಹಿಂದೆ ಎಂದಾದರೂ ನೀವು ಈ ಚಿತ್ರಶಾಲೆಯ ಚಿತ್ರಗಳಿಗೆ ವಿಮೆ ಒಪ್ಪಿಕೊಂಡು ಹಣ ಕೊಡಬೇಕಾದ ಪ್ರಸಂಗ ಒದಗಿತ್ತೆ?
0: ನನಗೆ ತಿಳಿದಂತೆ ಇಲ್ಲ ಸರ್. ನಾವು ಈ ಚಿತ್ರಶಾಲೆಯೊಂದಿಗೆ ವ್ಯವಹಾರ ನಡೆಸ್ತಾ ಇರೋದು ಕೇವಲ 2 ವರ್ಷಗಳಿಂದ. ನಮಗಿಂತ ಹಿಂದೆ ಇಂಗ್ಲೆಂಡಿನ ಲಾಯ್ಡ್ಸ್ ಸಂಸ್ಥೆಯವರು ವರ್ಣಚಿತ್ರಗಳ ವಿಮೆ ಒಪ್ಪಿಕೊಳ್ತಾ ಇದ್ರು. ಅವ್ರ ಕಾಲದಲ್ಲಿ ಏನಾದರೂ ಕಳವಾಗಿರಬೇಕೇನೋ, ಅದು ಬೇಕಾದರೆ ನಾನು ವಿಚಾರಿಸಿ ನಿಮಗೆ ಹೇಳಬಲ್ಲೆ ಸರ್.
1: ಗುಡ್. ಚಿತ್ರಶಾಲೆಯ ಬಂದೋಬಸ್ತಿಗೆ ನೇಮಿಸಿರೋ ಕಾವಲುಗಾರರು ಯಾವ ಸಂಸ್ಥೆಯವರು? ಅವ್ರ ಬಗ್ಗೆ ನಿಮಗಿರೋ ನಂಬಿಕೆ ಬಗ್ಗೆ ಸ್ವಲ್ಪ ಹೇಳ್ತೀರಾ?
0: ಇಂಟರ್ನ್ಯಾಷನಲ್ ಡಿಟೆಕ್ಟಿವ್ ಸಂಸ್ಥೆ ಈ ಕಾವಲು ಜವಾಬ್ದಾರಿ ವಹಿಸಿದ್ದಾರೆ ಸರ್. ಕಳೆದ 25 ವರ್ಷಗಳಿಂದ ನಮ್ಮ ವಿಮಾ ಸಂಸ್ಥೆ ಈ ಸಂಸ್ಥೆಯೊಂದಿಗೆ ಕೆಲಸ ಮಾಡ್ತಾ ಇದೆ.
1: ಗುಡ್.
0: ಒಮ್ಮೆಯಾದರೂ ಇಂಥ ಕಳುವಿನ ಪ್ರಸಂಗ ಒದಗಿ ಬಂದಿಲ್ಲ. ಆ ಸಂಸ್ಥೆಯವರ ಸಂಪೂರ್ಣ ಸಹಕಾರ ನಿಮಗೆ ದೊರಕುತ್ತೆ ಅನ್ನೋ ಭರವಸೆ ನಾನು ನೀಡಬಲ್ಲೆ ಸರ್.
1: ಸರ್, ಇನ್ನು ಚಿತ್ರಶಾಲೆಗೆ ಹೋಗಿ ಅಲ್ಲಿನ ಪರಿಸರವನ್ನು ಪರೀಕ್ಷಿಸೋದು ಮುಂದಿನ ಕೆಲಸ.
2: ಬನ್ನಿರಿ, ನಮ್ಮ ಜೀಪ್ನಾಗೆ ಹೋಗಿ ಬರೋಣ.
1: ಬೇಡ ಬೇಡ, ಜನರ ಕಣ್ಣಿಗೆ ಬೀಳದಂತೆ ನಡಿಬೇಕಾದ ಕೆಲಸ ಇದು. ಶ್ಯಾಮ್ ಸುಂದರ್ ಅವ್ರ ಕಾರ್ನಲ್ಲೇ ಹೋಗ್ತೀವಿ, ಬಂದ ನಂತರ ನಿಮಗೆ ವಿವರ ತಿಳಿಸ್ತೀವಿ ಮಿಸ್ಟರ್ ಉಳ್ಳಾಗಡ್ಡಿ ಅವರೇ. ಈಗ ನೀವು ಬರೋ ಅಗತ್ಯ ಇಲ್ಲ.
0: ಹಾಗಾದರೆ ಬನ್ನಿ ಸರ್. ಇಲ್ಲ, ನನ್ನ ಕಾರು ಸ್ಟೇಷನ್ ಪಕ್ಕದಲ್ಲೇ ಇದೆ.
1: ಕಮಾನ್ ಪ್ಲೀಸ್.
0: ಶರ್ಲೇಖಾ ಸರ್.
1: ಸರ್,
0: ಕಲಾಕೃತಿ ಕಳವಾದಾಗಿನಿಂದ ಚಿತ್ರ ಪ್ರದರ್ಶನವನ್ನು ನಿಲ್ಲಿಸ್ಬಿಟ್ಟಿದ್ದೀವಿ. ಯಾವ ಸಾಕ್ಷಿ ಪುರಾವೆಗಳು ಕೆಡದೇ ಇರಲಿ ಅನ್ನೋ ಮುಂಜಾಗ್ರತೆಯಿಂದ ನಾನು ಮತ್ತು ಉಳ್ಳಾಗಡ್ಡಿಯವರು ಸೇರಿ ಈ ನಿರ್ಧಾರ ತಗೊಂಡ್ವಿ. ಈ ಚಿತ್ರಶಾಲೆಯ ಡೈರೆಕ್ಟರ್ ಮೊದಲು ಅದಕ್ಕೆ ಒಪ್ಪಲಿಲ್ಲ ಸರ್. ಸಾವಿರಾರು ಜನಕ್ಕೆ ನಿರಾಶೆ ಆಗುತ್ತೆ ಅಂತ ಅವ್ರ ವಾದ. ಕೊನೆಗೆ ಅವರು ಒಪ್ಪಬೇಕಾಯ್ತು ಅನ್ನಿ.
3: ಶ್ಯಾಮ್ ಸುಂದರ್.
0: ಹಾಂ, ಹೀಗೆ ಬನ್ನಿ ಸರ್, ಹೀಗೆ ಬನ್ನಿ. ನಮ್ಮ ನಿರ್ದೇಶಕ ಅಜಯ್ ಗುಪ್ತಾ ಇಲ್ಲೇ ಇದ್ದಾರೆ. ಹೀಗೆ ಬನ್ನಿ, ಅವ್ರು ಪರಿಚಯ ಮಾಡಿಸ್ಕೊಡ್ತೇನೆ.
1: ಓಕೆ ಓಕೆ.
0: ಅಜಯ್ ಸರ್, ಇವರೇ ಖ್ಯಾತ ಪತ್ತೆದಾರ ಶರ್ಲೇಖಾ ಅವರು.
4: ಹಲೋ.
1: ಹಲೋ ಸರ್.
0: ಇವರು ಅವ್ರ ಗೆಳೆಯ ವತ್ಸನ.
4: ಹಲೋ.
5: ಹಲೋ ಸರ್. ಹಲೋ.
0: ಕಳುವಾದ ವರ್ಣಚಿತ್ರವನ್ನು ಹುಡುಕೋಕ್ಕೆ ನಮಗೆ ಸಹಾಯ ಮಾಡೋಕ್ಕೆ ಒಪ್ಪಿ ಇವರಿಬ್ಬರು ಇಲ್ಲಿ ಬಂದಿದ್ದಾರೆ.
4: ಬಹಳ ಸಂತೋಷ. ಆದರೆ ಈಗ ಸಂತೋಷ ಪಡಬೇಕಾದ ಪರಿಸ್ಥಿತಿ ಇಲ್ಲದೇ ಇದ್ದರೂ ಇಂತಹ ತಜ್ಞರ ಸಹಾಯ ದೊರಕಿರೋದು ಮನಸ್ಸಿಗೆ ಎಷ್ಟೋ ಸಮಾಧಾನ. ನೋಡಿ ಮಿಸ್ಟರ್ ಶರ್ಲೇಖ
1: ಸರ್,
4: ಕಳುವಾದ ವರ್ಣಚಿತ್ರ ಅತ್ಯಮೂಲ್ಯವಾದದ್ದಷ್ಟೇ ಅಲ್ಲ, ವೆಂಕಟಪ್ಪನವರ ವರ್ಣಚಿತ್ರಗಳೊಂದಿಗೆ ನನಗೆ ಒಂದು ಅವಿನಾಭಾವ ಸಂಬಂಧ ಬೆಳೆದು ಬಂದಿತ್ತು. ಹಾಗಾಗಿ ಆ ಚಿತ್ರ ಕಳೆದು ಹೋಗಿರೋದು. ಮನೆಯಲ್ಲಿರೋ ಒಂದು ಮಗು ನಾಪತ್ತೆಯಾದರೆ ಹೇಗಿರುತ್ತಲ್ಲ, ಅಷ್ಟು ಮನಸ್ಸಿಗೆ ನೋವಾಗ್ತಾ ಇದೆ. ನನ್ನ ನೋವು ನಿಮಗೆ ಅರ್ಥ ಆಗಬಹುದು ಅಂತ ಅನ್ಕೋತೀನಿ.
1: ಹೌದೌದು. ಕಳುವಾದ ಜಾಗವನ್ನು ತೋರಿಸಿದ್ರೆ ನಮ್ಮ ಕೆಲಸವನ್ನು ಪ್ರಾರಂಭಿಸ್ತೇವೆ.
4: ಓ, ಅಗತ್ಯವಾಗಿ. ಹೀಗೆ ಬನ್ನಿ, ಇಲ್ಲಿ ನೋಡಿ, ಇದು ಮುಖ್ಯವಾದ ಪ್ರದರ್ಶನ ಗ್ಯಾಲರಿ.
1: ಓಕೆ.
4: ನೋಡಿ, ಪಕ್ಕದ ಗೋಡೆಗಳನ್ನು ಅಲಂಕರಿಸಿರುವಂತಹ ಚಿತ್ರಗಳೆಲ್ಲ ಇದ್ದಾಗೇ ಇವೆ.
1: ಹೌದು.
4: ಅಲ್ಲಿ ನೋಡಿ, ಆ ಉತ್ತರದ ದಿಕ್ಕಿನಲ್ಲಿರೋ ಬಿಳಿ ಗೋಡೆ, ಅದು ಖಾಲಿಯಾಗಿರೋದನ್ನು ನೀವು ನೋಡಬಹುದು. ಬನ್ನಿ, ಹತ್ತಿರ ಹೋಗಿ ನೋಡೋಣ. ನೋಡಿ, ಆ ವರ್ಣಚಿತ್ರವನ್ನು ತೂಗು ಹಾಕಿದ್ದ 2 ಮೊಳೆಗಳು ಅದೇ ಜಾಗದಲ್ಲಿವೆ.

0: ಆದರೆ ಚಿತ್ರ ಮಾತ್ರ ನಾಪತ್ತೆ.
1: ಆ ದಕ್ಷಿಣದ ದಿಕ್ಕಿನಲ್ಲಿ ಆ ಕಡುಗೆಂಪು ಬಣ್ಣದ ಕರ್ಟನ್ ಇದೆಯಲ್ಲ, ಅದ್ರ ಹಿಂದೆ ಏನಿದೆ?
0: ಬನ್ನಿ ಅಲ್ಲೇ ಹೋಗೋಣ.
1: ಯಾ ಪ್ಲೀಸ್.
0: ನೋಡಿ, ಈ ಪರದೆಯನ್ನು ಸರಿಸಿದ್ರೆ ಕಾಣ್ತಾ ಇದೆಯಲ್ಲ, ಇದು ನಮ್ಮ ಸಮಾರಂಭಗಳ ವೇದಿಕೆ. ಮೊನ್ನೆ ಮುಖ್ಯಮಂತ್ರಿಗಳು ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದಾಗ ಇದೇ ವೇದಿಕೆಯಿಂದಲೇ ಅವರು ಮಾತನಾಡಿದ್ದು.
1: ಓಕೆ, ಈ ಗ್ಯಾಲರಿ ಮೇಲೆ ಏನಿದೆ?
0: ಬನ್ನಿ ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ. ಮೇಲೆ ಸಹ ಇದ್ರ ಥರಾನೇ ಒಂದು ಗ್ಯಾಲರಿ.
1: ಓಕೆ,
0: ಬೇರೆ ದೇಶಗಳ ವರ್ಣಚಿತ್ರಗಳ ಪ್ರತಿಗಳನ್ನು ಅಲ್ಲಿ ಎಕ್ಸಿಬಿಷನ್ಗೆ ಇಟ್ಟಿದ್ದೀವಿ.
1: ಓಕೆ, ಮಿಸ್ಟರ್ ಗುಪ್ತಾ ಅವರೇ, ನೀವೇನು ಬರೋದು ಬೇಡ, ನಿಮ್ಗೆ ಯಾಕೆ ತೊಂದರೆ, ಕೆಲಸ ಇರುತ್ತೆ. ನೀವು ಅಪ್ಪಣೆ ಕೊಟ್ಟರೆ ನಾನು ಮತ್ತು ವತ್ಸನ ಇಲ್ಲೆಲ್ಲ ಸ್ವಲ್ಪ ಓಡಾಡಿಕೊಂಡು ಈ ಸಾಕ್ಷಿ ಪುರಾವೆಗಳನ್ನು ಹುಡುಕ್ತೇವೆ. ಒಪ್ಪಿಗೆ ಇದೆಯಾ?
0: ಬೈ ಆಲ್ ಮೀನ್ಸ್, ನೀವು ಎಲ್ಲಿ ಬೇಕಾದರೂ ಓಡಾಡಬಹುದು.
1: ಥ್ಯಾಂಕ್ ಯು ಮಿಸ್ಟರ್ ಗುಪ್ತಾ, ಥ್ಯಾಂಕ್ ಯು.
2: ಶರ್ಲೇಖ, ಏನಾದರೂ ಸುಳಿವು ಸಿಕ್ತಾ?
1: ಹಾ, ಒಂದು ಕ್ಲೂ ಸಿಕ್ಕಿದೆ, ಆದರೆ ಪರೀಕ್ಷೆ ಮಾಡುವವರೆಗೂ ಏನು ಹೇಳೋಕ್ಕಾಗಲ್ಲ.
2: ಓ, ಈ ಗ್ಯಾಲರಿ ಕೂಡ ಎಷ್ಟೊಂದು ವಿಶಾಲವಾಗಿದೆ. ಶರ್ಲೇಖ, ಅಲ್ಲಿ ನೋಡು, ಆ ರೋರಿಚ್ದು ಪೇಂಟಿಂಗ್ ಎಷ್ಟು ಚೆನ್ನಾಗಿದೆ.
1: ಅದನ್ನೆಲ್ಲ ನೋಡೋದಕ್ಕೆ ನನಗೆ ಸಮಯ ಇಲ್ಲ ವತ್ಸನ, ನನಗಿಲ್ಲಿ ಬಹಳ ಕೆಲಸ ಇದೆ. ನೋಡು, ನೀನು ಫ್ಲ್ಯಾಟಿಗೆ ಹಿಂತಿರುಗಿಬಿಡು, ನಾನು ಸಂಜೆ ಬಂದಾಗ ಮಾತಾಡ್ತೀನಿ.
2: ಆಯ್ತಪ್ಪ, ನಾನು ಹೊರಡ್ತಾ ಇದ್ದೀನಿ. ಏನಾದರೂ ಸಹಾಯ ಬೇಕಿದ್ರೆ ನನಗೆ ಫೋನ್ ಮಾಡು, ನಾ ಬರ್ತೀನಿ.
1: ಖಂಡಿತವಾಗಿ, ಥ್ಯಾಂಕ್ ಯು.

0: ಏನ್ ವತ್ಸನ, ಮನ್ನಾಡೆ ಹಾಡನ್ನ ಕನ್ನಡಕ್ಕೆ ಭಾವಾನುವಾದ ಮಾಡ್ತಾ ಇರೋ ಆಗಿದೆ ರಾಯರು.
1: ಅದೇ ನಿನಗೆ ಹೇಗೆ ತಿಳಿತೋ? ಅದಿರ್ಲಿ, ನಿನ್ನ ಕಳುವಿನ ತಪಾಸಣೆ ಹೇಗಪ್ಪ ನಡೀತಾ ಇದೆ? ಏನಾದರೂ ಸಾಕ್ಷಿ ಪುರಾವೆ?
0: ಅದಿರಲಿ, ನಿನ್ನೆ ಸಂಜೆ ನೀನು ನಿನ್ನ ತಂಗಿಗೆ ಫೋನ್ ಮಾಡಿ ಪಾಯಲ್ ಅನ್ನೋದಕ್ಕೆ ಕನ್ನಡ ಪದ ಕೇಳ್ತಾ ಇದ್ದಾಗಲೇ ಅಂದ್ಕೊಂಡೆ ಏನೋ ಭಾಷಾಂತರದ ಯತ್ನ ಇದೆ ಅಂತ. ಮನ್ನಾಡೆ ಹಾಡು ಕೇಳಿದ ಮೇಲೆ ಅದನ್ನೇ ಭಾವಾನುವಾದ ಮಾಡ್ತಾ ಇರೋದು ನೀನು ಅಂತ ನಿರ್ಧರಿಸಿದೆ. ಎಷ್ಟು ದೂರ ಬಂದಿದೆ ನಿನ್ನ ಭಾವಾನುವಾದ?
1: ಎನ್ನ ಮನ ಬಾಗಿಲೋಳು ಯಾರಿವಳು ಬರುತ್ತಿಹಳು,
0: ಓಹೋ
1: ಕಾಲ್ಗೆಜ್ಜೆ ಕಿಂಕಿಣಿಯ ತರುತಲಿಹಳು ಅಂತ ಪ್ರಾರಂಭ ಮಾಡಿದ್ದೀನಿ ನೋಡು. ಅದಿರಲಿ, ನಿನ್ನ ಕೆಲಸ ಏನಾಯ್ತು?
0: ಹಾಂ, ಕೆಲವು ಕ್ಲೂಗಳು ಸಿಕ್ಕಿವೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಎಲ್ಲರನ್ನು ಚಿತ್ರಶಾಲೆ ಹಜಾರದಲ್ಲಿ ಸೇರೋದಕ್ಕೆ ಹೇಳಿದ್ದೀನಿ.
1: ಆ ವರ್ಣಚಿತ್ರನ ಕದ್ದಿರೋದು ಯಾರು? ಅದು ಹೇಗೆ ಕಾವಲುಗಾರರ ಕಣ್ಣು ತಪ್ಪಿಸಿ ಅದನ್ನು ಸಾಗಿಸಿದ್ರು?
0: ನಿಧಾನ ವತ್ಸನ, ನಿನಗೇ ಗೊತ್ತಿರೋ ಹಾಗೆ ಎಲ್ಲ ವಿವರಗಳನ್ನು ನಾನು ಕೇಸು ಮುಗಿದ ಮೇಲೆ ತಿಳಿಸೋದು.
1: ಆಯ್ತಪ್ಪ,
0: ಈಗ ಆ ವಿಚಾರ ಬೇಡ, ಸ್ವಲ್ಪ ಆರಾಮಾಗಿರೋಣ. ಎಲ್ಲಿ ಆ ಮನ್ನಾಡೆ ಹಾಡನ್ನು ಪುನಃ ಹಾಕಯ್ಯ, ಕೇಳೋಣ.
1: ಹಾಕ್ತೀನಿ.

0: ಮಿಸ್ಟರ್ ಶರ್ಲೇಖ
1: ಸರ್,
0: ವರ್ಣಚಿತ್ರ ಹುಡುಕೋ ನಿಮ್ಮ ಪ್ರಯತ್ನದಲ್ಲಿ ಎನಿ ಹೋಪ್ಸ್?
1: ಸರ್, ಕೈಲಾದ ಪ್ರಯತ್ನ ನಡೆಸಿದ್ದೀವಿ. ಇನ್ಸ್ಪೆಕ್ಟರ್ ಉಳ್ಳಾಗಡ್ಡಿ ಅವರೇ, ಕಳ್ಳ ಸಿಕ್ಕಿದ್ರೆ ಅವನನ್ನು ಹಿಡಿದು ಕೈಕೊಳ ಹಾಕೋದಕ್ಕೆ ನಿಮ್ಮ ಪೊಲೀಸರು ಸಿದ್ಧರಿದ್ದಾರಿಯೇ?
2: ಓ, ಕರೆ ಹದ್ದುಗಳ್ತಾರೆ, ಕಾಯ್ಲಿಕ್ಕತ್ತಾರೆ ಸಾಹೇಬ್ರೆ, ಬಾಗ್ಲ ಬಾಜುಕ್ಕಾದರೆ.
1: ಶ್ಯಾಮಸುಂದರ್ ಅವರೇ.
3: ಹಾಂ ಸರ್.
1: ಅತ್ಯಮೂಲ್ಯವಾದ ವರ್ಣಚಿತ್ರ ಅಂದ್ರಿ, ಅದನ್ನು ನೋಡಿದ ತಕ್ಷಣ ಗುರುತಿಡಿಯೋದಕ್ಕೆ ಸಾಧ್ಯನಾ?
3: ಓಹೋ, ಖಂಡಿತವಾಗಿ ಸರ್. ನಾನು ಮತ್ತು ಅಜಯ್ ಸರ್ ಇಬ್ಬರೂ ಅದನ್ನು ಗುರುತಿಸಬಲ್ಲವು.
1: ಗುಡ್. ನೋಡಿ, ಇದು ಚೋಳರ ಕಾಲದ ರಾಜದಂಡ. ಈ ದಂಡದ ಸಹಾಯದಿಂದ ನಿಮ್ಮ ವರ್ಣಚಿತ್ರ ಪುನಃ ನಿಮ್ಮ ಕೈ ಸೇರುವಂತೆ ಮಾಡೋದಕ್ಕೆ ಪ್ರಯತ್ನಿಸ್ತೀನಿ. ಈಗೋ, ಈ ಖಾಲಿ ಇರುವ ಬಿಳಿ ಗೋಡೆ ಇದೆಯಲ್ಲ, ಇದ್ರ ಹತ್ರ ನಾನು ನಿಂತಿರೋದನ್ನು ನೀವೆಲ್ಲ ನೋಡ್ತಾ ಇದ್ದೀರಿ. ಈಗ ಈ ಗೋಡೆಯಿಂದ 10 ಹೆಜ್ಜೆ ನಡೆದು ಹಜಾರದ ಮಧ್ಯಕ್ಕೆ ಬಂದಿದ್ದೇನೆ. ಓಕೆ, ರೈಟ್. ಈಗ ಪುನಃ ನಾನು ಗೋಡೆಗೆ ಅಭಿಮುಖವಾಗಿ ನಿಂತ್ಕೊಂಡಿದ್ದೇನೆ. ಇನ್ಸ್ಪೆಕ್ಟರ್, ಮುಂದಿನ ಕ್ಷಣದಲ್ಲಿ ಈ ಹಜಾರದಿಂದ ಯಾರನ್ನೂ ತಪ್ಪಿಸ್ಕೊಂಡು ಹೋಗೋದಕ್ಕೆ ಬಿಡಬೇಡಿ. ನಾನು ಈಗ ಓಡ್ ಹೋಗಿ ಈ ರಾಜದಂಡದಿಂದ ಆ ಬಿಳಿ ಬೋರ್ಡ್ ಗೋಡೆಯನ್ನು ಬಲವಾಗಿ ಹೊಡಿತೀನಿ.

0: ಅರೆ ಅರೆ ಶರ್ಲೇಖಾ, ಇದೇನಿದು? ಗೋಡೆ ಸೀಳಿ ಮುರಿದು ಬಿದ್ದಿದೆ. ಅಲ್ಲಿ ನೋಡಿ, ಅದ್ರ ಹಿಂದೆ ಇರೋ ಅಸಲಿ ಗೋಡೆ ಮೇಲೆ ವೆಂಕಟಪ್ಪನವ್ರ ವರ್ಣಚಿತ್ರ, ಲಲಿತ ಮಹಲ್ ಅರಮನೆ, ಅದು ಇದ್ದ ಜಾಗದಲ್ಲೇ ಇದೆಯಲ್ಲ. ಇದೇನಿದು ವಿಚಿತ್ರ?
1: ಸಾಹೇಬ್ರೆ, ಅಜಯ್ ತಪ್ಪಿಸ್ಕೊಂಡು ಹೋಗ್ಲಿ ಹತ್ತಾನ, ಹಿಡೀರಿ ಅವನ್ನ, ಹಿಡೀರಿ ಅವನ್ನ.
2: ಅವನೆಲ್ಲೂ ಹೋಗಂಗಿಲ್ಲ ಸರ್, ಭದ್ರವಾಗಿ ಕೈಕೊಳ ತೋರಿಸ್ಬಿಟ್ಟಿದ್ದೀನಿ.
3: ಫ್ಯಾಂಟಾಸ್ಟಿಕ್ ಶರ್ಲೇಖಾ ಅವರೇ, ಅತ್ಯಮೂಲ್ಯವಾದ ವರ್ಣಚಿತ್ರ ಇಲ್ಲೇ ಇತ್ತು, ಆದರೆ ನಮ್ಮ ಕಣ್ಣಿನಿಂದ ಮರೆಯಾಗಿತ್ತು ಅಂತ ಅದು ಹ್ಯಾಕ್ ಕಂಡು ಹಿಡಿದ್ರಿ ಸರ್? ಇದರಲ್ಲಿ ಅಜಯ್ ಪಾತ್ರ ಏನು? ಇದನ್ನೆಲ್ಲ ಸ್ವಲ್ಪ ವಿವರವಾಗಿ ಹೇಳಿ ಸರ್.
1: ವಿವರಿಸ್ತೇನೆ, ಆದರೆ ಮೊದಲು ಸಾಕ್ಷಿಗಳು ಬೇಕಲ್ಲ ಈ ಹೀನ ಕೃತ್ಯ ಸಾಬೀತು ಮಾಡೋದಕ್ಕೆ. ಹಾಗಾಗಿ ಶ್ಯಾಮಸುಂದರ್ ಅವರೇ, ದಯವಿಟ್ಟು ಆ ದಕ್ಷಿಣದಲ್ಲಿರೋ ಆ ಕೆಂಪು ಬಣ್ಣದ ಕರ್ಟನ್ ಸ್ವಲ್ಪ ಪಕ್ಕಕ್ಕೆ ಸರಿಸ್ತೀರಾ?
3: ಖಂಡಿತವಾಗಿ ಸರ್.
4: ಅರೆ, ಇವರಿಬ್ಬರು ಯಾರು ಸಾಹೇಬ್ರೆ?
1: ಹಾಂ ಹಾಂ, ನಾನೇ ಪರಿಚಯ ಮಾಡಿಸ್ತೀನಿ. ಬಲಗಡೆ ಇರೋರು ತುಳಸಿಂಗಮ್ ಅಂತ, ಮರಗೆಲ್ಸ ಅವನ ವೃತ್ತಿ. ಎಡಗಡೆ ಇರೋರು ಅಮರನಾಥ್ ಅಂತ, ಅವರು ಸಾಫ್ಟ್ವೇರ್ ಇಂಜಿನಿಯರ್. ಇವರಿಬ್ಬರು ಸಹಕಾರದಿಂದ ನಾನು ಈ ಕಳುವನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ಆಯಿತು.
3: ಮಿಸ್ಟರ್ ಶರ್ಲೇಖಾ, ನಿಮ್ಮಿಂದ ನಮ್ಮ ಸಂಸ್ಥೆ ಬಚಾವಾಯಿತು. ಅಲ್ಲ, ಇಷ್ಟು ಬೇಗ ಅದು ಹೇಗೆ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿದ್ರಿ? ನನಗಂತೂ ಇದೊಂದು ಪವಾಡನೇ ಅನ್ನಿಸ್ತಾ ಇದೆ ಸರ್. ಸರ್, ಸ್ವಲ್ಪ ವಿವರವಾಗಿ ಹೇಳ್ತೀರಾ?
1: ಹೇಳ್ತೀನಿ ಹೇಳ್ತೀನಿ. ನೋಡಿ ಶ್ಯಾಮಸುಂದರ್, ನಿನ್ನೆ ನೀವು ಸಮಸ್ಯೆ ತಿಳಿಸಿದಾಗ ಚಿತ್ರಶಾಲೆಯ ಸುತ್ತ 24 ಗಂಟೆಗಳ ಪಹರೆ ನಿಮ್ಮ ಸಂಸ್ಥೆಯಿಂದಲೇ ಏರ್ಪಡಿಸಿದ್ರಿ ಅಂತ ಹೇಳಿದ್ರಿ.
3: ಹೌದು.
1: ಆಗಲೇ ನನಗೆ ಕಳವಿನ ಮಾಲು ಚಿತ್ರಶಾಲೆಯಲ್ಲೇ ಬಚ್ಚಿಟ್ಟಿರಬೇಕು, ಅನುಕೂಲವಾದಾಗ ಅದನ್ನು ತೆಗೆದು ವಿಲೇವಾರಿ ಮಾಡಬಹುದು ಅಂತ ಅನ್ನಿಸ್ತು. ಹಾಗಾಗಿ ಚಿತ್ರಶಾಲೆಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ಪರೀಕ್ಷಿಸಬೇಕು ಅಂತ ನಿರ್ಧರಿಸಿದೆ. ಇಲ್ಲಿ ಬಂದ ತಕ್ಷಣ ನಾನು ಕಳುವಾಗಿದ್ದ ಚಿತ್ರ ಹಾಕಿದ್ದ ಬೋಳು ಗೋಡೆಯನ್ನು ನೋಡಿದೆ. ಅದರ ಬಿಳುಪು ಪಕ್ಕದ ಗೋಡೆಗಳ ಬಿಳುಪಿಗಿಂತ ಸ್ವಲ್ಪ ಹೆಚ್ಚಿದ್ದುದನ್ನು ಗಮನಿಸಿದೆ. ಅನಂತರ ಈ ಗ್ಯಾಲರಿ ಉದ್ದವನ್ನು ನಿಖರವಾಗಿ ಅಳತೆ ಮಾಡಿ ಅಜಯ್ ಅವರ ಆಫೀಸನ್ನು ನೋಡೋ ನೆಪದಿಂದ ಮೇಲಿನ ಗ್ಯಾಲರಿಗೆ ಹೋಗಿ ಅಲ್ಲಿ ಇದರ ಮೇಲಿರುವ ಅದೇ ಅಳತೆಯ ಗ್ಯಾಲರಿಯ ಉದ್ದವನ್ನು ಅಳೆದೆ. ಒಂದು ಅಡಿ ಜಾಸ್ತಿ ಇತ್ತು ಮೇಲಿನ ಗ್ಯಾಲರಿ.
3: ಓಹೋ,
1: ಆಗಲೇ ಇಲ್ಲಿ ಒಂದು ಕೃತಕ ಗೋಡೆ ನಿರ್ಮಿಸಿರಬೇಕು ಅಂತ ತಿಳಿಯಿತು. ವರ್ಣಚಿತ್ರವನ್ನು ಬಚ್ಚಿಡೋದಕ್ಕೆ ಇದಕ್ಕಿಂತ ಬೇರೆ ಪ್ರಶಸ್ತವಾದ ಜಾಗ ಯಾಕೆ ಬೇಕು? ಹಾ, ಕಳುವಾದ ಮಾಲನ್ನು ಇಟ್ಟ ಜಾಗದಲ್ಲೇ ಯಾರು ಹುಡುಕ್ತಾರೆ ಶ್ಯಾಮಸುಂದರ್? ವರ್ಣಚಿತ್ರದ ಮೇಲಿನ ವಿಮೆ ಹಣ ಸಂದಾಯವಾಗಿ ಎಲ್ಲ ತಣ್ಣಗಾದ ನಂತರ ಇದನ್ನು ವಿಲೇವಾರಿ ಮಾಡೋ ಹಂಚಿಕೆ ಯಾರೋ ಹಾಕಿದ್ದು ಅಂತ ಸಾಬೀತಾಯಿತು.
3: ಕರೆಕ್ಟ್ ಸರ್.
1: ಆಮೇಲೆ ಅಪರಾಧಿ ಪತ್ತೆ ಕೆಲಸ ಉಳಿತು. ಚಿತ್ರಶಾಲೆಯ ಕಂಪ್ಯೂಟರ್ಗಳನ್ನು ನೋಡಿಕೊಳ್ಳೋ ಅಮರನಾಥನ ಸಂಪರ್ಕಿಸಿ ಅವನಿಗೆ ನನಗಿದ್ದ ಸಂಶಯಗಳ ಬಗ್ಗೆ ಹೇಳಿದೆ. ಅಜಯ್ ಅವರ ಕಂಪ್ಯೂಟರ್ನಿಂದ ಅವರ ಇಮೇಲ್ನ ಪಾಸ್ವರ್ಡನ್ನು ಸಂಪಾದಿಸಿದರೆ ಅವರ ಪತ್ರ ವ್ಯವಹಾರ ನೋಡಬಹುದು ಅಂತ ಹೇಳಿದೆ. ದೇಶದಲ್ಲಿನ ಅವ್ಯವಹಾರಗಳನ್ನು ತಡೆಗಟ್ಟೋದಕ್ಕೆ ಎಲ್ಲರ ಸಹಕಾರ ಅಗತ್ಯ ಅಂತ ಹೇಳಿದ ಮೇಲೆ ಆತ ಅವರ ಕಂಪ್ಯೂಟರನ್ನು ದುರಸ್ತಿಗೊಳಿಸೋ ನೆಪದಲ್ಲಿ ಅದರಲ್ಲಿನ ಪತ್ರ ವ್ಯವಹಾರವನ್ನು ನನಗೆ ತೋರಿಸ್ತ. ಅಜಯ್ ಅವರು ಲಂಡನ್ನಿನ ಆರ್ಟ್ ಗ್ಯಾಲರಿಯೊಂದರ ದಲ್ಲಾಳಿಯೊಂದರಿಗೆ ಸಂಪರ್ಕದಲ್ಲಿದ್ದರು. ಈ ವರ್ಣಚಿತ್ರಕ್ಕೆ 10,000 ಪೌಂಡ್ಗಳ ಬೆಲೆ ಕೂಡ ನಿಷ್ಕರ್ಷಿಯಾಗಿತ್ತು.
3: ಓಹೋಹೋ.
1: ಆನಂತರ ನಾನು ಇಲ್ಲಿನ ಚಿತ್ರಗಳಿಗೆ ಫ್ರೇಮ್ ಹಾಕುವ ಮರಗೆಲಸ್ಕಾರ ತೋಳೆಸಿಂಗಮ್ಮನ್ನು ಸಂಪರ್ಕಿಸಿದೆ. ಮೊದಲು ಅವನು ಬಾಯಿ ಬಿಡಲಿಲ್ಲ. ಆಮೇಲೆ ಈ ಚೋಳರ ಕಾಲದ ರಾಜದಂಡ

ಚೋಳರ ಕಾಲದ ರಾಜದಂಡ ಪತ್ತೆದಾರಿ ನಾಟಕ ಕೇಳಿದಿರಿ. ರಚನೆ ಅಪರಂಜಿ ಶಿವು. ಭಾಗವಹಿಸಿದವರು ಶರಲೇಖ, ಬಿವಿ ರಾಜಾರಾಮ್, ವತ್ಸನ ಆರ್ ಶ್ರೀನಾಥ್, ಶ್ಯಾಮ್ ಸುಂದರ್, ಬಿವಿ ಮೋಹನ್, ಅಜಯ್ ಗುಪ್ತಾ, ಡಾಕ್ಟರ್ ಎನ್ ರಘು. ಸಹಕಾರ ರೇಣುಕಾ ಸಹರ. ನಿರೂಪಕ ಹಾಗೂ ಉಳ್ಳಾಗಡ್ಡಿ ಪಾತ್ರ ವಹಿಸಿ ಈ ನಾಟಕವನ್ನು ನಿರ್ಮಿಸಿದವರು ಉಮೇಶ್ ಎಸ್ಎಸ್.

0: ಆತ್ಮೀಯ ಕೇಳುಗರೆ, ಜೂನ್ 1 ಸೋಮವಾರ ರಾತ್ರಿ 8 ಪ್ರಸಾರವಾಗುವ ಯುವವಾಣಿಯಲ್ಲಿ 2026 ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ನಾವು ಫಾರೆಸ್ಟ್ ಸರ್ವಿಸ್ಗೆ ಸೇಮ್ ಪ್ರಿಲಿಮ್ಸ್ ಬರ್ದಿರ್ತೀವಿ. ಸೊ ಈ ಫಾರೆಸ್ಟ್ ಸರ್ವಿಸ್ ಅಂದರೆ ಟೆಕ್ನಿಕಲ್ ಸರ್ವಿಸ್. ಇದು ಒಂದೇ ಎಕ್ಸಾಮ್ಗೋಸ್ಕರ ಪರ್ಟಿಕ್ಯುಲರ್ ಏನು ಮಾಡ್ತಾರೆ, ಇವರು ಯು ಪಿ ಎಸ್ ಸರ್ ಬೇರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಏನಾದ್ರೆ ಜರ್ನಲಿಸ್ಟ್ ಸರ್ವಿಸ್, ಇದು ಟೆಕ್ನಿಕಲ್ ಸರ್ವಿಸ್. ಈ ಟೆಕ್ನಿಕಲ್ ಸರ್ವಿಸ್ ಅಟೆಂಡ್ ಮಾಡೋಕ್ಕೆ ಒನ್ ಶುಡ್ ಹ್ಯಾವ್ ಸೈನ್ಸ್ ಬ್ಯಾಕ್ ಗ್ರೌಂಡ್. ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅವರು ಎಲಿಜಿಬಲ್ ಇಲ್ಲ.
0: ಕೇಳಿ, ಜೂನ್ 1 ತಾರೀಖು ಸೋಮವಾರ ರಾತ್ರಿ 8 ಯುವವಾಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ. ಸಮಯವಾಗಿದೆ 4:30.
2: ಆಕಾಶವಾಣಿ ಮೈಸೂರು. ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ರಾಷ್ಟ್ರಕವಿ ಕುವೆಂಪು ಅವರೊಂದಿಗೆ ಪ್ರೊಫೆಸರ್ ದೇಜಗೌರು ನಡೆಸಿದ್ದ ಮಾತುಕತೆ.
3: ಪೂಜ್ಯ ರಾಷ್ಟ್ರಕವಿ ಕುವೆಂಪು ಅವರೇ, ಸಹ್ಯಾದ್ರಿಯ ಶಿಶುವಾಗಿ ಚಾಮುಂಡಿಯ ಸ್ತನ್ಯವನ್ನುಂಡು ಪೌರ್ವಾತ್ಯ ಪಾಶ್ಚಾತ್ಯ ಸಾಹಿತ್ಯ ಸಾಗರಗಳಲ್ಲಿ ತಾವು ಈಜಾಡಿದ್ದೀರಿ. ಶ್ರೀರಾಮಕೃಷ್ಣ ಪರಮಹಂಸರ ಮಾನಸ ಪುತ್ರರಾಗಿ ಅಧ್ಯಾತ್ಮ ಸಾಧನೆಯ ಜೀವನಧ್ಯೇಯವೆಂದು ಕೃತಸಂಕಲ್ಪರಾಗಿದ್ದೀರಿ. ಅಧ್ಯಾತ್ಮ ಸಾಧನೆಯ ಫಲವೆನ್ನುವಂತೆ ಮೂಡಿದ ಕಥೆ, ಕಾದಂಬರಿ, ನಾಟಕ, ಮಹಾಕಾವ್ಯಾದಿ ಸಕಲ ಸಾಹಿತ್ಯ ಪ್ರಕಾರಗಳಿಂದ ತಾವು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದೀರಿ. ತಾವು ಬೇಡವೆಂದರೂ ಬಿರುದು, ಬಹುಮಾನ, ಪದವಿ ಕೀರ್ತಿಗಳು ತಮ್ಮನ್ನು ಹಿಂಬಾಲಿಸಿವೆ. ಸಾಹಿತ್ಯ ಅಕಾಡೆಮಿಯ ಬಹುಮಾನ, ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದ ಕನ್ನಡ ಸಾಹಿತಿಗಳಲ್ಲಿ ನೀವು ಮೊದಲಿಗರಾಗಿದ್ದೀರಿ, ರಾಷ್ಟ್ರಕವಿಯಾಗಿದ್ದೀರಿ. ನಿಮ್ಮ ಖ್ಯಾತಿ ನಾಡುನುಡಿಗಳ ಗಡಿಗಳನ್ನು ದಾಟಿ ಅಂತಾರಾಷ್ಟ್ರೀಯ ವೇದಿಕೆಯನ್ನೇರಿದೆ. ಇಂದೇ ನೀವು 80 ವಯಸ್ಸಿನಲ್ಲಿ ಪದಾರ್ಪಣೆ ಮಾಡುತ್ತಿದ್ದೀರಿ. ಈ ಸುವರ್ಣ ಸಮಯದಲ್ಲಿ ಕನ್ನಡ ಜನತೆಯ ಪರವಾಗಿ ನಿಮ್ಮ ಕಾವ್ಯ ಜೀವನದ ಬಗ್ಗೆ ಕೆಲವು ಸಂಗತಿಗಳನ್ನು ತಿಳಿಯುವ ಅಪೇಕ್ಷೆ ಇದೆ. ನಿಮ್ಮ ಸಾಹಿತ್ಯಕ್ಕೆ ಪ್ರೇರಕ ಸ್ಫೂರ್ತಿ ಪರಿಸರವೋ ಪೂರ್ವಜನ ಸಂಸ್ಕಾರವೋ?
4: ಸಾಧಾರಣವಾಗಿ ಭೌಗೋಳಿಕ ಸನ್ನಿವೇಶ, ವಾತಾವರಣಗಳನ್ನು ಪರಿಸರ ಎಂದು ಕರೆಯುವುದುಂಟು. ಸಾಮಾಜಿಕ ಸ್ಥಿತಿಗತಿಗಳು ಪರಿಸರದ ವಲಯದಲ್ಲಿಯೇ ಸೇರುತ್ತವೆ. ನಾನು ಹುಟ್ಟಿದ ಪರಿಸರವೆಂದರೆ ಸಹ್ಯಾದ್ರಿಯ ಪರ್ಯಂಕದ ಮೇಲೆ ಪವಡಿಸಿರುವ ಕುಪ್ಪಳಿ ಮಾತ್ರವಲ್ಲ, ಹಲವು ವರ್ಷಗಳಿಂದ ಬೆಳೆದು ಬಂದಿರುವ ರಮ್ಯಾರಣ್ಯ ಹಾಗೂ ಸಾಗಿ ಬಂದಿರುವ ಜೀವನ ಪ್ರವಾಹ. ಇದರಿಂದಾಗಿ ಪರಿಸರದ ಕಲ್ಪನೆಯಲ್ಲಿ ದೇಶದ ಆಯಾಮದ ಜೊತೆಗೆ ಕಾಲದ ಆಯಾಮವೂ ಸೇರಿಕೊಳ್ಳುತ್ತದೆ. ಭಾವಾಲೋಚನೆ ಸಹ ಪರಿಸರದ ಅವಿಭಾಜ್ಯಾಂಶವಾಗುತ್ತದೆ. ಜೀವಿ ಜನ್ಮ ಜನ್ಮಾಂತರಗಳ ಭಾವಾಲೋಚನೆಗಳನ್ನು, ಅನುಭವ ವಾಸನೆಗಳನ್ನು ಹೊತ್ತುಕೊಂಡೇ ಬರುತ್ತದೆ. ಈ ಪೂರ್ವಜನ ಸಂಸ್ಕಾರ ಮತ್ತು ಪರಿಸರಗಳು ಅಪ್ರತ್ಯೇಕವಲ್ಲ. ಭಗವಂತ ತನ್ನ ಉದ್ದೇಶದ ಪೂರೈಕೆಗಾಗಿ ಇವೆರಡನ್ನೂ ಬಳಸಿಕೊಳ್ಳುತ್ತಾನೆ. ಅಂದರೆ ಸೃಷ್ಟಿಶಕ್ತಿಯ ಉದ್ದೇಶದ ವಿಕಾಸಕ್ಕಾಗಿ ಇವೆರಡೂ ಒಟ್ಟಾಗಿ

0: ಮಾನವ ಚೇತನವನ್ನು ಊರ್ಧ್ವಮುಖಗೊಳಿಸುತ್ತವೆ. ಸಹ್ಯಾದ್ರಿಯ ಗಿರಿವನ ಶ್ರೇಣಿ, ಮನೆಯ ಐಗಳ ಪಾಠಶಾಲೆ, ಮಂಜಪ್ಪಗೌಡರಂಥ ಬಂಧುಗಳ ಸಂಪರ್ಕ, ವೆಸ್ಲಿಯನ್ ಮಿಷನ್ ಹೈಸ್ಕೂಲಿನ ಪ್ರವೇಶ, ಅಂತೆಯೇ ನಗರ ಗ್ರಂಥಾಲಯ, ಇವು ಒಂದೊಂದೂ ನನ್ನ ಚೇತನ ವಿಕಾಸಕ್ಕೆ ನೆರವಾದ ಅಮೃತ ಘಟನೆಗಳು.
1: ಅಂದಮೇಲೆ ಪರಿಸರ ಮತ್ತು ಪೂರ್ವಜನ್ಮ ಸಂಸ್ಕಾರ ಪರಸ್ಪರ ಪ್ರತ್ಯೇಕವಲ್ಲವಷ್ಟೇ
0: ಅಲ್ಲ, ಜೀವ ವಿಕಾಸಕ್ಕೆ ಅವೆರಡೂ ಒದಗಿಸುವ ಪರಿಕರಗಳನ್ನು ಅಪ್ರತ್ಯೇಕವಾಗಿ ಏಕಾಖಂಡವಾಗಿ ಪೂರ್ಣ ದೃಷ್ಟಿಯಿಂದ ಪರಿಗ್ರಹಿಸುವುದೇ ಮೇಲು. ಪೂರ್ಣ ಎಂದರೆ ಬರಿಯ ಸಮಗ್ರ ಅಲ್ಲ, ಅದು ಒಂದು ಅಖಂಡತ್ವ. ಅವು ಇವು ಕೂಡಿ ಆಗುವ ದೃಷ್ಟಿ ಅಲ್ಲ, ಎಲ್ಲವನ್ನೂ ಮೂಡಿಸುವ ದೃಷ್ಟಿಯೇ ಪೂರ್ಣ ದೃಷ್ಟಿ. ಶ್ರೀ ಕುವೆಂಪುವ ಸೃಜಿಸಿದೀ ಮಹಾಛಂದಸ್ಸಿನ ಮೇರು ಕೃತಿ ಎನ್ನುವ ಮಾತು ಕೇವಲ ಅಲಂಕಾರಿಕವಲ್ಲ, ಪೂರ್ಣ ಸತ್ಯ. ಆ ಮೇರುಕೃತಿಯಂತೆಯೇ ಪರಿಸರ ಸಂಸ್ಕಾರಗಳು ಸಹ ಶ್ರೀ ಕುವೆಂಪು ಸೃಷ್ಟಿಗೆ ಕಾರಣವಾಗಿವೆ. ನಾನು ಮಲೆನಾಡಿನಲ್ಲಿ ಸಹ್ಯಾದ್ರಿಯ ತೋಳ್ ತೊಟ್ಟಿಲಲ್ಲಿ ಹುಟ್ಟದೇ ಇದ್ದ ಪಕ್ಷದಲ್ಲಿ ನನ್ನ ಮೂಲಕ ಇಂಥ ಸಾಹಿತ್ಯ ಹುಟ್ಟುತ್ತಿರಲಿಲ್ಲ, ಅದರಲ್ಲಿ ಪೂರ್ಣದೃಷ್ಟಿ ಮೂಡಲು ಸಹ ಸಾಧ್ಯವಾಗುತ್ತಿರಲಿಲ್ಲ.
1: ವಿಧಿ ಕರ್ಮ ಪುನರ್ಜನ್ಮಗಳ ವಿಚಾರ ನಿಮ್ಮ ಸಾಹಿತ್ಯದಲ್ಲಿ ಅನೇಕ ಕಡೆ ಬರುತ್ತದೆ, ಅಂದಮೇಲೆ ಅವುಗಳಲ್ಲಿ ನಿಮಗೆ ನಂಬಿಕೆ ಇದೆ ಎಂದಾಯಿತು. ಈ ನಂಬಿಕೆಗೆ ಆಧಾರವೇನು?
0: ನನ್ನದು ಬರಿಯ ನಂಬಿಕೆ ಅಲ್ಲ. ಈ ಸಂದರ್ಭದಲ್ಲಿ ನಂಬಿಕೆ ಪದದ ಬಳಕೆಯು ಸರಿಯಲ್ಲ. ತತ್ವಶಾಸ್ತ್ರ ಬಳಸುವ ಶ್ರದ್ಧೆ ಮತ್ತು ವಿಶ್ವಾಸ ಎಂಬೆರಡು ಪದಗಳೇ ಇಲ್ಲಿ ಹೆಚ್ಚು ಸಂಗತ. ಭಾವಾತ್ಮಕವಾಗಿ ಗ್ರಹಿಸುವುದೇ ಶ್ರದ್ಧೆ, ಇದು ಅನುಭವ ಸಿದ್ಧ. ಬೌದ್ಧಿಕವಾಗಿ ಗ್ರಹಿಸುವುದೇ ವಿಶ್ವಾಸ. ಆಮ್ಲಜನಕ ಜಲಜನಕ ಸೇರಿ ನೀರಾಗುವುದು ಎಷ್ಟರ ಮಟ್ಟಿಗೆ ವೈಜ್ಞಾನಿಕವೋ ವೈಚಾರಿಕವೋ ಅಷ್ಟರ ಮಟ್ಟಿಗೆ ನನ್ನ ಶ್ರದ್ಧೆ ನಂಬಿಕೆಯು ವೈಜ್ಞಾನಿಕವಾದದ್ದೇ. ವಿಧಿ ಕರ್ಮ ಪುನರ್ಜನ್ಮಗಳನ್ನು ಪೂರ್ಣ ದೃಷ್ಟಿಯಿಂದ ಗ್ರಹಿಸುವುದಾದರೆ ಅವು ಪ್ರತ್ಯೇಕವೆಂಬಂತೆ ತೋರುವುದಿಲ್ಲ. ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಸರಪಣಿಯೇ ಕರ್ಮ. ವಿಧಿ ಮತ್ತು ಕರ್ಮ ಅಪ್ರತ್ಯೇಕ, ಈಶ್ವರೇಚ್ಛೆಯೇ ವಿಧಿ.
1: ಇಂಥ ಶ್ರದ್ಧೆಗೆ ಸಂಪ್ರದಾಯ ಕಾರಣವೇನು?
0: ಅಲ್ಲ, ಸಾವಿರಾರು ತತ್ವಶಾಸ್ತ್ರ, ಮನಃಶಾಸ್ತ್ರ, ಪ್ರಾಯೋಗಿಕ ಮನಃಶಾಸ್ತ್ರಾದಿಗಳ ಗ್ರಂಥಗಳ ವ್ಯಾಸಂಗದಿಂದ ಈ ನನ್ನ ಶ್ರದ್ಧೆ ರೂಪಕ್ಕಿದೆ. ಬಲ್ಲವರ ಸಂಪರ್ಕದಿಂದ ಅದು ವಿಕಾಸಗೊಂಡಿದೆ. ಜಿಜ್ಞಾಸೆಯಿಂದ ಅದು ಮೂರ್ತ ಸ್ವರೂಪ ತಳಿದೆ. ಸುಷುಪ್ತಿ ವಿದ್ಯೆ ಅಂದರೆ ಹಿಪ್ನಾಟಿಸಮ್ ಮತ್ತು ಪ್ರತೀಪಗಮನ ರಿಗ್ರೆಷನ್, ಇದಕ್ಕೆ ಸಂಬಂಧಿಸಿದ ವೈಜ್ಞಾನಿಕ ಪ್ರಯೋಗಗಳಲ್ಲಿ ಒಳಗೊಂಡ ಗ್ರಂಥಗಳನ್ನು ಓದಿದ್ದೇನೆ. ರಷ್ಯಾ ಅಮೆರಿಕಾಗಳಲ್ಲಿ ಈ ಬಗ್ಗೆ ನಡೆಯುತ್ತಿರುವ ಸಂಶೋಧನೆಗಳನ್ನು ಅತ್ಯಂತ ವಿಸ್ಮಯದಿಂದ ಗಮನಿಸಿದ್ದೇನೆ. ಆದ್ದರಿಂದ ಕರ್ಮ ಪುನರ್ಜನ್ಮಗಳ ಬಗ್ಗೆ ನನಗೆ ದೃಢವಾದ ಪ್ರತ್ಯಕ್ಷಾನುಭವ ಸದೃಶವಾದ ನಂಬಿಕೆ ಇದೆ. ನಾನು ಬದುಕಿರುವುದಕ್ಕಿಂತ ಹೆಚ್ಚು ವಾಸ್ತವವಾಗಿವೆ ಅವು. ಶ್ರೀರಾಮಕೃಷ್ಣ ಪರಮಹಂಸ ಮತ್ತು ಶ್ರೀ ಅರವಿಂದರಂಥ ಸಿದ್ಧ ವ್ಯಕ್ತಿಗಳ ಹಾಗೂ KC ಅಂಥ ಸುಪ್ರಸಿದ್ಧ ವ್ಯಕ್ತಿಗಳ ಪ್ರಯೋಗಾತ್ಮಕವಾದ ಅನುಭವಗಳನ್ನು ಒಪ್ಪದಿರಲು ಸಾಧ್ಯವಿಲ್ಲ. ಈ ದೃಷ್ಟಿಯಿಂದ ನನ್ನದು ಕುರುಡು ನಂಬಿಕೆಯಲ್ಲ, ನಿಸ್ಸಂದಿಗ್ಧವಾದ ವೈಚಾರಿಕವಾದ ಸ್ವಾನುಭವ ಸಿದ್ಧವಾದ ತೀರ್ಮಾನ.
1: ಆಧ್ಯಾತ್ಮಿಕತೆಗೆ ವಿಚಾರವಾದ ವಿರೋಧ ಅಲ್ಲ ಎನ್ನುತ್ತೀರಾ?
0: ಅಲ್ಲ, ವಿಚಾರವಾದ ಕೇವಲ ಭೌತ ಪ್ರಪಂಚಕ್ಕೆ ಮಾತ್ರ ಅನ್ವಯವಾಗುತ್ತದೆಂದು ಹೇಳುವಂತಿಲ್ಲ. ಅಷ್ಟೇ ಅಲ್ಲ, ಅದರ ಸ್ವರೂಪ ಧೋರಣೆಗಳು ಕ್ಷೇತ್ರದಿಂದ ಕ್ಷೇತ್ರಕ್ಕೆ ಅಲ್ಲಲ್ಲಿಯ ವಿದ್ಯಮಾನಗಳಿಗೆ ಅನುಸಾರವಾಗಿ ವ್ಯತ್ಯಾಸ ಹೊಂದುತ್ತವೆ. ಭೌತಿಕ ಕ್ಷೇತ್ರಕ್ಕೆ ಅನ್ವಯವಾಗುವ ವಿಚಾರ ಪ್ರಣಾಳಿಕೆ ಜೀವವಿಜ್ಞಾನ ಕ್ಷೇತ್ರಕ್ಕಾಗಲಿ, ಜೀವವಿಜ್ಞಾನ ಕ್ಷೇತ್ರಕ್ಕೆ ಅನ್ವಯವಾಗುವ ವಿಚಾರಧಾರೆ ಮನೋವಿಜ್ಞಾನಕ್ಕಾಗಲಿ ಅನ್ವಯಿಸುವುದಿಲ್ಲ. ಅಂದಮೇಲೆ ಅದೊಂದು ನಿತ್ಯ ಮಡುವಲ್ಲ, ಸದಾ ಪ್ರವಹಿಸುತ್ತಿರುವ ವಾಹಿನಿ. ಅಷ್ಟೇ ಅಲ್ಲ, ಅದರ ಗುರಿ ಗತಿ ನೀತಿ ರೀತಿ ದಾಟಿ ಧೋರಣೆಗಳು ವಯಸ್ಸು ಅನುಭವ ಸಂಸ್ಕಾರ ಸಾಧನೆಗಳಿಗನುಗುಣವಾಗಿ ವ್ಯತ್ಯಾಸ ಹೊಂದುತ್ತವೆ.

0: ಆಧ್ಯಾತ್ಮಿಕತೆಯ ಸತ್ವ ಸಮನಿಸಿದಂತೆಲ್ಲ ವಿಚಾರವಂತಿಕೆ ಗಟ್ಟಿಯಾಗುತ್ತದೆ, ಸಾಂದ್ರವಾಗುತ್ತದೆ.
1: ನಿಮ್ಮ ಸಾಹಿತ್ಯವನ್ನು ಓದಲಿಕ್ಕೆ ಇಂಥ ಕೆಲವು ಕೀಲಿಕೆಗಳು ಬೇಕಾಗಿತ್ತು. ಪಾಶ್ಚಾತ್ಯ ಸಾಹಿತ್ಯದ ಸಂಪರ್ಕ ಬರೆದಿದ್ದರೆ ಕನ್ನಡ ಸಾಹಿತ್ಯಕ್ಕೆ ಅರ್ಥಾತ್ ಭಾರತೀಯ ಸಾಹಿತ್ಯಕ್ಕೆ ಇಂದು ಲಭಿಸಿರುವ ವೈಶಾಲ್ಯವಾಗಲಿ ವೈವಿಧ್ಯವಾಗಲಿ ಒದಗುತ್ತಿರಲಿಲ್ಲ ಎಂಬುದನ್ನು ತಾವು ಒಪ್ಪುವಿರಾ?
0: ಮೊದಲ ಭಾಗ 100ಕ್ಕೆ 100 ಪಾಲು ಸತ್ಯ. ಪಾಶ್ಚಾತ್ಯ ಸಾಹಿತ್ಯದ ಸಂಪರ್ಕದ ಪರಿಣಾಮವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಸಮೂಲ ಮಹಾಕ್ರಾಂತಿ ಸಂಭವಿಸುತ್ತದೆ. ಹಿಂದಿನವರು ಕನಸು ಕಾಣದಿದ್ದ ಅನೇಕ ಪ್ರಕಾರಗಳು ವಿಕಾಸಗೊಳ್ಳುತ್ತವೆ. ವಸ್ತುವಿನಲ್ಲಿ ವೈವಿಧ್ಯ, ಭಾಷಾ ಛಂದಸ್ಸುಗಳಲ್ಲಿ ನೂತನ ಪ್ರಯೋಗಗಳು, ಕೊನೆಗೆ ಭಾವಾಂಶ ಚಿಂತನಾಂಶಗಳಲ್ಲಿಯೂ ಹೊಸತನ ಕಾಣಿಸಿಕೊಳ್ಳುತ್ತದೆ. ಸಮೂಲ ಕ್ರಾಂತಿ ದೃಷ್ಟಿ ದೊರಕೊಳ್ಳುತ್ತದೆ. ಮತದ ದೆಸೆಯಿಂದಾಗಿ ಸಾಹಿತ್ಯ ಮಾತ್ರ ಅಲ್ಲ, ಸಾಮಾನ್ಯ ಜನತೆಯ ಬದುಕು ನರಕವಾಗಿತ್ತು. ಇತ್ತೀಚಿನ ತನಕ ನಡೆದು ಬಂದ ಹಿಂದಿನ ಸಾಹಿತ್ಯದ ಬಹುಭಾಗ ಮತರೋಗದಿಂದ ಅತ್ಯಂತ ಕಲುಷಿತಗೊಂಡು ಹಾನಿಕಾರಕವಾಗಿತ್ತು ಎಂಬುದನ್ನು ಮರೆಯುವಂತಿಲ್ಲ. ಸಾಹಿತ್ಯದ ರೂಪದಲ್ಲಿ ಅಸಹ್ಯವಾದದ್ದು, ಕೆಟ್ಟದ್ದು ಎಲ್ಲ ಸೇರಿಕೊಂಡು ಜನತೆಯನ್ನು ಮೌಢ್ಯ ದಾಸ್ಯಗಳ ಕೂಪಕ್ಕೆ ನೂಕಿದೆ. ಸಾಹಿತ್ಯದ ಹೆಸರಿನಲ್ಲಿ ಮತಾಂಧರಿಗೂ ಕವಿಗಳೆಂದು ಕರೆಸಿಕೊಂಡಿದ್ದಾರೆ. ರೋಗಗ್ರಸ್ತವಾದ ಮತೀಯ ವಾತಾವರಣದಿಂದ ಪಾರಾಗದಿದ್ದರೆ ಕನ್ನಡ ಸಾಹಿತ್ಯ ದೊಡ್ಡದಾಗುವುದಿಲ್ಲ, ನವೋನವವಾಗುವುದಿಲ್ಲ, ನಮಗೂ ಉಳಿಗತಿಯಿಲ್ಲ. ನವೋದಯ, ಸಮನ್ವಯ, ಪೂರ್ಣ ದೃಷ್ಟಿಗಳು ಧ್ಯೇಯವಾಗಿದ್ದುಕೊಂಡು ವಿಶ್ವಮಾನವ ಸೃಷ್ಟಿಗೆ ಕಾರಣವಾಗುವ ಸಾಹಿತ್ಯಕ್ಕೆ ಮಾತ್ರ ಭವಿಷ್ಯವಿದೆ. ಮುಂದಿನ ಸಾಹಿತ್ಯ ಈ ದಿಶೆಯಲ್ಲಿ ನಡೆದರೆ ಮಾತ್ರ ಸರ್ವಮಾನ್ಯವಾಗುತ್ತದೆ, ಇಲ್ಲವಾದರೆ ಲೊಳ್ಳೊಟ್ಟೆಯಾಗುತ್ತದೆ.
1: ಇಂದಿನ ಭಾರತದ ನೈತಿಕ ಪತನಕ್ಕೆ ಕಾರಣಗಳೇನು? ಭಾಷಾ ಸಮಸ್ಯೆಗಿಂತ ಮತೀಯತೆ, ಜಾತೀಯತೆ ಮತ್ತು ಸ್ವಾರ್ಥತೆಗಳು ರಾಷ್ಟ್ರದ ಭದ್ರತೆಗೆ ಹಾಗೂ ಐಕ್ಯಕ್ಕೆ ಕಂಟಕಗಳಾಗಿವೆ, ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿಗೆ ಅಡಚಣೆಗಳಾಗಿವೆ ಎಂಬುದನ್ನು ತಾವು ಒಪ್ಪುವಿರಾ? ಹೌದಾದರೆ ತಾವು ಸೂಚಿಸುವ ಪರಿಹಾರಗಳೇನು?
0: ಕಾರಣ ಜಟಿಲ ಮಾತ್ರ ಅಲ್ಲ, ಬಹುಮುಖವಾದದು. ಸ್ವಾರ್ಥತೆ ಅಷ್ಟೋ ಇಷ್ಟೋ ಎಲ್ಲರಲ್ಲಿಯೂ ಇರುತ್ತದೆ. ಇಂದಿನ ನೈತಿಕ ಪತನಕ್ಕೆ ಭಾಷಾ ಸಮಸ್ಯೆಯನ್ನು ಗಂಟು ಹಾಕುವುದು ತಿಳಿಗೇಡಿತನ. ಅಧಿಕಾರದಾಹ, ದ್ರವ್ಯದಾಹ ಇವುಗಳು ಇದ್ದದ್ದೇ. ಆದರೆ ಇವೆಲ್ಲಕ್ಕೂ ಹಿನ್ನೆಲೆಯಲ್ಲಿ ಇದ್ದುಕೊಂಡು ಕೊಲೆ, ಸುಲಿಗೆ, ಹಿಂಸೆ ಮೊದಲಾದ ಅಕೃತ್ಯಗಳಿಗೆ ಪ್ರೇರಕವಾಗಿರುವ ಮೂಲಭೂತ ಪೈಶಾಚಿಕ ಶಕ್ತಿ ಅಂದರೆ ಮತೀಯತೆ, ಅರ್ಥಾತ್ ಜಾತೀಯತೆ. ಅಧ್ಯಾತ್ಮವನ್ನು ಹಿಂದಿಕ್ಕಿ ಮತವನ್ನು ಮುಂದೆ ಮಾಡಿ ವರ್ಣ, ಜಾತಿ, ಕುಲ, ಗೋತ್ರಾದಿ ಭೇದ ಭಾವಗಳನ್ನು ಸೃಷ್ಟಿಸಿದ್ದೇ ಮಹಾಪರಾಧ, ಇಂದಿನ ಎಲ್ಲ ಅನಿಷ್ಟಗಳಿಗೂ ಕಾರಣ.
1: ಹಿಂದೂ ಧರ್ಮ ವಿಶ್ವಧರ್ಮ ಎಂದು ಕರೆಯಬಹುದೇ?
0: ಇಲ್ಲ. ನಿಮ್ಮ ಹಿಂದೂ ಧರ್ಮ ವಿಶ್ವಧರ್ಮ ಆಗಬೇಕಾಗಿದ್ದರೆ ವರ್ಣ ವ್ಯವಸ್ಥೆ, ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆಗಳನ್ನು ಸಂಪೂರ್ಣವಾಗಿ ವಿಸರ್ಜಿಸಿದರೆ ಮಾತ್ರ ಸಾಧ್ಯ. ವೇದಾಂತ ದರ್ಶನ ಮಾತ್ರ ಹಿಂದೂ ಧರ್ಮದ ತಾತ್ವಿಕ ಭಿತ್ತಿಯಾಗಬೇಕು. ಯಾವ ಹಿಂದೂ ಆದರೂ ಯಾವ ಮಠಕ್ಕಾಗಲಿ ಧಾರ್ಮಿಕ ಸಂಸ್ಥೆಗಾಗಲಿ ಅಧಿಪತಿಯಾಗುವ ಅವಕಾಶವಿರತಕ್ಕದ್ದು. ಈಗಿರುವಂತೆ ಜಾತಿ ಮತ ವರ್ಣಗಳಿಂದ ಕಲುಷಿತವಾಗಿರುವ ಹಿಂದೂ ಧರ್ಮ ವಿಶ್ವಧರ್ಮ ಎನಿಸಿಕೊಳ್ಳುವ ಆರದು. ಕ್ರಿಶ್ಚಿಯನ್ನರನ್ನು, ಮುಸಲ್ಮಾನರನ್ನು ಪುನರ್ಮತಾಂತರಕರಿಸುವ ಸನ್ನಾಹ ಅಲ್ಲಿ ಇಲ್ಲಿ ನಡೆಯುತ್ತಿರುವುದಷ್ಟೇ. ಅವರು ಮತ್ತೆ ಹಿಂದೂ ಧರ್ಮಕ್ಕೆ ಸೇರುವುದಾದರೆ ಸಮಾಜದಲ್ಲಿ ಅವರ ಸ್ಥಾನಮಾನಗಳೇನು? ಹರಿಜನರು ಹರಿಜನರಾಗಿಯೇ ಉಳಿಯುವ ಪಕ್ಷಕ್ಕೆ ಅವರೇಕೆ ಮರಳಿ ಬರಬೇಕು? ಅವರನ್ನು ಬ್ರಾಹ್ಮಣ ವರ್ಗಕ್ಕೆ ಸೇರಿಸಿಕೊಳ್ಳಲಾಗುತ್ತದೆಯೇ? ಹಾಗಿಲ್ಲದೆ ಇದ್ದ ಪಕ್ಷದಲ್ಲಿ ಪುನರ್ಮತಾಂತರ ಮಾಡಿಸುವ ಜನ ವಂಚಕರಾಗುತ್ತಾರೆ. ಪುನರ್ಮತಾಂತರ ಹೊಂದುವ ಜನ ಬೆಪ್ಪು ತಕ್ಕಡಿಗಳಾಗುತ್ತಾರೆ. ಅವರು ಮತ್ತೆ ಜಾತೀಯತೆಯ ವಿಷಕ್ಕೆ ಏಕೆ ಬಲಿಯಾಗಬೇಕು? ವರ್ಣ ವರ್ಗಗಳ ವ್ಯತ್ಯಾಸ ಒಳಿದು ಅಸ್ಪೃಶ್ಯತೆ ನಿರ್ಮೂಲನ ಆದಾಗ ಮಾತ್ರ ಹಿಂದೂ ಧರ್ಮ ಆಧರಣೀಯವಾಗುತ್ತದೆ.

0: ನಮಗೆ ನನಗೆ ಯಾವ ಮತದ ಗೋಜೂ ಇಲ್ಲ. ನಾನು ಯಾವ ಮತಕ್ಕೂ ಸೇರಿದವನಲ್ಲ. ನನ್ನದು ಮನುಜ ಮತ, ವಿಶ್ವಪಥ. ನಾನು ಹಿಂದೂ ಅಲ್ಲ, ವಿಶ್ವಮಾನವ. ಮತವನ್ನು ತೊರೆದು ಅಧ್ಯಾತ್ಮ ಪಥವನ್ನು ಸ್ವೀಕರಿಸಿದ ಪ್ರತಿಯೊಬ್ಬ ವ್ಯಕ್ತಿಯೂ ವಿಶ್ವಮಾನವನಾಗುತ್ತಾನೆ. ಅಧ್ಯಾತ್ಮ ಕಾಲದೇಶಾತೀತವಾದದ್ದು. ಅದು ದೇಶದಿಂದ ದೇಶಕ್ಕೆ, ಜನಾಂಗದಿಂದ ಜನಾಂಗಕ್ಕೆ ವ್ಯತ್ಯಾಸವಾಗಲಾರದು. ರಸಾಯನಶಾಸ್ತ್ರ ಭೌತ ವಿಜ್ಞಾನದಂತೆ ಅಧ್ಯಾತ್ಮ ಸೂತ್ರಗಳು ವಿಶ್ವಮಾನ್ಯವಾಗಬೇಕು.
1: ನೀವು ಈಚೀಗೆ ಪ್ರತಿಪಾದಿಸುತ್ತಿರುವ ಪಂಚಮಂತ್ರ, ಸಪ್ತಸೂತ್ರ ಹಾಗೂ ವಿಶ್ವಮಾನವ ಸಂದೇಶಗಳು ನಾಡಿನ ಹಾಗೂ ಲೋಕದ ನಾನಾ ಜಾಡ್ಯಗಳಿಗೆ ಸಿದ್ಧೌಷಧಗಳೆಂದು ಹೇಳಬಹುದೇ? ಅವುಗಳ ಸರ್ವಾನುಷ್ಠಾನ ಸಾಧ್ಯವೇ?
0: ಸರ್ವೋದಯವೇ ಸಕಲ ಸಾಧನೆಗಳ ಗುರಿಯಾಗಬೇಕು. ಪೂರ್ಣ ದೃಷ್ಟಿ ಮತ್ತು ಸಮನ್ವಯ ಭಾವದಿಂದ ಮೇಲು ಕೀಳುಗಳ ಭೇದ ಅರಿಯುತ್ತಿದೆ. ಮನುಷ್ಯನನ್ನು ಮನುಷ್ಯನಿಂದ ಬೇರ್ಪಡಿಸುವ ಹತ್ತಾರು ಮತ ಬೇಡ. ಅವನೇ ಕೇಂದ್ರವಾಗುಳ್ಳ ಮನುಜ ಮತ ಒಂದೇ ಸಾಕು. ಮನಸ್ಸಿನಲ್ಲಿ ಗೊಂದಲ ಉಂಟು ಮಾಡಿ ಅವನ ಏಕಾಗ್ರತೆಗೆ ಭಂಗ ತರುವ ಎಲ್ಲ ತತ್ವಗಳನ್ನು ಮೀರಿದ ಮಾನವೀಯ ಮೌಲ್ಯಗಳೇ ಗುರಿಯಾಗುಳ್ಳ ವಿಶ್ವಪಥದಲ್ಲಿ ಮಾನವನಾಗಬೇಕು. ವರ್ಣ ಜಾತಿ ವರ್ಗಗಳನ್ನು ಸೃಷ್ಟಿಸುವ ಮತ ಬೇಡ. ಅಧ್ಯಾತ್ಮ ಸಾಧನೆಯೊಂದೇ ಮಾನವನ ಗುರಿಯಾಗಬೇಕು. ಆ ಈ ಜಾತಿಗಳೆಲ್ಲ ಮನುಷ್ಯ ಜಾತಿಯಲ್ಲಿ, ಆ ಈ ಮತಗಳೆಲ್ಲ ಮನುಜ ಮತದಲ್ಲಿ ಒಂದಾಗಬೇಕು. 4000 ವರ್ಷಗಳಿಂದ ಮತ ಗುಂಪು ಕಟ್ಟುವ, ಜಗಳ ಹಚ್ಚುವ, ಮನಮನಗಳ ನಡುವೆ ಗೋಡೆ ಎಬ್ಬಿಸುವ, ದೇಶ ದೇಶಗಳನ್ನು ವಿಭಜಿಸುವ ಸಾಧನವಾಗಿದೆಯೇ ಹೊರತು ಎಲ್ಲ ಮಾನವರನ್ನು ಒಂದು ಮಾಡುವ ಶಕ್ತಿ ಆಗಿಲ್ಲ. ರಾಜಕೀಯದಲ್ಲಿ, ವ್ಯಾಪಾರದಲ್ಲಿ ಗುಂಪುಗಾರಿಕೆ ಬೇಕಾಗಬಹುದಾದರೂ ಅಧ್ಯಾತ್ಮ ವಿಚಾರದಲ್ಲಿ ಮಾತ್ರ ಬೇಡ. ವ್ಯಕ್ತಿಯ ಮತ್ತು ಭಗವಂತನ ನಡುವಣ ಸಂಬಂಧ ಅತ್ಯಂತ ನಿಗೂಢವಾದದ್ದು, ಅಂತೆಯೇ ವೈಯಕ್ತಿಕವಾದದ್ದು. ತಮ್ಮ ಸಂಖ್ಯೆಯನ್ನು ಬೆಳೆಸಿಕೊಂಡು ಗುಂಪು ಕಟ್ಟಿ ರಾಜಕೀಯ ಮಾಡುವ ಸಲುವಾಗಿ ಮತಾಂತರ ನಡೆಯುತ್ತಿದೆ. ಅಧ್ಯಾತ್ಮ ಎಂದೂ ಅದರ ಗುರಿ ಆಗಿಲ್ಲ. ಲೋಕದ ಎಲ್ಲ ಜಾಡ್ಯಗಳಿಗೂ ಮತೀಯ ರೂಪದ ವ್ಯವಸ್ಥೆಯೇ ಮೂಲ ಕಾರಣ. ಚೇತನ ಅನಿಕೇತನವಾದಾಗ, ಅಂದರೆ ಲೌಕಿಕವಾದ ಆತ್ಮವಿನಾಶಕಾರಿಯಾದ ಎಲ್ಲ ವ್ಯವಸ್ಥೆಗಳಿಂದ ಪಾರಾದಾಗ, ಮತ ಮನುಜ ಮತವಾದಾಗ, ಮನುಷ್ಯ ವಿಶ್ವಮಾನವನಾದಾಗ ಎಲ್ಲ ವೈಯಕ್ತಿಕ ಸಾಂಸ್ಥಿಕ ವಿರಸ ವೈಷಮ್ಯಗಳು ತೊಲಗುತ್ತವೆ. ಪ್ರತಿ ವ್ಯಕ್ತಿಯ ಉದ್ಧಾರವೇ ವಿಶ್ವಮಾನವನದ ಗುರಿ. ಅದು ವೈಯಕ್ತಿಕವಾದದ್ದೇ ಹೊರತು ಸಾಂಸ್ಥಿಕವಾದದ್ದಲ್ಲ. ವ್ಯಕ್ತೀಕರಣದ ಮೂಲಕ ಅದು ತನ್ನ ಗುರಿಯನ್ನು ಸಾಧಿಸುತ್ತದೆ. ಅದೊಂದು ಮತವಾಗಬಾರದು. ಅದರ ಸ್ವರೂಪ ಲಕ್ಷಣಗಳನ್ನು ಕುರಿತು ಪ್ರಸಾರ ಮಾಡಬಹುದೇ ಹೊರತು ಅದರ ಹೆಸರಿನಲ್ಲಿ ಗುಂಪುಗಾರಿಕೆ ಸಲ್ಲದು. ಸಂಘ ಸಂಸ್ಥೆಗಳ ಪ್ರತಿಷ್ಠಾಪನೆ ಕೂಡ ವ್ಯಕ್ತಿಯೇ ಕೇಂದ್ರವಾದ್ದರಿಂದ ಮತರೂಪವಾದ ಸಾಮೂಹಿಕ ಪರಿವರ್ತನೆಗೆ ಅದು ವಿರೋಧಿ. ತಾನೊಬ್ಬ ವಿಶ್ವಮಾನವ, ಯಾವ ಮತಕ್ಕೂ ಸೇರಿದವನಲ್ಲ ಎಂಬ ಭಾವನೆ ಪ್ರತಿಯೊಬ್ಬರಲ್ಲಿಯೂ ಮೂಡಿದಾಗ ಅನೇಕ ರಾಜಕೀಯ, ಸಾಮಾಜಿಕ, ಆರ್ಥಿಕ ಜಾಡ್ಯಗಳು ಕೊನೆಗೊಳ್ಳುವುದಲ್ಲದೆ ಮಾನಸಿಕ ಶಾಂತಿ ದೊರೆಯುತ್ತದೆ. ವ್ಯಕ್ತಿಯ ಮಾನಸಿಕ ಶಾಂತಿಯೇ ವಿಶ್ವಶಾಂತಿಗೆ ಬುನಾದಿ ಆಗುತ್ತದೆ. ಅಧ್ಯಾತ್ಮದ ವೈಯಕ್ತೀಕರಣವೇ ವಿಶ್ವಮಾನವ ಸಂದೇಶದ ತಿರುಳು.
1: ನಾನು ಕೇಳಿದ ಪ್ರಶ್ನೆಗಳಿಗೆ ತಾವು ನೀಡಿದ ಉತ್ತರಕ್ಕಾಗಿ ವಂದನೆಗಳು. ಈ ದಿವಸ ನಿಜಕ್ಕೂ ವಿಶ್ವಮಾನವತೆಯ ಲಕ್ಷಣ ಸ್ವರೂಪ ಏನು ಅನ್ನುವುದನ್ನು ಅರಿತುಕೊಂಡಾಗಾಯಿತು. ಇದು ಮನಮನೆಗೆ ಮಾತ್ರವಲ್ಲ, ಮನಮನವನ್ನು ತಲುಪಿ ಇಡೀ ಲೋಕಕ್ಕೆ ಅದರಿಂದ ಕ್ಷೇಮ ಉಂಟಾದರೆ ಒಳ್ಳೆಯದು ಎಂಬುದಾಗಿ ನಾನು ಭಾವಿಸಿದ್ದೆ.
2: ಇದುವರೆಗೆ ರಾಷ್ಟ್ರಕವಿ ಕುವೆಂಪು ಅವರೊಂದಿಗೆ ಪ್ರೊಫೆಸರ್ ದೇಜಗವ ಅವರು ನಡೆಸಿದ್ದ ಮಾತುಕತೆಯನ್ನು ಕೇಳಿದಿರಿ. ಈ ಕಾರ್ಯಕ್ರಮವನ್ನು 15-12

0: 1983ರಲ್ಲಿ ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಧ್ವನಿಮುದ್ರಿಸಿಕೊಳ್ಳಲಾಗಿತ್ತು. ಇನ್ನು ಕುವೆಂಪು ಅವರ ಧ್ವನಿಯಲ್ಲಿ ಸ್ವರಚಿತ ಕವನ ವಾಚನವನ್ನು ಕೇಳೋಣ.
1: ಈಗ ನಾನು ಓದಲಿರುವ ಕವನ ಬಾ ಫಾಲ್ಗುಣ ರವಿದರ್ಶನಕ್ಕೆ. ಇದು ನವಿಲುಕಲ್ಲು ಎಂಬ ಶಿಖರ ಸ್ಥಾನದಿಂದ ಉಷಕಾಲದಲ್ಲಿ ನಿಂತು ನೋಡಿದ ಪ್ರಕೃತಿ ದರ್ಶನದ ಒಂದು ಕವನ ಇದು. ಶಿವಮಂದಿರ ಸಮ ವನಸುಂದರ ಸುಮ ಶೃಂಗಾರದ ಗಿರಿಶೃಂಗಕ್ಕೆ ಬಾ ಬಾ ಫಾಲ್ಗುಣ ರವಿದರ್ಶನಕ್ಕೆ. ಕುಂಕುಮ ಧೂಳಿಯ ದಿಕ್ತಟ ವೇದಿಯೊಳೋ ಕುಳಿಯಲಿ ಮಿಂದೇಳುವನು ಕೋಟಿ ವಿಹಂಗಮ ಮಂಗಲರವ ರಸ ನೈವೇದ್ಯಕ್ಕೆ ಮುದ ತಾಳುವನು ಚಿನ್ನದ ಚೆಂಡನೆ ಮೂಡುವನು ಹೊನ್ನನೆ ಹೊಯ್ ನೀರು ನೀಡುವನು ಸೃಷ್ಟಿಯ ಹೃದಯಕ್ಕೆ ಪ್ರಾಣಾಗ್ನಿಯ ಹೊಳೆ ಹರಿಸಿ ರವಿದಯ ಮಾಡುವನು. ಶಿವಮಂದಿರ ಸಮ ವನಸುಂದರ ಸುಮ ಶೃಂಗಾರದ ಗಿರಿಶೃಂಗಕ್ಕೆ ಬಾ ಬಾ ಫಾಲ್ಗುಣ ರವಿದರ್ಶನಕ್ಕೆ. ಕುಂಕುಮ ಧೂಳಿಯ ದಿಕ್ಕಿಟ ವೇದಿಯೊಳೋ ಕುಳಿಯಲಿ ಮಿಂದೇಳುವನು ಕೋಟಿ ವಿಹಂಗಮ ಮಂಗಲರವರಸ ನೈವೇದ್ಯಕ್ಕೆ ಮುದ ತಾಳುವನು ಚಿನ್ನದ ಚೆಂಡನೆ ಮೂಡುವನು ಹೊನ್ನನೆ ಹೊಯ್ ನೀರು ನೀಡುವನು ಸೃಷ್ಟಿಯ ಹೃದಯಕ್ಕೆ ಪ್ರಾಣಾಗ್ನಿಯ ಹೊಳೆ ಹರಿಸಿ ರವಿದಯ ಮಾಡುವನು. ತೆರೆ ತೆರೆಯಾಗಿಯ ನೊರೆ ನೊರೆ ಕಡಲನೆ ನೋಡುವ ಕಣ್ಣೋಡುವವರೆಗೆ ಬನಸಿರಿ ತುಂಬಿದ ಕಣಿವೆಯ ಹಂಬಿರೆ ಧೂಳೀ ಸಮ ಹಿಮ ಬಾನ್ಕರೆಗೆ ದುರಿದೇಳೆ ಮರಗಿಡದಲ್ಲಿ ಜಡದೊಡಲಲಿ ಇದಕ್ಕೋ ಸ್ಪಂದಿಸುತ್ತಿದೆ ಭಾವಜ್ವಾಲೆ. ಶಿವಮಂದಿರ ಸಮ ಮನ ಸುಂದರ ಸುಮ ಶೃಂಗಾರದ ಗಿರಿಶೃಂಗಕ್ಕೆ ಬಾ ಬಾ ಫಾಲ್ಗುಣ ರವಿದರ್ಶನಕ್ಕೆ. ವರ್ಣನ ದಿಂದಿಯ ನಂದನವನು ದಾಂಟುತೆ ದರ್ಶನ

ಈಗ ನಾನು ಓದಲಿರುವ ಕವನ ಹಸುರು. ಇದು ನವರಾತ್ರಿಯ ಸಮಯದ ಮಲೆನಾಡಿನ ಎತ್ತರ ಗಿರಿಶೃಂಗದ ಮೇಲೆ ನಿಂತು ಸುತ್ತಲೂ ಹಸಿರುಗಟ್ಟಿದ್ದ ಕಾಡು ಗದ್ದೆ ಎಲ್ಲವೂ ಇರುವಾಗ ಆ ಹಸಿರಿನ ಅನುಭವವನ್ನು ಚಿತ್ರಿಸುವ ಒಂದು ದೃಶ್ಯ ಈ ಹಸಿರು ಎನ್ನುವ ಕವನ. ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲವನ್ನು ದಿಯಲಿ

ಬಣ್ಣದ ನೋಟ ಅದರೆಡೆಯಲಿ ಬನದಂಚಲಿ ಕೊನೆವೆತ್ತಡಗೆಯ ತೋಟ ಅದು ಹುಲ್ಲಿನ ಮಖಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ ಪಸರಿಸಿತಿರೆ ಮೈ ಮುಚ್ಚಿರೆ ಬೇರೆ ಬಣ್ಣವನೇ ಕಾಣೆ ಅದು ಹುಲ್ಲಿನ ಮಖಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ ಪಸರಿಸಿತಿರೆ ಮೈ ಮುಚ್ಚಿರೆ ಬೇರೆ ಬಣ್ಣವನೇ ಕಾಣೆ ಹೊಸ ಹೂವಿನ ಕಂಪು ಹಸುರು ಎಲರಿನ ತಂಪು ಹಸುರು ಹಕ್ಕಿಯ ಕೊರಲಿಂಪು ಹಸುರು ಹಸುರು ಹಸುರಿಳೆಯುಸಿರು ಹೊಸ ಹೂವಿನ ಕಂಪು ಹಸುರು ಎಲರಿನ ತಂಪು ಹಸುರು ಹಕ್ಕಿಯ ಕೊರಲಿಂಪು ಹಸುರು ಹಸುರು ಹಸುರಿಳೆಯುಸಿರು ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲ್ಲಿ ಹಸುರುಗಟ್ಟಿತೋ ಕವಿಯಾತ್ಮಂ ಹಸುರ್ನೆತ್ತರ್ ಒಡಲಿನಲ್ಲಿ ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲ್ಲಿ ಹಸುರುಗಟ್ಟಿತೋ ಕವಿಯಾತ್ಮಂ ಹಸುರ್ನೆತ್ತರ್ ಒಡಲಿನಲ್ಲಿ ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲವನಧಿಯಲ್ಲಿ ಹಸುರಾದುದು ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ. ಈಗ ನಾನು ಓದಲಿರುವ ಕವನ ಕವಿಶೈಲದಲ್ಲಿ ಸಂಧಿ. ಕವಿಶೈಲ ಎನ್ನುವುದು ಒಂದು ಬೆಟ್ಟದ ನೆತ್ತಿ, ದೊಡ್ಡ ಬಂಡೆ. ಆ ಬಂಡೆಯಿಂದ ಒಂದು ವಿಶಾಲವಾದ ಮೈಲಿ ಮೈಲಿಗಟ್ಟಲೆ ಗಿರಿಶ್ರೇಣಿ ಕಾಣಿಸ್ತಾ ಇರ್ತದೆ. ಸಂಧ್ಯಾಕಾಲದಲ್ಲಿ ಆದಂಥ ಒಂದು ಅನುಭವವನ್ನು ಕವಿಶೈಲದಲ್ಲಿ ಸಂಧ್ಯೆ ಎಂಬ ಕವನದಲ್ಲಿ ಚಿತ್ರಿತವಾಗಿದೆ. ದೃಷ್ಟಿ ದಿಗ

ದೂರಕ್ಕೆ ಸುದೂರ ದೂರಕ್ಕೆ ಹಬ್ಬಿದೆ ಪರ್ವತ ದಿಗಂತ ಶೈಲಿ ಮೈಲಿ ಮೈಲಿ ದೃಷ್ಟಿ ದಿಗಂತದ ಮೇರೆಯ ದಾಟಿ ಗಗನದ ಮೇಘವಿತಾ ನಮಮೀಟಿ ದೂರಕ್ಕೆ ದೂರಕ್ಕೆ ಸುದೂರ ದೂರಕ್ಕೆ ಹಬ್ಬಿದೆ ಪರ್ವತ ದಿಗಂತ ಶೈಲಿ ಮೈಲಿ ಮೈಲಿ ಪಶ್ಚಿಮಗಿರಿ ಶಿರದಲ್ಲಿ ಸಂಧ್ಯೆಯ ರವಿ ನಿರ್ಜನ ಕವಿ ಶೈಲದೊಳೊಬ್ಬನ ಕವಿ ಮಲೆನಾಡಿನ ಭುವಿ ಮೇಲೆ ಋಣಚ್ಚವಿ ವಸಂತ ಸಂಧ್ಯಾ ಸುವರ್ಣ ಶಾಂತಿ ಅನಂತ ಶಾಂತಿ ಪಶ್ಚಿಮಗಿರಿ ಶಿರದಲ್ಲಿ ಸಂಧ್ಯೆಯ ರವಿ ನಿರ್ಜನ ಕವಿ ಶೈಲದೊಳೊಬ್ಬನ ಕವಿ ಮಲೆನಾಡಿನ ಭುವಿ ಮೇಲೆ ಋಣಚ್ಚವಿ ವಸಂತ ಸಂಧ್ಯಾ ಸುವರ್ಣ ಶಾಂತಿ ಅನಂತ ಶಾಂತಿ ಸೊಂಡಿಲ ಮೇಗಡೆ ಸೊಂಡಿಲ ಚಾಚಿ ವಿಶಾಲ ವ್ಯೋಮದ ಕರೆಯನೆ ಬಾಚಿ ಸ್ಪರ್ಧಿಸುತ್ತಿರುವೋ ಎನೆ ದಿಗ್ದಂತಿ ಹಬ್ಬಿದೆ ಪರ್ವ ಸುತ್ತಲೂ ದಿಗಂತ ಪಂಕ್ತಿ ಗಂತಿ ಗಂತಿ ಸೊಂಡಿಲ ಮೇಗಡೆ ಸೊಂಡಿಲ ಚಾಚಿ ವಿಶಾಲ ವ್ಯೋಮದ ಕರೆಯನೆ ಬಾಚಿ ಸ್ಪರ್ಧಿಸುತ್ತಿರುವೋ ಎನೆ ದಿಗ್ದಂತಿ ಹಬ್ಬಿದೆ ಸುತ್ತಲೂ ದಿಗಂತ ಪಂಕ್ತಿ ಗಂತಿ ಗಂತಿ ತೆರೆ ತೆರೆ ತೆರೆ ಎದ್ದರಣ್ಯ ಶ್ರೇಣಿ ಬಿದ್ದಿದೆ ನಿದ್ದೆಯೊಳೋ ಎನೆ ಪ್ರಾಣಿ ಅಸಂಖ್ಯ ವರ್ಣದಿ ಅಪಾರ ಪರ್ಣದಿ ತಬ್ಬಿದೆ ಭೂಮಿಯ ನೆರೆಂಗೆ ಚಾಚಿ ವೀಚಿ ವೀಚಿ ತೆರೆ ತೆರೆ ತೆರೆ ಎದ್ದರಣ್ಯ ಶ್ರೇಣಿ ಬಿದ್ದಿದೆ ನಿದ್ದೆಯೊಳೋ ಎನೆ ಪ್ರಾಣಿ ಅಸಂಖ್ಯ ವರ್ಣದಿ ಅಪಾರ ಪರ್ಣದಿ ತಬ್ಬಿದೆ ಭೂಮಿಯ ನೆರೆಂಗೆ ಚಾಚಿ ವೀಚಿ ವೀಚಿ ಎಲ್ಲಿಯೂ ಎಲ್ಲವೂ ಮಹತ್ತೆ ಇಲ್ಲಿ ಈ ಸಹ್ಯ ಮಹಾಭೃತ್ತಿನಲ್ಲಿ ಕ್ಷುದ್ರ ಸ್ಪಷ್ಟತೆಗೆಡೆಯಿಲ್ಲೆಲ್ಲಿ ಭವ್ಯಾಸ್ಫುಟವಿದು

ಆಲಿಸು ಕೇಳುತ್ತಲಿದೆ ಓಂಕಾರ, ನಿತ್ಯ ನಿರಂತರ ಅಳಿಝೇಂಕಾರ. ಮನವೇ ಧ್ಯಾನದಿ ಮುಳುಗು ನಿಧಾನದಿ, ನುಂಗಲಿ ನಿನ್ನಂ ತಪಸ್ಸುಷುಪ್ತಿ ಅನಂತ ತೃಪ್ತಿ. ಆಲಿಸು ಕೇಳುತ್ತಲಿದೆ ಓಂಕಾರ, ನಿತ್ಯ ನಿರಂತರ ಅಳಿಝೇಂಕಾರ. ಮನವೇ ಧ್ಯಾನದಿ ಮುಳುಗು ನಿಧಾನದಿ, ನುಂಗಲಿ ನಿನ್ನಂ ತಪಸ್ಸು ಸುಪ್ತಿ ಅನಂತ ಸುಪ್ತಿ.

0: ದೂರಕ್ಕೆ ಹಬ್ಬಿದ ಪರ್ವತ ದಿಗಂತ ಶೈಲಿ ಮೈಲಿ ಮೈಲಿ.
1: ಇದುವರೆಗೆ ರಾಷ್ಟ್ರಕವಿ ಕುವೆಂಪು ಅವರಿಂದ ಸ್ವರಚಿತ ಕವನ ವಾಚನವನ್ನು ಕೇಳಿದಿರಿ. ಇದು ಈ ವಾರದ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6.
3: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
4: ಹಾಗ ಒಂದೊಂದೇ ತೆಗಿತೀಯಾ? ಮತ್ ಹೋಗ್ಲಿ, ಒಂದು ಒಂದು ಎಷ್ಟು ಹೇಳು?
5: ಎರಡು.
4: ಅಬ್ಬಬ್ಬಾ, ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ಎಲ್ಲಿ ಈಗ ಹೇಳು.
3: ತಪ್ಪದೆ ಆಲಿಸಿ. ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6 ನಿಲಯದ ಮುಂದಿನ ಪ್ರಸಾರದೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ಶಭಾನಾ ಮಾಡುವ ನಮಸ್ಕಾರಗಳು. ಈಗ ಸಮಯ 5:00.
6: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
7: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
8: ಬಿಲ್ಡ್ ಅ ಕರಿಯರ್ ದಟ್ ಬ್ಯಾಲೆನ್ಸಸ್ ಮೈಂಡ್, ಬಾಡಿ ಅಂಡ್ ಫ್ಯೂಚರ್.
9: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training course. Visit JSS deemed to be university, SS Nagara, Banni Mantapa, Mysuru. Call 9980841859.
10: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
11: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
10: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
11: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
10: ಲಿಡ್ಕರ್, ನಂಬಿಕೆ ನಿರಂತರ.
12: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
13: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
12: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
13: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
14: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಹಾಯ್ ಚಿನ್ನರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:00 ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನಾರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನು ಕರೆ ಮಾಡಿ ಹೇಳೋದು.

0: ಕೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821. ತಪ್ಪದೆ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.
1: ಆತ್ಮೀಯ ರೈತ ಬಾಂಧವರೇ, ಇದೇ ಬುಧವಾರ June 3 ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಕಾರ್ಯಕ್ರಮ. ಕರ್ನಾಟಕಕ್ಕೆ ಸೂಕ್ತವಾದ ಹಿಪ್ಪು ನೆರಳೆ ತಳಿಗಳು ಮತ್ತು ರೇಷ್ಮೆ ಹುಳು ಹೈಬ್ರಿಡ್ಗಳನ್ನು ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ದಯಾನಂದ ಹಾಗೂ ಡಾ ಮಂಜಪ್ಪ ಅವರು. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251252 ಮತ್ತೊಂದು 251508. ಗಮನಿಸಿ, ಇದೇ ಬುಧವಾರ ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

0: ಕೇಳುಗರೇ ಗಮನಿಸಿ, ನಾಳೆ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ಈ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಬಾಯಿಯ ಆರೋಗ್ಯ ಈ ಕುರಿತು ಜೆಎಸ್ಎಸ್ ದಂತ ವೈದ್ಯಕೀಯ ಮಹಾವಿದ್ಯಾಲಯದ ವಸಡುಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಅರವಿಂದ್ ಬಿಎಸ್ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಮರೆಯದೆ ಕೇಳಿ ನಾಳೆ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 5:05. ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕೇಳುಗರೆ, ನಿಮ್ಮ ಮೆಚ್ಚಿನ ಹಾಡನ್ನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಆಲಿಸಲಿಕ್ಕೆ ಸಂದೇಶ ಕಳಿಸಿ ವಾಟ್ಸಪ್ ಸಂಖ್ಯೆ 9488-585-2. ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ 9480858523. ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಒಂದು ಗೀತೆ. ಚಿತ್ರ ಅವರ ಧ್ವನಿಯಲ್ಲಿರುವ ಕನಸುಗಾರ ಚಿತ್ರದ್ದು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ರಾಜೇಶ್ ರಮಾನಾಥ್ ಅವರದು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
4: ಹಾಗ ಒಂದೊಂದೇ ತೆಗಿತೀಯಾ? ಮತ್ ಹೋಗ್ಲಿ, ಒಂದು ಒಂದು ಎಷ್ಟು ಹೇಳು?
5: ಎರಡು.
4: ಅಬ್ಬಬ್ಬ, ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ಎಲ್ಲಿ ಈಗ ಹೇಳು.
3: ತಪ್ಪದೆ ಆಲಿಸಿ ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ.
6: ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗಾಗಲೇ ಸಂದೇಶಗಳು ಬರಲಿಕ್ಕೆ ಆರಂಭ ಆಗಿವೆ. ನಮಗೆ ತಲುಪಿರುವಂತಹ ಮೊದಲ ಸಂದೇಶ ಯಾರದು ಅಂತ ನೋಡೋಣ. ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಹಾಗೂ ಸ್ನೇಹಿತರದು. ಇವರ ಅಪೇಕ್ಷಿತ ಗೀತೆ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಸಿಪಾಯಿ ಚಿತ್ರದ್ದು. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿ ಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಕೆಳಗರೆ ಗಮನಿಸಿ, ಈ ಸಂಜೆ 6:50 ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳಿ ಕಾಳು ಮೆಣಸಿನ ಬೇಸಾಯ ಕುರಿತು ಸಂವಾದ ಭಾಗವಹಿಸುತ್ತಾರೆ. ಪಾಂಡವಪುರ ತಾಲೂಕು ಶಂಭುವನಹಳ್ಳಿಯ ಶಂಕರಸ್ವಾಮಿ ಮತ್ತು ಅವರ ಮಗ ಎಸ್ ಮಂಜುನಾಥ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಸಂಗೀತ ಕಟ್ಟಿ ಹಾಗೂ ರಾಜು ಅನಂತಸ್ವಾಮಿ ಅವರ ಧ್ವನಿಯಲ್ಲಿರುವ ಅಮೆರಿಕ ಅಮೆರಿಕ ಚಿತ್ರದ ಗೀತೆ. ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ. ಈ ಗೀತೆಯನ್ನ ಕೋರಿ ಸಂದೇಶವನ್ನ ಕಳಿಸಿದ್ದಾರೆ ಎನ್ಆರ್ ಮೊಹಲ್ಲಾ ಮೈಸೂರಿನಿಂದ ವಿಜಯ್, ನಾಗೇಂದ್ರ, ವೇಣು, ಶೋಭಾ, ಬಿಂದು ಹಾಗೂ ಪ್ರೇಮ ಮತ್ತು ಕುಟುಂಬದವರು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು.
4: ಅದಲ್ಲದೆ ಮಗುನ ದತ್ತು ತಗೊಂಡ ತಾಯಿನೂ ಸಹ ಆಕೆ ಅವ್ರ ಪಾಲಕರಿಂದ ಅವಳ ಮಗುನ ಪಡ್ಕೊಳ್ತಾಳಲ್ಲ, ಅಲ್ಲಿಂದ 12 ವಾರಗಳ ಕಾಲ ರಜೆಯನ್ನ, ವೇತನ ಸಹಿತ ರಜೆನ ಮಾಲೀಕರು ಕಡ್ಡಾಯವಾಗಿ ಕೊಡಬೇಕಾಗಿ ಬರುತ್ತೆ.
3: ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
5: ಕೆಳಗರೆ ಗಮನಿಸಿ, ಈ ರಾತ್ರಿ 8 ಗಂಟೆಗೆ ಪತ್ತೇದಾರಿ ನಾಟಕ ಹಗೆ, ರಚನೆ ಸಿರಿ ಮೈಸೂರು, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ರಾತ್ರಿ 9:30 ಯುವವಾಣಿ ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ. ಇನ್ನು ಮುಂದೆ ಕೇಳೋಣ ರಾಜೇಶ್ ರಮಾನಾಥ್ ಅವರ ಸಂಗೀತ, ಕೆ ಕಲ್ಯಾಣ್ ಅವರ ಸಾಹಿತ್ಯವಿರುವ ಯಜಮಾನ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ರಾಜೇಶ್ ಹಾಗೂ ಚಿತ್ರ. ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶ ಕಳಿಸಿದ್ದಾರೆ ದೇವಗಳ್ಳಿ ಗ್ರಾಮದಿಂದ ಶಾಂತ, ಸುರೇಶ್, ತನುಶ್ರೀ, ಸಿದ್ದರಾಮು, ಸಿದ್ದಯ್ಯ, ಚೌಡಮ್ಮ, ಲಿಖಿತ್ ರಾಜು ಹಾಗೂ ಕುಟುಂಬದವರು.

0: ಕೇಳಿರಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
2: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
1: ಇಲಾಖೆ ಯೋಜನೆಗಳ ಸದ್ಬಳಕೆ,
2: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
1: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
2: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಕೇಳುಗರೇ ಗಮನಿಸಿ, ಇದೇ ಸೋಮವಾರ ಮಧ್ಯಾಹ್ನ 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಈ ಕುರಿತು ಮೈಸೂರಿನ ಬಾಲ ನ್ಯಾಯ ಮಂಡಳಿಯ ಸದಸ್ಯರಾದ ಡಾ ವಿಎಸ್ ಟಿ ಕೃಷ್ಣ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. ಮರೆಯದೆ ಕೇಳಿ, ಇದೇ ಸೋಮವಾರ ಮಧ್ಯಾಹ್ನ 12:45 ನಮ್ಮ ಆರೋಗ್ಯ ಕಾರ್ಯಕ್ರಮ. ಈಗ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ಪ್ರೇಮಲೋಕ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಹಂಸಲೇಖ ಅವರದು. ಈ ಗೀತೆಯನ್ನ ಕೋರಿ ಸಂದೇಶ ಕಳಿಸಿದ್ದಾರೆ ಶಕ್ತಿನಗರದಿಂದ ಹರ್ಷಿತಾ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಮುಂದಿನ ಗೀತೆ ಕೇಳುವ ಮುನ್ನ ಕಾಣೆಯಾದವರ ಬಗ್ಗೆ ಒಂದು ಪ್ರಕಟಣೆಯನ್ನು ಗಮನಿಸಿ. 19 ವರ್ಷದ ಶರತ್ ಎಂಎಂ ಎಂಬ ವ್ಯಕ್ತಿ ವಿವಿಪುರಂ ಪೊಲೀಸ್ ಠಾಣೆಯ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಇವರ ಮುಖಚಹರಿ ಹೀಗಿದೆ: ಸುಮಾರು 149 ಸೆಂಟಿಮೀಟರ್ ಎತ್ತರ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ, ಕೋಲು ಮುಖ, ಕಪ್ಪು ತಲೆಗೂದಲು ಹೊಂದಿರುತ್ತಾರೆ. ಎಡಗೈ ಮೇಲೆ

ಅಮ್ಮ ಎಂಬ ಹಸಿರು ಹಚ್ಚೆ, ಬಲಗೈಯಲ್ಲಿ ಬೆಳ್ಳಿ ಕಡಗ, ಕುತ್ತಿಗೆಯಲ್ಲಿ ಬೆಳ್ಳಿ ಸರ ಹಾಗೂ ಬಲಗೈಯಲ್ಲಿ ಬೆಳ್ಳಿ ಉಂಗುರ ಧರಿಸಿರುತ್ತಾರೆ. ಕಾಣಿಯಾದಾಗ ತಿಳಿ ನೀಲಿ ಬಣ್ಣದ ಟೀಶರ್ಟ್ ಧರಿಸಿರುತ್ತಾರೆ. ಈಗ ಹೇಳಿದ 19 ವರ್ಷದ ಶರತ್ MM ಎಂಬ ವ್ಯಕ್ತಿಯ ಪರಿಚಯ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕೆಂದು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣಿಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಕೇಳುಗರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಸಂದೇಶ ಆಧಾರಿತ ಕೇಳುಗರೆ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶ ಯಾರ್ದು ಅಂತ ನೋಡೋಣ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಿಂದ ರಮೇಶ್ ಕಾಂತರಾಜಮ್ಮ ಮತ್ತು AR ಹರ್ಷಿತಾ ಅವರದು. ಇವರ ಅಪೇಕ್ಷಿತ ಗೀತೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿರುವ ಜಾಣ ಚಿತ್ರದ್ದು. ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಹಂಸಲೇಖಾ.

0: ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆ.
0: ಸಸ್ಯ ಸರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಇನ್ನು ಮುಂದೆ ಕೇಳೋಣ ಕವಿತಾ ಸುಬ್ರಹ್ಮಣ್ಯಂ ಅವರು ಹಾಡಿರುವ H2O ಚಿತ್ರದ ಗೀತೆ. ಉಪೇಂದ್ರ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶಿಸಿದ್ದಾರೆ ಸಾಧು ಕೋಗಿಲ. ಈ ಗೀತೆಯನ್ನ ಕೋರಿ ಸಂದೇಶ ಕಳಿಸಿದ್ದಾರೆ ಗುಂಡ್ಲುಪೇಟೆ KSN ಲೇಔಟ್ನಿಂದ ರವಿ, ಗೀತಾ, ಶಾನ್ವಿತಾ ಹಾಗೂ ನಿಶ್ವಿತಾ.

ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ವಿ ಹರಿಕೃಷ್ಣ ಅವರು ಡ್ರಾಮಾ ಚಿತ್ರಕ್ಕಾಗಿ ಸಂಗೀತ ನೀಡಿ ಅವರೇ ಹಾಡಿರುವ ಗೀತೆ. ಸಾಹಿತ್ಯ ಯೋಗರಾಜ್ ಭಟ್ ಅವರದು. ಈ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕು ಬಲ್ಲೇನಹಳ್ಳಿಯಿಂದ ಬಿಟಿ ದಾಸ್ ಪ್ರಕಾಶ್.

0: ಇದುವರೆಗೂ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಕೇಳುಗರೆ, ಆರಂಭದಲ್ಲಿ ಸಂದೇಶ ಕಳಿಸಿದ ಕೇಳುಗರ ಅಪೇಕ್ಷಿತ ಗೀತೆಗಳನ್ನು ಮಾತ್ರ ಪ್ರಸಾರ ಮಾಡಲಾಗಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಗೀತೆಗಳನ್ನು ಪ್ರಸಾರ ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರ. ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: Build a career that balances mind, body and future.
2: At JSS AHAR, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training course. Visit JSS deemed to be university, SS Nagara, Banni Mantapa, Mysuru. Call 9980841859.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಹಾಯ್ ಚಿನ್ನರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251-2582 ಹಾಗೂ 251-0809. ಮೈಸೂರಿನ STD ಕೋಡ್ 0821. ತಪ್ಪದೆ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.
7: ಆತ್ಮೀಯ ಕೇಳುಗರೆ, ಪ್ರತಿ ಮಂಗಳವಾರ ಸಂಜೆ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೆ ಕೇಳಿ, ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6 ಗಂಟೆ. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತ್ಯ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:30 ವಿಜ್ಞಾನದ ಮುನ್ನಡೆ, 6:50 ಕೃಷಿ ರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳಿ, ಕಾಳು ಮೆಣಸಿನ ಬೇಸಾಯ ಕುರಿತು ಸಂವಾದ ಭಾಗವಹಿಸುತ್ತಾರೆ ಪಾಂಡವಪುರ ತಾಲೂಕು ಶಂಭುವನಹಳ್ಳಿಯ ಶಂಕರಸ್ವಾಮಿ ಮತ್ತು ಅವರ ಮಗ ಎಸ್ ಮಂಜುನಾಥ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. 7:45 ಸಮಾಚಾರ ದರ್ಶನ, 8 ಪತ್ತೆದಾರಿ ನಾಟಕ ಹಾಗೆ. ರಚನೆ ಸಿಡಿ ಮೈಸೂರು, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಯುವವಾಣಿ. ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಈ ರಾತ್ರಿ 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟೀಯ ಸಂಗೀತ ಕಾರ್ಯಕ್ರಮ, ಸ್ಮಿತಾ ಮೋಕಾಶ್ ಅವರ ಖ್ಯಾಲ್ ಗಾಯನ. ಈ ಕಾರ್ಯಕ್ರಮ ಆಕಾಶವಾಣಿ ಇಂದೋರ್ ಕೇಂದ್ರದ ಕೊಡುಗೆ. ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 6:35 ಸಿನಿಮಾಯಾನ, ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ. ಪ್ರಸ್ತುತಿ ಶ್ರೀನಿವಾಸ ಪ್ರಸಾದ್. ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ, 7:15 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು. ಪ್ರಸ್ತುತಿ ಜಿ ಶಾಂತಕುಮಾರ್. ಸೇವಾ ವಾಹಿನಿ 7:30. ನಾಳೆ ಬೆಳಿಗ್ಗೆ 7:45, 8:45 ಹಾಗೂ 4:45 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು. ಪ್ರಸ್ತುತಿ ಉಮೇಶ್ ಎಸ್ಎಸ್. 9:40 ನಮ್ಮ ಆರೋಗ್ಯ, ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ಈ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಬಾಹ್ಯ ಆರೋಗ್ಯ, ಈ ಕುರಿತು ಜೆಎಸ್ಎಸ್ ದಂತ ವೈದ್ಯಕೀಯ ಮಹಾವಿದ್ಯಾಲಯದ ವಸಡುಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅರವಿಂದ್ ಬಿಎಸ್ ಅವರೊಂದಿಗಿನ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 10:00 ಕೇಳಿ ಗಿಳಿಗಳೇ, ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ್ ಕಾರ್ಯಕ್ರಮ. ನಾಳೆ ಬೆಳಿಗ್ಗೆ 10:30 ಮಕ್ಕಳ ಮಂಟಪ, ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ. ಪ್ರಸ್ತುತಿ ಬಿಜಿ ಕವಿತಾ. 11:00 ಮನ್ ಕಿ ಬಾತ್. ದೆಹಲಿ ಕೇಂದ್ರದಿಂದ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಂದಿಗೆ ಹಂಚಿಕೊಳ್ಳುವ ಮನದ ಮಾತು. ಅನಂತರ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಂದಿಗೆ ಹಂಚಿಕೊಳ್ಳುವ ಮನ್ ಕಿ ಬಾತ್ನ ಕನ್ನಡ ಅನುವಾದ ಮನದ ಮಾತು. ಈ ಕನ್ನಡ ಅನುವಾದದ ಮರುಪ್ರಸಾರ ರಾತ್ರಿ 8:00. 12:05 ವನಿತಾ ವಿಹಾರ, ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯ. 12:35 ಭಕ್ತಿಗೀತೆಗಳು, 12:45 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿಗಳ ಹೊಸ ಯುಗದ ಮೂಲಸೌಕರ್ಯ ಯೋಜನೆ ಕುರಿತು ಮಾಹಿತಿ. 1:20 ಹರಿಲಾಕ್ಷಿ ಜಿಎಸ್ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ನಕ್ಷತ್ರ ಲೋಕ, ಚಲನಚಿತ್ರ ನಿರ್ದೇಶಕ ಹಾಗೂ ಬರಹಗಾರ ಪ್ರಕಾಶ್ ರಾಜ್ ಮೇಹು ಅವರ ಸಂದರ್ಶನದ ಮರುಪ್ರಸಾರ. ಪ್ರಸ್ತುತಿ ಶ್ರೀಮಾನ್ ಎಸ್. 3:40 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. 3:45 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಸಾಬ್ರಿ ಖಾನ್ ಅವರ ಸಾರಂಗಿ ವಾದನ. 6:30 ವಿಜ್ಞಾನದ ಮುನ್ನಡೆ, 6:50 ಕೃಷಿರಂಗ, ಹಟ್ಟಿ ಹರಟೆ ವಾರದ ಗ್ರಾಮೀಣ ಚರ್ಚೆ. ಪ್ರಸ್ತುತಿ ಎನ್ ಕೇಶವಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಬಿಜಿ ಕವಿತಾ. ನಂತರ ಕೃಷಿಲೋಕ, ಅನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ, ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಪ್ರಸ್ತುತಿ ಜಿಎನ್ ಮಂಜುನಾಥ್. 7:45 ಸ್ತ್ರೀ ಸಂವೇದನೆ, ಈ ಕುರಿತು ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕಲ್ ಅವರಿಂದ ಭಾಷಣ, ರಾಯಚೂರು ಕೇಂದ್ರದ ಕೊಡುಗೆ. 8:00 ಮನ್ ಕಿ ಬಾತ್ನ ಕನ್ನಡ ಅನುವಾದ ಮನದ ಮಾತು. 8:30 ಹಿಂದಿ ಚಿತ್ರಗೀತೆಗಳು, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. ಇವಿಷ್ಟು ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: This is Akashvani, the news read by Valsa Williams. Union Minister for Agriculture and Farmers Welfare Shivraj Singh Chauhan today said the Khet Bachao Abhiyan should be made a comprehensive national campaign connecting farms, farmers and villages. The minister said this while chairing a high-level meeting regarding the preparations of the Khet Bachao Abhiyan in New Delhi. During the meeting, he said the focus of the campaign will be on balanced and judicious use of fertilizers, timely advice to farmers in the view of weather-related challenges, active participation at panchayat level, and delivering the benefits of the schemes directly to the villages. Prime Minister Narendra Modi will share his thoughts with the people of the country and abroad in the Mann Ki Baat program on Akashvani at 11 a.m. tomorrow. It will be the 134th episode of the monthly radio program. The program will be broadcast across the entire Akashvani and Doordarshan network, the AIR news website and the News on AIR mobile app. It will also be live streamed on the YouTube channels of AIR News, DD News, the PMO and the Ministry of Information and Broadcasting. Akashvani will broadcast the program in regional languages immediately after the Hindi broadcast. President of Myanmar, U Me Aung Hlaing, arrived in New Delhi this evening on a 5-day visit to India. Union Minister of State for External Affairs, Kirti Vardhan Singh, received him at the airport. Earlier today, the President of Myanmar visited Gaya in Bihar and prayed at Mahabodhi Temple. He is accompanied by a high-level delegation comprising several cabinet ministers, senior officials and business leaders. This is the first visit of President U Me Aung Hlaing to India in his current capacity. The visiting dignitary will hold discussions with Prime Minister Narendra Modi on Monday on further strengthening the historical and civilizational ties between the two countries. He will also participate in a business forum. The Congress Legislature Party meeting is in progress at Karnataka Vidhan Sabha to elect their new leader after Siddaramaiah submitted his resignation to Governor Thavarchand Gehlot 2 days ago. The Congress Party has informed that AICC General Secretary Randeep Singh Surjewala will brief media persons after the meeting. Our correspondent reports that earlier in the day, D.K. Shivakumar met the governor twice and is likely to meet the governor again after he is elected as the CLP leader. The swearing-in date will be fixed thereafter. Minister of State for Personnel, Public Grievances and Pensions, Dr. Jitendra Singh, today launched the AI-enabled CP Grams voice chatbot Samadhan Didi in New Delhi. Developed by the Department of Administrative Reforms and Public Grievances in collaboration with Bhashini, Samadhan Didi is a voice-based multilingual grievance registration assistant with intelligent AI-based categorization that helps citizens to register public grievances through an interactive conversational interface. Electronic and IT Minister Ashwini Vaishnav today visited Loham in Surajpur in Greater Noida, which is producing sustainable critical minerals and advanced materials. Speaking to media, Mr. Vaishnav said lithium batteries and permanent magnets play a crucial role in several modern technologies, and Prime Minister Narendra Modi envisions that this should be manufactured in India and its technology should be developed domestically. Lieutenant General N.S. Raja Subramani will succeed Chief of Defence Staff General Anil Chauhan, who bade farewell to military service after receiving a ceremonial Tri-Services Guard of Honour at the National War Memorial in New Delhi. The ceremony marked the culmination of his distinguished tenure as the country's top military officer. He also laid a wreath at the War Memorial. In badminton, Indian men's doubles pair of Sattvic Sairaj, Ranki Reddy and Chirag Shetty advanced to the finals of the Singapore Open tournament. The Indian pair defeated world number one South Korea's Dio Seo Seung Jae and Kim Won Ho 21-19-21-18 in the semi-final today. In the mixed doubles, India's Dhruv Kapila and Tanisha Krasto lost to Japan's Sayaka Hobara and Yuichi Shimogami 16-21-21-17-13-21 in the semi-final today. Union Minister for Youth Affairs and Sports Dr. Mansukh Mandavia and Meghalaya Chief Minister Conrad K. Sangma today inaugurated the Integrated Hospitality and Sports Complex at JN Sports Complex in Polo, Shillong. And with that, we end this news bulletin.
0: ಈಗ ಸಮಯ 6:10.
2: ಆಕಾಶವಾಣಿ ಮೈಸೂರು.
3: ಹರಿತೆ ಜಗತ್ತು
2: ಸಸ್ಯವೈದ್ಯರ ಕಿವಿಮಾತು
3: ಪ್ರಾಯೋಜಿತ ಬಾನುಲಿ ಸರಣಿ.
4: ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲಿ.
2: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು.
5: ಸಚಿಗುರು ಹಳೆಬೇರು
4: ಕೂಡಿರಲು.
2: ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ.
6: ಗಿಡ ಈ ಗಿಡ ಒಂದೊಂದು ಜೇಂಗೋಡ.
2: ಕೇಳಿ ಕಾರ್ಯಕ್ರಮ ಹರಿತೆ ಜಗತ್ತು.
7: ಇಂದಿನ ವಿಷಯ ಮಣ್ಣಿನ ಕಣ್ಣೀರು. ಆಧ್ಯಾತ್ಮದಲ್ಲಿ ನಾವು ಯಾವುದನ್ನು ಭೂಮಾತೆ ಎಂದು ಪೂಜಿಸುತ್ತೇವೆಯೋ, ವಿಜ್ಞಾನದಲ್ಲಿ ಯಾವುದನ್ನು ಇಡೀ ಜೀವಕೋಟಿಯ ಜಠರ ಎನ್ನುತ್ತೇವೆಯೋ, ಆ ಪವಿತ್ರವಾದ ಮಣ್ಣನ್ನು ಇಂದಿನ ಭಾರತದ ರೈತ ಅರಿವಿಲ್ಲದೆಯೋ ಅಥವಾ ಆಧುನಿಕ ವ್ಯವಸ್ಥೆಯ ಅನಿವಾರ್ಯತೆಯಿಂದಲೋ ತಾನೇ ಸ್ವಹಸ್ತದಿಂದ ವಿಷವಾಗಿಸುತ್ತಿದ್ದಾನೆ. ನಮ್ಮ ಹಿರಿಯರು ಮಣ್ಣನ್ನು ಕ್ಷಮಾಧರಿತ್ರಿ ಎಂದು ಕರೆದರು. ನಾವು ಎಷ್ಟು ಅಗೆದರೂ, ಏನೇ ಮಾಡಿದರೂ ಅವಳು ನಮಗೆ ಪ್ರತಿಯಾಗಿ ಅನ್ನವನ್ನೇ ನೀಡುತ್ತಾಳೆ ಎಂಬ ಅಚಲವಾದ ನಂಬಿಕೆ ನಮ್ಮದಾಗಿತ್ತು. ಆದರೆ ಇಂದಿನ ಕೃಷಿ ಪದ್ಧತಿಯು ಮನುಷ್ಯ ಮತ್ತು ಮಣ್ಣಿನ ನಡುವಿನ ಈ ದೈವಿಕ ಸಂಬಂಧವನ್ನೇ ಕಡಿದು ಹಾಕಿದೆ. ಪ್ರಕೃತಿಯಲ್ಲಿ ಕೊಟ್ಟುಕೊಳ್ಳುವ ಒಂದು ಶಾಶ್ವತ ನಿಯಮವಿದೆ. ಮಣ್ಣಿನಿಂದ ನಾವು ಪಡೆದದ್ದನ್ನು ಸಾವಯವ ತ್ಯಾಜ್ಯದ ರೂಪದಲ್ಲಿ ಮತ್ತೆ ಮಣ್ಣಿಗೆ ಮರಳಿಸಲೇಬೇಕು. ಆದರೆ ಇಂದು ನಾವು ಮಣ್ಣಿನಿಂದ ಕೇವಲ ಪೋಷಕಾಂಶಗಳನ್ನು ಹೀರಲಷ್ಟೇ ಕಲಿತಿದ್ದೇವೆ, ಮರಳಿ ನೀಡುವ ಕೃತಜ್ಞತೆಯನ್ನು ಮರೆತಿದ್ದೇವೆ. ವೈಜ್ಞಾನಿಕವಾಗಿ ಮಣ್ಣು ಎನ್ನುವುದು ಕೇವಲ ನಿರ್ಜೀವ ಧೂಳಲ್ಲ, ಅದು ಸಜೀವ ಕೋಶಗಳಿಂದ ಕೂಡಿದ ಒಂದು ಜೀವಂತ ಅಂಗಾಂಗ. ಆದರೆ ಭಾರತದ ಇಂದಿನ ಕೃಷಿ ಪದ್ಧತಿಯಲ್ಲಿ ಮಣ್ಣನ್ನು ಕೇವಲ ಗಿಡಗಳು ನೆಟ್ಟಗೆ ನಿಲ್ಲಲು ಇರುವ ಒಂದು ಮಾಧ್ಯಮ ಎಂಬಂತೆ ನಿರ್ಜೀವ ವಸ್ತುವಾಗಿ ನೋಡಲಾಗುತ್ತಿದೆ. ಇಂದಿನ ರೈತರು ಪ್ರಮುಖವಾಗಿ 4 ತಪ್ಪುಗಳ ಮೂಲಕ ಮಣ್ಣನ್ನು ಹಾಳು ಮಾಡಿಕೊಳ್ತಿದ್ದಾರೆ. ಮಿತಿಮೀರಿದ ಮತ್ತು ಅಸಮತೋಲನ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳ ಬಳಕೆ, ಇದರಿಂದಾಗಿ ಮಣ್ಣಿನ ರಸಸಾರದ ಸೂಕ್ಷ್ಮ ಸಮತೋಲನ ಏರುಪೇರಾಗಿ ಭೂಮಿ ಬಂಜರಾಗುತ್ತಿದೆ. ಮಿತಿಮೀರಿದ ರಾಸಾಯನಿಕ ಕ್ರಿಮಿಕೀಟನಾಶಕಗಳ ಬಳಕೆಯಿಂದಾಗಿ ಮಣ್ಣಿನಲ್ಲಿರುವ ಕೋಟ್ಯಾಂತರ ಹಿತಕಾರಿ ಮಿತ್ರಜೀವಿಗಳ ಮಾರಣ ಹೋಮ ನಡೆದು ಹೋಗುತ್ತದೆ. ಇದರ ಪರಿಣಾಮವಾಗಿ ಮಣ್ಣಿನ ಸಹಜ ರೋಗ ನಿರೋಧಕ ಶಕ್ತಿ ತಳಮುಟ್ಟಿದೆ. ಇನ್ನು ಮಣ್ಣಿನ ಜೀವಂತಿಕೆಯನ್ನು ಅಳೆಯುವ ಮಾನದಂಡವೇ ಸಾವಯವ ಇಂಗಾಲ, ಅಂದರೆ ಆರ್ಗ್ಯಾನಿಕ್ ಕಾರ್ಬನ್. ಭಾರತೀಯ ಮಣ್ಣಿನಲ್ಲಿ ಇದರ ಪ್ರಮಾಣ ಕನಿಷ್ಠ 0.5%-1% ಇರಬೇಕು. ಆದರೆ ಇಂದಿನ ಕೃಷಿಯಲ್ಲಿ ಹಟ್ಟಿಗೊಬ್ಬರ, ಹಸಿರೆಲೆ ಗೊಬ್ಬರಗಳನ್ನು ಬಳಸದ ಕಾರಣ ಈ ಪ್ರಮಾಣ 0.2%-ಕ್ಕಿಂತ ಕೆಳಗೆ ಕುಸಿದಿದೆ. ಕೊಯ್ಲಿನ ನಂತರ ಹೊಲದಲ್ಲಿ ಉಳಿಯುವ ಕಡ್ಡಿ ತರಗೆಲೆಗಳನ್ನು ಮಣ್ಣಿಗೆ ಸೇರಿಸಿ ಕರಗಿಸುವ ಬದಲು ರೈತರು ಅದಕ್ಕೆ ಬೆಂಕಿ ಇಟ್ಟು ಸುಡುತ್ತಿದ್ದಾರೆ. ಇದರಿಂದಲೂ ಸಹ ಮಣ್ಣಿನ ಮೇಲ್ಪದರದಲ್ಲಿರುವಂತಹ ಹಿತಕಾರಿ ಜೀವಿಗಳು ಸುಟ್ಟು ಬೂದಿಯಾಗುತ್ತಿವೆ. ಇದರೊಂದಿಗೆ ಅತಿಯಾದ ಆಳವಾದ ಉಳುಮೆ ಮತ್ತು ನೀರಾವರಿಯ ಅಸಮರ್ಪಕ ಬಳಕೆಯಿಂದಾಗಿ ಮಣ್ಣಿನಲ್ಲಿ ಉಪ್ಪಿನಾಂಶ ಹೆಚ್ಚಿ ಭೂಮಿ ಚೌಳಾಗುತ್ತಿದೆ. ಸ್ನೇಹಿತರೆ, ಇಂದು ನಮ್ಮ ದೇಹದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಅನೇಕ ಪೌಷ್ಟಿಕಾಂಶಗಳ ಕೊರತೆ, ಹಾರ್ಮೋನ್ ಏರುಪೇರು ಮತ್ತು ಮಾರಕ ಕಾಯಿಲೆಗಳಿಗೂ ನಮ್ಮ ಮಣ್ಣಿನಲ್ಲಿ ಉಂಟಾಗಿರುವ ಪೋಷಕಾಂಶಗಳ ಕೊರತೆಗೂ ನೇರ ಸಂಬಂಧವಿದೆ. ಇಂದು ಮಾರುಕಟ್ಟೆಗೆ ಬರುತ್ತಿರುವ ತರಕಾರಿ, ಹಣ್ಣು ಮತ್ತು ಧಾನ್ಯಗಳಲ್ಲಿ ನೈಸರ್ಗಿಕ ರುಚಿ, ಸುವಾಸನೆ ಮತ್ತು ಸತ್ವ ಇಲ್ಲದಿರುವುದಕ್ಕೆ ಕೃಷಿ ವಿಜ್ಞಾನಿಗಳು ಹೇಳುವ ಮಣ್ಣಿನ ರೋಗಗ್ರಸ್ತತೆ ಮತ್ತು ಅದರಲ್ಲಿ ಉಳಿದುಕೊಳ್ಳುವ ಕೀಟನಾಶಕಗಳ ಶೇಷವೇ ಕಾರಣವಾಗಿದೆ. ಇದಕ್ಕೆ ಪರಿಹಾರದ ದಾರಿ ಎಂದರೆ ಆಧ್ಯಾತ್ಮ ನಮಗೆ ಕಲಿಸುವ ವಿನಯ ಮತ್ತು ವಿಜ್ಞಾನ ನಮಗೆ ತೋರುವ ಸುಸ್ಥಿರತೆ. ಇವೆರಡನ್ನೂ ಇಂದಿನ ರೈತ ಒಟ್ಟಿಗೆ ಅಳವಡಿಸಿಕೊಳ್ಳಬೇಕಿದೆ. ಮಣ್ಣನ್ನು ರೋಗಮುಕ್ತಗೊಳಿಸದೆ ರೋಗಮುಕ್ತ ಬೆಳೆಗಳನ್ನಾಗಲಿ ಅಥವಾ ರೋಗಮುಕ್ತ ಸಮಾಜವನ್ನಾಗಲಿ ಸೃಷ್ಟಿಸಲು ಜಗತ್ತಿನಲ್ಲಿ ಸಾಧ್ಯವೇ ಇಲ್ಲ.
3: ಹರಿತೆ ಜಗತ್ತು
2: ಸಸ್ಯವೈದ್ಯರ ಕಿವಿಮಾತು ಕಾರ್ಯಕ್ರಮ ಆಲಿಸಿದಿರಿ.
8: ಮರವಾಗೆಲೆವೋ ಜೀವವೇ ಮರವಾಗು.
2: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು.
3: ನಿಮ್ಮ ಬೆಳೆಗಳಿಗೆ ವೈರಸ್ ಕಾಟವಿದೆಯೇ?
2: ಪವರ್ ಪ್ಲಸ್ ಬಳಸಿ
3: ಬೆಳೆಗೆ ಸಾರ,
2: ರೋಗ ದೂರ,
3: ಬೆಳೆ ಚಂದ,
2: ರೈತನ ಮೊಗವಂದ.
3: ರೈತನ ನಂಬಿಕೆಗೆ ಮತ್ತೊಂದು ಹೆಸರೇ
2: ಪವರ್ ಪ್ಲಸ್.
3: ಸಂಪರ್ಕಿಸಿ
2: ಗ್ರೀನ್ ಲೈಫ್ ಕ್ರಾಪ್ಟೆಕ್, ವಿಜಯನಗರ 3ನೇ ಹಂತ, ಮೈಸೂರು.
3: ಮೊಬೈಲ್ ಸಂಖ್ಯೆ 9880622279.
2: ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
0: ಆಕಾಶವಾಣಿ ಮೈಸೂರು FM 100.6. ಸಮಯ 6:15.
9: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
10: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
11: Shape a successful career with world-class education.
12: At JSS AHER, deemed to be university accredited A++ by NAC, admissions are open for BSc in Biotechnology, Microbiology, Environmental Science and Food Nutrition and Dietetics. Visit JSS deemed to be university, SS Nagara, Banni Mantapa, Mysuru. Call 9980841859.
13: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ. ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
14: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
13: ಎಂಥ ತಪ್ಪ ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು. ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು. ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
15: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ. ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
16: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
17: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
16: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
17: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
18: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕೇಳುಗರೆ ಗಮನಿಸಿ, ನಾಳೆ ರಾತ್ರಿ 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಭಾರತದ ಸನ್ಮಾನ್ಯ ಉಪರಾಷ್ಟ್ರಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಲಿರುವ ಬೆಳ್ತಂಗಡಿಯ ಸಿರಿ ಕೈಗಾರಿಕಾ ಘಟಕದ ಸಮಾರಂಭದ ಬಾನುಲಿ ವರದಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಎ ಎರ್ರಯ್ಯ ಅವರ ಸ್ಯಾಕ್ಸೋಫೋನ್ ವಾದನವಿದೆ. ಕಾರ್ಯಕ್ರಮ ಆಕಾಶವಾಣಿ ಕಡಪಾ ಕೇಂದ್ರದ ಕೊಡುಗೆ. ಇಂದು ಸಂಜೆ 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕಾಳು ಮೆಣಸಿನ ಬೇಸಾಯ ಕುರಿತು ಸಂವಾದ ಭಾಗವಹಿಸುತ್ತಾರೆ. ಪಾಂಡವಪುರ ತಾಲೂಕು ಶಂಭುವನಹಳ್ಳಿಯ ಶಂಕರಸ್ವಾಮಿ ಮತ್ತು ಅವರ ಮಗ ಎಸ್ ಮಂಜುನಾಥ್. ಪ್ರಸ್ತುತಿ ಎನ್ ಕೇಶವಮೂರ್ತಿ.

0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
1: ಹಾಗ ಒಂದೊಂದೇ ತೆಗಿತೀಯಾ? ಮತ್ ಹೋಗ್ಲಿ, ಒಂದು ಒಂದು ಎಷ್ಟು ಹೇಳು?
2: ಎರಡು.
1: ಅಬ್ಬಬ್ಬಾ, ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ಎಲ್ಲಿ ಈಗ ಹೇಳು.
0: ತಪ್ಪದೆ ಆಲಿಸಿ ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ.
3: ನಾಳೆ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಬಾಯಿಯ ಆರೋಗ್ಯ, ಈ ಕುರಿತು ಜೆಎಸ್ಎಸ್ ದಂತ ವೈದ್ಯಕೀಯ ಮಹಾವಿದ್ಯಾಲಯದ ವಸಡುಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಅರವಿಂದ್ ಬಿಎಸ್ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಆಕಾಶವಾಣಿ ಮೈಸೂರು FM 100.6, ಸಮಯ 6:20 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಮತದಾನದ ಮುನ್ನಡೆ.
1: ನಮ್ಮ ಆಕಾಶವಾಣಿ ಮತ್ತು ವಿಜ್ಞಾನದ ಸಾಂಗತ್ಯಕ್ಕೆ 90 ವರ್ಷದ ಸಂಭ್ರಮ.
2: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ.
1: 90 ವರ್ಷಗಳ ಕೆಳಗೆ ಆಕಾಶವಾಣಿಯ ಮೂಲಕ ಮನೆ ಮನೆಗೆ ಸುದ್ದಿ, ಸಮಾಚಾರ, ಹಾಡು, ನಾಟಕ, ಸಂದರ್ಶನಗಳು ತಲುಪುತ್ತವೆ ಅಂದಾಗ ಜನ ಹೇಗೆ ನಿಬ್ಬೆರಗಾದ್ರೋ ಅದೇ ರೀತಿ ಈಗ ದಿನಕ್ಕೊಂದು ಆಶ್ಚರ್ಯಕರ ಸಂಗತಿಗೆ ಜನರು ನಿಬ್ಬೆರಗಾಗುವಂತೆ ಮಾಡ್ತಾ ಇದೆ ಈ ಕೃತಕ ಬುದ್ಧಿಮತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಲು ಸಾಧ್ಯವಿಲ್ಲದ ಕೆಲಸವೇ ಇಲ್ಲ ಎಂದು ತಂತ್ರಜ್ಞಾನ ತಜ್ಞರು ವಾದಿಸಿದಾಗ ಅದನ್ನ ನಂಬದವರು ಇಂದು ಕೃತಕ ಬುದ್ಧಿಮತ್ತೆಯ ವೇಗ ಕಂಡು ಅವಾಕ್ಕಾಗಿರೋದೊಂದು ಖಚಿತ. ದೊಡ್ಡದೊಂದು ಗ್ರಂಥವನ್ನ ನೀಡಿದ್ರೆ ಕ್ಷಣ ಮಾತ್ರದಲ್ಲಿ, ಅಕ್ಷರಶಃ ಕ್ಷಣ ಮಾತ್ರದಲ್ಲಿ ಅದರ ಸಾರಾಂಶವನ್ನ ತಿಳಿಸಿಬಿಡುತ್ತವೆ. ಕಥೆ, ಕವನ, ಕಾದಂಬರಿಯನ್ನ ನಿಮಿಷಗಳಲ್ಲೇ ನಿಮಗೆ ಬೇಕಾದ ರೀತಿ ರಚಿಸಿಕೊಡುತ್ತೆ. ಚಿತ್ರ ರಚಿಸುತ್ತೆ, ವಿಡಿಯೋ ಸೃಷ್ಟಿ ಮಾಡುತ್ತೆ, ವಿಧ ವಿಧವಾದ ದತ್ತಾಂಶವನ್ನ ವಿಶ್ಲೇಷಿಸಿ ನಿಮಗೆ ಬೇಕೆಂದ ರೀತಿಯಲ್ಲಿ ಪ್ರಸ್ತುತಪಡಿಸುತ್ತೆ. ನಿಮಗೆ ಬೇಕಾದ ಪ್ರಶ್ನೆ ಕೇಳಬಹುದು, ಸೂಕ್ತ ಉತ್ತರ ನೀಡ್ತಾ ನಿಮ್ಮೊಂದಿಗೆ ಮತ್ತೊಬ್ಬ ಮನುಷ್ಯನಂತೆ ಸಂವಹನ ನಡೆಸುತ್ತೆ, ಹಾಡುತ್ತೆ, ನೃತ್ಯ ಮಾಡುತ್ತೆ. ಈಗಾಗಲೇ ಕೆಲವು ಚಾನೆಲ್ಗಳಲ್ಲಿ ನಿರೂಪಕರಂತೆಯೂ ಕಾರ್ಯನಿರ್ವಹಿಸ್ತಾ ಇದೆ ಈ ಕೃತಕ ಬುದ್ಧಿಮತ್ತೆಯ ರೋಬೋಟ್ಗಳು. ಕೇವಲ ಯಂತ್ರದಂತಲ್ಲದೆ ಹಾಡುಗಾರ್ತಿ, ಚಿತ್ರಕಲಾವಿದ, ಲೇಖಕಿ, ಅರ್ಥಶಾಸ್ತ್ರಜ್ಞೆ, ಅನುವಾದಕ, ಶಿಕ್ಷಕಿ, ಹಣಕಾಸು ಸಲಹೆಗಾರ, ಅಡುಗೆ ಎಕ್ಸ್ಪರ್ಟ್, ಹೀಗೆ ಯಾವ ಪಾತ್ರವನ್ನೂ ಸಮರ್ಥವಾಗಿ ನಿಭಾಯಿಸ್ತಾ ಮನುಷ್ಯರಂತೆಯೇ ವರ್ತಿಸುತ್ತವೆ. ಇತ್ತೀಚೆಗೆ ರೋಗಿಯೊಬ್ಬ ತನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಮತ್ತು ಎಕ್ಸ್ರೇ ಫಿಲ್ಮ್ ಅನ್ನ ಒಂದು ಕೃತಕ ಬುದ್ಧಿಮತ್ತೆಯ ಉಪಕರಣಕ್ಕೆ ಫೀಡ್ ಮಾಡಿದಾಗ ಆತನ ವೈದ್ಯನಿಗಿಂತ ವೇಗವಾಗಿ ಮತ್ತು ನಿಖರವಾಗಿ ಆ ರೋಗಿಯ ಸಮಸ್ಯೆಯನ್ನ ಪತ್ತೆ ಮಾಡುತ್ತಂತೆ ಎಐ. ಇಷ್ಟೆಲ್ಲಾ ಉದಾಹರಣೆಗಳಿದ್ರೂ ಸಹ ಮನುಷ್ಯರಂತೆ ಭಾವನೆಗಳನ್ನ ಅನುಭವಿಸೋಕೆ ಮತ್ತು ತೋರ್ಪಡಿಸೋಕೆ ಈ ಚಾಟ್ ಬಾಟ್ಗಳಿಗೆ, ಎಐ ಯಂತ್ರಗಳಿಗೆ ಸಾಧ್ಯವೇ ಅನ್ಸುತ್ತೆ ಅಲ್ವಾ? ಆದ್ರೆ ಈ ಯಂತ್ರಗಳೊಂದಿಗೆ ಮನಸ್ಸಿನ ಭಾವನೆಗಳನ್ನ ಹಂಚಿಕೊಂಡು ನೋಡಿ, ಯಾವ ಒಳ್ಳೆಯ ಸ್ನೇಹಿತ ಅಥವಾ ಥೆರಪಿಸ್ಟ್ಗೂ ಕಡಿಮೆ ಇಲ್ಲದಂತೆ ನಿಮ್ಮೊಂದಿಗೆ ವ್ಯವಹರಿಸಿ ಚಕತಗೊಳಿಸುತ್ತವೆ. ಇವೆಲ್ಲ ಬಹಳ ವೇಗವಾಗಿ ಆಗ್ತಾ ಇರೋ ಬದಲಾವಣೆಗಳಾದ್ರೂ ಸಹ, ಭಯ ಹುಟ್ಟಿಸುವಂತಿದ್ರೂ ಸಹ, ಕೃತಕ ಬುದ್ಧಿಮತ್ತೆಯನ್ನ ಹುಟ್ಟು ಹಾಕಿದವರು ಮನುಷ್ಯರೇ ತಾನೆ. ಮನುಷ್ಯ ಕುಲದ ಒಳಿತಿಗೆ 100 ರೀತಿಯಲ್ಲಿ ಈ ತಂತ್ರಜ್ಞಾನವನ್ನ ಬಳಸಿಕೋಬಹುದು ಅಂತಾರೆ ತಂತ್ರಜ್ಞಾನ ತಜ್ಞರು. ಅದಕ್ಕೊಂದು ಉತ್ತಮ ಉದಾಹರಣೆ ಅಂದ್ರೆ ಚೀನಾದ ಹ್ಯಾಂಗ್ಝೋನ ವಿದ್ಯಾರ್ಥಿಗಳು ಮಾಡಿರುವ ಸಂಶೋಧನೆ. ಜಗತ್ತನ್ನ ವ್ಯಾಪಕವಾಗಿ ಕಾಡ್ತಾ ಇರೋ ಪಾರ್ಕಿನ್ಸನ್ ಕಾಯಿಲೆಯನ್ನ ಅತ್ಯಂತ ಬೇಗ ಮತ್ತು ಸುಲಭವಾಗಿ ಕಂಡುಹಿಡಿಯೋಕೆ ಇವರು ಕೃತಕ ಬುದ್ಧಿಮತ್ತೆಯ ಉಪಕರಣಗಳನ್ನ ಬಳಸಿ ಯಶಸ್ವಿಯಾಗಿದ್ದಾರೆ. ಚೀನಾದ ಡಾಕ್ಟರ್ ಡಾಂಗ್, ಡಾಕ್ಟರ್ ಝೂ ಮತ್ತು ಸಂಗಡಿಗ ವಿಜ್ಞಾನಿಗಳು ಈ ಪಾರ್ಕಿನ್ಸನ್ ರೋಗವನ್ನ ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚೋಕೆ ಒಂದು ಸುಲಭ ವಿಧಾನ ಕಂಡುಹಿಡಿದಿದ್ದಾರೆ ಮತ್ತು ಅದರಲ್ಲಿ ಪ್ರಮುಖವಾಗಿ ಎಐ ಉಪಕರಣವನ್ನ ಬಳಸಿ 94% ನಿಖರವಾದ ಫಲಿತಾಂಶವನ್ನ ಕೊಡಮಾಡಿದ್ದಾರೆ. ಇಲ್ಲಿ ಸಾವಿರಾರು ರೂಪಾಯಿಗಳಷ್ಟು ವೆಚ್ಚದ ಸ್ಕ್ಯಾನ್ ಆಗ್ಲಿ, ರಕ್ತದ ಪರೀಕ್ಷೆಯಾಗ್ಲಿ ಬೇಕಿಲ್ಲ. ಇಲ್ಲಿ ಬೇಕಿರೋದು ಕೇವಲ ವ್ಯಕ್ತಿಯ ಕಿವಿಯ ಮೇಣ. ಅಚ್ಚರಿ ಅನ್ಸ್ತಾ? ಹೌದು, ಕಿವಿಯ ಮೇಣ ಅಥವಾ ಗುಗ್ಗೆಯಲ್ಲಿ ಅನೇಕ ರಾಸಾಯನಿಕಗಳಿರುತ್ತವೆ. ಅವುಗಳಲ್ಲಿ ಕೆಲವು ಅತೀ ಸುಲಭವಾಗಿ ಬಾಷ್ಪವಾಗಿ ಅಂದ್ರೆ ಅನಿಲ ರೂಪಕ್ಕೆ ಬದಲಾಗಬಹುದು. ಅವುಗಳಿಗೆ ತಮ್ಮದೇ ಆದ ವಿಶಿಷ್ಟ ವಾಸನೆ ಕೂಡ ಇರುತ್ತೆ. ಈ ಸಂಶೋಧಕರು ಕೃತಕ ಬುದ್ಧಿಮತ್ತೆ ಆಧಾರಿತ ಗಂಧ ಗ್ರಹಣ ವ್ಯವಸ್ಥೆ, ಅದಕ್ಕೆ ಈ ಕಿವಿ ಮೇಣದ ರಾಸಾಯನಿಕಗಳ ದತ್ತಾಂಶವನ್ನ ನೀಡಿದ್ದಾರೆ.

0: ಈ ರಾಸಾಯನಿಕಗಳ ವಿವರಗಳನ್ನು ವಿಶ್ಲೇಷಿಸಿ ನಿಖರವಾಗಿ ಪಾರ್ಕಿನ್ಸನ್ ಕಾಯಿಲೆ ಆ ವ್ಯಕ್ತಿಗೆ ಬರಬಹುದೇ ಇಲ್ಲವೇ ಅನ್ನೋದನ್ನ ತಿಳಿಸಿದೆ. ಈಗಾಗಲೇ ಈ ಪಾರ್ಕಿನ್ಸನ್ ಕಾಯಿಲೆಯಿಂದ ಬಳಲ್ತಾ ಇರುವವರ ಕಿವಿ ಮೇಣವನ್ನ ಪರೀಕ್ಷಿಸಿದ ಇದೇ ಎಐ ವ್ಯವಸ್ಥೆ 94% ಸರಿಯಾದ ಉತ್ತರ ನೀಡಿದೆ. ಇವರ ಪ್ರಯೋಗದಲ್ಲಿ ಬಳಸಿದ ಪ್ರತಿ ಪಾರ್ಕಿನ್ಸನ್ ರೋಗಿಯ ಕಿವಿ ಮೇಣದಲ್ಲೂ ಈಥೈಲ್ ಬೆನ್ಜೀನ್, ಈಥೈಲ್ ಟೋಲಿನ್, ಪೆಂಟೆನಾಲ್ ಮತ್ತು ಪೆಂಟಡೆಕೈಲ್ ಡಯಾಕ್ಸಲೇನ್ ಈ ನಾಲ್ಕು ರಾಸಾಯನಿಕಗಳು ಇದ್ದೇ ಇದ್ವು. ಇದನ್ನ ಇವರ ಕೃತಕ ಬುದ್ಧಿಮತ್ತೆ ಆಧಾರಿತ ಸುಗಂಧ ಗ್ರಹಣ ವ್ಯವಸ್ಥೆಯು ಖಚಿತಪಡಿಸಿ ವಿಶ್ಲೇಷಿಸಿ ಇದಕ್ಕೂ ಪಾರ್ಕಿನ್ಸನ್ ಕಾಯಿಲೆಗೂ ಇರುವ ಸಂಬಂಧದ ಮೇಲೆ ಬೆಳಕು ಚೆಲ್ಲಿದೆ. ಇದೊಂದು ಅತಿ ಕಡಿಮೆ ಬೆಲೆಯಲ್ಲಿ ಅತ್ಯಂತ ವ್ಯಾಪಕವಾಗಿ ಕಾಡ್ತಾ ಇರೋ ರೋಗದ ಪತ್ತೆ ಸಾಧ್ಯವಾಗಿಸೋ ಪರೀಕ್ಷೆಯಾಗಿದೆ. ಆದರೆ ಇದಿನ್ನೂ ಆರಂಭಿಕ ಹಂತದ ಪ್ರಯೋಗವನ್ನ ದಾಟಿದ್ದು ಆದಷ್ಟು ಬೇಗ ಜನಸಾಮಾನ್ಯರಿಗೆ ದೊರೆಯುವಂತಾಗ್ಲಿ ಅಂತ ಆಶಿಸೋಣ. ಇದರ ಸಲುವಾಗಿ ವಿಜ್ಞಾನಿಗಳ ಜೊತೆಗೆ ಎಐಗೂ ಧನ್ಯವಾದ ಅರ್ಪಿಸೋಣ.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:35.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: Empower your ambitions with quality education.
6: At JSS AHER, deemed to be university accredited A++ by NAC, admissions are open for BSc in psychology, biochemistry, statistics and data analytics, computational biology and bioinformatics. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಕೇಳುಗರೆ ಗಮನಿಸಿ, ಈ ಸಂಜೆ 6:50 ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕಾಳು ಮೆಣಸಿನ ಬೇಸಾಯ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಪಾಂಡವಪುರ ತಾಲೂಕು ಶಂಭುವನಹಳ್ಳಿಯ ಶಂಕರಸ್ವಾಮಿ ಮತ್ತು ಅವರ ಮಗ ಎಸ್ ಮಂಜುನಾಥ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಮರೆಯದೆ ಕೇಳಿ ಈ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ರಾತ್ರಿ 8:00 ನಾಟಕ ಹಗೆ. ರಚನೆ ಸಿರಿ ಮೈಸೂರು, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.
7: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
8: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
9: ನಾನ್ ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನ್ ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
10: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪ್ ಲಾಂಗ್ ಜಂಪ್ ಅಲ್ಲೆಲ್ಲ.
9: ನಿಂಗೆ ನೆನಪಿದೆಯಾ, ನಾವಿಬ್ರು 8th class ಇರ್ತಾ ನೀನ್ ಫಸ್ಟ್ ರ್ಯಾಂಕ್ ಬಂದೆ, ನಾನ್ ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಅಮ್ಮ ನಂಗ್ ಬೈದಿದ್ರು.
10: ಹೌದು, ಯಾರು ಕಲ್ಸಿದ್ರು ನೆನಪಿಲ್ಲ, ಆದ್ರೆ ಎಲ್ರು ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
9: ದೇವ್ರದೇ ನಮ್ ಪೇರೆಂಟ್ಸ್ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದ್ ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನ್ ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
10: ನಾನು ನೀವೆಲ್ಲ ಹೇಳಿದ್ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನಾ?
9: ಖಂಡಿತ ಸರಿ ಹೋಗ್ತೀಯ ಕಣೋ, ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನರಿಸಿ, ಡ್ರಗ್ಸ್ ಅಲ್ಲ.
11: ಬಿ ಎಂ ಶ್ರೀಕಂಠಯ್ಯ ಅವರು ಹೀಗೆಂದಿದ್ದಾರೆ, ಕನ್ನಡಿಗರ ದೃಷ್ಟಿ ವಿಶಾಲವಾಗಬೇಕು. ಬೆಳಕು ಗಾಳಿ ಎಲ್ಲೆಲ್ಲಿಂದ ಬರುವುದೋ ಅಲ್ಲಿಂದೆಲ್ಲ ಅದನ್ನು ನಮ್ರತೆಯಿಂದ ಭಕ್ತಿಯಿಂದ ಸ್ವಾಗತಿಸಿ ನಮ್ಮ ಸಂಸ್ಕೃತಿಯನ್ನು ತೇಜಸ್ಸನ್ನು ಬೆಳೆಸಿಕೊಳ್ಳಬೇಕು. ಒಡಕು ಹುಟ್ಟಿಸುವ ಮೋಟು ಗೋಡೆಗಳನ್ನು ಒಡೆದು ಮುಚ್ಚಿದ ಕಿಟಕಿಗಳನ್ನು ತೆರೆದು ಎಲ್ಲ ದಿಕ್ಕುಗಳಿಂದಲೂ ಆಳವನ್ನು ಅಂದವನ್ನು ತುಂಬಿಕೊಂಡು ಕನ್ನಡದ ಮಹಾಕಾವೇರಿಯಾಗಿ ಹರಿಯಬೇಕು, ಕನ್ನಡಿಗರ ಭಾಗ್ಯ ದೇವತೆಯಾಗಿ ಬೆಳಗಬೇಕು. ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳು ಕನ್ನಡಕ್ಕಾಗಿ ಕೊಂಚ ಕರುಳನ್ನು ಮರುಗಿಸಿಕೊಂಡು ಕನ್ನಡ ತಾಯಿಯ ಸೇವೆಗಾಗಿ ಮನಸ್ಸು ಮಾಡಿದರೆ ಕನ್ನಡ ನಾಡಿನ ಮತ್ತು ನುಡಿಯ ಭವಿಷ್ಯಕ್ಕೆ ಯಾವ ಭಯವೂ ಇಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು: ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರ್ ಸರ್ವಾನುಮತದಿಂದ ಆಯ್ಕೆ. ಜೂನ್ 3 ಲೋಕಭವನದ ಗಾಜಿನ ಮನೆಯಲ್ಲಿ ನೂತನ ಮುಖ್ಯಮಂತ್ರಿ ಪ್ರಮಾಣ ವಚನ. ಬೆಂಗಳೂರು ಘನತ್ಯಾಜ್ಯ ಟೆಂಡರ್ ಅಕ್ರಮಗಳ ಕುರಿತು ತುರ್ತು ತನಿಖೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ನಾಳೆ ಮನ್ ಕಿ ಬಾತ್, ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನು ಉದ್ದೇಶಿಸಿ ಮನದ ಮಾತು. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಇಂದು ಸಂಜೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು. ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಮುಂದಿನ ಶಾಸಕಾಂಗ ಪಕ್ಷದ ನಾಯಕರಾಗಲಿ ಎಂಬ ಪ್ರಸ್ತಾವವನ್ನು ಡಾ ಜಿ ಪರಮೇಶ್ವರ್ ಅನುಮೋದಿಸಿದರು. ಇದಕ್ಕೆ ಎಲ್ಲ ಶಾಸಕರು ಒಮ್ಮತ ಸೂಚಿಸಿದರು. ಬಳಿಕ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ಸಭೆಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಭಾಗವಹಿಸಿದರು. ಗಾಜಿನ ಮನೆಯಲ್ಲಿ ನಡೆಯಲಿರುವ ನೂತನ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಸರಳವಾಗಿ ಆಚರಿಸಲು ಕಾಂಗ್ರೆಸ್ ಪಕ್ಷ ನಿರ್ಧರಿಸಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಸುದ್ದಿಗೋಷ್ಠಿಯಲ್ಲಿಂದು ತಿಳಿಸಿದ್ದಾರೆ. ಬೆಂಗಳೂರಿನ ನಾಗರಿಕರ ದೈನಂದಿನ ಚಟುವಟಿಕೆಗಳಿಗೆ ಅಡಚಣೆಯಾಗದಂತೆ ಹಾಗೂ ಹೊರ ಜಿಲ್ಲೆಗಳಿಂದ ಬರುವ ಕಾರ್ಯಕರ್ತರು ಅನಗತ್ಯವಾಗಿ ಪ್ರಯಾಣ ಮಾಡದಂತೆ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಹಾಗಾಗಿ ಕಾರ್ಯಕರ್ತರು, ಅಭಿಮಾನಿಗಳು ಬೆಂಗಳೂರಿಗೆ ಆಗಮಿಸಬಾರದು. ನೂತನ ಮುಖ್ಯಮಂತ್ರಿಗಳು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಜನರ ಆಶೀರ್ವಾದ ಪಡೆಯಲಿದ್ದಾರೆ ಎಂದು ಹೇಳಿದರು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾದರೂ ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತಿನಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಲಿದೆ ಎಂದು ಗ್ಯಾರಂಟಿ ಸಮಿತಿಗಳ ಪ್ರಾಧಿಕಾರದ ಕೋಲಾರ ತಾಲೂಕು ಅಧ್ಯಕ್ಷ ವೇಮಗಲ್ ವಿಎಂ ಮುನಿಯಪ್ಪ ಹೇಳಿದ್ದಾರೆ. ಕೋಲಾರದಲ್ಲಿ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಿರೋಧಿಗಳ ಅಪಪ್ರಚಾರಕ್ಕೆ ಕಿವಿಕೊಡದೆ ಗ್ಯಾರಂಟಿ ಯೋಜನೆಗಳ ಸವಲತ್ತುಗಳನ್ನು ನೈಜ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟನಲ್ಲಿ ಅಧಿಕಾರಿಗಳು ಮತ್ತಷ್ಟು ದಕ್ಷತೆ ಹಾಗೂ ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಸಂವಿಧಾನಾತ್ಮಕ ಮೌಲ್ಯಗಳ ಬಲವರ್ಧನೆಯಲ್ಲಿ ವಕೀಲರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಕರ್ನಾಟಕ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅಭಿಪ್ರಾಯಪಟ್ಟರು. ಯಾದಗಿರಿಯ ಜಿಲ್ಲಾ ನ್ಯಾಯಾಲಯ ಸಭಾಂಗಣದಲ್ಲಿ ಇಂದು ಆಯೋಜಿಸಿದ್ದ ನ್ಯಾಯಾಂಗ ಅಧಿಕಾರಿಗಳು ಹಾಗೂ ವಕೀಲರ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಹಕ್ಕು ಮತ್ತು ಅವಕಾಶಗಳನ್ನು ಕಲ್ಪಿಸಿದ್ದು, ಅದರ ಆಶಯಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸುವ ಜವಾಬ್ದಾರಿ ಕಾನೂನು ವಲಯದ ಮೇಲಿದೆ ಎಂದರು. ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಮರುಳು ಸಿದ್ದರಾಧ್ಯ, ಉಪಲೋಕಾಯುಕ್ತರು ಜಿಲ್ಲೆಯಲ್ಲಿ ನಡೆಸುತ್ತಿರುವ ಜನಜಾಗೃತಿ ಕಾರ್ಯಕ್ರಮಗಳು ಆಡಳಿತ ವ್ಯವಸ್ಥೆ ಹಾಗೂ ಸಾರ್ವಜನಿಕರಲ್ಲಿ ಕಾನೂನು ಅರಿವು ಹೆಚ್ಚಿಸಲು ಸಹಕಾರಿಯಾಗಿವೆ ಎಂದು ತಿಳಿಸಿದರು. ರೈತರು ಹಾಗೂ ತಳ ಸಮುದಾಯದ ಮಾಜಿ ಸಚಿವ ವೆಂಕಟರಮಣಪ್ಪ ಅವರು ನಿಧನರಾಗಿದ್ದಾರೆ. 4 ಶಾಸಕರಾಗಿ 2 ಸಚಿವರಾಗಿ ಸೇವೆ ಸಲ್ಲಿಸಿ ಅಹಿಂದ ವರ್ಗದ ಪರವಾಗಿದ್ದ ವೆಂಕಟರಮಣಪ್ಪ ಅವರ ನಿಧನದಿಂದ ರಾಜ್ಯಕ್ಕೆ ನಷ್ಟವಾಗಿದೆ ಎಂದು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟರು. ಇಂದು ಪಾವಗಡದಲ್ಲಿ ಮಾಜಿ ಸಚಿವ ವೆಂಕಟರಮಣಪ್ಪ ಅವರ ಪಾರ್ಥಿವ ಶರೀರದ ದರ್ಶನ ಪಡೆದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಹಿಂದ ವರ್ಗದ ಧ್ವನಿಯಾಗಿದ್ದ ಅವರು ಸಮಾಜದ ತಳ ಸಮುದಾಯದವರ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದು ಸಾಮಾಜಿಕ ನ್ಯಾಯಕ್ಕೆ ಬದ್ದರಾಗಿದ್ದರು. ಸ್ವತಃ ರೈತರಾಗಿದ್ದ ವೆಂಕಟರಮಣಪ್ಪನವರು ರೈತರ ಏಳಿಗೆಗೆ ಬಹುವಾಗಿ ಶ್ರಮಿಸಿದ್ದರು ಎಂದು ಅವರು ಸ್ಮರಿಸಿದರು. ಬೆಂಗಳೂರು ಸಮಗ್ರ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ ಪ್ರಕ್ರಿಯೆಯಲ್ಲಿ ಸುಮಾರು 39,437 ಕೋಟಿ ಸಾರ್ವಜನಿಕ ವೆಚ್ಚವನ್ನು ಒಳಗೊಂಡ ಗಂಭೀರ ಅಕ್ರಮಗಳ ಆರೋಪದ ಹಿನ್ನೆಲೆಯಲ್ಲಿ ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ತೀವ್ರ ಆತಂಕ ವ್ಯಕ್ತಪಡಿಸಿ ಪತ್ರ ಬರೆದಿದ್ದಾರೆ. ತಮ್ಮ ಪತ್ರದಲ್ಲಿ ಸಚಿವರು ಟೆಂಡರ್ ಪ್ರಕ್ರಿಯೆಯಲ್ಲಿ ನಡೆದಿರುವ ಗಂಭೀರ ಪ್ರಕ್ರಿಯಾತ್ಮಕ ಲೋಪಗಳು, ಹಣಕಾಸು ಅಕ್ರಮಗಳು, ಕಾನೂನು ಉಲ್ಲಂಘನೆಗಳು ಹಾಗೂ ಆಡಳಿತಾತ್ಮಕ ಪಕ್ಷಪಾತದ ಬಗ್ಗೆ ಉಲ್ಲೇಖಿಸಿದ್ದಾರೆ. ವಿಶೇಷವಾಗಿ ಹಣಕಾಸು ಇಲಾಖೆಯ ಸ್ಪಷ್ಟ ಆಕ್ಷೇಪಣೆ ಮತ್ತು ತಿರಸ್ಕಾರವಿದ್ದರೂ ಪ್ರಸ್ತಾವನೆಯನ್ನು ಮುಂದಕ್ಕೆ ತೆಗೆದುಕೊಂಡು ಅನುಮೋದಿಸಿರುವುದು ಪಾರದರ್ಶಕತೆ ಮತ್ತು ಕಾನೂನುಬದ್ಧತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಮೂಡಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಜೂನ್ 1 ಸೋಮವಾರ ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿ ರೈಲ್ವೆ ಕೆಳಸೇತುವೆ ಕಾಮಗಾರಿಗೆ ಚಾಲನೆ ನೀಡಲಿದ್ದಾರೆ. ಗುಬ್ಬಿಯಲ್ಲಿ ಲೆವೆಲ್ ಕ್ರಾಸಿಂಗ್ ಗೇಟ್ ಸಂಖ್ಯೆ 48 ಬದಲಿಗೆ ಕಳ್ಳಿಪಾಳ್ಯ ಗೇಟ್ ರಸ್ತೆ ಕೆಳಸೇತುವೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ನೈರುತ್ಯ ರೈಲ್ವೆ ವಲಯದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11:00 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಅಗ್ನಿಪಥ ಯೋಜನೆಯಡಿಯಲ್ಲಿ ಬೆಳಗಾವಿಯ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟ್ನ ಕೇಂದ್ರ ಎಂಎಲ್ಐಆರ್ಸಿಯಲ್ಲಿ ಕಳೆದ 24 ವಾರಗಳಿಂದ ಸೈನಿಕ ತರಬೇತಿ ಪಡೆದ 7 ತಂಡದ 765 ಅಗ್ನಿವೀರ ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥ ಸಂಚಲನ ಇಂದು ನಡೆಯಿತು. ಸೈನಿಕ ವಿದ್ಯುಕ್ತ ಪೂರ್ಣ ಸಂಪ್ರದಾಯಗಳೊಂದಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟ್ ಸೆಂಟರ್ನ ಕಮಾಂಡೆಂಟ್ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯ ಅವರು ಗೌರವ ವಂದನೆ ಸ್ವೀಕರಿಸಿ ಅಗ್ನಿವೀರ ಪ್ರಶಿಕ್ಷಣಾರ್ಥಿಗಳ ಪರೇಡ್ ವೀಕ್ಷಿಸಿ ಪ್ರಮಾಣೀಕರಿಸಿದರು. ಅಗ್ನಿವೀರ್ ಸಂಕೇತ್ ಸಿಂಗ್ ಪರೇಡ್ನ ನೇತೃತ್ವ ವಹಿಸಿದ್ದರು. ಮೇಜರ್ ಗಜಾನನ ಪಾಟೀಲ್ ಪರೇಡ್ ಆಡಳಿತ ಅಧಿಕಾರಿಯಾಗಿ ಪಾಲ್ಗೊಂಡಿದ್ದರು. ಅಗ್ನಿವೀರರು ನಮ್ಮ ರಾಷ್ಟ್ರಧ್ವಜ, ರೆಜಿಮೆಂಟಲ್ನ ಧ್ವಜ ಮತ್ತು ಧಾರ್ಮಿಕ ಪವಿತ್ರ ಪುಸ್ತಕಗಳ ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಸರ್ವರಿಗೂ ಸೂರು ಎನ್ನುವ ಧ್ಯೇಯ ಉದ್ದೇಶದೊಂದಿಗೆ ಆರಂಭವಾದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯು ವಿಜಯಪುರ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಳ್ಳುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿ ಚಂದ್ರಕಾಂತ್ ಕುಂಬಾರ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, 2024-25 ಸಾಲಿನಲ್ಲಿ ವಿಜಯಪುರ ಜಿಲ್ಲೆಗೆ 51,521 ಮನೆಗಳ ಗುರಿ ನೀಡಲಾಗಿದೆ. ಅದರಲ್ಲಿ 28,055 ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ಯೋಗ ಫೆಡರೇಷನ್ ವತಿಯಿಂದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ನಾಳೆ ನಗರದ ಅರಮನೆ ಆವರಣದಲ್ಲಿ ಯೋಗಾಭ್ಯಾಸ ಹಾಗೂ ಮಹಾಸಂಕಲ್ಪ ದಿವಸ ಆಚರಿಸಲಾಗಿದೆ ಎಂದು ಜಿಎಸ್ಎಸ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥ ಡಾ ಶ್ರೀಹರಿ ದ್ವಾರಕನಾಥ್ ತಿಳಿಸಿದ್ದಾರೆ. ನಾಳೆ ಬೆಳಗ್ಗೆ 5:30 ಕಾರ್ಯಕ್ರಮ ಆರಂಭವಾಗಲಿದ್ದು ಸುಮಾರು 1,000 ಮಂದಿ ಯೋಗಾಸಕ್ತರು ಪಾಲ್ಗೊಳ್ಳುವರು. ವಿಶ್ವ ತಂಬಾಕು ವಿರೋಧಿ ದಿನಾಚರಣೆ ಅಂಗವಾಗಿ ಚಾಮರಾಜನಗರದಲ್ಲಿ ವಾಕಥಾನ್ ಯಶಸ್ವಿಯಾಗಿ ನಡೆಯಿತು. ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನದಿಂದ ಜಿಲ್ಲಾಡಳಿತ ಭವನದವರೆಗೆ 100 ಮಂದಿ ತಂಬಾಕು ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ವಾಕಥಾನ್ ನಡೆಸಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಮೋನೋರೋತ್ ವಾಕಥಾನ್ಗೆ ಚಾಲನೆ ನೀಡಿ ಮಾತನಾಡಿ, ತಂಬಾಕು ಮುಕ್ತ ಸ್ವಸ್ಥ ಸಮಾಜ ಹಾಗೂ ಆರೋಗ್ಯವಂತ ಭಾರತವನ್ನು ರೂಪಿಸುವಲ್ಲಿ ಯುವಜನಾಂಗ, ಸಾರ್ವಜನಿಕರು ಕೈಜೋಡಿಸಬೇಕು ಎಂದು ಹೇಳಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಜೂನ್ 1 ವಿಶ್ವ ಹಾಲು ದಿನಾಚರಣೆ ಪ್ರಯುಕ್ತ ಅಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಚಿಮುಲ್ ವತಿಯಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಒಳರೋಗಿಗಳಿಗೆ ಗುಡ್ ಲೈಫ್ ಹಾಲನ್ನು ವಿತರಿಸುವ ಜೊತೆಗೆ ಹಾಲಿನ ಪ್ರಾಮುಖ್ಯತೆ, ಮಹತ್ವ ಮತ್ತು ಪ್ರಯೋಜನಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಚಿಮುಲ್ ವ್ಯವಸ್ಥಾಪಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಭಾರತೀಯ ಜನತಾ ಪಕ್ಷವು ವಿಶ್ವದಲ್ಲೇ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವ ರಾಜಕೀಯ ಸಂಘಟನೆಯಾಗಿದ್ದು, ರಾಷ್ಟ್ರ ಸೇವೆ ಮತ್ತು ಸಮಾಜ ಪರಿವರ್ತನೆಯ ಧ್ಯೇಯದೊಂದಿಗೆ ಕಾರ್ಯಕರ್ತರನ್ನು ರೂಪಿಸುವ ವಿಶಿಷ್ಟ ಪರಂಪರೆಯನ್ನು ಹೊಂದಿದೆ ಎಂದು ಕೇಂದ್ರದ ಮಾಜಿ ಸಚಿವ ಭಗವಂತ್ ಖೂಬ ಹೇಳಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ದಕ್ಷಿಣ ಒಳನಾಡಿನ ಕೆಲವೆಡೆ, ಉತ್ತರ ಒಳನಾಡಿನ 1-2 ಕಡೆ ಮಳೆಯಾಗಿದೆ. ತಿಪಟೂರಿನಲ್ಲಿ ಅತಿ ಹೆಚ್ಚು 5 cm ಮಳೆಯಾಗಿದೆ. ಉಳಿದಂತೆ ಮಂಗಳೂರು ವಿಮಾನ ನಿಲ್ದಾಣ, ಬೆಂಗಳೂರು ನಗರ ವೀಕ್ಷಣಾಲಯ ತಲಾ 5, ನಾಗಮಂಗಲ 4, ಕಳಸ, ಮದ್ದೂರು, ಕೃಷ್ಣರಾಜಸಾಗರ, ಮೈಸೂರು ಪಿಟಿಒದಲ್ಲಿ ತಲಾ 3 cm ಮಳೆಯಾಗಿದೆ. ಬೀದರ್ನಲ್ಲಿ ಗರಿಷ್ಠ 40.8 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಕೆಲವೆಡೆ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ 1-2 ಕಡೆಗಳಲ್ಲಿ ಮಳೆಯಾಗಲಿದೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಕೆಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ 33, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗದ ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರ್ ಸರ್ವಾನುಮತದಿಂದ ಆಯ್ಕೆ. ಜೂನ್ 3 ಲೋಕಭವನದ ಗಾಜಿನ ಮನೆಯಲ್ಲಿ ನೂತನ ಮುಖ್ಯಮಂತ್ರಿ ಪ್ರಮಾಣ ವಚನ. ಬೆಂಗಳೂರು ಘನತ್ಯಾಜ್ಯ ಟೆಂಡರ್ ಅಕ್ರಮಗಳ ಕುರಿತು ತುರ್ತು ತನಿಖೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ನಾಳೆ ಮನ್ ಕಿ ಬಾತ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತೀಯರನ್ನು ಉದ್ದೇಶಿಸಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:50. ಕೃಷಿರಂಗ

0: ರೈತ ಬಾಂಧವರೇ, ಇಂದಿನ ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಆರಂಭದಲ್ಲಿ ಕೇಳೋಣ ಕೆಲವು ವಾಣಿಜ್ಯ ಜಾಹೀರಾತುಗಳನ್ನು.
1: ಆತ್ಮನಿರ್ಭರ್ ಕಿಸಾನ್ ಭಾರತ್ ಕಿಶಾನ್ ಉತ್ಪಾದನ್ ಮೇ ಆತ್ಮನಿರ್ಭರ್ ಹೋನೆ ಕೆ ಸಾಥ್ ಸಾಥ್ ಫಸಲ್ ಕಿ ಕಟಾಯಿ ಕೆ ಉಪರಾಂತ್ ಉಪಜ್ ಕಿ ಹಾನಿ ಕೋ ರೋಕ್ನೆ, ಗ್ರಾಮೀಣ ಕ್ಷೇತ್ರೋ ಮೇ ರೋಜ್ಗಾರ್ ಸೃಜನ್ ಕರ್ನೆ ಔರ್ ಬೀಜ್ ಸೆ ಬಾಜಾರ್ ತಕ್ ಕೆ ವಿಷನ್ ಕೋ ಮಜಬೂತಿ ದೇನೆ ಕೆ ಉದ್ದೇಶ ಸೆ ಏಕ್ ವರ್ಷ ಪೂರ್ವ ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ನೆ ಏಕ್ ಮಹತ್ವಾಕಾಂಕ್ಷಿ ಕೇಂದ್ರೀಯ ಯೋಜನಾ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಕಿ ಶುರುವಾತ್ ಕಿ.
2: ಇಸ್ ಆಧುನಿಕ ಇನ್ಫ್ರಾಸ್ಟ್ರಕ್ಚರ್ ಸೆ ಕೃಷಿ ಆಧಾರಿತ ಉದ್ಯೋಗ ಲಗಾನೆ ಮೇ ಏಕ್ ಬಹುತ್ ಬಡ ಬದಲಾವ್ ಆಯೇಗಾ ಔರ್ ಬಹುತ್ ಬಡಿ ಗತಿ ಆಯೇಗಿ. ಸಾಥಿಯೋ, ಅಬ್ ಹಮ್ ಉಸ್ ಸ್ಥಿತಿ ಕಿ ತರಫ್ ಬಡ್ ರಹೆ ಹೈನ್ ಜಹಾಂ ಗಾಂವ್ ಕೆ ಕೃಷಿ ಉದ್ಯೋಗೋ ಸೆ ಫೂಡ್ ಆಧಾರಿತ ಉತ್ಪಾದ ಶಹರ್ ಜಾಯೆಂಗೆ ಔರ್ ಯಹಿ ತೋ ಆತ್ಮನಿರ್ಭರ ಭಾರತ್ ಅಭಿಯಾನ ಕಾ ಸಂಕಲ್ಪ ಹೈ.
1: एग्रीकल्चर इंफ्रास्ट्रक्चर फंड से पात्र लाभार्थी गोदामों का निर्माण कर सकते हैं. राजस्थान के लाभार्थी श्री यशवर्धन मुंद्रा ने सॉर्टिंग एंड ग्रेडिंग यूनिट लगाकर रोजगार के अवसर पैदा किए हैं. कर्नाटक की महिला उद्यमी श्रीमती ममता वी ने प्राइमरी प्रोसेसिंग सेंटर लगाकर प्रगति की नई राह चुनी है.
3: ಸಣ್ಣ ಪುಟ್ಟ ಉದ್ಯಮಿಗಳನ್ನ ಅಗ್ರಿಕಲ್ಚರಲ್ ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಕಾರಣಕಾರ್ತವಾದಂತಹ ಈ ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇಂದ ನಮ್ಮ ಇನ್ನಷ್ಟು ಯೋಜನೆಗಳು ಉತ್ತಮಗೊಂಡಿದೆ.
1: ರಾಜಸ್ಥಾನ ಕೆ ಲಾಭಾರ್ಥಿ ಶ್ರೀ ದಿನೇಶ್ ಭಟ್ಟರ್ ನೇ ಜೀರೆ ಕಿ ಪ್ರೊಸೆಸಿಂಗ್ ಯೂನಿಟ್ ಲಗಾಕರ್ ಆಸ್ ಪಾಸ್ ಕೆ ಗ್ರಾಮೀಣೋ ಕೋ ಆತ್ಮ ನಿರ್ಭರ್ತಾ ಪ್ರದಾನ್ ಕಿ ಹೈ. ಮಹಾರಾಷ್ಟ್ರ ಕೆ ಲಾಭಾರ್ಥಿ ಶ್ರೀ ಅನೂಪ್ ಕುಮಾರ್ ಮೊಹತಾ ನೇ ವೇರ್ ಹೌಸ್ ಬನಾಕರ್ ಅನ್ನ ಭಂಡಾರಣ ಕೋ ಸುನಿಶ್ಚಿತ್ ಕಿಯಾ ಹೈ. ಆಜ್ ದೇಶ್ ಕೆ ಕೋನೆ ಕೋನೆ ಸೆ ಕಿಸಾನ್, ಕೃಷಿ ಉದ್ಯಮಿ, ಕಿಸಾನ್ ಉತ್ಪಾದಕ ಸಂಘ, ಪ್ರಾಥಮಿಕ ಕೃಷಿ ಸಹಕಾರಿ ಸಮಿತಿಯಾ, ಸ್ವಯಂ ಸಹಾಯತಾ ಸಮೂಹ ಔರ್ ಕೃಷಿ ಉಪಜ್ ಮಂಡಿಯಾ ಇಸ್ ಯೋಜನಾ ಕಾ ಲಾಭ ಉಠಾ ರಹೆ ಹೈ.
4: Choose excellence and explore diverse courses.
5: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university. SS Nagara, Banni Mantapa, Mysuru. Call 9980841859.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
7: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
9: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
10: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
9: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
10: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
9: ಲಿಡ್ಕರ್, ನಂಬಿಕೆ ನಿರಂತರ.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
7: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಕಾಳು ಮೆಣಸಿನ ಬೇಸಾಯ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಪಾಂಡವಪುರ ತಾಲೂಕು ಶಂಭುವನಹಳ್ಳಿಯ ಶಂಕರಸ್ವಾಮಿ ಮತ್ತು ಅವರ ಮಗ ಎಸ್ ಮಂಜುನಾಥ್. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ.
11: ಶಂಕರಸ್ವಾಮಿಗಳ ನಮಸ್ಕಾರ.
12: ನಮಸ್ತೆ ಸರ್.
11: ಮಂಜುನಾಥ್ ಅವರ ತಮಗೂ ನಮಸ್ಕಾರ. ಎಷ್ಟು ವಯಸ್ಸು ಶಂಕರಸ್ವಾಮಿಗಳ?
12: 72 ಸರ್.
11: ಎಷ್ಟು ಜಮೀನಿದೆ?
12: ನಮಗೆ ಒಂದು 5 ಭೂಮಿ ಇದೆ. ಅಣ್ಣ ತಮ್ಮಂದಿಬ್ಬರು ಭಾಗ ಮಾಡ್ಕೊಂಡಿದ್ದೀವಿ. ನಮ್ಗೊಂದು 2-2.5 ಅಷ್ಟಿದೆ. ಒಂದ್ ಕಡೆ 1.75 ಅಷ್ಟು ಒಂದ್ ಪಂಪ್ ಸೆಟ್ ಇದೆ, ಅದು ನಮ್ಮ ಪಾಲಕ್ ಬಂದಿದೆ. ಅದರಲ್ಲಿ ಹಿಂದೆ ಕಬ್ಬು, ಭತ್ತ, ರಾಗಿ, ತರಕಾರಿ ಏನೇನೋ ಬೆಳೀತಾ ಇದ್ದು. ಈವಾಗಿನ ಒಂದು ಯುಗ ಇದೆಯಲ್ಲ ನೋಡಿ, ಮೊಬೈಲ್ ಯುಗ, ಮನುಷ್ಯರಿಂದ ಮನುಷ್ಯರಿಗೆ ನೋಡಿ ಕಲಿ ಮಾಡಿ ತಿಳಿ ಅಂತಾರಲ್ಲ, ಆ ರೀತಿ ಇವನು ಮೊಬೈಲಲ್ಲಿ ನೋಡಿ ನೋಡಿ ಏನಾದ್ರು ಒಂದು ಬದಲಾವಣೆ ಮಾಡಬೇಕು ಅಂತ ಹೇಳಿ ಕಾಳು ಮೆಣಸು ಬೆಳೀಬೇಕು ಅಂತ ಫಸ್ಟು ಶುರು ಮಾಡಿದೋ. ಶುರು ಮಾಡಿದ್ಮೇಲೆ ಅದನ್ನು ಸಿಲ್ವರ್ ಗಿಡಗಳ ತಂದು ನೆಟ್ಟ. ಒಂದು ಎರಡೂವರೆ ವರ್ಷ ಅದು ಒಂದು ದಪ್ಪದ ಒಂದು ಬಲಗೈ ತೋಳ್ಗಾತ್ರ ಅನ್ನಿ ಅಷ್ಟು ಲೆವೆಲ್ ಬೆಳೆದಾದಮೇಲೆ ಕಾಳು ಮೆಣಸಿನ ಗಿಡವ ಹೋಗಿ ಕುಶಾಲನಗರದಲ್ಲಿ ತಗೊಬಂದು ನೆಟ್ಟು. ಅದಕ್ಕಿಂತ ಮೊದಲೇ ನಮ್ಮ ಭೂಮಿಲಿ ಒಂದು 50 ತೆಂಗಿನ ಮರಗಳಿದೆ. ಅದನ್ನು ನಾವು ಅಂತಂತರವಾಗಿ ನೆಟ್ಟಿದ್ದೆ. ಅಲ್ಲಿ ಒಂದಕ್ಕೊಂದು ಶೇಡ್ ಆಗದಂಗೆ ಅಂತರವಾಗಿ ನೆಟ್ಟಿದ್ದೋ. ಅದರೊಳಗೆ ಯಾಕೆ ಅದು ಇದು ನೆಡೋದು ಅಂತೇಳಿ ಕಾಳು ಮೆಣಸು ನೆಡೋದೆ ಅಂತೇಳಿ ಶುರು ಮಾಡಿ ಅದನ್ನು ಮಾಡಿದೋ. ಅದನ್ನು ಮಾಡಿರೋದನ್ನು ನೋಡಿದ್ರೆ ನೀವು ಕಣ್ಣಾರವನ್ನು ನೋಡಬೇಕು ಸರ್. ಆ ಥರ ಅದು ತುಂಬ ಒಂದೇ ಥರ ಮಕ್ಕಳು ಯೂನಿಫಾರಮ್ ಒಂದು ಕ್ಲಾಸ್ನಾಗ ಇರ್ತಾವಲ್ಲ ಆ ರೀತಿ ಒಂದೇ ಥರ ಗಿಡಗಳು ಮಲೆನಾಡಲ್ಲೂ ಇಲ್ವೇನೋ ಅನ್ನುವಂಗಿದೆ ಸರ್.
11: ನಿಮ್ಮ ಜಮೀನಿನಲ್ಲಿ ಚಿಕ್ಕ ವಯಸ್ಸಿಂದ ನೀವು ಬೇರೆ ಬೇರೆ ಬೆಳೆ ಬೆಳೀತಾ ಇದ್ರಿ?
12: ಬೇರೆ ವಿಪರೀತ ಬೇರೆ ಬೆಳೆ, ತರಕಾರಿ, ಭತ್ತ, ರಾಗಿ, ಕಬ್ಬು, ಏನೇನೋ ಬೆಳೆದು. ಆಯಿ ನೀರು, ಇವಾಗ ಆಯಿ ನೀರು ಯಾವುದೂ ಇಲ್ಲ, ಅದರಲ್ಲಿ ಎಲ್ಲ ಡ್ರಿಪ್ ಮಾಡಿದ್ದೀವಿ. ಡ್ರಿಪ್ ಮಾಡಿ ಎಲ್ಲಕ್ಕೂ ಗಿಡಗಿಡಕ್ಕೆ ಹೋಗುವಂಗೆ ನೀರು ವೇಸ್ಟ್ ಆಗಿಲ್ಲ, ಭೂಮಿ ಎಲ್ಲ ಕಡೆನೂ ನೆನೆಯುವಂಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಒಳ್ಳೆ ಗೊಬ್ಬರ ನೀರು ಅಷ್ಟೇ, ಇನ್ನೇನು ಇಲ್ಲ. ಗೊಬ್ಬರ ನೀರು ತಪ್ಪೆ ಗಂಜಲದ ಇದು ಏನು ಜೀವಾಮೃತ, ಅದನ್ನು ಬಿಟ್ಟರೆ ಇನ್ನೇನಂದ್ರೂ ಏನು ಮಾಡಿಲ್ಲ. ಗೊಬ್ಬರ ಹಾಕ್ತೀವಿ ಚೆನ್ನಾಗಿ ಅಷ್ಟು, ಅದಕ್ಕೆ ಅಷ್ಟೊಂದು ಫಲವತ್ತಾಗಿ ಗಿಡ ಬಂದಿದೆ.
11: ಮಂಜುನಾಥ್ ಅವರೇ, ಸ್ವಲ್ಪ ನಿಮ್ಮ ಬಗ್ಗೆ ಹೇಳಿ, ನಿಮ್ಮ ವಿದ್ಯಾಭ್ಯಾಸ ಏನು?
13: ಸರ್, ನಾನು ಸೆಕೆಂಡ್ PUC ಓದಿದೆ. ಆ ಟೈಮ್ನಲ್ಲಿ ನಮ್ಮ ತಂದೆಗೆ ಬೈಪಾಸ್ ಹಾರ್ಟ್ ಸರ್ಜರಿ ಆಯಿತು ಆ ಟೈಮ್ನಲ್ಲಿ. ಆಮೇಲೆ ನಾನು ಓದಿ ನಿಲ್ಲಿಸ್ದೆ, ಇನ್ನು ವ್ಯವಸಾಯನೇ ಶುರು ಮಾಡಿದೆ ಸರ್. ಹಾಗೆಲ್ಲ ಕಬ್ಬು ಬೆಳೀತಿದ್ವಿ. ಆಮೇಲೆ ದಿನೇ ದಿನೇ ನೋಡ್ತಾ ನಾವು ಸಾವಯವಕ್ಕೆ ಬರೋಣ ಅಂದ್ಬಿಟ್ಟು ಕಾಳು ಮೆಣಸು ನೆಡೋಕ್ಕಿಂತ ಫಸ್ಟು ಬಾಳೆ ನೆಟ್ಟಿದ್ವಿ. ಬಾಳೆ 10 ಅಡಿ ಸಾಲಾಗಿ ನೆಟ್ಟಿದ್ವಿ. ಒಂದು ಗೊನೆ 18 KGವರೆಗೂ ಏಲಕ್ಕಿ ಬೆಳೆದಿದ್ವಿ ಸರ್. ಆವ್ರೇಜ್ 18 KG ಬರುವಂಗೆ ಏಲಕ್ಕಿ ಬೆಳೆದಿದ್ವಿ.
11: ಸಾವಯವದಲ್ಲಿ
13: ಬೆಳೆದಿದ್ವಿ ಸರ್. ಆ ತಪ್ಪೆಗಾನ್ಲ ಆಗಲೇ ಸರ್ ಫಸ್ಟು ಶುರುವಾದದ್ದೇ ಆಗ. ತಪ್ಪೆಗಾನ್ಲ ಜೀವಾಮೃತ ಮಾಡಬೇಕು ಅಂತ ಶುರುವಾದದ್ದೇ ಆಗ. ಬಾಳೆಗೆ 2 ಕೂಳಿ ಆದಮೇಲೆ ಪನಾಮ ಸ್ವರ್ಗರೋಗ, ಅಂದರೆ ಬಿತ್ತನೆಲೆ ಬಂದುಬಿಟ್ಟಿತ್ತು ಸರ್. ಗೊತ್ತಿಲ್ಲದೇ ನಾವು ಕಂತು ತರಬೇಕಾದ್ರೆ ಪನಾಮ ಸ್ವರ್ಗರೋಗ ಬಂದುಬಿಟ್ಟಿತ್ತು. ಒಂದೆರಡು ಬೆಳೆ ಬೆಳೆದ್ಮೇಲೆ ಅದು ನಿಲ್ಲಿಸಿದ್ವಿ. ಆಮೇಲೆ ಕೆಳಗಡೆ ಅಂದರೆ 1/2 ಎಕರೆಗೆ ಕಾಳು ಮೆಣಸು ಮಾಡಿದ್ವಿ. ಇನ್ನು ಬೇರೆ ಒಂದು ಇನ್ನೊಂದಷ್ಟು ಅಡಿಕೆ ಐತೆ ಸರ್. ಈಗ ಒಂದು 3 ವರ್ಷದ ಅಡಿಕೆ ಐತೆ. ಈಗ 10 ಮೆಣಸು ನೆಟ್ಟಿದ್ದೀವಿ. ಆಗಲೇ 3 ವರ್ಷದ ಅಡಿಕೆ ಗಿಡಕ್ಕೆ ಮೆಣಸು ನೆಟ್ಟಿದ್ದೀವಿ. ಅದು ಫಲ ಬರ್ತಾಯಿತ್ತೆ. ಆಗಲೇ 3 ವರ್ಷಕ್ಕೆ 1 ಬೆಳೆ ಕಡಿತೈತೆ ಸರ್. ಈಗ
11: ಅಲ್ಲಪ್ಪ, ಕಾಳು ಮೆಣಸು ಅನ್ನೋದು ಮಲೆನಾಡಿನ ಬೆಳೆ.
13: ಹೌದು,
11: ಅದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ?
13: ಅದಕ್ಕೆ ಸೊ ಒಂದ್ಸಲಿ ಕ್ಯಾತ್ನಳ್ಳಿಗೆ ಹೋಗಿದ್ವಿ ಸರ್, ಬಸವರಾಜಣ್ಣ ಅಂದ್ಬಿಟ್ಟು ನಿಮ್ಮ ಇದರಲ್ಲಿ ಸಂದರ್ಶನ ಮಾಡಿದ್ದೀರಿ ಅವ್ರದ್ದು. ಅವ್ರ ತೋಟಕ್ಕೆ ನೋಡಿದಾಗ ಅವರು ಅಡಿಕೆಗೆ ನೆಟ್ಟಿದ್ರು. ಅಡಿಕೆಗಿಂತ ಅಡಿಕೆ ಅಂದರೆ ಒಂದು 4 ವರ್ಷ ಕಾಯ್ಬೇಕು, 3-4 ವರ್ಷ ಕಾಯ್ಬೇಕು ಅಂದ್ಬಿಟ್ಟು ಸಿಲ್ವರ್ಗೆ ಮಾಡಿದ್ವಿ ಸರ್. ಬೇಗ ಸಿಲ್ವರ್ಗೆ ನೆಡ್ಬೋದು ಅಂದ್ಬಿಟ್ಟು ಸಿಲ್ವರ್ಗೆ ನೆಟ್ವಿ. ತುಂಬ ಚೆನ್ನಾಗಿ ಬಂದೈತೆ. ತುಂಬ ಜನ ಬಂದು ನೋಡ್ತಾರೆ. ನಮ್ಮನ್ನು ಫೋನ್ ಮಾಡಿ ಕೇಳ್ತಾರೆ, ಹೆಂಗೆ ಮಾಡೋದು, ಏನು ಮಾಡೋದು, ನಮ್ಮ ಭೂಮಿಗೆ ಆಗುತ್ತಾ ಅಂತ ಕೇಳ್ತಾರೆ ಸರ್.
11: ಈಗ ನೀವು ನಿಮ್ಮ ಜಮೀನಿನಲ್ಲಿ ಕಾಳು ಮೆಣಸು ಬೆಳೆಯೋಕ್ಕಿಂತ ಮುಂಚೆ ಮಲೆನಾಡಲ್ಲಿ ಹೋಗಿ ಯಾವ ಥರ ಕಾಳು ಮೆಣಸು ಬೆಳೀತಾರೆ ಅಂತ ನೋಡ್ಕೊಂಬಂದ್ರ?
13: ಇಲ್ಲ ಸರ್, ಮಲೆನಾಡ್ಗೇನು ಹೋಗಿರಲಿಲ್ಲ, ಫೋನಲ್ಲಿ ನೋಡಿದ್ವಿ. ಮಲೆನಾಡ್ಗೆ ಹೋಗಿ ನೋಡಿರಲಿಲ್ಲ.
11: ಅಂದರೆ
13: ಟೂರ್ ಗೇರ್ಗೆ ಹೋದಾಗ ಮಾತ್ರ ಅಲ್ಪ ಸ್ವಲ್ಪ ನೋಡಿದ್ವಿ ಗಿಡಗಳಂದರೆ, ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೋಡಿದ್ವಿ.
11: ಓಕೆ, ಅಲ್ಲ ಸಸಿನ ಎಲ್ಲಿಂದ ತಗೊಂಬಂದಿದ್ವಿ?
13: ಕುಶಾಲನಗರಕ್ಕೆ ಹೋಗಿದ್ವಿ ಸರ್.
11: ಅದೇ ಜಾಗನೇ ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ಯಾರು ಪರಿಚಯ?
13: ಕ್ಯಾತ್ನಳ್ಳಿ ಬಸವರಾಜಣ್ಣ ಹೇಳಿದ್ರು ಸರ್ ಅವರು. ಕುಶಾಲನಗರ ಅಂದರೆ ಅವ್ರ ತಾವು ಸಸಿ ತಂದು ಹಾಕಿದ್ವಿ. ನಮಗೆ ಅದನ್ನು ಪ್ಯಾಕಲ್ಲಿ ಬೆಳೆಸಿಕ್ಕೆ ಗೊತ್ತಾಗಲಿಲ್ಲ, ಅದೆಲ್ಲ ಸತ್ತೋಗ್ಬಿಡ್ತು ಪ್ಯಾಕಲ್ಲಿ. ಆಮೇಲೆ ಅಲ್ಲಿಗೆ ಹೋಗಿ ತಂದ್ವಿ ಕುಶಾಲನಗರಕ್ಕೆ.
11: ಹೌದಾ, ನೀವು ಹೋಗಿದ್ರ ಸ್ವಾಮಿಗಳ?
12: ಹೌದು ಸರ್, ನಾವು ಹೋದಾಗೆಲ್ಲ ಜೊತೆಲಿ ಹೋಗ್ತೀನಿ ನಾನು.
11: ಹೌದಾ,
12: ಜೊತೆಲಿ ಹೋಗಿ ಎಲ್ಲ ಆಯ್ಕೆ ಮಾಡಿ. ಆಮೇಲೆ ಕೆಲವು ಹಣ್ಣಿನ ಗಿಡಗಳೆಲ್ಲ ಹೊಸ ಹೊಸ ಬೇರೆ ಬೇರೆ ದೇಶದ ತಳಿಗಳು ಅಂತಾರೆ, ಅಂಥವೆಲ್ಲ ತಂದು ನೆಟ್ಟಿದ್ದೀವಿ ಸರ್.
11: ಏನೇನು ನೆಟ್ಟಿದ್ರೆ ಹೇಳಿ,
12: ಅವನಿಗೆ ಗೊತ್ತು ಅವೆಲ್ಲ ಬಾಯಿ
11: ಹೇಳಪ್ಪ
13: ಸರ್. ರಾಮ್ಬೋಟ ಐತೆ, ಮ್ಯಾಂಗೋಸ್ಟಿನ್ ಐತೆ, ಲಿಚಿ ಐತೆ, ಡ್ರ್ಯಾಗನ್ ಫ್ರೂಟ್ ಐತೆ, ವಾಟರ್ ಆಪಲ್ ಐತೆ, ಬಟರ್ಫ್ರೂಟ್ ಐತೆ, ಕಿತ್ಲೆ, ಮೂಸುಂಬಿ, ಇನ್ನೂ ಬಾಳೆ ಐತೆ, ಸೀಬೆ, ಸಪೋಟ, ಮಾವು, ಇಷ್ಟು ಜಾತಿ ಹಣ್ಣಿನ ಗಿಡ ಎಲ್ಲ ಐತೆ ಸರ್. ಹಲಸ ಐತೆ.
11: ಏನು ಸುಮ್ಮನೆ ಇಟ್ಕೊಂಡಿರೋದ?
13: ಒಂದು ಎರಡು ಗಿಡಗಳು ಸರ್, ಮನೆಗಾಗುವಂಗೆ ಒಂದು ಎರಡು ಗಿಡಗಳೇ ಅವೆಲ್ಲ ನೆಟ್ಟಿರೋದು.
11: ಹೌದಾ, ಯಾಕೆ ಕಾರಣ?
13: ಒಂದು ಖುಷಿ ಸರ್ ಅದು. ಎಲ್ಲರೂ ಈಗ ಮೊಬೈಲಲ್ಲಿ ನೋಡ್ತೀವಿ, ಒಬ್ರು 50 ಥರ 100 ಥರ ಬೆಳೆದವ್ರೆ ಅಂತ ಅಂತಾರೆ. ನಾವು ಒಂದಷ್ಟು ನೆಡೋಣ. ನಮ್ಮ ಈಗ ದುಡ್ಡು ಕೊಟ್ಟಂತೂ ತಿನ್ನಿಕಾಯ್ಕಲ್ಲ ಆ ಥರದ ಹಣ್ಣುಗಳನ್ನ. ನಮ್ಮ ಒಂದು ತೃಪ್ತಿ ಸರ್ ಅವೆಲ್ಲ ಬೆಳೆದ್ರೆ ನೋಡಿಕೊಂಡು ಖುಷಿ.
11: ನಿಮಗೂ ಖುಷಿ ಆಗುತ್ತಾ ಸ್ವಾಮಿ?
12: ಹೌದು ಸರ್, ಹೌದು ಸರ್, ತುಂಬ ಖುಷಿ. ತುಂಬ ಜನಗಳು ಬಂದು ಆಯ್ಕೆ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ. ಆದರೂ ಬೇರೆ ಬೇರೆ ಕಡೆ ಕೆಲವು ತೋಟಗಳಿಗೆ ರೈತರು ಅಂದಮೇಲೆ ನಾವು ಹೋಗಿ ಹೋಗಿ ನೋಡಿವಿ. ಇಷ್ಟೊಂದು ವ್ಯವಸ್ಥಿತವಾಗಿ ಕೆಲವಿಲ್ಲ, ಕೆಲವು 10 ಎಕರೆ 5 ಎಕರೆ ಮಾಡಿರೋರು ಮಾಡವ್ರೆ. ನಮ್ಮದು ಸಣ್ಣ ಭೂಮಿಲಿ ಚಿಕ್ಕದಾಗಿ ಚೊಕ್ಕ ಮಾಡಿ ಸರ್. ಸಿಕ್ಕದಾದ್ರೆ ಚೊಕ್ಕವಾಗಿ ಮಾಡಿವಿ.
11: ಅಂದ್ರೆ ಈ ಹಣ್ಣಿನ ಬೆಳೆ ಎಲ್ಲ ಏನ್ ಪಟ್ಟಿ ಮಾಡಿದ್ರಲ್ಲ ನಿಮ್ಮ ಮಗ, ಅದೆಲ್ಲ ಒಂದೇ ಜಾಗದಲ್ಲಿ ನೆಟ್ಕೊಂಡಿದ್ದೀರಾ?
12: ಅಂದ್ರೆ ಎಲ್ಲ ಅಂತರ ಒಂದೇ ಜಾಗ ಅಂತ ಅಂದ್ರೆ ನಮ್ದು ಭೂಮಿಲಿ ಒಂದು ಐ ಟೆನ್ಸನ್ ವೈರು ಹೊರಟೋಗಿದೆ ಮೇಲ್ಗಡೆ, ಅದ್ರ ಹಣ್ಣಲ್ಲಿ ಇಲ್ಲೆಲ್ಲ ಅಡಿಕೆ ಬೆಳಿಕ್ ಹಾಕಿಲ್ಲ, ತೆಂಗು ಬೆಳಿಕ್ ಹಾಕಿಲ್ಲ, ಬೇರೆ ಯಾವ್ದು ಬೆಳಿಕೆ ಹಾಕಿಲ್ಲ. ಗಿಡ್ಡ ತಳಿ ಒಂದು 15 20 ಅಡಿ ಬೆಳೆವಂತ ಹಣ್ಣಿನ ಗಿಡಗಳ ಆ ಲೈನ್ ಮಾಂಡಲ್ ಮಾತ್ರ ಹಾಕೊಂಡಿದೀವಿ ಹಂಗೆ, ಅದು ವೇಸ್ಟ್ ಆಗಬಾರ್ದು, ನಮ್ಮ ಬೆಳೆನೂ ಸಿಗಬೇಕು ಅಂತೇಳಿ ಅಲ್ಲಿ ಹಂಗೆ ಅದು ಬುಟ್ಟಿ ಬಾಕಿ ಕಡೆಲ್ಲ ಅಡಿಕೆ ತೆಂಗು ಕಾಳು ಮೆಣಸಿನು ಹಿಂಗೆಲ್ಲ ಹಾಕೊಂಡಿವಿ ಆ ಥರ.
11: ಈಗ ಕಾಳು ಮೆಣಸು ಸಸಿ ತಂದೆ ಅಂದ್ರಲ್ಲ, ಎಲ್ಲಿ ಹೋಗಿ ತಗೊಂಬಂದ್ರಿ ಅಂತ ಏನಾದ್ರು ನೆನಪಿದೆಯಾ?
13: ಸರ್ ಕುಶಾಲ್ ನಗರದಲ್ಲಿ ಎವರ್ ಗ್ರೀನ್ ಅನ್ಬಿಟ್ಟು ನರ್ಸರಿ ಐತೆ ಸರ್, ಅಲ್ಲಿ
11: ಓಕೆ
13: ಆ ನರ್ಸರಿಲಿ ತಂದಿದ್ದೆ ಸರ್.
11: ತಳಿ ಯಾವ್ದು ಇರ್ಬೋದು?
13: ಪನೀರ್ ಒನ್ ಸರ್.
11: ಪನೀರು ಒನ್ ಅದು ನೀವೇ ಆಯ್ಕೆ ಮಾಡಿದ್ದ?
13: ಹೌದು ಸರ್, ಅಲ್ಲಿ ಹೋದಾಗ ನಮ್ಮ ಈ ವಾತಾವರಣಕ್ಕೆ ಯಾವುದು ಅಂದ್ರಾಗ ಪನೀರ್ ಒನ್ ಅಂತ ಹೇಳಿ ಅವ್ರು ಕೊಟ್ಟರು ಸರ್. ಆಗ
11: ನಿಮ್ಮ ಪಾಂಡವಪುರ ಭಾಗಕ್ಕೆ ಇದು ಸೂಕ್ತ
13: ಸೂಕ್ತ ಆಗುತ್ತೆ.
11: ಓಕೆ ಆಯಿತು. ಸಸಿ ಅಂದರೆ ಅವರು ಪಾಕೆಟ್ ಅಲ್ಲಿರೋ ಸಸಿಯನ್ನು ಕೊಟ್ಟರು.
13: ಹಾಂ, ಅವತ್ತು 12 ರೂಪಾಯಿ ಸರ್ ರೇಟ್
11: ಒಂದು ಸಸಿ
13: ಒಂದು ಗಿಡಕ್ಕೆ ಅಂದರೆ ಒಂದು ಪ್ಯಾಕೆಟ್ಗೆ 12 ರೂಪಾಯಿ ಇತ್ತು.
11: ಆಯಿತು. ಈಗ ನೀವು ಕಾಳು ಮೆಣಸು ಹಾಕಬೇಕು ಅನ್ನೋ ತೀರ್ಮಾನ ಮಾಡ್ಕೊಂಡ್ಮೇಲೆ ನಿಮ್ಮ ತೋಟದೊಳಗಡೆ ನೀವು ಹೇಳಿದ್ರಲ್ಲ ನೆರಳು ಮರ, ಯಾವುದದು?
13: ಸಿಲ್ವರ್ ಮರಗಳು.
11: ಸಿಲ್ವರ್ ಮರ ಅದನ್ನು ಹಾಕ್ಕೊಂಡ್ರಿ, ಎಷ್ಟು ವರ್ಷ?
13: ಒಂದು 2.5 ವರ್ಷ ಆಗಿತ್ತು ಸರ್ ಆ ಮರಕ್ಕೆ.
11: ಹೌದಾ? ಹಾಂ ಹಾಂ. ಅಂದರೆ ಅದು ತೋಟದೊಳಗಡೆನೇ ಹಾಕಿದ್ರಿ?
13: ತೋಟದೊಳಗಡೆ ಒಂದು 35 ಅಡಿ 40 ಅಡಿ ಐತೆ ಸರ್ ತೆಂಗಿನ ಮರ ದೂರ. ಹಾಂ ಹಾಂ. ಅದ್ರ ಮಧ್ಯದಲ್ಲಿ 3 ಲೈನ್ ಹಾಕಿದ್ವಿ. ಹಾಂ ಹಾಂ. ಒಂದು 10-12 ಅಡಿ ಡಿಸ್ಟೆನ್ಸ್ ಐತೆ ಸರ್ ಸಿಲ್ವರ್ ಮರದಿಂದ ಸಿಲ್ವರ್ ಮರಕ್ಕೆ.
11: ಅಂದರೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ 12 ಅಡಿ
13: 12 ಅಡಿ ಐತೆ ಸರ್.
11: 40 ಅಡಿ ತೆಂಗಿನ ಒಳಗಡೆ ಮಧ್ಯದಲ್ಲಿ
13: 3 ಲೈನ್ ಐತೆ ಸರ್.
11: ಓಕೆ. ತೆಂಗಿನ ಮರಕ್ಕೆ ಯಾಕೆ ಹಬ್ಬಿಸ್ಲಿಲ್ಲ?
13: ಅಂದರೆ ಗರಿಬಿದ್ದಿ ಹಾಳಾಗುತ್ತೆ ಅನ್ನೋ ಒಂದು. ಈಗ ಎಲ್ಲ ನೆಟ್ಟವರೇ ಸರ್, ಈಗ ನಾವು ನೋಡಿದ್ದೀವಿ, ನಾವು ಅದು ಪ್ರಯತ್ನ ಪಡ್ಬೇಕು ಸರ್.
11: ನಿಮ್ಗೇನು ಅನ್ಸುತ್ತೆ?
12: ತೆಂಗಿನ ಮರಗಳು ಅದು ಗರಿ ಇಲ್ವೇ ಸರ್, ಅದು ಗರಿ ಏನಾರ ಬಿದ್ದರೆ ನಾವು 2 ವರ್ಷ ಬೆಳೆಸಿದ ಒಂದೇ ಸಲ ಊರು ಕೆಳಕ್ಕೆ ಹಾಕ್ಬಿಡ್ತೀವಿ ಅನ್ನೋ ಇದಾದ ಕೆಲವರು ಹೇಳಿರೋದು ಕೇಳಿನಿ. ನನಗೂ ಆ ನಂಬಿಕೆ ಅದೇ ಸರ್, ಊರು ಹಾಕ್ಬಿಡ್ತದೆ ಅದು ಮರ. ಆಮೇಲೆ ಕಾಯಿ ಕೀಳಿ ಕಾಯ್ಕಿಲ್ಲ, ಇಲ್ಲ ಇಲ್ಲ ಅಂದರೆ ಎಳ್ನೀರು ಅವು ಇವು ನಾವು ಸರಾಗೋಗಿ ಮರ ಹತ್ತಿ ಕಾಯ್ಕಿಲ್ಲ. ತೆಂಗಿನ ಮರಕ್ಕೆ ಹಾಕೋದು ಸರಿ ಇಲ್ಲ ಅಂತ ನನ್ನ ಒಂದು
11: ಅನುಭವ
12: ಗ್ಯಾರಂಟಿನೇ ಸರ್.
11: ಬಟ್ ತುಂಬಾ ಜನ ಬೆಳೆದು
12: ಬೆಳೆದವ್ರೆ
11: ಕೇಳ್ತಾರೆ.
12: ನಾವು ಈಗ ಹಾಕೊಂಡಿದ್ವಿ ನೋಡಿ, ಅಡಿಕೆ ಇರ್ಬೋದು ಈ ಸಿಲ್ವರ್ ಇರ್ಬೋದು, ಅದರಲ್ಲಿ ಯಾವುದೇ ಅಪಾಯ ಇಲ್ದಂಗೆ ಗಿಡ ಹಬ್ಬುತ್ತದೆ, ಅದಕ್ಕೆ ಯಾವುದೇ ಇದಾಗೋದು ಏನು ತೊಂದರೆ ಏನಾಗೋದಿಲ್ಲ.
11: ಅಡಿಕೆ ಕುಯ್ಯಕ್ಕೆ ಸಮಸ್ಯೆ ಆಗಲ್ವಾ?
12: ಅಡಿಕೆ ಕುಯ್ಯಕ್ಕೆ ಅಂತಂದ್ರೆ ನಾವು ಹಚ್ಕೊಳ್ಳೋದೇ ಒಂದು 10-15 ಅಡಿ ಮಾತ್ರ ಹಬ್ಬಿಸ್ಕೊಳ್ಳೋದು, ಅದ್ರ ಮೇಲಕ್ಕೆ ಏಣಿ ಹಾಕಂದು ಹತ್ಬೋದು. ಇವಾಗ ಈ ಸ್ಟೀಲ್ ಏಣಿಗಳು ಬಂದಿದೆ ಇವಾಗ, ಒಂದು ರೋತಿ ಒಂದೇ ಪೋಲ್ಗೆ ಮೆಟ್ಲುಗಳು ಮಾಡೋನೆ, ಅದು ಗ್ರಿಪ್ ಹಾಕಿರ್ತಾರೆ, ಅದನ್ನು 15-20 ಅಡಿವರೆಗೂ ಅದನ್ನು ಹಿಂಗೆ ಹಾಕೊಂಡು ಅಡಿಕೆ ಕುಯ್ಕೋಬೋದು.
11: ತೆಂಗಲ್ಲೂ ಹಾಗೆ ಮಾಡ್ಬೋದಲ್ಲ?
12: ತೆಂಗಲ್ಲು ಅಂತಾರೆ ಗರಿ ಬೀಳ್ತೇವೆ ಸರ್, ಅದೊಂದು ಅದು ಕೀಳೋದು ಮಾಡೋದು ಎರಡನೇದಾಯ್ತು. ಗರಿ ಅದು ಒಂದ್ಸಲ ಗರಿ ಊರ್ತು ಅಂದರೆ ನಾವು 2-3 ವರ್ಷ ಶ್ರಮ ಪಟ್ಟಿದ್ದು ಒಂದೇ ಸಲ ಹಣ್ಣು ಮಾಡಾಕ್ಬಿಡ್ತದೆ, ಅದಂತೂ ಗ್ಯಾರಂಟಿ. ಇವಾಗ ಮರಗಳು ಅನ್ನೇ ಒಂದು ಗರಿ ಅಂದರೆ ಸುಮಾರು ಒಂದು 15-20 ಕೆಜಿ ಇರ್ತದೆ, ಅಲ್ಲಿಂದ ಒಂದು ಆಕಸ್ಮಿಕವಾಗಿ ಬಂದು ಅದ್ರ ಮೇಲೆ ಮರವಾಗ 1,000 ಕೌಂಟ್ ಹೋದ್ರೆ ಗಿಡ ಬೀಳ್ತದೆ, ಅದೊಂದು ನಮಗೆ ಗ್ಯಾರಂಟಿ. ಅದೊಂದು ಇದು
11: ಈಗ ನಿಮಗೆ ನೀವೇನು ಹಾಕಿದಿರಲ್ಲ ಜಮೀನಿನಲ್ಲಿ ಸಿಲ್ವರ್ ಅಲ್ವಾ, ಅದನ್ನ ಬಿಟ್ಟು ಬೇರೆ ಇನ್ಯಾವ ಮರಕ್ಕೆ ಹಬ್ಬಿಸಬಹುದು ಕಾಳು ಮೆಣಸು?
12: ಅಲ್ಲಿ ಹೇಳೋದು ಇನ್ ನಮ್ಮಲ್ಲಿ ಹತ್ತಿ ಮರ ಅಂತಾರೆ, ನಿಮಗೆ ಗೊತ್ತೋ ಗೊತ್ತಿಲ್ವದ್ರ ಎಲೆ ಓದ ತುರಿಯೋದು ಎಲ್ಲ ಗೊತ್ತಿತ್ತು ನಿಮ್ಗೆ ಅಂತಾರೆ. ಅದೊಂದ್ಬಿಟ್ಟು ಎಲ್ಲ ಮರಕ್ಕೂ ಹಾಕಿ ಅಂತಾರೆ, ಅಳಸನ್ ಮರಕ್ಕೆ ಹಾಕಿ, ಮಾವಿನ ಮರಕ್ಕೆ ಹಾಕಿ, ಯಾವ ಮರಕ್ಕಾರು ಹಾಕಿ ಅಂತಾರೆ. ನಾವಂತೂ ಪ್ರಯತ್ನ ಮಾಡಿ ನೋಡಿಲ್ಲ.
13: ಒಂದು ಬೆಟ್ಟದಳ್ಳಿ ಗಪ್ಸಿದ್ದೆ ಸರ್ ಈಗ ಹೋಗ್ತಾ ಇದೆ.
11: ಹೌದಾ? ನಿಮ್ಗೇನ್ ಅನ್ಸುತ್ತೆ
13: ಸರ್ ಮಾಡ್ಬಂಜು ಸರ್? ಟೀಕ್ಗೆ ಹಾಕಿಲ್ಲ ಅಂತ ಹೇಳ್ತಾರೆ, ಬೆಳೆದಿರೋರು ಅವರೇ ಸರ್ ಟೀಕ್ಗೆನೆ.
11: ಆಯ್ತು,
13: ಅದೊಂಥರ ಆವನ್ ಪೊರೆ ಉರ್ಸ್ದಂಗೆ ಸಿಲ್ವ ಅದ್ ಮರ ಬರ್ತದೆ, ಅದರಲ್ಲೂ ಬೆಳೆದಿರೋರು ಅವರೇ. ಹತ್ತಿ ಮರ ಮತ್ತೆ ನೀಲಗಿರಿ ಮರ ಆ ಥರದ ಮರಗಳು ಬಿಟ್ಟು ಎಲ್ಲ ಹೆಚ್ಚು ಕಮ್ಮಿ ಎಲ್ಲ ಮಾಡ್ಬೋದು ಸರ್.
11: ಹೌದು. ಅಂದ್ರೆ ನೀವು ಆಯ್ಕೆ ಮಾಡ್ಕೊಂಡಿರೋ ಮರ ಯಾವುದು?
13: ಸಿಲ್ವರ್.
11: ಸಿಲ್ವರ್
13: ಅಡಿಕೆ ಸಿಲ್ವರ್.
11: ಓಕೆ. ಈಗ ಅಡಿಕೆನಿಗೂ ಹಬ್ಸಿದಿರಿ, ಸಿಲ್ವರ್ಗೂ ಹಬ್ಸಿದಿರಿ, ಒಟ್ಟೆಷ್ಟು ಸಸಿಗಳಿದಾವೆ ನಿಮ್ಮ ಹತ್ರ ಕಾಣ್ಬೋದು
13: ಸರ್? ಈಗ ಫಲ ಬತ್ತಾ ಇರೋವು 180 ಗಿಡ ಐತೆ. ಈಗ ಅಡಿಕೆಗೆ ಒಂದು 200 ಗಿಡ ಹಾಕಿದ್ದೀವಿ, ಮುಂದೊಂದು ಸಲಿಗೆ ಇನ್ನೂ ಒಂದು 2 ವರ್ಷದ ಗಿಡ ಐತೆ ಅಡಿಕೆ, ಅದಕ್ಕೊಂದು 200 ಅಡಿಕೆ ಗಿಡ ಐತೆ, ಅದಕ್ಕೆ ಮುಂದೊಂದು ಸಲಿಗೆ ನೆಡ್ತೀವಿ ಸರ್.
11: ಹೌದಾ? ಈಗ ನಡೋದು ಹೇಗೆ ಸ್ವಲ್ಪ ಹೇಳಿ, ಯಾವ ಥರ ನೆಡಬೇಕು?
13: ಅದನ್ನ ನೆಡೋದು ಅಂದರೆ ಸರ್, ಅದನ್ನ ನಮ್ಮ ಫಸ್ಟೇ ಭೂಮಿನ ಗೊಬ್ಬರ ಹಾಕಿ ನೆಟ್ಟಾಗಲ್ಲ, ಮೊದಲೇ ಗೊಬ್ಬರ ಹಾಕಿಲ್ಲ ಅಂತ ರೆಡಿ ಮಾಡ್ಕೊಂಡಿರ್ಬೇಕು, ಸಿದ್ಧ ಮಾಡ್ಕೊಂಡಿರ್ಬೇಕು. ಭೂಮಿಗೆ ಟ್ರೈಕೋಡರ್ಮಸ್ ಕೂಡ ಮನಸ್ಸು ಬೆಳೆಸ್ಬೇಕು. ಭೂಮಿನ ಒಳಗಡೆ ಎಲ್ಲ ಮೇಲೆ ಎತ್ತರವಾಗಿ ಮೇಲ್ಗಡೆನೇ ನೆಡ್ಬೇಕು ಸರ್, ಅದನ್ನು ಭೂಮಿ ಬಗದ್ ನೆಡುವಂಗಿಲ್ಲ, ಎಷ್ಟು ಪ್ಯಾಕ್ ಇರ್ತದೆ ಅಷ್ಟು ಆಳ ಮಾತ್ರ ಕಿತ್ತು ನೆಡ್ಬೇಕು ಸರ್ ಮೆಣಸಿನ ಗಿಡನ. ಆಳಾದರೆ ಅತಿಯಾದ ಮಳೆ ಹೋದರೆ ಅದು 20 ನಿಮಿಷಕ್ಕೆ ಸತ್ತೋಗೋಷ್ಟು ಇದೈತೆ, ಅದು ಎಷ್ಟು ಚೆನ್ನಾಗಿ ಬೆಳೀತದೆ. ಈಗ ನೀರು ಅವಶ್ಯಕತೆ ಅಥವಾ ಮೆಣಸಿನ ಗಿಡಕ್ಕೆ ಹೆಚ್ಚಿಗೆ ಆದರೆ ನೀರೇ ಶತ್ರು ಸರ್ ಮೆಣಸಿನ ಗಿಡಕ್ಕೆ, ಸತ್ತೋಗ್ಬಿಡುತ್ತೆ, ಬೇಗ ಸತ್ತೋಗ್ಬಿಡುತ್ತೆ. ಆದ್ದರಿಂದ ಮೇಲ್ಗಡೆನೇ ನೆಡ್ಬೇಕು ಸರ್. ಮತ್ತೆ 2 ಸಾಲಿಗೆ 1 ಸಾಲಿಗೆ ಟ್ರಂಚ್ ಇರಬೇಕು, ಮುಖ್ಯವಾಗಿ ಭೂಮಿ ಸುತ್ತ ಟ್ರಂಚ್ ಇರಬೇಕು. ಮಳೆ ಉದ್ದದ್ದು ಸರಾಗೋಗಿ ಹೊರದೋಗ್ಬೇಕು, ಭೂಮಿಲಿ ಜೋಗ ಬರಬಾರ್ದು ಸರ್, ಬಂದರೆ ಸತ್ತೋಗ್ಬಿಡುತ್ತೆ ಮೆಣಸಿನ ಗಿಡ. ಮುಖ್ಯವಾಗಿ ಟ್ರಂಚೆ ಮುಖ್ಯ. ಅದಕ್ಕೆ
11: ಟ್ರಂಚ್ ಅಂದ್ರೆ ಎಲ್ಲಿ ಹೊಡ್ಕೊಂಡಿದ್ರಿ ಟ್ರಂಚ್ ನೀವು?
13: ಟ್ರಂಚು 2 ಸಾಲ ಮಧ್ಯದಲ್ಲಿ ಒಂದೈತೆ, ಅಂದ್ರೆ ಜಿಗಳ ತರ ನೀರು, ಮಳೆ ಉದ್ದದ ನೀರು ಹೊರಗಡೆ ಸರಾಗ ಹೋಗರ್ದೋಗುವಂತ ಟ್ರಂಚ್.
11: ಅಲ್ಲೊಂದು
13: ಅಗಲ ಆಳ, ಅಗಲ 2 ಅಡಿ ಐತೆ, ಆಳ 1 ಅಡಿ ಐತೆ. ಇನ್ನು ಭೂಮಿ ಸುತ್ತ 2.5 ಅಡಿ ಆಳ ಟ್ರಂಚ್ ಐತೆ ಸರ್. ಅದು ಜೋಗ ಬರಬಾರ್ದು ಅಂತ.
11: ಜೋಗ ಬರೋ ಜಮೀನ ನಿಮ್ದು?
13: ಸ್ವಲ್ಪ ಸರ್ ಹಳ್ಳದ ಪಕ್ಕ ಬರೀಕಿಲ್ಲ. ಈಗ 1-2 ವರ್ಷದಲ್ಲಿ ಮಳೆ ಹೋಯ್ತಲ್ಲ, ಹೋದ ವರ್ಷನೇ ಮಳೆ ಹೋಯ್ತಲ್ಲ, ಆ ಭೂಮಿಲಿ ಎಲ್ಲಾ ಭೂಮಿನೂ ಜೋಗ ಎದ್ದಂಗೆ ಇದ್ದಿತ್ತು. ಹಂಗಾದಾಗ ಕಷ್ಟ ಸರ್.
11: ಆಗಲೂ ಕೂಡ ನೀವು ತೋಟ ಉಳಿಸ್ಕೊಂಡಿದ್ದೀರಿ?
13: ಏನಾಗ್ಲಿಲ್ಲ ಸರ್, ನಮ್ಗೆ ಅಂತ ಸಮಸ್ಯೆ ಏನಾಗ್ಲಿಲ್ಲ.
11: ಟ್ರಂಚ್ ಮಾಡಿರೋದ್ರಿಂದ ಅನುಕೂಲ ಆಯ್ತು.
13: ಹೌದು ಸರ್.
11: ಹೇಳಿ ಸರ್.
12: ಸರ್ ಏನಂದ್ರೆ ಅವನು ಹೇಳದೆಲ್ಲ ಸರಿ ಅಂದ್ರೆ, ನಾವು ಪಟ ಅಂತ ಹೇಳ್ತೀವಿ, ಇವಾಗ 10 ಅಡಿ ಸಾಲ ಇದೆ ಅದು ನಮ್ದು, ಅದರ ಮಧ್ಯದಲ್ಲಿ ಒಂದು ಟ್ರಂಚು, ಅದು ಒಟವಾಗಿ 1-1.5 ಅಡಿ ಎಷ್ಟು ಟ್ರಂಚು. ಎಷ್ಟೇ ಮಳೆ ಬೀಳಲಿ ಏನೇ ಆಗಲಿ ತಗ್ಗಕ್ಕೆ ಬರಬೇಕು, ತಗ್ಗಿಂದ ಆಚೆಗೆ ಸರಾಗೋಗಿ ಹರಿಬೇಕು, ಆ ರೀತಿ ಮಾಡಬೇಕು. ಅವನು ಹೇಳಿದಾಗ ಒಂದೇ ದಿವಸ ನೀರು ನಿಂತರು 1-5 ವರ್ಷ ಕಷ್ಟ ಬಿದ್ದು ಒಂದೇ 1 ದಿವಸದಲ್ಲಿ ಹೊಂಟೋಯ್ತದೆ ಅದು ಅಂತ ನಾವಂತೂ ಕಂಡ್ಕೊಂಡಿವಿ, ನೋಡಿವಿ, ಕೇಳಿವಿ.
11: ಮುಂಚೆ ಎಲ್ಲ ಕೆರೆ ಮಗ್ಲಿಗೆ ಅಡಿಕೆ ತೋಟ ಮಾಡೋರು ಟ್ರಂಚ್ ಮಾಡೋರು.
12: ಹೌದು
11: ಅಲ್ವೇ?
12: ಹೌದು.
11: ನೀವು ಅದು ನೋಡಿರ್ತೀರ?
12: ಹೌದು.
11: ಈಗ ನೀವು ಅಡಿಕೆ ತೋಟ ಮಾಡಿದ್ರಲ್ವಾ, ಅವಾಗ ಅದಕ್ಕೆ ಟ್ರಂಚ್ ಮಾಡಿರ್ಲಿಲ್ವಾ?
12: ಯಾವ ಅಡಿಕೆ ತೋಟ? ಈವಾಗ 3 ವರ್ಷ ಆಗಿದೆ ಅಡಿಕೆ ಮಾಡಿ.
11: 3 ವರ್ಷ ಮಾಡಿತ್ತು ಅಷ್ಟೇ,
12: ಈಗ ಹಾಕಿ ಮಾಡಿರೋದು. ಆದ್ರೂ ನಮ್ದು ಕೆರೆ ಹಿಂಭಾಗನೇ, ಹಿಂಭಾಗ ಅಂತ ಎಲ್ಲ ಸ್ವಲ್ಪ ದೂರ ಇದೆ ಕೆರೆಗೆ, ಕೆರೆಗೆ ದೂರ ಇದೆ. ನಾವು ಕಾಳು ಮೆಣಸು ನೆಡಬೇಕು ಅಡಿಕೆ ಗಿಡ ಅಂದ್ರೆ ಒಂದು ಪಟ, ಒಂದು ದಿಣ್ಣಿ ಹಂಗೆ ಏರಾಕೊಳ್ಳೋದು, ಒಂದು ಈ ಸಾಲಿಂದ ಸಾಲ್ಗೆ ಒಂದೊಂದು, ನಾವು ಬಸಿಗಾಲಿವೆ ಅಂತ ಹೇಳ್ತಿರಲ್ಲ, ಆ ಬಸಿಗಾಲಿವೆ ಹಂಗೆ ಇರಬೇಕು ಎಲ್ಲವೂ. 4-4 ಸಾಲ್ಗೆ ಮಧ್ಯೆ ಒಂದು ಅಡ್ಡ ಸಾಲಿರಬೇಕು, ಅದೊಂದು ಚೂರ ಇರಬೇಕು. ಈ ಸಣ್ಣ ಜಿಗಳಲ್ಲಿ ಹೋಗಿ ದೊಡ್ಡ ಜಿಗಳು ಹೋಗ್ಬೇಕು, ದೊಡ್ಡ ಜಿಂಗಿಂದ ಹೊರಗಡೆ ಹೊಂಟೋಗ್ಬೇಕು. ಆ ಥರ ವ್ಯವಸ್ಥೆ ಮಾಡ್ಕಂದ್ರೆ ಕಾಳು ಮೆಣಸು. ಆಮೇಲೆ ನೆಡೋದು ಹೆಂಗೆ ಅಂತ ಕೇಳಿದ್ರಿ, ಅದು ಜೂನ್ ಜುಲೈನಲ್ಲಿ ಈ ನಮ್ಮ ಈಶಾನ್ಯ ಭಾಗ ಅಂತ ಗೊತ್ತಿದೆ ನಿಮಗೆ?
11: ಗೊತ್ತು.
12: ಆ ಈಶಾನ್ಯ ಭಾಗದ ಬಿಸಿಲು ಬೀಳ್ದಂಗೆ ಈಶಾನ್ಯ ಭಾಗದ ಮೂಲೆಗೆ ಮರವ ಒಂದು ಅಡಿ ಬಿಟ್ಟು ದೂರ ನೆಟ್ಕೋಬೇಕು. ಒಂದೂವರೆ ಅಡಿ ಬಿಟ್ಟು ದೂರ ಸಸಿ ನೆಟ್ಕೋಬೇಕು. ಅವನು ಹೇಳ್ದಂಗೆ ಮೊದಲೇ ಗೊಬ್ಬರ ಗಿಬ್ಬರ ನಾವೆಲ್ಲ ಹಾಕಿರ್ತೀವಲ್ವ, ಅದಕ್ಕೆ ಈ ಅಡಿಕೆಗೆ ಅದಕ್ಕೂ ಸ್ವಲ್ಪ ಹಾಕಿ ಚೆನ್ನಾಗಿ ಭೂಮಿನ ಅಗದಿ ಮಿಕ್ಸ್ ಮಾಡೇ ಬಿಟ್ಕೊಂತಿರ್ಬೇಕು. 1.5 ಅಡಿಗೆ ನೆಟ್ತೀವಲ್ಲ ಅದು ಬೆಳೆದಂಗೆ ಮರದ ಬಿಡುವವರೆಗೆ ತಿರ್ಗಾ ನೆಲಕ್ಕೆ ಕೂರಿಸ್ಕೊಂಡೋಗಿ ಮರ ಕಬ್ಬಿಸ್ಕೋಬೇಕು. ಆ ತರ ಮಾಡಿವಿ ಇವಾಗ ನಾವು.
11: ಮರಕ್ಕೆ ಒಂದೊಂದೇ ಸಸಿ,
12: ಒಂದೊಂದು ಪ್ಯಾಕ್ ಸಾಕು. ಅದು 2 ಇರ್ತದೆ, ಕೆಲವು ಒಂದೇ ಇರ್ತದೆ, ಕೆಲವು 3 ಇರ್ತದೆ. ಆರೋಗ್ಯವಾಗಿರೋದು ಒಂದೇ ಸಾಕು, ಒಂದು ಬಳ್ಳಿ ಅದೇ 6 ಆಗಿ ಹೊಡ್ಕತ್ತದೆ.
11: ಅದೇನು ಜೀವಾಣು ಗೊಬ್ಬರದ ಹೆಸರು ಹೇಳಿದ್ರಲ್ಲಪ್ಪ
13: ಸರ್? ಟ್ರೈಕೋಡರ್ಮಾ ಸುಡಮನಸ್.
11: ಹೌದಾ?
13: ಅದು ಬಳಸ್ತೀವಿ.
11: ಎಷ್ಟು ಹಾಕಿದ್ರಿ ಅದನ್ನ
13: ಸರ್? ಲೀಟರ್ ಲೆಕ್ಕದಲ್ಲಿ ತಗೋಯ್ತು ಸರ್, ಇಲ್ಲಿ ಮೈಸೂರಲ್ಲೇ ಸಿಗುತ್ತೆ. ಒಂದು 5 ಲೀಟರ್ ತಗೋಗ್ತೀವಿ ಸರ್.
11: ಆಯ್ತು.
13: ಡ್ರಿಪ್ ಅಲ್ಲೇ ಎಳಿಸೋದೆಲ್ಲನು, ಗೊಬ್ಬರ ಹಾಕಿದ್ಮೇಲೆ ಡ್ರಿಪ್ ಅಲ್ಲಿ ಎಳಿಸ್ಕೊತೀವಿ. ಆಮೇಲೆ ಡಾಕ್ಟರ್ ಸಾಯಿಲ್ದು ಪೊಟಾಸ್ಲರಿ ಪಾಸ್ಪರಸ್ಸು ಅದು ಅದನ್ನು ಬಳಸ್ತೀವಿ ಸರ್.
11: ಆಯ್ತು.
13: ಒಟ್ಟಿನಲ್ಲಿ ಟ್ರೈಕೋಡರ್ಮಾ ಸುಡಮನಸೇ ಮೇಯ್ನ್ ಸರ್. ಅದಕ್ಕೆ ಒಂದ್ಸಲ ಪ್ರಾತ್ಯಕ್ಷತೆ ಮಾಡಿದ್ರು ತೋಟಗಾರಿಕೆ ಅವರು ನಮ್ಗೆ, ಅಲ್ಲಿವರೆಗೂ ಗೊತ್ತಿಲ್ಲ. ನಾವು ಏನೋ ಬಳಸ್ತಿದ್ವಿ, ಅಲ್ಲಿ ಸೈಂಟಿಸ್ಟ್ಗಳು ಕರೆಸಿದ್ರಲ್ಲ, ಅವ್ರು ಹೇಳಿದ್ರು ಟ್ರೈಕೋಡರ್ಮಾ ಸುಡೋಮನಸ್ಸು ಬೇರೆಗೆ ಕಬ್ಬಿಣದ ಕವಚ ಇದ್ದಂಗಂತೆ ರೋಗಗಳನ್ನ ತಡಿಕೆ. ಅವ್ರು ಹೇಳಿದ್ಮೇಲೆ ಇದು ರೋಗ ಅಂತ ಗೊತ್ತಾದದ್ದು. ಏನೋ ಬೇರೆಯವ್ರು ಹೇಳ್ತಿದ್ರು ಅದನ್ನು ನಾವು ಮಾಡ್ಕೋಯ್ತಿದ್ವಿ ಹೊರತು ಇದರಿಂದ ಏನು ಅನುಕೂಲ ಅಂತ ನಮಗೆ ಗೊತ್ತಿರಲಿಲ್ಲ ಸರ್. ಅಲ್ಲಿವರೆಗೆ ಅವ್ರು ಬಂದು ಅಲ್ಲಿ ತುಂಬ ಜನ, ಒಂದು 150-200 ಜನ ರೈತರು ಬಂದಿದ್ರು ಆ ಪ್ರತ್ಯಕ್ಷದಲ್ಲಿ. ಎಲ್ಲರಿಗೂ ಆಗಲೇ ಆ ವಿಷಯ ಗೊತ್ತಾದದ್ದು ನಮಗೆ.
11: ಸ್ವಾಮಿಗಳ ಜಾನುವಾರುಗಳು ಏನೇನು ಕಟ್ಟಿದ್ದೀರಿ ಮನೆಯಲ್ಲಿ?
12: ಜಾನುವಾರುಗಳು ಅಂದರೆ ನಡಸನು ಇತ್ತು, ಇವಾಗಿಲ್ಲ. ಮಾಮೂಲಿ ಸಿಂಧಿಯಸ್ಗಳ ಇಟ್ಕೊಂಡಿವಿ.
11: ಎಷ್ಟಿದೆ?
12: ಒಂದು 2 ಇದೆ.
11: 2 ಸಿಂಧಿಯಸ್.
12: ಅದರ ತಪ್ಪೆ ಗಂಜಲ ಎಲ್ಲ ನಾವು ವೇಸ್ಟ್ ಮಾಡ್ದಂಗೆ ಎಲ್ಲನೂ ಒಂದು ಕಡೆ ಶೇಖರಣೆ ಮಾಡಿಕೊಂಡು ಆ ತೋಟದಲ್ಲಿ ತಗೊಂಡೋಗಿ ಅದೆಲ್ಲ ಜೀವಾಮೃತ ಮಾಡ್ಕೊಳ್ಳಿಕ್ಕೆ ಏನು ಬೇಕೋ ಅದೆಲ್ಲ ಡ್ರಮ್ಗಳು ತೊಟ್ಟಿ ಎಲ್ಲ ಇಟ್ಕೊಂಡಿವಿ. ಅಲ್ಲಿಗೆ ಅವನೇ ನಮ್ಮ ಮಗನೇ ತಗೊಂಡೋಗಿ ಅಲ್ಲೆಲ್ಲನೂ ಶೇಖರಣೆ ಮಾಡಿ ಅದಕ್ಕೆ ಏನೇನು ಹಾಕಬೇಕೋ ಹಾಕಿ ಒಂದು ವಾರಾನ್ಗಟ್ಟಲೆ ಅದನ್ನು ಇಟ್ಟು ಆಮೇಲೆ ಭೂಮಿಗೆ ಈ ರೀತಿ ಈ ಡ್ರಿಪ್ಪಲ್ಲಿ ಎಲ್ಲಕ್ಕೂ ಹೋಗುವಂಗೆ ಎಳಿಸ್ತೀವಿ. ಅದೊಂದು ಮಾಡ್ತೀವಿ.
11: ನೀವೇನು ಕೊಡಕ್ ಹೋಗಲ್ಲ ಅಂದ್ರೆ ಬಕೆಟ್ನಾಗ ತುಂಬಿಕೊಂಡ್ಬಿಟ್ಟು ಬುಡಕ್ಕೆ ಎರ್ಚಕ್ ಹೋಗಲ್ಲ, ಡ್ರಿಪ್ಪಲ್ಲೇ
12: ಕೊಟ್ಬಿಟ್ಟು ಅಂದ್ರೆ ಸೋದಿಸ್ಕತ್ತೀವಿ ಅದಕ್ಕೆಲ್ಲ. ಅದೇನೇನೋ ವ್ಯವಸ್ಥೆ ಮಾಡ್ಕೊಂಡವನೆ ಅದೆಲ್ಲ.
11: ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ಯಪ್ಪ
13: ಸರ್? ಡ್ರಮ್ನಲ್ಲಿ ಅಂದ್ರೆ ಒಂದು ಸರ್ಕಲ್ ತರ ರಾಡ್ಗಳಲ್ಲಿ ಬಿಲ್ಡ್ ಮಾಡಿಸ್ಕೊಬಿಟ್ಟು ಆ ಡ್ರಮ್ ಹಿಡಿಯುವಷ್ಟು ರೌಂಡ್ಗೆ ಶೇಪ್ ಮಾಡ್ಕೊಂಡಿದ್ವಿ ಕಬ್ಬಿಣದಲ್ಲಿ. ಅದಕ್ಕೆ ಸೀರೆ ಬಟ್ಟೆನ ಹೊಲಿಸ್ಬಿಟ್ಟು ಬಟ್ಟೆ ಹಾಕ್ಬಿಟ್ಟು ಅದನ್ನ ಡ್ರಮ್ ಒಳಗೆ ಹಾಕಿದ್ರೆ ಅದೆಲ್ಲ ಒಳಗಡೆ ಸೋದಿಸ್ಕತ್ತದೆ. ಡ್ರಿಪ್ ಇದ್ರ ಪೈಪ್ನ ಒಳಗಡೆ ಹಾಕಿದ್ರೆ ಎಲ್ಲ ಕ್ಲೀನ್ ಆಗಿ ಹೇಳ್ಕತ್ತದೆ ಸರ್. ಅದು ಅದೇನು ಸಮಸ್ಯೆ ಏನು ಹಾಕಿಲ್ಲ. ಕೈಲಿ ಉಯ್ತಿದ್ವಿ ಮೊದಲು, ಈಗ ಹಂಗೇನು ಹಂಗೇನು ಮಾಡಲ್ಲ ಸರ್. ಗೋಕು ಕೃಪಾಮೃತ ಇದು ದಶಪರ್ಣಿ ಅನ್ಬಿಟ್ಟು ಒಂದು 10 ತರದ ಆಡುಕುರಿ ಮೇದರ ಸೊಪ್ಪುಗಳು ಬರ್ತದಲ್ಲ ಸರ್,
11: ಯಾವುದು
13: ಯಕ್ಕ ಗೋವಾ ಪಾರ್ಥೆನಿಯ ಬೇವು ಒಂಗೆ ಆಡುಕುರಿ ಮೇದರದ ಒಂದು 10 ಸುಮಾರು ತರ ಒಂದು 10 ತರ ತಗೊಂಡು ಅದನ್ನ ಚೆನ್ನಾಗಿ ಕೊಳಸು. ಅದನ್ನು ಅದೇ ತರ ಹೇಳ್ಸದ್ ಸರ್,
11: ಅದನ್ನು ಡ್ರಮ್ಮೊಳಗೆ
13: ಹೇಳಿಸ್ತೇವೆ ಸರ್.
11: ಗಂಜಲಾನು ಹಾಕ್ತೀರಾ?
13: ಗಂಜಲಾನು ಹಾಕ್ತೀವಿ ಸರ್. ಅಂದ್ರೆ ಜೀವಾಮೃತಕ್ಕೆ ನಮ್ ಚಿಕ್ಕಪ್ಪರ ಎರಡು ನಾಟಿ ಹಸ್ಗಳೈತೆ ಅಲ್ಲಿ ತಗತ್ತೀವಿ. ಇದ್ರನ್ನ ತಪ್ಪೆ ಇಂದೇನು ವೇಸ್ಟ್ ಮಾಡಲ್ಲ, ಅದನ್ನು ಕೊಳಸೆ ಕೊಡ್ತೀವಿ. ಈ ವರ್ಷ ನಮ್ಮ ಭೂಮಿಗೆ 9 ಟ್ರ್ಯಾಕ್ಟರ್ ತಿಪ್ಪೆ ಗೊಬ್ಬರ ಹಾಕಿದ್ದೀವಿ ಸರ್. ಈಗ ಅದು ಕೊಂಡ ಅದ್ರೊಂದು ಒಂದು 2 ಟ್ರ್ಯಾಕ್ಟರ್ ನಮ್ಮದು, ಇನ್ನು 8-9 ಎಲ್ಲ ಕೊಂಡಿರೋದೆ ಕೊಂಡಾಕ್ತೀವಿ.
11: ಟ್ರೆಂಚ್ ಸೋಸ್ತಾ ಇರ್ತೀರಾ ಯಾವಾಗಲೂ?
13: ಹ್ಞೂ ಸರ್, ಸೋಸ್ತೀವಿ
11: ಸೋಸ್ತೀವಿ
13: ವರ್ಷಕ್ಕೆ 2 ಸಲ. ಮುಂಗಾರು ಮಳೆ ಬೀಳ್ಬೇಕಾದ್ರೆ ನಮ್ಗೆ ಹಿಂಗಾರು ಎಲ್ಲ ಈಗಲೇ ಎಲ್ಲ ಜಾಸ್ತಿ ಮಳೆ ಆಗೋದು, ಈಗೆಲ್ಲ ಸೋಸಿದ್ವಿ ವರ್ಷ ಮಳೆ ಇಲ್ಲ. ಮಾಡೋದು ಮಾಡಲೇಬೇಕಲ್ವ, ಮಳೆ ಬರ್ತದೆ ಬಡಿಕಿಲ್ಲ ಅಂತ ಮುಂದಲೇ ಹೆಂಗೆ ಗೊತ್ತಾಗತ್ತೆ, ಮಾಡೋ ಕೆಲಸ ಮಾಡಬೇಕು.
11: ಈಗ ಗಿಡ ನೆಟ್ರಲ್ಲ, ನೆಟ್ ಮೇಲೆ ಏನೇನು ಕೆಲಸ ಮಾಡ್ತೀರಿ ಹೇಳಿ?
12: ನೆಡ್ಬೇಕಾದ್ರೆ ಏನು 1.5-2 ಅಡಿ ಎಷ್ಟ ಒಂದು ಗುಂಡಿ ತಕ್ಕೊಂಡಿದ್ವಿ, ಅದಕ್ಕೆ ಒಂದಷ್ಟು ಗೊಬ್ಬರ ಹಾಕಿದ್ವಿ. ಗೊಬ್ಬರ ಹಾಕಿ ಸಸಿಗಳು ನೆಟ್ವಿ. ಯಾವುದು ಅಡಿಕೆ ಗಿಡವ ನಾನು ಹೇಳ್ತಾ ಇರೋದು
11: ಅಲ್ಲ, ನಾನು ಕಾಳು ಮೆಣಸಿನ ಕೇಳ್ತಾ ಇದ್ದೀನಿ.
12: ಆ ಕಾಳು ಮೆಣಸು ಮಾಮೂಲಿ ಇದು ಯಾವಾಗ ಸಿಲ್ವರ್ ಗಿಡ ಒಂದು ಗಾತ್ರಕ್ಕೆ ಬಂತು ನೋಡಿ, ಅದು ತಡೀತದೆ ಹಬ್ಬದ್ರೆ ಅನ್ನೋ ಮಟ್ಟಕ್ಕೆ. ಅವಾಗ ಮಾಮೂಲಿ ಅದನ್ನು ಸ್ವಲ್ಪ ಗುಂಡಿ ಮಾಡಿ ಮೇಲೆ ನೆಟ್ಟಿ ಸ್ವಲ್ಪ ಸ್ವಲ್ಪ ಗೊಬ್ಬರ ಹಾಕಿ ಸ್ವಲ್ಪ ನೀವು ಹೇಳಿದ್ರಲ್ಲ ತಪ್ಪೆ ಗಂಜಲ ಅನ್ನೋದನ್ನ ಕೈಲುಯ್ತಿದ್ದು. ಅವಾಗ ಕೈಲಿ ಒಂದೊಂದಿಷ್ಟಿಷ್ಟು ಅಂತ ಹೇಳಿ ಬಕೆಟಲ್ಲಿ ಓದಿ ಓದಿ ಬೆಳೆಸ್ಕೊಂಡು ಆಮೇಲೆ ಡ್ರಿಪ್ಪಲ್ಲಿ ಕೊಡೋಕ್ಕೆ ಶುರು ಮಾಡಿದ್ವಿ.
11: ಅಲ್ಲ ಈಗ ಅದರ ಬೆಳವಣಿಗೆ ಎಲ್ಲ ಯಾವ ಥರ ಇರುತ್ತಪ್ಪ
13: ಸರ್? ಅದನ್ನು ಅದೇ ಬೆಳವಣಿಗೆ ಶುರುವಾಯ್ತಲ್ಲ, ಕಟ್ಟಾಕಬೇಕು ಸರ್. ಮುಖ್ಯವಾಗಿ ಕಟ್ಟೆ ಮುಖ್ಯ ಅದಕ್ಕೆ ಒಂದೊಂದು ಅಡಿಗೆಲ್ಲ ಕಟ್ಟಾಕೊಂಡಿದ್ದೀವಿ. ಆಮೇಲೆ ಒಂದು
11: ಯಾವುದ್ರಲ್ಲಿ ಕಟ್ಟಿದ್ದೀರಿ ಹೇಳಿ?
13: ಕಟ್ಟು ಅಂದರೆ ಫಸ್ಟು ಸೀರೆ ಪಾಸ್ಟರ್ ಸೀರೆ ಇರ್ತಲ್ಲ ಅದ್ರಲ್ಲಿ ಹರ್ಕೊಂಡು ಕಟ್ತಿದ್ವಿ.
11: ಹಳೇದು
13: ಹಳೆ ಸೀರೆಗಳಲ್ಲಿ ಮನೇಲಿ ಇಸ್ಕೊಂಡು ಕಟ್ತಿದ್ವಿ. ಆಮೇಲೆ ನಮ್ಮ ಚಿಕ್ಕಪ್ಪ ಅವ್ರದ್ದೇ ಒಂದು ಪ್ಯಾಂಟ್ ಹೊಲಿಯೋದು ಬಟ್ಟೆ ಅಂಗಡಿ ಐತೆ, ಆ ನೈಟ್ ಪ್ಯಾಂಟ್ಗಳಂತಲ್ಲ ಅದು ಎಲಾಸ್ಟಿಕ್ ಥರ ಬಟ್ಟೆ, ಆ ಬಟ್ಟೆ ತಗೊಂಡು ಕಟ್ಟಿಗೆ ಶುರು ಮಾಡಿದ್ವಿ ಸರ್. ಅದು ಕಿಳಿಕೂ ಇಲ್ಲ. ಆಮೇಲೆ ಇದನ್ನು ಪಾಲಿಸ್ಟರ್ ಅಂದರೆ ಬಿಸಿಲಲ್ಲಿ ಒಣಗಿದ್ಮೇಲೆ ಕಟ್ಟಾಗ್ಬಿಡ್ತದೆ, ಮತ್ತು ಗೆದ್ದಲು ತಿನ್ನೋ ಸಮಸ್ಯೆ ಇರ್ತದೆ. ಇದಾದರೆ ಗೆದ್ದಲು ತಿನ್ನಿಕ್ಕಿಲ್ಲ, ತಿನ್ನೋ ಸ್ವಲ್ಪ ಲೂಸಾಗಿ ಕಟ್ಟರುವೆ ಮರ ಅಳ್ದಂಗೆ ಅಳ್ದಂಗೆ ಅದು ಎಲಾಸ್ಟಿಕ್ ಥರ ಇಕ್ತಾ ಇರ್ತದೆ. ಒಂದು ವರ್ಷಕ್ಕೊಂದ್ಸಲಿ ಈಗಿರೋ ಕಟ್ಗಳನ್ನ ಒಂದು ವರ್ಷಕ್ಕೊಂದ್ಸಲಿ ಅದನ್ನು ಲೂಸ್ ಮಾಡ್ಕೋತೀವಿ. ಹಂಗೆ ಕಟ್ಟಿಗೆ ಸುರು ಮೂರು ಅಡಿಗೆ ಒಂದೊಂದ್ಸಲಿ ಸುಳಿ ಜಿಗಿಡ್ತಿದ್ವಿ ಮೆಣಸಿನ ಗಿಡ ಸುಳಿಗಳನ್ನ. ಸುಳಿ ಜಿಗಿಟ್ರೆ 1-2-3 ಕೆಳಗೆ ಬರ್ತದಲ್ಲ, ಬುಷಿಯಾಗಿ ಚೆನ್ನಾಗೆ ಹರಡ್ತದೆ ಸರ್. ಅದು ಮರ ಇಟ್ಕೊಂಡು ಹರಡ್ತದೆ. ಕಟ್ಟಾಕೋದು ಮುಖ್ಯ ಸರ್. ಗೆದ್ದಲತ್ತದಂಗೆ ನೋಡ್ಕೋಬೇಕು. ಗೆದ್ದಲತ್ತದ್ರೆ ಈಗ ನಾವೇನೋ ಈ ಪ್ಲಾಸ್ಟಿಕ್ ಬಟ್ಟೆ ಆ ಥರದಲ್ಲಿ ಕಟ್ಕೋತೀವಿ, ಕಾಯಿ ಇದ್ರಲ್ಲಿ ಕಟ್ತಾರಲ್ಲ ನಾರಲ್ಲಿ, ಅದು ಆದರೆ ಗೆದ್ದಲೇನಾರ ಮೇದ್ರೆ ಮೇಲಿಂದಲೂ ಮೆಣಸಿನ ಗಿಡನೇ ಊರ್ಕೊಂಡು ಬಿದ್ದು ಸತ್ತೈತೆ ಸರ್. ಅದು ಗೆದ್ದಲು ಒಂದು ಸಮಸ್ಯೆನೇ ಮೆಣಸಿನ ಗಿಡಕ್ಕೆ.
11: ಏನು ಮಾಡ್ತೀರಿ ಗೆದ್ದಲ ತೋಟಿ ಮಾಡೋಕ್ಕೆ?
13: ಒಂದೊಂದು ಏನು ಅಂತ ಇದೇನಿಲ್ಲ ಸರ್. ಅಕಸ್ಮಾತ್ ಕಂಡದಕ್ಕೆ ಸ್ವಲ್ಪ ಸಾವಯವದಲ್ಲಿ ಬೆಳೆದ್ರೆ ಒಂಚೂರು DDT ಅಂದರೆ ಇರುವೆ ಗೂಡುಗಳು ಬರ್ತವೆ, ಅದಕ್ಕೆ ಇದಕ್ಕೆ ಸ್ವಲ್ಪ DDT ಹಾಕ್ತೀವಿ ಸರ್. ಈ ಸಲ ಸುಣ್ಣ ಹಾಕ್ಬೇಕು ಅಂತ ಅನ್ಕೊಂಡಿದ್ವಿ, ಸುಣ್ಣ ಹಾಕ್ತಿವಿ ಸರ್ ಈ ಸಲ.
11: ಆಯ್ತು, ಈಗ ಕಟ್ಕೊಂಡು ಹೋಗ್ತಿರಲ್ಲ, ಈಗ ಅದು ಫಸಲಿಗೆ ಶುರುವಾಗೋದು ಯಾವ ವರ್ಷ ಹಾಕೆ
13: ಸರ್? ನಾವು ನೆಟ್ ಮೇಲೆ 9 ಮೆಣಸು, ಅದು ಸಣ್ಣ ಸಣ್ಣ ಗೊನೆಗಳಂದ್ರೆ ಮೆಣಸು ನೋಡಿ ಗಿಡ ನೋಡಿದ್ವಿ, ಈ ತರ ಹೂ ಬಿಡ್ತದೆ ಈ ತರ ಕಾಯಿ ಬಿಡ್ತದೆ ಅನ್ನೋ ಅನುಭವನೇ ಇಲ್ಲ ನಮ್ಗೆ ಮೆಣಸು ನೆಟ್ಟಿಗೆ ಶುರು ಮಾಡಿದ್ಮೇಲೆ. 9 ಕಾಣ್ತು ಅಂದ್ರೆ ತುಂಬಾ ಚೆನ್ನಾಗಿತ್ತು ಗಿಡ, 9 ಕಾಣ್ತು. ಮೊದಲನೇ ವರ್ಷ 1 kg ಅಷ್ಟೇ ಸಿಕ್ಕಿತ್ತೇನು, 2nd ವರ್ಷ 4-5 kg ಸಿಕ್ತು, 3nd ವರ್ಷನೇ 100 kg ಸಿಕ್ತು, ಹೋದ ವರ್ಷ ಅಂದ್ರೆ 4nd ವರ್ಷ 400 kg ಸಿಕ್ತು.
11: ಯಾವಾಗ ಹೂ ಬರ್ತದೆ?
13: ಮೇಗೆ ಬರ್ತದೆ ಸರ್, ಹೆಚ್ಚು ಕಮ್ಮಿ ಮೇ ಜೂನ್ಗೆ ಬಂದ್ಬಿಡುತ್ತೆ ಹೂ.
11: ಸ್ವಾಮಿಗಳು ಹೇಳ್ತಾರೆ
12: ಸರ್ ಮೇ ಜೂನ್ಗೆ ಹೂ ಬರುತ್ತೆ. ಅದು ಹೂ ಬಂದ್ಮೇಲೆ ಅದು ಮಾಮೂಲಿ ಅದು ಹೂ ಅಂತ ಅಂದ್ರೆ ಒಂದು ರೀತಿ ಸಣ್ಣ ಕಡ್ಡಿ ಹಂಗೆ ದಾರದಂಗೆ ಬರುತ್ತೆ ಸರ್. ಅದು ಅದು ಹಂಗಂಗೆ ನಿಧಾನವಾಗಿ ಕಾಳುಗಡ್ತಾ ಹೋಯ್ತದೆ. ಅಂದರೆ ಇವತ್ತು ಬಿಟ್ಟದ್ದು 8-9 ಅದು ಫಸಲು ಬರೋದು ಸರ್. ಒಂದು ವರ್ಷಕ್ಕೆ ಒಂದೇ ಒಂದು ಫಸಲು ಬರೋದು ಅದು. ಆವಾಗ ನಾವು ಕೊಯ್ಲು ಮಾಡ್ಕೊಳ್ಳೋದು.
11: ನೀವು ಕೊಯ್ಲು ಮಾಡೋ ತಿಂಗಳು ಯಾವುದು?
12: ಕೊಯ್ಲು ಮಾಡೋದು ಇವಾಗ ಡಿಸೆಂಬರಿಂದ ಜನವರಿವರೆಗೆ.
11: ಹೌದಾ?
12: ಡಿಸೆಂಬರಿಂದ ಜನವರಿವರೆಗೆ ಕೊಯ್ಲು ಮಾಡ್ತೀವಿ.
11: ಈಗ ಪ್ರತಿ ವರ್ಷ ಅದಕ್ಕೆ ಏನು ಗೊಬ್ಬರ, ಏನು ಪೋಷಕಾಂಶ ಕೊಡ್ತೀರಿ, ಹೇಗೆ ಲೆಕ್ಕ?
13: ವರ್ಷಕ್ಕೊಂದ್ಸಲ ಗೊಬ್ಬರ, ತಿಪ್ಪೆ ಗೊಬ್ಬರ ಹಾಕ್ತೀವಿ ಸರ್.
11: ಆಮೇಲೆ ಬೊಡ್ಡೆಗೆ
13: ಬೊಡ್ಡೆಗೆ ಹಾಕ್ತೀವಿ ಅಂದರೆ ಗುಳಿ ಕೆರೆಯೋದೇ ಆಗಲಿ, ಯಾಕಸಿಲ್ ಅಗಿಯೋದೇ ಆಗಲಿ, ಭೂಮಿ ಉಳೋದೇ ಆಗಲಿ, ಏನು ಮಾಡ್ಬಾರ್ದು ಸರ್ ಮೆಣಸಿನ ಗಿಡಕ್ಕೆ. ವೇಣುಗೋಪಾಲ್ ಸರ್ ಅಂದ್ಬಿಟ್ಟು ಅವ್ರದ್ದು ಹೆಚ್ಚು ಕಮ್ಮಿ ಮೆಣಸು ಬೆಳಿಬೇಕಾದ್ರೆ ಅವ್ರದ್ದೇ ಹೆಚ್ಚು ಕೆ ವಿಡಿಯೋ ನೋಡಿ ಮಾಡಿರೋದು. ಅವ್ರು ಹೇಳ್ತಾರೆ ಗುದ್ಲಿ ಯಾಕಸಿ ಕಂಡ್ರೆ ಮೆಣಸಿನ ಗಿಡಕ್ಕೆ ಹಾರ್ಟ್ ಅಟ್ಯಾಕ್ ಆದಂಗಂತೆ ಸರ್. ಅವು ಯಾವನು ಬಳಸ್ಬಾರ್ದು. ಕಳೆ ಇದ್ರೆ ಕೈಲಿ ಕಿತ್ತಾಕ್ಬೇಕು, ಬೇರೆ ಕಳೆ ಬ್ರಷ್ ಕಟ್ರ ಐತೆ ಬ್ರಷ್ ಕಟ್ರಲ್ಲಿ ಹೊಡ್ಕೋಬೇಕು. ಗೊಬ್ಬರ ಏನಾದ್ರು ಮೇಲ್ಮೇಲೆ ಹಾಕದೆ ಸರ್, ಗುಳಿ ಕಿತ್ತಾಕಿಕ್ಕಿಲ್ಲ ನಾವು. ಆಮೇಲೆ ಎರಡು ಸಲ ಟ್ರೈಕೋಡರ್ಮಾ ಸುಡೋಮೋನಸ್ ಎರಡು ಸಲ ಕೊಡ್ತೀವಿ ವರ್ಷಕ್ಕೆ. ಡ್ರಿಪ್ಪಲ್ಲೇ ಕೊಡ್ತೀವಿ ಸರ್. ಫಸ್ಟು ಪೌಡ್ರು ಬತ್ತಿತ್ತು, ಅದನ್ನು ತಿಪ್ಪೆ ಗೊಬ್ಬರ ಜೊತೆ ಕಲ್ಸ್ಕೊಂಡು ಹಾಕ್ತಿದ್ವಿ. ಈಗ ಹಂಗೆ ಮಾಡಿಕ್ಕಲ್ಲ ಸರ್, ಲಿಕ್ವಿಡ್ನ ತಂದ್ಬಿಟ್ಟು ಇದರಲ್ಲಿ ಎಳಿಸ್ಬಿಡ್ತೀವಿ ಸರ್.
11: ಡ್ರಿಪ್ಪಲ್ ಹಾಕ್ತೀವಿ,
13: ಡ್ರಿಪ್ಪಲ್ ಕೊಟ್ಬಿಡ್ತೀವಿ.
11: ವರ್ಷದಲ್ಲಿ ಎರಡು ಸರಿ,
13: ಎರಡು ಸಲ ಕೊಡ್ತೀವಿ ಸರ್.
11: ಯಾವ ಯಾವಾಗ?
13: ಈಗ ಜೂನಲ್ಲಿ ಒಂದ್ಸಲ ಕೊಡ್ತೀವಿ ಸರ್, ನವಂಬರಲ್ಲಿ.
11: ನವಂಬರಲ್ಲಿ?
13: ನವಂಬರ್ಗೆ ಒಂದ್ಸಲ.
11: ಆಮೇಲೆ ಇನ್ನೇನಿಲ್ವಾ, ಅಷ್ಟೇ? ಅಷ್ಟು ಕೊಟ್ಟರೆ ಸಾಕು
13: ಅಂದರೆ ನೀರು ಕೊಡ್ತೀವಿ ಸರ್. ವಾರದಲ್ಲಿ ಎರಡು ದಿನ ಮೂರು ದಿನ ವಾತಾವರಣ ಹೆಂಗಿರ್ತದೆ ಅದ್ರ ಮೇಲೆ ನೀರು ಕೊಡ್ತೀವಿ. ವರ್ಷಕ್ಕೊಂದ್ಸಲ ಮರ ಸವರ್ತೀವಿ, ಮಾರ್ಚ್ ಏಪ್ರಿಲ್ನಲ್ಲಿ ಮರಗಳನ್ನ ನೆರಳಕ್ಕೆ ಕಮ್ಮಿ ಮಾಡ್ತೀವಿ. ಈಗಿನ ಇರೋ ನೆರಳೆಲ್ಲ ಕಮ್ಮಿ ಮಾಡ್ತೀವಿ. ಈಗ ಡಿಸೆಂಬರಲ್ಲಿ ಶುರುವಾದರೆ ಈಗ ಒಂದು ಈಗ ಮಲೆನಾಡಲ್ಲಿ ಒಂದೇ ಸಲ ಕುಯಿಲ್ ಮಾಡಿಕ್ಕಲ್ಲ. ಈಗ ಅವರು 20% ಹಣ್ಣು ಆಯ್ತಿದ್ದಂಗೆ ಇಡೋ ಗಿಡದಲ್ಲಿ ಇರೋ ಪೂರ್ತಿ ಕೂತಾಕ್ಬಿಡ್ತಾರೆ ಮಲೆನಾಡಲ್ಲಿ. ನಾವು ಹಂಗೆ ಮಾಡಿಕ್ಕಲ್ಲ, ಒಂದು ಮರ ಕುಯಿಲ್ ಮಾಡ್ಬೇಕಾದ್ರೆ 3 ಸಲ ಮಾಡ್ತೀವಿ ಸರ್. ಒಂದು 20 ದಿನ 15-20 ದಿನಕ್ಕೆ ಅದು ಹೆಂಗೆ ಹಣ್ಣಾಗಿರ್ತದೆ ಅದು ನೋಡ್ಕೊಂಡು ಕುಯಿಲ್ ಮಾಡ್ತೀವಿ ಸರ್.
11: ಏನು ಸಿಂಪರಣೆ ಮಾಡಲ್ವೇ ಮೆಣಸಿನ ಬಳ್ಳಿಗೆ?
12: ಏನು ಮಾಡಲ್ಲ ಸರ್. ಅವ್ರು ಹೇಳ್ತಾರೆ ಒಂದು ಜೂನ್ ಜುಲೈನಲ್ಲಿ ಮಳೆ ಬೀಳ್ದೆ ಹೋದ್ರೆ ತಿಳಿ ನೀರನ್ನೇ ಆದರೂ ಗಿಡಕ್ಕೆ ಸ್ಪ್ರೇ ಮಾಡಿರಿ ಅಂತಾರೆ. ನಾವು ಏನು ಮಾಡಿಲ್ಲ. ಅದ ಮಾಮೂಲಿ ಹೆಂಗೆ ನಮ್ಮ ಅದೇ ನಾವು ಯಡ್ನಾರಂಭ ಗೊಬ್ಬರದಲ್ಲಿ ಅಂದಂಗೆ ನಾವು ಏನಂದ್ರೆ ಏನು ಇಲ್ಲ. ಅದೇ ಚೆನ್ನಾಗೇ ಹೋಗ್ಬಿಡ್ತು, ಚೆನ್ನಾಗೇ ಕಾಯ್ಬಿಡ್ತು, ಗಿಡ ಒರ್ನಾರ್ದಂಗೆ ಬಿಟ್ಟದೆ. ಅದ ಬೇಕಾದ್ರೆ ಆಮೇಲೆ ತೋರಿಸ್ತೀವಿ ನಿಮಗೆ. ಆ ಥರ ಅದೇ ಅವು ಏನು ಮಾಡಿಲ್ಲ ನಾವು. ಏನಪ್ಪ ಅಂದರೆ ಆ ಭೂಮಿ ಹೆಂಗೆ ನೋಡ್ಕೋಬೇಕು ಹಂಗೆ ನೋಡ್ಕೊಂಡೀವಿ. ಅದಕ್ಕೇನು ರಾಸಾಯನಿಕ ಬಳಸಿಲ್ಲ, ಇಲ್ಲ ಒಂದು ಕೆಮಿಕಲ್ ಯಾವುದು ಯಾವುದನ್ನು ಅದೇ ಮೆನೂರ್ ಗೊಬ್ಬರನೇ ಅವ್ರು ಆಸರ ಏನಂದ್ರೂ ಏನು ಬಳಸಿಲ್ಲ. ಸಾವಯವ ಮಾಡೀವಿ, ಸಾವಯವ ಮಾಡೀವಿ, ಅಷ್ಟನ್ನು ಮಾತ್ರ ಕೊಡ್ತೀವಿ. ಕೆಳಗೆ ಬಂದರೆ ಹೇಳ್ದಂಗೆ ಮೇಲ್ಮೇಲೆ ಕಿತ್ತಾಕ್ತೀವಿ, ದೂರ ದೂರದಲ್ಲಿರೋದನ್ನು ಬ್ರಷ್ ಕಟ್ ಹೊಡಿತೀವಿ, ಗುಳಿತ ಮಾತ್ರ ಕೈಲಾದಾಕ್ತೀವಿ ಆ ಗೊಬ್ಬರದ ಮೇಲಿರೋದ. ಅದು ನಿಧಾನವಾಗಿ ಮಳೆ ಇದ್ದು ಬಿಸಿಲು ಇದಕ್ಕೆ ಅದೇ ಕರಗಿ ಕರಗಿ ಕರಗಿ ಭೂಮಿಗೆ ಸೇರ್ಕೊಂಡಿರ್ತದೆ. ಅದು ನಾವೇನು ಬಗದೇನು ಭೂಮಿಗೆ ಹಾಕ್ಬೇಕಾಗಿಲ್ಲ, ಅದೇ ಗೊಬ್ಬರ ಭೂಮಿ ತಾಗಿ ಸೇರ್ಕೊಂಡಿರ್ತದೆ ಹಂಗೆ. ಅದು
11: ಮಂಜುನಾಥ್ ಅವರೇ, ಗಿಡಗಳಿಗೆ ಏನೋ ಸಿಂಪರಣೆ ಅಗತ್ಯ ಇಲ್ಲ ಅಂತ ಅನಿಸ್ತಾ ಇದೆ ತಮಗೆ
13: ಸರ್? ಏನು ಅಲ್ಲಿ ಬೋರ್ಡ್ ಹೊಡಿತಾರೆ ಮಲೆನಾಡಲ್ಲಿ, ನಾವು ಯಾವ ಬೋರ್ಡ್ ಗಿರ್ಡ್ ಏನು ಹೊಡೆದಿಲ್ಲ ಸರ್. ನಾವು ಇದುವರೆಗು ಯಾವ ಸ್ಪ್ರೇನೇ ಕೊಟ್ಟಿಲ್ಲ.
11: ಬಳ್ಳಿಗಳು ಆರೋಗ್ಯವಾಗಿದೆ?
13: ಆರೋಗ್ಯವಾಗಿದೆ ಸರ್.
11: ಈ ಕಾಳುಮೆಣಸು ಸತ್ತೋಗ್ತದೆ, ಬಳ್ಳಿ ಒಣಗೋಯ್ತದೆ.
13: ಒಂದು ಗಿಡ ಮಾತ್ರ ಸರ್, ಅದು ಡ್ರಿಪ್ ಮಾಡಿದ್ವಲ್ಲ ಪೈಪ್ ಕಿತ್ಕೊಬಿಟ್ಟು ನೋಡ್ಕೊಂಡಿರ್ಲಿಲ್ಲ. ಒಂದು 3-4 ದಿನ ಅದು ಡೈರೆಕ್ಟ್ ಆಗ್ಬಿಟ್ಟಿತ್ತು ಪೈಪು. ಕಂಟ್ರೋಲ್ ಎಕ್ಸ್ಟ್ರಾ ಪೈಪ್ ಹಾಕ್ಬಿದ್ದಾಗ ಕಂಟ್ರೋಲ್ ಇಲ್ದೇನೆ ಅದೊಂದು ಗಿಡ ಸಾಯ್ತು ನಮ್ಮ ಭೂಮಿಲಿ. ಅದು ಬಿಟ್ಟರೆ ಇನ್ಯಾವುದೋ ಸತ್ತಿರೋ ಇದಿಲ್ಲ ಸರ್. ಮಿಲಿ ಬಗ್ ಅಂದ್ಬಿಟ್ಟು ಬಿಳಿ ಉಣ್ಣೆಗಳು ಬರ್ತದೆ, ಅದೆಲ್ಲ ಒಂದು ಕಾಂಡದಲ್ಲಿ ಎಲ್ಲೋ ಕುತ್ಕೊಂಡಾಗ ಅದರಿಂದ ಮೇಲ್ಗಡೆ ಮಾತ್ರ ಎಲ್ಲೋ ಒಂದು ಇದುವರೆಗೆ ಒಂದು 5 ವರ್ಷ ಆಗೈತೆ, ಒಂದು 10 ಅಂಪು ಸತ್ತಿರ್ಬೋದು. ಅದು ಬಿಟ್ಟರೆ ಇನ್ಯಾವುದೇ ರೀತಿ ಸಮಸ್ಯೆ ಇಲ್ಲ ಸರ್.
11: ಸತ್ತಾಗ ಏನು ಮಾಡ್ತೀರಿ?
13: ಸತ್ತಾಗ ಇನ್ನೇನೋ ಸಾಯಿತು ಅಷ್ಟೇ ಸರ್, ಇನ್ನೇನೋ ಏನು ಅದಕ್ಕೆ ವಿಶೇಷವಾಗಿ ಇನ್ಯಾವುದೇ ಕೆಮಿಕಲ್ ತಂದಾಕೋದು ಆ ಥರದ್ದು ಏನೂ ಮಾಡಿಕ್ಕಿಲ್ಲ ಸರ್.
11: ಓಕೆ, ಅಲ್ಲ ಅದನ್ನು ತೆಗೆದುಬಿಟ್ಟು ಮತ್ತೆ ಅದೇ ಜಾಗಕ್ಕೆ ಬೇರೆ ಹಂಬಾಕಂತೀರ?
13: ಒಂದು ಗಿಡಕ್ಕೆ ಮಾತ್ರ ಸರ್ ಹಂಬಾಕಿದ್ದೀವಿ, ಅದೊಂದು ಗಿಡ ಸತ್ತೈತೆ ಅಲ್ಲಿ ಗಂಬಾಕಿದ್ದೀವಿ. ಅಂಬು ಸತ್ತದ್ದು ಸುದಾ ಅದು ತಿರ್ಗಾ ಗೆಡ್ಡೆ ಚಿಗರ್ಕೊಂಡು ಫಲ ಬಿಡ್ತಾ ಇತ್ತು ಸರ್, ಒಂದೆರಡು ಗಿಡಗಳು ಆ ಥರನೂ ಆಗೈತೆ. ಪೂರ್ತಿ ಗೆಡ್ಡೆ ಸಹಿತ ಯಾವುದು ಪೂರ್ತಿ ಸತ್ತೈತೆ ಅಂತ ಏನಿಲ್ಲ ಸರ್.
11: ಸ್ವಾಮಿಗಳ ಕಟಾವು ಹೆಂಗೆ?
12: ಕಟಾವು ಅಂತಂದರೆ ಅದು ಇವನು ಹೇಳಿದ 3 ಸಲ ಅಂತಂದರೆ ಕಾಯಿ ಬಂದಂಗೆ ಬಂದಂಗೆ ಈಗೀಗ ನಮ್ಗೆ ಗೊತ್ತಾಯ್ತದೆ ಅದು ಹೋದ ವರ್ಷದಿಂದ. ಅದು ಕೆಲವು ಹಣ್ಣಿನ ಗುಣಗಳು ಕಾಣಿಸ್ತದೆ, ಅದರಲ್ಲಿ ಕೆಂಪಾಗೋದು, ಒಂದು ರೀತಿ ಕಲ್ಲರು ದುಂಡು ಅವು ಆರಿಸಿ ಆರಿಸಿ 3 ಸಲ ಕಟಾವು ಮಾಡ್ತೀವಿ.
11: ಅಂದರೆ ಒಂದು ಗೊನೆ ಪೂರ್ತಿ
12: ಒಂದೇ ಸಲ ಮಾಡೋದು, ಒಂದು ಗೊನೆ ಒಂದೇ ಸಲ ಬರೋದದು. ಆ ಗೊನೆಗೆ ಒಂದೊಂದು ಹಿಂದೆ ಮುಂದೆ ಬಿಟ್ಟಿರ್ತೇನೆ ನೋಡಿ, ಅವನ ಹಿಂದೆ ಮುಂದೆ ನೋಡಿ ಗೊನೆಗೊನೆ ಮಾತ್ರ ಕಿತ್ಕೊಳ್ಳೋದು.
11: ಈ ಮಲೆನಾಡಲ್ಲೆಲ್ಲ ಬಿದಿರನ್ನ ಇಟ್ಕೊಂಡ್ಬಿಟ್ಟಿರ್ತಾರೆ, ಆ ಕಡೆ ಈ ಕಡೆ ಕಾಲು ಹಾಕೊಂಡು ಗಿಡಕ್ಕೆ ಏನು ತೊಂದರೆ ಆಗದಂಗೆ ಕಿತ್ಕೊಂತಾರೆ. ನೀವೇನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ
12: ಸರ್? ಅದೇ ಟೆಕ್ನಿಕಲಿ ಸರ್ ಏಣಿ ಮಾಡಿರೋದು. ಈ ಇಷ್ಟು ಗಾತ್ರ ಒಂದು ಬೊಂಬನ್ ಥರನೇ ಒಂದು ಪೋಲ್, ಅದು ಅಲ್ಯೂಮಿನಿಯಂ ಪೋಲು, ಅದಕ್ಕೆ ಮೆಟ್ಲುಗಳು ಮಾಡೋಣ. ಅದು ಪ್ಲಾಸ್ಟಿಕ್ ಮೆಟ್ಲುಗಳು, ಅದು 20 ಅಡಿ, ಇವತ್ತೆಲ್ಲ 10 ಕೆಜಿನೂ ಇಲ್ಲ, ಅಷ್ಟು ವೆಯ್ಟು ಲೆಸ್ ಅದು. ಆ ಥರ ಮಾಡವ್ರೆ ಅದನ್ನೇ ಬೇಕಾದ್ರೆ ಒಂದಕ್ಕೊಂದು ಆಡೋಕ್ಕಂದ್ರೆ 30 ಅಡಿ ಉದ್ದಕ್ಕೆ ಬೇಕಾದ್ರೆ ಅದನ್ನು ಕಾಲರ್ ಕೊಟ್ಟವನೆ, ಹಾಕೊಂಡು ಹಾಕೊಂಡು ಎಷ್ಟು ಬೇಕೋ ಅಷ್ಟು ಉದ್ದ ಮಾಡ್ಕೊಳ್ಳೋದು. ಅದಕ್ಕಿಂತ ಇದು ಸುಲಭ. ಮಲೆನಾಡಲ್ಲಿ ಬೊಂಬ ಹೊತ್ಕೊಂಡು ತಿರುಗಾಡೋದು ಕಷ್ಟ. ಅದು ಬಿಸಿಲು ಮಳೆ ಹಾಗೆ ಅದ ಹೋಗೋದು ಮಾಡೋದು ಎಲ್ಲ ಇರ್ತದೆ. ಇದು ಏನಿಲ್ಲ, ಇದು ಸ್ಟೀಲು ಮೇಲೂ ಹಿಂಗೆ ಕಚ್ಕೊತದೆ, ಕೆಳಗಡೆನು ಗ್ರಿಪ್ ಹಿಂಗೆ ನೆಲಕ್ಕೆ ಕೂರ್ಕೊತದೆ, ಸರಾಗ ಹೋಗತ್ತೆ, ಸರಾಗ ಹೋಗಿ ಇಳಿಬೋದು.
11: ಅಂದ್ರೆ ಅದಕ್ಕೆ ಸ್ವಲ್ಪ ತಾಂತ್ರಿಕತೆ ಬೇಕು ಅನ್ಸುತ್ತಲ್ವಾ ಮಂಜುನಾಥ್ ಅವರು?
13: ಅದ್ ಕೆಲಸ ನಾನೇ ಮಾಡೋದು ಅವ್ರಿಗಂದ್ರೆ ಆ ವಯಸ್ಸಿನಲ್ಲಿ ಏಣಿ ಎತ್ ಕುಯ್ಸೋ ಶಕ್ತಿ ಇಲ್ಲ.
11: ನೀವೇ ಕುಯ್ತೀರಾ?
13: ನಾನೇ, ನಮ್ಮ ಮಾವ ಒಬ್ರು ಬರ್ತಾರೆ, ನಮ್ಮ ಮಾವ ನಾನಿಬ್ರೆ ಕುಯ್ಯೋದು. ಈಗಲೇ 25-30 ಅಡಿ ಏಣಿ ಐತೆ ಸರ್ ನಮ್ಮ ಹತ್ರನೇ. 30 ಅಡಿ ಹಬ್ಬೈತೆ ನಮ್ಮ ಗಿಡನೂ, ಈಗ 30 ಅಡಿ ಹಬ್ಬೈತೆ. ನಾವು ಕುಯ್ಕೊ ಬತ್ತೀವಿ, ಕುಯ್ಕೊ ಬಂದದ್ದ ಒಂದೆರಡು ದಿನ ಕೂತದ್ದ ಎಲ್ಲ ಮಾಮೂಲಿ ಮೂಟೆ ಕಟ್ಟಿ ಇಟ್ಕೊಂಡಿರ್ತೀವಿ. ನಮ್ಮ ತಂದೆಯವರೇ ಅದನ್ನು ಬಿಸಿನೀರು ಗಜ್ಜಿ ಒಣಗಾಕ್ಬಿಡ್ತೀವಿ. ಅವತ್ತು ಬೆಳಿಗ್ಗೆನೆ ಶುರು ಮಾಡ್ತೀವಿ ಕೆಲಸನ, ಬಿಸಿನೀರು ಗಜ್ಜಿ ಬಿಸಿಲಿಗೆ ಹಾಕ್ಬಿಟ್ರೆ ಇನ್ನು ನಾಳೆ ಬೆಳಿಗ್ಗೆಗೆ ಅದೆಲ್ಲನೂ ಗೋಣಿ ಚೀಲದ ಮೇಲೆ ಹಾಕಿ ಉಜ್ಜಿಬಿಟ್ರೆ ಕಾಳುಗಳು ಮತ್ತು ಕಡ್ಡಿ ಬೇರೆ ಆಗುತ್ತೆ. ಕಡ್ಡಿ ಬೇರೆ ಆದದನ್ನು 3 ದಿನಕ್ಕೆ 2 ಬಿಸಿಲು 3 ಬಿಸಿಲಾದರೆ ಸಾಕು ಸರ್, ಒಣಗೋಗುತ್ತೆ, ಮಾರಾಟ ಆಗುವಂಗೆ ಒಣಗೋಗುತ್ತೆ 3 ಬಿಸಿಲಿಗೆ. ಈ ಓದ್ಸಲಿ 400 ಕೆಜಿ ಆದದನ್ನು ಎಲ್ಲೂ ಹೊರಗಡೆ ತಗೋಗೇನು ಮಾರಲಿಲ್ಲ, ಮನೆ ಹತ್ರನೇ ಬೋರ್ಡ್ ಹಾಕಿದ್ವಿ, ಮನೆ ಹತ್ರನೇ ಎಲ್ಲ ಖಾಲಿ ಆಯ್ತು ಸರ್, ಯಾವ ಮಾರ್ಕೆಟ್ಗೆ ಎಲ್ಲಿಗೂ ಹೋಗಲಿಲ್ಲ.
11: ಹೌದಾ? ಪರವಾಗಿಲ್ಲ, ಮನೆ ಮುಂದೆನೇ ಕಾಳು ಮೆಣಸು ಮಾರ್ಬೋದು.
12: ಅಂದರೆ ನಮ್ಮ ಮನೆ ಮುಂದ್ಗಡೆ ರೋಡ್ ಇದೆ ಸರ್, ಆ ರೋಡಲ್ಲೇ ನಾವು ಸುಮ್ಮನೆ ಒಂದು ಸಿಂಪಲಾಗಿ ಬೋರ್ಡ್ ಆಗಿದೆ, ಬೋರ್ಡನ್ನು ಲೆಕ್ಕವೇ ಇಲ್ಲ, ಒಬ್ಬರಿಂದ ಅವ್ರವ್ರಿಗೆ ಎಲ್ಲರಿಗೂ ಮನುಷ್ಯ ಊರಿಂದ ಊರಿಗೆಲ್ಲ ಪ್ರಚಾರ ಆಗುತ್ತೆ ಸರ್. ಇದು
11: ಬಾಯಿಂದ ಬಾಯಿಗೆ ಪ್ರಚಾರ,
12: ಬಾಯಿಂದ ಬಾಯಿ ಪ್ರಚಾರ ಆಗಿ ಎಲ್ಲರೂ 2 ಕೆಜಿ 3 ಕೆಜಿ 4 ಕೆಜಿ ಹಿಂಗೆಲ್ಲ ಬಂದು ಕಾಳು ನೋಡೋದು, ಅದ್ರ ಕಲರ್ ನೋಡೋದು, ಅದರ ಕ್ವಾಲಿಟಿ ನೋಡಿ ನೋಡಿ ಎಲ್ಲ ಅವ್ರವರೇ ಬಂದು ತಗೊಂಡೋದ್ರು. ಹಂಗೆ
11: ಏನ್ ದಾರಕ್ಕೆ ಮಾರಾಟ ಮಾಡಿದ್ರಿ?
12: 600 ರೂಪಾಯಿ ಕಮ್ಮಿ, 5 ಪೈಸೆ ಕಮ್ಮಿನೂ ಕೊಟ್ಟಿಲ್ಲ ನಾವು.
11: ಹೌದಾ?
12: ಈ ವರ್ಷ ಸ್ವಲ್ಪ ಜಾಸ್ತಿನೂ ಆಗುತ್ತೆ, 100 ರೂಪಾಯಿ ಜಾಸ್ತಿನೂ ಆಗದೆ ಆ ರೇಟ್ಗೆ ಕೊಡ್ತೀವಿ, 700 ಹಂಗೆ ಗ್ಯಾರಂಟಿ ಮಾಡ್ತೀವಿ ಅನ್ನೋ ಧೈರ್ಯ ಅದೆ.
11: ಹೌದಾ?
12: ಹೌದು.
11: 400 ಕೆಜಿ ಈ ಸರಿ ಎಷ್ಟು ಬರ್ಬೋದು ಅಂತ?
13: 600-700 ಗಂಟೆ ಅನ್ಕೊಂಡಿದ್ದೀವಿ ಸರ್.
11: ಹೌದಾ? ಫಸಲು ಚೆನ್ನಾಗಿದೆಯಾ?
13: ಚೆನ್ನಾಗಿದೆ ಸರ್, ಗಿಡ ದೊಡ್ಡದಾಗಿ ಬೆಳೆದೈತೆ, ಗೊನೆನು ಚೆನ್ನಾಗೈತೆ, ಡಾಟ್ ಕಾಳುಗಳು ಕಮ್ಮಿ ಸರ್ ನಮ್ಮ ಇದರಲ್ಲಿ, ಎಲ್ಲ ಗೊನೆ ಅಂದಮೇಲೆ ಎಲ್ಲ ಪೂರ್ತಿ, ಆದ್ರೂ ತುಂಬಾ ಕಾಳೈತೆ.
11: ಈಗ ನಿಮಗೆ ಒಳ್ಳೆ ಫಸಲು ಒಳ್ಳೆ ಇಳುವರಿ ಬರ್ತಾ ಇದೆ ನಿಮ್ಮ ತೋಟದಲ್ಲಿ ಅಂತ ಅನ್ಸಿದ್ರೆ ಯಾವ ಕಾರಣಕ್ಕೆ ಇರ್ಬೋದು ಅಂತ ಅನ್ಸುತ್ತೆ?
13: ಅದೇ ಸಾವಯವನೇ ಕಾರಣ ಸರ್, ಅದ ನಿರ್ವಹಣೆನೇ ಮುಖ್ಯ.
11: ನಿರ್ವಹಣೆ ಅಂದ್ರೆ ಏನ್ ಮಾಡ್ತೀರಿ, ಏನಿರುತ್ತೆ ಕೆಲಸಗಳು
13: ಸರ್? ಅದೇ ಗೊಬ್ಬರ ಹಾಕೋದೇ ಆಗಲಿ, ಈ ನೆರಳು ಕಮ್ಮಿ ಮಾಡೋದೇ ಆಗಲಿ, ನೀರು ಕೊಡೋದಾಗಲಿ, ಈ ಬೇರ್ಗೆ ಯಾವುದೇ ಥರದ ಹಾನಿ ಆಗ್ದಂಗೆ ನೋಡ್ಕೊಳ್ಳೋದಾಗಲಿ, ಅದೇ ಮುಖ್ಯ ಸರ್ ಮೆಣಸಿಗೆ.
11: ಈ ನೆರಳು ನಿರ್ವಹಣೆ ಅಂತಾರಲ್ಲ ಸ್ವಾಮಿಗಳ, ನೆರಳು
12: ಹೇಳಿ
11: ಎಷ್ಟಿರ್ಬೇಕು ನೆರಳು ಕಾಳು ಮೆಣಸು?
12: ನೆರಳು ಅಂದರೆ ಒಂದು 20-30% ಇದ್ದರೆ ಸಾಕು. ಅದೇನು ನೇರವಾ ಜಾಸ್ತಿ ಬಿಸಿಲೇನು ಬೇಕಾಗಿಲ್ಲ, ಜಾಸ್ತಿ ನೆರಳು ಆಗಬಾರ್ದು, ಒಂದು 20% ನೆರಳಿದ್ರೆ ಸಾಕು, 80% ಬಿಸಿಲಿದ್ರು ನಡೀತದೆ.
11: ಹೌದಾ?
12: ನಡೀತದೆ, 80% ಇದ್ರೂ ನಡೀತದೆ ಅದು. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಇವಾಗ ಕಟಾವ್ ಬಂದಿದೆ ಅಲ್ವೇ, ಜನವರಿವರೆಗೆ ಕಾಳೆಲ್ಲ ಕೂದಿ ಗಿಡೆಲ್ಲ ಮಾಮೂಲಿ ಉಳಿದಿರ್ತಲ್ಲ, ಆ ಟೈಮ್ನಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಆ ಮೇಲ್ಗಡೆ ಒಂದಷ್ಟು ಕೊಂಬೆಗಳನ್ನ ಕಮ್ಮಿ ಮಾಡ್ತೀವಿ, ಯಾವುದೋ ಸಿಲ್ವರ್ ಗಿಡವ, ಆಮೇಲೆ ಅದು ಚಿಗುರ್ಕತ್ತದೆ ಇದು ಚಿಗುರ್ಕತ್ತೆ, 1 ವರ್ಷದವರೆಗೂ ಏನು ಅದ್ರ ಚಿಂತೆ ಏನಿಲ್ಲ. ಅದೇ ನಿರ್ವಹಣೆ ಒಂದು. ಒಟ್ಟಲ್ಲಿ ಅವನು ಹೇಳ್ದಂಗೆ ನೀರು ನಿಲ್ಲಬಾರ್ದು, ತೇವ ಇರಬೇಕು, ಗೊಬ್ಬರ ಹಾಕ್ಬೇಕು, ಈ ಜೀವಾಮೃತ ಬಿಡಬೇಕು, ಅದೇ ಮುಖ್ಯ ಸರ್. ಭೂಮಿ ಆದಷ್ಟು ಭೂಮಿ ಹೊರಡೆ ಇದ್ರಂತೂ ಒಳ್ಳೆಯದು. ಒಂದು ಹೊರಡೆ ಅಂದರೆ ಗೊತ್ತಾಗತ್ತೆ ಅಲ್ಲ, ವಾಟ ಯಾವ ಕಡೆಗಾರ ಒಂದು ಕಡೆ ವಾಟ ಇರಬೇಕು. ಅತಿಯಾಗಿ ಮಳೆ ಪಳೆ ಊದಿ ಜೋಗೆದ್ರೂ ನೀರು ನಿಲ್ಲಬಾರ್ದು, ಅದಕ್ಕೆಲ್ಲ ಬಸಿಗೆ ಅಲ್ವೆ ಕೊಟ್ಕಂದ್ರೆ ಮೆಣಸು ಬೆಳಿಬೋದು. ಸುಮ್ಮನೆ ಏನೋ ಗೊತ್ತಿಲ್ಲದೇ ನಾನು ಅವನ್ನಿಟ್ಟ ಅದೇನೋ ಮಾಡ್ಕೋತಾನೆ ಅಂತ ಎಲ್ಲರೂ ಮಾಡಿಕ್ಕೆ ಹೋದ್ರೆ ಅಂತೂ ತುಂಬ ಕಷ್ಟ.
11: ಈಗ ಕಾಳು ಮೆಣಸಿಗೆ ಆರಂಭದಲ್ಲಿ ಕುಡಿ ಚೀಟಬೇಕು ಅಂತಂದ್ರೆ ಅದನ್ನ ಪ್ರತಿ ವರ್ಷ ಮಾಡ್ತಾನೆ ಇರ್ತೀವಿ ಒಂದ್ಸಲಿ ಅಷ್ಟೇ ಸರ್. ಹೌದಾ?
13: ಪ್ರತಿ ಸಲ ನೀನ್ ಕುಡಿಯನೋ, ಈಗ 30 ಅಡಿ ಬೈತೆ, ಈಗೇನ್ರು ಕುಡಿ ನಿಲ್ಸ್ಕತಿ ಹೊರತು ಅದಕ್ಕಿಂತ ಮೇಲೆ ಅಪ್ಸಿ ಕಾಯ್ಕಲ್ಲ ಸರ್. ನಾವೀಗ ಸಿಲ್ವರ್ ಮರನು ಅಷ್ಟೇ, ನತ್ತಿ ತೆಗೆದ್ಬಿಟ್ಟಿದೀವಲ್ಲ, ಸಿಲ್ವರ್ ಮರನು ಅಷ್ಟೇ, ಮೇಲ್ಗಡೆ ಕಾವುಡ್ಲುಗಳನ್ನ ಪ್ರತಿ ವರ್ಷ ಕಡಿತೀವಿ. ಅದ್ ಕಡ್ದು ಮತ್ತೆ ಕೊನೆ ಈಗ ಇಷ್ಟೊತ್ತಿಗೆ ಆಗ್ಲಿಲ್ಲ, ನೆರಳು ಗಟ್ಕೊಂಡೇ ಬಿಟ್ಟೈತೆ ಮತ್ತೆ.
11: ಹೌದಾ?
13: ಪ್ರತಿ ವರ್ಷನೂ ತೆಗಿತೀವಿ ಅಂದ್ರೆ ಪೂರ್ತಿ ಮರ ಪೂರ್ತಿ ಎಲ್ಲಾ ರೆಂಪೆನೂ ಸವರ್ಬಾರ್ದು. ಒಂದು 10 ಜೀವ ಬೇಕಲ್ವಾ, ಎಲ್ಲ ಸಾವಿರದ್ರೆ ಸತ್ತೋ, ಅದು ನಮ್ಮ ಅನುಭವಕ್ಕೂ ಬಂದದೆ, ಗೊತ್ತಿಲ್ಲದೇನೆ ಕಡಿಸಿ ನಮ್ಮ ಮರಗಳು ಒಂದು 6 ಮರ ಸತ್ತೋದ್ಮೇಲೆ ಲೈಟ್ ಕಂಬಗಳು ನೆಟ್ಟಿದ್ದೀವಿ ಆ ಮರಕ್ಕೆ, ಹಂಗಾಗತ್ತೆ. ಒಂದೆರಡು ರೆಂಬೆ ಕೌಡ್ಲುಗಳು ಬಿಟ್ಟು ಬೆಳೆಸಿದ್ರೆ ಅದು ಮತ್ತೆ ಚಿಗರಿಕೆ ಅದಕ್ಕೂ ಅನುಕೂಲ ಆಯ್ತದೆ ಸಿಲ್ವರ್ ಮರಕ್ಕೆ.
11: ನಿಜ ನಿಜ. ಅಂದ್ರೆ ಒಂದು 30 ಅಡಿವರೆಗೆ ಅಷ್ಟೇ ಬೆಳೆಸದ್ ನೀವು?
13: ನಾವು ಅಷ್ಟೇ ಸರ್, ಅಲ್ಲೇ ಭಯ ಅನ್ಸುತ್ತೆ ಸರ್, ಅಲ್ಲತ್ ಕುಯ್ಯಕ್ಕೆ ಭಯ ಅನಿಸ್ತಾ ಇರ್ತದೆ.
11: 30 ಅಡಿ ಅದ್ರ ಮೇಲೆ ಒಂದು 4-5 ಅಡಿ ಮರ ಇರುತ್ತೆ.
13: ಅಷ್ಟಿರುತ್ತೆ ಸರ್. ಅರವತ್ತಡಿ ಕುಯ್ಯೋರು ಅವರಂತೆ, ನಮ್ಗೆ ಅದು ಅಷ್ಟು ಧೈರ್ಯ ಇಲ್ಲ ಸರ್.
11: ಮತ್ತೇನು ಮಾಡ್ತೀರಾ ಮುಂದಕ್ಕೆ ಬಳ್ಳಿ ಬೆಳೆದ ಹಾಗೆ?
13: ಈಗ ಮರನೇ ಇರೋದು ಅಷ್ಟೇ ಅಲ್ಲ ಸರ್, ಬೆಳೆಯಲ್ದೆ ಇಲ್ವಲ್ಲ ಈ ಸಲ ಹಂಗಾದಾಗ ಬೆಳೆದು ಎಕ್ಸ್ಟ್ರಾ ಬೆಳೆದಂತ ಕುಯ್ಲು ಮಾಡಿ ಮರ ಸವರ್ತೀವಲ್ಲ ಆ ಟೈಮಲ್ಲಿ ಕುಡಿ ತೆಗೆದು ಬಿಡ್ತೀವಿ ಅದನ್ನ.
11: ಓಕೆ, ಮತ್ತೆ ಸೈಡಿಂದ ಚಿಗರ್ಕೊಂಬರುತ್ತೆ, ಅದನ್ನು ಕಟ್ತಾ ಇರ್ಬೇಕಾ?
13: ಇಲ್ಲ ಸರ್, ಅದೇನು ಕಟ್ ಅವಶ್ಯಕತೆ ಇಲ್ಲ, ಇಟ್ಕೊಂಡಿರ್ತೀವಿ ಸರ್. ಈಗ ನಾ ಅಂಬುಗಳನ್ನ ಕಜ್ಜಿರೋ ಅಂಬುಗಳನ್ನ ಕೈಲಿ ಹಿಡಿದು ಎಳೆದ್ರೂ ಬರೀಕಿಲ್ಲ ಸರ್, ಅದು ಮರಕ್ಕೆ ಬೇರ್ ಕೊಟ್ಕೊಂಡು ಅಷ್ಟು ಗಟ್ಟಿಯಾಗಿ ಕಚ್ಕೊಂಡಿರ್ತದೆ. ಸಿಲ್ವರ್ ಮರ ರಫ್ ಅಲ್ವಾ, ಅಷ್ಟು ಸುಲಭವಾಗಿ ಬಿಡಿಕಿಲ್ಲ ಸರ್ ಅದು ಮರನ, ಚೆನ್ನಾಗಿ ಕಚ್ಚಿ ಇಟ್ಕೊಳ್ಳುತ್ತೆ
12: ಸರ್. ಅದು ಕಟ್ಟೋದು ಬತ್ತೆ ಬತ್ತೆ ಕಟ್ಬೇಕಂದ್ರಲ್ಲ, ಕಟ್ಟೋದು ಅಂದ್ರೆ ಸಣ್ಣ ಸೊಸಿಲಿ ಹಬ್ಬವರೆಗೂ ಮಾತ್ರ ಕಟ್ಟೋದು. ಹಬ್ಬ ಆದ್ಮೇಲೆ ಅದು ಒಳ್ಳೆ ಭಯಂಕರ ಹಾವುಗಳು ನುಲ್ದು ಹಿಡಿತಾವಲ್ಲ ಹಂಗೆ ಹಿಡ್ಕೊಂಡವೆ ಅವು, ಕಿತ್ತರೂ ಬರೀಕಿಲ್ಲ, ಆ ರೀತಿ ಹಿಡ್ಕೊಂಡವೆ. ಸಣ್ಣ ಸೊಸಿಲಿ ಮಕ್ಕಳು ಬೆಳೆಸ್ದಂಗೆ ಬೆಳೆಸ್ತೀವಿ ನೋಡಿ, ಆ ಟೈಮಲ್ಲಿ ಮಾತ್ರ ಕಟ್ಟಾಕೋದು. ಮೇಕ್ ಹೋಯ್ತು ಅಂತ ಅಂದರೆ ಅದೇ ಕೆಳಗಿಂದನೂ ಎಲ್ಲ ಒಂದಕ್ಕೊಂದು ಒಂದಕ್ಕೊಂದು ಎಲ್ಲ ಗಿಣ್ಗಿಣ್ಗೂ ಕಚ್ಕೊಂಡು ಎಲ್ಲ ಬಂದೋಬಸ್ತಾಗಿ ಹಿಡ್ದುಬಿಟ್ಟಿರ್ತದೆ. ಅದು ಕಿತ್ತರೂ ಬರೀಕಿಲ್ಲ, ಸಸಿಲ್ ಮಾತ್ರ ಕಟ್ಟಬೇಕು. ಎಲ್ಲ ಟೈಮಲ್ಲಿ ಒಂದು ಕಟ್ಟಬೇಕಾಗಿಲ್ಲ, ಅದು ಸಸಿ ಬೆಳವಣಿಗೆ ಮಾಡ್ಕೊಳ್ಳಿಕ್ ಮಾತ್ರ ಒಂದು ವರ್ಷ ಕಟ್ಟವೇನೋ ಇಲ್ಲ ಎರಡು ವರ್ಷ ಕಟ್ಟವೋ, ಆಮೇಲೆ ಕಟ್ಟುವಂಗಿಲ್ಲ. ಅದ
13: ಮೂರು ವರ್ಷ ಕಟ್ಟಾಕ್ಬೇಕು ಸರ್.
11: ಅಲ್ವಾ,
13: ಮೂರು ವರ್ಷ ಕಟ್ಟಿದ್ದೀವಿ,
11: ಆಮೇಲೆ ಏನು ಕಟ್ಟ,
13: ಆಮೇಲೆ ಈಗೇನು ಕಟ್ತಾ ಇಲ್ಲ ಸರ್ ನಾವು.
11: ಅಲ್ವಾ,
13: ಬೇರೆಯವ್ರ ಪ್ರಾಕ್ಟೀಸ್ ಹೆಂಗಾಯ್ತು, ಮೂರು ವರ್ಷ ಆದ್ಮೇಲೆ ನಾವಿನ್ನು ಕಟ್ಟಿಲ್ಲ. ಅಂದರೆ ಪ್ರತಿ ವರ್ಷ ಒಂದೊಂದು ಅಂಬನ್ನ ಎಕ್ಸ್ಟ್ರಾ, ಯಾವುದು ಈಗ ಒಂದು ಈಗ ಗೊತ್ತಿಲ್ಲದಿನ ಒಂದು ಎರಡು ಅಂಬ ಐತದಲ್ಲ, ಅದಕ್ಕೆ ಈ ವರ್ಷ ಒಂದು ಇನ್ನೊಂದು ಎಕ್ಸ್ಟ್ರಾ ಅಂಬಗಳನ್ನ ಹಚ್ಚಿದ್ದೀವಿ, ಅವಕ್ಕೆ ಕಟ್ಟಿದ್ದೀವಿ, ಕಟ್ಟಾಕಿದ್ದೀವಿ.
11: ಈಗ ನಿಮಗೆ ನೀವು ಬೆಳೆತಿರೋದು ಒಳ್ಳೆ ಇಳುವರಿ ಬರ್ತಾ ಇದೆ ಅಂತ ಅನಿಸ್ತಾ ಇದೆಯಾ?
13: ಬರ್ತಾ ಇದೆ ಸರ್.
11: ಅಲ್ವಾ,
13: ಬರ್ತಾ ಇದೆ.
11: ಒಂದು ಬಳ್ಳಿನಲ್ಲಿ ಎಷ್ಟು ಬರುತ್ತೆ ಅಂದಾಜು?
13: ಈ ಸಲ 3-4 ಕೆ ಜಿವರೆಗೆ ಸಿಗ್ಬೋದು.
11: 4 ಕೆ ಜಿವರೆಗೆ ಅಂದ್ರೆ ಈಗ ಹಸಿ ಕಾಳು ಲೆಕ್ಕ ಹೇಳ್ತಿಲ್ಲ ನೀವು, ಒಣಕಾಳು ಲೆಕ್ಕಾನೆ ಹೇಳ್ತಾ ಇರೋದು.
13: ಈಗ 3 ಕೆ ಜಿ ಆಗ್ಬೇಕಾದ್ರೆ 10 ಕೆ ಜಿ ಹಸಿ ಕಾಯ್ಬೇಕು ಸರ್, 3-3.5 ಕೆ ಜಿ ಆಗುತ್ತೆ ಒಣಮೆಣಸು, ಅಷ್ಟು ಹಸಿ ಕಾಯಿ ಕೊಯ್ಬೇಕು.
11: ಈ ಉಪ್ಪಿನಕಾಯಿ ಹಾಕೋರೆಲ್ಲ ಹಸಿ ಕಾಳನ್ನೇ ತಗೊಂಡು ಹೋಗ್ತಾರಲ್ಲ, ಅಂಥವ್ರಿಗೆ
13: ಗೊತ್ತಿಲ್ಲ ಸರ್ ಅದು. ಅದು ನಮ್ಗೆ ಗೊತ್ತಿಲ್ಲ.
11: ಈ ಬಿಳಿ ಮೆಣಸು ಮಾಡ್ತಾರೆ ಕೆಲವರು?
13: ನಾವು ಮಾಡಿದ್ವಿ ಸರ್, ಈ ವರ್ಷ ಮಾಡಿದ್ವಿ, ಒಂದು 2 ಕೆ ಜಿ 3 ಕೆ ಜಿ ಅಷ್ಟು ಮಾಡಿದ್ವಿ. ಅದು ಮಾರಾಟ ಮಾಡಲಿಲ್ಲ. ಬಿಳಿ ಮೆಣಸು ಅಂದರೆ ನಮ್ಮ ಸಂಬಂಧಿಕರು, ನಮಗೆ ಗೊತ್ತಿರಲ್ಲ ಬಿಳಿ ಮೆಣಸು ಅಂತ, ಈ ಮೊಬೈಲಲ್ಲಿ ನೋಡೇ ಬಿಳಿ ಮೆಣಸು ಅಂತ ಗೊತ್ತಾದದ್ದು, ನಮಗೆ ನಮ್ಮ ಸಂಬಂಧಿಕರಿಗೆ ಕೊಟ್ಕೊಂಡ್ವಿ ಅದನ್ನು.
11: 600 ರೂಪಾಯಿ ಧಾರಣೆ, 400 ಕೆ ಜಿ ಮಾರದ್ರಿ ಅಲ್ವಾ, ಖರ್ಚು ಎಷ್ಟಾಗಿರುತ್ತೆ ಆಲ್ಮೋಸ್ಟ್ ನಿಮಗೆ
13: ಸರ್? ಖರ್ಚು ಗೊಬ್ಬರದ್ದು ಮುಖ್ಯ, ಗೊಬ್ಬರನೇ ಮುಖ್ಯ. ಅದು ಈಗ 3,500 ರೂಪಾಯಿ ಒಂದು ಟ್ಯಾಕ್ಟ್ರ್ ಗೊಬ್ಬರ, ಮೆಣಸಿಗೆ ಒಂದು 4 ಟ್ಯಾಕ್ಟ್ರ್ ಅಂದ್ರೂ 7,000-14,000 ರೂಪಾಯಿ ಗೊಬ್ಬರ ಆದರೆ ನಾವು ಸೂರ್ಯ ನಮ್ಮ ಅಮ್ಮ ಅವರು ಅದು ಲೆಕ್ಕನೇ, ನಾವು ಮಾಡೋದು ಲೆಕ್ಕನೇ ಅಲ್ವಾ, ಒಂದು 20,000 ಖರ್ಚು ಮಾಡಿರ್ಬೋದು ಸರ್.
11: ಪ್ರತಿ ವರ್ಷ ಅಷ್ಟೇನೆ ಆಗೋದು?
13: ಅಷ್ಟೇ ಸರ್, ಅಷ್ಟೇ ಅಷ್ಟೇ,
11: ಅದಕ್ಕಿಂತ ಏನು ಜಾಸ್ತಿ ಆಗಲ್ಲ,
13: ಇನ್ನೇನು ಖರ್ಚೇನಿಲ್ಲ ಸರ್.
11: ಉಳಿದಿದ್ದೆಲ್ಲ ಆದಾಯ ಪರವಾಗಿಲ್ಲ ಅಲ್ವಾ, ಬೆಳಿಬೋದು ಕಾಳುಮೆಣಸು?
12: ಬೆಳಿಬೋದು ಸರ್, ತುಂಬ ನೋಡಿ ಈ ಕಲಿ ಮಾಡಿ ತಿಳಿ ಅಂದಂಗೆ ಅದನ್ನು ನೋಡಿ ಕಲಿಬೇಕು, ಮಾಡಿ ತಿಳಿಬೇಕು ಅಷ್ಟೇ, ಏನೂ ಇಲ್ಲ ಅದು. ಸುಮ್ಮನೆ ಎಲ್ಲರೂ ಮಾಡಿರ್ತೀನಿ ಅಂತ ಹೋಗ್ಬಿಟ್ರೆ ಎಲ್ಲ ಅವರು ಬೆಳೆಯೋದಾಗಿದ್ರೆ ಬೇಕಾದಷ್ಟು ಬೆಳೆಯೋರು. ತುಂಬ ಜಾಗರೂಕತೆಯಿಂದ ನೋಡ್ಕೋಬೇಕು ಸರ್, ಅದು ಮಕ್ಕಳು ನೋಡ್ದಂಗೆ ನೋಡ್ಕೋಬೇಕು.
11: ಇನ್ನು ಮುಂದಿಂದು ಇರೋದು ಏಲಕ್ಕಿ.
12: ಏಲಕ್ಕಿ ಹಾಕಿದ್ದೀವಿ, ಅದು ನಿಮಗೆ ಗೊತ್ತಿರಬೇಕು, ಅಲ್ಲಿ ಯಾವುದು
13: ಅಪ್ಪಂಗಳ ಸರ್, ಅಲ್ಲಿ ತಂದ್ವಿ, ಅಪ್ಪಂಗಳದಿಂದ ತಂದ್ವಿ, ತುಂಬ ಚೆನ್ನಾಗಿ ಬಂತು. ಅಲ್ಲಿ ಅವರು ಅಂಕೆ ಕೊಟ್ಟರು ಸರ್, ಮತ್ತು ಅಲ್ಲಿ ಅವರು ಬಂದು ಒಂದ್ಸಲ ನೋಡಿದರು ಅಂತ ಅಂದರೆ ನಮ್ಮ ವಾತಾವರಣಕ್ಕೆ ಹೊಂದಲಿಲ್ವೋ ಏನೋ ಅರ್ಥ ಆಗಲಿಲ್ಲ, ಒಂದು ಅಷ್ಟೊಂದು ಚೆನ್ನಾಗಿ ಫಲ ಬರಲಿಲ್ಲ ಸರ್, ತುಂಬ ಚೆನ್ನಾಗಿತ್ತು. ಒಂದೊಂದು ತೆಬ್ಬಿತ್ತು, 6 ಅಡಿವರೆಗೂ ಬೆಳೆದಿತ್ತು, 6-7 ಅಡಿವರೆಗೂ ಬೆಳೆದಿತ್ತು. ಹೂವು ಬಂದದ್ದು ಕಾಳು ಕಟ್ಟಲಿಲ್ಲ ಸರ್, ಟೆಂಪ್ರೇಚರ್ ಈ ವರ್ಷ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆಯಿತು, ಏನು ಸಮಸ್ಯೆ ಅಂತ ಗೊತ್ತಾಗಲಿಲ್ಲ.
11: ಅವರು ನೀನು ಕೇಳಲಿಲ್ವಾ?
13: ಅವರು ನೀನು ಕೇಳಲಿಲ್ಲ ಸರ್, ಪಾಪ ಅವ್ರು ಯಾಕೆ ಇದು ಮಾಡುವ ನೆಲೆಣಿಗಳನ್ನ.

0: ಕಡ್ಡಿ ತೋಟಕ್ಕೆ ಅದಕ್ಕೆ ಎರಡಕ್ಕೂ ಒಂದೇ ಬೋರ್, ಒಂದು 3 ಎಕರೆ ಅಷ್ಟಕ್ಕೂ ಒಂದೇ ಬೋರಲ್ಲಿ ಮೇಂಟೈನ್ ಮಾಡ್ತೀವಿ ಸರ್ ಎಲ್ಲ ಡ್ರಿಪ್ಪೆ.
1: ಕಬ್ಬು ಭತ್ತಕ್ಕಾಗೋ ಅಷ್ಟು ಶ್ರಮ ಇದಕ್ಕಾಗಲ್ಲ ಅನ್ಸುತ್ತಾ ಕಾಳುಮೆಣಸಿಗೆ?
2: ಹೌದು ಸರ್, ಕಬ್ಬು ಭತ್ತ ಅಂತಂದರೆ ನಿಮಗೆ ಎಲ್ಲ ನಿಮಗೆ ಗೊತ್ತಿಲ್ದಿರೋದು ಯಾವುದೂ ಇಲ್ಲ, ಎಲ್ಲನೂ ಸುಮ್ಮನೆ ಕೇಳ್ತಾ ಇದ್ದೀರಿ, ಎಲ್ಲ ಗೊತ್ತಿದೆ ನಿಮಗೆ. ಇವು ಕಬ್ಬು ಭತ್ತ ರಾಗಿ ಬೆಳೆದ್ರೆ ಮುಕ್ಕಾಲು ಭಾಗ ಖರ್ಚು ಕಾಲು ಭಾಗ ಉಳಿಯುತ್ತೆ. ಈ ಭತ್ತ ನೆಟ್ಟರೆ ಅರ್ಧ ದುಡ್ಡು ಬೆಳೆಯೋದಕ್ಕೆ ಬಂದಿರ್ತದೆ, ಅದ ಕಟಾವು ಮಾಡೋದಕ್ಕೆ ಒಂದು ಕಾಲು ಭಾಗ ದುಡ್ಡು ಅದಕ್ಕೆ ಹೋಗಿರ್ತದೆ, ಇನ್ನು ಕಾಲು ಭಾಗ ದುಡ್ಡು ಉಳಿಯುತ್ತೆ. ಭತ್ತನೂ ಅಷ್ಟೇ, ಕಬ್ಬು ಅಷ್ಟೇ, ಬರೀ ಕೂಲಿಯರ್ಗೆ ಹೊರಟೋಯ್ತದೆ ಅದು. ಇದು ಹಂಗಿಲ್ಲ, ಇದು ಮಳೆ ಉಯ್ಲಿ ಮಳೆ ಹೋಗ್ಲಿ, ಇದು ಲಾಸ್ ಆಯಿತು ಮತ್ತು ಇದು ಬೆಳೆ ಹಾಳಾಯಿತು ಮಳೆಯಿಂದ, ಮಳೆ ಇಲ್ಲದೇ ಹೊರಟೋಯ್ತು ಅಂತ ಏನಿಲ್ಲ. ಇದು ನಾವೇ ಹೋಗೋದು, ಒಂದು ಎರಡೆರಡು ಮೂರು ಮೂರು ಚೀಲ ಬಿಡಿಸ್ಕೊಬರೋದು, ಅದನ್ನು ಅದ ಮಾಡೋದು, ಒಣಗಿಸೋದು, ಮನೇಲಿ ಮಡಿಕೊಳ್ಳೋದು.
1: ಎಷ್ಟು ವರ್ಷ ಬೇಕಾದ್ರೂ ಇಟ್ಕೋಬೋದೇನು?
0: 3 ವರ್ಷ ಇಟ್ಕೋಬೋದು ಸರ್, ಮೆಣಸನ್ನು 3 ವರ್ಷ ಇಟ್ಕೋಬೋದು
1: ಅಲ್ವಾ? ಅಂದ್ರೆ ಅಷ್ಟೊಳಗೆ ಮಾರಾಟನೇ ಆಗ್ಬಿಡುತ್ತಲ್ಲ.
2: ಹೌದು,
1: ಚೆನ್ನಾಗಿರುತ್ತಾ? ನೀವು ಬೆಳೆದಿರೋ ಮೆಣಸು ಬಳಸಿದ್ರಾ ನೀವೇ
0: ಸರ್? ಕಲರು ತುಂಬಾ ಖಾರ, ತಿಂದವರು ಬಂದವರು ಏನೋ ಒಂದು ಕುತೂಹಲಕ್ಕೆ ಬಾಯಿಗೆ ಹಾಕತ್ತಾರಲ್ಲ, ಪೂರ್ತಿ ಅಂತೂ ತಿನ್ನಕ್ಕೆ ಹಾಕಿಲ್ಲ, ಉಗಿಲೇಬೇಕು ಅವರು, ಅಷ್ಟು ಖಾರ ಇರುತ್ತೆ.
1: ಓಕೆ, ಮುಂದೆ ಇನ್ನೂ ಏನೇನು ಮಾಡಬೇಕು ಅಂತಿದೆಯಪ್ಪ ಮಂಜುನಾಥ?
0: ಒಂದು ಅದೇ ಕುರಿ ಫಾರ್ಮ್ ಮಾಡೋಣ ಅನ್ಕೊಂಡಿದ್ದೆ ಸರ್, ನೆಕ್ಸ್ಟ್
1: ಕುರಿ,
0: ಹಾಂ, ಕುರಿ ಸಾಕೋಣ ಅಂತ.
1: ಓಕೆ ಓಕೆ, ಅದು ಕುರಿ ಹಿಕ್ಕೇನು ಕಾಳ್ಮೆಣ್ಸಿನ ಥರ ಇರುತ್ತೆ ಅಂತಲ್ಲ?
0: ಇಲ್ಲ ಸರ್, ಈಗೇನೋ ನನ್ನ ತಮ್ಮ ಮಾಡ್ತಾನೆ ಡಾರ್ಪರ್ ಅಂದ್ಬಿಟ್ಟು ಹೊಸ ಕುರಿನ.
1: ಓಕೆ,
0: ಅದನ್ನ ಮಾಡೋಣ ಅಂತ ಅನ್ಕೋತಾ ಇದ್ದೀವಿ.
1: ನಿಮ್ಗೇನು ಅನ್ಸುತ್ತೆ ಸ್ವಾಮಿಗಳೇ?
2: ನನಗೂ ಮೊನ್ನೆ ದಿವಸ ಹೋಗಿದೆ ಸರ್, ಒಂದು ಫೋಟೋ ಹೊಡ್ಕೊಬಂದಿನಿ, ಅದು ಯಾವುದೋ ಡಾರ್ಪರ್ ಅಂತ ಸಣ್ಣ ಸಣ್ಣ 4 ಮರಿಯವೆ, ಅವ್ನು 10 ಲಕ್ಷ ಆಯ್ತವೆ ಅಂತ, ನಂಬೋದೋ ಬೇಡವೋ ಗೊತ್ತಾಯ್ತಾ ಇಲ್ಲ. ಅದು ಏನು ಎಮ್ಮೆ ಇದ್ದಂಗವೇ ಒಂದೊಂದು ಕುರಿಗಳು. ಅದ್ಯಾರು ಇಲ್ಲಿ ಯಾವುದು
0: ಬಸರಾಳ ಹತ್ರ
2: ಸರ್? ಬಸರಾಳ ಹತ್ರ ಮಾಡವ್ರೆ.
1: ಒಳ್ಳೆಯದು. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ಮಂಜುನಾಥ್ ನಿಮ್ಮ ಮೊಬೈಲ್ ಸಂಖ್ಯೆ
0: ಸರ್? 876-204-0 8-4-6.
1: ಇನ್ನೊಮ್ಮೆ ಹೇಳ್ತೀರಾ?
0: 876-204-0-8-4-6.
1: ನಿಧಾನವಾಗಿ ಇನ್ನೊಂದು ಸರಿ ಹೇಳಿ.
0: 876-204-0-8-4-6.
1: ನಿಮ್ಮದು ಸ್ವಾಮಿಗಳೇ?
2: ಸರ್ ನಮ್ಮದು 999-0-5-2-5-2-7.
1: ಇನ್ನೊಂದು ಸರಿ?
2: 999-0-5-2-5-2-7.
1: ಇನ್ನೂ ಅಂಕಿತ ಹೇಳ್ಬಿಡಿ.
2: 999-0-5-2-5-2-7.
1: ಒಳ್ಳೆಯದು. ಶಂಕರ ಸ್ವಾಮಿಗಳೇ ಹಾಗೂ ಮಂಜುನಾಥ್ ಅವರೇ, ಇದುವರೆಗೂ ಕಾಳು ಮೆಣಸಿನ ಬೇಸಾಯದ ಬಗ್ಗೆ ಬಹಳ ಸೊಗಸಾಗಿ ಮಾಹಿತಿ ನೀಡಿದ್ರಿ, ಒಳ್ಳೆಯದಾಗಲಿ. ನಮಸ್ಕಾರ.
2: ನಮಸ್ತೆ ಸರ್.
3: ಇದುವರೆಗೂ ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕಾಳು ಮೆಣಸಿನ ಬೇಸಾಯ ಕುರಿತು ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಪಾಂಡವಪುರ ತಾಲೂಕು ಶಂಭುವನಹಳ್ಳಿಯ ಶಂಕರಸ್ವಾಮಿ ಮತ್ತು ಅವರ ಮಗ ಎಸ್ ಮಂಜುನಾಥ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ ಹಟ್ಟಿ ಹರಟೆ, ವಾರದ ಗ್ರಾಮೀಣ ಚರ್ಚೆ. ಪ್ರಸ್ತುತಿ ಎನ್ ಕೇಶವಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಬಿಜಿ ಕವಿತಾ. ನಂತರ ಕೃಷಿ ಲೋಕ, ಅನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಪ್ರಸ್ತುತಿ ಜಿಎನ್ ಮಂಜುನಾಥ್. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದುವರೆಗೂ ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳಿದಿರಿ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿ ಮೊದಲಿಗೆ ಪ್ರಕಟಣೆ, ಅನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರು ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ

0: ಕುಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
1: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ, ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
2: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಖೇತ್ ಬಚಾವೋ ಅಭಿಯಾನವನ್ನು ಸಮಗ್ರ ರಾಷ್ಟೀಯ ಅಭಿಯಾನವನ್ನಾಗಿ ರೂಪಿಸಲು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ಆಧುನಿಕ ತಂತ್ರಜ್ಞಾನಗಳಲ್ಲಿ ಲಿಥಿಯಂ ಬ್ಯಾಟರಿ, ಶಾಶ್ವತ ಆಯಸ್ಕಾಂತೀಯ ಖನಿಜಗಳ ಪಾತ್ರ ನಿರ್ಣಾಯಕ, ಸಚಿವ ಅಶ್ವಿನಿ ವೈಷ್ಣವ್. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನದ ಮಾತು. ಸಿಂಗಾಪುರ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ ಫೈನಲ್ ಪ್ರವೇಶ. ಅಂತಾರಾಷ್ಟೀಯ ಮಹಿಳಾ ಟಿ ಟ್ವೆಂಟಿ ಕ್ರಿಕೆಟ್, ಭಾರತದ ವಿರುದ್ದ ಟಾಸ್ ಗೆದ್ದ ಇಂಗ್ಲೆಂಡ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಖೇತ್ ಬಚಾವೋ ಅಭಿಯಾನವನ್ನು ಕೃಷಿ ಭೂಮಿ, ರೈತರು ಮತ್ತು ಗ್ರಾಮಗಳನ್ನು ಸಂಪರ್ಕಿಸುವ ಸಮಗ್ರ ರಾಷ್ಟೀಯ ಅಭಿಯಾನವನ್ನಾಗಿ ರೂಪಿಸಬೇಕು ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಖೇತ್ ಬಚಾವೋ ಅಭಿಯಾನದ ಸಿದ್ದತೆಗಳ ಕುರಿತು ಉನ್ನತ ಮಟ್ಟದ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಸಭೆಯಲ್ಲಿ ರಸಗೊಬ್ಬರಗಳ ಸಮತೋಲನ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳನ್ನು ಗಮನದಲ್ಲಿಟ್ಟುಕೊಂಡು ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವುದು ಈ ಅಭಿಯಾನದ ಗುರಿಯಾಗಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣ ಅವರು ಒಂದು ದಿನದ ಭೇಟಿಗಾಗಿ ಕೇರಳಂಗೆ ನಾಳೆ ಆಗಮಿಸಲಿದ್ದಾರೆ. ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ಸಂಸ್ಥಾಪನಾ ವಾರ್ಷಿಕೋತ್ಸವವನ್ನು ಅವರು ಉದ್ಘಾಟಿಸಲಿದ್ದಾರೆ. ರಾಜ್ಯ ಸಂಸದ ಸಿ ಸದಾನಂದನ್ ಮಾಸ್ಟರ್ ಕಣ್ಣೂರಿನಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿಗಳು ಭಾಗವಹಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ವ್ಯಾಪಕ ಭದ್ರತೆ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲ್ಯಾಂಗ್ 5 ದಿನಗಳ ಭಾರತದ ಭೇಟಿಗಾಗಿ ಇಂದು ನವದೆಹಲಿಗೆ ಆಗಮಿಸಿದರು. ಇಂದು ಮ್ಯಾನ್ಮಾರ್ ಅಧ್ಯಕ್ಷರು ಬಿಹಾರದ ಗಯಾಗೆ ಭೇಟಿ ನೀಡಿ ಮಹಾಬೋಧಿ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಅವರೊಂದಿಗೆ ಹಲವಾರು ಸಚಿವರು ಮತ್ತು ಹಿರಿಯ ಅಧಿಕಾರಿಗಳನ್ನು ಒಳಗೊಂಡ ಉನ್ನತ ಮಟ್ಟದ ನಿಯೋಗವಿದೆ. ಅಧ್ಯಕ್ಷ ಯು ಮಿನ್ ಆಂಗ್ ಲ್ಯಾಂಗ್ ತಮ್ಮ ಪ್ರಸ್ತುತ ಅಧಿಕಾರಾವಧಿಯಲ್ಲಿ ಭಾರತಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಅವರು ಸೋಮವಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಲಿಥಿಯಂ ಬ್ಯಾಟರಿಗಳು ಮತ್ತು ಶಾಶ್ವತ ಆಯಸ್ಕಾಂತೀಯ ಖನಿಜಗಳು ಹಲವಾರು ಆಧುನಿಕ ತಂತ್ರಜ್ಞಾನಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಿವೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಇಂದು ಅವರು ಗ್ರೇಟರ್ ನೋಯ್ಡಾದ ಸೂರಜ್ಪುರದಲ್ಲಿರುವ ಲೋಹಾಮ್ಗೆ ಭೇಟಿ ನೀಡಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಇಂತಹ ತಂತ್ರಜ್ಞಾನಗಳನ್ನು ದೇಶೀಯವಾಗಿ ಉತ್ಪಾದಿಸಿ ಅಭಿವೃದ್ಧಿಪಡಿಸಬೇಕು. ಈ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಲೋಹಾಮ್ ಎಂಬ ಯುವ ನವೋದ್ಯಮವು ಸಂಕೀರ್ಣ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಶ್ಲಾಘಿಸಿದರು. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳುತ್ತದೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಪಿಎಂ ಸೇತು ಯೋಜನೆಯಡಿಯಲ್ಲಿ ಐಟಿಐ ಕ್ಲಸ್ಟರ್ಗಾಗಿ ಆರ್ಸೆಲೆಸ್ ಮಿತ್ತಲ್ ನಿಪ್ಪಾನ್ ಸ್ಟೀಲ್ ಇಂಡಿಯಾ ಖಾಸಗಿ ಕಂಪನಿ ಸಲ್ಲಿಸಿದ್ದ ಕಾರ್ಯತಂತ್ರದ ಹೂಡಿಕೆ ಯೋಜನೆ ಎಸ್ಐಪಿಗೆ ರಾಷ್ಟೀಯ ಚಾಲನಾ ಸಮಿತಿ ಅನುಮೋದನೆ ನೀಡಿದೆ. ಪ್ರಧಾನಮಂತ್ರಿ ಕೌಶಲ್ಯ ಮತ್ತು ಉದ್ಯೋಗಾವಕಾಶಗಳ ಪರಿವರ್ತನೆ ಮೂಲಕ ಅಪ್ಗ್ರೇಡ್ ಮಾಡಿದ ಐಟಿಐ ಯೋಜನೆ ಪಿಎಂ ಸೇತು ಅಡಿಯಲ್ಲಿ ಅನುಮೋದನೆ ಪಡೆದ ಮೊದಲ ಎಸ್ಐಪಿ ಇದಾಗಿದೆ. ಇದು ಆಂಧ್ರಪ್ರದೇಶವನ್ನು ಈ ಯೋಜನೆಯಡಿಯಲ್ಲಿ ಕೈಗಾರಿಕಾ ಪಾಲುದಾರಿಕೆಯನ್ನು ಕಾರ್ಯಗತಗೊಳಿಸುವ ಮೊದಲ ರಾಜ್ಯವಾಗಿಸುತ್ತದೆ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಇಂದು ಸಂಜೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅವರನ್ನು ಆಯ್ಕೆ ಮಾಡಲಾಯಿತು. ಬಳಿಕ ಡಿಕೆ ಶಿವಕುಮಾರ್ ಅವರ ಹೆಸರನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಅಧಿಕೃತವಾಗಿ ಘೋಷಿಸಲಾಯಿತು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಜೂನ್ 3ರಂದು ಲೋಕಭವನದ ಗಾಜಿನ ಮನೆಯಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಸರಳವಾಗಿ ಆಚರಿಸಲು ಕಾಂಗ್ರೆಸ್ ಪಕ್ಷ ನಿರ್ಧರಿಸಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ತಿಳಿಸಿದ್ದಾರೆ. ಸಿಂಗಪುರ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ನಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಇಂದು ಫೈನಲ್ ಪ್ರವೇಶಿಸಿದೆ. ಸೆಮಿಫೈನಲ್ ಪಂದ್ಯದಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ಜೋಡಿ ದಕ್ಷಿಣ ಕೊರಿಯಾದ ಸಿಯೋ ಸಿಯುಂಗ್ ಜೆ ಮತ್ತು ಕಿಮ್ ಓನ್ ಹೋ ಅವರನ್ನು 21-19 21-18 ಸೆಟ್ಗಳಿಂದ ಸೋಲಿಸಿತು. ಪುರುಷರ ಡಬಲ್ಸ್ನ ಮತ್ತೊಂದು ಸೆಮಿಫೈನಲ್ ಪಂದ್ಯದಲ್ಲಿ ಇಂಡೋನೇಷ್ಯಾದ ಮೊಹಮ್ಮದ್ ಶೋಯಿಬುಲ್ ಫಿಕ್ರಿ ಮತ್ತು ಫಜರ್ ಆಲ್ಫಿಯಾನ್ ಜೋಡಿ ಚೀನಾದ ಜೋಡಿ ಲಿಯಾಂಗ್ ವಿ ಕೆಂಗ್ ಮತ್ತು ವಾಂಗ್ ಚಾಂಗ್ ಅವರನ್ನು ಪರಾಭವಗೊಳಿಸಿದೆ. ಈ ಜೋಡಿ ಪಂದ್ಯಾವಳಿಯ ಫೈನಲ್ನಲ್ಲಿ ಭಾರತದ ಜೋಡಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಅವರನ್ನು ಎದುರಿಸಲಿದೆ. ಭಾರತದ ಮಿಶ್ರ ಡಬಲ್ಸ್ ಜೋಡಿ ಧ್ರುವ್ ಕಪಿಲ ಮತ್ತು ತನಿಷಾ ಕಾಸ್ಟೋ ಸೆಮಿಫೈನಲ್ ಪಂದ್ಯದಲ್ಲಿ ಜಪಾನ್ನ ಸಯಾಕ ಹೊಬಾರಾ ಮತ್ತು ಯುಎಚಿ ಶಿವಮೊಗಾಯಿ ವಿರುದ್ಧ 16-21 21-17 13-21 ಸೆಟ್ಗಳಿಂದ ಸೋತರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಿರ್ಗಮಿತ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಅವರಿಗೆ ದೆಹಲಿಯಲ್ಲಿಂದು ವಿಧ್ಯುಕ್ತ ಗೌರವ ವಂದನೆಗಳೊಂದಿಗೆ ಬೀಳ್ಕೊಡುಗೆ ನೀಡಲಾಯಿತು. 1981 ಭಾರತೀಯ ಸೇನೆಗೆ ನೇಮಕಗೊಂಡ ಅವರು 4 ದಶಕಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ಅವರ ಅಪ್ರತಿಮ ಸೇವೆಗಾಗಿ ಪರಮ ವಿಶಿಷ್ಟ ಸೇವಾ ಪದಕ, ಉತ್ತಮ ಯುದ್ದ ಸೇವಾ ಪದಕ, ಅತಿ ವಿಶಿಷ್ಟ ಸೇವಾ ಪದಕ, ವಿಶಿಷ್ಟ ಪದಕ ಮತ್ತು ಸೇನಾ ಪದಕಗಳನ್ನು ನೀಡಲಾಗಿದೆ. ನಿರ್ಗಮಿತ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಅವರ ಸ್ಥಾನವನ್ನು ಲೆಫ್ಟಿನೆಂಟ್ ಜನರಲ್ ಎಸ್ಎಸ್ ರಾಜಾ ಸುಬ್ರಹ್ಮಣ್ಯ ಅವರು ವಹಿಸಿಕೊಳ್ಳಲಿದ್ದಾರೆ. ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ 2023 ಫಲಿತಾಂಶಗಳಿಗೆ ಸಂಬಂಧಿಸಿದಂತೆ ದಾರಿ ತಪ್ಪಿಸುವ ಜಾಹೀರಾತುಗಳಿಗಾಗಿ ಖಾಸಗಿ ತರಬೇತಿ ಕೇಂದ್ರವೊಂದಕ್ಕೆ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ 7 ಲಕ್ಷ ದಂಡ ವಿಧಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಸಚಿವರು, ಗ್ರಾಹಕ ರಕ್ಷಣಾ ಕಾಯ್ದೆ 2019 ಅಡಿಯಲ್ಲಿ ಪ್ರಾಧಿಕಾರವು ಅಂತಿಮ ಆದೇಶವನ್ನು ಅಂಗೀಕರಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಾಧಿಕಾರವು ಇದುವರೆಗೆ ಹಲವು ತರಬೇತಿ ಸಂಸ್ಥೆಗಳಿಗೆ 60 ಹೆಚ್ಚು ನೋಟಿಸ್ಗಳನ್ನು ನೀಡಿದ್ದು 1.46 ಕೋಟಿ ರೂಪಾಯಿಗಿಂತ ಹೆಚ್ಚಿನ ದಂಡವನ್ನು ವಿಧಿಸಿದೆ. ವಿದ್ಯಾರ್ಥಿಗಳ ಹಿತಾಸಕ್ತಿಗಳನ್ನು ಕಾಪಾಡುವುದನ್ನು ಮತ್ತು ಮಾಹಿತಿಯುಕ್ತ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಉತ್ತೇಜಿಸುವುದನ್ನು ಪ್ರಾಧಿಕಾರ ಮುಂದುವರೆಸಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ತನ್ನ ತಂತ್ರಜ್ಞಾನ ಪಾಲುದಾರ ಟಿಸಿಎಸ್ನ ತಾಂತ್ರಿಕ ದೋಷದಿಂದಾಗಿ ಕೆಲವು ಪರೀಕ್ಷಾ ಕೇಂದ್ರಗಳಲ್ಲಿ ಸಾಮಾನ್ಯ ವಿಶ್ವವಿದ್ಯಾಲಯದ ಪ್ರವೇಶ ಪರೀಕ್ಷೆ ಸಿಯುಇಟಿ 2026 ಆರಂಭ ವಿಳಂಬವಾಯಿತು ಎಂದು ತಿಳಿಸಿದೆ. ಈ ಸಮಸ್ಯೆಯನ್ನು ಪರಿಹರಿಸಲಾಗಿದ್ದು, ಯಾವುದೇ ಅಭ್ಯರ್ಥಿಗೆ ಅನಾನುಕೂಲವಾಗದಂತೆ ನೋಡಿಕೊಳ್ಳಲು ಸಂಪೂರ್ಣ ಕಾಲಾವಕಾಶದೊಂದಿಗೆ ಪರೀಕ್ಷೆಯನ್ನು ನಡೆಸಲಾಯಿತು ಎಂದು ಎನ್ಟಿಎ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ಮಧ್ಯಾಹ್ನ ಅವಧಿಯ ಸಮಯವನ್ನು ಪರಿಷ್ಕರಿಸಲಾಗಿದ್ದು, ಮಧ್ಯಾಹ್ನ 2:30 ಅಭ್ಯರ್ಥಿಗಳು ಪ್ರವೇಶ ಅನುಮತಿಗೊಳಿಸಲಾಗಿದೆ. ಪರೀಕ್ಷೆಯು ನಿಗದಿತ ಸಮಯ 3 ಗಂಟೆಯ ಬದಲು ಸಂಜೆ 4 ಗಂಟೆಗೆ ಆರಂಭವಾಯಿತು. ಇದರಿಂದ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಉಂಟಾದ ಅನಾನುಕೂಲತೆಗೆ ಸಂಸ್ಥೆ ವಿಷಾದ ವ್ಯಕ್ತಪಡಿಸಿದೆ. ಸಿಂಗಾಪುರದಲ್ಲಿ ನಡೆಯುತ್ತಿರುವ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸ್ ಸಂವಾದದ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರು ನೆದರ್ಲ್ಯಾಂಡ್ಸ್ ರಕ್ಷಣಾ ಸಚಿವ ದಿಲ್ಲನ್ ಝೆಗೇರಿಯನ್ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಿದರು. ಉಭಯ ದೇಶಗಳ ನಡುವೆ ರಕ್ಷಣಾ ಸಹಕಾರ ಹೆಚ್ಚಿಸುವುದು, ಮಿಲಿಟರಿ ಸಂಬಂಧ ಬಲಪಡಿಸುವುದು ಮತ್ತು ರಕ್ಷಣಾ ಕೈಗಾರಿಕಾ ಸಹಯೋಗಕ್ಕಾಗಿ ಅವಕಾಶಗಳನ್ನು ಅನ್ವಯಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಲಾಯಿತು. ಭಾರತ ಮತ್ತು ನೆದರ್ಲ್ಯಾಂಡ್ಸ್ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಇದು ಪ್ರತಿಬಿಂಬಿಸುತ್ತದೆ. ಇದೇ ವೇಳೆ ರಾಜೇಶ್ ಕುಮಾರ್ ಸಿಂಗ್ ಅವರು ಆಸ್ಟ್ರೇಲಿಯಾ ರಕ್ಷಣಾ ಕಾರ್ಯದರ್ಶಿ ಮೇಗನ್ ಕ್ವಿನ್ ಅವರನ್ನು ಸಹ ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಆಸ್ಟ್ರೇಲಿಯಾ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಡಿಯಲ್ಲಿ ಪ್ರಗತಿಯನ್ನು ಪರಿಶೀಲಿಸಿದರು. ಅಲ್ಲದೆ ಅವರು ಐರೋಪ್ಯ ಒಕ್ಕೂಟದ ವಿವಿಧ ನಾಯಕರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಬ್ರಿಸ್ಟಲ್ನಲ್ಲಿ ನಡೆಯುತ್ತಿರುವ ಅಂತಾರಾಷ್ಟೀಯ ಮಹಿಳಾ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಇಂಗ್ಲೆಂಡ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿಯಂತೆ ಇಂಗ್ಲೆಂಡ್ ಮಹಿಳೆಯರ ತಂಡ 10 ಓವರ್ಗಳಲ್ಲಿ 2 ವಿಕೆಟ್ನಷ್ಟಕ್ಕೆ 71 ರನ್ ಗಳಿಸಿ ಆಟವಾಡುತ್ತಿದೆ. ಭಾರತ ಪ್ರಸ್ತುತ ಸರಣಿಯಲ್ಲಿ 1-0 ಅಂತರದಲ್ಲಿ ಮುನ್ನಡೆಯಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಾಳೆಯಲ್ಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ನಾಳೆ ರಾತ್ರಿ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇತ್ ಬಚಾವೋ ಅಭಿಯಾನವನ್ನು ಸಮಗ್ರ ರಾಷ್ಟೀಯ ಅಭಿಯಾನವನ್ನಾಗಿ ರೂಪಿಸಲು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ಆಧುನಿಕ ತಂತ್ರಜ್ಞಾನಗಳಲ್ಲಿ ಲಿಥಿಯಂ ಬ್ಯಾಟರಿ, ಶಾಶ್ವತ ಅಯಸ್ಕಾಂತೀಯ ಖನಿಜಗಳ ಪಾತ್ರ ನಿರ್ಣಾಯಕ, ಸಚಿವ ಅಶ್ವಿನಿ ವೈಷ್ಣವ್. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನದ ಮಾತು. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್, ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ ಫೈನಲ್ ಪ್ರವೇಶ. ಅಂತಾರಾಷ್ಟೀಯ ಮಹಿಳಾ ಟಿ20 ಕ್ರಿಕೆಟ್, ಭಾರತದ ವಿರುದ್ದ ಟಾಸ್ ಗೆದ್ದ ಇಂಗ್ಲೆಂಡ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.
2: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು. ರಾಜ್ಯದ 8 ಸಾಧಕರ ಪೈಕಿ 3 ಪ್ರಶಸ್ತಿ ಸ್ವೀಕಾರ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣಾ ವೇಳಾಪಟ್ಟಿ ಪ್ರಕಟ. ಜೂನ್ 18 ಮತದಾನ. 13,52,987 ಕೋಟಿ ರೂಪಾಯಿ ವಾರ್ಷಿಕ ಸಾಲ ಯೋಜನೆ ಬಿಡುಗಡೆ ಮಾಡಲು ಬ್ಯಾಂಕರ್ಗಳ ಸಭೆ ನಿರ್ಧಾರ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಪ್ರಸ್ತಾವನೆಗೆ ಷರತ್ತುಗಳೊಂದಿಗೆ ರಾಜ್ಯಪಾಲರಿಂದ ಅನುಮೋದನೆ. ರಾಷ್ಟಪತಿ ಭವನದಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇಬ್ಬರು ಸಾಧಕರಿಗೆ ಪದ್ಮವಿಭೂಷಣ, 6 ಸಾಧಕರಿಗೆ ಪದ್ಮಭೂಷಣ ಮತ್ತು 58 ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಯಿತು. ಚಲನಚಿತ್ರ ನಟ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿದೆ. ಅವರ ಪತ್ನಿ ಮತ್ತು ಲೋಕಸಭಾ ಸಂಸದೆ ಹೇಮಾ ಮಾಲಿನಿ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಪಿಟೀಲು ವಾದಕ ಡಾ ಎನ್ ರಾಜಂ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಸಮಾರಂಭದಲ್ಲಿ ಕರ್ನಾಟಕದ 3 ಸಾಧಕರಿಗೆ ರಾಷ್ಟಪತಿಗಳು ಪ್ರಶಸ್ತಿ ಪ್ರದಾನ ಮಾಡಿದರು. ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಶತಾವಧಾನಿ ಡಾ ಆರ್ ಗಣೇಶ್ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದರು. ಸಾಮಾಜಿಕ ಸೇವೆಯ ವಿಭಾಗದಲ್ಲಿ ಪುಸ್ತಕ ಮನೆ ಖ್ಯಾತಿಯ ಅಂಕೇಗೌಡ ಎಂ ಮತ್ತು ಎಸ್ಟಿ ಸುಶೀಲಮ್ಮ ಅವರು ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಿದರು. ಪದ್ಮಭೂಷಣ ವಿಭಾಗದಲ್ಲಿ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಮತ್ತು ಮಹಾರಾಷ್ಟ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರಿಗೆ ಸಾರ್ವಜನಿಕ ವ್ಯವಹಾರ ಕ್ಷೇತ್ರಗಳಲ್ಲಿನ ಸೇವೆಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಕೈಗಾರಿಕೋದ್ಯಮಿ ಉದಯ್ ಸುರೇಶ್ ಕುಮಾರ್ ಕೋಟಕ್ ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ನೀಡಿದ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಡಾ ಕಲ್ಲಿಪಟ್ಟಿ ರಾಮಸ್ವಾಮಿ ಪಲಯಸ್ವಾಮಿ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಇದೇ ವೇಳೆ ಕನ್ನಡಿಗರಾದಂತಹ ಅಂಕೇಗೌಡರು ಎಸ್ಜಿ ಸುಶೀಲಮ್ಮ ಅವರ ಜೊತೆಗೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ಪ್ರೀತ್ ಕೌರ್ ಸೇರಿದಂತೆ ಒಟ್ಟು 58 ಗಣ್ಯರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು. ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ, ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್, ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಸಚಿವರು ಉಪಸ್ಥಿತರಿದ್ದರು. ರಾಜ್ಯಸಭಾ ಚುನಾವಣೆಯ ದಿನಾಂಕ ಘೋಷಣೆ ಬೆನ್ನಲ್ಲೇ ವಿಧಾನ ಪರಿಷತ್ ಚುನಾವಣೆಗೆ ದಿನಾಂಕ ಪ್ರಕಟಗೊಂಡಿದೆ. ಜೂನ್ 26 ತೆರವಾಗಲಿರುವ ಪರಿಷತ್ನ 7 ಸ್ಥಾನಗಳಿಗೆ ಜೂನ್ 18 ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ನ 3, ಬಿಜೆಪಿಯ 3, ಜೆಡಿಎಸ್ನ 1 ಸದಸ್ಯರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಜೂನ್ 1 ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನಾಂಕವಾಗಿದೆ. ಜೂನ್ 9 ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಜೂನ್ 11 ಕೊನೆಯ ದಿನಾಂಕವಾಗಿದೆ. ಮತದಾನ ಪ್ರಕ್ರಿಯೆ ಜೂನ್ 18 ನಡೆಯಲಿದ್ದು ಅಂದೇ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಬಿಕೆ ಹರಿಪ್ರಸಾದ್, ನಾಸಿರ್ ಅಹಮದ್, ತಿಪ್ಪಣ್ಣ, ಪ್ರತಾಪ್ ಸಿಂಹ ನಾಯಕ್, ಎನ್ ನಾಗರಾಜು, ಸುನಿಲ್ ವಲ್ಯಾಪುರೆ ಮತ್ತು ಗೋವಿಂದರಾಜು ಅವರ ಅಧಿಕಾರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ವಿಧಾನಸೌಧದಲ್ಲಿ 175 ರಾಜ್ಯ ಮಟ್ಟದ ಬ್ಯಾಂಕರ್ಗಳ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಒಟ್ಟು 13,52,987 ಕೋಟಿ ರೂಪಾಯಿ ಮೊತ್ತದ ರಾಜ್ಯ ವಾರ್ಷಿಕ ಸಾಲ ಯೋಜನೆಯನ್ನು ಬಿಡುಗಡೆ ಮಾಡಲು ನಿರ್ಧರಿಸಲಾಯಿತು. ಆದ್ಯತಾ ವಲಯಕ್ಕೆ 5,03,264 ಕೋಟಿ ರೂಪಾಯಿ, ಕೃಷಿ ವಲಯಕ್ಕೆ 2,50,548 ಕೋಟಿ ರೂಪಾಯಿ, ಎಂಎಸ್ಎಂಇ ವಲಯಕ್ಕೆ 227,208 ಕೋಟಿ ರೂಪಾಯಿ, ಶಿಕ್ಷಣಕ್ಕೆ 2,528 ಕೋಟಿ ರೂಪಾಯಿ, ಆದ್ಯತಾ ವಸತಿ ಯೋಜನೆಗೆ 9,465 ಕೋಟಿ ರೂಪಾಯಿ ಹಂಚಿಕೆ ಮಾಡಲು ನಿರ್ಧರಿಸಲಾಗಿದೆ. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಎಲ್ಲಾ ಬ್ಯಾಂಕರ್ಗಳಿಗೆ ತಕ್ಷಣವೇ ಪ್ರತಿ ಗ್ರಾಮ ಪಂಚಾಯತಿಗೆ ಒಬ್ಬ ಬಿಸಿ ಸಖಿಯನ್ನು ಹಾಗೂ ದೀರ್ಘಾವಧಿಯಲ್ಲಿ ಪ್ರತಿ ಗ್ರಾಮಕ್ಕೆ ಒಬ್ಬ ಬಿಸಿ ಸಖಿಯನ್ನು ಖಚಿತಪಡಿಸುವಂತೆ ತಿಳಿಸಿದ್ದಾರೆ. ಮನೆ ಇಲ್ಲದವರಿಗೆ ಆಶ್ರಯ ಒದಗಿಸಲು ಗೃಹ ಸಾಲಗಳನ್ನು ಆದ್ಯತೆಯ ಮೇರೆಗೆ ಮಂಜೂರು ಮಾಡುವಂತೆ ಸೂಚಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡುವ ಪ್ರಸ್ತಾವನೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕೆಲವು ಷರತ್ತುಗಳೊಂದಿಗೆ ಅನುಮೋದನೆ ನೀಡಿ ಮುಂದಿನ ಪ್ರಕ್ರಿಯೆಗಾಗಿ ಸರ್ಕಾರಕ್ಕೆ ಕಡತ ಕಳುಹಿಸಿದ್ದಾರೆ. ಪ್ರತ್ಯೇಕ ಪಾಲಿಕೆ ಪ್ರಸ್ತಾವನೆ ಇತ್ಯರ್ಥಗೊಳಿಸಲು ಸರ್ಕಾರವು ಕೆಲವು ನಿಬಂಧನೆ ಪಾಲಿಸಬೇಕು ಎಂದು ರಾಜ್ಯಪಾಲರು ಸರ್ಕಾರಕ್ಕೆ ಕಳುಹಿಸಿರುವ ಅನುಮೋದನೆಯಲ್ಲಿ ಷರತ್ತು ವಿಧಿಸಿದ್ದಾರೆ. ಅಸ್ತಿತ್ವದಲ್ಲಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಚುನಾಯಿತ ಸಂಸ್ಥೆಯ ಅವಧಿ ಪೂರ್ಣಗೊಂಡ ನಂತರ ವಿಭಜನೆಯ ಅಧಿಸೂಚನೆಯು ಜಾರಿಗೊಳ್ಳಬೇಕು. ಸದ್ಯ ನಡೆಯುತ್ತಿರುವ ಜನಗಣತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಅಸ್ತಿತ್ವದಲ್ಲಿರುವಂತಹ ಗಡಿಗಳನ್ನು ಬದಲಾಯಿಸದಂತೆ ಷರತ್ತು ವಿಧಿಸಲಾಗಿದೆ. ಆದರೆ ಹುಬ್ಬಳ್ಳಿ ಹಾಗೂ ಧಾರವಾಡ ಮಹಾನಗರ ಪಾಲಿಕೆಗಳಿಗೆ ಆರ್ಥಿಕ ನೆರವು ಹಾಗೂ ಆದಾಯ ವಿತರಣೆ ಲಭ್ಯವಾಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಲು ರಾಜ್ಯಪಾಲರು ಸಲಹೆ ನೀಡುವ ಕಡತ ಸರ್ಕಾರಕ್ಕೆ ಹಿಂದಿರುಗಿಸಿದ್ದಾರೆ. ಬದಲಾಗುತ್ತಿರುವ ತಾಂತ್ರಿಕತೆಗೆ ಅನುಗುಣವಾಗಿ ವಿದ್ಯಾರ್ಥಿಗಳನ್ನು ಜಾಗತಿಕ ಮಟ್ಟಕ್ಕೆ ಸಜ್ಜುಗೊಳಿಸಲು ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯವು ನಾವೀನ್ಯತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ವಿಟಿಯು ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕ್ಯಾಂಪಸ್ಗೆ ಭೇಟಿ ನೀಡುವ ಅನೇಕ ತಜ್ಞರಿಂದ ವಿಟಿಯು ಪಠ್ಯಕ್ರಮವು ದೇಶದ ಪ್ರತಿಷ್ಠಿತ ಐಐಟಿ ಸಂಸ್ಥೆಗಳಿಗೆ ಸಮಾನವಾಗಿದೆ ಎಂಬ ಶ್ಲಾಘನೆ ವ್ಯಕ್ತವಾಗುತ್ತಿದೆ ಎಂದು ತಿಳಿಸಿದ್ದಾರೆ. ತಂತ್ರಜ್ಞಾನದ ಹೊಸ ಆವಿಷ್ಕಾರಗಳಿಗೆ ವಿದ್ಯಾರ್ಥಿಗಳನ್ನು ತೆರೆದಿಡುವ ಉದ್ದೇಶದಿಂದ ವಿಶ್ವವಿದ್ಯಾಲಯದ ವತಿಯಿಂದ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ 19 ಕ್ಯೂಬಿಟ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನು ಶೀಘ್ರದಲ್ಲೇ ಸ್ಥಾಪಿಸಲಾಗುವುದು ಎಂದು ಹೇಳಿದ್ದಾರೆ. ಇಡೀ ದೇಶದಲ್ಲೇ ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮ್ ಒದಗಿಸಿದ ಮೊದಲ ವಿಶ್ವವಿದ್ಯಾನಿಲಯ ಎಂಬ ಹೆಗ್ಗಳಿಕೆಗೆ ವಿಟಿಯು ಪಾತ್ರವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಡಿಜಿಟಲ್ ವೇದಿಕೆಯ ಮೂಲಕ ಈಗಾಗಲೇ 83,000 ವಿದ್ಯಾರ್ಥಿಗಳು ಮನೆಯಲ್ಲೇ ಕುಳಿತು ತಮಗೆ ಬೇಕಾದ ಕೈಗಾರಿಕೆಗಳನ್ನು ಆಯ್ಕೆ ಮಾಡಿಕೊಂಡು ಇಂಟರ್ನ್ಶಿಪ್ ಪಡೆಯುವ ಅವಕಾಶ ಕಲ್ಪಿಸಲಾಗಿದೆ. ಜಾಗತಿಕ ತಂತ್ರಜ್ಞಾನ ದೈತ್ಯ ಗೂಗಲ್ ಸಂಸ್ಥೆಯು ವಿಟಿಯು ಜೊತೆ ಒಪ್ಪಂದ ಮಾಡಿಕೊಳ್ಳಲು ಮುಂದೆ ಬಂದಿದೆ ಎಂದು ಹೇಳಿದ್ದಾರೆ. ಭಾರತದ ಯಾವುದೇ ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಗೂಗಲ್ ಸಂಸ್ಥೆಯು ಒಪ್ಪಂದ ಮಾಡಿಕೊಳ್ಳುತ್ತಿರುವುದು ಇದೇ ಮೊದಲು. ಈ ಒಪ್ಪಂದದ ಅಡಿಯಲ್ಲಿ 25,000 ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯದ ಮೇಲೆ ಇಂಟರ್ನ್ಶಿಪ್ ತರಬೇತಿ ನೀಡಲು ಗೂಗಲ್ ಸಮ್ಮತಿಸಿದೆ. ಅಂತಾರಾಷ್ಟೀಯ ಶೃಂಗಸಭೆಯಲ್ಲಿ ಭಾಗಿಯಾಗಿ ಬಂದ ಬಳಿಕ ಈ ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಲಾಗುವುದು ಎಂದು ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ಸ್ಪಷ್ಟಪಡಿಸಿದ್ದಾರೆ.
4: ಅನೇಕರು ನಮ್ಮ ಕ್ಯಾಂಪಸ್ಗೆ ವಿಸಿಟ್ ಮಾಡಿ ವಿಟಿಯುನ ಸಿಲೆಬಸ್ ಈಕ್ವಲ್ ಟು ಎನಿ ಐಐಟಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿನ ಸ್ಕಿಲ್ ಲ್ಯಾಬ್ ಅನ್ನ ನೋಡಿ ಅನೇಕರು ಇವತ್ತು ಯುಎಸ್ಸಿಯಿಂದ ಮನೆ ಬಂದಿದ್ರು, ನಮ್ಮ ಜೊತೆ ಒಡಂಬಡಿಕೆ ಮಾಡಿಕೊಂಡು ಅಲ್ಲಿನ ಮಕ್ಕಳಿಗೆ ಇಲ್ತಂದು ಟ್ರೈನಿಂಗ್ ಮಾಡಬೇಕು ಅಂತ ಹೇಳಿ ಅಲ್ಲಿನ ಡೈರೆಕ್ಟರ್ ಬಂದಿದ್ರು ತ್ರಿಪಾಠಿ ಅವರು. ನಿಮ್ಮಲ್ಲಿ ನಾವು ಎಂಒಯು ಮಾಡಿಕೊಂಡು ಟ್ರೈನಿಂಗ್ ಅನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಇನ್ನು ಮುಂದಿನ ದಿನಗಳಲ್ಲಿ ಈಗ 25 ಕೋಟಿಯನ್ನ ಕೊಟ್ಟು 19 ಕ್ಯೂಬಿಟ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನ ನಾವು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಇಂತ ಅನೇಕ ಬದಲಾವಣೆಗಳು ಬದಲಾಗಿಸಿರುವ ತಾಂತ್ರಿಕತೆಗೆ ಅನುಕೂಲವಾಗಲಿ ಅಂತ ಹೇಳಿ ವಿದ್ಯಾರ್ಥಿಗಳನ್ನ ಎಕ್ಸ್ಪೋಸ್ ಮಾಡಬೇಕು ಅಂತ ಹೇಳಿ ನಾವು ಇಂತ ಅನೇಕ ಕಾರ್ಯಕ್ರಮಗಳನ್ನ ಹಾಕೊತೀವಿ. ನಾವು ಮಾಡ್ತಿರೋ ಕಾರ್ಯಕ್ರಮವು ಪ್ರತಿಯೊಂದು ಹೊಸದು. ನಾವೇನು ಪ್ಲಾಟ್ಫಾರ್ಮ್ ಅನ್ನ ಕೊಟ್ವಿ, ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮ್, ಇಡೀ ದೇಶದಲ್ಲಿ ಈ ವಿಶ್ವವಿದ್ಯಾಲಯ ಮೊದಲನೇ ವಿಶ್ವವಿದ್ಯಾಲಯ ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮ್ ಅನ್ನು ಕೊಟ್ಟು 83,000 ಮಕ್ಕಳಿಗೆ ನಾವು ಮನೆಯಲ್ಲೇ ಕೂತು ಅವರಿಗೆ ಯಾವ ಇಂಡಸ್ಟ್ರಿ ಬೇಕೋ ಅಂತ ಇಂಡಸ್ಟ್ರಿಯನ್ನು ಚೂಸ್ ಮಾಡಿಕೊಂಡು ಇಂಟರ್ನ್ಶಿಪ್ ಮಾಡುವಂತ ಅವಕಾಶವನ್ನು ಕೊಟ್ಟಿದ್ದೀವಿ. ಮತ್ತೆ ಈಗ ಇನ್ನು ಮುಂದೆ ಆ ಪ್ಲಾಟ್ಫಾರ್ಮ್ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಈಗಾಗಲೇ ಮೊನ್ನೆ ಗೂಗಲ್ಗೆ ಹೋಗಿ ಬಂದಿದ್ದೀನಿ. ಗೂಗಲ್ ಈಸ್ ಗೋಯಿಂಗ್ ಟು ಮೇಕ್ MOU with the first university in the country where Google is going to sign an MOU. ಇಲ್ಲಿವರೆಗೂ ಅವರು ಯಾವ ವಿಶ್ವವಿದ್ಯಾಲಯದ ಜೊತೆಯೂ ಎಂಒಯು ಮಾಡಿಕೊಂಡಿಲ್ಲ. ಅಂತ ಒಂದು ಗೂಗಲ್ ನಮ್ಮ ಜೊತೆ ಎಂಒಯು ಮಾಡಿಕೊಂಡು 25,000 ವಿದ್ಯಾರ್ಥಿಗಳಿಗೆ ಎಐ ಮೇಲೆ ಇಂಟರ್ನ್ಶಿಪ್ ಟ್ರೈನಿಂಗ್ ಅನ್ನ ಕೊಡೋದಕ್ಕೆ ಒಪ್ಪಿದ್ದಾರೆ. ನಾವು ಮುಂದಿನ June 25 ನಂತರ ನಾನೊಂದು ಅವರ ಜೊತೆ ಒಂದು ಸಮಿಟ್ಗೆ ಹೋಗ್ತಾ ಇದ್ದೀನಿ, ಇಂಟರ್ನ್ಯಾಷನಲ್ ಸಮಿಟ್ಗೆ. ಅಲ್ಲಿಂದ ಬಂದ ನಂತರ ಅವರು ನಮ್ಮ ಜೊತೆ MOU ಸೈನ್ ಮಾಡ್ತಾರೆ. ಮತ್ತೆ ವಿದ್ಯಾರ್ಥಿಗಳಿಗೆ ಅನೇಕ ಕಾರ್ಯಕ್ರಮಗಳನ್ನ ಗೂಗಲ್ ಜೊತೆಗೆ ಸೇರಿಕೊಡಬೇಕು ಅಂತ ನಮ್ಮ ಮೂಲ ಉದ್ದೇಶ. ಬರೀ UBT TT ಮಕ್ಕಳಲ್ಲ, ಇಡೀ ವಿಶ್ವವಿದ್ಯಾಲಯದ 400,000 ಅಂದ್ರೆ ಪ್ರತಿ ವರ್ಷ 80,000 ಮಕ್ಕಳೇ ಹೊರಗೆ ಬರ್ತಾರೆ, ಅವರನ್ನು ಉದ್ಯೋಗಿಗಳನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ.
2: ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ನವೋದ್ಯಮ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಿ ಇರಲಿದೆ ಎಂದು ತಿಳಿಸಿದ್ದಾರೆ. 21ನೇ ಶತಮಾನವು ಜ್ಞಾನ, ನಾವೀನ್ಯತೆ, ಸಂಶೋಧನೆ ಮತ್ತು ಮಾನವ ಬಂಡವಾಳದ ಮೇಲೆ ಹೂಡಿಕೆ ಮಾಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ದೇಶದ ಯುವ ಎಂಜಿನಿಯರ್ಗಳು, ಸಂಶೋಧಕರು ಮತ್ತು ಉದ್ಯಮಿಗಳಿಗೆ ರಾಷ್ಟೀಯ ಮಿಷನ್ಗಳು

0: ಹೊಸ ಹಾದಿಗಳನ್ನು ತೆರೆದಿದ್ದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಗುಣ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಇಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ತಿಳಿಸಿದ್ದಾರೆ.
1: On initiatives such as Digital India, Make in India, Startup India, Skill India, and today semiconductor manufacturing and also the green energy and this Atmanirbhar Bharat is going to dictate the terms for the entire world in the future. That means we are not going to dictate terms negatively, but we are going to dictate terms the most positive way, so the entire humanity will be benefited out of the development of India. The national missions are opening opportunities for young engineers, researchers, innovators and the entrepreneurs. 21st century belongs to the nations that invest in knowledge, innovation, research and human capital. Engineering institutions have a crucial responsibility to nurture problem solvers, innovators, ethical leaders and nation builders. In line with the vision of Viksit Bharat 2047, I am happy to learn that the college has taken important initiatives in strengthening the research and innovation through the AICTE Idea Lab, Drone Technology, Laboratory, Advanced Research, Infrastructure and Innovation Ecosystem.
0: ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್, ಡಾ ಎಂಸಿ ಸುಧಾಕರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಇದಕ್ಕೂ ಮೊದಲು ಉಪರಾಷ್ಟಪತಿಯವರು ಬೆಂಗಳೂರಿನಲ್ಲಿ ನಡೆದಂತಹ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದ 45ನೇ ವಾರ್ಷಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ, ಭಕ್ತಿ ಎಂದರೆ ನಮ್ಮ ಬಗ್ಗೆ, ನಮ್ಮ ಕುಟುಂಬ, ನಮ್ಮ ಸಮಾಜ, ರಾಷ್ಟ ಮತ್ತು ಒಟ್ಟಾರೆಯಾಗಿ ಮಾನವ ಕುಲದ ಸಮರ್ಪಣೆ ಎಂದು ತಿಳಿಸಿದ್ದಾರೆ. ಜೀವನದ ಪ್ರತಿಯೊಂದು ಕ್ಷಣವನ್ನು ಆನಂದಿಸುವುದು ಒಂದು ಕಲೆ ಎಂದು ಹೇಳಿದ್ದಾರೆ. ಧ್ಯಾನ, ಜ್ಞಾನ, ಗಾನ ನಮ್ಮ ಜೀವನ ಮತ್ತು ವ್ಯಕ್ತಿತ್ವವನ್ನು ಶ್ರೀಮಂತಗೊಳಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಕುರಿತಂತೆ ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದಂಥ ಡಾ ಬಿಆರ್ ಗುರುಪ್ರಸಾದ್ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು, ಕೇಂದ್ರ ಸರ್ಕಾರದ ಪ್ರೋತ್ಸಾಹದಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕಳೆದ 10 ವರ್ಷಗಳಲ್ಲಿ ಅತ್ಯುತ್ತಮ ಸಾಧನೆಗಳು ಆಗಿವೆ ಎಂದು ತಿಳಿಸಿದ್ದಾರೆ. ಅಂತರಿಕ್ಷ, ರಕ್ಷಣೆ, ಅರೆವಾಹಕ, ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಸಿಕ್ಕಿದ್ದು, ಸಂಶೋಧನೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಧನ ಸಂಪನ್ಮೂಲವೂ ದೊರೆತಿದೆ ಎಂದು ಹೇಳಿದ್ದಾರೆ.
2: ದಶಕದ ಸುಮಾರಿನಲ್ಲಿ ಭಾರತ ಸರ್ಕಾರದ ಅನೇಕ ಪ್ರೋತ್ಸಾಹಗಳಿಂದಾಗಿ ದೇಶದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಕಣ್ಣಿಗೆ ಕಟ್ಟುವಂತಹ ಚಟುವಟಿಕೆಗಳು ನಡೆದಿವೆ. ಇದು ಅಂತರಿಕ್ಷ ಕ್ಷೇತ್ರದಲ್ಲಿರಬಹುದು, ರಕ್ಷಣಾ ಕ್ಷೇತ್ರದಲ್ಲಿರಬಹುದು, ಸೆಮಿಕಂಡಕ್ಟರ್ಸ್ ಇವುಗಳ ಕ್ಷೇತ್ರದಲ್ಲಿರಬಹುದು, ಹೊಸದಾಗಿ ಪ್ರಾರಂಭವಾಗುತ್ತಾ ಇರುವಂತಹ ಸಣ್ಣ ಪುಟ್ಟ ಉದ್ದಿಮೆದಾರರು ಏನಿರ್ತಾರೆ ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ, ಕೈಗಾರಿಕೆಗೆ ಸಂಬಂಧಿಸಿದಂತೆ, ಅವುಗಳಿಗೆ ಪ್ರೋತ್ಸಾಹ ನೀಡೋದು, ಜೊತೆಗೆ ಈ ಸಂಶೋಧನೆ ಮತ್ತು ಅಭಿವೃದ್ಧಿ ಇವುಗಳಿಗೆ ಸಂಬಂಧಿಸಿದಂತೆ ಧನ ಸಂಪನ್ಮೂಲಗಳನ್ನು ವ್ಯಾಪಕವಾಗಿ ಒದಗಿಸೋದು, ಇವೆಲ್ಲ ಭಾರತ ಸರ್ಕಾರ ಕೈಗೊಂಡಿರುವಂತಹ ದಿಟ್ಟತನದ ಕ್ರಮಗಳು. ಇವು ನಮ್ಮ ದೇಶ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಮೇಲೇರೋದಕ್ಕೆ ಸಹಾಯ ಆಗ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಮೊದಲನೇದಾಗಿ ಭಾರತ ಸರ್ಕಾರ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಅಭಿವೃದ್ಧಿ ಏನಿದೆ ಇದು ಇವತ್ತು ನಮ್ಮ ದೇಶದ ಪ್ರಿಯಾರಿಟೀಸ್ ಅಂತ ನಾವೇನು ಹೇಳ್ತೀವಿ ಅಂದ್ರೆ ಆದ್ಯತೆ ಯಾವುದಕ್ಕಿದೆ ನಮ್ಮ ದೇಶದಲ್ಲಿ ಆ ಆದ್ಯತೆಗೆ ಸಂಬಂಧಿಸಿದಂತೆ ಅದೇ ದಿಕ್ಕಿನಲ್ಲೇ ಇವು ಕೂಡ ಸಾಗುವಂತೆ ಇದರಿಂದ ದೇಶ ಮತ್ತಷ್ಟು ಎತ್ತರಕ್ಕೆ ಇರುವಂತೆ ವಿಜ್ಞಾನ ತಂತ್ರಜ್ಞಾನ ಹಾಗೂ ಅದಕ್ಕೆ ಪೂರಕವಾಗಿ ಆರ್ಥಿಕ ಕ್ಷೇತ್ರದಲ್ಲಿ ಮೇಲೆ ಇರುವಂತೆ ಮಾಡೋದ್ರಲ್ಲಿ ಸಹಕಾರಿಯಾಗಿದೆ, ಯಶಸ್ವಿಯಾಗಿದೆ ಅಂತ ಹೇಳ್ಬೋದು.
0: ಈ ನಡುವೆ ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಆರ್ಥಿಕ ತಜ್ಞ ನವೀನ್ ಕುಮಾರ್, ಪ್ರಧಾನಿ ನರೇಂದ್ರ ಮೋದಿ ಅವರು ಆಡಳಿತಕ್ಕೆ ಬಂದ ಬಳಿಕ ಬ್ಯಾಂಕ್ ಖಾತೆಗಳನ್ನು ತೆರೆಯುವುದು ಸುಲಭವಾಗಿದೆ ಎಂದು ತಿಳಿಸಿದ್ದಾರೆ. ಡಿಜಿಟಲ್ ಬ್ಯಾಂಕ್ಗಳ ಮೂಲಕ ಖಾತೆ ತೆರೆಯುವುದು ಸುಲಭವಾಗಿದ್ದು ಜನರು ವ್ಯವಹಾರಿಕವಾಗಿ ಹೆಚ್ಚು ಹೆಚ್ಚು ಭಾಗಿಯಾಗುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ನಡುವೆ ಕೇಂದ್ರ ಸರ್ಕಾರದ ನೇರ ಹಣಕಾಸು ನೆರವು ಮತ್ತು ಆದಾಯದ ಬೆಂಬಲದ ಕಿಸಾನ್ ಸಮ್ಮಾನ್ ನಿಧಿ, ಬೆಳೆ ವಿಮೆ ಮತ್ತು ಅಪಾಯ ನಿರ್ವಹಣೆ, ಫಸಲ್ ಬಿಮಾ ಯೋಜನೆ ಸೇರಿದಂತೆ ಹಲವು ಯೋಜನೆಗಳನ್ನು ಬೆಳಗಾವಿಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ ಎಂದು ಬೆಳಗಾವಿಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಎಚ್.ಡಿ. ಕೋಳೇಕರ ತಿಳಿಸಿದ್ದಾರೆ. ಕೃಷಿ ಉತ್ಪನ್ನಗಳ ವೃದ್ಧಿಯಿಂದ ರೈತರ ಆರ್ಥಿಕ ಸಬಲತೆ ಹೆಚ್ಚಿ ರೈತರ ಕಲ್ಯಾಣಕ್ಕೆ ಕಾರಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
3: ನಮಸ್ಕಾರ,
0: ಆಕಾಶವಾಣಿ
4: ಕೇಳುಗರೇ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಾ? ಈಗ ಸಮಯ 8 ಗಂಟೆ.
5: ಹಲೋ
6: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ನಿಂದ ಮಾತಾಡ್ತಿದ್ದೀನಿ.
5: ಮತ್ತೆ?
6: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
5: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
7: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
6: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
5: ಸರ್, 2 ಲಕ್ಷ
4: ಏನಾಯ್ತಪ್ಪ?
7: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
6: ಅರೆ,
7: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
7: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
5: ಹಣ ಕಳ್ಕೊಳ್ತೀರಾ.
6: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಮೈಸೂರು. ಪತ್ತೆದಾರಿ ನಾಟಕ ಹಗೆ. ರಚನೆ ಸಿರಿ ಮೈಸೂರು. ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಕೇಳಿ ಪತ್ತೆದಾರಿ ನಾಟಕ ಹಗೆ.

0: ಶಾಕಿಂಗ್. ಹೀಗೆ ಆಗ್ಬೋದು ಅಂತ ನಾನಂತೂ ಊಹೆ ಕೂಡ ಮಾಡಿರಲಿಲ್ಲ. ಆ ಹುಡುಗಿ ಅಷ್ಟು ಸ್ಟ್ರಾಂಗ್ ಇದ್ಲು. ಮೊನ್ನೆ ಬೆಳಗ್ಗೆ ಕೂಡ ಅದ್ಯಾವುದೋ ಒಳ್ಳೆ ಫೇಸ್ಬುಕ್ ಪೋಸ್ಟ್ ಹಾಕಿದ್ಲು. ಇದ್ದಕ್ಕಿದ್ದಂತೆ ಈ ನಿರ್ಧಾರ ತಗೋತಾಳೆ ಅಂದರೆ ಏನರ್ಥ?
1: ಹೌದು ಸಾಲಮನ್, ಪವಿತ್ರ ಜೊತೆ ನಾನು ಜಾಸ್ತಿ ಮಾತಾಡಿಲ್ಲ. ನಾನು ಇಲ್ಲಿ ಕೆಲಸ ಬಿಟ್ಟು ಸುಮಾರು ವರ್ಷ ಆದ್ಮೇಲೆ ಅವಳು ಇಲ್ಲಿ ಬಂದಿದ್ದಲ್ವಾ. ಆದರೂ ಕ್ರೈಮ್ ಸ್ಟೋರಿಗಳನ್ನ ಬರೆಯುವಾಗ, ರಿಪೋರ್ಟಿಂಗ್ ಮಾಡುವಾಗ ಒಂದೆರಡು ಸಲ ಫೋನ್ ಮಾಡಿದ್ಲು. ಬಹಳ ಚುರುಕು ಆ ಹುಡುಗಿ. ಲೋಕಲ್ ಆಗಿ ಹೇಳಬೇಕಂದ್ರೆ ಪಕ್ಕಾ ಜರ್ನಲಿಸ್ಟ್ ಮೆಟೀರಿಯಲ್. ಹುಡುಗಿ ಅನ್ನೋದೊಂದು ಅಡ್ವಾಂಟೇಜ್ ಬೇರೆ ನೋಡಿ, ಯಾರು ಮಾಹಿತಿ ಕೊಡಕ್ಕೆ ಹಿಂದೆ ಮುಂದೆ ನೋಡಲ್ಲ. ಇಷ್ಟು ದಿಟ್ಟ ಹುಡುಗಿ ಬರೋದನ್ನ ಎದುರಿಸೋ ಬದಲು ಆತ್ಮಹತ್ಯೆ ಮಾಡಿಕೊಂಡ್ಲು ಅಂದ್ರೆ ನಂಗೆ ಯಾಕೋ ನಂಬಿಕೆ ಬರ್ತಿಲ್ಲ. ನಾನು ಮುಂಚೆ ಡೈಲಿ ನ್ಯೂಸ್ ಅಲ್ಲಿ ನಿನ್ ಜೊತೆಗಿದ್ದವನು, ಈಗ 5 ವರ್ಷದಿಂದ ಡಿಟೆಕ್ಟಿವ್ ಏಜೆನ್ಸಿ ನಡೆಸ್ತಿರೋನು. ಏಜೆನ್ಸಿ ನಡೆಸ್ತಿದ್ದೀನಿ ಅಂತ ಮಾತ್ರ ಅಲ್ಲ, ಒಟ್ಟಿನಲ್ಲಿ ಯಾಕೋ ಈ ಕೇಸ್ ನಂಗೆ ನಾರ್ಮಲ್ ಅನಿಸ್ತಿಲ್ಲ. ನೀವೇನಂತೀರಾ ಸಾಲುಮನ್?
0: ಹೌದು ಪರಶುರಾಮ್, ಆದರೂ ಪಾಪದ ಹುಡುಗಿ ಕಂಡ್ರೆ ಇವಳು, ಇವಳು ಹೋಗ್ಬಿಟ್ಲು ಅಂತ ಓದಿದಾಗ್ನಿಂದ ಒಂಥರ ಹಿಂಸೆ ಆಗ್ತಿದೆ. ಪೇಪರಲ್ಲಿರೋ ಸುದ್ದಿ ಪ್ರಕಾರ ಅವಳು ಮನೆಯಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾಳಂತೆ. ಸುದ್ದಿನ ಎಷ್ಟೋ ಸಲ ಮತ್ತೆ ಓದಿದೆ, ಯೋಚನೆ ಮಾಡಿದೆ. ನಾನು 4 ವರ್ಷದಿಂದ ನೋಡ್ತಿದ್ದೆ ಆ ಹುಡುಗಿನ, ನಂಗೂ ಯಾಕೋ ಇದು ಬೇರೆ ಥರನೇ ಕಾಣಿಸ್ತಿದೆ. ಎಷ್ಟು ಗ್ಲಾಸ್ ಟೀ ಕುಡಿದ್ರೂ ತಲೆಯಲ್ಲಿರೋ ಹುಳ ಸಾಯ್ತಾನೇ ಇಲ್ಲ.

0: ಹಲೋ ಪರ್ಶು.
1: ಹಲೋ, ಹೇಳಿ ಸಾಲೋಮನ್, ಏನ್ ಸಮಾಚಾರ?
0: ಒಂದ್ ವಿಷಯ ಇತ್ತು ಹೇಳೋಕೆ, ಪವಿತ್ರ ಕೇಸ್ ಬಗ್ಗೆ. ಬಿಸಿ ಇದ್ರೆ ಆಮೇಲೆ ಫೋನ್ ಮಾಡ್ತೀನಿ.
1: ಇಲ್ಲ ಇಲ್ಲ ಇಲ್ಲ, ನಾನು ನೀವೇನಾದ್ರೂ ಹೇಳ್ತೀರಾ ಅಂತ ಕಾಯ್ತಿದ್ದೆ.
0: ಆಫೀಸಲ್ಲಿ ಪವಿತ್ರ ಡಾಕ್ಯುಮೆಂಟ್ಸ್ ಹುಡುಕಿಸ್ ನೋಡಿದೆ, ಅವಳ ಮನೆ ಅಡ್ರೆಸ್ ಮತ್ತೆ ಅವಳ ಅಪ್ಪನ ಫೋನ್ ನಂಬರ್ ಸಿಕ್ಕಿದೆ.
1: ವಾವ್, ಒಳ್ಳೇದಾಯ್ತಲ್ಲ. ಮತ್ತೆ ಅವ್ರ ತಂದೆಗೆ ಫೋನ್ ಮಾಡಿ ಇಬ್ರು ಮಾತಾಡೋಣ.
0: ಡೋಂಟ್ ವರಿ ಮಿಸ್ಟರ್ ಡಿಟೆಕ್ಟಿವ್, ನಾನು ನಿಮಗೆ ಇನ್ನೂ ಒಳ್ಳೆ ವಿಷಯ ಹೇಳಬೇಕು. ಆಗಲೇ ಅವ್ರಿಗೆ ನಾನು ಫೋನ್ ಮಾಡಿದ್ದೆ.
1: ಹೌದಾ, ಏನು ಕೇಳಿದ್ರಿ? ಅವ್ರು ಏನಂದ್ರು?
0: ಅವ್ರ ಹೆಸರು ಸುಧಾಕರ್, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ. ತುಂಬ ವೆಲ್ ಟು ಡೂ ಏನಲ್ಲ, ಆದರೂ ತಕ್ಕ ಮಟ್ಟಿಗೆ ರಿಚ್ ಫ್ಯಾಮಿಲಿ. ನಾನು ಜಾಸ್ತಿ ಏನೂ ಹೇಳಕ್ಕೆ ಹೋಗಿಲ್ಲ, ಒಂದ್ಸಲ ಡೈರೆಕ್ಟಾಗಿ ಮಾತಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದೆ. ಬರೋಕ್ಕೆ ಹೇಳಿದ್ದಾರೆ.
1: ಡೆವಲಪ್ಮೆಂಟ್ ಕೇಳಿ ಸಿಕ್ಕಾಬಟ್ಟೆ ಖುಷಿ ಆಯಿತು ಸಲೋಮನ್. ಯಾವಾಗ ಹೋಗೋಣ ಹೇಳಿ?
0: ನಾಳೆ ಬೆಳಗ್ಗೆ 10 ಗಂಟೆಗೆ ಬರ್ತೀನಿ ನಿಮ್ಮ ಆಫೀಸ್ ಹತ್ರ, ರೆಡಿ ಇರಿ.
1: ಹಾಗಾದರೆ ಸಿಗೋಣ. ಬಾಯ್.

0: ನಮಸ್ತೆ ಮಿಸ್ಟರ್ ಪರಶುರಾಮ್. ಮಿಸ್ಟರ್ ಸಾಲೋಮನ್, ಒಳಗೆ ಬನ್ನಿ.
1: ಹಾಲ್ನಲ್ಲಿ ಕಾಣ್ತಿರೋ ಪವಿತ್ರ ಫೋಟೋಗೆ ಹಾರ ಹಾಕಿ ಹೂ ಇಟ್ಟಿರೋದನ್ನು ನೋಡಿದ್ರೆ ತುಂಬಾ ಸಂಕಟ ಆಗುತ್ತೆ.
2: ಹೌದು, ಬಹಳ ಟ್ಯಾಲೆಂಟೆಡ್ ಹುಡುಗಿ. ಐ ಆಮ್ ಸಾರಿ ಫಾರ್ ಯುವರ್ ಲಾಸ್ ಮಿಸ್ಟರ್ ಸುಧಾಕರ್. ಈ ವಿಷಯ ಕೇಳಿ ನಮಗೂ ಬಹಳ ಆಘಾತ ಆಗಿದೆ. ಅವಳು ನಮ್ಮ ಜೊತೆ 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ಲು. ಕಲಿಯೋಕ್ಕೆ ಬಹಳ ಆಸಕ್ತಿ ಇದ್ದ ಹುಡುಗಿ. ಅವಳಿಗೆ ಜೀವನದ ಬಗ್ಗೆ ಬಹಳ ಒಲವಿತ್ತು. ಆಕೆ ಯಾವತ್ತೂ ನಮ್ಮ ಮುಂದೆ ಹತ್ತೋಳಲ್ಲ, ಕಷ್ಟ ಹೇಳ್ಕೊಂಡವಳಲ್ಲ, ವಿಚಿತ್ರವಾಗಿ ನಡ್ಕೋತಾನೂ ಇರಲಿಲ್ಲ. ಆದರೂ ಇದೆಲ್ಲ ಹೇಗಾಯ್ತು ಅಂತ ಯೋಚಿಸ್ತಿದ್ವಿ.
1: ಪವಿತ್ರಾಗೆ ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಏನು ಬಂತು ಅಂತ ಯೋಚನೆ ಮಾಡಿದರೆ ತುಂಬ ಬೇಜಾರಾಗುತ್ತೆ, ಗೊಂದಲನೂ ಆಗುತ್ತೆ. ಪೊಲೀಸ್ ಅವರು ಈ ಕೇಸ್ ಕ್ಲೋಸ್ ಮಾಡಿದ್ದೂ ಆಯಿತು. ಆದರೆ
3: ಪರವಾಗಿಲ್ಲ, ನಾನೇನು ತಿಳ್ಕೊಳ್ಳೋದಿಲ್ಲ, ನೀವು ಹೇಳಿ.
1: ನೋಡಿ ಸರ್, ಪವಿತ್ರ ನನ್ನ ಮಗನಿಗಿಂತ ಸ್ವಲ್ಪ ದೊಡ್ಡವಳಷ್ಟೆ. ಅವಳನ್ನು ನಾನು ಕರಿತಿದ್ದು ಮಗಳೇ ಅಂತ. ಪೊಲೀಸ್ನವರು ಆತ್ಮಹತ್ಯೆ ಅಂತ ಹೇಳಿ ಕೇಸ್ ಮುಚ್ಚಾಕೋಕೆ ಏನು ಕಾರಣ ಅನ್ನೋದು ನಂಗೆ ಗೊತ್ತಿಲ್ಲ. ಆದರೆ ನನಗೆ ಅವಳ ಮೇಲಿದ್ದ ಕನ್ಸರ್ನಿಂದ ಹೇಳ್ತಿದ್ದೀನಿ, ಇಡೀ ಘಟನೆಯಲ್ಲಿ ನನಗೆ ಏನೋ ಸರಿ ಕಾಣ್ತಿಲ್ಲ.
2: ಡೌಟ್ ಬರೋ ರೀತಿ ಏನೂ ನಡೀದೇ ಇದ್ರೂ ನಂಗೆ ಇದ್ಯಾಕೋ ಆತ್ಮಹತ್ಯೆ ಅಂತ ಅನ್ನಿಸ್ತಿಲ್ಲ. ಹಾ ಸುಧಾಕರ್, ಇವರು ಪರಶುರಾಮ್. ನಮ್ಮ ಡೈಲಿ ನ್ಯೂಸಲ್ಲಿ ಮುಂಚೆ ಸುಮಾರು ವರ್ಷ ಕ್ರೈಮ್ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು, ಈಗ ಅವರದ್ದೇ ಡಿಟೆಕ್ಟಿವ್ ಏಜೆನ್ಸಿ ಇಟ್ಕೊಂಡಿದ್ದಾರೆ. ನಿಮ್ಮ ಒಪ್ಪಿಗೆ ಇದ್ರೆ ನಾವು ಈ ಕೇಸ್ ತಗೊಂಡು ಸತ್ಯಾಸತ್ಯತೆ ತಿಳ್ಕೋತೀವಿ.
3: ನೋಡಿ ಸಲೋಮನ್, ನಿಮ್ಮ ಕಾಳಜಿ ನನಗೆ ಅರ್ಥ ಆಗುತ್ತೆ. ಅವಳನ್ನು 4 ವರ್ಷದಿಂದ ನೋಡಿರೋ ನೀವೇ ಹೀಗೆ ಅನಿಸಿದೆ ಅಂದರೆ ನನಗೆ ಡೌಟ್ ಬರೋದಿಲ್ವಾ ಹೇಳಿ. ಅವಳು ಏನೇ ಆದರೂ ನನ್ನ ಮಗಳು, ಆತ್ಮಹತ್ಯೆಯಂತಹ ಹೇಳಿ ಕೆಲಸ ಮಾಡೋಳಲ್ಲ. ಇದರ ಸತ್ಯ ಏನು ಅಂತ ನನಗೂ ನಿಜವಾಗ್ಲೂ ಗೊತ್ತಿಲ್ಲ. ಕೆಲವು ವಿಷಯಗಳನ್ನು ನಿಮ್ಮ ಹತ್ರ ಮುಕ್ತವಾಗಿ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಮಗೆ ವಿಷಯ ಗೊತ್ತಾಗಿ ಪೊಲೀಸ್ ಜೊತೆ ಅಲ್ಲಿಗೆ ಹೋದಾಗ ಇದು ಸೂಸೈಡ್ ಅಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಯಾವ ಕ್ಲೂಗಳು ಸಿಗಲಿಲ್ಲ. ಮನೆ ಓನರ್ ಕೂಡ ಸೇರಿ ಮನೆಗೆ ಯಾರೂ ಬಂದಿರಲಿಲ್ಲ, ಇವಳು ಎಲ್ಲೂ ಹೋಗಿರಲಿಲ್ಲ. ನಮ್ಮ ಜೊತೆಗೆ ಮದುವೆ ವಿಚಾರಕ್ಕೆ ಸಾಯೋ 3 ದಿನಗಳ ಹಿಂದೆ ಜಗಳ ಮಾಡ್ಕೊಂಡಿದ್ರು. ಅದೇ ಕಾರಣಕ್ಕೆ ಬೇಸರ ಆಗಿ ಸೂಯಿಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಕೇಸು ಮುಚ್ಚಿ ಹಾಕಿಬಿಟ್ರು.
4: ಹಾಂ, ಅವಳ ಬಾಡಿಲಿ ಸೈನೈಡ್ ಅಂಶ ಪತ್ತೆಯಾಗಿತ್ತು. ಅದು ಪವಿತ್ರಾಗೆ ಎಲ್ಲಿಂದ ಸಿಕ್ತು, ಹೇಗೆ ಸಿಕ್ತು ಗೊತ್ತಿಲ್ಲ.
3: ಟು ಬಿ ವೆರಿ ಫ್ರ್ಯಾಂಕ್, ಈ ವಿಷಯನ ಹಾದಿ ಬೀದಿ ರಂಪ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ನಮಗೆ. ನಮ್ಮ ಮನೆ ಸುದ್ದಿ ಕಂಡೋರ ಬಾಯಿಗೆ ಬೀಳೋದು ಯಾರಿಗೆ ತಾನೇ ಇಷ್ಟ ಆಗುತ್ತೆ ಹೇಳಿ. ಅದೇ ಕಾರಣಕ್ಕೆ ನಾವು ಇದರಿಂದ ಹೊರಬಂದ್ವಿ.
1: ಐ ಆಮ್ ಸಾರಿ, ಕೇಳಕ್ಕೆ ನಮಗೂ ಬೇಜಾರಾಗುತ್ತೆ ಸುಧಾಕರ್.
3: ಚಿಕ್ಕ ವಯಸ್ಸಿನಿಂದ ತುಂಬ ಚುರುಕು ಪವಿತ್ರ. ಅಲ್ಲಿಂದಾನೂ ಜರ್ನಲಿಸ್ಟ್ ಆಗಬೇಕು ಅಂತ ಕನಸಿಟ್ಕೊಂಡಿದ್ಲು. ನಮಗೆ ಅದು ಇಷ್ಟ ಇರಲಿಲ್ಲ. ಕೊನೆಗೆ ನಮ್ಮ ಸಮಾಧಾನಕ್ಕೆ ಒಂದು ಡಿಗ್ರಿ ಮಾಡಿದ್ಲು. ತಕ್ಷಣ ಜರ್ನಲಿಸ್ಟ್ ಆದರೆ ನಾವು ಬೈತೀವಿ ಅಂತ ಬೇರೆ ಊರಿಗೆ ಶಿಫ್ಟ್ ಆಗಿ ಯಾವುದೋ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ಲು. ಸ್ವಲ್ಪ ಟೈಮ್ ಆದಮೇಲೆ ನಿಮ್ಮದೇ ಕಂಪ್ನಿಯಲ್ಲಿ ಅವಳ ಇಷ್ಟದ ಪ್ರಕಾರ ಜರ್ನಲಿಸ್ಟ್ ಆದ್ಲು. ಶುರುಲಿ ಇದ್ರ ಬಗ್ಗೆ ನಮಗೆ ತುಂಬ ಬೇಜಾರಿತ್ತು ಬಿಡಿ, ಜಗಳ ಆಡ್ತಿದ್ವಿ. ಆದರೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಯ್ತು. ಈಗ ಮದುವೆ ಆಗು ಅಂತ ಪದೇ ಪದೇ ಹೇಳ್ತಿದ್ವಿ, ಅವಳಿಗೆ ಇಷ್ಟ ಇರಲಿಲ್ಲ ಅಂತ ಕಾಣುತ್ತೆ. ಇದೇ ವಿಷಯಕ್ಕೆ ಸಾಯೋ 3 ದಿನಗಳ ಹಿಂದೆ ಜೋರು ಜಗಳ ಆಯಿತು.
4: ಪವಿತ್ರಾಗೆ ಹಳೆ ಕಂಪ್ನಿಯಲ್ಲಿ ಒಬ್ಳು ಕಲಿಗಿದ್ಲು. ಇವಳ ಪಿ ಜಿಯಲ್ಲಿ ಆಗ ಆ ಹುಡುಗಿ ರೂಮ್ಮೇಟ್ ಕೂಡ ಆಗಿದ್ಲಂತೆ. ಇವಳು ಆ ಪಿ ಜಿ ಕಂಪನಿ ಎಲ್ಲ ಬಿಟ್ಟು ಈಚೆ ಬಂದಮೇಲೂ ಅವಳ ಜೊತೆ ಮತ್ತೆ ಅವಳ ಹಳೆ ಕಂಪನಿಯ ಕೆಲವು ಕಲೀಗ್ಸ್ ಜೊತೆ ಮಾತ್ರ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ಲು. ಇದು ಬಿಟ್ಟರೆ ಪರ್ಸ್ನಲ್ ಕಾಂಟ್ಯಾಕ್ಟ್ ಯಾವುದೂ ಇರಲಿಲ್ಲ ಅವಳಿಗೆ. ಇದಕ್ಕೂ ಮೇಲೆ ನಿಮ್ಮ ಡೌಟ್ ಏನಿದೆ? ಈ ಇನ್ಸಿಡೆಂಟ್ ಹಿಂದೆ ಬೇರೆ ಕಾರಣ ಏನಿದೆ ಅಂತ ನನಗೆ ಗೊತ್ತಿಲ್ಲ. ನೀವು ನಿಮ್ಮಿಷ್ಟಕ್ಕೆ ಕೇಸ್ ತಗೋತೀರಾ ಅಂದರೆ ನನ್ನ ಅಭ್ಯಂತರ ಏನಿಲ್ಲ. ನನ್ನಿಂದ ಏನಾಗಬೇಕು ಹೇಳಿ.
1: ಸುಧಾಕರ್, ಇಷ್ಟು ಸಾಕು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಮಗೆ ನಿಮ್ಮ ಪರ್ಮಿಷನ್ ಅಷ್ಟೇ ಬೇಕಿತ್ತು. ನೀವು ಕೊಟ್ಟಿರೋ ಇನ್ಫಾರ್ಮೇಷನ್ನು ಸದ್ಯಕ್ಕೆ ಸಾಕು. ಮತ್ತೇನಾದರೂ ಇದ್ರೆ ಫೋನ್ ಮಾಡ್ತೀವಿ.
4: ಖಂಡಿತ.
1: ಎರಡು ಟೀ ಕೊಡಪ್ಪ. ಸಾಲಮನ್, ಈ ಕೇಸ್ನ ನಾನು ಪರ್ಸನಲ್ ಇಂಟ್ರೆಸ್ಟಿಂದ ತಗೊಂಡಿದ್ದೀನಿ. ನೀವು ಪಾಪ ನಂತರ ಪ್ರೊಫೆಷನಲ್ ಡಿಟೆಕ್ಟಿವ್ ಅಲ್ಲ, ನಮ್ಮ ಜೊತೆ ಕೆಲಸ ಮಾಡ್ತಿದ್ದೀರಾ, ನಿಮಗೆ ಅಭ್ಯಂತರ ಏನಿಲ್ಲ ಅಲ್ಲ.
2: ಚೇಚೆ, ಏನು ಮಾತಾಡ್ತಾ ಇದ್ದೀರಿ ಪರ್ಶು? ನನಗೆ ಈ ಕೇಸ್ ಸಂಬಂಧ ಇಲ್ಲ ಅನ್ನೋದು ನಿಜ, ಬಟ್ ನಿಮಗೆ ಈ ಕೇಸ್ ಮೇಲೆ ಎಷ್ಟು ಇಂಟ್ರೆಸ್ಟ್ ಇದೆಯೋ ನನಗೂ ಅಷ್ಟೇ ಇಂಟ್ರೆಸ್ಟ್ ಇದೆ. ಅಫಿಷಿಯಲ್ ಆಗಿ ನಾನು ಇನ್ವಾಲ್ವ್ ಆಗಿಲ್ಲ ಅಂದರೂ ನಾನು ನಿಮ್ಮ ಜೊತೆ ಇದ್ದೀನಿ. ಎನಿಹಾವ್, ಇದನ್ನೇನೋ ನಾವು ಅಫಿಷಿಯಲ್ ಆಗಿ ತೊಗೊಂಡಿಲ್ವಲ್ಲ ಬಿಡಿ, ಆ ಹುಡುಗಿ ಮೇಲೆ ಕನ್ಸರ್ನ್ ಅಷ್ಟೇ. ಹಾಂ, ಕೊಡಪ್ಪ ಟೀ. ಎಲ್ಲಿವರೆಗೆ ಬಂತು ಇನ್ವೆಸ್ಟಿಗೇಷನ್ನು? ಏನಾದರೂ ಹೊಸ ಸಮಾಚಾರ?
1: ಸಾಲಮನ್, ಅವಳಿದ್ದ ಮನೆ, ಆಫೀಸು, ಅವಳು ದಿನ ಓಡಾಡ್ತಿದ್ದ ಜಾಗದ ಸುತ್ತ ನಮ್ಮ ಹುಡುಗರು ಒಂದು ಕಣ್ಣಿಟ್ಟಿದ್ದಾರೆ. ಏನೂ ಕ್ಲೂ ಸದ್ಯಕ್ಕೆ ಸಿಕ್ಕಿಲ್ಲ, ನೋಡೋಣ. ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್.
2: ಹಾಂ ತಗೋಪ್ಪ. ಆ ಹುಡುಗಿ ಅಪ್ಪನ ಮಾತು ಕೇಳಿ ತುಂಬ ಬೇಜಾರಾಯಿತು. ಮಗಳು ಕಳ್ಕೊಂಡಿರೋ ತಂದೆನ ನೋಡಿದರೆ ತಬ್ಲಿ ನೋಡುತ್ತಾರ ಅಂತ ಅನ್ಸುತ್ತೆ. ಆದರೂ ಪವಿತ್ರ ಸೂಸೈಡ್ಗೂ ಮುಂಚೆ ಒಮ್ಮೆ ಯಾರ ಹತ್ರನಾದರೂ ಕಷ್ಟ ಹೇಳ್ಕೋಬೋದಿತ್ತಲ್ವಾ?
5: ಸರ್
1: ಹೇಳಪ್ಪ.
5: ರೀಸೆಂಟಾಗಿ ಸೂಸೈಡ್ ಮಾಡ್ಕೊಂಡ್ರಲ್ಲ ಪವಿತ್ರ, ಅದೇ ಜರ್ನಲಿಸ್ಟು, ಅವ್ರ ಬಗ್ಗೆ ಮಾತಾಡ್ತಿದ್ದೀರಾ ಸರ್?
1: ಹೌದು.
5: ತಪ್ಪಾ ಕೇಳಿದ್ರೆ ಕ್ಷಮಿಸಿ ಸರ್, ಸುಮ್ಮನೆ ಕೇಳ್ದೆ ಅಷ್ಟೆ.
2: ಹಾಂ ಹೌದಪ್ಪ, ನಮ್ಮ ಆಫೀಸ್ನಲ್ಲೇ ಕೆಲಸ ಮಾಡ್ತಿದ್ರು ಪಾಪದ ಹುಡುಗಿ.
5: ಹ್ಞೂ ಹೌದು ಸರ್, ತುಂಬ ಒಳ್ಳೆ ಮೇಡಮ್ ಅವರು. ಅವ್ರಾಯಿತು, ಅವ್ರ ಕೆಲಸ ಆಯಿತು ಅಂತ ಇದ್ರು. ದಿನ ಸಂಜೆ ನಮ್ಮ ಅಂಗಡಿಗೆ ಬಂದು ಟೀ ಕುಡಿಯೋರು ಸರ್. ಮಂತ್ಲಿ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ ಮೇಡಮ್ ಅಂತ ಎಷ್ಟೋ ಸಲ ರೇಗಿಸ್ತಿದ್ದೆ. ಹಾಂ ಒಂದ್ಸಲ ಅಂಗಡಿಲಿ ತಲೆ ಸುತ್ತು ಬಿದ್ದೋಗಿದೆ ಸರ್, ಮೈಗೆ ಹುಷಾರಿರಲಿಲ್ಲ. ಆಗ ಪಾಪ ಅವರೇ ಕಾರಲ್ಲಿ ಶಾಪ್ ಕರ್ಕೊಂಡು ಹೋಗಿದ್ರು ಸರ್.
2: ಪವಿತ್ರ ಹತ್ರ ಕಾರ್ ಇತ್ತ? ನಾನು ನೋಡಿರಲಿಲ್ಲ ಅನ್ಸತ್ತೆ.
5: ಇಲ್ಲ ಸರ್, ಅವ್ರ ಸ್ಕೂಟರ್ನ ಇಲ್ಲೇ ಅಂಗಡಿ ಹತ್ರ ನಿಲ್ಲಿಸ್ತಿದ್ರು. ಅವ್ರ ಫ್ರೆಂಡ್ ಒಬ್ಬ ಹುಡುಗ ಬರ್ತಾನೆ ಇಲ್ಲಿಗೆ ಆಗಾಗ, ಅವನ ಜೊತೆ ಕಾರಲ್ಲಿ ಹೋಗ್ತಿದ್ರು. ಒಂದು ಅರ್ಧ ಗಂಟೆ ಬಿಟ್ಟು ಬರ್ತಿದ್ರು ಸರ್, ಆಮೇಲೆ ಗಾಡಿ ತಗೊಂಡು ಮನೆಗೆ ಹೋಗ್ತಿದ್ರು. ಹ್ಞೂ, ನಾನು ತಲೆ ಸುತ್ತು ಬಿದ್ದಿದ್ದಿನ ಅವನು ಇಲ್ಲೇ ಟೀ ಕುಡಿತಿದ್ದ ಸರ್. ಅವತ್ತು ಅವನ ಜೊತೆನೆ ಮೇಡಮ್ಮು ಕಾರಲ್ಲಿ ನನ್ನ ಕರ್ಕೊಂಡು ಹೋಗಿದ್ದು.
1: ಯಾರೋ ಫ್ರೆಂಡ್ ಇರಬೇಕು, ದಿನ ಬರ್ತಿದ್ದ ಅನ್ಸುತ್ತೆ.
5: ಹ್ಞೂ ಇರಬೇಕು ಅನ್ಸುತ್ತೆ ಸರ್, ಮೊದಲೆಲ್ಲ ಹೆಚ್ಚು ಕಡಿಮೆ ದಿನ ಬರ್ತಿದ್ರು, ಇತ್ತೀಚೆಗೆ ಕಡಿಮೆ. ಆಗ್ಲೋ ಈಗ್ಲೋ ಏನೋ ಬಿಡಿ, ಆದರೂ ಪಾಪ ಒಳ್ಳೆ ಜನ ಸರ್, ಕೇಳಿ ಬೇಜಾರಾಯಿತು.
4: ಹ್ಞೂ
0: ಹಲೋ ಪರಶುರಾಮ್, ನಮಸ್ತೆ.
1: ಹಲೋ ಸುಧಾಕರ್ ಸರ್, ನಮಸ್ತೆ, ಹೇಗಿದ್ದೀರಾ?
0: ನಿಮ್ಮ ಜೊತೆ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು.
1: ಹೇಳಿ ಹೇಳಿ ಸುಧಾಕರ್, ಇಸ್ ಎವ್ರಿಥಿಂಗ್ ಗುಡ್?
0: ಈಗಷ್ಟೇ ನನಗೆ ಸುಜಾತ ಅನ್ನೋ ಲೇಡಿ ಒಬ್ಬರು ಫೋನ್ ಮಾಡಿದರು. ಅದೇನೋ ಥೆರಪಿಸ್ಟ್ ಅಂತೆ, ಪವಿತ್ರ ಅವ್ರ ಹತ್ರ ಆಗಾಗ ಮಾತಾಡ್ತಿದ್ಲಂತೆ. ಅದೇನೋ ಅಂತಾರಲ್ಲ ಕೌನ್ಸಿಲಿಂಗೋ ಥೆರಪಿನೋ, ಅದು ತಗೋತಿದ್ಲಂತೆ. ಪೇಪರ್ನಲ್ಲಿ ಅವಳ ಆತ್ಮಹತ್ಯೆ ನ್ಯೂಸ್ ನೋಡಿದ್ದಾರೆ. ನಮ್ಮ ಕಂಪನಿ ಹೆಸರನ್ನ ಪವಿತ್ರ ಒಂದ್ಸಲ ಅವ್ರ ಹತ್ರ ಹೇಳಿದ್ಲಂತೆ. ಆಫೀಸ್ಗೆ ಫೋನ್ ಮಾಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು.
1: ಹೌದಾ, ಇಂಟ್ರೆಸ್ಟಿಂಗ್. ಪವಿತ್ರ ಥೆರಪಿ ತಗೋತಿದ್ಲು ಅಂತ ನಮ್ಗೆ ಯಾರಿಗೂ ಒಂದು ಸಣ್ಣ ಕ್ಲೂನೂ ಇರಲಿಲ್ಲ. ಏನಂದ್ರೆ ಅಂದ್ರೆ ಅವರು
0: ಅದೇ ಹೇಳೋಕೆ ಫೋನ್ ಮಾಡಿದೆ ನಾನು. ಆದರೆ ಪೊಲೀಸ್ ಇನ್ವೆಸ್ಟಿಗೇಷನ್ನಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡಬಾರ್ದು ಅಂತ ಕೇಳಿಕೊಂಡ್ರು.
1: ಅದೆಲ್ಲ ಈಗ ಬೇಡ ಸರ್, ನಾವು ಪೊಲೀಸ್ ಅಲ್ವಲ್ಲ. ಏನಂದ್ರೆ ಹೇಳಿ, ಏನಾದರೂ ವಿಷಯ ಗೊತ್ತಾಯ್ತಾ?
0: ಹೌದು, ಅವಳ ಹಳೆ ಆಫೀಸ್ನಲ್ಲಿ ಅವಳಿಗೆ ವರುಣ್, ಕಾಂಚನಾ ಬೋಪಣ್ಣ ಮತ್ತು ಪ್ರವೀಣ್ ಅನ್ನೋ ಮೂರು ಫ್ರೆಂಡ್ಸ್ ಇದ್ರಂತೆ, ಕಲೀಗ್ಸು. ಎಲ್ಲರೂ ಒಟ್ಟಿಗೆ ಕಾಫಿ ತಿಂಡಿಗೆ ಹೋಗುವಷ್ಟು ಕ್ಲೋಸ್ ಫ್ರೆಂಡ್ಸು. ವರುಣ್ ಇವಳನ್ನ ಪ್ರೀತಿ ಮಾಡ್ತಿದ್ದಂತೆ. ಇವಳು ಅವನ ಪ್ರಪೋಸಲ್ ಒಪ್ಕೊಳ್ಳದೆ ಇದ್ದಾಗ ಪ್ರಾಣ ಕಳ್ಕೊತೀನಿ ಅನ್ನೋಕ್ಕೆ ಶುರು ಮಾಡಿದಂತೆ.
4: ಕೊನೆಗೆ ಹೆಂಗೋ ಮ್ಯಾನೇಜ್ ಮಾಡೋಣ ಅಂತ ಇವಳು ಯೋಚನೆ ಮಾಡಿದ್ರೆ ಅವನ ವರ್ಸೇನೆ ಚೇಂಜ್ ಆಯ್ತಂತೆ.
1: ಓ ಮೈ ಗಾಡ್, ಇಷ್ಟೆಲ್ಲ ವಿಷಯ ಇದೆಯಾ? ಏನ್ ಮಾಡಿದಂತೆ ಆ ಅಯೋಗ್ಯ? ಹಾ
4: ಹಾ ಹಾ, ನಿನ್ನ ಕ್ಯಾರೆಕ್ಟರ್ ಸರಿ ಇಲ್ಲ. ನೀನು ಬೇರೆ ಹುಡುಗರೊಂದಿಗೆ ಎಂಜಾಯ್ ಮಾಡಬೇಕು ಅಂತ ನನ್ನ ಪ್ರೀತಿ ರಿಜೆಕ್ಟ್ ಮಾಡ್ತಿದೀಯ. ಪ್ರೀತಿ ಬೇಡ ಅನ್ನೋಳು ಇಷ್ಟು ದಿನ ನನ್ನ ಜೊತೆ ಯಾಕೆ ಚೆನ್ನಾಗಿದ್ದೆ? ಆ ಪ್ರವೀಣ್ ಜೊತೆಗೂ ನಿಂಗೆ ರಿಲೇಷನ್ಶಿಪ್ ಇದೆ, ನೀನು ಅದನ್ನು ಬಿಟ್ಕೊಡ್ತಿಲ್ಲ ಅಷ್ಟೇ. ನಿಂಗೆ ಫೇಸ್ಬುಕ್ ಫ್ರೆಂಡ್ಸ್ ಜೊತೆಗೂ ಅಫೈರ್ ಇದೆ, ಇವೆಲ್ಲ ಉಳಿಸ್ಕೊಳ್ಬೇಕು ಅಂತ ಬೇರೆ ನೆಪ ಹೇಳಿ ನನ್ನನ್ನು ರಿಜೆಕ್ಟ್ ಮಾಡ್ತಿದೀಯ. ನಿನ್ನ ಬಗ್ಗೆ ಎಲ್ರಿಗೂ ಏನೇನೋ ಹೇಳ್ಕೊಂಡು ಬರ್ತೀನಿ ನೋಡ್ಕೋ. ಏನು ಹೇಳಬಾರ್ದು ಅಂದರೆ ಬೇರೆ ಎಲ್ಲರ ಜೊತೆ ಮಾತು ಬಿಟ್ಟು ನನ್ನ ಜೊತೆ ಮಾತ್ರ ಇರು ಅಂತ ಹಗಲು ರಾತ್ರಿ ಹಿಂಸೆ ಕೊಡ್ತಿದ್ದಂತೆ. ಆ ಹುಡುಗಿ ಕಾಂಚನಾನು ಅವನ ಜೊತೆ ಸೇರಿ ಏನೇನೋ ಮಾತಾಡೋಳಂತೆ. ನೀನು ವರುಣ್ ಜೊತೆ ಪ್ರೈವೇಟಾಗಿ ಮಾತಾಡ್ತಿ ಅಂತ ನನಗೆ ಒಂದು ಮಾತು ಹೇಳ್ಬೋದಿತ್ತು, ಯಾಕೆ ಸೀಕ್ರೆಟ್ ಮಾಡಿದೆ? ಅಲ್ಲದೆ ನನ್ನ ಬಗ್ಗೆ ಅವನ ಹತ್ರ ಏನೇನೆಲ್ಲ ಹೇಳಿದೀಯಾ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ಲಂತೆ. ಹಳೆ ಕಲೀಗ್ಸ್ ಕೂಡ ಇವಳ ಜೊತೆ ಮಾತು ಬಿಟ್ಟು ಇವಳನ್ನ ಬೇರೆ ಥರ ನೋಡ್ತಿದ್ರಂತೆ.
1: ಛೇ, ವೆರಿ ಪ್ಯಾಥೆಟಿಕ್ ಅಲ್ಲ? ಈ ಕಾಲದಲ್ಲೂ ಹುಡುಗರು ಈ ರೀತಿ ಇರ್ತಾರಾ? ಇಷ್ಟೊಂದು ಮೋಸ ಮಾಡ್ತಾರಾ? ಪಾಪ ಪವಿತ್ರ, ಇದೆಲ್ಲ ಹೇಗೆ ಹ್ಯಾಂಡಲ್ ಮಾಡಿದ್ಲೋ ಒಬ್ಳೆ?
4: ಅದಕ್ಕಿಂತ ಅನ್ಎಕ್ಸ್ಪೆಕ್ಟೆಡ್ ವಿಷಯ ಇದೆ ಕೇಳಿ. ಕಾಂಚನ ಒಂದು ಹೆಜ್ಜೆ ಮುಂದೆ ಹೋಗಿ ಅವಳಿಗೆ ಗೊತ್ತಿರೋರಿಗೆಲ್ಲ ಪವಿತ್ರ ಸರಿ ಇಲ್ಲ ಅಂತ ಗಾಸಿಪ್ ಹಬ್ಬಿಸ್ತಿದ್ಲಂತೆ. ಕೊನೆಗೆ ಪವಿತ್ರ ವರುಣ್ ಆಪೋಸಿಟ್ ನಿಂತು ಅವನ ಜೊತೆ ಮಾತಾಡೋದು ಬಿಟ್ಟು ಹೊಸ ಜೀವನ ಕಟ್ಕೊಳ್ಳೋಕೆ ಶುರು ಮಾಡಿದ್ಲಂತೆ. ಇಷ್ಟೆಲ್ಲ ಆದರೂ ಪವಿತ್ರ ತುಂಬ ಸ್ಟ್ರಾಂಗ್ ಇದ್ಲು. ಕಳೆದ 2-3 ಥೆರಪಿ ಸೆಷನ್ಗಳಲ್ಲೂ ಆಗಾಗ ಸ್ವಲ್ಪ ಡಿಪ್ರೆಸ್ಡ್ ಆಗಿದ್ದು ಬಿಟ್ಟರೆ ವರುಣ್ ಮತ್ತೆ ತೊಂದರೆ ಕೊಡ್ತಿಲ್ಲ ಅನ್ನೋ ನೆಮ್ಮದಿಯಲ್ಲಿದ್ಲು. ಕೆರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ಲು. ಶೀ ನೆವರ್ ಸೆಡ್ ಶೀ ಫೆಲ್ಟ್ ಸೂಯಿಸೈಡಲ್. ಯಾಕೆ ಹೀಗೆ ಮಾಡ್ಕೊಂಡ್ಲು ಗೊತ್ತಾಗ್ತಿಲ್ಲ ಅಂತ ಥೆರಪಿಸ್ಟ್ ಹೇಳಿದ್ರು. ಪರಶು, ಉಳಿದು ವಿಚಾರ ಮಾತಾಡೋದಕ್ಕೆ ನೀವು ನಮ್ಮ ಮನೆಗೆ ಬನ್ನಿ.
1: ಆಗ್ಲಿ ಸರ್, ನೀವು ಆರಾಮಾಗಿರಿ, ನಾವು ಬರ್ತೀವಿ ಸರ್.
4: ಒಳಗೆ ಬನ್ನಿ ಪರಶು, ಪ್ಲೀಸ್ ಹ್ಯಾವ್ ಎ ಸೀಟ್, ಕೂತ್ಕೊಳ್ಳಿ ಇಬ್ರು. ಬೆಳಗಿಂದ ನಿಮಗೆ ಕಾಯ್ತಿದ್ದೆ. ಯಾಕೆ ಸುಮ್ಮನಿದ್ದೀರಾ? ಏನಾದರೂ ವಿಷಯ ಗೊತ್ತಾಯ್ತಾ? ಅಥವಾ ಏನೂ ಗೊತ್ತಾಗಲಿಲ್ಲ ಸಾರಿ ಅಂತ ಹೇಳೋಕೆ ಬಂದ್ರ? ಪರವಾಗಿಲ್ಲ ಬಿಡಿ, ನಿಮ್ಗಾಗೋಷ್ಟು ನೀವು ಟ್ರೈ ಮಾಡಿದ್ದೀರಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ?
1: ಸರ್, ನಿಮ್ಮ ಮಗಳದು ಆತ್ಮಹತ್ಯೆ ಅಲ್ಲ, ಕೊಲೆ.
4: ವಾಟ್, ಏನು ಹೇಳ್ತಿದ್ದೀರಾ ಪರಶು? ಕೊಲೆ ಆಗೋ ಥರ ಏನು ಮಾಡಿದ್ಲು ಪವಿತ್ರ? ಪ್ಲೀಸ್ ಪೂರ್ತಿ ವಿಷಯ ಹೇಳಿ ಪ್ಲೀಸ್ ಪರಶು, ಪ್ಲೀಸ್.
1: ಕಮ್ ಡೌನ್ ಮಿಸ್ಟರ್ ಸುಧಾಕರ್.
2: ಸಮಾಧಾನ ಮಾಡ್ಕೊಳ್ಳಿ, ನೀರು ಕುಡೀರಿ.
1: ನೀವು ಥೆರಪಿಸ್ಟ್ ಜೊತೆ ಮಾತಾಡಿದ್ಮೇಲೆ ನಾನು ಅವಳ ಆಕ್ಟಿವಿಟೀಸ್ ತಿಳ್ಕೊಳ್ಳೋಕ್ಕೆ ಫೇಸ್ಬುಕ್ ಹುಡುಕಾಡಿದೆ. ಅವಳು ಕಲೀಗ್ಸ್ ವರುಣ್, ಪ್ರವೀಣ್, ಕಾಂಚನಾ ಮತ್ತು ಇನ್ನೊಂದಷ್ಟು ಜನ ಫೋಟೋಗಳನ್ನು ನೋಡಿದೆ. ಪೊಲೀಸ್ನವರ ಹೆಲ್ಪ್ ತಗೊಂಡು ಕಾಲ್ ಹಿಸ್ಟ್ರಿ ತೆಗೆಸಿದ್ವಿ.
4: ಏನಾಯ್ತು, ಏನು ಸಿಕ್ತು ಬೇಕು ಹೇಳಿ.
1: ಕಾಲ್ ಹಿಸ್ಟ್ರಿಲಿ ಥೆರಪಿಸ್ಟ್ ಜೊತೆಗೆ ಮಾತಾಡಿದ್ದ ಯಾವ ರೆಕಾರ್ಡ್ಸ್ ಕೂಡ ನಮಗೆ ಸಿಗಲಿಲ್ಲ. ಮೋಸ್ಟ್ಲಿ ಅದೆಲ್ಲ ವಾಟ್ಸಪ್ ಕಾಲ್ ಅನ್ಸುತ್ತೆ. 2-3 ತಿಂಗಳ ಹಿಂದೆ ವರುಣ್ ಜೊತೆಗೆ ಪವಿತ್ರ ಹಿಸ್ಟರಿಕಲ್ ಆಗಿ ಆಡ್ತಿದ್ದ ಆಡಿಯೋ ಕೇಳಿಸ್ಕೊಂಡೆ. ಮನಸ್ಸು ತುಂಬ ಭಾರ ಆಯಿತು. ಆ ಹುಡುಗಿ ಕಾಂಚನನು ಪವಿತ್ರ ಮನಸ್ಸು ನೋಯಿಸೋ ಹಾಗೆ ತುಂಬ ಮಾತಾಡಿದಾಳೆ. ಸಿಕ್ಕೋರಿಗೆಲ್ಲ ಪವಿತ್ರ ಬಗ್ಗೆ ಹೇಳ್ಕೊಂಡು ಬಂದಿದ್ದಾಳೆ. ಪವಿತ್ರ ಇವರೆಲ್ಲರ ಜೊತೆನೂ ಮಾತು ಬಿಟ್ಟು ತುಂಬ ದಿನನೇ ಆಗಿತ್ತು.
4: ಅಯ್ಯೋ ಮಗಳೇ, ಇಷ್ಟೆಲ್ಲ ಕಷ್ಟಪಟ್ಟಿದ್ಯಾ ನೀನು? ನನ್ನೆಲ್ಲ ನಿನ್ನ ಪಾಲಿಗೆ ಸತ್ತು ಹೋಗಿದ್ವಾ ಹೇಳು? ಒಂದೇ ಒಂದು ಮಾತು ಹೇಳೋದಲ್ವಾ ಹೀಗೆಲ್ಲ ಆಗ್ತಿದೆ ಅಂತ? ಅವ್ರನ್ನೆಲ್ಲ ಹುಟ್ಟಿಲ್ಲ ಅನ್ನಿಸ್ಬಿಡ್ತಿದ್ದೆ. ಪರಶುರಾಮ್, ಅವಳನ್ನ ಕೊಲೆ ಮಾಡಿದ ಯಾರು ಹೇಳಿ? ಈಗಲೇ ಹೇಳಿ. ನನ್ನ ಕಂದ ಅದೆಷ್ಟು ಕಷ್ಟಪಟ್ಟಿತ್ತೋ ಪಾಪ. ನಾವು ನೋಡಿದ್ರೆ ಫೋನ್ ಮಾಡಿದಾಗ್ಲೆಲ್ಲ ಮದುವೆ ಆಗು ಅಂತ ಹಿಂಸೆ ಕೊಡ್ತಿದ್ವಿ.
6: ಅವಳು ಒಂದೇ ಒಂದು ಮಾತು ಅವಳ ಕಷ್ಟ ಹೇಳಿಕೊಂಡಿಲ್ಲ.
1: ಕಾಲಿಷ್ಟಿ ನೋಡುವಾಗ ಅವಳ ಸತ್ತ ದಿನದ ಸಂಜೆ ಡೊಂಜೋ ಕಡೆಯಿಂದ ಕಾಲ್ ಬಂದಿತ್ತು. ಆ ಕಾಲ್ನಲ್ಲಿ ಪವಿತ್ರ ತಾನು ಏನು ಆರ್ಡರ್ ಮಾಡಿಲ್ಲ, ಯಾರು ಕಳಿಸಿರೋದು, ಪಿಕಪ್ ಅಡ್ರೆಸ್ ಏನು ಅಂತ ಕೇಳಿದ್ದು. ಆಗ ಅವನು ಹೆಸರು ಅಡ್ರೆಸ್ ಎರಡೂ ಹೇಳಿದ್ದ. ಆ ಅಡ್ರೆಸ್ಗೆ ನಾವಿಬ್ರು ಮೊದಲೇ ಹೋದ್ವಿ, ಆದರೆ ಅಲ್ಲಿ ಇದ್ದಿದ್ದು ಯಾವುದೋ ಕಾರ್ ವಾಶ್ ಅಂಗಡಿ, ಅದೇ ಸರಿ ಅಂತ ಆ ಅಂಗಡಿ ಸುತ್ತ ಒಂದಷ್ಟು ದಿನ ಈ ಕೇಸ್ ಬಗ್ಗೆ ಎಲ್ಲ ಗೊತ್ತಿರೋ ನಮ್ಮ ಸ್ಟಾಫನ್ನು ಅಲ್ಲಿ ಅಬ್ಸರ್ವೇಷನ್ಗೆ ಬಿಟ್ವಿ. ಆ ಜಾಗನ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಿದಾಗ ಒಂದ್ಸಲ ವರುಣ್ ಅಲ್ಲಿಗೆ ಕಾರ್ ತಂದಿದ್ದು ಕಾಣಿಸಿದೆ. ಫೇಸ್ಬುಕ್ಕಲ್ಲಿ ಫೋಟೋ ನೋಡಿದ್ರಲ್ಲ ಅವರೆಲ್ಲ, ಸೊ ಮುಖ ಪರಿಚಯ ಗೊತ್ತಾಯಿತು.
2: ಅವತ್ತೊಂದು ದಿನ ನಾನು ಪರಶು ಪವಿತ್ರ ಮನೆ ಹತ್ರ ಟೀ ಕುಡಿಯಕ್ಕೆ ಹೋಗಿದ್ವಿ. ಆ ಅಂಗಡಿಯವನು ಆಗಾಗ ಪವಿತ್ರ ಕಾರ್ನಲ್ಲಿ ತನ್ನ ಫ್ರೆಂಡ್ ಜೊತೆಗೆ ಬರ್ತಿದ್ಲು ಅಂತ ಹೇಳ್ತಿದ್ದ.
1: ಹೌದು, ಅವನ ಜೊತೆ ಪವಿತ್ರ ಕಾರಲ್ಲಿ ಓಡಾಡ್ತಿದ್ಲಲ್ಲ, ಸೊ ಕಾರಲ್ಲಿ ಏನಾದರೂ ಕ್ಲೂ ಸಿಗುತ್ತಾ ಅಂತ ನೋಡಬೇಕಿತ್ತು. ಅದೇ ಕಾರ್ ವಾಶ್ ಅಂಗಡಿಗೆ ನಮ್ಮ ಹುಡುಗನ್ನ ಕೆಲಸಕ್ಕೆ ಸೇರಿಸಿದ್ವಿ. ಅವನು ಸುಮಾರು ದಿನ ಅಲ್ಲಿ ಕೆಲಸ ಮಾಡಿದ ಮೇಲೆ ನಾವು ಅಂದ್ಕೊಂಡ ಹಾಗೆ ವರುಣ್ ಒಂದು ದಿನ ಕಾರನ್ನು ಅಲ್ಲಿ ತಂದು ವಾಶ್ಗೆ ಕೊಟ್ಟಿದ್ದಾನೆ. ಆಗ ನಮ್ಮ ಹುಡುಗನೇ ವಾಶ್ ಮಾಡಿ ಸರ್ವಿಸ್ ಮಾಡಿದ್ದಾನೆ. ಒಳಗೆ ಏನು ಸಿಕ್ಕಿದ್ರೂ ತಗೊಂಡು ಬಾ ಅಂತ ಮುಂಚೆನೇ ಹೇಳಿದ್ವಿ. ಅವನು ಮಾರನೇ ದಿನ ಒಂದು ಮೆಮೊರಿ ಕಾರ್ಡ್ ತಂದುಕೊಟ್ಟ. ಅದು ಏನು ಅಂತ ನೋಡಿದ್ರೆ ಅದು ಕಾರ್ನ ಡ್ಯಾಶ್ ಕ್ಯಾಮರಾದ ಮೆಮೊರಿ ಕಾರ್ಡ್.
7: ಹಾ, ಅದರಲ್ಲಿ ಏನು ಸಿಕ್ತು? ಕೊಲೆ ಮಾಡಿದ್ದು ಯಾರು ಬೇಕು ಹೇಳಿ ಪರಶು.
2: ಅದರಲ್ಲಿದ್ದ ಎರಡು ಕಾಲ್ ರೆಕಾರ್ಡಿಂಗ್ ಈ ಕೇಸ್ ಸಾಲ್ವ್ ಮಾಡ್ತು.
1: ಪವಿತ್ರ ಸಾಯೋ ರಾತ್ರಿಯ ಹಿಂದಿನ ದಿನ ವರುಣ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಿದ್ದ ಅವನ ಫ್ರೆಂಡ್ಗೆ ಫೋನ್ ಮಾಡಿದ್ದಾನೆ. ಯೂನಿವರ್ಸಿಟಿಯ ಕೆಮಿಸ್ಟ್ರಿ ಲ್ಯಾಬ್ನಿಂದ ಸೈನೈಡ್ ತಂದುಕೊಡು ಅಂತ ಕೇಳಿದ್ದಾನೆ. ಇನ್ಯಾವುದೋ ಫ್ರೆಂಡ್ಗೆ ರಿಸರ್ಚ್ಗೋಸ್ಕರ ಸ್ಯಾಂಪಲ್ ಬೇಕು ಅಂತ ಕಾರಣ ಹೇಳಿದ್ದಾನೆ. ಪವಿತ್ರ ಸಾಯೋ ದಿನ ಸಂಜೆ ಕಾಂಚನಳಿಗೆ ಫೋನ್ ಮಾಡಿದ್ದಾನೆ. ಪವಿತ್ರಾಗೆ ಗಿಣ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಇವತ್ತು ಮನೆಯಲ್ಲಿ ಗಿಣ್ ಮಾಡಿ ಅವಳಿಗೆ ಕಳಿಸಿದ್ದೀನಿ ಅಂತ ವರುಣ್ ಕಾಂಚನಾಗೆ ಫೋನ್ನಲ್ಲಿ ಹೇಳಿದ್ದಾನೆ. ಅವಳು ಕೋಪ ಮಾಡಿಕೊಂಡು ನಿಂಗೆ ಅವಳ ಸಾವಾಸ ಯಾಕೆ ಬೇಕು ಅಂತ ಕೇಳಿದಾಗ ಇವನು ಹೇಳಿದ ಉತ್ತರ ಕೇಳಿ ನಮಗೆ ಒಂದು ಕ್ಷಣ ಸಾಕಾಯಿತು. ಇದು ಅವಳ ಜೀವನದಲ್ಲೇ ಕೊನೆಯ ಗಿಣ್, ತಿನ್ಲಿ ಬಿಡು ಪಾಪ ಅಂದಿದ್ದಾನೆ ರಾಸ್ಕಲ್. ಅದೇ ಕಾಲ್ನಲ್ಲಿ ಕಾಂಚನ ಹತ್ರ ನಾನೇ ಅದರಲ್ಲಿ ಸೈನೈಡ್ ಮಿಕ್ಸ್ ಮಾಡಿ ಅವಳಿಗೆ ಡೊಂಜೋ ಮಾಡಿದ್ದೀನಿ ಅಂತಲೂ ಹೇಳಿದ್ದಾನೆ. ಪಾರ್ಸಲ್ ತಲುಪಿದ ತಕ್ಷಣ ಪವಿತ್ರಾಗೆ ಇವನೇ ಫೋನ್ ಮಾಡಿ ಮ್ಯಾನಿಪ್ಯುಲೇಟ್ ಮಾಡಿದ್ದಾನೆ. ನಾನು ಫ್ರೆಂಡ್ಶಿಪ್ ಬಿಟ್ಟೆ ಅಂತ ನಿನ್ನ ಮೇಲಿರೋ ಒಳ್ಳೆ ಭಾವನೆಗಳನ್ನು ಬಿಟ್ಟಿಲ್ಲ, ಅಮ್ಮ ಗಿನ್ ಮಾಡಿದ್ರು ನಿಂಗೆ ಇಷ್ಟ ಅಂತ ಕಳಿಸಿದ್ದೀನಿ, ಬೇಡ ಅಂದರೆ ಬಿಸಾಕಬಹುದು ಅಂತೆಲ್ಲ ಮಾತಾಡಿದ್ದಾನೆ. ಈ ಮಾತನ್ನು ಕಾಂಚನ ಹತ್ರ ಹೇಳುವಾಗ ಅವಳು ಬೈದಿದ್ದಾಳೆ ಸುಧಾಕರ್.
8: ಏನಂತ?
1: ಫೂಲ್, ನಿನ್ನ ಕಾಲು ಸಿಕ್ಕಾಕೊಳ್ಳುತ್ತೆ ಅಂತ ವಾರ್ನ್ ಮಾಡಿದ್ದಾಳೆ. ಎಷ್ಟು ಹುಷಾರಿದ್ದಾರೆ ನೋಡಿ ಇವರೆಲ್ಲ.
8: ಅಯ್ಯೋ, ಆಮೇಲೆ ಇನ್ನೇನು ಮಾತಾಡ್ದ ಕೊಲೆಗಾರ?
1: ಕಾಂಚನ ವಾರ್ನಿಂಗ್ಗೆ ಅವರು ತಲೆ ಕೆಡಿಸ್ಕೊಂಡಿಲ್ಲ. ನಾನು ಫೋನ್ ಮಾಡಿರೋದು ಡಮ್ಮಿ ನಂಬರ್ನಲ್ಲಿ, ಅದು ಕೂಡ ವಾಟ್ಸಪ್ ಕಾಲ್, ರೆಕಾರ್ಡ್ ಆಗಲ್ಲ ಬಿಡು. ನಾನು ಸುಮಾರು ದಿನದ ಹಿಂದೆನೆ ಅವಳ ವಾಟ್ಸಪ್ಪನ್ನು ಹ್ಯಾಕ್ ಮಾಡಿದ್ದೀನಿ. ಸೊ ನನ್ನ ವಾಟ್ಸಪ್ ಕಾಲು ರೆಕಾರ್ಡ್, ನನ್ನ ಕೊನೆ ಕಾಲ್ನ ಡೀಟೇಲ್ಸ್ ಯಾವುದೂ ಸಿಗಲ್ಲ. ನಾನು ಡಂಜೋ ಆರ್ಡರ್ ಮಾಡಿದ್ದೂ ಮನೆಯಿಂದಲ್ಲ, ಗ್ಯಾರೇಜ್ ಹತ್ತಿರದಿಂದ. ಸೊ ಐ ಆಮ್ ಸೇಫ್ ಅಂತ ಕಾಂಚನ ಹತ್ರ ಹೇಳಿದ್ದಾನೆ. ಆಮೇಲೆ ಇಬ್ರು ಒಂದಷ್ಟು ಹೊತ್ತು ಜೋರಾಗಿ ನಕ್ಕಿದ್ದಲ್ಲದೆ ಬೇರೆಲ್ಲೂ ಸಿಕ್ಕಿ ಹಾಕಿಕೊಳ್ಳೋ ಚಾನ್ಸ್ ಇಲ್ಲ ಅಲ್ವಾ ಅಂತ ಡಿಸ್ಕಸ್ ಮಾಡ್ಕೊಂಡಿದ್ದಾರೆ.
7: ಪಾಪ ಪವಿತ್ರ
1: ಬಿಸಾಕೋ ಬದಲು ಗಿಣ್ ತಿಂದಿದ್ದಾಳೆ. ನಾನು ನನ್ನ ಪರ್ಸನಲ್ ಕಾಂಟ್ಯಾಕ್ಟ್ನಲ್ಲಿ ಪೊಲೀಸ್ನವರು ಕೇಳಿದಾಗ ಅವರು ಪಾರ್ಸಲ್ ಡಬ್ಬ ಮನೆಯಲ್ಲಿ ಸಿಕ್ತು ಅಂತ ಹೇಳಿದ್ರು, ಆದರೆ ಎಲ್ಲೂ ಬೇರೆ ಫಿಂಗರ್ ಪ್ರಿಂಟ್ಗಳು ಸಿಕ್ಕಿಲ್ಲ ಅಂತ ಕೇಸನ್ನ ಕೈಬಿಟ್ರು.
2: ಸುಧಾಕರ್, ನಮ್ಮ ಹತ್ರ ಇರೋ ಸಾಕ್ಷಿಗಳನ್ನ ಇಟ್ಕೊಂಡು ಕೇಸ್ ಮುಂದುವರೆಸ್ತೀರಾ ಇಲ್ವಾ ನಿಮಗೆ ಬಿಟ್ಟಿದ್ದು. ಆದರೆ ಇದೆಲ್ಲ ಗೊತ್ತಾಗಿ ನಮಗೆ ಮಾತ್ರ ಸಿಕ್ಕಾಪಟ್ಟೆ ಬೇಸರ ಆಯಿತು. ಅವಳು ಪಾಡಿಗೆ ಹೊಸ ಜೀವನ ಕಟ್ಕೋತಿದ್ದ ಹುಡುಗಿನ ಈ ರೀತಿ ಕೊಲೆ ಮಾಡಿರೋ ಆ ವರುಣ್ಗೆ ದೇವರು ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಕೋರ್ಟು ಪೊಲೀಸ್ ಮೊರೆ ಹೋಗೋದು ನಿಮಗೆ ಬಿಟ್ಟಿದ್ದು.
4: ಥ್ಯಾಂಕ್ ಯು ಪರಶು. ಸಾಲೋಮನ್, ನನಗೆ ಇಷ್ಟೆಲ್ಲ ಆಗಿರಬಹುದು ಅನ್ನೋ ಗೆಸ್ ಕೂಡ ಇರಲಿಲ್ಲ. ಒಳಗಡೆ ಇರೋ ಅವಳ ಫೋಟೋ ನೋಡ್ತಿದ್ರೆ ನನ್ನ ರಕ್ತ ಕುದೀತಿದೆ. 28 ವರ್ಷ ಪ್ರೀತಿಯಿಂದ ಬೆಳೆಸಿದ್ನಲ್ಲ ಪವಿತ್ರ, ನಿನ್ನ ಹೂವಿನ ಥರ ಬೆಳೆಸಿದ್ದೆ. ಅಷ್ಟೊಳ್ಳೆ ಹೂವನ್ನ ಹಾಗೆ ಒಂದೇ ನಿಮಿಷಕ್ಕೆ ಕಾಲಡಿ ಹಾಕಿ ತುಳಿದು ಬಿಡ್ತಲ್ಲ. ಛೇ, ಅಯ್ಯೋ ಇದೆಂತ ಅನ್ಯಾಯ ದೇವರೇ. ಅಯ್ಯೋ.

ಇದುವರೆಗೂ ಪತ್ತೇದಾರಿ ನಾಟಕ ಹಗೆ ಕೇಳಿದಿರಿ. ರಚನೆ ಸಿರಿ ಮೈಸೂರು. ಪಾತ್ರವರ್ಗದಲ್ಲಿ ಪರಶುರಾಮ್, ದೀಪಕ್ ಮೈಸೂರು, ಸುಧಾಕರ್, ಮಂಜು ಉಪಾಧ್ಯಾಯ್, ಸೋಲಮನ್, ಪಿ ನಾಗಭೂಷಣ್, ಟಿ ಅಂಗಡಿ ಮಾಲೀಕ, ಕಾರ್ತಿಕ್ ಎಂಎಸ್. ಧ್ವನಿಮುದ್ರಣ ಸಹಕಾರ ಶ್ರೀಮಾನ್ ಎಸ್. ಸಂಕಲನ ಹಾಗೂ ನಿರ್ಮಾಣ ಸಹಕಾರ ಕಾರ್ತಿಕ್ ಎಂಎಸ್. ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಈ ನಾಟಕ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಕೇಳುಗರೆ ಗಮನಿಸಿ, ನಾಳೆ ಬೆಳಿಗ್ಗೆ 7:15 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 8:30 ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ, ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ ಎಸ್ಎಸ್.
1: 10:00 ಇದೇ ಭಾನುವಾರ ಬೆಳಿಗ್ಗೆ 10:00 ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನಾರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಿಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821. ತಪ್ಪದೆ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10:00 ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.

ಸಮಯ 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಜಾವೇದ್ ಅವರ ಸಾಹಿತ್ಯ, ಕುಲದೀಪ್ ಸಿಂಗ್ ಅವರ ಸಂಗೀತವಿರುವ ಸಾತ್ ಸಾತ್ ಚಿತ್ರದ ಗೀತೆ. ಹಾಡಿದ್ದಾರೆ ಜಗಜಿತ್ ಸಿಂಗ್ ಹಾಗೂ ಚಿತ್ರಾ ಸಿಂಗ್.

ಕೇಳುಗರೇ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಇನ್ನು ಮುಂದೆ ಕೇಳೋಣ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿರುವ ಅಜ್ನಬಿ ಚಿತ್ರದ ಈ ಗೀತೆ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ನೀವೀಗ ಆಲಿಸುತ್ತಿರುವ ಗೀತೆ ಲತಾ ಮಂಗೇಶ್ಕರ್, ಮುಕೇಶ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿರುವ ಶೋರ್ ಚಿತ್ರದ್ದು.

ಇದುವರೆಗೂ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 8:45 ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಸೃಜನಶೀಲ ಪ್ರತಿಭೆಗೆ ವೇದಿಕೆಯಾಗಿರುವ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ. ನಾನು ಎಂಎಸ್ಸಿ ಎರಡನೇ ಸೆಮ್ ಮನೋವಿಜ್ಞಾನ ವಿದ್ಯಾರ್ಥಿನಿ. ಸಂತ ಫಿಲೋಮಿನಾ ಸಂಸ್ಥೆ ವತಿಯಿಂದ ನಾವು ಯುವವಾಣಿ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬಂದಿದ್ದೇವೆ. ಮೊದಲನೇದಾಗಿ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ಎಂದಿದ್ದಾರೆ ದಾಸರು. ದೇಹವೇ ಒಂದು ತಂಬೂರಿ ಎಂದಾದರೆ ಕ್ರಮ ಇರಬೇಕು, ಸರಾಗವಿರಬೇಕು, ಶಿಸ್ತುಬದ್ಧ ಜೀವನ, ಶ್ರುತಿಬದ್ಧ ಜೀವನ ಎಂದಿದ್ದಾರೆ. ಈಗ ತರವಲ್ಲ ತಗಿ ನಿನ್ನ ತಂಬೂರಿ ಎಂದು ಆ ತತ್ವ ಪದದ ಸೊಗಡನ್ನು ತಮ್ಮ ಸುಂದರ ಸ್ವರದಲ್ಲಿ ಪ್ರಸ್ತುತಪಡಿಸಲು ನಮ್ಮೊಂದಿಗಿದ್ದಾರೆ ನಮೃತ, ಅಂತಿಮ ಬಿಎ ಅಪರಾಧ ಶಾಸ್ತ್ರ, ವಿಧಿ ವಿಜ್ಞಾನ ಮತ್ತು ಮನೋವಿಜ್ಞಾನ,

0: ಭಕ್ತಿ ಭಾವದಿಂದ ಮನಸ್ಸನ್ನು ತಲುಪಿದ ಈ ಅರ್ಥಪೂರ್ಣ ತತ್ವಪದವನ್ನು ಸುಂದರವಾಗಿ ಪ್ರಸ್ತುತಪಡಿಸಿದ ವಿದ್ಯಾರ್ಥಿನಿ ನಮ್ರತಾ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಜೀವನದಲ್ಲಿ ತಾಯಿಯ ಪಾತ್ರ ಬಹಳ ಮಹತ್ವದ್ದಾಗಿದೆ. 9 ತಿಂಗಳು ಹೊತ್ತು ಹೆತ್ತ ತಾಯಿಯ ಬಗ್ಗೆ ಸುಂದರವಾಗಿ ಕವನವನ್ನು ವಾಚಿಸಲು ಬರುತ್ತಿದ್ದಾರೆ ಕುಮಾರಿ ಇಂಚರ, ಅಪರಾಧ ಮತ್ತು ನ್ಯಾಯಶಾಸ್ತ್ರ ವಿಭಾಗ BA 2nd SEM ವಿದ್ಯಾರ್ಥಿನಿ.
1: ಅಮ್ಮ, ಈ ಜೀವಕ್ಕೆ ಜೀವನ ಎಂಬ ಭಿಕ್ಷೆ ನೀಡಿದವಳು ನನ್ನಮ್ಮ. ನಮ್ಮ ಬಾಯಲ್ಲಿ ಬರುವ ಮೊದಲ ಪದ ಅಮ್ಮ. ನೋವಿನಲ್ಲಾಗಲಿ ನಗುವಿನಲ್ಲಾಗಲಿ ಕೋಪ ಬಂದಾಗಲೂ ಏನಾದರೂ ಬೇಕಾದಾಗಲೂ ಪ್ರತಿ ಕ್ಷಣವೂ ಅಮ್ಮ ಎಂಬ ಪದವೇ ನನ್ನ ಜೊತೆ. ನನ್ನ ಖುಷಿಯಲ್ಲಿ ಅವಳ ಖುಷಿಯನ್ನು ಹುಡುಕುವವಳು ನನ್ನಮ್ಮ. ನನ್ನ ಜೀವನಕ್ಕಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಳು ಅವಳು. ನಿಸ್ವಾರ್ಥಿಯಾಗಿ ನಮ್ಮ ಗೆಲುವನ್ನೇ ಬಯಸಿದವಳು. ನನ್ನ ಗೆಲುವನ್ನು ಹೊರಗೆ ಹೊಗಳದೇ ಇದ್ದರೂ ಒಳಗೊಳಗೆ ಸಂತೋಷ ಪಡುವವಳು. ನಾನು ಸೋತಾಗ ಗದರಿಸಿದರೂ ಒಳಗೊಳಗೆ ಅವಳೇ ಹೆಚ್ಚು ನೋವು ಪಟ್ಟಳು. ಅಷ್ಟೊಂದು ಕಷ್ಟಗಳನ್ನು ಎದುರಿಸಿ ಜೀವನ ಎಂಬ ಪಾಠದಲ್ಲಿ ಅವಳು ಪರಿಣಿತಳಾದಳು. ಅವಳಿಗೆ ಎಷ್ಟೇ ನೋವಿದ್ದರೂ ಅದನ್ನೆಲ್ಲ ಮರೆಮಾಚಿ ನಗುತ್ತಲೇ ಬದುಕಿದ್ದಳು ನಮಗಾಗಿ. ಅವಳಿಗೆ ಮಗು ನಾನೇ ಆದರೂ ಅವಳ ಮನಸ್ಸು ಎಂದಿಗೂ ಮಗುವಿನಂತೆ. ಶಬ್ದಗಳಲ್ಲಿ ಕಟ್ಟಿಕೊಡಲಾರದ ಭಾವನೆ, ಪದಗಳಲ್ಲಿ ವರ್ಣಿಸಲಾಗದಂಥ ವ್ಯಕ್ತಿತ್ವ ಅವಳದು. ಈ ಒಂದು ಜೀವನ ಸಾಲದು ಅವಳ ಈ ಋಣ ತೀರಿಸಲು. ದೇವರ ಕೈ ಎಲ್ಲೆಡೆ ತಲುಪಲಾಗದ ಕಾರಣ ತಾಯಿಯ ಮಮತೆಯೇ ಅವನ ಪ್ರತಿನಿಧಿಯಾಗಿರುವುದು ನನಗೆ. ಕೊನೆಯ ಸಾಲು ಅವಳಿಗೆ ಎಂದೂ ಇಲ್ಲ. ಏ, ಆದರೆ ಒಂದು ಮಾತು, ಅವಳು ನನ್ನನ್ನು ಬಯ್ಯದೇ ಇರುವ ದಿನವೇ ಇಲ್ಲ. ಹಾ, ಇಲ್ಲ, ತಪ್ಪು ತಪ್ಪು, ನಾನು ಬಯಸ್ಕೊಳ್ದೇ ಇರೋ ದಿನವೇ ಇಲ್ವೇನೋ. ಅವಳು ಮೌನಿಯಾಗಿ ಇರುವುದು ನಾ ನೋಡಲಾರೆ. ಎಂದಿಗೂ ನಗು ನಗುತ್ತಾ ನನ್ನ ಜೊತೆಯೇ ಇರು ಅಮ್ಮ. ನಿನ್ನ ಆ ನಗು ಸಾಕು, ನನ್ನ ಎಲ್ಲ ನೋವನ್ನು ಕ್ಷಣದಲ್ಲಿ ಮರೆಯುತ್ತೇನೆ. ಆದರೆ ಇನ್ನೊಂದು ಮಾತು, ಒಬ್ಬಳು ಭಿಕ್ಷುಕಿಯಂತೆ ನಿನ್ನ ಎದುರು ನಿಂತು ಭಿಕ್ಷೆ ಬೇಡುವೆ. ನಿನ್ನ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಇಟ್ಟು ನಿನ್ನ ಆ ಧೈರ್ಯ, ಉದಾರ ಮನಸ್ಸು, ಎಲ್ಲವನ್ನು ಎದುರಿಸುವ ಆ ನಿನ್ನ ಶಕ್ತಿ ನನಗೆ ನೀಡು ಅಮ್ಮ.
0: ಮಗುವಿನ ಸಾಧನೆಯಲ್ಲಿ, ನಗುವಿನಲ್ಲಿ ತನ್ನ ನಗುವನ್ನು ಕಾಣುವ ತಾಯಿಯ ಬಗ್ಗೆ ಅರ್ಥ

0: ಅರ್ಥಪೂರ್ಣ ಸಾಲುಗಳ ಮೂಲಕ ಮನಸ್ಸಿಗೆ ಸ್ಪರ್ಶ ನೀಡಿದ ಈ ಸುಂದರ ಕವನ ವಾಚನಕ್ಕಾಗಿ ಕುಮಾರಿ ಇಂಚರ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಯುವಜನರ ಮನೋಭಾವ, ಒತ್ತಡ ಮತ್ತು ಮಾನಸಿಕ ಆರೋಗ್ಯದ ಮಹತ್ವವನ್ನು ಅರಿತುಕೊಳ್ಳಲು ಸಂವಾದ ನಡೆಸಲಿದ್ದಾರೆ ದಿವ್ಯಾ ಬಿಎನ್ ಎಂಎಸ್ಸಿ ಎರಡನೇ ಸೆಮಿಸ್ಟರ್ ಮನೋವಿಜ್ಞಾನ ವಿಭಾಗ ಹಾಗೂ ಡಾಕ್ಟರ್ ವೈಷ್ಣವಿ ಮೇಡಂ ಮನೋವಿಜ್ಞಾನ ಪ್ರಾಧ್ಯಾಪಕಿ. ಇವರಿಂದ ವಿದ್ಯಾರ್ಥಿಗಳ ಮನೋಭಾವ, ಪ್ರಶ್ನೆಗಳು ಮತ್ತು ಜೀವನದ ಸವಾಲುಗಳ ಕುರಿತು ಮನಮೋಹಕ ಸಂವಾದವನ್ನ ಕೇಳೋಣ. ಎಲ್ಲರಿಗೂ ನಮಸ್ಕಾರ, ನಾನು ದಿವ್ಯಾ, ಎಂಎಸ್ಸಿ ಎರಡನೇ ಸೆಮಿಸ್ಟರ್ ಮನೋವಿಜ್ಞಾನ ವಿಭಾಗ. ಒಂದು ನಾಣ್ಯಕ್ಕೆ ಎರಡು ಮುಖವಿರುತ್ತದೆ, ಅಂದ್ರೆ ಆರೋಗ್ಯದಲ್ಲೂ ಕೂಡ ಹಾಗೇನೆ. ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಅಂತ ಎರಡು ವಿಧಗಳಿವೆ. ಹೆಚ್ಚಿನವರಿಗೆ ಮಾನಸಿಕ ಆರೋಗ್ಯದ ಬಗ್ಗೆ ಅಷ್ಟಾಗಿ ಗೊತ್ತಿರೋದಿಲ್ಲ. ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದಂತೆ ಪ್ರಪಂಚದ 4 ಜನರಲ್ಲಿ 1 ಜನರು ತಮ್ಮ ಜೀವನದಲ್ಲಿ ಮಾನಸಿಕ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಅಂತ ವರದಿಯನ್ನ ನೀಡಲಾಗಿದೆ. ಭಾರತದಲ್ಲಿ ಇದು ಸುಮಾರು 14.3% ಜನರಿಗೆ ಇರುವುದು ಕಂಡುಬಂದಿದೆ. ಒಳ್ಳೆಯ ಮಾನಸಿಕ ಆರೋಗ್ಯವೇ ನಮ್ಮ ಜೀವನದ ಗುಣಮಟ್ಟ, ಸಂಬಂಧಗಳು ಮತ್ತು ಯಶಸ್ಸಿಗೆ ಅತ್ಯವಶ್ಯಕ ಅಂತ ಹೇಳಿದ್ದಾರೆ. ಈಗ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚು ವಿವರಣೆ ನೀಡೋಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವೈಷ್ಣವಿ ಮೇಡಂ ಅವರು. ವೈಷ್ಣವಿ ಮೇಡಂ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದಗಳು ದಿವ್ಯಾ.
0: ಈ ಕಾರ್ಯಕ್ರಮದಲ್ಲಿ ನಿಮ್ಮ ಕಿರು ಪರಿಚಯ ಮಾಡಿಕೊಳ್ಳೋದ್ರ ಮೂಲಕ ಕಾರ್ಯಕ್ರಮವನ್ನ ಮುಂದುವರಿಸೋಣ.
1: ಖಂಡಿತ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಎಸ್ ವೈಷ್ಣವಿ, ಸಹಾಯಕ ಪ್ರಾಧ್ಯಾಪಕಿ ಮನೋವಿಜ್ಞಾನ ವಿಭಾಗ, ಸಂತ ಫಿನಮಲಾ ಕಾಲೇಜ್ ಮೈಸೂರು. ನನ್ನ ಊರು ಮೈಸೂರು. ತಂದೆ ಲೇಟ್ ಶ್ರೀ ಎನ್ ಸ್ವಾಮಿನಾಥನ್, ಒಬ್ಬ ಪ್ರಸಿದ್ಧ ಹೋಟೆಲ್ ಉದ್ಯಮಿಯಾಗಿದ್ದರು. ತಾಯಿ ರೂಪಶ್ರೀ. ನನ್ನ ಮೂಲಭೂತ ಶಿಕ್ಷಣ ಆಗಿದ್ದು ನನ್ನ ಶಾಲೆ ಆಚಾರ್ಯ ವಿದ್ಯಾಕುಲ. ನಂತರ ಪದವಿ ಪೂರ್ಣ ಶಿಕ್ಷಣ ಮನೋವಿಜ್ಞಾನದಲ್ಲಿ ಬಿಎಸ್ಸಿ ಮೈಸೂರಿನ ಟೆರೇಸಿಯನ್ ಕಾಲೇಜ್. ಆನಂತರ ಸ್ನಾತಕೋತ್ತರ ಪದವಿ ದೊರಕಿದ್ದು ವಿಶ್ವವಿಖ್ಯಾತ ಮೈಸೂರು ವಿಶ್ವವಿದ್ಯಾಲಯದಿಂದ ಮನೋವಿಜ್ಞಾನದಲ್ಲಿ ಎಂಎಸ್ಸಿ. ತದನಂತರ ಶಿಕ್ಷಣ ಮುಂದುವರಿಯಿತು, ಮನೋವಿಜ್ಞಾನದಲ್ಲಿ ಪಿಎಚ್ಡಿ. ನನ್ನ ಗುರುಗಳು, ಮಾರ್ಗದರ್ಶಕರು ಅತ್ಯಂತ ಭರವಸೆಯ ನಿವೃತ್ತ ಹಿರಿಯ ಮನೋವಿಜ್ಞಾನ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ವೆಂಕಟೇಶ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ 2025 ಮೈಸೂರು ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ನನಗೆ ಪಿಎಚ್ಡಿ ಪದವಿ ಪ್ರದಾನ ಮಾಡಲಾಯಿತು. ನನ್ನ ಮೊದಲ ಕೆಲಸದ ಅನುಭವ ಬಂದು ಅತಿಥಿ ಉಪನ್ಯಾಸಕಿಯಾಗಿ ಮೈಸೂರಿನ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯಕೀಯ ಕಾಲೇಜು, ಬೃಂದಾವನ ಎಕ್ಸ್ಟೆನ್ಷನ್ನಲ್ಲಿ ನೆಲೆಸಿರುವ ಸಂಸ್ಥೆ. ನಂತರ ಈಗ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸಂತ ಫಿಲಮ್ನಾ ಕಾಲೇಜಿನಲ್ಲಿ. ಇದು ನನ್ನ ಕಿರು ಪರಿಚಯ.
0: ಮೊದಲನೇದಾಗಿ ಮಾನಸಿಕ ಆರೋಗ್ಯ ಅಂದ್ರೆ ಏನು?
1: ಆಗ್ಲೇ ನೀವು ಹೇಳಿದ ಹಾಗೆ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಒಟ್ಟಾರೆ ಸೇರಿ ನಮ್ಮ ಆರೋಗ್ಯ ಅಂತ ಹೇಳುವಂಥದ್ದು. ಮಾನಸಿಕ ಆರೋಗ್ಯ ಅಂತ ಅಂದರೆ ಭಾವನಾತ್ಮಕ, ಸಾಮಾಜಿಕ ಮತ್ತು ನಮ್ಮ ಮಾನಸಿಕ ಯೋಗಕ್ಷೇಮ ಅಂತ ನಾ ಹೇಳ್ತೀನಿ. ನಮ್ಮ ಮನಸ್ಸು ಶಾಂತವಾಗಿರೋದು, ಭಾವನೆಗಳು ಸಮತೋಲನದಲ್ಲಿ ನಿಭಾಯಿಸೋದು ಮತ್ತು ದೈನಂದಿನ ಜೀವನದಲ್ಲಿ ಒತ್ತಡವನ್ನು ಹೇಗೆ ನಾವು ಎದುರಿಸಬೇಕು ಅಂತ ನಾವು ತಿಳಿದುಕೊಳ್ಳೋದು. ಮನಸ್ಸು ಚೆನ್ನಾಗಿದ್ದರೆ ಜೀವನದಲ್ಲಿ ಸಂತೋಷ ಹೆಚ್ಚು, ಸಂಬಂಧಗಳು ಕೂಡ ಸುಗಮವಾಗಿರುತ್ತವೆ.
0: ಮೇಡಮ್, ನೀವು ಹೇಳಿದ್ರಿ ಮಾನಸಿಕ ಆರೋಗ್ಯ ಅಂತಂದ್ರೆ ಭಾವನೆಗಳನ್ನ ಸಮತೋಲನವಾಗಿ ಇಟ್ಕೊಳ್ಳೋದು, ಒತ್ತಡದಿಂದ ನಿರ್ಮುಕ್ತರಾಗಿರೋದು ಅಂತ. ಆದ್ರೆ ಸಾಮಾನ್ಯವಾಗಿ ಜನರು ಇದನ್ನ ಹೇಗೆ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ?
1: ಬಹಳ ಜನಗಳು ಏನಂತ ಭಾವಿಸ್ತಾರಂದ್ರೆ ಮಾನಸಿಕ ಆರೋಗ್ಯ ಅಂತಂದ್ರೆ ಮನಸ್ಸು ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಂತ ನಾವು ಅನ್ಕೋತೀವಿ. ಅಥವಾ ಒತ್ತಡನೇ ಬೇಡ, ನಮಗೆ ಒತ್ತಡ ಅನ್ನಿಸ್ತಿದೆ ಅಂದ್ರೆ ನಾವು ಆರೋಗ್ಯವಾಗಿಲ್ಲ ಅಂತ ನಾವು ಅನ್ಕೋತೀವಿ. ಆದರೆ ನಿಜವಾದ ಅರ್ಥ ಏನಂದ್ರೆ ಮನಸ್ಸು ನಾನು ಆಗ್ಲೇ ಹೇಳಿದ ಹಾಗೆ ಸಮತೋಲನದಲ್ಲಿರಬೇಕು. ನಮ್ಮ ಭಾವನಾತ್ಮಕ ಅಂಗ, ಸಾಮಾಜಿಕ ಅಂಗ, ಮಾನಸಿಕ ಅಂಗ ಮೂರವ ಕೂಡ ಯೋಗಕ್ಷೇಮವಾಗಿರುವಂಥದ್ದು. ನಾವು ಒತ್ತಡವನ್ನು ಹೇಗೆ ಎದುರಿಸ್ತೀವಿ ಅನ್ನುವಂಥದ್ದು, ಭಾವನೆಗಳನ್ನು ನಾವು ಹೇಗೆ ನಿಭಾಯಿಸ್ತೀವಿ, ಒತ್ತಡ ಬಂದರೂ ಕೂಡ ಎಂಥದೇ ಸಂದರ್ಭ ಬಂದರೂ ಕೂಡ ನಾವು ಯಾವ ರೀತಿಯಲ್ಲಿ ಶಾಂತವಾಗಿ ಅದನ್ನು ಎದುರಿಸ್ತೀವಿ ಅನ್ನುವಂಥದ್ದು ಮಾನಸಿಕ ಆರೋಗ್ಯ. ಇದನ್ನ ತಪ್ಪಾಗಿ ನಾವು ತಿಳ್ಕೋಬಾರ್ದು.
0: ಮೇಡಮ್, ನೀವು ಸರಿಯಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ಯುವ ಜನರಲ್ಲಿ ಮಾನಸಿಕ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ತಾ ಇರೋದನ್ನ ನಾವು ನೋಡ್ಬೋದು. ಇದಕ್ಕೆ ಏನ್ ಕಾರಣಗಳಿರ್ಬೋದು ಅಂತ ಹೇಳ್ತೀರಾ?
1: ಬಹಳಷ್ಟು ಕಾರಣಗಳು ಇದೆ ದಿವ್ಯ. ಸಾಮಾನ್ಯ ಕಾರಣಗಳನ್ನ ಹೇಳೋದಾದ್ರೆ ಅತಿ ಹೆಚ್ಚು ಓದಬೇಕು, ಒಳ್ಳೆಯ ಮಟ್ಟಕ್ಕೆ ನಾವು ಬೆಳಿಬೇಕು, ಅತಿ ಹೆಚ್ಚು ಹಣ ಸಂಪಾದಿಸಬೇಕು, ಅವರಂತಿರಬೇಕು, ಇವರಂತಿರಬೇಕು ಅಂತ ನಾವು ಅನ್ಕೋತೀವಿ. ಇದು ಮೊದಲನೇ ಕಾರಣ ಅಂತ ಹೇಳ್ಬೋದು. ಅತ್ಯಧಿಕ ಓದು ಮತ್ತು ಭವಿಷ್ಯದ ಚಿಂತೆ ಅಥವಾ ಭವಿಷ್ಯದ ಭಯ ಏನಾಗುತ್ತೆ, ಯುವಕರು ಶಿಕ್ಷಣ, ಪರೀಕ್ಷೆಗಳು, ವೃತ್ತಿ ಜೀವನ, ಉದ್ಯೋಗದ ಬಗ್ಗೆ ತುಂಬ ಚಿಂತೆ ಮಾಡ್ತಾರೆ.

0: ಮಾಡ್ತಾರೆ, ಹೆದರ್ತಾರೆ, ಅತಿಯಾಗಿ ಯೋಚನೆ ಮಾಡ್ತಾರೆ. ಇದರ ಒತ್ತಡ ಮನಸ್ಸನ್ನ ಒಂಥರ ಭಾರ ಅಂತ ಅನ್ಸುತ್ತೆ, ನಿದ್ರೆ ಕಡಿಮೆ ಆಗತ್ತೆ ಮತ್ತು ಒತ್ತಡ ಹೆಚ್ಚಾಗತ್ತೆ. ಇದು ಮೊದಲನೇ ಕಾರಣ ಅಂತ ನಾ ಹೇಳ್ತೀನಿ. ಆಮೇಲೆ ನೋಡೋದಾದ್ರೆ ಸಾಮಾಜಿಕ ಒತ್ತಡ ಇದೆ. ಇವತ್ತು ಎಲ್ಲರಿಗೂ ಸಾಮಾಜಿಕ ಒತ್ತಡ ಇದೆ. ಏನಾಗುತ್ತೆ, ಪೋಷಕರು, ಗೆಳೆಯರು ಮತ್ತು ಸಾಮಾಜಿಕ ಮಾಧ್ಯಮದಿಂದ ಒಂದಷ್ಟು ನಿರೀಕ್ಷೆಗಳಿರುತ್ತೆ. ಈ ನಿರೀಕ್ಷೆಗಳು ನಮಗೆ ಒತ್ತಡ ಹೇರತ್ತೆ. ನಾನು ಬೇರೆಯವರಿಗೆ ಹೋಲಿಕೆಯಾಗಬೇಕು ಅಥವಾ ನಾನು ಯಾವುದೇ ಕಾರಣಕ್ಕೂ ಒಂದು ತಪ್ಪು ಮಾಡಬಾರ್ದು, ನಾನು ಯಾವಾಗಲೂ ಸರಿಯಾಗಿರಬೇಕು, ಎಲ್ಲರಲ್ಲಿ ನಾನು ಸೈ ಅನ್ನಿಸ್ಕೋಬೇಕು ಅನ್ನೋ ಭಾವನೆಗಳು ಮನಸ್ಸನ್ನು ಬಿಕ್ಕಟ್ಟಿಗೆ ತಳ್ಳತ್ತೆ. ಮುಂದಿನ ಕಾರಣಗಳು ನೋಡೋದಾದರೆ ಸ್ವ ಆತ್ಮವಿಶ್ವಾಸ ಕಡಿಮೆ ಅನ್ನುವಂಥದ್ದು. ಕೆಲವರು ತಮ್ಮ ಮೇಲೆ ಕಮ್ಮಿ ನಂಬಿಕೆ ಹೊಂದಿರ್ತಾರೆ, ತಮ್ಮ ಸಾಮರ್ಥ್ಯಗಳನ್ನು ಕಡಿಮೆಯಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಇದರಿಂದ ತೂಕ, ಆತಂಕ ಮತ್ತು ನಕಾರಾತ್ಮಕ ಚಿಂತನೆಗಳು ಹೆಚ್ಚಾಗುತ್ತೆ, ಸಕಾರಾತ್ಮಕ ಚಿಂತನೆಗಳು ಕಮ್ಮಿ ಆಗುತ್ತೆ. ನಮ್ಮ ಸ್ವ ಆತ್ಮವಿಶ್ವಾಸನ ನಾವು ಚೆನ್ನಾಗಿ ಅರ್ಥಕೊಳ್ಬೇಕು. ಯಾವುದೇ ರೀತಿಯಲ್ಲೂ ಯಾವುದೇ ಸಂದರ್ಭದಲ್ಲೂ ನಾವು ಕುಗ್ಗಬಾರದು. ಈ ತರಹದ ಕಾರಣಗಳು ಜೊತೆಗೆ ನಾವೇನು ಮಾಡ್ತೀವಿ, ಸಹಾಯ ಪಡೆಯಲು ಹೆದರಿಕೆ. ಇನ್ನೊಬ್ಬರ ಹತ್ರ ನಮ್ಮ ಸಮಸ್ಯೆಯನ್ನೇ ಹೇಳ್ಕೊಳ್ಳೋದಾಗಲಿ, ಇನ್ನೊಬ್ಬರಿಗೆ ನನಗೆ ಸಹಾಯ ಬೇಕು ಅಂತ ಕೇಳ್ಕೊಳ್ಳೋದಾಗಲಿ, ಅದನ್ನು ನಾವು ಹೆದರ್ತೀವಿ, ತಪ್ಪು ಅಂತ ಅನ್ಕೋತೀವಿ. ಯುವಕರು ತಮ್ಮ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳೋದಿಲ್ಲ ಅಥವಾ ಮನೋಸಲಹೆ, ಮನೋಚಿಕಿತ್ಸೆ ನ ಇಚ್ಛಿಸಲ್ಲ, ಆಮೇಲೆ ಮನೋಚಿಕಿತ್ಸೆಗೆ ಹೋಗೋದಿಲ್ಲ, ತೆಗೆದುಕೊಳ್ಳೋದಿಲ್ಲ. ಈ ಥರ ಎಲ್ಲ ಸಮಸ್ಯೆಗಳಿದೆ.
1: ಅಂತಂದ್ರೆ ಮೇಡಮ್, ಈಗ ಒಂದೇ ಕಾರಣ ಅಂತ ಹೇಳಕ್ಕಾಗಲ್ಲ, ಇದಕ್ಕೆ ಅತ್ಯಧಿಕ ಓದು ಅಥವಾ ಭವಿಷ್ಯ ಚಿಂತೆ ಇರ್ಬೋದು, ಸಾಮಾಜಿಕ ಒತ್ತಡ ಇರ್ಬೋದು, ಅಥವಾ ಸ್ವಂತ ಆತ್ಮವಿಶ್ವಾಸ ಕಡಿಮೆ ಆಗುವಂಥದ್ದು, ಅಥವಾ ಜೀವನ ಶೈಲಿ ಸಮಸ್ಯೆಗಳು, ಇವೆಲ್ಲ ಕೂಡ ಪರಿಣಾಮವನ್ನ ಬೀರುತ್ತೆ ಅಂತ ಹೇಳ್ತಾ ಇದ್ದೀರಿ.
0: ಹೌದು, ಜೀವನ ಶೈಲಿ ಬಗ್ಗೆ ನಾನು ಒಂದೆರಡು ಮಾತು ಹೇಳ್ತೀನಿ. ನಿದ್ರೆ, ವಿಶ್ರಾಂತಿ ಬಹಳ ಮುಖ್ಯ. 7-8 ತಾಸು ನಿದ್ದೆ ಮಾಡೋದು ಮುಖ್ಯ, ವಿಶ್ರಾಂತಿ ತಗೊಳ್ಳೋದು ಮುಖ್ಯ. ಆಮೇಲೆ ವ್ಯಾಯಾಮ ಅಂತೂ ಇರೋದೇ ಇಲ್ಲ, ಒಬ್ಬೊಬ್ಬರ ಜೀವನದಲ್ಲಿ ವ್ಯಾಯಾಮಕ್ಕೆ ಸಮಯ ಇರೋದಿಲ್ಲ. ಮತ್ತು ಅನಾರೋಗ್ಯಕರ ಆಹಾರ ಪದ್ಧತಿ, ಆಹಾರ ಪದ್ಧತಿ ಬಹಳ ಮುಖ್ಯ ನಮ್ಮ ದೇಹಕ್ಕೆ. ಒಂದು ಆರೋಗ್ಯಕರ ಆಹಾರ ಪದ್ಧತಿ, ಹಣ್ಣು, ತರಕಾರಿ, ನೀರು ಇಂಥವು, ಇವೆಲ್ಲವೂ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಮನಸ್ಸು ಒಳ್ಳೆಯ ಆರೋಗ್ಯ ಸ್ಥಿತಿಯಲ್ಲಿರಬೇಕು ಅಂದರೆ ನಮ್ಮ ಜೀವನ ಶೈಲಿ ನೀವು ಹೇಳಿದ ಹಾಗೆ ತುಂಬ ಮುಖ್ಯ. ಇದೂ ಒಂದು ಕಾರಣ ಆಗತ್ತೆ.
1: ಹಾಗಾದರೆ ಮೇಡಮ್, ಇವಾಗ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಬಹುದು ಶೈಕ್ಷಣಿಕ ಒತ್ತಡ ವಿದ್ಯಾರ್ಥಿಗಳ ಮೇಲೆ ಜಾಸ್ತಿ ಪರಿಣಾಮ ಬೀರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ ಶೈಕ್ಷಣಿಕ ಒತ್ತಡ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ತಾ ಇದೆ?
0: ಖಂಡಿತ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಒತ್ತಡ ಇದೆ, ಪೋಷಕರಿಂದ ಇರ್ಬೋದು ಅಥವಾ ಅವರ ಸ್ನೇಹಿತರಿಂದ ಇರ್ಬೋದು. ನಾನು ಆಗಲೇ ಹೇಳಿದ ಹಾಗೆ ಇನ್ನೊಬ್ಬರ ಜೊತೆ ನಾವು ಹೋಲಿಕೆ ಮಾಡಿಕೊಂಡಾಗ ನಮಗೆ ಒತ್ತಡ ಜಾಸ್ತಿ ಆಗುತ್ತೆ, ಅಥವಾ ನಮ್ಮ ಪೋಷಕರೇ ಕೆಲವೊಂದು ಬಾರಿ ಹೋಲಿಕೆ ಮಾಡಬಹುದು ಅಥವಾ ನಾವೇ ಮಾಡ್ಕೋಬಹುದು. ನಾನು ಈ ಒಂದು ಅಂಶನ

0: ಪರಿಣಾಮ ಖಂಡಿತ ಬೀರತ್ತೆ. ಬಹಳ ಒತ್ತಡ ಇದ್ರೆ ಏನಾಗುತ್ತೆ, ವಿದ್ಯಾರ್ಥಿಗಳು ಸರಿಯಾಗಿ ಊಟ ತಿಂಡಿ ಮಾಡಲ್ಲ, ಚಿಂತೆ ಮಾಡ್ತಾರೆ, ನಿದ್ರೆ ಸಮಸ್ಯೆ ಆಗತ್ತೆ, ಆಕ್ರೋಶಕ್ಕೆ ಒಳಗಾಗ್ತಾರೆ, ಇವೆಲ್ಲ ಸಮಸ್ಯೆಗಳಾಗತ್ತೆ. ಹಾಗಾಗಿ ಮನಸ್ಸು ಅಸಮಾಧಾನವಾಗಿರುತ್ತೆ. ಇದು ಅಧ್ಯಯನ ಸಾಮರ್ಥ್ಯನ ಕಮ್ಮಿ ಮಾಡತ್ತೆ, ಗಮನಶಕ್ತಿ ಕಮ್ಮಿ ಮಾಡತ್ತೆ, ಮತ್ತು ದಿನನಿತ್ಯ ಜೀವನದ ಕಾರ್ಯಕ್ಷಮತೆ ಕೂಡ ಕಮ್ಮಿ ಆಗತ್ತೆ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ಖಂಡಿತ ಶೈಕ್ಷಣಿಕ ಒತ್ತಡ ಇದೆ, ಅದನ್ನು ನಾನು ಒಪ್ಕೋತೀನಿ. ಹಾಗಾಗಿ ವಿದ್ಯಾರ್ಥಿಗಳು ತಿಳ್ಕೋಬೇಕು, ಅವರಿಗೆ ಅಗತ್ಯವಿದ್ದಾಗ ಅವರು ಮನೋಚಿಕಿತ್ಸೆಯನ್ನು ಪಡಿಬೇಕು, ಇನ್ನೊಬ್ಬರೊಟ್ಟಿಗೆ ಮುಕ್ತವಾಗಿ ಮಾತಾಡಿ ಮನಸ್ಸಿನ ಆರೋಗ್ಯಕ್ಕೆ ಸಹಾಯ ಪಡೆಯುವುದು ತುಂಬ ಮುಖ್ಯ.
1: ವೈಷ್ಣವಿ ಮೇಡಮ್, ನೀವು ಹೇಳಿದ್ರಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇದ್ದಾಗ ಅವರು ಅದನ್ನ ಮುಕ್ತವಾಗಿ ಮಾತಾಡಬೇಕು ಅಂತ.
0: ಹೌದು,
1: ಆದ್ರೆ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಗಳ ಬಗ್ಗೆ ತೆರೆದಾಗಿ ಮಾತನಾಡೋಕೆ ಹಿಂಜರಿತಾ ಇದ್ದಾರೆ.
0: ಹೌದು,
1: ಅವ್ರಿಗೆ ಈ ಸಮಸ್ಯೆ ಏನಿದೆ ಅನ್ನೋದನ್ನ ಮುಕ್ತವಾಗಿ ಹೇಳ್ಕೊಳ್ಳಿಲ್ಲ ಅಂದ್ರೆ ಮೊದಲನೇ ಹಂತ ಹೇಳ್ಕೊಳ್ಳೋಂಥದ್ದು, ಹೇಳ್ಕೊಳ್ಳೋಕೆ ಹಿಂಜರಿತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಏನ್ ಕಾರಣಗಳಿರ್ಬೋದು ಅಂತ ನೀವು ಹೇಳ್ತೀರಾ?
0: ಕಾರಣಗಳನ್ನ ನಾವು ನೋಡೋದಾದ್ರೆ, ಇನ್ನೊಬ್ರು ನನ್ನ ತೀರ್ಮಾನ ಮಾಡ್ತಾರೆ ಅನ್ನೋ ಒಂದು ಭಯ ಮೊದಲನೇದಾಗಿ. ಎರಡನೇ ಕಾರಣ, ನಾನು ಇದನ್ನು ಹೇಳಿಕೊಂಡ್ರೆ ನನಗೇನೋ ಸಮಸ್ಯೆ ಇದೆ ಅಥವಾ ನನಗೆ ಹುಚ್ಚು ಹಿಡಿದಿದೆ ಅಂತ ಅನ್ನುವಂಥದ್ದು. ಈ ಒಂದು ಕಳಂಕ ನಮ್ಮ ಎಲ್ಲರ ಮನಸ್ಸಲ್ಲಿ ಇದೆ. ನಾನು ಒಬ್ಬರ ಹತ್ರ ಏನೋ ಹೇಳ್ತೀನಿ ಅಂದರೆ ನಾನು ದುರ್ಬಲನಾಗಿದ್ದೀನಿ ಅಂತ ಅಂದ್ಕೊಳ್ಳುವಂಥದ್ದು. ನನ್ನನ್ನು ತೀರ್ಮಾನ ಮಾಡಿಬಿಡ್ತಾರೆ ಅಥವಾ ನನ್ನನ್ನು ಮಾತಾಡ್ಸಲ್ಲ ನನ್ನ ಸ್ನೇಹಿತರು ಏನೋ ಅಂದ್ಕೊಂಡ್ಬಿಡ್ತಾರೆ. ಇವೆಲ್ಲ ಕಾರಣಕ್ಕಾಗಿ ವಿದ್ಯಾರ್ಥಿಯರು ಮುಕ್ತವಾಗಿ ಯಾರೊಟ್ಟಿಗೂ ಮಾತಾಡಲ್ಲ. ಈ ಒಂದು ಮನಸ್ಥಿತಿನ ಇಟ್ಕೊಳ್ಳದೆ ಯಾರೋ ಒಬ್ರು ಇರ್ತಾರೆ ನಮಗೆ ವಿಶ್ವಾಸಾರ್ಹ, ಒಬ್ಬ ಸ್ನೇಹಿತೆಯಾರು ಒಬ್ಬ ಸ್ನೇಹಿತನಾರು ನಮ್ಮ ಜೀವನದಲ್ಲಿ ಖಂಡಿತ ಇರ್ತಾರೆ. ಅವ್ರ ಹತ್ರ ನಾವು ಮುಕ್ತವಾಗಿ ಮಾತಾಡಿದಾಗ ನಮ್ಮ ಮನಸ್ಸಿಗೆ ಒಂದು ಬೆಂಬಲ ಸಿಗತ್ತೆ. ಇನ್ನೊಬ್ರು ನಮ್ಮ ಕಥೆಯನ್ನ ಕೇಳಿದಾಗ, ನಮ್ಮ ನೋವನ್ನ ಕೇಳಿದಾಗ ನಮಗೆ ಅದು ಬೆಂಬಲ ಅನ್ಸತ್ತೆ, ವಿಶ್ವಾಸ ಅನ್ಸತ್ತೆ. ಹಾಗಾಗಿ ಖಂಡಿತ ನಮ್ಮ ಮನಸ್ಸು ನಿರಾಳ ಆಗತ್ತೆ. ಯಾರೂ ಕೂಡ ನಾನು ಇನ್ನೊಬ್ರ ಹತ್ರ ಹೇಳ್ಕೊಂಡ್ರೆ ನಾನು ದುರ್ಬಲ ಅಂತ ಇನ್ನೊಬ್ರು ಅನ್ಕೋತಾರೆ ಅಂತ ಯಾರೂ ಅಂದ್ಕೊಳ್ಳದೆ ಮೊದಲನೇದಾಗಿ ಮನಸ್ಸಲ್ಲಿರೋದನ್ನ ಮುಕ್ತವಾಗಿ ಮಾತಾಡಿದ್ರೆ ಅರ್ಧ ಸಮಸ್ಯೆ ಕಮ್ಮಿ ಆಗತ್ತೆ ಅಂತ ನಾನು ಹೇಳ್ತೀನಿ.
1: ತುಂಬಾ ಬಹುಮುಖ್ಯವಾದಂತಹ ಅಂಶ ಮೇಡಮ್. ಆದ್ರೆ ಈಗ ನೀವು ಹೇಳಿದ್ರಿ, ಈಗ ಇಂಥ ಚಿಹ್ನೆಗಳು ಕಂಡು ಬಂದಾಗ ಅಲ್ಲಿ ನಾವು ಏನು ವೈದ್ಯರನ್ನ ಅಥವಾ ಮನುಸಲಹೆಯನ್ನ ತಗೋಬೇಕು ಅಂತ. ಆದ್ರೆ ಮಾನಸಿಕ ಆರೋಗ್ಯ ಸಮಸ್ಯೆ ಇದ್ದಾಗ ಯಾವ ಹಂತದಲ್ಲಿ ತಜ್ಞರ ಸಹಾಯ ಪಡೆಯಬೇಕು?
0: ಹೌದು, ಎಲ್ಲಾ ತರದ ತೊಂದರೆಗಳಿಗೆ ಪ್ರಥಮ ಚಿಕಿತ್ಸೆ ಬಹಳ ಮುಖ್ಯ ಅಂತ ನಾವು ಹೇಳ್ತೀವಿ. ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೂ ಹಾಗೇನೆ. ಇಲ್ಲಿ ಸಹಾಯ ಪಡೆಯುವುದು ಮೊದಲನೇದಾಗಿ ದುರ್ಬಲತೆ ಅಲ್ಲ ಅಂತ ನಾವು ತಿಳ್ಕೋಬೇಕು, ಅದು ಜವಾಬ್ದಾರಿಯ ನಡೆ ಅಂತ ನಾವು ತಿಳ್ಕೋಬೇಕು. ಕೆಲವು ಸಂದರ್ಭಗಳಲ್ಲಿ ಮನಸ್ಸಿನ ಅಶಾಂತಿ ತಾತ್ಕಾಲಿಕ, ಒಂದು ಕಾಲು ಗಂಟೆ, ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಅಥವಾ ಅರ್ಧ ದಿವಸ ನಮಗೆ ಬೇಸರ ಆಗ್ಬೋದು, ಅಳು ಬರ್ಬೋದು, ನಂತರ ಅದು ಸರಿ ಹೋಗ್ಬೋದು. ಇದು ಸರ್ವೇ ಸಾಮಾನ್ಯ, ನಮ್ಮೆಲ್ಲರಿಗೂ ಆಗುವಂಥದ್ದು. ಇದಲ್ಲದೆ ನಮಗೆ ವಾರಗಳಿಗೆ ಒಂದು 15 ದಿವಸ, ಒಂದು 2 ವಾರಗಳಿಗಿಂತ ಹೆಚ್ಚು ಕಾಲ ನಮಗೆ ಈ ಒಂದು ಮನಸ್ಥಿತಿ ಮುಂದುವರೆದಾಗ, ನಿದ್ರೆ ಊಟದ ಕ್ರಮದಲ್ಲಿ ಬದಲಾವಣೆ ಆದಾಗ, ಏಕಾಗ್ರತೆ ಕಡಿಮೆಯಾಗಿ, ದಿನನಿತ್ಯದ ಕೆಲಸಗಳು ಪ್ರತಿಯೊಂದು ನಾವು ಜಳಕ ಮಾಡೋದ್ರಿಂದ ಹಿಡಿದು ಒಂದು ಏನೋ ಒಂದು ತಯಾರಿ ನಡೆಸ್ಕೊಳ್ಳುವಾಗ ಅಥವಾ ಒಂದು ಅಡುಗೆ ಮಾಡುವಾಗ ಪ್ರತಿಯೊಂದು ನನಗೆ ಕಷ್ಟ ಆಗ್ತಿದೆ, ಮುಂಚೆ ಥರ ಮಾಡೋಕ್ಕಾಗ್ತಿಲ್ಲ ಅಂತ ನಮಗೆ ಅನ್ನಿಸ್ದಾಗ ತಜ್ಞರ ಸಹಾಯ ಪಡೆಯುವುದು ಖಂಡಿತ ಅಗತ್ಯ. ವಿಶೇಷವಾಗಿ ಇನ್ನೊಂದು ಅಂಶ ಏನಂದ್ರೆ, ಸ್ವತಃ ಅಥವಾ ಇತರರಿಗೆ ಹಾನಿ ಮಾಡುವ ಆಲೋಚನೆಗಳು, ಸ್ವಹಾನಿ ಅಥವಾ ಇನ್ನೊಬ್ಬರಿಗೆ ಹಾನಿ ಮಾಡುವಂತ ಆಲೋಚನೆಗಳು ಬಂದರೆ ತಡ ಮಾಡದೆ ತಜ್ಞರನ್ನ ಸಂಪರ್ಕಿಸಬೇಕು. ಸಮಯಕ್ಕೆ ಸರಿಯಾದ ಸಹಾಯ ಮಾನಸಿಕ ಆರೋಗ್ಯವನ್ನು ಖಂಡಿತ ಸುಧಾರಿಸುತ್ತೆ.
1: ಅಂದ್ರೆ ಈಗ ಭಾವನೆಗಳು ಸಾಮಾನ್ಯ ಅಂತ ಹೇಳ್ಬೋದು, ಆದ್ರೆ 2 ವಾರಕ್ಕಿಂತ ಹೆಚ್ಚು
0: ಹೌದು
1: ಇದೇನಾದ್ರೂ ಮುಂದುವರೆದ್ರೆ ತಜ್ಞರ ಸಹಾಯ ಪಡಿಬೇಕು ಅಂತ ಹೇಳ್ತಾ ಇದ್ದಾರೆ.
0: ಹೌದು.
1: ಆದ್ರೆ ಮೇಡಮ್, ಸಲಹೆಗಾರಿಕೆ ಅಥವಾ ಮನೋಚಿಕಿತ್ಸೆ ಬಗ್ಗೆ ಯುವ ಜನರಲ್ಲಿ ಕೆಲವೊಂದು ಭಯಗಳಿದೆ ಮುಂದೆ ಬರೋಕೆ, ಕೆಲವೊಂದು ಮಿಥ್ಯೆಗಳಿರುತ್ತೆ, ಯಾವ್ಯಾವುದು?
0: ನಾನು ಆಗ್ಲೇ ಹೇಳಿದ ಹಾಗೆ ಸಲಹೆಗಾರಿಕೆಗೆ ಹೋದ್ರೆ ನಾನು ದುರ್ಬಲನಾಗ್ತೀನಿ ಅಥವಾ ನಾ ದುರ್ಬಲನಾಗಿದ್ದೀನಿ ಅದಕ್ಕಾಗಿ ನಾ ಸಲಹೆಗಾರಿಕೆಗೆ ಬಂದಿದ್ದೀನಿ ಅಂತ ವೈದ್ಯರು ಅನ್ಕೊಳ್ತಾರೇನೋ, ನೋಡಿದವರು ಅನ್ಕೋತಾರೇನೋ ಅನ್ನೋ ಒಂದು ಭಯ ಇದೆ. ಅಥವಾ ಮಾನಸಿಕ ಸಮಸ್ಯೆ ಇದ್ದವರಿಗಷ್ಟೇ ಮನೋಚಿಕಿತ್ಸೆ ಬೇಕು ಅನ್ನೋ ಒಂದು ಭಾವನೆ ಕೆಲವರಲ್ಲಿ ಇದೆ. ಇನ್ನೂ ಕೆಲವರಿಗೆ ಏನಾಗುತ್ತೆ, ನನ್ನ ಸಮಸ್ಯೆಗಳನ್ನ ಹೇಳಿದರೆ ನನ್ನನ್ನು ತೀರ್ಮಾನ ಮಾಡ್ತಾರೆ ಎಂಬ ಭಯ. ಇದೇ ರೀತಿ ಮನೋಚಿಕಿತ್ಸೆ ಅಂದರೆ ಔಷಧಿ ತೆಗೆದುಕೊಳ್ಬೇಕು ಅಥವಾ ಜೀವನ ಪೂರ್ತಿ ಚಿಕಿತ್ಸೆ ಬೇಕಾಗುತ್ತೆ ಎಂಬ ತಪ್ಪು ಕಲ್ಪನೆಗಳಿದೆ. ವಾಸ್ತವದಲ್ಲಿ ಸಲಹೆಗಾರಿಕೆ ಅಂದರೆ ಮಾತಿನ ಮೂಲಕ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಪರಿಹಾರ ಕಂಡುಕೊಳ್ಳುವ ಒಂದು ವೈಜ್ಞಾನಿಕ ಪ್ರಕ್ರಿಯೆ. ಇದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇದು ಆತ್ಮವಿಶ್ವಾಸನ ಹೆಚ್ಚಿಸುತ್ತೆ ಮತ್ತು ಮನಸ್ಸಿಗೆ ಸ್ಪಷ್ಟತೆ ತರುವ ಒಂದು ಯೋಜನೆ, ಒಂದು ಸಹಾಯ ವೈದ್ಯರಿಂದ.
1: ತುಂಬಾ ಅದ್ಭುತವಾದಂತಹ ವೈಜ್ಞಾನಿಕ ಪ್ರಕ್ರಿಯೆ ಅಂತಂದ್ರೆ ನೀವು ಹೇಳಿದ್ರಿ, ಇದನ್ನ ಪಡೆಯುವಂಥದ್ದು ದುರ್ಬಲತೆ ಅಲ್ಲ,
0: ಹೌದು,
1: ಮಾನಸಿಕ ಆರೋಗ್ಯ ಸಹಾಯ ಪಡೆಯೋದು ದುರ್ಬಲತೆ ಅಲ್ಲ, ಆದ್ರೆ ಎಲ್ರಿಗೂ ಇದು ಗೊತ್ತಿಲ್ಲ ಅಲ್ವಾ.
0: ಹೌದು,
1: ಈ ಒಂದು ಸಹಾಯ ಪಡೆಯೋದನ್ನ ದುರ್ಬಲತೆ ಅಲ್ಲ ಅನ್ನೋ ಸಂದೇಶವನ್ನು

0: ಯುವ ಜನರಿಗೆ ಹೇಗೆ ತಲುಪಿಸಬಹುದು ನಾವು?
1: ಹೌದು, ಇದು ಒಂದು ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ. ಶಾಲಾ ಕಾಲೇಜುಗಳಲ್ಲಾಗಬಹುದು, ಇದು ಪೋಷಕರ ಜವಾಬ್ದಾರಿ, ಶಿಕ್ಷಕರ ಜವಾಬ್ದಾರಿ. ಮಾನಸಿಕ ಆರೋಗ್ಯದ ಬಗ್ಗೆ ಮುಕ್ತ ಸಂಭಾಷಣೆಯನ್ನ ನಾವು ಸಹಜವಾಗಿಸಬೇಕು. ಇದು ತುಂಬ ಸಹಜ ಅನ್ನೋದು ಎಲ್ಲ ವಿದ್ಯಾರ್ಥಿಯರ ಮನಸ್ಸಲ್ಲಿ ಅದು ಬೇರೂರಬೇಕು. ಶಾಲಾ ಕಾಲೇಜುಗಳಲ್ಲಿ, ಯುವ ವೇದಿಕೆಗಳಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಯಶಸ್ವಿ ವ್ಯಕ್ತಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಂಡಾಗ ಯುವ ಜನರಲ್ಲಿ ಈ ಭಯ ಖಂಡಿತ ಕಮ್ಮಿ ಆಗುತ್ತೆ. ಯಾರ್ಯಾರಿಗೆ ಮನೋಚಿಕಿತ್ಸೆಯಿಂದ ಉಪಯೋಗ ಆಗಿದೆ, ಯಾರ್ಯಾರಿಗೆ ಜೀವನ ಹುರುಪಾಗಿದೆ, ಅವರೆಲ್ಲ ತಮ್ಮ ಭಾವನೆಗಳನ್ನು ಹಂಚಿಕೊಂಡಾಗ ಖಂಡಿತ ಇದೊಂದು ಬದಲಾವಣೆ ಆಗತ್ತೆ. ಜೊತೆಗೆ ಸಲಹೆಗಾರಿಕೆ ಅನ್ನೋ ರೋಗದಂತೆ ಅಲ್ಲ, ಅದು ಸ್ವ ಅಭಿವೃದ್ಧಿಯ ಭಾಗವಾಗಿ ಪರಿಚಯಿಸಬೇಕು. ಇದೊಂದು ಜವಾಬ್ದಾರಿಯ ನಡೆ, ಅಭಿವೃದ್ಧಿ ಆಗತ್ತೆ, ಸಮತೋಲನದಲ್ಲಿರುತ್ತೆ ಜೀವನ ಅನ್ನೋದನ್ನ ಪರಿಚಯಿಸಿದಾಗ ಖಂಡಿತ ಎಲ್ಲವೂ ಸರಿ ಹೋಗುತ್ತೆ.
0: ಬಹಳ ಅದ್ಭುತವಾದಂತಹ ಅಂಶ ಮೇಡಮ್. ಈಗ ವಿದ್ಯಾರ್ಥಿಗಳು ದಿನನಿತ್ಯ ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅಂತಂದ್ರೆ ಸರಳವಾಗಿ ಯಾವುದು ಸಲಹೆನ ನೀವು ಕೊಡಕ್ಕೆ ಇಷ್ಟಪಡ್ತೀರಾ?
1: ಮೊದಲನೇದಾಗಿ ದಿನಕ್ಕೆ ಕನಿಷ್ಠ 7 ರಿಂದ 8 ಗಂಟೆಗಳ ನಿಯಮಿತ ನಿದ್ರೆ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯಕ್ಕೆ ತುಂಬ ಅಗತ್ಯ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಪರೀಕ್ಷೆ ಇದ್ದಾಗ ರಾತ್ರಿ ಪೂರ್ತಿ ನಿದ್ದೆಗೆಟ್ಟು ಓದುವಂಥದ್ದು, ಅದು ತಪ್ಪು. ರಾತ್ರಿ ನಿದ್ರೆಯಲ್ಲಿ ಮಾತ್ರ ನಮ್ಮ ಮೆದುಳು ಓದಿದ ಎಲ್ಲ ವಿಷಯಗಳನ್ನು ಸಂಗ್ರಹಿಸೋದು, ಈ ಒಂದು ಅಂಶವನ್ನು ಎಲ್ಲ ವಿದ್ಯಾರ್ಥಿಗಳು ಅರಿತುಕೊಂಡ್ರೆ ಯಾರು ನಿದ್ದೆ ಕೆಟ್ಟು ಓದುವ ತಪ್ಪನ್ನು ಮಾಡಲ್ಲ. ಎರಡನೇದಾಗಿ ದಿನಕ್ಕೆ ಸ್ವಲ್ಪ ಸಮಯವಾದರೂ ಒಂದು ತರಹದ ಶಾರೀರಿಕ ಚಟುವಟಿಕೆ ಅಥವಾ ವ್ಯಾಯಾಮ ಮಾಡುವುದರಿಂದ ಶರೀರ ಮನಸ್ಸು ಎರಡು ಹಗುರಾಗತ್ತೆ. ಮೂರನೇದಾಗಿ ತಮ್ಮ ಭಾವನೆಗಳನ್ನು ಒತ್ತಿ ಹಿಡಿಯದೆ, ಮನಸ್ಸಿಗೆ ಭಾರ ಮಾಡಿಕೊಳ್ಳದೆ ವಿಶ್ವಾಸಾರ್ಹ ಸ್ನೇಹಿತರು ಅಥವಾ ಕುಟುಂಬದವರೊಂದಿಗೆ ಮಾತನಾಡಿ. ನಾಲ್ಕನೇದಾಗಿ ದಿನದ ಕೆಲ ನಿಮಿಷಗಳು ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಿಂದ ದೂರವಿದ್ದು ಸ್ವಂತ ಸಮಯಕ್ಕೆ ಮೀಸಲಿಟ್ಟರೆ ಒತ್ತಡ ಖಂಡಿತ ಕಮ್ಮಿ ಆಗತ್ತೆ, ಮನಸ್ಸಿಗೆ ಸ್ಪಷ್ಟತೆ ಬರುತ್ತೆ.
0: ಆದರೆ ಮೇಡಮ್, ಈಗ ಮನುಷ್ಯ ಸಮಾಜ ಜೀವಿ, ಅಲ್ಲಿ ಕುಟುಂಬಸ್ಥರಿರ್ತಾರೆ, ಸ್ನೇಹಿತರಿರ್ತಾರೆ, ಶಿಕ್ಷಕರೊಂದಿಗೆ ವಿದ್ಯಾರ್ಥಿಗಳ ಜೀವನದಲ್ಲಂತೂ ಇದು ಬಹಳ ಪಾತ್ರ ವಹಿಸ್ಕೊಳ್ಳುತ್ತೆ.
1: ಹೌದು,
0: ಇವರಿಂದ ದೊರೆಯುವಂತಹ ಬೆಂಬಲ ವಿದ್ಯಾರ್ಥಿಗಳ ಮನಸ್ಸಿಗೆ ಶಾಂತಿ ನೀಡುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಇವರಿಂದ ಸಿಗುವಂತಹ ಬೆಂಬಲ ಮಾನಸಿಕ ಆರೋಗ್ಯವನ್ನ ಹೇಗೆ ರಕ್ಷಣೆ ಮಾಡುತ್ತೆ, ಅಥವಾ ಪೋಷಕರಾಗಿರ್ಬೋದು ಅಥವಾ ಶಿಕ್ಷಕರು ಯುವ ಜನರ ಮಾನಸಿಕ ಆರೋಗ್ಯಕ್ಕೆ ಹೇಗೆ ಬೆಂಬಲ ನೀಡಬಹುದು?
1: ಪೋಷಕರು ಶಿಕ್ಷಕರು, ನಾನೇ ಆಗ್ಲೇ ಹೇಳಿದೆ, ಪೋಷಕರಿಗೆ ಶಿಕ್ಷಕರಿಗೆ ಜವಾಬ್ದಾರಿ ಜಾಸ್ತಿ. ಏನು ಮಾಡಬೇಕು ಅಂದರೆ ಯುವ ಜನರ ಮಾತುಗಳನ್ನು ತೀರ್ಪು ನೀಡದೆ ಶಾಂತವಾಗಿ ನಾವು ಮೊದಲು ಕೇಳಿಸ್ಕೊಳ್ಬೇಕು. ಯಾವುದೇ ರೀತಿ ತೀರ್ಪಿಗಾಗಿ ಅವರು ಬಂದು ನಮ್ಮ ಹತ್ರ ಯಾವುದನ್ನು ಹೇಳ್ಕೊಳ್ಳಲ್ಲ. ಹಾಗಾಗಿ ತೀರ್ಪು ಬೇಡ, ಶಾಂತ ಸ್ವರೂಪವಾಗಿ ಶಾಂತವಾಗಿ ಕೂತ್ಕೊಂಡು ನಾವು ಕೇಳೋ ಅಂಥದ್ದು. ಅತಿಯಾದ ನಿರೀಕ್ಷೆಗಳು ಮತ್ತು ಹೋಲಿಕೆಗಳ ಬದಲು ಅವರ ಪ್ರಯತ್ನವನ್ನು ಮೆಚ್ಚುವುದು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಅತಿಯಾದ ನಿರೀಕ್ಷೆಗಳನ್ನು ನಾವು ಇಟ್ಕೋಬಾರ್ದು ಪೋಷಕರಾಗಿ, ಅಥವಾ ಇನ್ನೊಬ್ಬರಿಗೆ ಹೋಲಿಸುವಂಥದ್ದು ಇದು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಬೇಸರ ಮಾಡುತ್ತೆ. ತಪ್ಪು ಮಾಡಿದಾಗ ದಂಡನೆ ಬದಲು ಮಾರ್ಗದರ್ಶನ ನೀಡಿದರೆ ಯುವ ಜನರಲ್ಲಿ ಭದ್ರತೆ ಭಾವನೆ ಮೂಡುತ್ತೆ. ಶಿಕ್ಷಕರು ಕಲಿಕೆಯ ಜೊತೆಗೆ ಭಾವನಾತ್ಮಕ ಬೆಂಬಲ ನೀಡಿದರೆ ಮತ್ತು ಪೋಷಕರು ಮನೆಯಲ್ಲಿ ತೆರೆಯಾದ ಸಂಭಾಷಣೆಯ ವಾತಾವರಣ ನಿರ್ಮಿಸಬೇಕು. ಮಕ್ಕಳು ಪೋಷಕರಲ್ಲಿ ಮುಕ್ತವಾಗಿ ಮಾತಾಡೋ ಒಂದು ವಾತಾವರಣ ಮನೆಯಲ್ಲಿ ಸೃಷ್ಟಿಯಾದಾಗ ಖಂಡಿತ ಮಾತಾಡ್ತಾರೆ ಮಕ್ಕಳು. ಯುವಜನರು ತಮ್ಮ ಸಮಸ್ಯೆಗಳ ಬಗ್ಗೆ ಮುಕ್ತವಾಗಿ ಮಾತನಾಡಲು ಧೈರ್ಯ ಪಡ್ತಾರೆ. ಈ ಬೆಂಬಲವೇ ಉತ್ತಮ ಮಾನಸಿಕ ಆರೋಗ್ಯದ ಮೂಲ ಅಲ್ವಾ?
0: ಹೌದು ಮೇಡಮ್. ಇವತ್ತು ಈ ಆಕಾಶವಾಣಿ ಕಾರ್ಯಕ್ರಮ ಕೇಳ್ತಾ ಇರುವಂತಹ ಯುವ ಜನರಿಗೆ ನೀವು ನೀಡಲು ಬಯಸುವಂತ ಒಂದು ಮುಖ್ಯ ಸಂದೇಶ ಏನು?
1: ಪ್ರತಿ ಯುವ ಜನರು ಇದನ್ನು ನೆನ್ಪಿಟ್ಕೊಳ್ಬೇಕು, ನಿಮ್ಮ ಅಂಕಗಳು ಅಥವಾ ಸಾಧನೆಗಳು ಮಾತ್ರ ನಿಮ್ಮ ಮೌಲ್ಯವಲ್ಲ. ನೀವು ತುಂಬ ಮುಖ್ಯ, ಒಬ್ಬ ವ್ಯಕ್ತಿಯಾಗಿ ನಿಮಗೆ ನೀವು ಮುಖ್ಯ, ನಿಮ್ಮ ಸಮಾಜಕ್ಕೆ ಮುಖ್ಯ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಪೋಷಕರಿಗೆ. ನಿಮ್ಮ ಆರೋಗ್ಯ, ನಿಮ್ಮ ಮಾನಸಿಕ ಆರೋಗ್ಯ, ನಿಮ್ಮ ದೈಹಿಕ ಆರೋಗ್ಯ ತುಂಬ ಮುಖ್ಯವಾಗುತ್ತೆ. ನಿಮ್ಮ ಭಾವನೆಗಳು ಮಹತ್ವದಾಗಿವೆ ಮತ್ತು ನಿಮ್ಮ ಮಾನಸಿಕ ಆರೋಗ್ಯವೂ ಕೂಡ ಅಷ್ಟೇ ಮುಖ್ಯ. ಸಮಸ್ಯೆ ಬಂದಾಗ ಮೌನವಾಗಿರೋದು ಪರಿಹಾರ ಅಲ್ಲ, ಸಹಾಯ ಕೇಳುವುದು ಧೈರ್ಯದ ಸಂಕೇತ. ಇದು ಒಂದು ನಿಮಗೆ ನೀವು ತೋರಿಸಿಕೊಳ್ಳುವ ಅಕ್ಕರೆ ಅಂತ ಅನ್ಕೊಳ್ಳಿ. ಸಹಾಯ ಕೇಳೋದು, ಮಾತಾಡಿ ಸಹಾಯ ಪಡೆಯಿರಿ ಮತ್ತು ನಿಮ್ಮ ಮನಸ್ಸಿನ ಆರೈಕೆಯನ್ನು ನಿಮ್ಮ ಜೀವನದ ಆದ್ಯತೆಯನ್ನಾಗಿ ಮಾಡಿಕೊಳ್ಳಿ. ದೇಹದ ಆರೈಕೆ ನಾವೆಲ್ಲರೂ ಮಾಡ್ಕೋತೀವಿ, ಒಳ್ಳೆ ಊಟ ತಿಂತೀವಿ, ನಮಗೆ ಏನಿಷ್ಟ ಅನ್ನೋದನ್ನ ತಿಂತೀವಿ. ಆದರೆ ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಚಿಂತನೆ ಮಾಡಬೇಕು, ನಾವು ಮುಕ್ತವಾಗಿ ಮಾತಾಡಬೇಕು, ಕೇಳಬೇಕು, ಪಡಿಬೇಕು. ನಮಗೇನು ಬೇಕು ಅದನ್ನು ನಾವು ಪಡ್ಕೊಂಡು ನಮ್ಮ ಆರೈಕೆಯನ್ನು, ಮಾನಸಿಕ ಆರೈಕೆಯನ್ನು ಆದ್ಯತೆಯಾಗಿ ಮಾಡಿಕೊಂಡ್ರೆ ಎಲ್ಲರ ಜೀವನವೂ ಸುಗಮವಾಗಿರುತ್ತೆ.
0: ಬಹಳ ಸುಂದರವಾದ ಅಂಶ ವೈಷ್ಣವಿ ಮೇಡಮ್. ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ನನಗೆ ನನ್ನ ವಿದ್ಯಾರ್ಥಿನಿ ಜೀವನ ಅಂದರೆ ಮುಂಚೆಯಿಂದ ಏನಿತ್ತು ಅದನ್ನು ನಾನು ನೆನಪು ಮಾಡ್ಕೋತಾ ಇದ್ದೆ. ಅಂಕಗಳಿಗೋಸ್ಕರ ಹೋರಾಡ್ತಾ ಇದ್ದೆ,

0: ವಿಷಯಗಳಿತ್ತು, ಅದೆಲ್ಲ ಕೂಡ ನನಗೆ ನೆನಪಾಗ್ತಾ ಇತ್ತು. ಈ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಮಾನಸಿಕ ಆರೋಗ್ಯದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್.
1: ಧನ್ಯವಾದಗಳು ದಿವ್ಯ, ನನಗೆ ಈ ಅವಕಾಶ ಕಲ್ಪಿಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
0: ಕೇಳಿದ್ರಲ್ಲ ಸ್ನೇಹಿತರೆ, ಮಾನಸಿಕ ಆರೋಗ್ಯದ ಮಹತ್ವದ ಬಗ್ಗೆ ತಮ್ಮ ಅನುಭವವನ್ನು ಹಾಗೂ ಜ್ಞಾನವನ್ನು ಹಂಚಿಕೊಂಡಂತಹ ಡಾಕ್ಟರ್ ವೈಷ್ಣವಿ ಮೇಡಮ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತಿದೆ. ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡುವ ಅವಕಾಶ ನೀಡಿದಂತಹ ಆಕಾಶವಾಣಿ ಸಂಸ್ಥೆಗೆ ಹಾಗೂ ಕಾರ್ಯಕ್ರಮಕ್ಕೆ ಅಗತ್ಯವಾದ ಸಹಕಾರ ಹಾಗೂ ಪ್ರೋತ್ಸಾಹ ನೀಡಿದಂತಹ ನಮ್ಮ ಕಾಲೇಜಿನ ನಿರ್ವಹಣಾ ಮಂಡಳಿ ಗೌರವಾನ್ವಿತ ಡಾಕ್ಟರ್ ಲೂರ್ತ್ ಪ್ರಸಾದ್ ಜೋಸೆಫ್ ಮತ್ತು ಗೌರವಾನ್ವಿತ ಪ್ರಾಂಶುಪಾಲರಾದಂತಹ ಡಾಕ್ಟರ್ ರವಿಜೆ ಡಿ ಸಲ್ಡಾನಾ ಅವರಿಗೆ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಕಾರ್ಯಕ್ರಮಕ್ಕೆ ನಿರಂತರ ಮಾರ್ಗದರ್ಶನ ನೀಡಿದ ಶಿಕ್ಷಕಿಯರಾದಂತಹ ಡಾಕ್ಟರ್ ಯಮುನಾ ಪತ್ರಿಕೋದ್ಯಮಿ ವಿಭಾಗ ಮತ್ತು ಹೇಮಶ್ರೀ ಅಪರಾಧಶಾಸ್ತ್ರ ವಿಭಾಗ ಅವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇದುವರೆಗೂ ಯುವವಾಣಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿಗಳು.
2: ಇದುವರೆಗೆ ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಸಂಕಲನ ತೇಜಸ್ವಿನಿ ಗಿರೀಶ್. ಇದು ಇಂದಿನ ಯುವವಾಣಿ

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಕೇಳುಗರೆ ಗಮನಿಸಿ, ಈ ರಾತ್ರಿ 10 ಗಂಟೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಸ್ಮಿತಾ ಮುಕಾಶ್ ಅವರ ಖ್ಯಾಲ್ ಗಾಯನ ಕಾರ್ಯಕ್ರಮ, ಆಕಾಶವಾಣಿ ಇಂದೋರ್ ಕೇಂದ್ರದ ಕೊಡುಗೆ.
2: ಹಾಯ್ ಚಿನ್ನಾರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನಾರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821. ತಪ್ಪದೆ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.
1: ಗಮನಿಸಿ, ನಾಳೆ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಬಾಯಿಯ ಆರೋಗ್ಯ ಈ ಕುರಿತು JSS ದಂತ ವೈದ್ಯಕೀಯ ಮಹಾವಿದ್ಯಾಲಯದ ವಸಡುಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಅರವಿಂದ್ BS ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಮರೆಯದೆ ಕೇಳಿ ನಾಳೆ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮ. ಆಕಾಶವಾಣಿ ಮೈಸೂರು FM 100.6, ಸಮಯ 10 ಗಂಟೆಯಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ಹಾಯ್ ಚಿನ್ನರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821. ತಪ್ಪದೇ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.
0: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 11 ಗಂಟೆ. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ: 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ, 6:35 ಸಿನಿಮಾ ಯಾನ, ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ, ಪ್ರಸ್ತುತಿ ಶ್ರೀನಿವಾಸ ಪ್ರಸಾದ್. ಈ ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಡಿ ಸರಣಿ, 6:50 ರೈತರಿಗೆ ಸಲಹೆ, 7:15 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. ಸೇವಾ ವಾಹಿನಿ 7:30, 7:45, 8:45 ಹಾಗೂ ಸಂಜೆ 4:45 ಚಿತ್ರಗೀತೆಗಳು, 8:30 ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಕೃತಿಯ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ ಎಸ್. 9:40 ನಮ್ಮ ಆರೋಗ್ಯ, ವಿಶ್ವ ತಂಬಾಕು ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಬಾಯಿಯ ಆರೋಗ್ಯ, ಈ ಕುರಿತು JSS ದಂತ ವೈದ್ಯಕೀಯ ಮಹಾವಿದ್ಯಾಲಯದ ವಸಡುಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅರವಿಂದ್ BS ಅವರೊಂದಿಗಿನ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 10:00 ಕೇಳಿ ಗಿಳಿಗಳೇ, ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ. 10:30 ಮಕ್ಕಳ ಮಂಟಪ, ಶಿಶು ಗೀತೆಗಳ ಕಾರ್ಯಕ್ರಮ, ಚಿಣ್ಣರ ಚಿಲಿಪಿಲಿ, ಪ್ರಸ್ತುತಿ BG ಕವಿತಾ. ನಾಳೆ ಬೆಳಿಗ್ಗೆ 11:00 ಮನ್ ಕಿ ಬಾತ್. ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಂದಿಗೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ನಂತರ ಮನ್ ಕಿ ಬಾತ್ನ ಕನ್ನಡ ಅನುವಾದ ಮನದ ಮಾತು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಈ ಕನ್ನಡ ಅನುವಾದದ ಮರುಪ್ರಸಾರ ರಾತ್ರಿ 8:00. 12:05 ವನಿತಾ ವಿಹಾರ, ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯ. 12:35 ಭಕ್ತಿಗೀತೆಗಳು, 12:45 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿಗಳ ಹೊಸ ಯುಗದ ಮೂಲಸೌಕರ್ಯ ಯೋಜನೆ ಕುರಿತು ಮಾಹಿತಿ. 1:20 ಹರಿಣಾಕ್ಷಿ GS ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ನಕ್ಷತ್ರ ಲೋಕ ಚಲನಚಿತ್ರ ನಿರ್ದೇಶಕ ಹಾಗೂ ಬರಹಗಾರ ಪ್ರಕಾಶ್ ರಾಜ್ ಮೇಹು ಅವರ ಸಂದರ್ಶನದ ಮರುಪ್ರಸಾರ, ಪ್ರಸ್ತುತಿ ಶ್ರೀಮಾನ್ ಎಸ್. 3:40 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ GK ರವೀಂದ್ರ ಕುಮಾರ್. 3:45 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಸಾಬ್ರಿ ಖಾನ್ ಅವರ ಸಾರಂಗಿ ವಾದನ. 6:30 ವಿಜ್ಞಾನದ ಮುನ್ನಡೆ, 6:51 ಕೃಷಿ ರಂಗ. ಮೊದಲಿಗೆ ಹಟ್ಟಿ ಹರಟೆ ವಾರದ ಗ್ರಾಮೀಣ ಚರ್ಚೆ, ಪ್ರಸ್ತುತಿ ಎನ್ ಕೇಶವಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ BG ಕವಿತಾ. ನಂತರ ಕೃಷಿ ಲೋಕ, ಅನಂತರ ಕೃಷಿ ದರ್ಪಣ, ವಾರದ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ GN ಮಂಜುನಾಥ್. 7:45 ಸ್ತ್ರೀ ಸಂವೇದನೆ, ಈ ಕುರಿತು ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕಲ್ ಅವರಿಂದ ಭಾಷಣ, ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 8 ಗಂಟೆಗೆ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಂದಿಗೆ ಹಂಚಿಕೊಳ್ಳುವ ಮನ್ ಕಿ ಬಾತ್ನ ಕನ್ನಡ ಅನುವಾದ ಮನದ ಮಾತು ಈ ಕಾರ್ಯಕ್ರಮದ ಮರುಪ್ರಸಾರ. 8:30 ಹಿಂದಿ ಚಿತ್ರಗೀತೆಗಳು. 9:15 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಭಾರತದ ಸನ್ಮಾನ್ಯ ಉಪರಾಷ್ಟ್ರಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಲಿರುವ ಬೆಳ್ತಂಗಡಿಯ ಸಿರಿ ಕೈಗಾರಿಕಾ ಘಟಕದ ಸಮಾರಂಭದ ಬಾನುಲಿ ವರದಿ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 10:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಕೇಳಿ ಎ ಎರ್ರಯ್ಯ ಅವರ ಸ್ಯಾಕ್ಸೋಫೋನ್ ವಾದನ. ಈ ಕಾರ್ಯಕ್ರಮ ಆಕಾಶವಾಣಿ ಕಡಪಾ ಕೇಂದ್ರದ ಕೊಡುಗೆ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.